ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆಲ್ಲ ಬೆಳಕಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿಯ ಜೂನ್ ತಿಂಗಳ 12 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬನ್ನಿ, ಇದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುತ , 7:35 ಆಕಾಶವಾಣಿ ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ, 8

ಗಂಟೆ 21 ನಿಮಿಷಕ್ಕೆ ಆಸ್ಪತ್ರೆಯ ವೈದ್ಯರ ಪ್ರಕಟಣೆ. 8:23 ಬೆಳೆ ಬೆಲೆ. 8:25 ವಿಜ್ಞಾನ ವಿಸ್ಮಯ. 8:35 ಗೀತ ಸುನಾದ ಕಾರ್ಯಕ್ರಮ. 8:45 ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮ. 9:20 ನಮ್ಮೂರು. 9:50 ಗಾನ ಗಂಧರ್ವ. 10:20 ಕಾನೂನು ಸಲಹೆ. 11:00 ಭಾವಸಂಚನ ಕಾರ್ಯಕ್ರಮ. 11:30 ಹಾಡು ಹಸ. 11:40 ಈರಂದ ವಿಶೇಷ ಕಾರ್ಯಕ್ರಮ. 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.

ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಡಿವಿ ಗುಂಡಪ್ಪನವರಿಗೆ ಯಾವ ಪ್ರಶಸ್ತಿಯಲ್ಲೂ ಆಸಕ್ತಿ ಇರಲಿಲ್ಲ. ಯಾವುದು ಪ್ರಶಸ್ತಿ ಬೇಡ ಅಂತ ಹೇಳೋರು. ಅವರ ಜೀವನ ಧರ್ಮ ಯೋಗ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅದಕ್ಕೆ ದಿಲ್ಲಿಗೆ ಹೋಗ್ಬೇಕು ಪ್ರಶಸ್ತಿ ತಗೊಳ್ಳೋದಕ್ಕೆ. ಇವ್ರು ಹೋಗಲ್ಲ ಅಂತ, ನನ್ನ ಪ್ರಶಸ್ತಿ ಬೇಡ ನಾನು ಹೋಗಲ್ಲ. ಕೊನೆ ಎಲ್ಲಿ ಬಂತು ಅಂದರೆ ಆ ಸಾಹಿತ್ಯ ಅಕಾಡೆಮಿ ಸೆಕ್ರೆಟರಿ ಅವರು ದಿಲ್ಲಿಯಿಂದ ಮೂರು ಸಲ ಬಂದು ಹೋದರು, ತಗೊಳ್ಳಿ ಸ್ವಾಮಿ ನಿಮ್ಮ ಮನೆಗೆ ಬಂದು ಕೊಡ್ತೀವಿ ತಗೊಳ್ಳಿ ನೀವು ಅಂತ. ಬೇಡ ಅಂತಿವ್ರು. ಈ ಕೇಳೋಕೆ ನಂಬಕ್ಕಾಗತ್ತ? ಸಾಹಿತ್ಯ ಅಕಾಡೆಮಿ ಆಗಿನ ಕಾರ್ಯದರ್ಶಿ ಆಗಿದ್ದ ಡಾಕ್ಟರ್ ಜಾರ್ಜ್ ಅನ್ನೋರು ನಾಲ್ಕು ಸಲ ಬಂದ್ರಂತೆ ದಿಲ್ಲಿಯಿಂದ ಇವ್ರನ್ನ ಒಪ್ಪಿಸೋದಕ್ಕೆ. ಕೊನೆಗೆ ಒಪ್ಪಿಸಿದ್ದು ಹೇಗೆ, ಎಲ್ಲಿ ಕೊಡಬೇಕದನ್ನು? ನಾನು ಪ್ರತಿ ಭಾನುವಾರ ನನ್ನ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ನನ್ನ ಉಪನ್ಯಾಸ ಇರ್ತದೆ, ವಿಶೇಷ ಕಾರ್ಯಕ್ರಮ ಮಾಡೋಂಗಿಲ್ಲ. ನಾನು ತರಗತಿ ತಗೋತಾ ಇರ್ತೀನಿ, ತರಗತಿ ಮುಗಿದ ತಕ್ಷಣ ಅಲ್ಲೇ ಅನೌಪಚಾರಿಕವಾಗಿ ಕೊಟ್ಟು ಹೋಗ್ಬಿಡ್ಬೇಕು. ಇದು ನೋಡಿ ಕರ್ಮ. ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ತಗೋಬೇಕಾದ್ರೆ ಗೋಕುಲ ಇನ್ಸ್ಟಿಟ್ಯೂಟ್ 15 ಜನ ಇರ್ತಾರೆ, ಅಲ್ಲೇ ಕೊಟ್ಟು ಹೋಗಬೇಕು ಅಂತ. ಸುದ್ದಿಗೆ ಪ್ರಚಾರ ಸಿಗೋದು ಕಷ್ಟನಾ? ಎಲ್ಲ ಕಡೆ ಪ್ರಚಾರ ಆಯಿತು, ಯಾರಿಗೆ ಮುಟ್ಟಬೇಕೋ ಎಲ್ಲ ಮುಟ್ತು. ಅವತ್ತು ಭಾನುವಾರ ದಿವಸ ಗುಡ್ಡಪ್ಪನವರು ಕಣ್ಣು ಮುಚ್ಕೊಂಡು ರಾಮಾಯಣದ ಪಾಠ ಮಾಡ್ತಿದ್ದಾರೆ. ಅದು 4-5 ಜನ ಬಂದರು. ಯಾರ್ಯಾರು ಬಂದರು? ನಿಜವಾದ ವಿದ್ವತ್ ಸಭೆ, ಜಾಸ್ತಿ ಜನ ಇಲ್ಲ ಅಲ್ಲಿ. ತೀತಾ ಶರ್ಮರು ಬಂದಿದ್ದರು, ಮಾಸ್ತಿ, ಗೋಕಾಕ್, ವಿ ಸಿ, ರಾಜರತ್ನಂ ಎಲ್ಲರೂ ಬಂದಿದ್ದಾರೆ, ಕೂತಿದ್ದಾರೆ. ಫೋಟೋಗ್ರಾಫರ್ ಬಂದರು, ಸುದ್ದಿ ಹೋಗಿತ್ತಲ್ಲ. ಇವ್ರು ಕಣ್ಣು ಮುಚ್ಚಿ ಪಾಠ ಮಾಡ್ತಿದ್ರು ಗುಂಡಪ್ಪನವ್ರು ಹಾಗೇನೆ. ಆಮೇಲೆ ಕೊನೆ ಕಣ್ಣು ತೆಗೆದು ನೋಡ್ತಾರೆ, ಎಷ್ಟೊಂದು ಜನ ಕೂತಿದ್ದಾರೆ, ಯಾರೋ ಕ್ಯಾಮ್ರಾಮನ್ ಇದ್ದಾರೆ, ಯಾರ್ಯಾರು ಬಂದಿದ್ದಾರೆ. ಇವ್ರು ಜೋರಾಗಿ ಸಿಡುಕಿನಿಂದ ಕೇಳಿದ್ರಂತೆ, ಏನಪ್ಪ ಎಲ್ಲರೂ ಬಂದಿದ್ದೀರಿ ಇಲ್ಲಿ, ಏನು ಪ್ರಸ್ತಾವ ನಡೀತಿದೆಯಾ, ಯಾರು ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದ್ರಂತೆ. ಆದರೆ ಅವರು ಬಂದಿದ್ದಾರಲ್ಲ, ಹೇಗಾದರೂ ಜಾರ್ಜ್ ಬಂದಿದ್ದರು, ಪ್ರಶಸ್ತಿ ಕೊಟ್ಟು ಅಲ್ಲೇ ಅವರು ಸನ್ಮಾನ ಮಾಡಿ ಮುಗಿಸಿದ್ದಾಯಿತು. ಅತ್ಯಂತ ಮುಜುಗರದಿಂದ DVG ಸ್ವೀಕಾರ ಮಾಡಿದರು. ಮೈಸೂರು ಯೂನಿವರ್ಸಿಟಿ ಅವರಿಗೆ ಡಿಲಿಟ್ ಪ್ರಶಸ್ತಿ ಕೊಡ್ತು. ಇದೇ ಹಣೆಬರ, ಬೇಡ ನನಗೆ ಬೇಡ ಅಂತ. ಡಾಕ್ಟರ್ ನಿಕ್ಕಮ್ ಅನ್ನೋರು ವೈಸ್ ಚಾನ್ಸಲರ್ ಆಗಿದ್ದರು ಮೈಸೂರು ಯೂನಿವರ್ಸಿಟಿಗೆ. ಅವ್ರು ಎಷ್ಟು ಸಲ ಬೆಂಗಳೂರಿಗೆ ಬಂದರು, ಎಷ್ಟು ಕಡೆಯಿಂದ ಹೇಳಿಸಿದ್ರೋ ಗೊತ್ತಿಲ್ಲ, ಕೊನೆ VC ಹಠ ಹಿಡಿದ್ರು ತಗೋಬೇಕು ಪ್ರಶಸ್ತಿ ಇದನ್ನು ಅಂತೇಳಿ. ಇಷ್ಟೆಲ್ಲ ಒತ್ತಾಯಕ್ಕೆ ಮಣಿದು ಕೊನೆಗೆ DVG ಪ್ರಶಸ್ತಿ ಕೊರಳು ನೀಡಿದರು. ಅದ್ಭುತ ಸಮಾರಂಭ ಮೈಸೂರಲ್ಲಾಯಿತು. ಡಾಕ್ಟರ್ ನಿಕ್ಕಮ್ ಹೇಳಿದ ಮಾತು, ಇಂಥ ಗೌರವ ಪ್ರಶಸ್ತಿಗಳು DVG ಅವ್ರನ್ನ ಆಧರಿಸಿ ಅಲಂಕರಿಸೋದಕ್ಕೆ ಸಾಲುಗಟ್ಟಿ ನಿಂತಿದ್ದಾವೆ. ಆದರೆ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಬಂದು ಸ್ವೀಕಾರ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ

ಆದರೆ ಈಗ ಡಾಕ್ಟರೇಟ್ ಬಂತಲ್ಲ ಡಿಲಿಟ್, ಅದಕ್ಕೆ ನಾನು ನಿಮ್ಮ ಜಾತಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಸ್ನಾತಕ ಆಗಿದ್ದೀನಿ, ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅರ್ಹತೆ ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರಂತ. ಎಷ್ಟು ಹಗುರ ನೋಡಿ, ಒಂದು ಡಿಲಿಟ್ ಕೊಟ್ಟರೆ ಊರು ತುಂಬ ಹೇಳ್ಕೊಂಬರ್ತೀವಿ ನಾವು ಬಂತು ಬಂತು ಬಂತು ಅಂತ. ಇಲ್ಲಿ ಬಂದ ಮನುಷ್ಯ ಇವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಬಿ ಸಿ, ಈ ಏರುಪೇರು ಕಾಲದಲ್ಲಿ ಅವ್ಯವಸ್ಥಿತವಾದ ರಾಜ್ಯದಲ್ಲಿ ಏನೇನು ಆಗಿ ಹೋಗ್ಬಿಡ್ತವೆ ಅಂದ್ಬಿಟ್ಟು ಹಂದಿ ಕೂಡ ಐರಾವತ ಆಗಿಬಿಡ್ತದೆ ಅಂತ ತೆಲುಗಿನಲ್ಲಿ ಒಂದು ಅಲ್ಲೇ ಪದ್ಯ ಕಟ್ಟಿ ಹಾಡ್ಬಿಟ್ರು. ಎಷ್ಟು ಹಗುರವಾಗಿ ಬದುಕೋದು ಅಂತ ಅನಿಸುತ್ತೆ ನನಗೆ. ಕೆಲವರು ನನಗೆ ಕೇಳಿದರು ಸ್ನೇಹಿತರು ನನಗೆ, ಡಿ ವಿ ಜಿ ಜ್ಞಾನದ ಪರ್ವತ ಅಂತ ನೀವು ಹೇಳ್ತೀರಿ ಪ್ರತಿ ಸಲ ಕೇಳಿದಾಗ, ಜ್ಞಾನಪೀಠ ಪ್ರಶಸ್ತಿ ಯಾಕೆ ಬರಲಿಲ್ಲ ಡಿ ವಿ ಜಿಗೆ? ನಾನು ಹೇಳಿದ್ದೆ, ಹೋಗಲಿ ಬಿಡಿ, ಅದು ಜ್ಞಾನಪೀಠದ ದುರ್ದೈವ ಅಷ್ಟೇ, ಡಿ ವಿ ಜಿ ದುರ್ದೈವ ಅಲ್ಲ. ಅಷ್ಟರ ಮಟ್ಟಿಗೆ ಅದು ಬಡವಾಯಿತು. ನಾನು ಯಾಕೆ ಇದನ್ನು ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಅರ್ಜಿ ಹಾಕ್ಕೊಂಡು ಅವರಿವ್ರ ಕಡೆಯಿಂದ ಪ್ರಶಂಸಾ ಪತ್ರಗಳನ್ನು ಬರೆಸ್ಕೊಂಡು ರಾಜಕಾರಣಿಗಳು ಮನೆಗೆ ಓಡಾಡಿ ಓಡಾಡಿ ದುಂಬಾಲು ಬಿದ್ದು ಪ್ರಶಸ್ತಿ ಗಿಟ್ಟಿಸ್ಕೊಂಡು ಅದನ್ನೇ ತಮ್ಮ ಸಾಧನೆ ಅಂತ ಪ್ರಶಸ್ತಿ ಮಾಡುವವ್ರನ್ನ ಕಂಡಾಗ, ಡಿ ವಿ ಜಿ ಅಂಥವರ ಪ್ರಶಸ್ತಿಯ ಅನಾಸಕ್ತಿ ಯೋಗ ನನ್ನ ನಿಜವಾಗ್ಲೂ ಆಸಕ್ತಿ ತರಿಸ್ತದೆ ಅಂತ. ಅದ್ಭುತ ಅನಿಸಲ್ವಾ? ಈಗಿನ ಕಾಲದಲ್ಲಿ ಹುಡುಕಾಡ್ಕೊಂಡು ಪ್ರಶಸ್ತಿ ಕೊಡಿಸಿ ಅಂತ ಹೋಗ್ತೀವಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ. ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ

0: ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟ್ರದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ಮುಂದೆ ಬರುವ March 31 ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31 ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 amount ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14 ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14 ಬೆಳಗ್ಗೆ 5:30-7:30 ನಗರದ LVD ಕಾಲೇಜು ಮೈದಾನದಲ್ಲಿ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ ಉದ್ಯಮ

0: ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20-22 ಜುಲೈ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು 3 PM ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ 1 ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14 ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಾಗದ ಬಳಕೆ ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಾಗದ ಬಳಕೆ ಸಂಚಿಕೆ 43 ಕುರಿತು ಎಸ್ಸಿಒಯ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ನಡೆಸಿಕೊಡುವ ಕಾರ್ಯಕ್ರಮ.
3: ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ಥಳಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ವಿಜಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ತಿಳಿಯಾದ ಮನಸ್ಸು ಅನ್ನುವಂಥದ್ದು ಕೂಡ ಸ್ವಲ್ಪ ವಿಶ್ಲೇಷಣೆ ಕೊಟ್ಟಾಗ ಅದರ ಹೆಚ್ಚು ಅರ್ಥವಾಗುತ್ತೆ ಅಂತ ಅನ್ಸುತ್ತೆ. ತಿಳಿಯಾದ ಮನಸ್ಸಿನಿಂದ ನಾವು ನೋಡಬೇಕು, ತಿಳಿಯಾದ ಕಣ್ಣಿನಿಂದ ಅಲ್ಲ, ತಿಳಿಯಾದ ಮನಸ್ಸಿನಿಂದ ನೋಡಬೇಕು. ನಮ್ಮ ಇಂದ್ರಿಯ ಕಣ್ಣು ವಸ್ತುಗಳನ್ನು ನೋಡುತ್ತೆ, ಮನಸ್ಸಿಗೆ ರವಾನಿಸುತ್ತೆ. ಕಣ್ಣು ತಿಳಿಯಾಗಿದ್ದಾಗ ಮಾತ್ರ ದೃಷ್ಟಿಗೆ ಸರಿಯಾದ ವಸ್ತು ಗೋಚರವಾಗುತ್ತೆ. ಮನಸ್ಸು ತಿಳಿಯಾಗಿಲ್ಲ ಅಂತಂದರೆ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾದದ್ದು ಕೂಡ ಮನಸ್ಸಿಗೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ತಿಳಿ ಮನಸ್ಸು ಅನ್ನೋದಕ್ಕೆ ಕೆಲವು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿ ಇರಬೇಕು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಮೊದಲನೇದಾಗಿ

ಕಂಡದ್ದನ್ನ ಕಂಡಂತೆ ನೋಡುವ ಪ್ರಾಮಾಣಿಕತೆ. ಈಗ ಒಂದು ಒಂದು ವಸ್ತು, ಆವಾಗಲೇ ನಾವು ಜಾಮೂನಿನ ಒಂದು ಉದಾಹರಣೆ ತಗೊಂಡಿದ್ವಿ ಕಳೆದ ಸರ್ತಿ. ಆ ಜಾಮೂನು ನೋಡಿದಾಗ ಇದು ಜಾಮೂನು ಅಂತಷ್ಟೇ ನಾನು ಅನ್ಕೊಳ್ಬೇಕು. ಆ ಜಾಮೂನ್ ಥರ ಇರೋವಂಥ ಇನ್ಯಾವುದೋ ಮಣ್ಣಿನ ಒಂದು ಹೆಂಟೆ, ಅದು ಪ್ರಾಮಾಣಿಕತೆ ಆಗಲ್ಲ. ಅದೇ ರೀತಿ ನಾವು ವ್ಯಕ್ತಿಗಳನ್ನು ನೋಡುವಾಗ ಕೂಡ ಆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಮಾತ್ರ ನೋಡಬೇಕೇ ಹೊರತು ಆ ವ್ಯಕ್ತಿಯ ಬಗೆಗಿರೋಂಥ ನಮ್ಮ ಭಾವನೆಗಳಿಂದ ಅದು ಬಣ್ಣ ಬದಲಾಗಬಾರದು. ಪ್ರಾಮಾಣಿಕವಾಗಿ ಕಂಡದ್ದು ಕಂಡಂತೆ ನೋಡುವಂಥದ್ದು ಮೊದಲನೆಯ ಗುಣ. ಇನ್ನು ಎರಡನೆಯ ಗುಣ ಏನಪ್ಪಾ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು, ಪೂರ್ವಾಗ್ರಹಗಳಿರಬಾರ್ದು. ಆವಾಗ ಮಾತ್ರ ಪ್ರಾಮಾಣಿಕವಾಗಿ ನಾವು ವ್ಯಕ್ತಿಯನ್ನಾಗಲಿ, ವಸ್ತುವನ್ನಾಗಲಿ, ವಿಚಾರವನ್ನಾಗಲಿ, ಪರಿಸ್ಥಿತಿಯನ್ನಾಗಲಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನನ್ನ ಮನಸ್ಸಿನಲ್ಲಿರುವಂಥ ಅಶುದ್ಧತೆ, ಆ ಅಶುದ್ಧತೆ ಯಾವ ರೂಪದಲ್ಲಾದರೂ ಇರ್ಬೋದು, ಭಯದ ರೂಪದಲ್ಲಿರ್ಬೋದು, ಕೋಪದ ರೂಪದಲ್ಲಿರ್ಬೋದು, ದ್ವೇಷದ ರೂಪದಲ್ಲಿರ್ಬೋದು, ಅಸೂಯೆಯ ರೂಪದಲ್ಲಿರ್ಬೋದು. ಅವನು ನನಗಿಂತ ಜಾಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ, ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಇತ್ಯಾದಿಗಳು. ಆ ಪರಿಶುದ್ಧತೆ ನನ್ನ ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ಆ ವ್ಯಕ್ತಿಯ ಸತ್ಯತೆಯನ್ನು ಕಾಣುವಂಥ ತಿಳಿ ಮನ ನನ್ನಲ್ಲಿರಲ್ಲ. ಮೊದಲನೇದು ಇದ್ದದ್ದಿದ್ದಾಗೆ ಮಾತ್ರ ನೋಡಿ ಗ್ರಹಿಸುವಂಥ ಪ್ರಾಮಾಣಿಕತೆ ಇರಬೇಕು. ಯಾವುದೇ ಪೂರ್ವಾಗ್ರಹಗಳಿಲ್ಲದೇ ಇರೋ ರೀತಿಯ ತಿಳಿಯಾದಂಥ ಶುದ್ಧವಾದಂಥ ಮನಸ್ಸು ನನ್ನಲ್ಲಿರಬೇಕು. ಅದಾದ ನಂತರ ನಾನು ನೋಡಿದ ನೋಟದಿಂದ ಅಥವಾ ನಾನು ಅನುಭವಿಸಿದ ಒಂದು ಸಂದರ್ಭದಿಂದ ನನ್ನ ಮನಸ್ಸಿನಲ್ಲಿ ಏರ್ಪೇರುಗಳು ಆಗದೇ ಇರೋ ರೀತಿ ನಾನು ಸ್ಥಿಮಿತದಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು. ಆಗ ಅದು ತಿಳಿಮನವಾಗುತ್ತೆ. ಇದುವರೆಗೂ ನಾನು ಸರಿಯಾಗೆ ಮನಸ್ಸನ್ನು ಸರಿಯಾಗೆ ಇಟ್ಕೊಂಡು ಹೋದೆ, ಆದರೆ ಆ ವ್ಯಕ್ತಿ ಏನೋ ಒಂದು ಹೇಳಿದರು ಅಂತಂದರೆ, ಸಡನ್ನಾಗಿ ನನ್ನಲ್ಲಿ ಕೋಪ ಬಂದ್ಬಿಡುತ್ತೆ ಅಂತಂದರೆ ತಿರ್ಗಾ ಆ ತಿಳಿ ಮನ ಹೊರಟೋಯ್ತು ನನಗೆ. ಸೊ ನಾನು ನನ್ನ ಕೋಪದ ಕನ್ನಡಕ ಹಾಕ್ಕೊಂಡು ಈ ಪರಿಸ್ಥಿತಿಯನ್ನು ವಿಶ್ಲೇಷಿಸ್ತಾ ಇದ್ದೀನಿ ಈಗ. ಆಗ ಸತ್ಯ ಮತ್ತೆ ಮರೆಮಾಚಿತು. ಸೊ ಈ ತಿಳಿ ಮನ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪಾಠ ನಮಗೆಲ್ರಿಗೂ. ಬಹಳ ಕಷ್ಟ ಆ ಥರ ತಿಳಿ ಮನಸ್ಸು ಇಟ್ಕೊಳ್ಳೋವಂಥದ್ದು, ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸನ್ನು ಅನೇಕ ಕವಿಗಳು ಒಂದು ನಿರ್ಮಲವಾದಂತಹ ಕೊಳದ ಜಲಕ್ಕೆ ಹೋಲಿಸ್ತಾರೆ. ಸುಂದರವಾದಂಥ ಒಂದು ನೀರಿನ ಕೊಳ ಇದೆ ಅಂತ ಅಂದ್ಕೊಳ್ಳೋಣ. ಆ ನೀರು ಯಾವುದೇ ಅಲೆಗಳಿಲ್ಲದೆ, ಯಾವುದೇ ಏರ್ಪೇರುಗಳಿಲ್ಲದೆ ತಿಳಿಯಾಗಿ ಸ್ಥಿರವಾಗಿ ನಿಂತಾಗ ಆ ನೀರು ಅತ್ಯಂತ ಪಾರದರ್ಶಕವಾಗಿರುತ್ತೆ. ಅದರ ತಳದಲ್ಲಿರುವಂಥ ಸರ್ವಸ್ವವೂ ಕೂಡ ಹೊರಗಿಂದ ನೋಡೋರಿಗೆ ಕಾಣಿಸ್ತಾ ಇರುತ್ತೆ. ಆದರೆ ಸಪೋಸಿಂಗ್ ಆ ನೀರಿನಲ್ಲಿ ಅಲೆಗಳು ಎದ್ದುವು ಅಂತ ಅನ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿರುವಂಥ ಪೂರ್ವಾಗ್ರಹಗಳವು, ಆ ಅಲೆಗಳು ಕೆಳಗಡೆ ಇರುವಂಥ ಸತ್ಯವನ್ನು ಸರಿಯಾಗಿ ನೋಡೋದಕ್ಕೆ ಬಿಡಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಕೆಳಗೆ ಇರುವಂಥ ಅಥವಾ ನೀರಿನಲ್ಲಿ ಯಾವುದೋ ಒಂದು ಕಲ್ಮಶ ಸೇರಿಕೊಂಡಿತ್ತು ಅಂತಂದರೆ ತಿಳಿಯಾಗಿರಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿರ ಪಾರದರ್ಶಕವಾಗಿರಲ್ಲ. ಮಣ್ಣು ಪೂರಿತವಾದಂತಹ ನೀರು ಮಣ್ಣಿನ ಬಣ್ಣವನ್ನೇ ಪಡ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಕೆಳಗಡೆ ಏನಿದೆ ಅಂತ ನಮಗೆ ಕಾಣೋದೇ ಇಲ್ಲ, ಗೋಚರವೇ ಆಗೋದಿಲ್ಲ. ಸೊ ಹಾಗೆ ತಿಳಿಯಾದಂತಹ ಮನ ಇದೆ ನನಗೆ ಅನ್ನೋದಾದರೆ, ಈ ರೀತಿಯ ಗುಣಗಳು ನನ್ನ ಮನಸ್ಸಿನಲ್ಲಿ ನಾನು ಆವಿರ್ಭಾವ ಮಾಡಿಕೊಂಡಾಗ ಮಾತ್ರ ನಾನು ಸತ್ಯವನ್ನು ಯಥಾರ್ಥವಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸತ್ಯವನ್ನು ಯಥಾರ್ಥವಾಗಿ ನಾವು ಕಂಡುಕೊಳ್ಳುವಂಥದ್ದೇ ನಿಜವಾಗಿಯೂ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಿದ್ಧಾಂತ ಅಥವಾ ತತ್ವ. ಸೊ ಹಾಗಾಗಿ ಈ ಅನುಭವ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಅನುಭವವನ್ನು ಸರಿಯಾಗಿ ನಾವು ಪಡ್ಕೊಳ್ಳೋದಕ್ಕೆ ತಿಳಿಮನ ಬಹಳ ಮುಖ್ಯ, ತಿಳಿಮನದಿಂದ ನೋಡುವಂಥದ್ದು ಬಹಳ ಮುಖ್ಯ. ಸೊ ಈ ತಿಳಿಮನಕ್ಕೆ ನಾವು ಈಗಷ್ಟೇ ಒಂದು ಉದಾಹರಣೆ, ಒಂದು ಕೊಳದ ಜಲದ್ದು ನೋಡಿದ್ವಿ. ನಿತ್ಯ ಜೀವನದಲ್ಲಿ ನಮಗೆ ಈ ಥರದ್ದು ಅನೇಕ ಗೋಚರ ಆಗುತ್ತೆ. ನಾವು ಬಹಳ ಸಿಂಪಲ್ಲಾಗಿ ನೋಡೋದು ಅಂತಂದರೆ ನಮ್ಮ ಕನ್ನಡಕ ನಮ್ಮ ದೃಷ್ಟಿದೋಷವನ್ನು ಸರಿಪಡಿಸಿ ಸರಿಯಾದ ದೃಷ್ಟಿಯನ್ನು ನಮಗೆ ತೋರಿಸುವಂಥದ್ದು. ಯಾರಿಗೋ ದೂರದೃಷ್ಟಿ ಸರಿ ಇಲ್ಲ ಅಂತಂದರೆ ಅವ್ರಿಗೊಂಥರ ಕನ್ನಡಕ ಕೊಡ್ತಾರೆ. ಇನ್ಯಾರಿಗೋ ಮಕ್ಕಳಿಗೆ ಹತ್ತಿರದ ದೃಷ್ಟಿ ಇದೆ ಅಂದರೆ ಅವ್ರಿಗೆ ಬೇರೆ ಥರ ಕನ್ನಡಕ ಕೊಡ್ತಾರೆ. ಆದರೆ ಸಪೋಸಿಂಗ್ ಆ ಕನ್ನಡಕದ ಮೇಲೆ ಏನೋ ಗಲೀಜು ಕೂತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಆಗ ಕನ್ನಡಕ ಹಾಕ್ಕೊಂಡಂಥ ವ್ಯಕ್ತಿಗೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ. ಅದು ಆ ವ್ಯಕ್ತಿದು ತಪ್ಪಲ್ಲ, ಆ ವಸ್ತುದು ತಪ್ಪಲ್ಲ, ಮಧ್ಯದಲ್ಲಿರೋಂಥ ಕನ್ನಡಕದ ತಪ್ಪು.
ಆ ಕನ್ನಡಕವನ್ನು ಸರಿಯಾದ ಶುದ್ಧವಾದ ನೀರಿನಿಂದ ತೊಳೆದು ಸರಿಯಾಗಿ ಒರೆಸ್ಕೊಂಡು

0: ತಿರ್ಗಾ ಅದೇ ಕನ್ನಡಕವನ್ನು ಹಾಕ್ಕೊಂಡ್ರೆ ಆ ವ್ಯಕ್ತಿಗೆ ಆ ವಸ್ತು ಸರಿಯಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ಪ್ರಪಂಚವನ್ನ ನೋಡುವಂತ ಕನ್ನಡಕಗಳನ್ನು ಹಾಕ್ಕೊಂಡಿರ್ತೀವಿ. ಅದು ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿರ್ಬೋದು, ನೋಡಿದ ವಸ್ತುವಿನಿಂದ ನಮ್ಮಲ್ಲಿ ಉಂಟಾಗುವಂಥ ಉದ್ವೇಗಗಳಿರ್ಬೋದು, ಇದೆಲ್ಲವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಕನ್ನಡಕವನ್ನು ಹಾಕ್ಕೊಂಡು ನೋಡ್ತಿದ್ದೀವಿ ಅಂತಂದರೆ ಇವೆಲ್ಲವೂ ಕೂಡ ಕನ್ನಡಕದ ಮೇಲಿನ ಕೊಳೆಯಂತೆ. ಸೊ ವಸ್ತುವು ನಮಗೆ ಸರಿಯಾಗಿ ಕಾಣಿಸಲ್ಲ, ಏನೋ ಅಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದು ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಅನುಭವವನ್ನು ಉಂಟು ಮಾಡಿ ಸತ್ಯದ ಯಥಾರ್ಥವನ್ನು ನಮಗೆ ತೋರಿಸ್ಕೊಡಲ್ಲ. ಹಾಗೆ ಈ ಮಕ್ಕಳು ಜಾತ್ರೆಗಳಲ್ಲಿ ಇದರಲ್ಲಿ ಬಣ್ಣದ ಕನ್ನಡಕ ತಗೋತಾರೆ. ಆ ಬಣ್ಣದ ಕನ್ನಡಕದ ಕತೆ ಕೂಡ ಹೀಗೆ, ನಾವೆಲ್ಲರೂ ಪ್ರಪಂಚವನ್ನು ನೋಡುವಾಗ, ಪ್ರಪಂಚ ಅಂದರೆ ಏನು, ನಮ್ಮ ಸುತ್ತಮುತ್ತ ಇರುವಂಥ ಜನರನ್ನು ನೋಡುವಾಗ, ಜನರ ಜೊತೆ ವ್ಯವಹರಿಸುವಾಗ ಈ ಥರದ ಬಣ್ಣದ ಕನ್ನಡಕಗಳನ್ನು ಹಾಕ್ಕೊಂಡು ಅವರನ್ನು ನೋಡ್ತಾ ಇರ್ತೀವಿ. ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿಂದ, ನಮ್ಮದೇ ಆದ ಕೆಲವು ಅಭಿಪ್ರಾಯಗಳಿಂದ, ತಪ್ಪು ಕಲ್ಪನೆಗಳಿಂದ ಅವರ ಬಣ್ಣವನ್ನು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ತಪ್ಪು ಅವರದ್ದಲ್ಲ, ನಮ್ಮ ಕನ್ನಡಕದ್ದು. ಕನ್ನಡಕವನ್ನು ನಾವು ಸರಿಪಡಿಸ್ಕೊಂಡ್ರೆ ಆ ವ್ಯಕ್ತಿ ನಮಗೆ ಸರಿಯಾಗಿ ಕಾಣಿಸುವಂಥ ಸಾಧ್ಯತೆ ಜಾಸ್ತಿ. ಸೊ ಹಾಗೆ ಸರಿಯಾದ ತಿಳಿಯಾದ ನೋಟ ನಾವು ಪಡ್ಕೊಳ್ಬೇಕು, ನಾವು ಸಿದ್ಧಿ ಮಾಡಿಕೊಳ್ಬೇಕು, ಆಗ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ವಸ್ತುಗಳು ನಮಗೆ ಕಾಣಿಸ್ಬೇಕು, ತಿಳಿಯಾದ ಮನಸ್ಸು ನಮಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಆಲೋಚನೆ ಮಾಡಬಹುದು. ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದ್ರೆ ಆ ವಸ್ತುವಿಗೂ ನಮಗೂ ಮಧ್ಯದಲ್ಲಿ ಇರೋಂಥ ಯಾವುದೇ ವಸ್ತುವಾದರೂ ಕೂಡ ಅದು ಪಾರದರ್ಶಕವಾಗಿರಬೇಕು. ಈಗ ಉದಾಹರಣೆಗೆ, ಏನೋ ನಮಗೆ ಬಹಳ ಮೌಲ್ಯಯುತವಾದಂಥ ಒಂದು ವಸ್ತು ನೆಲದ ಮೇಲೆ ಬಿದ್ದೋಗಿದೆ ಅಂತ ಅಂದ್ಕೊಳ್ಳೋಣ. ಉಂಗ್ರ ನೆಲದ ಮೇಲೆ ಬಿದ್ದೋಗಿದೆ, ನಮಗೆ ಕಾಣಿಸ್ತಾ ಇಲ್ಲ ಅದು ಅಂತಾಗ ನಾವು ಅದನ್ನು ಹುಡುಕ್ತಾ ಇದ್ದೀವಿ. ಹುಡುಕ್ತಾ ನಾವು ನೋಡಿದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ಬಹುಶಃ ಆ ಉಂಗುರ ಯಾವುದೋ ಒಂದು ಕಲ್ಲಿನ ಅಡಿಯಲ್ಲಿ ಸೇರ್ಕೊಂಬಿಟ್ಟಿದೆ. ಕಲ್ಲಿನ ಅಡಿಯಲ್ಲಿ ಸೇರಿಕೊಂಡಾಗ ನಮಗೆ ಕಾಣಿಸಲ್ಲ. ಯಾಕೆ? ಕಲ್ಲು ಪಾರದರ್ಶಕವಲ್ಲ, ಅದರ ಹಿಂದೆ ಏನಿದೆ ಅನ್ನೋದು ನಮಗೆ ಕಾಣಿಸಲ್ಲ. ಆದರೆ ಆ ಕಲ್ಲನ್ನು ನಾವು ಸರಿಸಿದ ತಕ್ಷಣ ಅದರ ಕೆಳಗೆ ಇರುವಂತಹ ಉಂಗುರ ನಮಗೆ ಸಿಕ್ತು. ಉಂಗುರ ಮೊದಲು ಎಲ್ಲಿತ್ತು? ಅಲ್ಲೇ ಇತ್ತು. ಅದೇನು ಈಗ ನಾನು ಕಲ್ಲು ಸರಿಸಿದ ಮೇಲೆ ಅಲ್ಲಿ ಸಡನ್ನಾಗಿ ಬಂದ್ಬಿಡ್ತಾ ಅಂದರೆ ಅಲ್ಲ, ಅದಲ್ಲೇ ಇತ್ತು. ಹುಡುಕ್ತಾ ಇದ್ದೆ ನಾನು ಬೇರೆ ಕಡೆ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಬರೀ ಹುಡುಕಿದ್ರೆ ಸಾಕಾಗಲ್ಲ, ಅಡ್ಡವಾಗಿ ನನ್ನ ದೃಷ್ಟಿಗೆ ನಿಂತಿರೋಂಥ ನಾನು ಸರಿಸಿದಾಗ ಅದರ ಅಡಿಯಲ್ಲಿ ಏನಿದೆ ಅನ್ನೋದು ನನಗೆ ಗೋಚರವಾಗುತ್ತೆ. ಅದು ಈ ತಿಳಿ ಮನದ ಮಹತ್ವ. ಇದ್ದದ್ದನ್ನು ಪ್ರಾಮಾಣಿಕವಾಗಿ ಇದ್ದ ರೀತಿಯಲ್ಲೇ ತಿಳ್ಕೊಳ್ಳೋದು ಒಂದು, ನನ್ನ ಪೂರ್ವಾಗ್ರಹಗಳನ್ನು ನಾನು ದೂರ ಇಟ್ಟು ಸಾಧ್ಯವಾದಷ್ಟು ನಿರ್ಮಲವಾದಂತಹ ದೃಷ್ಟಿ ಪಡ್ಕೊಳ್ಳುವಂಥದ್ದು ಒಂದು, ನನಗೂ ನಾನು ನೋಡ್ತಾ ಇರುವಂಥ ವಸ್ತುವಿಗೂ ಮಧ್ಯದಲ್ಲಿ ಬೆಳೆದಿರುವಂಥ ಅಡ್ಡಗೋಡೆಗಳನ್ನು ಸರಿಸಿ ನಿಷ್ಪಕ್ಷಪಾತವಾಗಿ ವಸ್ತುವನ್ನು ನೋಡುವಂಥ ದೃಷ್ಟಿಯನ್ನು ನನ್ನಲ್ಲಿ ನಾನು ಬೆಳೆಸ್ಕೊಳ್ಳುವಂಥದ್ದು ಒಂದು. ಅಷ್ಟೇ ಮುಖ್ಯವಾಗಿ ನಾನು ನೋಡಿದ ನೋಟದಿಂದ ಯಾವುದೇ ಉದ್ವೇಗಕ್ಕೆ ಒಳಗಾಗದಂತೆ ನಾನು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಮತ್ತೊಂದು. ಸೊ ಹೀಗೆ ಈ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಯಥಾರ್ಥವನ್ನು ಹುಡುಕೋದಿಕ್ಕೆ ಕಾಣೋದಿಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ

ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅದು ಅಮೆರಿಕದ ಓಕ್ಲಹೋಮ ನಗರ. ಆಕೆ ಹೆಸರು ಕ್ಲಾರಾ ಲೂಪರ್. ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದ ಕ್ಲಾರಾಳಿಗೆ ಒಂದು ಸತ್ಯ ಚೆನ್ನಾಗಿ ಗೊತ್ತಿತ್ತು. ಮಕ್ಕಳನ್ನು ಅನ್ಯಾಯದಿಂದ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಆ ಕಪ್ಪು ವರ್ಣದ ಮಕ್ಕಳು ಅಮೆರಿಕದ ಇತಿಹಾಸ, ಸಂವಿಧಾನ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪಾಠಗಳನ್ನು ಕಂಠಪಾಠ ಮಾಡುತ್ತಿದ್ದರು. ದೇಶ ತಮಗೆ ನೀಡಿದ್ದ ಭರವಸೆಗಳ ಬಗ್ಗೆ ಹೆಮ್ಮೆಯಿಂದ ಓದುತ್ತಿದ್ದರು. ಆದರೆ ಶಾಲೆಯ ಗಂಟೆ ಬಾರಿಸಿ ಹೊರಗೆ ಬರುತ್ತಿದ್ದಂತೆ ಕ್ರೂರ ವಾಸ್ತವ ಅವರ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಬೀದಿ ಬೀದಿಗಳಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಬೋರ್ಡುಗಳು ರಾರಾಜಿಸುತ್ತಿದ್ದವು. ಅವರ ಹೆತ್ತವರನ್ನು ಹೋಟೆಲ್ಗಳಿಂದ ಹೊರ ದೂಡಲಾಗುತ್ತಿತ್ತು. ನೀವು ಈ ದೇಶದ ಪ್ರಜೆಗಳಾಗಿದ್ದರು, ಇಲ್ಲಿಗೆ ಸೇರಬೇಕಾದವರಲ್ಲ ಎಂದು ಸಮಾಜ ಪ್ರತಿ ಹೆಜ್ಜೆಯಲ್ಲೂ ನೆನಪಿಸುತ್ತಿತ್ತು. ಪುಸ್ತಕದ ಪಾಠಕ್ಕೂ ಬದುಕಿನ ಕಹಿ ಸತ್ಯಕ್ಕೂ ಇರುವ ಈ ದೊಡ್ಡ ಕಂದಕವನ್ನು ಕ್ಲಾರಾ ಗಮನಿಸಿದಳು. ಆ ಕಂದಕವನ್ನೇ ತನ್ನ ಮುಂದಿನ ಪಾಠವನ್ನಾಗಿ ಮಾಡಲು ನಿರ್ಧರಿಸಿದಳು. ಅನುಮತಿಗಾಗಿ ಕಾಯಬೇಡಿ, ಬದಲಾವಣೆಯನ್ನು ನೀವೇ ತನ್ನಿ ಎಂದು ತನ್ನ ವಿದ್ಯಾರ್ಥಿಗಳಿಗೆ ಕರೆ ನೀಡಿದಳು. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಕ್ಲೋರಡ್ ಪೀಪಲ್, ಇದು ಅಮೆರಿಕದಲ್ಲಿ ಕಪ್ಪು ವರ್ಣೀಯರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ, ನಾಗರಿಕ ಸಮಾನತೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅತ್ಯಂತ ಹಳೆಯ ಮತ್ತು ಪ್ರಮುಖ ನಾಗರಿಕ ಹಕ್ಕುಗಳ ಸಂಸ್ಥೆಯ ಯುವ ಮಂಡಳಿಯ ಸಲಹೆಗಾರ್ತಿಯಾಗಿ ಆಕೆ ತನ್ನ ಪ್ರೀತಿಯ ಮಕ್ಕಳನ್ನು ಈ ಹೋರಾಟಕ್ಕೆ ಸಜ್ಜುಗೊಳಿಸಿದಳು. ಅದು ಸಾಮಾನ್ಯ ಸಿದ್ಧತೆಯಾಗಿರಲಿಲ್ಲ. ಸಿಟ್ಟು ನೆತ್ತಿಗೇರಿದಾಗಲೂ ಹೇಗೆ ಶಾಂತವಾಗಿರಬೇಕು, ಅವಮಾನಗಳು ಮೈಮೇಲೆ ಎರಗಿದಾಗಲೂ ಹೇಗೆ ಧ್ವನಿ ಎತ್ತರಿಸದೆ ತಾಳ್ಮೆಯಿಂದಿರಬೇಕು, ಕಣ್ಣುಗಳಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೇಗೆ ನೆಟ್ಟೆಗೆ ಕುಳಿತುಕೊಳ್ಳಬೇಕು ಎಂದು ಆಕೆ ಮಕ್ಕಳಿಗೆ ಅಹಿಂಸೆಯ ಕಠಿಣ ಪಾಠಗಳನ್ನು ಕಲಿಸಿದಳು. 1958 ಆ ಒಂದು ದಿನ ಕ್ಲಾರಾ ತನ್ನ ಮಕ್ಕಳನ್ನು ಕರೆದುಕೊಂಡು ಡೌನ್ ಟೌನ್ನಲ್ಲಿದ್ದ ಕಾರ್ಚ್ಬ್ರಗ್ ಸ್ಟೋರ್ ಎಂಬ ಹೋಟೆಲ್ಗೆ ಹೋದಳು. ಅಲ್ಲಿನ ಲಂಚ್ ಕೌಂಟರ್ನಲ್ಲಿ ಮಕ್ಕಳು ಸಾಲಾಗಿ ಕುಳಿತರು. ಅತ್ಯಂತ ವಿನಮ್ರವಾಗಿ ಕೇಳಿದರು, ನಮಗೂ ಸ್ವಲ್ಪ ಆಹಾರ ಬಡಿಸುತ್ತೀರಾ? ಅಲ್ಲಿಂದ ಬಂದ ಉತ್ತರ, ಇಲ್ಲ. ಕೆಲಸಗಾರರು ಮುಖ ತಿರುಗಿಸಿದರು. ಗ್ರಾಹಕರು ಕೆರಳಿ ಕೆಂಡವಾದರು. ನಮ್ಮ ಜಾಗದಲ್ಲಿ ಕುಳಿತುಕೊಳ್ಳಲು ಈ ಕಪ್ಪು ಮಕ್ಕಳಿಗೆ ಎಷ್ಟು ಧೈರ್ಯ ಎಂದು ಕೆಲವರು ಜಿಗುಪ್ಸೆಯಿಂದ ಹಂಗಿಸಿದರು. ಆದರೆ ಆ ಮಕ್ಕಳು ವಾದಿಸಲಿಲ್ಲ, ಕೂಗಾಡಲಿಲ್ಲ. ಜಾಗದಿಂದ ಕದಲದೆ ಸೂರ್ಯ ಮುಳುಗುವವರೆಗೂ ಅಲ್ಲೇ ಕುಳಿತರು. ಅದರ ಮರುದಿನವು ಬಂದರು, ವಾರಗಳೇ ಹೊರಳಿದವು. ಅವರ ಈ ಮೌನ ಸಮಾಜದ ಆತ್ಮಸಾಕ್ಷಿಯನ್ನು ಚುಚ್ಚಲಾರಂಭಿಸಿತು. ಹಸಿದ ಮಗುವಿಗೆ ಒಂದು ಸ್ಯಾಂಡ್ವಿಚ್ ನಿರಾಕರಿಸುವ ವರ್ಣಭೇದ ನೀತಿ ಎಷ್ಟು ಕ್ರೂರ ಮತ್ತು ಅಮಾನವೀಯ ಎಂಬುದು ಇಡೀ ನಗರಕ್ಕೆ ಅರ್ಥವಾಗತೊಡಗಿತು. ವ್ಯಾಪಾರಿಗಳು, ಗ್ರಾಹಕರು, ಇಡೀ ಓಕ್ಲಹೋಮ ನಗರವೇ ಆ ಮಕ್ಕಳ ಶಾಂತ ಕಣ್ಣುಗಳ ಎದುರು ಸೋಲೊಪ್ಪಿಕೊಂಡಿತು. ಕೊನೆಗೆ ಆ ಹೋಟೆಲ್ ಕಪ್ಪು ವರ್ಣದವರಿಗೂ ಬಾಗಿಲು ತೆರೆಯಿತು. ಇತಿಹಾಸದ ಪ್ರಸಿದ್ಧ ಹೋರಾಟಗಳಿಗಿಂತ ಮೊದಲೇ ಓಕ್ಲಹೋಮದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಯಾವುದೇ ಹಿಂಸೆಯಿಲ್ಲದೆ ಕೇವಲ ಮಕ್ಕಳು ಶಾಂತವಾಗಿ ಕುಳಿತುಕೊಳ್ಳುವ ಮೂಲಕ ಇತಿಹಾಸವನ್ನು ಬದಲಾಯಿಸಿದ್ದರು. ಕ್ಲಾರಾ ಲೂಪರ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ದಶಕಗಳ ಕಾಲ ಆಕೆ ಸಾವಿರಾರು ಯುವಕರಲ್ಲಿ ಧೈರ್ಯದ ಕಿಡಿಯನ್ನು ತುಂಬಿದಳು. ನಾಯಕತ್ವ ಎಂದರೆ ಮೈಕ್ರೋಫೋನ್ ಹಿಡಿದು ಕಿರಿಚುವುದಲ್ಲ. ಜಗತ್ತೇ ನಿಮ್ಮನ್ನು ಇಲ್ಲವಾಗಿಸಲು ಬಯಸಿದಾಗಲೂ ಮೌನವಾಗಿ, ದೃಢವಾಗಿ ಕದಲದೆ ನಿಲ್ಲುವುದು ಎಂದು ತೋರಿಸಿಕೊಟ್ಟಳು. ಕ್ಲಾರಾ ಲೂಪರ್ ಸದ್ದನ್ನು ಮಾಡಲಿಲ್ಲ, ಆದರೆ ಇತಿಹಾಸವನ್ನೇ ಸೃಷ್ಟಿಸಿದಳು. ಬದುಕಿನಲ್ಲಿ ನಮ್ಮನ್ನು ಪರೀಕ್ಷಿಸುವ ಅನೇಕ ಘಟನೆಗಳು, ವ್ಯಕ್ತಿಗಳು ಎದುರಾಗುತ್ತಾರೆ. ಎಲ್ಲಕ್ಕೂ ಬಲ ಪ್ರಯೋಗದ ಅಗತ್ಯವಿರುವುದಿಲ್ಲ. ಶಾಂತಿ, ಸಮಾಧಾನ, ದೃಢ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತ ಕಠಿಣವಾಗಿ
ಪರಿಣಾಮ ಬೀರುತ್ತವೆ.

ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣ ಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣೆ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್
2: ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟ್ರಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ

0: ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟ್ರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟ್ರೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ಧತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷೆ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ

0: ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟ್ರಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲ ಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟ್ರದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಜೀವನಕ್ಕಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಹುಬ್ಬಳ್ಳಿಯ ತರಬೇತುದಾರರು ಹಾಗೂ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲರವರೊಂದಿಗೆ ಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ನಮಸ್ಕಾರ. ನನಗೆ ಬಹಳ ಖುಷಿ ಸರ್ಕಾರಿ ಶಾಲೆ ಅಂದ್ರೆ, ಯಾಕಂದ್ರೆ ನಾನು ಕಲ್ತಿರುವಂತಹದ್ದು ಸರ್ಕಾರಿ ಶಾಲೆ ಒಳಗ. ಇವತ್ತಿನ ದಿವಸದೊಳಗ ಈ ಶಾಲಾ ಪದ್ಧತಿ ಮತ್ತು ಬೆಳೀತಾ ಇರುವಂತ ಶಾಲೆ ಬೇಡಿಕೆ, ಶಿಕ್ಷಣದ ಬೇಡಿಕೆ, ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಮ್ಮ ಹಿಮ್ಮೆಲ್ಲ ಒಂದು ಕ್ಷಣ ಮೆಲಕ್ ಹಾಕಿದಾಗ ನಾವು ಕಲಿತಾ ಇರುವಂತ ಶಾಲಾ ಪದ್ಧತಿಗಳು, ನಮ್ಮ ಒಂದು ಸಮವಸ್ತ್ರದ ವ್ಯವಸ್ಥೆ, ಆಮೇಲೆ ಶಾಲೆ ಹೆಂಗಿತ್ತು, ಹಂಚಿನ ಶಾಲೆ ಹೆಂಗಿತ್ತು, ಅಥವಾ ನಾವು ಕೂಡುವಂತ ಪಳಿ ಹೆಂಗಿರ್ತಿದ್ವು, ಆಮೇಲೆ ಸಿಮೆಂಟಿನ ಗೋಡೆ ಮೇಲೆ ಮಾಡಿರುವಂತಹ ಒಂದು ಬೋರ್ಡ್ ಯಾವ ರೀತಿ ಇರ್ತಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ನಾವು ಶಾಲೆ ಕಲ್ತ್ವಿ. ಅಂಥಲ್ಲಿ ಶಾಲೆ ಕಲಿಯುವಂತ ನೀವೆಲ್ಲರೂ. ಆದ್ರೆ ಇವತ್ತು ಸಹ ಸರ್ಕಾರಿ ಶಾಲೆಯೂ ಸಹ ನೋಡಿದ್ರೆ ಸಾಕಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಖುಷಿ ಅನಿಸ್ತದೆ. ಆದ್ರೆ ಅಲ್ಲಿರುವಂತಹ ಶ್ರೀಗಂಧ, ಅಲ್ಲಿರುವಂತ ಆ ಸೊಗಡು ಬೇರೆ ನಮ್ಗೆಲ್ಲೂ ಇವತ್ತು ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ಹೇಳ್ಬೋದು. ಯಾಕ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ಸಾಕಷ್ಟು ಇವತ್ತು ರಿಸರ್ಚ್ ನಡೀತಾ ಇದೆ. ಅಂದ್ರೆ ಎದುರೊಳಗಡೆ ನಮ್ಮ ಕಾರ್ಯಾಂಗ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು, ಈ ಕಾರ್ಯಾಂಗದಲ್ಲಿ ಅತಿ ಉನ್ನತವಾದಂತಹ ಹುದ್ದೆ ಮತ್ತು ಅದು ಪ್ರಾರಂಭದ ಹುದ್ದೆ. ಅದು ಏನಪ್ಪ ಅಂದ್ರೆ UPSC ಪಾಸ್ ಆದ್ಮೇಲೆ IAS ಆಗೋದು. ಯಾವಾಗ ಅದು ಅದನ್ನ ರೀಚ್ ಆಗ್ತಾರೋ ಅದರೊಳಗಡೆ ನಮ್ಮ ದೇಶದೊಳಗಡೆ ಇರುವಂತಹ ಎಲ್ಲ IAS ಆಫೀಸರ್ ಅನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ, ಇದು ನನ್ನ ಹೇಳಿಕೆ ಅಲ್ಲ, 2018 ಒಂದು ಸಮೀಕ್ಷೆ ಏನಂದ್ರೆ 94-96% IAS ಆಫೀಸರ್ ನಮ್ಮ ದೇಶದಲ್ಲಿ ಎಲ್ಲರೂ ತಮ್ಮ ಮಾತೃಭಾಷೆ ಒಳಗಡೆ ಕಲಿತು ಬೆಳೆದಂತವ್ರು, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಕಲಿತಂತವ್ರು ಅಂತ. ನೀವೆಲ್ಲರೂ ಒಂದು ಇಂಥ ಕನಸು ಕಾಣ್ಬೋದು.

ಅಂದ್ರೆ ದೇಶದ ಆಡಳಿತ ವ್ಯವಸ್ಥೆಯನ್ನ ನೀವು ನಿಮ್ಮ ಅಂಗೈಯಲ್ಲಿ ನೀವು ಪಡಿಬಹುದು ಅಂತ ನನಗೆ ನಂಬಿಕೆ. ಯಾಕಂದ್ರೆ ಅಲ್ಲಿ ಅಂತ ಒಂದು ವ್ಯವಸ್ಥೆ ಏನಿದೆ, ಯು ಪಿ ಎಸ್ ಸಿ ಕಲಿಯುವಾಗ ಏನು ಅವಶ್ಯಕತೆಗಳಿವೆ, ಅವೆಲ್ಲ ಅವಶ್ಯಕತೆಗಳು ಇವತ್ತು ನನಗೆ ತಿಳಿತದೆ. ಅದೆಲ್ಲ ನೀವೇನ್ ಮಾಡ್ತಾ ಇದ್ದೀರಂದ್ರೆ ಶಾಲೆ ಒಳಗಡೆ ಕಲಿತಾ ಇರ್ತೀವಿ ನಾವು. ಅದ್ಯಾವುದು ಒಂದು ನಾಯಕತ್ವದ ಕೌಶಲ್ಯಗಳಿರ್ಬೋದು, ಅಥವಾ ನಮ್ಮ ದಿನಚರಿ ಆಗಿರ್ಬೋದು, ಕಲಿಯುವ ಪದ್ಧತಿಗಳಾಗಿರ್ಬೋದು, ಸರಳತೆ ಇರ್ಬೋದು, ಈ ರೀತಿ ನಮ್ಮ ಅಗೋಚರವಾಗಿ ಮಾನಸಿಕ ಹಾಗೂ ದೈಹಿಕವಾದಂತಹ ಕಲಿಕೆ ಈ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಅಂತ. ಆದ್ರೆ ಇವತ್ತು ಈ ಒಂದು ಶಿಕ್ಷಣ ಮತ್ತು ಇವತ್ತಿನ ಜೀವನ ಮತ್ತು ಜೀವನ ಶೈಲಿ ಬಗ್ಗೆ ಒಂದಿಷ್ಟು ಸಣ್ಣ ಮೆಲಕು ಹಾಕ್ತೀನಿ. ನೋಡ್ರಿ, ನಾವು ಶಿಕ್ಷಣ ಹೆಂಗಿದೆ ಅಂತ, ಶಿಕ್ಷಣ ನೋಡಿದ ತಕ್ಷಣ ನಾವು ಶಿಕ್ಷಣ ಅಂದ ತಕ್ಷಣ ನಮ್ ಕಣ್ಣಿಗೆ ಬರೋದೇನಂದ್ರೆ ಪುಸ್ತಕ ಮತ್ತು ಶಾಲಾ ಕಟ್ಟಡ, ಕಾಲೇಜ್ ಕಟ್ಟಡ ಹಾಗೂ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಬೋರ್ಡ್ಗಳು ಅಂತ ಕಾಣಿಸ್ತಾ ಇರ್ತದೆ. ಸೊ ಶಿಕ್ಷಣ ಅನ್ನೋದು ನೀವು ಕಲ್ಪನೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಸರಿ. ಶಿಕ್ಷಣ ಅಂತಂದ್ರು ಇದೊಂದು ಬೃಹದಾಕಾರವಾಗಿರುವಂತಹ ಅಂಬ್ರೇಲಾ ಅಂತ ಹೇಳ್ಬೋದು, ಅಥವಾ ಬೃಹದಾಕಾರವಾಗಿರುವಂತಹ ಆಲದ ಮರ ಅಂತ ಹೇಳ್ಬೋದು. ಆಲದ ಮರಕ್ಕೆ ಎಷ್ಟು ರೀತಿಯ ಬೇರುಗಳು ಜೋತಾಡ್ತಾ ಇರ್ತಾವೆ ಅಂತ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇವು ಎಲ್ಲಾ ಆಲದ ಮರಕ್ಕೆ ಅಂಟಿಕೊಂಡಿರುವಂತಹದ್ದು ಅನ್ನೋದು ಒಂದಾದ್ರೆ, ಎಲ್ಲವೂ ಆಲದ ಮರದ ಒಂದು ಪ್ರತಿಬಿಂಬ ಅಥವಾ ಒಂದು ಬೇರಾಗಿರ್ತದೆ. ಪ್ರತಿಯೊಂದು ರೆಂಬೆ ಕೊಂಬೆಗಳು ಆಲದ ಮರದ ಆಸ್ತಿ ಆಗಿರ್ತದೆ, ಮತ್ತು ಆಲದ ಮರಕ್ಕೆ ಒಂದು ಮೆರಗನ್ನ ಕೊಡ್ತಿರ್ತದೆ. ಹಂಗೆ ನಮ್ಮ ಶಿಕ್ಷಣವೂ ಸಹ. ಈಗ ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣ ಅಂದ್ರೇನು ಅಂತ ನಾನು ಕೇಳ್ತಾ ಇದ್ದಾಗ, ಶಿಕ್ಷಣ ಏನಪ್ಪ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಜೀವನಕ್ಕಾಗಿ ಅಂದರೆ ಬದುಕನ್ನು ಸುಧಾರಿಸಿಕೊಳ್ಳಲು ಜೀವನದಲ್ಲಿ ಸುಖ ಸಂತೋಷ ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧನೆ ಮಾಡಿ ಬದುಕನ್ನ ಸಂಪೂರ್ಣತೆಯಿಂದ ಬದುಕುವುದು ಶಿಕ್ಷಣದಿಂದ ಸಾಧ್ಯ ಅಂತ ಹೇಳ್ತೀವಿ ನಾವು. ಇವತ್ತು ನೀವು ನೋಡ್ತಿರ್ಬೋದು ಸರ್ವ ಶಿಕ್ಷಣ ಅಭಿಯಾನ್ ಅಂತ 2014 ಬಹಳ ಪ್ರಚಲಿತವಾಗಿ ಪ್ರತಿಯೊಬ್ಬರೂ ಶಾಲೆ ಕಲಿಬೇಕು ಅಂತ ನಾವು ನಮ್ಮ ದೇಶದ ಒಂದು ನಾಣ್ಣುಡಿಯಾಗಿದೆ. ಕೇರಳ ನಮ್ಮ ದೇಶದ ಒಂದು ರಾಜ್ಯ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಶಿಕ್ಷಿತರು ಅಥವಾ ಶಿಕ್ಷಿತರು ನಮ್ಮಲ್ಲಿ ನಮ್ಮ ದೇಶದ ಆ ಒಂದು ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಶೇಷ ಜ್ಞಾನ. ಆದ್ರೆ ನಾನಿವತ್ತು ಹೇಳಬೇಕಾಗಿರುವಂತಹದ್ದು ಶಿಕ್ಷಣ ಎಷ್ಟು ಮಹತ್ವಪೂರ್ಣವಾಗಿದೆ, ಮತ್ತೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಹೆಂಗೆ ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂತ. ನೋಡ್ರಿ ಮಕ್ಕಳೇ, ನೀವೆಲ್ಲರೂ ಚಿಕ್ಕ ಚಿಕ್ಕವರು, ನಿಮ್ಮೊಳಗೆಲ್ಲ ಈ ಅಭೂತಪೂರ್ವವಾದಂತಹ ಆಸಕ್ತಿ, ನಿಮ್ಮಲ್ಲಿರುವಂತಹ ಆಸಕ್ತಿಯನ್ನು ನೋಡಿದ ನನಗೊಂದು ರೀತಿ ಖುಷಿಯಾಗಿತ್ತು. ಯಾಕೆ ಹೇಳ್ತೀನಿ, ಇದೇ ನಮ್ಮ ಶಿಕ್ಷಣಕ್ಕೆ ಮೂಲ ಬುನಾದಿ. ಏನಪ್ಪ ಅಂದ್ರೆ ಆಸಕ್ತಿ. ಸೊ ಯಾವ ವ್ಯಕ್ತಿ ಈ ಆಸಕ್ತಿಯಿಂದ ಕಲಿಯಬೇಕು, ಆಸಕ್ತಿಯಿಂದ ವಿಷಯಗಳನ್ನ ಅರಿತುಕೊಳ್ಳಬೇಕು, ಮತ್ತು ನಾನು ಅಲ್ಲಿ ಬೆಳಿಬೇಕು ಅಂತ ಇದ್ದವನೇ ನಾಳೆ ಈ ಒಂದು ಶಿಕ್ಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಬೆಳೀಲಿಕ್ಕೆ ಸಾಧ್ಯ. ಇನ್ನ ಈ ಶಿಕ್ಷಣದಲ್ಲಿ ಎರಡು ಬಗೆಯ ಶಿಕ್ಷಣಗಳನ್ನ ನೋಡ್ತೀವಿ ನಾವು. ಒಂದೇದ್ದು ಔಪಚಾರಿಕ ಶಿಕ್ಷಣ, ಎರಡನೇದ್ದು ಅನೌಪಚಾರಿಕ ಶಿಕ್ಷಣ ಅಂತ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಈಗ ನಿಮ್ ಟೀಚರ್ ಶಾಲೆ ಒಳಗಡೆ ಪಾಠ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲ BA, BEd, BSc, BEd, BCom, BEd ಅಥವಾ BDed, TET ಅವೇ ಎಕ್ಸಾಮ್ ಎಲ್ಲ ಬರೀತಾರಲ್ಲ, ಅದರೊಳಗಡೆ ಅವ್ರು ಬಹಳಷ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಮೇಲೆ ಸಾಕಷ್ಟು ಕಲ್ತ್ಕೊಂಡು ಬಂದಂತ ಟೀಚರ್ ಆಗಿರ್ತಾರೆ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು? ಔಪಚಾರಿಕ ಶಿಕ್ಷಣ ಅಂದ್ರೆ ನಿಮಗೆ ಇವತ್ತು ಶಾಲೆಯಲ್ಲಿ ಒಂದು ಪಠ್ಯ ಪುಸ್ತಕ ಇದೆ, ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಹೇಳ್ತೀವಿ ನಾವು. ಆ ಪಠ್ಯ ಪುಸ್ತಕದಲ್ಲಿ ಸರ್ಕಾರ ಏನ್ ಮಾಡಿರ್ತದೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಜನ ಇರ್ತಾರೆ, ಅವರು ನಿಮ್ಮ 1ನೇ ತರಗತಿಗೆ ಏನ್ ಕಲಿಬೇಕು, 2ನೇ ತರಗತಿಗೆ ಏನ್ ಕಲಿಬೇಕು, 10ನೇ ತರಗತಿಯವರು ಏನ್ ಕಲಿಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ರೂಢಿ ಮಾಡಿರ್ತಾರೆ, ಒಂದು ಸೆಟ್ ಮಾಡಿರ್ತಾರೆ. ಆ ಒಂದು ವ್ಯವಸ್ಥೆಗೆ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಕರೀತಾರೆ. ಸೊ ನೀವೆಲ್ಲ ಏನ್ ಮಾಡ್ತೀರಿ, 1ನೇ ತರಗತಿಗೆ ಶಾಲೆ ಒಳಗೆ ಅಡ್ಮಿಷನ್ ಮಾಡಿಸ್ತೀರಿ. ಅಲ್ಲಿ ನಲಿ ಕಲಿ ಅನ್ನುವಂತ ಒಂದು ಪ್ರಾಸೆಸ್ ನಿಂದ 4ನೇ ತರಗತಿವರೆಗೂ ನೀವು ಕಲಿತಾ ಕಲಿತಾ ಕಲಿತಾ ಆಟ ಆಡ್ತಾ ಆಡ್ತಾ ಕಲಿತಾ ಕಲಿತಾ ಬೆಳಿ.

ಇರ್ತೀರಿ. ಇನ್ನ 5ನೇ ತರಗತಿಗೆ ಬರ್ತೀರಿ. 5ನೇ ತರಗತಿಗೆ 6ನೇ ತರಗತಿಗೆ ಬಂದಾಗ ನಿಮ್ಮ ಹೆಚ್ಚಿನ ಗಮನ ನೀವು ಕಲಿತಾ ಇರುವಂತಹ ಸಿಲೆಬಸ್ ಮೇಲೆ ಮತ್ತೆ ನೀವು ಕಲಿತಾ ಇರುವಂತಹ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಮೇಲೆ. ಅಲ್ಲಿ ಏನಾಗ್ತದೆ, ನೀವು ಹಂತ ಹಂತವಾಗಿ ಕಲಿತಾ ಕಲಿತಾ ಬೆಳೀತಾ ಬೆಳೀತಾ ಹೋಗ್ತೀರಿ. ಯಾವಾಗ ಅ ಅರಸ ಎ ಫಾರ್ ಆಪಲ್ ಅಂತ ಏನು ಕಲಿಯುವಂತಹದ್ದಿದೆ, ಅಥವಾ 2+2=4 ಅಂತ ಏನ್ ಕಲಿತೀರಿ, ಇದಕ್ಕೆ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಔಪಚಾರಿಕ ಶಿಕ್ಷಣದ ಇನ್ನೊಂದು ಮಹತ್ವ ಹೇಳ್ಬೇಕು ನಾನು ನಿಮಗೆ. ಏನಪ್ಪಾ ಅಂದ್ರೆ, ಈ ಔಪಚಾರಿಕ ಶಿಕ್ಷಣ ಪ್ರಪಂಚದಲ್ಲಿ ಎಲ್ಲೂ ಬದಲಾಗೋದಿಲ್ಲ. ನಾನು ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸ, ಮೈಸೂರಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸನೆ, ಮತ್ತೆ ನವಲಗುಂದಲ್ಲಿದ್ರು ಸಹ ಅಲ್ಲಿಯೂ ಸಹ 2+2 ಅಂದ್ರೆ 4. ನೋಡ್ರಿ, ಔಪಚಾರಿಕ ಶಿಕ್ಷಣ ಇದು ಎಲ್ಲಾ ಕಡೆ ಸಮವಾಗಿ ಇರುವಂತಹದ್ದು. ಸರಿಸಮನಾಗಿ ಇರುವಂತಹ ಶಿಕ್ಷಣಕ್ಕೆ ಔಪಚಾರಿಕ ಶಿಕ್ಷಣ ಅಂತ ಕರೀತಾರೆ. ಇಲ್ಲಪ್ಪ, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ, ನಮ್ಮ ರಾಜ್ಯದ ರಾಜಧಾನಿ ಅದು, ಅಲ್ಲಿ ವಿಷಯ ಬೇರೆ ಇರ್ತದೆ, ಎ ಫಾರ್ ಆಪಲ್ ಇಲ್ಲ ಅಂತ ಹಂಗೇನಾದ್ರೂ ಇದೆಯಾ? ಹಂಗಿಲ್ಲ. ಸೊ ಔಪಚಾರಿಕ ಶಿಕ್ಷಣ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿಯೂ ಅದು ಸಮನ ಆಗಿರ್ತದೆ. ಇನ್ನ ಔಪಚಾರಿಕ ಶಿಕ್ಷಣದಲ್ಲಿ ಯಾರಾದ್ರೂ ಪರಿಣಿತಿ ಹೊಂದಿದ್ರೆ, 10ನೇ ತರಗತಿ ಮುಗಿಸಿದ್ರು, ಆಮೇಲೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಮಾಡಿದ್ರು, PUC ಅಂತ ಹೇಳ್ತೀವಿ, ಯಾವುದೇ ಸ್ಟ್ರೀಮ್ ಒಳಗೆ ಮಾಡ್ಬೋದು, ಅದಾದ್ಮೇಲೆ ಡಿಗ್ರಿ ಅಂತ ಮಾಡಿದ್ರು, ಆಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ತಿಳ್ಕೊಡ್ರಿ. ಈಗ ಯಾರೋ ಒಬ್ರು ಕಾಮರ್ಸ್ ಮಾಡಿದ್ರು, ಕಾಮರ್ಸ್ ಆದ್ಮೇಲೆ ಅವ್ರಿಗೆ BCOM ಮಾಡಿದ್ರು, ಒಂದು ಒಳ್ಳೆ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಜಾಬ್ ಸಿಕ್ತು. ಉದಾಹರಣೆಗೆ, ಅಕೌಂಟೆಂಟ್ ಜಾಬ್ ಸಿಕ್ಕಾಗ ಮೊದಲನೇ ತಿಂಗಳ ಅವ್ರಿಗೆ ಸ್ಯಾಲ್ರಿ ಬಂದಿದ್ದು 15,000. ಆ 15,000 ಅವ್ರ ಖರ್ಚಿಗೆ ವೆಚ್ಚಕ್ಕೆ ಸರಿಯಾಗಿ ಹೋಯ್ತು, ಖುಷಿನೂ ಪಟ್ರು. ಒಬ್ಬ ವ್ಯಕ್ತಿಗೆ ಅವನು ಕಲ್ತಿರೋ ಶಿಕ್ಷಣದ ಮೇಲೆ ಕಂಟಿನ್ಯೂಸ್ ಆಗಿ ಅವನು 32 ವರ್ಷ ಕಲ್ತಾಗ, ಫಾರ್ ಎಕ್ಸಾಂಪಲ್ ಪ್ರಾರಂಭದಲ್ಲಿ 15,000 ಸಿಕ್ತವನು, ಅವರು ರಿಟೈರ್ಮೆಂಟ್ ಟೈಮ್ನಲ್ಲಿ 2.5 ಲಕ್ಷ ರೂಪಾಯಿ ಸ್ಯಾಲರಿ ಸಿಗ್ಬೋದು. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ಕೊಂಡು, ಬಹಳ ಇಂಪಾರ್ಟೆಂಟ್ ವಿಷಯ. 15,000 ಮೊದಲೇ ತಿಂಗಳಲ್ಲಿ ಸಿಕ್ತು, ಅವನ ಖರ್ಚು ವೆಚ್ಚ ಆಯ್ತು. ಇನ್ನೇನು ರಿಟೈರ್ಮೆಂಟ್ ಅಂತ ಹತ್ರ ಬಂದಾಗ 2.5 ಲಕ್ಷ ಸ್ಯಾಲರಿ ಬಂತು, ಆವಾಗ್ಯೂ ಸಹ ಅದು ಖರ್ಚು ವೆಚ್ಚಕ್ಕೆ ಸೀಮಿತವಾಗಿರ್ತದೆ. ಅಂದ್ರೆ ನಾವು ತಿಳ್ಕೊಂಡ್ವಿ, ಇಲ್ಲ ಸಾವಿರ 15 ಅಂದ್ರೆ 2.5 ಲಕ್ಷದಲ್ಲಿ 2,35,000 ಉಳಿತದೆ ಅಂತ. ಇಲ್ಲ, ಆವಾಗ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು, ಅದೇನ್ ಮಾಡ್ತದೆ, ಹೆಚ್ಚಾಗ್ತಾ ಇರ್ತದೆ. ನಮ್ಮ ಬದುಕಿಗೆ ಬದುಕಲಿಕ್ಕೆ ಸಹಾಯ ಮಾಡೋದು ಔಪಚಾರಿಕ ಶಿಕ್ಷಣ. ಸೊ ಈ ಔಪಚಾರಿಕ ಶಿಕ್ಷಣ ನಮಗೆ ಊಟ, ವಸತಿ, ವಸ್ತ್ರ, ಬದುಕನ್ನ ಕೊಡುವಂತಹದ್ದು, ಇಷ್ಟೇ ಕೊಡುವಂತಹದ್ದು, ಇದು ಔಪಚಾರಿಕ ಶಿಕ್ಷಣ. ಇನ್ನು ಅನೌಪಚಾರಿಕ ಶಿಕ್ಷಣ ಹೆಂಗಿರ್ತದೆ ನೋಡ್ರಿ. ನೀವೆಲ್ಲ ಇಲ್ಲಿ ಕಲ್ತಂತವ್ರು 9ನೇ ತರಗತಿ ಇದ್ದೀರಿ, 7ನೇ ತರಗತಿ ಇದ್ದೀರಿ, 4ನೇ ತರಗತಿಯವ್ರು ಇದ್ದೀರಿ, ನೀವೆಲ್ಲರೂ ಬೇರೆ ಬೇರೆ ತರಗತಿಯಲ್ಲಿ ಕಲಿತಾ ಇದ್ದೀರಿ. ನಾನು ನಿಮಗೊಂದು ಮಾತು ಕೇಳ್ತೀನಿ, ಇಷ್ಟು ಬೇರೆ ಬೇರೆ ತರಗತಿಯಲ್ಲಿ ಇದ್ದಂಥವ್ರು ನೀವು, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲಿ ನೀವು ನಗ್ನಗ್ತಾ ಖುಷಿ ಖುಷಿಯಿಂದ ಇರಬೇಕು ಅಂತ ಯಾವ ತರಗತಿಯಲ್ಲಿ ಹೇಳಿದ್ದಾರೆ, ಅಥವಾ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ದಾರೆ? ಹೇಳಿಲ್ಲ. ಅಪ್ಪ ಅಮ್ಮನಿಗೆ ಬೆಳಿಗ್ಗೆ ತಕ್ಷಣ ನಮಸ್ಕಾರ ಮಾಡಬೇಕು, ಅವರಿಗೆ ದುಃಖ ಕೊಡಬಾರದು, ನಾವು ಅವ್ರ ಜೊತೆ ಯಾವತ್ತು ಇರಬೇಕು, ಅವರು ಹೇಳಿದ ಮಾತನ್ನ ಕೇಳಿಸ್ಕೋಬೇಕು ಅಂತ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿದೆ? ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ. ಮೌಲ್ಯಾಧಾರಿತವಾಗಿರುವಂತಹ ವಿಚಾರಗಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ 1, 2, 3ನೇ ತರಗತಿಯಲ್ಲಿ ಕೊಟ್ಟಿರಬಹುದು. ಆದ್ರೆ ನಗಬೇಕು, ಸಂತೋಷದಿಂದ ಬದುಕಬೇಕು, ಬೇರೆದವರಿಗೆ ಸಹಾಯ ಮಾಡಬೇಕು, ಆಮೇಲೆ ಕೊಡೋದ್ರಿಂದ ಹೆಚ್ಚು ನಾವು ಬೆಳಿತೀವಿ, ಈ ಕೆಲವೊಂದಿಷ್ಟು ಮೌಲ್ಯಗಳೇನಿದೆ ಜೀವನದಲ್ಲಿ, ಆ ಮೌಲ್ಯಗಳು, ಸಿದ್ಧಾಂತಗಳು, ಆ ಒಳ್ಳೆ ವಿಚಾರಗಳು, ಇದಕ್ಕೆ ನಾವು ಏನಂತೀವಿ ಅಂದ್ರೆ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ನೀವು ಕೇಳ್ಬೋದು, ಸಾರ್ ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ, ನಾನು ಅದಕ್ಕೊಂದು ಮಾತು ಹೇಳ್ತೀನಿ, ಔಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ನಮ್ಮ ಸ್ಕೂಲಲ್ಲಿ,

ಯೂನಿವರ್ಸಿಟಿಯಲ್ಲಿ ಕಾಲೇಜ್ನಲ್ಲಿ ಸಿಗ್ತದೆ. ಅದಕ್ಕೇನು ಹೇಳ್ತೀವಿ? ಔಪಚಾರಿಕ ಶಿಕ್ಷಣ ಅಂತೀವಿ. ಇನ್ನು ಅನೌಪಚಾರಿಕ ಶಿಕ್ಷಣ, ನಾನು ಯಾವ್ಯಾವ ಜಾಗ ಹೇಳಿದೆ ಅದನ್ನು ಹೊರತುಪಡಿಸಿ ಎಲ್ಲ ಕಡೆ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಅಂದರೆ ಅಲ್ಲಿ ಮಾರ್ಕೆಟ್ನಲ್ಲಿ, ಗುಡಿಯಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ, ಸ್ನೇಹಿತರ ಜೊತೆಗೆ, ಚಿಕ್ಕಮ್ಮನ ಜೊತೆಗೆ, ಬೇರೆದವ್ರ ಜೊತೆಗೆ, ವಾತಾವರಣ

ನಾವೆಲ್ಲರೂ ಇವತ್ತು ಖುಷಿಯಾಗಿ ಆರಾಮಾಗಿ ಉಸಿರಾಡಿಸ್ತಾ ಆರಾಮಾಗಿರ್ಲಿಕ್ಕೆ ಕಾರಣ ಗಿಡ. ಹೆಂಗೆ ಗಿಡ? ನಾವು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಗಿಡಕ್ಕೆ, ಗಿಡ ನಮಗೆ ಉಸಿರಾಡಿಸ್ಲಿಕ್ಕೆ ಆಕ್ಸಿಜನ್ ಕೊಡ್ತಾ ಇದೆ. ಸೊ ಹಂಗಿದ್ದಾಗ ಗಿಡದಿಂದ ಏನ್ ಕಲಿಬೇಕು ಅಂದ್ರೆ ಕೊಡೋದು ಅನ್ನೋದನ್ನ ಕಲಿಬೇಕು. ಸೊ ಇದು ಅನೌಪಚಾರಿಕ ಶಿಕ್ಷಣ. ಸೊ ಹಾಗಿದ್ರೆ ಹೊರಗಡೆ ನಾವು ನೋಡ್ತಿರ್ತೀವಿ, ಯಾರೋ ಒಬ್ರು ಆ ಪೊಲೀಸರ ಕಡೆ ಸಿಕ್ಕಾಕೊಂಡಿರ್ತಾರೆ, ಸಣ್ಣ ಮಕ್ಕಳು ಬಡಿಸ್ಕೊತಿರ್ತಾರೆ, ವಯೋ ಮಿತಿಗೆ ಬಂದಂತವ್ರು. ಯಾಕಪ್ಪ ಹಂಗಾಯ್ತು ಅಂತಂದ್ರೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ಏನ್ ಸಿಗ್ತದೆ ಅಂದ್ರೆ ತಪ್ಪು ಕೆಲಸ ಸಮಾಜದಲ್ಲಿ ಮಾಡಬಾರದು ಅಂತ. ಸೊ ಇಲ್ಲಿ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಸೊ ಔಪಚಾರಿಕ ಶಿಕ್ಷಣ ಏನ್ ಕೊಡ್ತದೆ? ಊಟ, ವಸತಿ, ವಸ್ತ್ರ ಕೊಟ್ರೆ ಅನೌಪಚಾರಿಕ ಶಿಕ್ಷಣ ಸಂತೋಷ, ಬದುಕು, ಆಮೇಲೆ ಸ್ನೇಹ, ಆನಂದ, ಉತ್ಸಾಹ, ಹುರುಪು ಇದನ್ನ ಕೊಡೋದು ಅನೌಪಚಾರಿಕ ಶಿಕ್ಷಣ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಅದ್ಭುತವಾಗಿರುವಂತಹ ವಾಕ್ಯ, ಅದನ್ನ ನಿಮ್ಗೆ ಬಿಡಿಸಿ ಹೇಳ್ತೀನಿ, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿನೂ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಆ ಪುಸ್ತಕದ ಹೆಸರು ಬ್ಯಾಕ್ ಟು ಬೇಸಿಕ್ ಅಂತ ಪುಸ್ತಕದಲ್ಲಿ ಒಂದು ಬಂದಂತ ವಾಕ್ಯ, ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ಸೆಲ್ಫ್ ಎಜುಕೇಶನ್ ವಿಲ್ ಫ್ಲೆಚ್ ಯು ಫಾರ್ ಫಾರ್ಚೂನ್ ಅಂತ. ಏನ್ ಸಾರಿ ಅಂದ್ರೆ, ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ನಾನಾಗ್ಲೇ ಹೇಳಿದ್ದೇನೆ, ಈಗ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದಷ್ಟೇ. ಔಪಚಾರಿಕ ಶಿಕ್ಷಣ ನಮಗೆ ಕೇವಲ ಒಂದು ಬದುಕನ್ನ ಕೊಡ್ತದೆ, ಅನೌಪಚಾರಿಕ ಶಿಕ್ಷಣ ಮನುಷ್ಯನಿಗೆ ಅದೃಷ್ಟ ಕೊಡ್ತದೆ ಅಂತ. ಫಾರ್ಚೂನ್ ಅಂದ್ರೆ ಅದೃಷ್ಟ. ಸೊ ನಮಗೆ ನಮ್ಮ ಜೀವನಕ್ಕೆ ಅದೃಷ್ಟವಂತರಾಗಿರ್ಬೇಕು ಅಂದ್ರೆ ಈ ಎರಡೂ ಶಿಕ್ಷಣವನ್ನ ಕಲಿಬೇಕು. ಹಾಗಂದ್ರೆ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ, ಇನ್ನ ಯಾರು ಸರಿದಕ್ಕೆ ಗುರುಗಳು ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಔಪಚಾರಿಕ ಶಿಕ್ಷಣ ಕಲಿಸೋರು ನಮ್ಮ ಶಾಲೆಯಲ್ಲಿರುವಂತ ಗೌರವಾನ್ವಿತ ಗುರುಗಳು. ಅವರಿಗೆ ನಾವು ಶರಣಾಗತಿಯಿಂದ ಅವ್ರ ಕಡೆ ಕಲ್ತ್ರೆ ನಮ್ಮ ಜೀವನ ಸದೃಢವಾಗ್ತದೆ. ಇದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಸಾರ್ ಅಂತ ಕೇಳಿದ್ರೆ, ಅಪ್ಪ ಅಮ್ಮನಿಂದ ಸಿಗ್ತದೆ. ನಾವು ಅಪ್ಪ ಅಮ್ಮನ ಮಾತು ಎಷ್ಟು ಸಾರಿ ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಪುಟ್ಟ ನೀನು ಆಟ ಆಡು, ಮನೆಯಲ್ಲಿರುವಂತ ರೊಟ್ಟಿ ತಿನ್ನು, ಮುದ್ದೆ ತಿನ್ನು, ಗಟ್ಟಿಯಾಗು ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ನನಗೆ 50 ರೂಪಾಯಿ ಕೊಡು, ನಾನು ಆ ಬಣ್ಣ ಬಣ್ಣ ಮಂಚೂರಿಯನ್ ತಿನ್ಬೇಕು ಅಂತೀವಿ. ಅದು ತಿಂದ್ರೆ ಕೆಮ್ಮು, ಗಂಟ್ಲ, ಹೊಟ್ಟೆ ನೋವು, ಮತ್ತೊಂದು ಮುಗಿದೊಂದು ಆದ್ಮೇಲೆ ಡಾಕ್ಟ್ರಿಗೆ ಒಂದು ಸೊಂಟಕ್ಕೆ ಇಂಜೆಕ್ಷನ್ ಚುಚ್ಚಿದ ಮೇಲೆ ನಾವು ಸಣ್ಮುಖ ಮಾಡಿ ಕೂತ್ಕೊಂಡಿರ್ತೀವಲ್ಲ, ಅವಾಗ ಅಮ್ಮ ಅಂತಾಳೆ, ನಾನು ಹೇಳಿದ್ದಿಲ್ಲನೋ ಅದನ್ನ ತಿನ್ಬೇಡ ಅಂತ. ಹ್ಞೂ ಅಮ್ಮ, ಮತ್ತೆ ತಿನ್ನಂಗಿಲ್ಲ ಅಂತೀವಿ. ನೋಡ್ರಿ, ಅಮ್ಮ ಹೇಳ್ಕೊಟ್ಟಿದ್ದನ್ನ ನಾವು ಮೊದ್ಲೇ ಪಾಲಿಸಿದ್ದೆ ಆದ್ರೆ ಅನುಭವಿಸೋದು ಕಡಿಮೆ ಆಗ್ತದೆ. ಅಪ್ಪ ಹೇಳ್ತಾರೆ, ನೀನು ಹೋಗಿ ಹೊಲಕ್ಕೆ ಹೋಗಿ ಅದನ್ನೊಂದು ಕೆಲಸ ಮುಗಿಸ್ಕೊಂಬಾ ಅಂತ. ನಾವು ಇಲ್ಲ, ನಾನು ಹೋಗಂಗಿಲ್ಲ, ಇಲ್ಲೇ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಅಂತ. ಸಪೋಸ್ ನಾವು ಹಂಗೆ ಮಾಡಿದ್ದೆ ಆದರೆ ನಮ್ಮ ಕಾಲಲ್ಲಿ ಶಕ್ತಿ, ನರದಲ್ಲಿ ಶಕ್ತಿ, ಓಡಿ ಹೋಗಿ ಬಂದಾಗ ನಮ್ಮ ಸ್ನಾಯುಯಲ್ಲಿ ಶಕ್ತಿ, ಊಟ ಮಾಡಿದ್ದು ಒಳ್ಳೆ ಪಚನಾಗಿ ಮೆದುಳಿಗೆ ರಕ್ತ ಸಂಚಲನವಾಗಿ ಅಲ್ಲಿ ಏನಾಗ್ತದೆ, ನಮ್ಮ ಜಾಣ್ಮೆ ಹೆಚ್ಚಾಗ್ತದೆ. ನೋಡಿ, ಅಪ್ಪ ಅಮ್ಮ ನಮಗೆ ಗೊತ್ತಿಲ್ದಂಗೆನೆ ಒಂದಿಷ್ಟು ವಿಚಾರಗಳನ್ನ ನಮಗೆ ಕಲಿಸ್ಕೊಡ್ತಿರ್ತಾರೆ. ಅದಕ್ಕೆ ನಾವು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಏನ್ ತಿಳ್ಕೋಬೇಕು, ಶಿಕ್ಷಕರಿಂದ, ನಮ್ಮ ಗುರುಗಳಿಂದ ನಮಗೆ ಸಿಗೋದು ಔಪಚಾರಿಕ ಶಿಕ್ಷಣ, ಅಪ್ಪ ಅಮ್ಮನಿಂದ ಸಿಗೋದು ಅನೌಪಚಾರಿಕ ಶಿಕ್ಷಣ. ಸೊ ನಾವಿಬ್ರು ಕಡೆಯಿಂದ ಕಲ್ತಾಗ ನಮ್ಮ ಜೀವನ ಹೆಚ್ಚು ಸಮಯ ಸಂತೋಷದಿಂದ ಆರಾಮದಾಯಕವಾಗಿ ಅದು ನಮಗೆ ಬದುಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನ ಈ ಶಿಕ್ಷಣ ಏನ್ ಮಾಡ್ತೀವಿ ನಾವು, ಏನಾಗ್ತಿರ್ತದೆ ಅಂತ. ನಮ್ಮಲ್ಲಿ ಕೆಲವೊಂದಿಷ್ಟು ಮಕ್ಕಳು ಈ ಒಂದು ಶಿಕ್ಷಣ ಏನ್ ಮಾಡ್ತದೆ ನೋಡಿ, ನಾನೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತೀನಿ, ಮಾತು ಹೇಳಿ ಆಮೇಲೆ ಮತ್ತೆ ಅದನ್ನ ಕನ್ನಡಕ್ಕೆ ಹೇಳ್ತೀನಿ. ಪೇ ನೌ, ಪೇ ಪ್ಲೇ ಲೇಟರ್, ಪ್ಲೇ ನೌ, ಪೇ ಲೇಟರ್ ಅಂತ. ಈ ಶಿಕ್ಷಣ ಏನಾಗ್ತದೆ, ಪೇ ನೌ ಪ್ಲೇ ಲೇಟರ್ ಅಂದ್ರೆ, ಈಗ ಶಾಲೆಗೆ ಹೋಗ್ಬೇಕು, ಅಭ್ಯಾಸ ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಮಗ್ಗಿ ಬಾಯ್ ಹಾರ್ಟ್ ಮಾಡ್ಬೇಕು, ಅಕ್ಷರ ದುಂಡು ಬರಿಬೇಕು, ಟೀಚರ್ ಕೊಟ್ಟಿರುವಂತ ಚಿತ್ರ ಬಿಡಿಸ್ಬೇಕು,
ಇಷ್ಟೆಲ್ಲ ಮಾಡಬೇಕು ಅಂದ್ರೆ.

ತೇಜ ಯಾಕೆ ಟಿವಿ ಒಳಗಡೆ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಮೊಬೈಲ್ ನಲ್ಲಿ ರೀಲ್ಸ್ ಬರ್ತಾ ಇದೆ, ಅಲ್ಲಿ ಒಬ್ಬ ಗೆಳೆಯ ಮತ್ತೊಂದು ಆಟ ಆಡುಂಟ ಅಂತ ಕರಿತಾ ಇದ್ದಾನೆ, ಆಟ ಆಡ್ಲಿಕ್ಕೆ ನಾನು ಬೇಡ ಅಂತಿಲ್ಲ. ಹೀಗೆ ನಮಗೇನಾಗ್ತಿರ್ತದೆ ಈ ವಯಸ್ಸಿನಲ್ಲಿ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅಡೆತಡೆಗಳು ಬರ್ತಾ ಇರ್ತದೆ. ಸೊ ಅವರು ನಿಮಗೆ ಸ್ನೇಹಿತರು ತಿಂತಾರೆ, ಬಾರಯ್ಯ ನೀನೊಂದು 10 ರೂಪಾಯಿ ತಗೊಂಬಾ, ನಾನೊಂದು 10 ರೂಪಾಯಿ ತಗೊಂಬರ್ತೀನಿ, ಇಬ್ಬರದ್ದು ಸೇರಿದ್ರೆ 20 ರೂಪಾಯಿ ಆಯ್ತು, ಆ 20 ರೂಪಾಯಿದು ಬೈಟು ಪಾಣಿಪುರಿ ತಿಂದ್ಬಿಡೋಣ, 6 ಪಾಣಿಪುರಿ ಕೊಡ್ತಾನ ಅವನು ಪಾಣಿಪುರಿ ಅಣ್ಣ, ಅವನಿಗೆ 20 ರೂಪಾಯಿ ಕೊಟ್ರೆ ನೀನ್ 3 ನಾನು 3 ತಿಂದ್ಬಿಟ್ರೆ ಪಾಣಿಪುರಿ ಕೆಲಸ ಮುಗೀತು, ನಾವಿಬ್ರು ಪಾಣಿಪುರಿ ತಿನ್ನೋಣ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ವಾಭಾವಿಕವಾಗಿ ಆ ಪಾಣಿಪುರಿ ತಿನ್ಲಿಕ್ಕೆ ಹೋಗ್ತೀವಿ, ಆ ಪಾಣಿಪುರಿನ ತಿಂತೀವಿ. ಅವಾಗ ಏನಾಯ್ತು, ನಾನು ನಿಮಗೆ ಪಾಣಿಪುರಿ ತಿನ್ನೋದು ಬಿಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಅವಾಗ ಆಗಿರೋದೇನ್ ಗೊತ್ತಾ, ಸಮಯದ ಪಾಸ್ ಆಯ್ತು. ದಿವಸ ದಿನ ಕಳೆದಂತೆ ಇದೇ ರೀತಿ ಒಂದೊಂದೇ ಮತ್ತೊಂದು ಇದೇ ರೀತಿ 10 ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತದೆ. ಹಿಂಗೆ ಬಂದಾಗ ನಾವು ಅದಕ್ಕೆ ಕಾರಣ ಕೊಡ್ತಾ ಕಲಿಯೋದನ್ನ ಬಿಟ್ಟಿದ್ದೆ ಆದ್ರೆ ನಾಳೆ ಒಂದ್ ದಿವಸ ಏನಾಗ್ಬೋದು ಗೊತ್ತ, ಏನಾಗ್ಬೋದು ವಿಚಾರ ಮಾಡಿ, ಅದೇ ಪಾನಿಪುರಿ ಅಂಗಡಿ ನಾವು ಆಗ್ಬೋದು. ಯಾಕೆ, ಶಿಕ್ಷಣವನ್ನ ನಾವು ಕಲಿಯದೇ ಇದ್ರೆ ಅನಿವಾರ್ಯವಾಗಿ ಅಂತದ್ದೇ ಏನೋ ಒಂದು ಕೆಲಸ ಮಾಡೋ ಪ್ರಸಂಗ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಪಾನಿಪುರಿ ತಿಂದು, ಪಾನಿಪುರಿ ಅಲ್ಲ, ಅಲ್ಲಿ ಹೋಗಿ ಅವನ ಜೊತೆ ಟೈಮ್ ಪಾಸ್ ಮಾಡಿ ಅವನ್ ಮಾಡೋ ಪದ್ಧತಿಯನ್ನ ನೋಡಿ ನಾಳೆ ನಮ್ಮ ಶಾಲೆ ಒಳಗಡೆ ನಮ್ದು ಏನೂ ಬೆಳವಣಿಗೆ ಆಗದೆ ಇದ್ದಾಗ ನಾವೊಂದು ಪಾನಿಪುರಿ ಅಂಗಡಿ ತೆಗೆಯೋ ಪ್ರಸಂಗ ಬಂದಿತ್ತೋ ಏನೋ. ಯಾಕೆ ಅಂದ್ರೆ ಆ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಲ್ಲ, ಆ ಅಂಕಲ್ ನನ್ನ ಕೇಳಿ, ಹಲೋ ಅಣ್ಣ ಪಾನಿಪುರಿ ಅಣ್ಣ ನೀನ್ ಏನಣ್ಣ ಕಲ್ತಿದ್ಯಾ ಅಂತಂದ್ರೆ ಅವನಂತಾನೆ, ನಾನು ಎಲ್ಲಿ ಕಲ್ತೀನಪ್ಪ, ಕಲ್ತಿದ್ರೆ ಇದನ್ನ ಯಾಕೆ ಮಾಡ್ತಿದ್ದೆ ಅಂತ ಉತ್ತರ ಕೊಡ್ತಾನೆ. ಅಷ್ಟ್ರ ಮೇಲೆ ನಾವು ತಿಳ್ಕೋಬೇಕು ಏನಾಯ್ತು ಪರಿಸ್ಥಿತಿ ಅಂತ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಇವತ್ತು ಪೇ ನಾವು ಪ್ಲೇ ಲೇಟರ್ ಅಂದ್ರೆ ಇವತ್ತು ಸ್ವಲ್ಪ ಆಸಕ್ತಿಯನ್ನ ಹುಟ್ಟಾಕೋಬೇಕು. ನಾನು ಕಷ್ಟಪಡ್ರಿ ಅಂತ ಹೇಳ್ತಾ ಇಲ್ಲ, ಕಷ್ಟಪಡ್ಬೇಕಾಗಿಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಆಸಕ್ತಿಯಿಂದ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು. ಏನು 1 ತಾಸೋ 2 ತಾಸೋ ದಿವಸಕ್ಕೆ ಶಾಲೆಯಿಂದ ಬಂದ್ಮೇಲೆ 1/2 ಗಂಟೆನಾ ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಆ ಶಿಕ್ಷಣ ನಾಳೆ ಒಂದು ದಿನ ನಿಮಗೆ ಏನ್ ಮಾಡ್ತದೆ, ಒಳ್ಳೆ ಬದುಕನ್ನ ಕೊಡ್ತದೆ. ಶಿಕ್ಷಣ ಒಳ್ಳೆ ಬದುಕನ್ನ ಕೊಡ್ತದೆ ನಮಗೆ. ಇವತ್ತು ನೋಡಿ, ನೀವು ನಿಮ್ಮನ್ನು ಎತ್ಕೊಂಡು ಸುಸ್ತಾದಾಗ, ನಿಮ್ಗೆ ಜ್ವರ ಬಂದಾಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಬೇರೆ, ಅವ್ರನ್ನ ಸ್ಟೆತಸ್ಕೋಪ್ ಹಾಕೊಂಡು ನೋಡ್ತಿರ್ತಾರೆ. ಅವ್ರನ್ನ ಕೇಳಿ, ಅವ್ರು ಚಿಕ್ಕವರಿದ್ದಾಗ ಹೆಂಗಿತ್ತು ಪರಿಸ್ಥಿತಿ ಅಂತ. ಅವ್ರಂತಾರೆ, ಏನ್ ಪರಿಸ್ಥಿತಿ ಬಿಡಣ್ಣ, ನಮ್ಗೆಲ್ಲ ಊಟಕ್ಕೂ ಇರ್ತಿರ್ಲಿಲ್ಲ, ಚಪ್ಪಲಿ ಇರ್ತಿರ್ಲಿಲ್ಲ, ಆದ್ರೆ ನಾವು ಹೆಂಗೋ ಮಾಡಿ ಕಲ್ತೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರನ್ನ ಕೇಳಿ, ಯಾವಾಗಾದ್ರೂ ನಿಮ್ ಚಿಕ್ಕವರಿದ್ದಾಗ ಹೆಂಗಿತ್ತು ಅಂತ. ಅವ್ರು ಹೇಳ್ತಾರೆ, ಅವನ ಪರಿಸ್ಥಿತಿ ಗಂಭೀರವಾಗಿತ್ತು. ಅಷ್ಟೇ ಯಾಕೆ, ನಿಮಗೆ ಪಾಠ ಕಲಿಸ್ತಾ ಇರುವಂತ ಗುರುಗಳ ಪರಿಸ್ಥಿತಿಯನ್ನ ಕೇಳಿ, ಚಿಕ್ಕವರಿದ್ದಾಗ ನೀವು ಹೆಂಗಿದ್ರಿ ಅಂತ. ಯಾರು ಚಿಕ್ಕವರಿದ್ದಾಗ ಎಲ್ಲವನ್ನೂ ಹೊತ್ಕೊಂಡು ಬದುಕ್ತಿದ್ದಿಲ್ಲ, ಒಂದಿಲ್ಲ ಒಂದು ಕೊರತೆ ಇರ್ತಿತ್ತು. ಆ ಕೊರತೆಯನ್ನ ಮೆಟ್ಟಲು ಮಾಡಿಕೊಂಡು ನಾವು ಶಿಕ್ಷಣಕ್ಕೆ ಪ್ರೀತಿಯನ್ನ ತೋರಿಸಿದಾಗ ಜೀವನ ಸಂಜೀವನವಾಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಮ್ಮ ಈ ಶಿಕ್ಷಣ ಅನ್ನೋದು ಜೀವನಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮತ್ತಿನ್ನ ಪ್ಲೇ ನೌ ಪೇ ಲೇಟರ್ ಅಂದ್ರೆ ಏನರ್ಥ, ಪ್ಲೇ ನೌ ಇವತ್ತು ಅಭ್ಯಾಸ ಬಿಟ್ಟು ಆಟ ಆಡಿ ಹುಣ್ಸೆ ಹಣ್ಣು ಕುಟ್ಟಿ ತಿಂದು ಪಾಣಿಪುರಿ ತಿಂದು ಗೋಬಿ ಮಂಚೂರಿ ತಿಂದು ಅಲ್ಲಿ ಇಲ್ಲಿ ಅಮ್ಮನ ಮೊಬೈಲ್ ಕಿತ್ಕೊಂಡು ಪಾರ್ಕ್ ನಲ್ಲಿ ಕೂತ್ಕೊಂಡ್ರು ಆಟ ಆಡಿ ಪಿಕ್ಚರ್ ನೋಡಿ ಹಂಗು ಹಿಂಗು ಕಳೆದು ಆಮೇಲೆ ಜೀವನ್ ಪರ್ಯಂತ ಅಂತದ್ದೇ ಒಂದು ಫೋನ್ ಇಟ್ಕೊಂಡು ಯಾರೋ ಒಬ್ರು ಸೇಲ್ ಮಾಡಂತಾರೆ, ಜಿಯೋ ಸಿಮ್ ಸೇಲ್ ಮಾಡೋ, ಗೋಬಿ ಮಂಚೂರಿ ಮಾಡೋ, ಅಥವಾ ಹೋಟೆಲ್ ನಲ್ಲಿ ವೇಟರ್ ಆಗೋ, ಹೋಟೆಲ್ ತಟ್ಟೆ ತೊಳೆ ಕಪ್ಪು ಬಸಿ ತೊಳೆ ಅಂತ ಪ್ರಸಂಗ ಬರ್ಬೋದು. ನಮಗೆ ಯಾರಿಗೂ ಅಂತದ್ದಿಲ್ಲ, ಯಾಕಂದ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಅವರ ಆದರ್ಶ

ವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಂಡು ಬದುಕ್ತಾ ಇರುವಂತವ್ರು. ಹಂಗಿದ್ದಾಗ ನಮ್ ಗಮನ ಎಲ್ಲಿರ್ಬೇಕು ಅಂದ್ರೆ, ಇವತ್ತು ನಾನೊಂಚೂರು ಆಸಕ್ತಿಯಿಂದ ನಾ ಹೇಳುದನ್ನ ಲಕ್ಷ್ಮಿ ಕೊಟ್ಟು ಕೇಳಿಸ್ಕೊಳ್ಳಿ, ಕಲಿಕೆಗೆ ಬೇಕಾಗಿರೋದು ಆಸಕ್ತಿ. ಕಷ್ಟ ಬೇಕಾಗಿಲ್ಲ, ಯಾಕ್ರಿ ಕಷ್ಟ ಪಡ್ಬೇಕು? ನಮಗ ಆಸಕ್ತಿ ಬಂದ್ರೆ ಸಾಕಲ್ಲ, ಪ್ರೀತಿಯಿಂದ ಓದ್ರಿ ಪುಸ್ತಕನ. ನನ್ನ ರೂಮ್ ನಲ್ಲಿನೂ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ. ಯಾಕೆ ಗೊತ್ತಾ, ನನಗೆ ಆಸಕ್ತಿ ಬರ್ತದೆ. ನಾನೊಂದು ವಾರ 15 ದಿವಸ ಯಾವುದೋ ಕಾರಣದಿಂದ ಪುಸ್ತಕ ಓದದೆ ಇದ್ದಾಗ ನನಗೊಂದು ಭಾವನೆ, ಅಯ್ಯೋ ನಾನು ಓದ್ಬೇಕಲ್ಲ ಓದ್ಬೇಕಲ್ಲ ಅಂತ. ಯಾಕೆ ಅದನ್ನು ಓದ್ಬೇಕನ್ನಿಸ್ತದೆ ಅಂದ್ರೆ, ನಮಗೆ ಆ ಪುಸ್ತಕದ ಮೇಲಿರುವಂತಹ ಪ್ರೀತಿ ಹಾಗೂ ಆಸಕ್ತಿ. ಸೊ ಅದೇ ಆಸಕ್ತಿ ನಮ್ಮೊಳಗಡೆ ಇದ್ರೆ ನಾವೇನ್ ಮಾಡ್ಬೋದು, ಕಲಿಕೆ ಮತ್ತು ಆ ಒಂದು ಬದಲಾವಣೆಯನ್ನ ನಮ್ಮ ಬದುಕಿನಲ್ಲಿ ನಾವು ತರ್ಬೋದು. ಸೊ ಅದಕ್ಕೆ ಏನ್ ಮಾಡಬೇಕು, ಪೇ ನೌ ಪ್ಲೇ ಲೇಟರ್. ಇವತ್ತು ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿ, ಶಾಲೆಗೆ ಹೋಗು, ಅಭ್ಯಾಸ ಮಾಡು, ಓದು. ನಾಳೆ ಭವಿಷ್ಯದಲ್ಲಿ ಸುಂದರವಾದ ಬದುಕನ್ನ ಕಟ್ಕೊಂಡು ಖುಷಿ ಖುಷಿಯಿಂದ ಇರು ಅಂತ ಹೇಳೋದೇ ಶಿಕ್ಷಣ. ಅದರಲ್ಲಿಯೂ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಔಪಚಾರಿಕ ಶಿಕ್ಷಣ, ಇವೆರಡೂ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿದಾಗ ನಮಗೆ ಸಿಗೋದು ಅನೌಪಚಾರಿಕ ಶಿಕ್ಷಣ, ಶಾಲೆಯಲ್ಲಿ ಗುರುಗಳು ಹೇಳಿದ್ರೆ ಸಿಗೋದು ಔಪಚಾರಿಕ ಶಿಕ್ಷಣ. ಸೊ ಈ ರೀತಿ ಯಾವಾಗ ನಾವು ಕಲಿತೀವಿ ಆವಾಗ ಅದ್ಭುತವಾಗಿ ಬೆಳಿತೀವಿ. ಏನ್ ಸಾರ್ ಇದರಿಂದ ಲಾಭಗಳು ಅಂತ ನೀವು ಕೇಳ್ಬೋದು. ಲಾಭಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ಲಾಭ, ನಾವು ಯಾವಾಗ ಶಿಕ್ಷಣವನ್ನ ಕಲಿತೀವಿ, ಸುಶಿಕ್ಷಿತರ ಆಗ್ತೀವಿ, ಅಭ್ಯಾಸವನ್ನ ಮಾಡ್ತೀವಿ, ಆವಾಗ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಏನ್ ಸರ್ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ, ಜೀವನಕ್ಕೆ ಕೌಶಲ್ಯಗಳು ಅಂದ್ರೆ ಜ್ಞಾನ ಬೇರೆ, ಕೌಶಲ್ಯ ಬೇರೆ. ಈ ಜ್ಞಾನ ಯೂನಿವರ್ಸಿಟಿ ಕೊಡ್ತದೆ ನಮಗೆ ಟೆಕ್ಸ್ಟ್ ಬುಕ್ ಮುಖಾಂತರ, ಆದ್ರೆ ಆ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಬೇಕಲ್ಲ. ಸೊ ಅದನ್ನ ಉಪಯೋಗಿಸ್ಲಿಕ್ಕೆ ನಾವು ಏನ ಪ್ರಯತ್ನ ಮಾಡ್ತೀವಿ, ಅಥವಾ ಉಪಯೋಗಿಸುವಾಗ ಬೇಕಾಗಿರುವಂತ ವಿಧಾನವೇ ಒಂದು ಕೌಶಲ್ಯ. ಈ ಕೌಶಲ್ಯ ಎಲ್ಲೆಲ್ಲಿ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ, ಶಾಲೆ ಒಳಗೆ ಸಿಗ್ತದೆ. ಶಿಕ್ಷಣವನ್ನ ಪಡೆಯುವಾಗ ಕೌಶಲ್ಯ ಸಿಗ್ತದೆ. ಹೆಂಗ್ ಸಾರ್ ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೀಚರು ನಿಮಗೊಂದು ಕೆಲಸ ಕೊಡ್ತಾರೆ, ಆ ಕೆಲಸ ಹೇಳಿದ ತಕ್ಷಣ ಅಯ್ಯೋ ನನಗ್ ಬರೋದೇ ಇಲ್ಲ ಅಂತ ಅನ್ಕೋತೀರಿ ಅಂತ ತಿಳ್ಕೊಳ್ಳಿ, ಅಥವಾ ನನಗ್ ಗೊತ್ತಿಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾರೆ, ನಾಳೆ ನೀವು ಮಾಡ್ಕೊಂಡು ಬರ್ಲೇಬೇಕು, ಮಾಡ್ಕೊಂಡು ಬಂದ್ರೆ ನಿಮ್ಗೊಂದು ಸರ್ಪ್ರೈಸು ಅಂತ ಹೇಳ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತೀನಿ. ಅವಾಗ ಏನಾಯ್ತು, ನಮ್ಮ ತಲೆ ಹುಡುಕಾಟ ಶುರು ಮಾಡ್ತದೆ. ಎಲ್ಲೇ ಸಿಗ್ತದೆ ಇದಕ್ಕೆ ಉತ್ತರ? ನಾನು ನಮ್ಮ ಅಕ್ಕನ ಕೇಳೋ, ನಮ್ಮ ಇನ್ನೊಬ್ಬ ಟೀಚರ್ ಕೇಳೋ, ನಮ್ಮ ಟ್ಯೂಷನ್ ಟೀಚರ್, ನಮ್ಮ ಮನೆ ಪಕ್ಕಕ್ಕೆ ಒಬ್ರು ಟ್ಯೂಷನ್ ಇರ್ತಾರೆ ಆಂಟಿ, ಅವ್ರನ್ನ ಕೇಳೋ, ನಮ್ಮ ಮಾಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಫೋನ್ ಮಾಡಿ ಕೇಳೋ, ಗೂಗಲ್ ಅನ್ನ ಕೇಳೋ. ಹಾ ನೋಡಿ, ಈ ತಲೆ ಓಡ್ಲಿಕ್ಕೆ ಶುರು ಮಾಡ್ತಲ್ಲ, ಇದು ಕೌಶಲ್ಯ. ಯಾವಾಗ ಓಡ್ತದೆ? ಯಾವಾಗ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಗೊತ್ತಿಲ್ಲದನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಕೌಶಲ್ಯಗಳು ವೃದ್ಧಿಯಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಕಲಿದೇ ಇರಂಗಿಲ್ಲೋ, ಕಲಿಯಲೇ ಇಲ್ಲ, ಅವ್ರಿಗೆ ಅದು ಪ್ರಸಂಗನೇ ಬರೋದಿಲ್ಲ. ಬಂದ್ರೆ ಬಂತು, ಬಿಟ್ರೆ ಬಿಡ್ತು, ಗೊತ್ತಾದ್ರೆ ಆಯ್ತು, ಗೊತ್ತಾಗದೆ ಇದ್ರೆ ಇಲ್ಲ. ಮತ್ತೆ ಅವ್ರೇನ್ ಮಾಡ್ತಾರೆ, ಪಾಣಿಪುರಿ ತಗೊಂಡ್ಬರ್ತಾರೆ, ಪುರಿ ಮಾಡ್ತಾರೆ, ನೀರ್ ಕಲಿಸ್ತಾರೆ, ಪಾಣಿಪುರಿ ಮಾಡ್ತಾರೆ. ಬಟ್ ನಾ ಕೆಲಸ ಕೆಟ್ಟಂತ ಇಲ್ಲ, ನಮ್ಗಿವತ್ತು ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ. ಆವಾಗ ನಿಮ್ಮಲ್ಲಿ ಏನಾಗ್ತದೆ, ಇಂಟೆಲಿಜೆನ್ಸಿ, ಕೌಶಲ್ಯಗಳು, ಸ್ಕಿಲ್ಸ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ. ಸೊ ಯಾವಾಗ ನಮ್ಮಲ್ಲಿ ಕೌಶಲ್ಯಗಳು ವೃದ್ಧಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಸಂತೋಷದಿಂದ ಇರಬಹುದು, ಮತ್ತೆ ಬೆಳೆಯಬಹುದು. ಆವಾಗ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅವನು ಬಹಳ ಚೂಟಿ, ಬಹಳ ಕ್ರಿಯೇಟಿವ್ ಆಗಿದ್ದಾನೆ ಅಂತ. ಅವನ ಕ್ರಿಯೇಟಿವಿಟಿ ಅಂತಂದ್ರೆ ಶಿಕ್ಷಣದಿಂದ ಬರುವಂತಹದ್ದು. ಯಾವಾಗ ಇದು ಕ್ರಿಯೇಟಿವಿಟಿ ಅವಶ್ಯಕತೆ ಇರ್ತದೆ, ಟೀಚರ್ ಮಾತು ಹೇಳಿದ್ರು, ನಿಮಗೊಂದು ಸಮಸ್ಯೆ ಬಂತು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರಿ, ಆವಾಗ ಇವತ್ತು ನೀವು ಒಂದ್ ಸಣ್ಣ ವಿಷಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀರಿ. ನಾವೆಲ್ಲರೂ ದೊಡ್ಡವರು ಇವತ್ತು, ಅಪ್ಪ ಅಮ್ಮ, ನಮ್ ಗುರುಗಳು, ಟೀಚರು, ಎಲ್ಲರೂ ಜೀವನದಲ್ಲಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಆದ್ರೆ

ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಅವರಲ್ಲಿರುವ ಕ್ರಿಯಾಶೀಲತೆ, ಅದು ಸಿಗೋದು ಶಿಕ್ಷಣದಿಂದ. ಹಾಗಾದ್ರೆ ಮೊದಲೇ ಪಾಯಿಂಟ್ ಏನು, ಜೀವನದ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಇನ್ನ ಎರಡನೇದ್ದು ಮೌಲ್ಯ ಮತ್ತು ನೈತಿಕತೆ ಅಂತ. ಮೌಲ್ಯ ಮತ್ತು ನೈತಿಕತೆ ಹೆಂಗಿರ್ತದೆ ಇದು? ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಅಪರಿಚಿತರು ನಿಮ್ಮ ಮನೆಗೆ ಬರ್ತಾರೆ, ಅಪ್ಪನ ಹಳೆ ಸ್ನೇಹಿತರು ಅಥವಾ ಅಮ್ಮನ ದೂರದ ಸಂಬಂಧಿಕರು ಅಂತ ಬರ್ತಾರೆ ಅಂತ ತಿಳಿ. ಅವ್ರು ಬಂದಾಗ ನೀವೇನ್ ಮಾಡ್ತೀರಿ? ಅವ್ರು ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿ, ಒಳಗಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಫ್ಯಾನ್ ಹಚ್ಚಿ ಕೂತ್ಕೊಳ್ರಿ, ಅಮ್ಮ ಇಲ್ಲೇ ಬರ್ತಾರೆ ಅಂತ ಹೇಳಿದಾಗ ಅವ್ರು ಅಂತಾರೆ, ಏನಪ್ಪ ಪುಟ್ಟ ನಿನ್ನ ಹೆಸರು? ನೀವ್ ಹೇಳ್ತೀರಿ, ನನ್ನ ಹೆಸರು ಶ್ರೇಯಸ್, ನನ್ನ ಹೆಸರು ರೋಜಾ, ನನ್ನ ಹೆಸರು ಪುಷ್ಪಲತಾ, ನನ್ನ ಹೆಸರು ಪೂಜಿನೀತ್, ಅಥವಾ ನನ್ನ ಹೆಸರು ಮೈತ್ರಿ, ನನ್ನ ಹೆಸರು ಜಗದೀಶ್, ಶ್ರೀಕಾಂತ್, ಕುಶಾಲ್, ಸುನಂದ ಅಥವಾ ಶಿವರಾಜ್ ಅಂತ ಏನ್ ನಿಮ್ಮ ಹೆಸರು, ಜಯಮ್ಮ ಅಂತ, ನಂದಿನಿ ಅಂತ ಏನ್ ಹೆಸರು ಹೇಳ್ತೀರಿ? ಹೇಳಿದ ತಕ್ಷಣ ಅವ್ರು ಅಂತಾರೆ, ವಾವ್, ಏನೋ ಇಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೆಲ್ಲ ಜ್ಞಾನ ನಿನ್ಗೆ ಯಾರೋ ಕಲಿಸ್ಕೊಟ್ರು, ಬಂದ ತಕ್ಷಣ ಒಳ್ಳೆ ರೀತಿಯಿಂದ ಮಾತಾಡಿದೆ, ನೀರು ಕೊಟ್ಟೆ, ಅದಾದ್ಮೇಲೆ ಫ್ಯಾನ್ ಹಚ್ಚಿ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೆಯಲ್ಲಪ್ಪ, ಇದು ಯಾರಪ್ಪ ಕಲಿಸ್ಕೊಟ್ರು ಅಂತ ಕೇಳಿದಾಗ ಅದು ನಿಮ್ಮೊಳಗಿರುವಂತ ಮೌಲ್ಯವನ್ನ ತೋರಿಸ್ತದೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಬಂದ್ರು ಅಥವಾ ಅಪ್ಪ ಬಂದ್ಮೇಲೆ, ನಿಮ್ ಮಗ ಬಹಳ ಸ್ಮಾರ್ಟ್ ಇದ್ದಾನ್ರಿ, ಒಳ್ಳೆ ರೀತಿಯಿಂದ ಮಾತಾಡಿದ, ಖುಷಿ ಅನಿಸ್ತು, ಅವನು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟಿರಿ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಮೌಲ್ಯಗಳು ಪರಿಚಯವಾಗ್ತದೆ, ಯಾವಾಗ ಅವನ ಹತ್ರ ಶಿಕ್ಷಣ ಇರ್ತದೆ ಅಂತ. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ, ಪಾಲಕರಿದ್ದಂಥವ್ರು ಇಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಏನ್ ಗೊತ್ತಾ, ತುಂಬಿರುವ ಗಿಡ ಬಾಗಿರುತ್ತದೆ ಅಂತ. ತುಂಬಿರುವ ಗಿಡ ಬಾಗಿರುತ್ತದೆ ಅಂತ ನೋಡಿ, ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಗಿಡದ ಹತ್ರ ಹೋದ್ರೆ ಆ ಗಿಡದಲ್ಲಿ ತುಂಬಿರುವಂತ ಮಾವಿನ ಹಣ್ಣು ಕೈಗೆ ಸಿಗ್ತಾ ಇರ್ತದೆ. ಯಾಕೆ? ವೇಟ್ಗೆ ಕೆಳಗಿಳಿದಿರ್ತದೆ, ಕೈ ಹರ್ಕೊಂಡ್ರು ಮಾವಿನ ಹಣ್ಣು ಸಿಕ್ಬಿಡ್ತದೆ. ಸೊ ಹೇಳೋ ತಾತ್ಪರ್ಯ ಉದ್ದೇಶ ಏನೇನೋ ಇದರಿಂದ, ಸೊ ನಮ್ಮೊಳಗಡೆ ಜ್ಞಾನ ತುಂಬಿದಾಗ ನಾವು ಬಾಗಿರ್ತೀವಿ ಅಂತ. ಸೊ ಅದಕ್ಕೆ ತುಂಬಿದ ಗಿಡ ಬಾಗಿರ್ತದೆ ಅಂತ. ಆವಾಗ ಮೌಲ್ಯ ಮತ್ತು ನೈತಿಕತೆ, ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡು ಮೌಲ್ಯ ಮತ್ತು ನೈತಿಕತೆ ಇವೆರಡು ಬರೋದು ಯಾವಾಗಂದ್ರೆ ಆ ಒಂದು ಶಿಕ್ಷಣದಲ್ಲಿ. ಯಾವ ವ್ಯಕ್ತಿಗೆ ಮೌಲ್ಯ ಮತ್ತು ನೈತಿಕತೆ ಇರ್ತದೋ ಈ ವ್ಯಕ್ತಿ ಸಮಾಜದಲ್ಲಿ ಎಲ್ಲಾದರೂ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು, ಸಮಾಜದಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಜೊತೆಗೆ ಹೆಂಗಿರ್ಬೇಕು, ತೊಂದರೆಗಳನ್ನ ಯಾವ ರೀತಿ ಕ್ರಿಯಾಶೀಲತೆಯಿಂದ ಎದುರಿಸ್ಬೇಕು, ಯಾವ ರೀತಿ ನನ್ನ ಬದುಕನ್ನ ಗೆಲ್ಲಬೇಕು ಅಂತ ಆ ಒಂದು ಶಿಕ್ಷಣ ಅವನಿಗೆ ಕಲಿಸ್ತಾ ಇರ್ತದೆ. ಸೊ ಅದಕ್ಕೆ ಏನ್ ಬೇಕು, ನೈತಿಕತೆ ಮತ್ತು ಮೌಲ್ಯ ಎಲ್ಲಿ ಸಿಗ್ತದೆ ಅಂದ್ರೆ ಆ ಶಿಕ್ಷಣದಲ್ಲಿ ಸಿಗ್ತದೆ. ಸೊ ಇನ್ನ ಮೂರನೇದ್ದು ವೃತ್ತಿ ಮತ್ತು ಜೀವನ ನಿರ್ವಹಣೆ ಸಿದ್ಧತೆ ಅಂತ. ಈ ವೃತ್ತಿ ಮತ್ತು ಜೀವನ ಅಂತಂದ್ರೆ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್, ಆರ್ಥಿಕ ಗ್ರೋತ್. ಎಸ್, ಈಗ ನೋಡಿ ನಾವು ಇವತ್ತು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡ್ತಾ ಇರ್ತೀವಿ ನಾವು, ಎಷ್ಟೋ ಜನ ಅವರು ಶಾಲೆಯನ್ನ ಅರ್ಧ ಮರ್ಧ ಕಲಿತು, ನನಗೆ ಗೊತ್ತಿರೋರು ಸಾಕಷ್ಟು ಜನ ಅವರು ಡಿಗ್ರಿ ಗ್ರಾಜ್ಯುಯೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬದುಕಿಗೆ ಅಂದ್ರೆ, ಸಣ್ಣ ಪುಟ್ಟ ವಿಷಯವನ್ನು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ, ಬದುಕಿನ ಜೊತೆಗೆ ಒಂದು ದ್ವಂದ್ವ ನಡೆಸ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಅವರ ಬದುಕಿನಲ್ಲಿ ಅವರು ಆರ್ಥಿಕವಾಗಿ ತೊಂದರೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕೆ? ಅವರ ವೃತ್ತಿಪರ ಜೀವನ ಕುಂಠಿತವಾಗಿರ್ತದೆ, ಪ್ರೊಫೆಷನಲ್ ಲೈಫ್ ಅಷ್ಟು ಪವರ್ಫುಲ್ ಇರಂಗಿಲ್ಲ. ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೊಂದು ರೀತಿ ಬೆಳವಣಿಗೆ ಕುಂಠಿತವಾಗಿರ್ತದೆ, ಏನೇನೋ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಜನ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ, ಯಾರೋ ಒಬ್ಬ ಕಾಕಾನೋ ಮಾಮಾನೋ ಅವರು ಒಳ್ಳೆ ರೀತಿಯಿಂದ ತೊಂದರೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು, ಅವರಿಗೆ ಪ್ಯಾಂಟ್ ಇರಲಿಲ್ಲ, ಶರ್ಟ್ ಇರಲಿಲ್ಲ, ಚಪ್ಪಲಿ ಹಾಕೊಂಡದ್ದು ಯಾವಾಗಪ್ಪ ಅಂದರೆ ಡಿಗ್ರಿ ಮಾಡುವಾಗ ಚಪ್ಪಲಿ ತಗೊಂಡೆ ಅಂತ ಹೇಳಿ ಹೇಳಿ ಇವತ್ತು ನೋಡಿದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಮನೆ ಇರ್ತದೆ, ಅಥವಾ ಬಿಜಾಪುರದಲ್ಲಿನೋ ಅಥವಾ ಮೈಸೂರಲ್ಲಿನೋ ಒಂದು ಒಳ್ಳೆ ಮನೆ ಕಟ್ಸಿ

ಕೊಂಡು ಒಳ್ಳೆ ಜಾಬ್ ನಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮನೆ ಮುಂದೆ ಒಂದು ಕಾರ್ ಇರ್ತದೆ, ಅವರಿಗೆ ಒಂದಿಷ್ಟು ಕೆಲಸಗಾರರಿರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ, ಇವನು ಚಿಕ್ಕವನಿದ್ದಾಗ ಇವನ ಹತ್ರ ಏನೋ ಇರ್ಲಿಲ್ಲಲ್ಲ ಅಂತ ನಾವು ನೋಡ್ತೀವಿ. ಹೌದು, ಅವನು ಚಿಕ್ಕವರಿದ್ದಾಗ ಪಾಪ ಅವನ ಹತ್ರ ಏನು ಇರಲಿಲ್ಲ. ಆದರೆ ಶಿಕ್ಷಣವನ್ನ ಆಸಕ್ತಿಯಿಂದ, ನಾನು ಮತ್ತೆ ಹೇಳ್ತೀನಿ, ಕಷ್ಟಪಟ್ಟಲ್ಲ, ಆಸಕ್ತಿಯಿಂದ ಶಿಕ್ಷಣವನ್ನ ಕಲ್ತ ಮೇಲೆ ಇವತ್ತು ಬೆಳೀತಾ ಇರೋದು, ಅದ್ಭುತವಾಗಿ ಬೆಳೀತಾ ಇದ್ದಾರೆ. ಹಂಗೆ ನಮ್ಮ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್ ಅಂತ ಏನಿದೆ ಅದು ಸೂಪರ್ ಡೈನಾಮಿಕ್ ಆಗಿರ್ತದೆ. ನಾಳೆ ನೀವು ಮತ್ತೆ ಇದೇ ಹಳೇದೊಂದು ಫೋನು, ಅದೇ ಅಜ್ಜ ಕಟ್ಸಿರೋ ಮನೆ, ಅಷ್ಟು ನೋವು ಅನುಭವಿಸ್ಬಾರ್ದಂದ್ರೆ ನಾವು ಬೆಳಿಬೇಕು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹುಟ್ಟಿದಾಗ ನಾವು ಬಡವರಾಗಿದ್ವಿ, ಓಕೆ, ಆದರೆ ಕೊನೆಯವರೆಗೂ ನಾವು ಬಡವರಾಗಿರಬಾರ್ದು, ಶ್ರೀಮಂತರಾಗ್ಬೇಕು. ಅದು ಹೆಂಗೆ ಸಾಧ್ಯ? ನಾವು ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಲಿಕ್ಕೆ ಸಾಧ್ಯ. ಕೆಲಸ ಮಾಡೋದ್ರಿಂದ ಹಣ ಗಳಿಸ್ತೀವಿ, ಹಣ ಗಳಿಸೋದ್ರಿಂದ ಶ್ರೀಮಂತಿಕೆ ಬರ್ತದೆ. ನಮ್ಮ ಅಪ್ಪ ಅಮ್ಮನ ಒಳ್ಳೆ ರೀತಿಯಿಂದ ನೋಡ್ಕೋಬೋದು, ನಮ್ಮ ಸಮಾಜವನ್ನ ಬದಲಾವಣೆ ಮಾಡ್ಬೋದು, ಆಮೇಲೆ ನಮ್ಮ ಊರನ್ನ ಚೇಂಜ್ ಮಾಡ್ಬೋದು, ನಮ್ಮ ಶಾಲೆಗೆ ಹೊಸ ಒಂದು ಬೋರ್ಡ್ ಕಟ್ಟಿಸ್ಕೊಡ್ಬೋದು. ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ, ಯಾವಾಗ ನಿಮ್ಮ ಜೋಬ್ನಲ್ಲಿ ಒಂದಿಷ್ಟು ಹಣ ಬರ್ತದೆ ಅವಾಗ. ಸೊ ನೀವೆಲ್ಲ ಅಂತಿರ್ತಿರಲ್ಲ, ಅಯ್ಯೋ ನಾನೊಂದು ಪ್ರಾಣಿಗಳು ಬಹಳ ರೋಡ್ ನಲ್ಲಿ ಬಿದ್ದು ಏನೇನೋ ಊಟ ಇಲ್ಲದೆ ಇರ್ತಾರೆ, ಅವಕ್ಕೆಲ್ಲ ಊಟಕ್ಕೆ ಹಾಕ್ಬೇಕು, ಆಕಳ ಸಾಕ್ಬೇಕು, ಆಕಳ ಪ್ರೀತಿ ಮಾಡುವಂತ ಮಕ್ಕಳೆಲ್ಲರೂ ನೀವೆಲ್ಲರೂ ಪ್ರೀತಿಯಿಂದ ಆಕಳ ಸಾಕಿತಿರ್ತೀರ, ಆಕಳ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ ಜೋಬ್ ನಲ್ಲಿ ಸಾಕಷ್ಟು ಹಣ ಇರಬೇಕು. ಆ ಹಣ ಇರಬೇಕು ಅಂದ್ರೆ ನೀವು ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣದಿಂದ ವೃತ್ತಿಪರ ಜೀವನ ಅದ್ಭುತವಾಗಿರ್ತದೆ ಅಂತ. ಇನ್ನ ಬಹು ವಿಧವಾದ ಚಿಂತನೆ ಅಥವಾ ಆಯಾಮ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದ ಸಾಕಷ್ಟು ಆಯಾಮಗಳು ಲೈಫ್ ನಲ್ಲಿ ಕೆಲಸ ಮಾಡ್ತಾ ಇರ್ತವೆ ನೋಡಿ. ಅದ್ ಯಾವ ರೀತಿ, ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಿರ್ತಾರೆ. ಮುಂಬರುವ ದಿವಸದಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಬಂದಂತ ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಆಯಾಮಗಳು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹಂಗಂದ್ರೆ ಯಾವ ಸಾರುವ ಆಯಾಮಗಳು? ನಂಬರ್ ಒನ್, ಅವ್ರ ವೃತ್ತಿಪರ ಜೀವನ ಚೆನ್ನಾಗಿರ್ತದೆ. ಉದಾಹರಣೆಗೆ ಅವರೊಬ್ರು ಟೀಚರ್ ಇದ್ದಾರೆ ಅಂತ ತಿಳಿದು, ಅವರು ಕಾವ್ಯ ಕವನ ಬರೀತಿರ್ತಾರೆ, ಅವರು ಕಾವ್ಯ ಕವನ ಜೊತೆಗೆ ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಟ್ಯೂಷನ್ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಸಮಾಜದಲ್ಲಿ ಗೌರವವನ್ನ ಗುರುತಿಸ್ಕೊಂಡಿರ್ತಾರೆ, ಅಥವಾ ಅವರು ರೋಟರಿ ಕ್ಲಬ್, ಇಂಟ್ರಾಕ್ಟ್ ಕ್ಲಬ್, ಮತ್ತೊಂದು ಮುಗಿದೊಂದೊಳಗೆಲ್ಲ ಹೆಂಗೆ ಗುರುತಿಸ್ಕೊಂಡಿರ್ತಾರೆ? ಯಾಕೆ ಅವ್ರು ಗುರುತಿಸ್ಕೊತಾರಂತಂದ್ರೆ, ಅವರು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಅವರಲ್ಲಿರುವಂತ ಜಾಣ್ಮೆ, ಬುದ್ಧಿಮಟ್ಟ. ಯಾವಾಗ ಎಲ್ಲರಿಗೂ ಇದಿರ್ತದೋ ಆವಾಗ ಅಲ್ಲಿ ಮಲ್ಟಿಪಲ್ ಗ್ರೋತ್ ಅಥವಾ ಬೆಳವಣಿಗೆ ಸಾಧ್ಯ. ಪ್ರತಿಯೊಂದು ಆಯಾಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವನದಲ್ಲಿ ಬಹುಮುಖ್ಯವಾದ 6 ಆಯಾಮಗಳನ್ನು ನಾನು ಹೇಳ್ತಿರ್ತೀನಿ. ಒಂದೇದ್ದು ದೈಹಿಕ, ಮಾನಸಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಅಂತ. ಈ 6 ಆಯಾಮಗಳು ಪ್ರತಿಯೊಬ್ಬ ಜೀವನದಲ್ಲಿ ಸದೃಢವಾಗಿರ್ತದೆ. ಇಲ್ಲ ಅಂದ್ರೆ ಏನಾಗಿರ್ತದೆ, ನಿಮ್ಮ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನ ಒಂದು ಅವನು ಇನ್ಕಮ್ ಇರೋದಿಲ್ಲ, ಇನ್ಕಮ್ ಇಲ್ಲ ಅಂದ ತಕ್ಷಣ ಆರ್ಥಿಕ ತೊಂದರೆ, ಆರ್ಥಿಕ ತೊಂದರೆಯಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ. ಯಾವಾಗ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ ಇರ್ತದೆ, ಆ ಕುಟುಂಬದಲ್ಲಿ ಅಸ್ತವ್ಯಸ್ತತೆ ಅಥವಾ ಏರುಪೇರಿನ ಕೌಟುಂಬಿಕ ಜೀವನ, ಹಿಂಗೆಲ್ಲ ಇರ್ಲಿಕ್ಕೆ ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಾಗ ಆ ವ್ಯಕ್ತಿ ಬೆಳೀತಾನೆ ಅಂತ ಹೇಳ್ಬೋದು. ಇನ್ನ ಕೊನೆಯದಾಗಿ, ನೀವು ಸುಶಿಕ್ಷಿತರಾದಾಗ, ಶಿಕ್ಷಣವನ್ನ ಪಡೆದಾಗ ನೀವೆಲ್ಲ ಮುಂದಿನ ಸಮಾಜದ ನಾಯಕರು, ನೀವು ನಮ್ಮ ದೇಶದ ಉತ್ಸಾಹಿ ತರುಣರು, ನೀವು ನಮ್ಮ ದೇಶಕ್ಕೆ ನೀವು ಬೆಳಕು. ಅದು ಯಾವಾಗ ಸಾಧ್ಯ? ಯಾವಾಗ ನೀವು ಸುಶಿಕ್ಷಿತರಾಗಿರ್ತೀರಿ ಆವಾಗ. ನೀವೆಲ್ಲ ಏನ್ ಗೊತ್ತಾ, ಭವಿಷ್ಯದ ಸಾಮಾಜಿಕ ನಾಯಕರು ನೀವು. ಹಾಗಾದ್ರೆ ನೀವು ನಾಯಕರಾದಾಗ ಈ ಒಂದು ಸಮಾಜಕ್ಕೆ ನೀವೊಂದು ಕಾಣಿಕೆ ಆಗ್ತೀರಿ. ಹಾಗಾದ್ರೆ ಕಾಣಿಕೆ ಆಗ್ತೀರಿ, ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವು ನಾಯಕರಾದಾಗ ಹೆಂಗ್ ಸಾಧ್ಯ ನೀವು ನಾಯಕರಾಗ್ಲಿಕ್ಕೆ? ನೀವು ಹೇಳಿರುವ ಮಾತನ್ನ ಸಮಾಜ ಕೇಳಲಿಕ್ಕೆ ಯಾವಾಗ ರೆಡಿ ಇರ್ತದೆ ಅಂತಂದ್ರೆ, ಯಾವಾಗ ರೆಡಿ ಇರ್ತದೆ ಅಂದ್ರೆ ನಿಮ್ಮ ಮಾತಿನಲ್ಲಿ ಶಕ್ತಿ ಇರ್ತದೆ. ಆವಾಗ ಆ ಮಾತಿನಲ್ಲಿ ಶಕ್ತಿ ಬರಬೇಕು ಅಂತ ಇದ್ರೆ ನಾವು ಸುಶಿಕ್ಷಿತರಾಗಿರಬೇಕು.
ಯಾವಾಗ ನೀವು ಮಾತಾಡ

0: ಮಾಡ್ತೀರಿ? ಆ ಶಿಕ್ಷಣ ನಮ್ಮ ಜೀವನವನ್ನ ಸಬಲೀಕರಣ ಮಾಡುತ್ತದೆ. ಅದಕ್ಕೆ ನಮ್ಮ ಶಿಕ್ಷಣ ನಮ್ಮ ಜೀವನಕ್ಕೆ ಬೇಕು. ಸೊ ಈ ರೀತಿ ನಮ್ಮ ಜೀವನಕ್ಕೆ ನಮ್ಮ ಶಿಕ್ಷಣ, ಈ ಜೀವನಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರುವಂತಹದ್ದು. ಸೊ ಅದಕ್ಕೆ ಅಡೆತಡೆಗಳು ಬರ್ತದೆ ಬಂಗಾರಿಗಳೇ, ಪುಟ್ಟ ನಿಮಗೆಲ್ಲರಿಗೂ ಅಡೆತಡೆಗಳು ಬರ್ತದೆ, ಅದನ್ನು ಮೆಟ್ಟಿ ನಿಂತಾಗ ನೀವೊಬ್ಬ ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವೆಲ್ಲ ನಾಯಕರಾದಾಗ ನಮಗೊಂದು ರೀತಿ ನಾಳೆ ಭವಿಷ್ಯದಲ್ಲಿ ಒಂದು ಖುಷಿ, ಏನಪ್ಪ ಅಂದ್ರೆ ಸಮಾಜ ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅನ್ನುವಂತ ನಂಬಿಕೆ. ಅದ್ ಯಾವಾಗ ಸಾಧ್ಯ? ಯಾವಾಗ ಸುಶಿಕ್ಷಿತರ ಕೈಯಲ್ಲಿ ಸಮಾಜ ಇರ್ತದೋ ಆವಾಗ ಸಮಾಜ ಸಮೃದ್ಧಿಯಿಂದ ಇರ್ತದೆ. ಸೊ ನನಗೆ ನಂಬಿಕೆ ಇದೆ ನೀವೆಲ್ಲರೂ ಇನ್ ಮೇಲಿಂದ ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿತೀರಿ. ಕಷ್ಟಪಡೋದು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಕಷ್ಟಪಡೋದು, ಆಸಕ್ತಿ ಬೇಕಲ್ಲ. ಯಾವುದೇ ಕೆಲಸ ನೀವು ಆಸಕ್ತಿಯಿಂದ ಯಾವಾಗ ಮಾಡ್ತೀರಿ ಆವಾಗವಾಗ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇರ್ತದೆ. ಒಂದು ಪಾಠ ಓದೋದಿರಲಿ, ಒಂದು ಪಾಠ ಹಾರಿಸೋದಿರಲಿ. ಸೊ ಯಾವಾಗ ಆಸಕ್ತಿ ಇರ್ತದೋ ಆವಾಗ ನೀವು ಅಮೇಝಿಂಗ್ ಆಗಿ ಬೆಳೀತಾ ಇರ್ತೀರಿ. ಸೊ ಆ ರೀತಿ ನೀವು ಬೆಳಿಬೇಕು, ಜೀವನವನ್ನ ಮಸ್ತ್ ಮಜಾ ಮಾಡಬೇಕು, ಸಂತೋಷ ಪಡಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ಇವತ್ತು ಆಗ್ತಾ ಇರುವಂತ ಅದನ್ನ ಅನುಭವಿಸ್ಬೇಕು. ತೊಂದರೆ ಅನ್ಸಿದ್ರೆ ಬಿಡಬಾರದು, ಮತ್ತೆ ಮಾಡಬೇಕು. ಒಂದು ಅರ್ಧ ಗಂಟೆ ನಿಮಗೆ ಬೇಜಾರಾಯ್ತಪ್ಪ, ಓದಿ ಓದಿ ಇರ್ಲಿ, ಆಟ ಆಡ್ರಿ, ಮತ್ತೆ ಓದ್ರಿ. ಹೆಚ್ಚು ಆಟ ಆಡೋದ್ರಿಂದ ಹೆಚ್ಚು ಜಾಣರಾಗ್ತಾರೆ, ತಿಳ್ಕೊಡ್ರಿ. ಹೆಚ್ಚು ಆಟ ಆಡೋದ್ರಿಂದ ಎಲ್ಲಿ ಆಡಬೇಕು ಅದು ಇಂಪಾರ್ಟೆಂಟ್, ಬಯಲಲ್ಲಿ ಆಟ ಆಡೋದ್ರಿಂದ ನಿಮ್ಮ ಕೈಯಲ್ಲಿರುವಂತಹ ಡಿವೈಸ್ ಇದೆಯಲ್ಲ ಅಲ್ಲಿ ಆಟ ಆಡೋದಲ್ಲ, ಎಲ್ಲಿ ಗ್ರೌಂಡ್ ಅಲ್ಲಿ ಹೆಚ್ಚಾಡ್ತಿರೋ ಅವರು ನಾಳೆ ಎತ್ತರಕ್ಕೆ ಬೆಳೀತಾರೆ. ನಾಯಕತ್ವದ ಕೌಶಲ್ಯ, ವ್ಯವಹಾರಿಕ ಕೌಶಲ್ಯ ಇವೆಲ್ಲವೂ ನಮಗೆ ಕಲೀಲಿಕ್ಕೆ ಸಿಗ್ತದೆ, ಹೌದಾ? ಸೊ ಅದಕ್ಕೆ ನಾವೇನ್ ಮಾಡಬೇಕು, ಇವತ್ತಿಂದ ಶಿಕ್ಷಣದಲ್ಲಿ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ನಮ್ಮ ಜೀವನವನ್ನ ಸದೃಢವಾಗಿ ಸಮಾಜದ ಒಳಿತಿಗಾಗಿ ಬೆಳವಣಿಗೆಗಾಗಿ ನಾವು ಮಾಡಬೇಕು ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಜೀವನಕ್ಕಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಹುಬ್ಬಳ್ಳಿಯ ತರಬೇತುದಾರರು ಹಾಗೂ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ಭಸ್ಮಯ ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎಲ್ಲೋ ಒಂದೊಮ್ಮೆ ಸುರಿಬ ನಾಲ್ಕು ಹನಿ ಮಳೆಗೆ ಇಳೆ ಕಾದಿದೆ. ಈ ಬಾರಿಯ ಮಳೆಗಾಲ ಬೇಗ ಶುರುವಾಗುತ್ತಿದೆ ಎನ್ನುವುದು ಹವಾಮಾನ ಇಲಾಖೆ. ಆದರೆ ರವಿಯ ತಾಪ ದಿನೇ ದಿನೇ ಏರುಮುಖ. ಈ ಕಾಲದ ಆಹಾರ ಕ್ರಮ ಈಗಿರಲಿ, ಹುಣಸೆ ಹಣ್ಣು ಕರಗಿಸಿಕೊಳ್ಳಿ, ಅದಕ್ಕೆ ಬೆಲ್ಲ ಕೂಡಿ ಸರಿರಿ ಎಂಬಂತೆ ನಿಂಬೆಯಂತೆ ಪಾನಕ ಸಿದ್ಧವಾಗಿದೆ. ಹಾಗಿಲ್ಲ, ಬೆಲ್ಲದ ಪಾನಕವನ್ನ ಸೇವಿಸುತ್ತಿದ್ದರು. ಕಾಳು ಮೆಣಸು ಪುಡಿಗೆ ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಶುದ್ಧ ನೀರನ್ನ ಬೆರೆಸಿ ರಾಸಾಯನಿಕ ರಹಿತ ಬೆಲ್ಲ ಕೂಡಿಸಿ ಶುದ್ಧ ನೀರಿನ ಪ್ರಮಾಣ ಅನುಗುಣಕ್ಕಾಗಿ ಸೇರಿಸಿ ಜಾತ್ರೆಯ ಜನಸಂದಿ ಇರಲಿ, ಮನೆಯ ಬಳಕೆಯ ಮಂದಿಗಾಗಲಿ ಕಡಿಮೆ ಖರ್ಚಿನ ದಿನ ದಿನದ ಪಾನಕ ಸಿದ್ಧವಾಗಿರುತ್ತಿತ್ತು. ಕಫದ ಕಾಯಿಲೆ, ಗ್ಯಾಸ್ಟ್ರಿಕ್ ಸಂಗಡ, ದಣಿವಾಗಿಡಿಸುವ ದ್ರವ ಆಹಾರ ಸಿದ್ಧವಾಗುತ್ತಿತ್ತು. ಕಬ್ಬಿನ ಹಾಲು ತಾಜಾ ಇರಲಿ, ತಕ್ಷಣಕ್ಕೆ ಎನರ್ಜಿ ಸಿಗುತ್ತದೆ, ಮೂತ್ರ ಪ್ರವೃತ್ತಿ ಸರಾಗವಾಗುತ್ತದೆ. ಹಾಗೆ ಖರ್ಜೂರವಾದಿ ಮಂತ, ಖರ್ಜೂರ, ದಾಳಿಂಬೆ, ಒಣದ್ರಾಕ್ಷಿ, ಹುಣಸೆ ಹುಳಿ, ಹಸಿ ನೆಲ್ಲಿಕಾಯಿ ಮಿಶ್ರದ ದ್ರವಹಾರ ಮಿಕ್ಸಿಗೆ ಹಾಕಿ ಸಿದ್ಧ ಮಾಡಿ ಕುಡಿಯುವುದರಿಂದ ಎಲ್ಲೂ ಸಿಗದಾದರೆ ಒಂದೊಂದು ದಿನ ಬಳಸಿ ಶಕ್ತವಾಗುತ್ತದೆ. ಎಲ್ಲ ಕೂಡಿಸಿದರೆ ಅಮೃತೋಮ ಇಂತಹ ಎಳೆಯ ಹಳೆಯ ಕಾಯಿಲೆಗೂ ಎಳೆಗೂಸಿನಿಂದ ವೃದ್ಧರವರೆಗೂ ಅತ್ಯಂತ ಚೇತೋಹಾರಿಯಾಗಿದೆ. ಹಾಗೆ ತಿಳಿಜೀವನ, ಕರಿಹೆಳ್ಳು, ಹಾಲಿನೊಡನೆ ಬೀಸಿದ ಜ್ಯೂಸ್ ಉತ್ತಮ ಶಕ್ತಿದಾಯಕ.

ಎಳಿನ ಕಷಾಯ ಸಹ ಇಂಥದ್ದೇ ದ್ರವಹಾರವಾಗಿದೆ. ತಣಿದ ಕಷಾಯಕ್ಕೆ ಬೆಲ್ಲ ಅಥವಾ ಜೇನನ್ನ ಬೆರೆಸಿ ತಿನ್ನುವುದು ಅತ್ಯಂತ ಸೂಕ್ತವಾಗಿದೆ. ಹಾಗೆ ತೆಂಗಿನಕಾಯಿ ಹಾಲು, ತಾಜಾ ಕಾಯಿ ತಿರುಳನ್ನ ರುಬ್ಬಿ ಹಾಲು ಹಿಂಡಿಕೊಳ್ಳುವುದರಿಂದ ಕುಡಿಯಲು ಬಹಳ ಸ್ವಾದಿಷ್ಟ. ಮಕ್ಕಳಿಗೆ ಹಿರಿಯರಿಗೆ ಮಲಪ್ರವೃತ್ತಿ ಸರಾಗವಾಗಿ ಆರೋಗ್ಯದಾಯವಾಗಿರುತ್ತದೆ. ಹಾಗೆ ಎಳೆನೀರು, ಬೇಸಿಗೆಯಲ್ಲಿ ಅತ್ಯಂತ ತುಟ್ಟಿಯಾಗುವ ತಾಜಾ ಎಳೆನೀರಿನ ಅಮೃತೋಮ ಜೇನುಗೂಡಿಸಿದರೆ ಕುಡಿದರೆ ಅನುಪಮ ಆರೋಗ್ಯ ಎಲ್ಲ ವಯಸ್ಸಿನವರೆಗೂ ಒಗ್ಗುವಂಥದ್ದು. ಹಾಗೆ ಆಮ್ರಾಸಲ, ಹಣ್ಣುಗಳ ರಾಜ ಮಾವು, ಹೃದಯದ ಟಾನಿಕ್ ಪಟ್ಟಿಯಲ್ಲಿ ದಾಳಿಂಬೆ, ಮುರುಗಲ, ಅಂಬಟ್ಟೆ, ದಾಳಿಂಬೆ ವಾಟೆ, ಕೌಳಿ ಹಣ್ಣು, ದ್ರಾಕ್ಷಿ ಹಣ್ಣು ಮುಂತಾದ 10 ಹಣ್ಣುಗಳಿವೆ. ಮೊದಲನೆಯ ಆಯ್ಕೆ ಮಾವು. ಮಾವಿನ ಕಾಯಿಯ ಬೇಯಿಸಿದ ಜ್ಯೂಸ್ ಉಪ್ಪೆ ಹುಳಿ ಹೆಸರಿನದು. ಹಣ್ಣಿನ ರಸಕ್ಕೆ ರಸಾಲ ಎಂಬುವರು. ಪಟ್ಟಿಯ ಉಳಿದ ಹಣ್ಣುಗಳು ಅಂತೆ ಉಪಕಾರಿ ಗುಣದವು. ಹೃದಯದ ಕಾಯಿಲೆ ತಡೆಯುವ ಶಕ್ತಿ ಇವಕ್ಕಿವೆ. ತಾಜಾ ರಸ ತಯಾರಿಸಿ ಕುಡಿಯುವ, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳುವ. ಹಾಗೆ ಸೋಗದೆ ಶರಬತ್ತು, ನಾಮದ ಬೇರು ನನ್ನಾರಿ ನಾಮದ ಸೋಗದೆ ಎಂಬ ಹೆಸರಿನ ಅತಿ ಪರಿಮಳದ ಬೇರು ಬಳ್ಳಿ ತಿಳಿಯಿರಿ. ಇದು ಕಾಡಿನ ಮೂಲದ್ದು. ಇದರ ಕಷಾಯ ಸಕ್ಕರೆ ಪಾಕದಲ್ಲಿ ಬೆರೆಸಿದ ದ್ರವ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಎಂತದೇ ಉಷ್ಣ, ಉರಿಮೂತ್ರವಿರಲಿ, ಚರ್ಮದ ಗಾದರಿ, ಕೆರೆತಗಳಿರಲಿ, ಬೇಸಿಗೆಯ ಉದ್ದಕ್ಕೂ ಕುಡಿಯುವ ಅನುಪಮ ದ್ರವಹಾರವಾಗಿದೆ. ಹಾಗೆ ಮಾಗದಿ ಫಲ ರಸಾಯನ, ಬರೋಬ್ಬರಿ ಕಿಲೋ ತೂಗಬಲ್ಲ ದೊಡ್ಡ ನಿಂಬೆ ಇದು. ಚಂಡಿಕಾಯಾಗದ ಪೂರ್ಣ ಹೊತ್ತಿಗೆ ಸಲ್ವ ಫಲ. ಮೂಲವ್ಯಾಧಿ ಉಪಟಳ ಬೇಸಿಗೆಯಲ್ಲಿ ಅತಿ ಹೆಚ್ಚು. ಗ್ಯಾಸ್ಟ್ರಿಕ್ ಎಂಬ ಶ್ರೀ ಸಾಮಾನ್ಯರ ಪೆಡಂಬೂತ ವಾಸ್ತವವಾಗಿ ಮೂಲವ್ಯಾಧಿಯ ಮೊದಲ ಲಕ್ಷಣ. ಇಂತಹ ತಾಜಾ ಹಣ್ಣಿನ ಪಾನಕ ತಯಾರಿಸಲಾದಿತ್ತು ನಿತ್ಯ ಸೇವನೆಗೆ ಅರ್ಹವಾಗಿದೆ. ನಿಂಬೆ ಶರಬತ್ ರೂಪದಲ್ಲಿ ಮಾಡಿಕೊಂಡು ಇದನ್ನು ದಿನನಿತ್ಯ ಸೇವಿಸುವುದರಿಂದ ನಿರ್ಜಲತ್ವ ದೂರವಿರುತ್ತದೆ. ಹಾಗೆ ಹೆಸರು ಪಾನಕ, ನೆನೆ ಹಾಕಿದ ಹಸಿರು ಹೆಸರು ಮಿಕ್ಸಿಯಲ್ಲಿ ರೂಪಿಕೊಳ್ಳುವುದರಿಂದ ತಾಜಾ ಪಾನಕ ಅತಿಕ್ಷಯ ಗುಣಕಾರಿಯಾಗಿದೆ. ಎಲ್ಲರಿಗೂ ಅತ್ಯಂತ ಪ್ರತ್ಯುತ್ತಮ ಉದ್ದಿನ ಪಾನಕ. ಶ್ರಮದ ಕೆಲಸ ಮಾಡುವ ಮಂದಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ಕ್ಯಾಲೋರಿ ಹೆಚ್ಚು ನೀಡುತ್ತದೆ. ಬೆಲ್ಲಗೂಡಿಸಿ ನೆನೆದ ಉದ್ದು ಬೀಸಿ ಸಿದ್ಧಗೊಳಿಸುವ ಉದ್ದಿನ ಪಾನಕ ಕುಡಿದರೆ ದೇಹಕ್ಕೆ ಬಲ ಮತ್ತು ಪುಷ್ಟಿಯಾಗಿದೆ. ಸಾಂಬಾರ ಸೌತೆಕಾಯಿ ಪಾನಕ, ಕರ್ಬೂಜ ಕಲ್ಲಂಗಡಿ ಪಾನಕ ನಿಮಗೆ ತಿಳಿದಿದೆ. ಮದುವೆ ಮನೆಗಳಲ್ಲಿ ಪುದೀನ ಜ್ಯೂಸ್ನಂತಹ ಸ್ವಾಗತ ಡ್ರಿಂಕ್ಗಳನ್ನು ನೀವು ಕೇಳಿಯೇ ಇದ್ದೀರಿ. ಇದು ಸರ್ವೇ ಸಾಮಾನ್ಯ. ಕರಾವಳಿ ಮಂದಿಗೆ ಪರಿಚಿತವಾದ ಹಣ್ಣು ಸಾಂಬಾರ್ ಸೌತೆಕಾಯಿ ಪಾನಕ ಎಲ್ಲರಿಗೂ ಗೊತ್ತಿರುವ ಒಂದು ಹಣ್ಣು. ಬೀಜ ಸಿಪ್ಪೆ ಸುಲಿದು ಹಣ್ಣು ಸೌತೆಕಾಯಿಯನ್ನು ಕತ್ತರಿಸಿ ಹೋಳಾಗಿರಿಸಿ ಅಥವಾ ಅದನ್ನು ಉಡಿಯ ರೂಪದಲ್ಲಿ ತೊರೆದುಕೊಂಡಾಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಸಿದ್ಧವಾಗುತ್ತದೆ. ಹಾಗೆ ಬೇಲದ ಹಣ್ಣು, ಕಾಶಿ ಬಿಲ್ಪತ್ರೆ ಹಣ್ಣು ಶರಬತ್ತು, ಗ್ರಾಮಾಂತರ ಪ್ರದೇಶದ ಕಾಡು ಮರ ಬೇಲ ಮತ್ತು ಬಿಲ್ವ ಅವನ ಬಳಸಿ ಸಿದ್ಧಪಡಿಸುವ ತಾಜಾ ಶರಬತ್ತನ್ನು ಸರ್ವ ರೋಗ ಸಂಜೀವಿನಿ ಎಂದು ಕರೆದರೆ ಅಚ್ಚರಿಯಿಲ್ಲ. ಕೋಲ್ಕತ್ತಾ ಪಾಟ್ನಾದಲ್ಲಿ ಬಿಲ್ಪತ್ರೆ ಫಲ ಗುಡ್ಡೆ ಗುಡ್ಡೆ ಹಾಕಿ ಮಾರುವವರಿದ್ದಾರೆ. ಅಂತಹ ಬೇಡಿಕೆಯ ಬೇಸಿಗೆ ಅಂತಹ ಬೇಡಿಕೆಯು ಬೇಸಿಗೆಯ ಪಾನೀಯ ಎರಡೂ ಸಹ ಉಪಯುಕ್ತವಾಗಿದೆ. ಹಾಗೆ ಸತ್ತು, ಉತ್ತರ ಭಾರತದ ಉಷ್ಣಗಾಳಿ ತಡೆಗೆ ಬಡವರ ಪಾನಕ ಮಾದರಿ ಅರಿಯಿರಿ. ಒಂದು ಲೋಟ ನೀರಿಗೆ ಒಂದು ಚಮಚೆ ಕಡಲೆ ಹಿಟ್ಟು ಉಪ್ಪು ಸಕ್ಕರೆ ಕೂಡಿಸಿ ಕಡುಗೋಲಿನಿಂದ ಮಂತಿಸಿದರೆ ಲೋಟ ತುಂಬಾ ಕಡೆದರೆ ಹೊಟ್ಟೆ ತುಂಬುತ್ತದೆ. ಕಡಲೆ ಧಾನ್ಯಕ್ಕೆ ವಿಷಹರ ಗುಣ ಇದೆ ಎಂಬುದು ಕಂಡುಹಿಡಿದ ಮಹನೀಯ ವಿಷವೈದ್ಯ ಗ್ರಂಥಕಾರನ ಹೆಸರು ಮಂಗರಸ. ಮುಂಗುಳಿಪುರದ ಅಂದರೆ ಚಿಕ್ಕ ಮುಗುಳೂರು ಅರಸನೀತ. ಕನ್ನಡದ ಈ ವಿಷವೈದ್ಯ ಗ್ರಂಥವು ವಿಶ್ವದ ಪ್ರಪ್ರಥಮ ಸಂಪೂರ್ಣ ಗ್ರಂಥ. ಕಡಲೆಯ ಬೆಳೆಯ ಕೋಸಂಬರಿಯ ಬಳಕೆ ಬಹುಶಃ 800 ವರ್ಷಗಳು ಕಳೆದರೂ ಜನಸಾಮಾನ್ಯದಲ್ಲಿ ಹಬ್ಬದ ಅಡುಗೆಯಲ್ಲಿ ಉಳಿಯಲು ಈ ಗ್ರಂಥದ ಮಾಹಿತಿ ಮೌಖಿಕ ರೂಪದಲ್ಲಿ ಉಳಿದಿದ್ದು, ಬೇಸಿಗೆಯ ವಿಷ ಅಥವಾ ಟಾನಿಕ್ಸ್ ಕಳೆಯಲು ಕಡಲೆ ಹಿಟ್ಟಿನ ಪಾನಕ ಕೋಸಂಬರಿಗಳನ್ನು ಬಳಸಲು ಮರೆಯದಿರಿ. ಹಾಗೆ ಕೊತ್ತಂಬರಿ ಕಷಾಯ ಮಲೆನಾಡಿಗರ ಮಳೆಗಾಲದ ಪಾನೀಯ ಎನಿಸಿತು. ಇನಿತು ಹಾಲಿಗೆ ನೀರು ಬೆರೆಸಿದರೆ ಧನಿಯ ಪುಡಿಗೂಡಿಸಿ ಕುದಿಸಿದ ಪಾನಕಕ್ಕೆ ಕಲ್ಲು ಸಕ್ಕರೆ ಬೆಲ್ಲಗೂಡಿಸಿ ಹದ ಮಾಡಿ ಕುಡಿದರೆ ದಾಹ ನೀಗಿಸುತ್ತದೆ, ನೀರಡಿಕೆ ನೀಗಿಸುತ್ತದೆ,
ಸಾರ್ವಕಾಲಿಕ ಬಳಕೆಗೆ ಯೋಗ್ಯವಾದ

0: ಬಿಸಿ ಪಾನೀಯ ಇದು. ಬಿಸಿಲುಗಾಲಕ್ಕೂ ಅಮೃತೋಮ ಹೃದಯಕ್ಕೆ ಬಲ ಹಾಗೂ ದೇಹ ಆರೋಗ್ಯಕ್ಕೆ ಹಿತವಾಗಿರುತ್ತದೆ. ಕೇಳುಗರ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲಿತ್ವ ತಡೆಗಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರ ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲತ್ವವನ್ನ ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ರವರುಣಿಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನ ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು

ಮತ್ತೆ ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳಿ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರೆಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನು ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ

ಆತ್ಮನೂ ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಬಾಳರಥದೊಡೆಯನ ಎನ್ನುವ ಭ್ರಮೆ ನಿಮಗೇಕೆ, ಬಾಳರಥದೊಡೆಯನ

0: ರಾಮ.
1: ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರ ತಾಲೂಕಿನ ಹೆತ್ತಿಗೆಹಾಡಿಯ ನಿವಾಸಿಗರಾದ ಶಿವತ ಮಾದರ್ ಅವರು ಮನೆಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನಮ್ಮ ಹೆಸರು ಅಂದ್ರೆ ಯತಿಗೆ ಆಡಿ, ನಮ್ಮ ಹೆಸರು ಮಾದರ್.
0: ಹಾಗೆ ಮಾದರ್ ಅವರೇ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ಕೊಂಡು ಬಂದ್ರಿ, ನಂತರದಲ್ಲಿ ತಾವೇ ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಮಾದರ್ ಅವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ?
1: ಚೆನ್ನಾಗಿ. ನಮ್ಮ ಜೀವನ ಏನೇನೋ ಈಗ ಪ್ರಾಬ್ಲಮೇ ಇಲ್ಲ, ಎಲ್ಲ ನಮ್ಮ ಜೀವನ ಏನಿದ್ವಿ ಕೆಲಸ ಬಗ್ಗೆ ಅದು ಇದ್ದ ದುಡ್ಡು ಕಳೆದು ಅದು ಈಗ ಎಲ್ಲಿಗೆ ಹೋದ್ರು ಮಾಡ್ಕೊಂಡ್ಬಂದಿಗೂ ಮನರೇ ಆಗೋದು. ಮೊದಲಿಗೆ ಹಂಗೆ ಇಲ್ಲ, ಎಣ್ಣೆ ಹೊಡಿತಾಗಿಯ ಯಾರು ಕೈತಾರಂತೂ ಅಲ್ಲಿ ಹೋಯ್ತೀವಿ. ಒಂದು ಬೆಳಗ್ಗೆ ಸಾಯಂಕಾಲ

0: ಹಿಂದೆ ಹಿಡಿದು 6-7 ಗಂಟೆ ಕಟ್ಟಿ ಕೊಡಗುಗೆ ಹೋದ್ರಿ, ಎಲ್ಲ ಕೇಳಗೆ ಹೋದ್ರಿ, ಬರೀ ಎಣ್ಣೆ ಕಾಟಿಕೊಳದಲ್ಲಿ ಒಂದು ದುರ್ಸ ಮಾಡ್ರು ಕೆಲ್ಸಕ್ಕೆ ಹೋಗಿ, ಅದ ದುಡ್ಡು ತರ್ನಿಲ್ಲ ವಾಪಸ್ಸು, ಅದೇ ದುಡ್ಡು ಅವ್ರ ಕೈಲಿ ಬಸ್ ಏದ ಕಣಿತದ ಮೂರು ಬಸ್ ಏನು 1 ರೂಪಾಯಿ ತಾನಿಲ್ಲ.
1: ಅಂದ್ರೆ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತ
0: ಎಲ್ಲ ಸಂಪಾದನೆ ಮಾಡಿರೋದಲ್ಲೇ ಕುಡಿಕೆ ಕುಡಿದು ಕುಡಿದು ಕುಡ್ದು ಕುಡ್ದು ಎಲ್ಲ ಕಾರ್ಯ ಬಂತು. 1 ರೂಪಾಯಿ ಅದರಲ್ಲಿ ಅದೇ ಕಿಟ್ಟು.
1: ಏನ್ ಕೆಲಸ ಮಾಡ್ತಿದ್ರಿ ಮೊದಲು?
0: ಕೆಲಸ ಅಂದ್ರೆ ಕಾಫಿ ಕೊಯ್ತಿನೂ, ಶುಂಠಿ ಕೆಲ್ಸಕ್ಕೆ ಕೊಯ್ತಿನೂ, ಮೆಣಸು ಕೊಯ್ತಿನು, ಹೋಗಿರೋಗಿಲ್ಲ ವಾಪಸ್ ದುಡ್ಡು ಬಂದಿ.
1: ಏನು ಸಂಪಾದನೆ ಮಾಡ್ತಾ ಇದ್ರಿ ಇವಾಗ?
0: ಒಂದ ಕನಿಷ್ಠ ಆದ್ರೂ 2-3 ತಿಂಗ ಮಾಡಿದ್ರಿ 40,000-50,000 ರೂಪಾಯಿ ದುಡ್ಡು ಮಾಡ್ತೀನಿ. ಆಗ ಮಾಡ್ತೇವೆ ಬರ್ತಾರೆ ಅದೇ ದುಡ್ಡಲಿ
1: ಕುಡಿದಿಕ್ಕೆ ಬಳಸ್ಕೊತಾ ಇದ್ರಿ?
0: ಎಲ್ಲ ಬಳಸ್ಕೊಟ್ಟು.
1: ಅಂದ್ರೆ ತಾವುಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಕೂಲಿಗೆ ಅಂತ ಹೋದಾಗ ಅಲ್ಲಿ 2-3 ತಿಂಗಳು ಕೆಲಸವನ್ನ ಮಾಡಿ 40,000 ರೂಪಾಯಿ ಅವ್ರಿಗೆ ಕೂಡ ಸಂಪಾದನೆ ಮಾಡ್ಕೊಳ್ತಾ ಇದ್ರಿ. ಆ 40,000 ರೂಪಾಯಿ ಕೂಡ ಸಂಪೂರ್ಣವಾಗಿ ತಮ್ಮ ಒಂದು ವೈಯಕ್ತಿಕವಾಗಿ ಈ ಕುಡಿಯೋದಕ್ಕೆ ಬಳಸ್ಕೊತಾ ಇದ್ರಿ?
0: ಎಲ್ಲ ಕುಡಿಯೋಕೆ ಬಳಸ್ಕೊಟ್ಟಿದ್ದೀನಿ.
1: ಈ ರೀತಿ ನನ್ನ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿದಕ್ಕೆ ಬಳಸ್ಕೊತಾ ಇದೀನಲ್ಲ, ಇದು ನಿಮ್ಗೆ ತಪ್ಪು ಅಥವಾ ಸರಿ ಅಂತ ಅನಿಸ್ತಿಲ್ಲ ಅವಾಗ?
0: ಏನು ಇರ್ತಿತ್ತಿಲ್ಲ, ಯಾವಾಗಲೂ ಕುಡಿಯೋಕೆ ಅನುಭವಿಸ್ತಿದ್ವ. ಎಷ್ಟೋ ದುಡ್ಡು ಇದ್ವಿ, 3,000 ಆಗಲಿ 4,000 ಆಗಲಿ ಎಲ್ಲ ಕೊಡ್ತೀವಿ, ವಾಪಸ್ ಬರ್ತಿತ್ತಿಲ್ಲ. ಒಂದು ದಿನಕ್ಕೆ ಏನಂದ್ರೆ 2,000 ರೂಪಾಯಿ 3,000 ರೂಪಾಯಿ ಕಸಾಯಿ ಒಂದು ದಿನಕ್ಕೆ. ಮನೆ ಬಂದ್ರೆ ಏನಿ ಬರೀ 200 ರೂಪಾಯಿ 500 ರೂಪಾಯಿ ಬಿಸ್ಕೆಟ್ ಗಿಸ್ಕೆಟ್ ಐಕಿರ್ತ ಕೊಡ್ತಾ ಇದ್ರು.
1: ನಿಮ್ಮ ಕುಟುಂಬದ ರಚನೆ ಇದೆ ಹಾಗಾದ್ರೆ?
0: ನಮ್ಮ ಸರ್ 3 ಸೀಟು ಮಾಮೂಲಿ ಕುಡಿತಿದ್ದು. ಒಂದು ದಿನಕ್ಕೆ ಅವ್ರು ಈಗಲೂ ಕೆಲಸ ಮಾಡ್ತಾವ್ರ, ಈಗ ಅಲ್ಲಿ ಇಲ್ಲೇ ಶುಂಠಿ ಕತ್ತಾರ ಅವ್ರಿಗೆ. ಒಂದು ದಿನ ಎಣ್ಣೆ ಕುಡಿತಿದ್ದಾಗ ನಾವು ಅವರು ಒಂದು ದಿನ ಏನ 500 ರೂಪಾಯಿ ದುಡ್ಡ 9 ಗಂಟೆಗೂ ಬರಲಿಲ್ಲ. 500 ರೂಪಾಯಿ ದುಡ್ಡು ಒಂದು ದಿನಕ್ಕೆ. ಬೆಳಿಗ್ಗೆ 6 ಗಂಟೆಲಿ ಎದ್ದು ಹೊಂಟಾದ್ರ ಅಲ್ಲಿಂದ ತುಂಬ ಬಂದು ಅಂತ ಕೂತ್ಕೊಬಿಟ್ರ ಇನ್ ಮುಗಿಯ ಗಂಟೆ ಹೋಯ್ತು. ಅಲ್ಲಿ ಮುಗಿಸ್ಕೊಂಡು ಪುನಃ ಸಾಯಂಕಾಲ
1: ಪೂರ್ತಿ ದುಡ್ಡನ್ನ ಖರ್ಚು ಮಾಡೋಕಂಟು ಹೋಗ್ತಾ ಇರ್ಲಿಲ್ಲ.
0: ಇಲ್ಲ ಸರ್, ಈಗ ಕುಡ್ತ ಬಿಟ್ಟು ನಮ್ಗೆ ಯಾವಾಗ ಅಲ್ಲವಾಗ್ಲಿ ಈಗ ನಮ್ಮ ಒಂದು ನಮ್ಮ ಜೀವನದಲ್ಲಿ ಆ ಭಾವನೆ ಇಲ್ಲ. ಈಗ ಬೇರೆಯವ್ರು ಬರ್ತಾರ, ಬೇರೆ ಬಂದು ಕುಡ್ಕ ಬರ್ತಾರ, ಇಲ್ಲ ಅಂತಿಲ್ಲ. ಅವ್ರು ಬಂದ್ರಿ ಆ ಬೇರೆ ಕಡೆ ಕುಡ್ಕ ಬರ್ತಾರೆ, ನಮ್ಮ ಮನೆ ಹತ್ರ ಮತ್ತೆ ನಾವು ಸೇರ್ತಾರ. ನಾವು ಅದರಲ್ಲಿಯ ಸೈಕ್ಲ್ ಇದ್ದಿಂದ ತೋರಿದ್ರು ಅದೇ ಎಣ್ಣೆ ಫುಲ್ ಕಷ್ಟ. ಎಲ್ಲಿ ಬಿದ್ಕತ್ತೀನಿ, ಎಲ್ಲಿ ಇದ್ದು, ಯಾವ ಮೂಲಲ್ಲಿ ಇದ್ದು ಅಂತ ನಮ್ಗೆ ಗೊತ್ತಾಯ್ತು. ಒಂದು ವರ್ಷದಲ್ಲಿ ಅದೇ ಚೇಂಜ್ ಗಿಂದ ಮಾಡ್ತಿದ್ರು. ಎಲ್ಲಿ ನಮ್ಮ ಪಕ್ಕ ಇರ್ತಾರೆ, ಒಬ್ಬರು ತಮ್ಮಿಲ್ದಿರು ಇನ್ನೊಬ್ರು ತಂದೆ ದುಡಿಸ್ಕೊಯ್ತೀನಿ.
1: ಕುಡಿದಕ್ಕೆ ಸಾಲ ಮಾಡಾದ್ರೂ ಕೂಡ ಇಸ್ಕೊಂಡು
0: ಇಸ್ಕೊಯ್ತಿದ್ರು. ಇನ್ನು ಕುಡಿಬೇಕಂದ್ರೆ ನಾವು ಸಾಲ ಮಾಡ್ಕೊಳ್ಳೋಕೆ ಕುಡಿಲೇಬೇಕು, ಅದು ಬೆಳೆಯಕ್ಕೆ ಅವ್ರಿಗೆ ಕೆಲ್ಸಕೋಬೇಕು. ಅದು ಹೋದ್ರೂ ಕೆಲಸ ಮಾಡಕ್ ಹಾಕಿತ್ತಿಲ್ಲ, ಸಾಯಂಕಾಲ ಬೆಳಿಗ್ಗೆ ತಂದು ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಸ್ಬೇಕು. ಆ ಪರಿಸ್ಥಿತಿ ಇದ್ವು. ಆದ್ರೆ ನಮ್ಗೆ ನಮ್ಗೆ 5 ವರ್ಷದಿಂದ ಬಿಟ್ಟಿದ್ದು ತೊಡಿದ, ಈಗ ಇದ್ರ ಬಗ್ಗೆ ನಮ್ಗೆ ಗಮನ ಇಲ್ಲ.
1: ಇವಾಗ ಸಂಪಾದನೆ ಮಾಡಿ ದುಡ್ಡಲ್ಲಿ ಇವಾಗ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ರಿ?
0: ಈಗ ನಾವು ಮಾಡೋ ಕೂಲಿ ಮಾಡದ ಇದರಲ್ಲಿ ಉಳಿತಾಯ ನಡೆಸ್ಕೋ ಇತ್ಯಾವ ನಮ್ಮಲ್ಲಿ. ಈಗ ಯಾವ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಇಲ್ಲ, ಕುಡಿಸ್ದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಇಲ್ಲ. ಇನ್ನ ಮಾಡೋ ಕೂಲಿ ಇದೆಯಾ, ಉಳಿಸ್ಕೋ ಉಳಿಸ್ಕೋ ಮಾಡ್ಕೋ ಇತ್ತ.
1: ಮೊದಲೇ ಜೀವನ ನೆನ್ಸ್ಕೊಂಡ್ರೆ ಇವಾಗ ಹೇಗೆ ಅನಿಸ್ತಿದೆ ನಿಮ್ಗೆ ಇವಾಗ ಮಾತಾಡ್ರೆ?
0: ಮೊದಲನೇ ಜೀವನ ನೆನ್ಸ್ಕೊಂಡ್ರೆ ನಮ್ಗೆ ಏನು ತಕ್ಕೋಗಿ ಮನೆಗೆ ಹಾಕಾಗಿತ್ತು. ಒಂದು ಎಣ್ಣೆ ಕುಡಿತಾ ಇದ್ದಾಗಲೇ ನಮ್ಮ ಜೀವನ ರಕ್ತದಲ್ಲಿ ಹೆಂಗ್ ನಡೀತದೆ ಅಂದ್ರೆ ನಮ್ಮ ಈಗ ಇದೇ ದುಡ್ಡ ಕೂಲಿ ಮಾಡ್ಕೊ ಬಂದದ್ದು ಮಾಡ್ತೀನಲ್ಲ ಐಕ್ ಇನ್ನೊಬ್ರಿಗ ಮನೇಲಿ ಒಂದೆಲ್ಲ ಟೀ ಸೊಪ್ಪು ಯಾವುದು ತಕ್ಕೊಂಡು ಕೊಡೋಗಿಲ್ವಲ್ಲ, ಅಷ್ಟೊಂದ ಹೊಟ್ಟ ಹೊರಿತೀನಿ ನಾವು ಅದೇ ಕುಡಿತಿದ್ದಾಗಲಿ ಆ ಮಾತಾಡ್ಕೊಂಡು ಕೂತಿದ್ದು. ಇದು ಅವರು ಇಲ್ಲೇ ಅವರ ಒಂದು ದಿನ ಇಬ್ರು ನಾವು ಹೋಗಿದಾಗ ಒಂದು ಬೆಳಿಗ್ಗೆ ಮುಖನೂ ತೊಳೆದಿತ್ತಿಲ್ಲ, ಅಲ್ಲೂ ಇತ್ತಿಲ್ಲ, ಏನು ಪ್ರಾಬ್ಲಮೇ ಮಾಡ್ಕೊ ಐತಿಲ್ಲ. ಇಲ್ಲಿ ಎದ್ದಷ್ಟೇ ಮುಖನ ತೊಳೆದಕ್ಕೂ ಒಯ್ತೇ ಏನು. ಒಂದು ದಿನ ಇವ್ ನಮ್ಮ ತಮ್ಮ ಕಷ್ಟಪಟ್ಟು ಬೇರೆ ಇರ್ತಾವ ಇಸ್ಕೊಬಂದು ಇನ್ನು 4 ಬತ್ತಿ ಅಂದ್ಬಿಟ್ಟು ದುಡ್ಡಿಸ್ಕೊಂಬಿಟ್ರು. 3,000 ರೂಪಾಯಿ ದುಡ್ಡು ಇಸ್ಕೊಂಬಂದು 4 ಬತ್ತಿ ಅಂದ್ಬಿಟ್ಟು ಅದು ಬೇರೆ ಕಾಫಿಗೆ ಹೋಗ್ಬೇಕಂದ್ಬಿಟ್ಟು ಇಸ್ಕೋವಾಗಿ ಕುಡ್ಕೊಂಬಿಟ್ರು. ಬೆಳಿಗ್ಗೆ ಹೋದವರು ರಾತ್ರ 8 ಗಂಟೆಯಲ್ಲಿ ಬಂದಿರೋ ಬಿಡಿ, ಅದು 3,000 ರೂಪಾಯಿ ನೀವು ವಾಪಸ್ಸು ತನ್ನಿಲ್ಲದ ಬರೀ ಕುಡ್ತಿಗೆ ಆಗೈತು. ಆ ಪರಿಸ್ಥಿತಿ ಇದ್ದು ನಾವು ಈಗ ಅದೇ ಪರಿಸ್ಥಿತಿ ಇನ್ನೊಬ್ರಿಗೆ ನಾವು ಹೇಳಕ್ ಹೋಯ್ತಾವಿ
1: ಬುದ್ಧಿ ಹೇಳ್ತಾ ಇದ್ದೀರಾ.
0: ನಾವು ನೊಂದಿವಿ, ಅದು ಕುಡಿದು ಕುಡಿದು ಕುಡಿದು ನಾವು ಸಾಕಾಗಷ್ಟು ನೊಂದು ಬಿಟ್ಟು ಈಗ ಕುಡಿಯೋರಿಗೆ ಹೇಳ್ತಾವೆ. ಈಗ ಅದು ಕೇಳಿದ್ರಿ ಇನ್ನೊಬ್ರಿಗೆ ಹೇಳಕ್ ಹೋದ್ರಿ ನಮ್ಮ ಮಾತು ಕೇಳಲ್ಲ. ಈಗ ಅವ್ರು ನಮ್ಮ ಇಲ್ಲಿ ಮಾಡ್ತೇವೆ ಒಚ್ಚಿ ಕುಡಿತೀರಿ ಕೇಳಬೇಕಾರ ಅವ್ರು ಅವ್ರಿ ಅದಕ್ಕೆ ಏನೂ ಇರ್ತಿಲ್ಲ. ಒಂದು ದಿನಕ್ಕೆ ಕೆಲಸ ಏನೋ ಮಾಡಿದ್ರಿ 1,000-2,000 ಅದೇ ಅದಕ್ಕೆ ಇರ್ತಿಲ್ಲ. ಈಗ ಶುಂಠಿ ಕೆಲಸ ಮಾಡ್ತೇ ಇದ್ದು ಈ ಎರಡು

0: ವರ್ಷದಿಂದ ಮಾಡ್ತಾ ಅವ್ರ ಶುಂಠಿ ಕೆಲಸ ತೋಟದಲ್ಲಿ, ಇಲ್ಲಿ ಪಕ್ಕದಲ್ಲಿ 2 ವರ್ಷ ಮಾಡ್ತಾ ಇದ್ದು. ಈಗ ನಿನ್ನ ಇದೊಂದು ವರ್ಷದಲ್ಲಿ ಆ ದುಡ್ಡು ಗಾಡಿ ತಾಗಂಟ ಎಣ್ಣ ಸವಾಸ ಬಿಡ್ಬಿಟ್ಟು ಈಗ ಗಾಡಿ ತ ನಿಲ್ಸ್ಬಿಟ್ಟು ನಿಮ್ದಾಗಿ ಕೂಲಿ ಕೆಲಸ ಬಂತವ್ರು.
1: ತಾವಳು ಕುಡಿತರ ಸಂದರ್ಭದಲ್ಲಿ ತಮ್ಮ ಒಂದು ಮನೆ ಜೀವನವನ್ನ ಯಾರು ನೋಡ್ಕೊಂಡು ಹೋಗ್ತಿದ್ರು?
0: ನಮ್ಮ ಜೀವನ ಅಂದ್ರೆ ನಾವು ಕುಡಿತಿದ್ದೆ ದುಡ್ಡು ಯಾರು ನೋಡ್ತಾ ಇದ್ರು? ನಮ್ಮ ಹೋಗೋರು ಕೆಲಸಕ್ಕೆ ಹೋಯ್ತು, ಕೆಲಸಕ್ಕೆ ಹೋಗ್ಬಿಟ್ಟು ಎಲ್ಲೇ ಕೊಲೆ ಮಾಡ್ಕೊಬಂದು ಅದರಲ್ಲಿ 200 ರೂಪಾಯಿಯಲ್ಲಿ ಮನೆ ತಗೋಬಿಟ್ಟು ನಮ್ಮ ಲೇಡೀಸ್ಗಳಿಗೆ ನಮ್ಮ ತಾವಿದ ದುಡ್ಡು ಉಳಿ.
1: ತಮ್ಮ ಮನೇಲಿರುವಂತ ಹೆಂಗಸರೇ ಕೂಲಿ ಮಾಡ್ಕೊಂಡು ಮನೆಯ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ರು.
0: ಅವ್ರ ಮಕ್ಕಳು ಏನ್ ಬೇಕೆ ಅಂದ್ರೆ ಐಕ ಮಕ್ಕ ಏನಿರೋ ತರ್ಬೇಕಾದ್ವಿ, ಬಟ್ಟ ಗಿಟ್ಟ ಇಸ್ಕೂಲ್ ಗಿಸ್ಕಿಲ್ಲ ಕಳಿಸ್ಬೇಕಿದ್ವಿ, ಅವರೇ ಮಾಡ್ತಿದ್ರು. ನಮ್ಮ ತಾವಿ ಏನ ನಾವು ಮಾಡ್ತೀವಿ ಏನೇ ಎಣ್ಣ ಇದ್ರಲ್ಲಿ ಮತ್ತ ಅದೇ ಅಷ್ಟೇ ಬಂದಿದ್ದೆ ಹೊಡ್ಲಿ ಇಲ್ಲದೆ ಸುಳ್ಳುಗಳಾಡಕಲ್ಲ.
1: ಇದ್ರ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವ ಮಾತಾಡೋರೆ?
0: ನಮ್ಗಾದ್ರೆ ಆರೋಗ್ಯದ ಅಂದ್ಲು ಎಣ್ಣೆ ಇನ್ನು ಯಾವತ್ತೀವಿ ಬೇಕೇ ಬೇಕಾಯ್ತು. ಎಣ್ಣೆ ಇದ್ರೆ ಮಾತ್ರ ಕೇಳ್ತಿದ್ವು, ಒಬ್ರು ತಾವ್ ಇಲ್ದಿವಿ ಸಾಲ ಮಾಡ್ಕೊಯ್ತೀವಿ ಇಷ್ಟು ಅಂಗಡಿ ತಾವಿ ಎಷ್ಟೇ ದಿನ ಒಂದು ಸಾಲ ಮಾಡ್ಕೊಂಡ ಏನಾಗ್ಬಿಡಿ ಅವ್ರಿಗೆ ವಾಪಸ್ ಕಟ್ಟು. ಒಂದು ದಿನ ಒಂದು ವರ್ಷ ಮಾಡ್ತಿದ್ದಾಗ ಬಿತ್ತಿದಾಗ ಇವರು ಅವರೆಲ್ಲ ಇದ್ದಾಗ ಕುಡಿತಿದ್ದು ಒಬ್ರು ಅಂಗಡಿಲಿಯ 15,000 ರೂಪಾಯಿ ದುಡ್ಡು ಕಟ್ಟಿರೋದು. 15,000 ರೂಪಾಯಿ ಇಬ್ರಿಗೆ ಕೂಲಿ ಮಾಡಕ್ ಹೋಗಿದ್ದೇ ಇದೆ ದುಡ್ಡು ಕಟ್ಟಿರೋದು. 10,000 15,000 ಲೆಕ್ಕಲ್ಲ ನಾವು ಒಂದು ತಿಂಗಳೊಳಗೆ ಎಲ್ಲ ಆ ರೀತಿ ಮಾಡಿ ಮಾಡಿ ಮಾಡಿ ಮಾಡಿ ತೀರಿಸ್ಕೊಂಡು ಲಾಸ್ಟ್ ಇಲ್ಲೇ ಒಳ ಬಂದು ನಿಂತೀವಿ. ತೊಂದರೆಗಳಲ್ಲಿ ಪ್ರಾಬ್ಲಮ್
1: ಇದ್ರೆ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಯಾವ್ದು ರೀತಿಯ ತೊಂದರೆ
0: ಏನೂ ತೊಂದರೆಗಳಿಲ್ಲ. ಈಗ ಕುಡಿಯಕ್ಕೆ ಮುಂಚಿದ್ವಿ ನಮ್ಗೆ ನಡೀತಿದ್ದು ಕಾಲು ಕೈ ಎದಾಗಿದೆ ಎಲ್ಲ ಫುಲ್ಲು ಕೊಡ್ತಿತ್ತು ಹೋಗಿ ಕೊಡ್ತಿತ್ತು. ಆಮೇಲೆ ಕೆಲಸ ಮಾಡೋಕ್ಕಾಯ್ತು. ಈಗೇನೋ ಪ್ರಾಬ್ಲಮ್ ಇಲ್ಲ. ಅದು ಕುಡಿಯೋಕ್ಕೆ ಮುಂಚೆಯ ಏನಾದ್ರು ನಾವು ಬುಟ್ಟಿಗ 5 ವರ್ಷ ಆಯಿತು ಆ ದುಡ್ಡು ನಮಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಕುಡಿಯುತ್ತಿದ್ದಾಗಲಿ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿತ್ತು. ಏಟ್ ಹೊಡಕ್ತಿದ್ದು ಯಾವ ಮೂಲಲ್ಲಿ ಬೀಳ್ತಿದ್ವು ಅಂದ್ರೆ ನಮಗೂ ಅರ್ಥ ಆಯ್ತೇ ಇಲ್ಲ. ಹೇಳಬೇಕಲ್ಲ ಸುಳ್ಳುಗಳೇ ನಾವು ಆಡ್ತಿತ್ತಲ್ಲ ಅದೇ ರೀತಿ ನಡಕ ಆಗ್ತಿತ್ತು. ನಿಮ್ಮ ಮಟಿಯೇರೇ ಅಲ್ಲಿ ಪಾಟಲ್ಲಿ ಬಿದ್ದು ನಾನು ಬಂದಿನಿ ಫುಲ್ಲು ಎಣ್ಣ ಹೊಡ್ಕೊಂಡು. ಅದು ಬಸ್ ಸ್ಟ್ಯಾಂಡ್ಲಿಯ ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ಅಲ್ಲೇ ಬಿದ್ದು ಬೆಳಗ್ಗೆ ಎದ್ದು ಬಂದಿನಿ 20,000 ರೂಪಾಯಿ ಶುಂಠಿ ಕೆಲಸ ಕೊಡಕ್ಕೆ ಹೋಗಿದ್ದು ಅಲ್ಲೇ ಬಿದ್ದು ಕೆಳಗಡ ಇವರೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ರು. ನಾನು ಅಲ್ಲಿ
1: ಪ್ರಿಯ ಕೇಳುವರೆ, ಮಾದರ್ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರ್ ಅವರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾದರ್ ಅವರು ಕುಡಿತಿರೋ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕ ತಿಳಿದು ಬರೋಣ. ಸುಂದರಮ್ಮ ಅವರೇ, ಮೊದಲೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೇನೆ. ನಮಸ್ಕಾರ ಸುಂದರಮ್ಮರ್ ಅವರೇ. ತಮ್ಮ ಯಜಮಾನರಾದಂತಹ ಶಿವತ ಮಾದರ್ ಅವರು ಕುಡಿತನ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು?
2: ಬಹಳ ಪರಿಸ್ಥಿತಿಯಲ್ಲಿ ಇದ್ದು ಏನು ಮನೆ ತತ್ತಿತ್ತಿಲ್ಲ. ಮಕ್ಕಳು ಸ್ಕೂಲ್ ಓದಿಸ್ತಿದ್ನು ಅಂದ್ರೆ ಕೂಲಿ ಕಂಬಳ ಮಾಡಿ ದುಡ್ದು ನಾನೇ ಸಾಕ್ತಿದ್ವಿ. ಅಂದ್ರೆ ಜ್ಞಾನ ಬರೋ ಟೈಮ್ಗೆ ತಂದು ಕೊಡ್ತಿದ್ರು, ಇಲ್ಲ ಅಂದ್ರೆ ಸುಮ್ಮನೆ ಜಗಳ ಮಾಡೋದು ಮನೇಲಿ ಎಲ್ಲ ಕುಡ್ಕೊಂಬಂದು ಗಲಾಟೆ ಮನೆಯೊಳಗ ಏನೇನ ಸಮಸ್ಯೆ ಬಹಳ ತೊಂದರೆ ಇದ್ದು. ಈಗ ಏನೂ ಇಲ್ಲ, ಮಕ್ಕಳನ್ನ ಸ್ಕೂಲ್ ಓದಿಸ್ತು. ಒಬ್ಬನ ಎಡಲ್ಕ ಹಾಕಿನು, ಅವ 9 ಗಂಟೆ ಓದಕ್ಕೆ ಸರ್ ಮಾಡ್ದ. ಅವ ಬಟ್ಟೆ ಇಲ್ದಿರಗಂಟ ಅವ ಬಿಟ್ಬಿಟ್ಟ ನಮ್ಮ ಅಪ್ಪನ ಕುಡಿತಿದ್ರಲ್ಲ ನಮ್ಮ ತಾಯಿ ಒಬ್ಳೆ ದುಡ್ಡು ಸಾಕ್ಬೇಕು ಥರ ಜೀಸಕ್ಕೆ ತಂದು ಕೊಡ್ತಿತ್ತು ಮನೆ ಸಮಾನ. ಇಲ್ಲ ಅಂಜಿಸಕ್ಕೆ ಇಲ್ಲ, ಅವ್ರು ಕುಡ್ದಿಗೆ ಅಂದಲ್ಲಿ ಏನೇನೋ ಗಲಾಟೆ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಒಬ್ಬ ಮುತ್ತಿಗೆ ಹುಡುಗಿ ಓದ್ತಿದ್ದ, ಅವಳಿಗೂ ಸಮಸ್ಯೆ ಆಗ್ಬಿಟ್ಟು ಹಿಂಗೆ 10ನೇ ಕ್ಲಾಸ್ ಓದ್ತಿದ್ದು. ಆಗ ನಮ್ಮ ಅಪ್ಪಂಗೆಲ್ಲ ಕುಡಿತದಲ್ಲ ನಮ್ಮ ತಾಯಿಗೆ ಹಿಂಗೆ ಮಾಡ್ತಾ ಅಂದ್ಬಿಟ್ಟು ಅವಳು ಬಿಟ್ಟಾಕ್ತ ಕೂಲಿ ಕಂಬಳ ಮಾಡಿ ಸಾಕು ಮಕ್ಕಳನ್ನ.
1: ಅದನ್ನ ಇವಾಗ ನಿಮ್ಮ ಯಜಮಾನರಾದಂತ ಮಾದರ್ ಅವರು ಕುಡಿತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಸಕ್ಕೆ ನೀವೇ ತುಂಬಾ ಕಷ್ಟ ಪಡ್ತಾ ಇದ್ರಿ. ಅವಾಗ ಒಂದು ಮನೆ ಜೀವನ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಕೂಡ ನೀವೇ
2: ನಡೆಸ್ತಿತ್ತು,
1: ಕಷ್ಟ ಅನ್ಸ್ತಿರೋ ಅಮ್ಮ? ಅವಾಗ
2: ಕೂಲಿ ಕಂಬಳ ಆಗ 250 ರೂಪಾಯಿ ಕೂಲಿ.
1: ಈಗ ಮನೆ ಜೀವನ
2: ಮಕ್ಕಳಿಗೆ ಫಸ್ಟ್ಗೆ ಬ್ಯಾಗು ಸೂವು ಬಟ್ಟೆ ಎಲ್ಲ ತೆಗೆದು ಕೊಡ್ಬೇಕು 150 ರೂಪಾಯಿಲಿ. ದಿವಸ ದುಡಿಯಕ್ ಹೋಗೋದು ಏನ್ ಮಾಡಕ್ಕಾಯ್ತ? ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದೊತ್ತು ಮಾಡಂಗಿಲ್ಲ, ಇವ್ರಿಗೆ ಮಾಡಿದ್ರೆ ಇವರು ಊಟ ಮಾಡಂಗಿಲ್ಲ. ಕುಡ್ದಿಗೆ ಅಂದಲ್ಲಿ ಚೆಲ್ ಬಿಡೋದು, ಒಂದೊಂದು ದಿವಸ ಊಟ ಮಾಡೋದು, ಒಂದೊಂದು ದಿವಸ ಹಂಗೆ ಮನೆ ಕಳೋದು, ಹಿಂಗೆಲ್ಲ ಮಾಡಿ ಪರಿಸ್ಥಿತಿಗೆ ಬಂದು ತುಂಬಾ ಇಲ್ಲ. ಈಗ ಆರೋಗ್ಯಕ್ಕೆ ಮಕ್ಕಳೆಲ್ಲ ಮದುವೆ ಆಯ್ತು, ಅವ್ರಿಗ ಮಗನಿಗೆ 2 ಮಕ್ಕಳು ಮಗಳಿಗೆರಡು ಎಲ್ಲ ಮದುವೆ ಆಗಿ ಅಚ್ಚುಕಟ್ಟಾಗಿದ್ದೀವಿ. ಈಗೆಲ್ಲ ಕುಡ್ತಾ ಬಿಟ್ಬಿಟ್ಟು ಅವರು ಆರೋಗ್ಯಕ್ಕಿದ್ರೆ ನಾವು ಆರೋಗ್ಯಕ್ಕಿದ್ದೀವಿ, ಎಲ್ಲ ಸಂತಸ ಆಗಿದ್ದೀವಿ.
1: ಇವಾಗ ಅವ್ರು ಕುಡಿತವನ್ನ ಬಿಟ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಯಜಮಾನರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುಂದರಮ್ಮ ಅವರೇ?
2: ಈಗೇನು ಇಲ್ಲ, ಸಂತೋಷ ನಮ್ಗೆ. ಹಂಗೆ ಬಿಟ್ಬಿಟ್ಟಿರೋ ಇದರಲ್ಲಿ

0: ಮಕ್ಳಿಗೂ ಸಂತೋಷ ನಮಗೂ ಸಂತೋಷ ಅಲ್ವಾ.
1: ಈಗ ತಮ್ಮ ಅಡಿಯವರು ಮೊದಲು ಕುಡಿತ ಸಂದರ್ಭದಲ್ಲಿ ತಮ್ಮ ಯಜಮಾನರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ತಿದ್ರ? ಹೀಗೆ
0: ಅವ್ರ ಜಗಳ ಆಡ್ಕತಿದ್ರು, ಬಾಮೈಕ್ಳು ಅಣ್ಣ ತಮ್ಮಿದ್ರು ಯಾರು ಬಂದು ಕಿಣಕ್ ಕಿಣಕ್ ಬಿಟ್ರೆ ಅವ್ರ ಜೊತೆಲಿ ಜಗಳ ಮಾಡ್ತಿದ್ರು ಅಷ್ಟೇ. ಆಮೇಲೆ ಜಗಳ ಆಡ್ಬಿಟ್ಟು ಪುನಃ ಬೆಳಗ್ಗೆ ಮತ್ತೆ ಜೊತೆ ಸೇರ್ಕೊಂಡು ಪುನಃ ಹೋಗೋದು, ಅದೆಲ್ಲ ಮಾಡ್ತಿದ್ರು. ಈಗೇನಿಲ್ಲ, ಎಲ್ಲ ಅಣ್ಣ ತಮ್ಮಿದ್ರು ಕಂಡಾಗಿ ನಿಯತ್ತಾಗಿ ಹೋಗ್ತಿದ್ರು.

0: ಮನೇನೆಲ್ಲ ಕಟ್ಟಿ ಎಲ್ಲರೂ ಸಾಲ ಸಲ ಆಗ್ಬಿಡು. ಅಲ್ಲಿನೇ 4.5 ಲಕ್ಷಕ್ಕೆ ಬಂದಿತ್ತು ಮನೆ ಎಲ್ಲ ಕಟ್ಟಿ. ನಮ್ಗ ಟೈಮ್ಲಿ ಏನೂ ಇಲ್ಲ, ನಮ್ದೀಗ ಎಲ್ಲ ಆರೋಗ್ಯಗಿದ್ದೀವಿ. ಮಕ್ಕ ಮರಿ ಮೊಮ್ಮಕ್ಕಳು ಎಲ್ಲರೂ ಆರೋಗ್ಯಗಿದ್ದೀವಿ. ಏನು ಇಲ್ಲ ನಮ್ಗೆ, ಅವರು ಆರೋಗ್ಯಗಿದ್ದೀವಿ, ನಾವು ಆರೋಗ್ಯಗಿದ್ದೀವಿ.
1: ಇವಾಗ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಇವಾಗ ಹಬ್ಬಗಳಿಗೆ ನಿಮ್ಮ ಅತಿಥಿಗಳು ಬಾರ್ ಮಾಡ್ಕೊಳ್ತೀರಾ, ಇವರು ಕುಡಿಯಂತ ಸಂದರ್ಭದಲ್ಲಿ ಒಂದು ಮನೆಯ ವಾತಾವರಣ ಹೇಗಿತ್ತು ಅವಾಗ ಸಂದರ್ಭ?
0: ಬಹಳ ಪರಿಸ್ಥಿತಿ ಇಲ್ಲದು ಬಿಡಿ ಸರ್, ಪರಿಸ್ಥಿತಿ ಅವ್ರು ಒಂದ್ ದಿವಸ ಇರೋದೇ ಕಷ್ಟ ಆಗಿತ್ತು. ಈಗ ಒಂದ್ ವಾರ ಇದ್ರು ಇರ್ತೀವಿ ಅಂತ ಸಂತೋಷ ಪಡ್ತಾರ. ನಮ್ಮ ಅಣ್ಣ ಬಿಟ್ನಲ್ಲ, ನಮ್ಮ ಮಾವ ಬಿಟ್ಟು ಬಿಡ್ತಾರ ಅಂತ ಸಂತೋಷ ಪಡ್ತಾ ಇದ್ರೆ.
1: ಮೊದಲು ಕುಡಿತ ಸಂದರ್ಭದಲ್ಲಿ ನಿಮ್ಮ ಆಡಿಯವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಗೌರವನ ಕೊಡ್ತಾ ಇರ್ಲಿಲ್ಲ?
0: ಕೊಡ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಹಂಗೆ ಯಾರು ಬಂದ್ ಕರಲಿ ಕೇಳಕ್ಬಿಡ್ಲಿ, ಒಂದ್ ಜೀವನ ಹೋಯ್ತಾ ಇರೋದೆ ಜಗಳ. ಎಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ರು, ನಾವು ಕೂಲಿ ಮಾಡಕ್ಕೆಲ್ಲ ಬಂದ್ಬಿಡ್ತಿದ್ರು ಓಡಿ ಓಡಿ. ಈಗೇನಿಲ್ಲ, ನಮ್ಮ ಅಣ್ಣು ಅಷ್ಟೇಯ, ಇವರು ಅಷ್ಟೇಯ, ಇಬ್ರಳವಿ.
1: ಇವಾಗ ಎಲ್ಲರೂ ಕೂಡ ಅನನ್ಯವಾಗಿ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
0: ಜೀವನ ಮಾಡ್ತೀವಿ, ಕುಡಿದ ಇದ್ರಲ್ಲಿ ಯಾವ್ದ್ರಲ್ಲಿರು ಹೊಡ್ಕೊಳ್ಳೋದು, ಎಲ್ಲರೂ ರಕ್ತ ಸುರಿಸ್ಕೊಳ್ಳೋದು, ಎಲ್ಲರೂ ಬಿತ್ಕೊಳ್ಳೋದು, ಅದೆಲ್ಲ ಆ ಪರಿಸ್ಥಿತಿಲಿದ್ದು. ಈಗೇನು ತೊಂದರೆ ಇಲ್ಲ, ನಮ್ಗ ಆರೋಗ್ಯಗಿದ್ದೀನಿ, ಎಲ್ಲ ಸಂತೋಷ ಆಗಿದ್ದೀವಿ.
1: ಇವಾಗ ಮಾದರವರು ಮೊದಲು ಹೆಚ್ಚು ಹೆಚ್ಚು ಕುಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಆಡಿಯವರು ಏನಾದ್ರು ಅವ್ರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರ?
0: ಇಲ್ಲ ಬಿಡಿ, ಏನು ಮಾತಾಡ್ತಿದ್ದಿಲ್ಲ. ಯಾವ ಜೀವ ಸಾಡವಂತಾನಿ ಅಂದ್ಬಿಟ್ಟತಕ ಸುಮ್ನೆ ಆಯ್ತಿರು. ಅಂದ್ರೆ ನಾವು 3 ಕುಳ ಇದ್ದದು, ಈಗ ಒಂದ್ 4-5 ಕುಳ ಆಗಿದ್ದೀವಿ. ಮನೆ ಬತ್ತು ಇದ್ದೀಗೆ ಅಲ್ಲಿ ಓಸಿ ಜನ ಇದ್ದಾರೆ, ಮೇದ ಮನೇಲಿ ಈಚರಿ ಕೀಳ್ಗಡೆ ನಾವು ಇದ್ದೀವಿ. ಕೆಲಸ ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಈಚರಿ ಇದ್ದೀವಿ. ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ಒಂದು ಸರಿ ಇಲ್ಲ ಅಷ್ಟೇಯ. ಅಂದ್ರೆ ಅದರಲ್ಲಿ ಜೀವನ ಮಾಡ್ತಾ ಹೋಗ್ತಾ ಇದ್ದೀವಿ. ಪಂಪ್ ಸೆಟ್ ನೀರ್ ತಕೊಂಡು ಏನು ಇಲ್ಲ, ಆರೋಗ್ಯಗಿದ್ದೀವಿ, ಎಲ್ಲವಿ ಏನು ಇಲ್ಲ. ನಮ್ಗೆ
1: ಈಗ ಮನೆಗೆ ಬೇಕಾದಂತಹ ತರಕಾರಿ ಸಾಮಾನುಗಳು, ಇವಾಗ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಅವರು ಇವಾಗ ಹಣವನ್ನು ಕೊಡ್ತಾ
0: ಇದ್ದಾರೆ. ಎಲ್ಲ ಹಣ ನಮ್ಮ ಕೈಲಿಗೆ, ಬೇರೆ ಮಗ ಇದ್ರೆ ಮಗನ ಕೈಲಿ, ಇಲ್ದ ನನ್ನ ಕೈಲಿ, ಎಲ್ಲ ಹಣನ ಕೊಟ್ಬಿಡ್ತಾರೆ. ತಾವು ಮಡಿಕೊಳ್ಳೋದೇ ಇಲ್ಲ, ಬೇಕಂದ್ರೆ ತಾವು ತಕೊಂಡು ಹೋಯ್ತಾರೆ. ಗಡಿಯಲ್ಲಿ ಗಡಿಯಲ್ಲಿ ಹೋಗ್ಬೇಕಂದ್ರೆ ಸಾಮಾನ್ ಗಿಮ್ಮ ತಕೊಬರ್ಬೇಕಾದ್ರೆ ಅಷ್ಟೇ, ಎಲ್ಲ ಸಾಮಾನ ತಂದು ಹಾಕ್ತಾರ ಬಿಡಿ. ಈಗ ಏನು ಪ್ರಾಬ್ಲಮ್ ಇದೆ ನಿಮ್ಗೆ? ಎಲ್ಲ ಸಂತಸ ಆಗಿದ್ದೀವಿ.
1: ಬಹಳ ಸಂತೋಷ ಅಮ್ಮ, ತಮ್ಮ ಯಜಮಾನರಾದಂತಹ ಶಿವ ಮಾಧವರ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಾಧವ ಅವರೇ, ಇವಾಗ ತಾವು ಹೆಚ್ಚು ಹೆಚ್ಚು ಕುಡ್ಕೊಂಡ ಸಂದರ್ಭದಲ್ಲಿ ಒಮ್ಮತ್ತು ಜಾಸ್ತಿ ಕುಡಿತಿದ್ದಾಗ ಹಾಡಿಗಾಗಿರ್ಬೋದು ಮನೆಗಳು ಬರ್ತಾ ಇದ್ರಿ, ತಮ್ಮ ಹಾಡಿಯವರು ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ?
2: ಬಗ್ಗೆ ಏನು ಅದ ಇಲ್ಲ ಸರ್, ನನ್ನ ಬಗ್ಗೆ ಏನು ಮಾತಾಡ್ತಿತ್ತಿಲ್ಲ. ಆದ್ರೆ ನಾ ಬರ್ರಾಗ ಮನ ಜಡಗೆ ಯಾರು ಬರ್ತಿದ್ದಿಲ್ಲ, ಬರ್ತೀನಿ ಅಂದ್ರ ಜಗಕರ ಮನೆಯಿಂದ ಅದು ಹೋಯ್ತೇ ಇರು ಗಲಾಟೆ ಮಾಡ್ತಾರ. ನಮ್ಮ ಮಕ್ಕಳಿಗೆ ಒಳಪಟ್ಟಿದ್ದೀರ, ನಾ ಬರ್ತೀನಿ ಕಂದ್ರು ಯಾರು ಅಲ್ಲಿ ಮನ ತವಿರ್ತಿತ್ತಿಲ್ಲ. ನಾ ಇಲ್ದಿರ ಟೈಮ್ದೆ ಮನ ನಾ ಬಂದೆ ಸಾಯಂಕಾಲ ಬೆಳಿಗ್ಗೆ ಬಂದು ಮನ ತಗ ಬಂದ್ರ ಅವ್ರು ಯಾರು ಇರ್ತಿತ್ತಿಲ್ಲ. ಇಷ್ಟು ಗಲಾಟೆ ಅಷ್ಟು ಮಾಡ್ತಿರ್ತಿವಿಲ್ಲ. ಆವಾಗ ಗಲಾಟೆ ಮಾಡ್ತಿದ್ದಾಗ ನಾನೇ ಒಂದು ಗಲಾಟೆಗೆ ಜಾಸ್ತಿ ಮಾಡ್ತಿದ್ರೆ ನಾನೇ ದೊಡ್ಡ ತಗೋತಿದ್ದೆ. ಅಂದ್ರೆ ನಾವು ಒಡದಿನ ಇಲ್ಲೇ ಅಂತಿಲ್ಲ, ಒಂದು 2-3 ಸೀಡ ಐಕಿದ್ವ ಹಂಗೆ ಒಡದ್ಬಿಟ್ಟಿನಿ. ಕುಡಿತಿದ್ದಾಗ ನನಗೆ ಅದು ಎಲ್ಲ ತೋರ್ತಿರ್ತಿಲ್ಲ.
1: ತಮ್ಗೆ ಈ ಕುಡಿತವನ್ನ ಬಿಡಬೇಕು ಅಂತ ಏಕ್ ಅನ್ಸ್ತು?
2: ನಮ್ಮನ್ನ ಕುಡಿಬೇಕಂದ್ರೆ ಒಂದು ದಿನ ಅಲ್ಲಿ ಇಬ್ರು ಹೋಗಿದ್ವು. ಒಂದು ದಿನ ಹೋಗಿ ನೈಟು ಮಧ್ಯಾಹ್ನ ಟೈಮ್ಲಿ ಒಂದು ವಲ್ತಂಬ ಮಡಿಕೊಂಡು ಎಷ್ಟೊಂದು 20 ಬಾಟ್ಲ್ ತಂದು ಮಡಿಗಿದ್ರು. 20 ಕ್ವಾಟ್ರ್ ಕುಡ್ಕೊಂಡು ಅದಕ್ಕೆ ಬೆಳಗ್ಗೆ ಒಂದು 2 ಇರ್ಲ ಬಿಟ್ಟು ಮುಡಿಬಿಟ್ಟು ಹೊಂಟಿದ್ನ ಅಲ್ಲಿ. ಕುಡಿಯ ಹೋಗಿದ್ದಾಗ ಅದೊಂದು 20 ಬಾಟ್ಲ್ ಕುಡಿದು ಬಿಟ್ಟು ಬಂದ ಸಾರ್ನ ಲಾಸ್ಟ್ ಆ ವರ್ಷದಲ್ಲೇ ಕ್ಲಾಸ್ ಮಾಡ್ಬಿಟ್ಟು 5 ವರ್ಷ ಆಯ್ತು. ಅದೇ ಲಾಸ್ಟ್ ಇವ್ರ ಯಜಮಾನ್ರೆ ಇಬ್ಬರೇ ಹೋಗಿದ್ದಾವ, ಅವರು ನಾವೆಲ್ಲ ಒಂದೇ ದಿನ ಬಿಟ್ರು. ನಾವು 7 ಸಿಟ್ಟು ಬಿಟ್ಟಮೇಲೆ ನಮ್ಮ ಇವ್ರು ಬಿಟ್ಬಿಟ್ರು. ಅವರು ಮಧ್ಯ ಕುಡಿತಿದಾಗ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಲಾಸ್ಟ್ ಅವರು ಕೊನೆ. ಈಗ ಅವ್ರ ಪರಿಸ್ಥಿತಿನೂ ಹೇಳಕ್ಕೆ ಆಗ್ತಿಲ್ಲ ಸರ್, ಅವ್ರು ಇಲ್ಲ ಬಾಕಿದ್ರು ಎಷ್ಟು ಸಾಲ ಮಾಡ್ತಿದ್ರು. ಅವ್ರ ಇಲ್ಲಾಂದ್ರೆ ನೀವು ಊರಲ್ಲಿ ಮಾತ್ರ ಯಾರು ಬಿಡ್ತಿದ್ದಿಲ್ಲ, ಇಲ್ಲಿ ಎದುರಲ್ಲಿ ಅವರ ನಾವು ಕುಡಿಯೋರು ಮಾತ್ರ ಯಾರು ಬಿಡ್ತಿದ್ದಿಲ್ಲ. ಏನಿದ್ರಿ ಹೊರಗಡೆ ಇತ್ತು ಕುಡಿಯೋದು ಗೆಯೋದು ತಿನ್ನೋದು ಎಲ್ಲ ಹಂಗ್ ಮಾಡ್ತಿದ್ರು. ಊಟ ಮಾಡ್ತಿತ್ತಿಲ್ಲ ಸಾಯಂಕಾಲ ಬೆಳಿಗ್ಗೆ ಗಟ್ಟಿವಿ ಊಟ ಮಾತ್ರ ಏನಿಲ್ಲ. ಎಣ್ಣನಿ
1: ಏನಾದ್ರೂ ಕಾರಣಗಳು ಇತ್ತ ಈ ಕುಡಿಯೋದಕ್ಕೆ?
2: ಕಾರಣ ಹಿಂಗೆ ಪಕ್ಕದಲ್ಲಿ ಇರ್ತಿರಲ್ಲ ಅವ್ರಿಂದ ನಾವು ಈಗ ಅವ್ರು ಕುಡಿತಾರೆ ನಾವು ಕುಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಸಾಲ ಸೋಲ ನಿಮ್ಮ ಯಾರ್ಯಾರು ತಯಾರಾಗ್ಬಿಡು ಸಾಲ ಮಾಡ್ಕೋಯ್ತು ಕುಡಿತಿದ್ರು.
1: ಅಂದ್ರೆ ಒಂದು ಸಹವಾಸ ದೋಷದಿಂದ
2: ಕುಡಿತಿದ ಮಾಡ್ತಿದ್ರೆ ಅಷ್ಟೇ ಕಷ್ಟಪಟ್ಟಿನ ಅದ್ರ ಮನವಾಗಿ ಏನು ಏನೇ ಪ್ರಾಬ್ಲಮ್ ಇತ್ತಿಲ್ಲ. ಒಂದು ಬಟ್ಟೆ ಸಾಬ್ನು ತರಕ್ಕೂ ಎತ್ತಿತ್ತು, ಒಂದು ಸೋಪ್ ತಂದು ಐಕಿದ್ರು ಕೊಡ್ಬೇಕಂದ್ರೆ ಅದು ಇಲ್ಲ, ಎಲ್ಲ ಹೆಂಗ್ಸ್ಗಳೇ ಮಾಡ್ತೀವಿ. ಒಂದು ನಮ್ಮ ಹುಡುಗ ಈಗ ಪೂರ್ತಿ ಕಡಲೋಣ ಅವನ ಸ್ಕೂಲ್ ಕಳಿಸ್ಬಾರ್ದು.

0: ಹಾಕೊಂಡ್ಬಿಟ್ಟು ಒಂದು ಬಟ್ಟ ತರಕ್ವಿ ಆಯ್ದೇವಾಯ್ತು. ಯಾಕಂದ್ರೆ ನಾನು ಗೇದೆಲ್ಲ ಎಣ್ಣೆದು ಒಬ್ರು ಗೇದು ಇದು ಮನೆಗೆ ತಂದ್ರ ಬಟ್ಟೆನೆ ಹೊಲಿಸ್ತಾರ ಬ್ಯಾಗ್ ಯಾವುದು ಆ ಪರಿಸ್ಥಿತಿ ನಾವು ಇದ್ದು ಬೆಳೆದು ಈಗ ಸದ್ಯ ನಮ್ಮ ಮನಸ್ಫೂರ್ತ ನಾವು ಬಿಟ್ಬಿಟ್ಟು ಈಗ ನಿಮ್ದಾಗಿ ಮನದ ಅದು ಇನ್ನೊಬ್ರಿಗೆ ಆ ಪರಿಸ್ಥಿತಿ ಬರಬಾರ್ದು ಕುಡಿದ್ರಿ. ಒಂದು ದಿನ ನಮ್ಮ ಮನದ ಮನೆ ಕೇಳಿ ಒಂದು ನೈಟು ಇರೋ ದೇವಸ್ಥಾನ ನೈಟು ಒಂದು ಗಂಟೆ ರಾತ್ರಿ ಕಾಡಿನೊಳಗೆ ಮುಳುಗಿದ್ವಿ. ಯಾವ ಆನೆ ಆಗಲಿ ಉರಿಯ ಆಗಲಿ ಒಯ್ತಾಯಿದ್ವಿ ಹುಡ್ಕಂಡಿಗೆ ಹುಡ್ಕೊಂಡು ಯಾವ ದೇವಸ್ಥಾನ ಇದ್ದು ಇಲ್ಲ ಯಾವ ದಂದ ಕೊಟ್ಟಗ ಇದ್ದು ಅಲ್ಲಿ ಮುಳುಗಿದ್ದು ಬರ್ತೀವಿ. ಅಂದ್ರೆ ಬೆಳಗ್ಗೆ ಟೈಮ್ ಮನೆ ಬರ್ತೈತಿಲ್ಲ ಇನ್ನೊಬ್ರು ತಗೋಗಿ ಸ್ನಾನ ಮಾಡ್ಕೊಂಡು ಪುನಃ ಕುಡಿಕೋದು. ಆ ಪರಿಸ್ಥಿತಿ ಇದ್ದು ಈಗ ನೋಡಕ್ಕ ಈಗ ನಮ್ಮ ಊರೊಳಗೆ ನಿನ್ನಷ್ಟು ಕುಡಿಯೋದನ್ನ ಯಾರು ಇತ್ತಿಲ್ಲ ಕಣದ್ದು. ಈಗ ಅವ್ರಿ ಅಂತಾರ ಈಗ ಅಷ್ಟು ಕುಡಿತೀನವ ಯಾವ ಮಟ್ಟದ ಈಗ ಬೆಳ್ಕೋಯ್ದಾನೋ ಈ ಗೇಕ ತಿಂತಾನೋ ಕೂಲಿ ಹೋಯ್ತಿದ್ನೋ ಅವೆಲ್ಲ ಸಂಪಾರಿ ಮಾಡ್ಕೊಂಡು ಈಗ ಸಂಘ ಪಂಗ ಹಿಂಗೆ ಎಲ್ಲ ಕಟ್ಕೊಂಡು ಮಾಡ್ಕೋಯ್ತಾವನ. ಆ ಪರಿಸ್ಥಿತಿ ಇನ್ನೊಬ್ರಿಗೆ ಈಗ ನಾವು ಕುಡಿತಿದ್ದಂಗ ಇನ್ನೊಬ್ರಿಗೆ ಹೇಳಿದ್ರಿ ಅವ್ರು ತಿಳ್ಕೋಬೇಕು ಅದನ್ನ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸ್ಬೇಕು ಹೇಳ್ಬೇಕು.
1: ಹಾಗೇನೆ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ ಮಾತಾಡವ್ರೆ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ತಮ್ಮ ಒಂದು ಅನುಭವದ ಪ್ರಕಾರ ಏನಕ್ಕೆ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ?
0: ಅದನ್ನೇ ನಾವು ಹೇಳ್ತೀವಿ, ಅದು ನಾವು ಕುಡಿತಿದ್ದಾಗ ಇನ್ನೊಬ್ರು ಹಾಳಾಗಿಲ್ಲ ನಂಬಂಗೆ ಅವರು ಚೆನ್ನಾಗಿರಲಿ ಚೆನ್ನಾಗಿ ಬೆಳಲಿ ಕೂಲಿ ಮಾಡಲಿ ಮನೆ ತಂದು ಹಾಕ್ಲಿ ಆ ಇದ್ರೆ ಈ ಕುಡಿಯೋದ್ರೆ ನಾನು ಹೋದ ನಾವು ಏನೋ ಮಾಡಕ್ಕ ಆಯ್ತ ನಮ್ಮ ಜೀವನ ನಾವೇ ಹಾಳು ಮಾಡ್ಕೋಬೇಕಾಯ್ತ. ಅದು ಇನ್ನೊಬ್ರು ತಿಳ್ಕೋಬೇಕಾದ ನಾವು ಕುಡಿದು ಬಿಟ್ಟಿರೋದ ಇನ್ನೊಬ್ರು ತಿಳ್ಕೊಂಡು ಬಿಟ್ರೆ ಅವರು ಜೀವನ ಒಳ್ಳೇದೇ.
2: ಹೆಂಡತಿಯವ್ರಿಗೂ ಫ್ಯಾಮಿಲಿಗೂ ಸಂತೋಷ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಒಂದು ಅನ್ನತಾಗಿ. ನಮ್ಮಂಗೆ ಅವ್ರು ಮೊದಲು ಪರಿಸ್ಥಿತಿ ಕಂಡಾಗ ಆಗ್ಲೇಬಾರ್ದು, ನಾವ್ ಹೆಂಗಿದ್ದೀವಿ ಈಗ ಆ ಸಂತೋಷನೇ ನಾವು ಎಲ್ಲಾರನು ಕೇಳ್ಕೊತೀವಿ.
1: ಬಹಳ ಸಂತೋಷ, ಇಷ್ಟೊತ್ತು ನಮ್ಮೊಂದು ಮುಕ್ತಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಗೊಳ್ಳ ಭಾಗವಹಿಸಿ. ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು ಕೌಟುಂಬಿಕವಾಗಿರ್ಬೋದು ಅಥವಾ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತು ಬಂದು ತಾವೇ ಒಂದು ಮನ ಪರಿಸ್ಥಿತಿಯ ನೋಡಿ ಆಗಿರ್ಬೋದು, ತಮ್ಮ ಒಂದು ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು, ಅದನ್ನೆಲ್ಲ ನೋಡಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಚೆನ್ನಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾತಾಡವ್ರೆ.
3: ನಮಸ್ಕಾರ ಸರ್.
1: ಪ್ರಿಯ ಕೇಳುವರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆ ಆಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು ಹಾಗೂ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಎತ್ತಿಗೆಯ ಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು SVYM ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. SVYM ಸಿಬ್ಬಂದಿಗಳಾದ ಮಂಜುನಾಥ್, ವಸಂತಬಾಯಿ, ಅಶ್ವಥ್, ಜೂಲಿ ಮೇರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ

ಎಸ್ವಿಒಎಂನ ಸಿಬ್ಬಂದಿ ವರ್ಗದವರು. ಆ ದೇವರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.

0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
1: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೋರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
5: ಸ್ವಾಗತ
4: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ಸೋಮಪ್ಪ. ನಾನು ಹಾಲಹಳ್ಳಿ ಗ್ರಾಮಸ್ಥರು. ಒಂದು 25 ವರ್ಷದಿಂದ ಇಲ್ಲಿದ್ದೀನಿ. ಜಾಸ್ತಿ ಅದೊಟ್ಲಿ.
6: ನಮ್ಮ ಹೆಸರು ಸುರೇಶ್ ಅಂತ ಸರ್. ನಾವು ಹಾಲಹಳ್ಳಿ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ.
4: ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಆಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದ.
5: ಏನು ಗೊತ್ತಿಲ್ಲ, ಒಟ್ಲಿ ಹಾಲಹಳ್ಳಿ ಅಂತ ಕಟ್ಟಾರ. ಹಾಲಹಳ್ಳಿ ಅಂದ್ರೆ ಇಲ್ಲಿಂದ ಹಾಲು ಇದು ಜಾಸ್ತಿ ನಡೀತಿರುತ್ತ ಇಲ್ಲಿಂದ, ಅದರಿಂದ ಹಾಲಹಳ್ಳಿ ಅಂತ. ಹಾಲು ಸಾಗರ ಅಂತ ಹಾಲಹಳ್ಳಿ ಅಂತ ಕಟ್ಟರ.
6: ಹಾಲಹಳ್ಳಿ ಅಂತ ಇದು ಹಿರಿಕರು ಇಟ್ಟಿರೋಂಥ ಹೆಸರು. ಅದು ನಮಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಇವಾಗ 20 ವರ್ಷದಿಂದ ಇರೋದಷ್ಟೇ. ನಾವು ಅದನ್ನು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ ಸರ್. ಹಾಲಿನಹಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ಟ್ರೈಬ್ಸ್ ಬಿಡಿ ಸರ್, ಸೈಪ್ರು ಆ ಕಡೆ ಇದ್ದಾರೆ. ನಾವು ಹಾಲಿನಹಳ್ಳಿದು ಹೇಳ್ತಾ ಇರೋದು, ಹಾಲಿನಹಳ್ಳಿ ಹೇಳ್ತಾ ಇದ್ದಿದ್ದು. ಒಂದು 100 ಜನ ಬರ್ಬೋದೇನೋ, ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ, 14 ಜನ ಮನೆ ಇದ್ದಾರೆ ಅಷ್ಟೆ. ಹಾಲಿನಹಳ್ಳಿ ಹಾಲಿನಹಳ್ಳಿ ಹಾಡಿ ಎರಡು ಒಟ್ಟಿಗೆ ಸೇರುತ್ತೆ
4: ಸರ್. ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ.
6: ಸಂಪನ್ಮೂಲ ಅಂತೇನು

0: ಅಂತಂದರೆ ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಕುಡ್ಗಿ ಜಾತ್ರೆ ಅನ್ನೋದು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೇನು ತೊಂದರೆ ಇಲ್ಲ. ಕಾಡೊಳಗಡೆ ಎರಡು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ ಒಂದೇ ಸತಿ ಹೋಗೋದು, ಬೇರೆ ಯಾವಾಗಲೂ ಹೋಗಿ ಹೋಗಿ ನಾವು ಪೂಜೆ ಮಾಡ್ಕೊಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು, ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು. ನಾವು ಒಳಗಡೆಗೆ ಒಳಗಡೆ ಹೋಗ್ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್. ಸರ್, ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ, ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ, ಅಲ್ಲಿಗೆ ಅಟ್ಯಾಚ್ ಆಗಿರೋಂಥದ್ದು ಕಾಡಿದೆ. ಆ ಕಾಡು ಒಳಗಡೆ ಎರಡು ದೇವಸ್ಥಾನ ಇದೆ, ಆ ಎರಡು ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟು. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತಿ, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ. ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ, ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಟ್ರಂಚ್ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಹಾನಿಗಳು ಬಂದ್ಬಿಡ್ತವೆ, ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೆ. ರೈಲ್ವೆ ಕಂಬಿ ಮಾಡಿಕೊಡ್ಬೇಕು, ಅದು ಬಿಟ್ಟರೆ ಟ್ರಂಚ್ ಎಲ್ಲ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಷ್ಟೆ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ, ನಾವು ಬೇರೆ ಫಸ್ಲು ಏನು ಹಾಕೋಕ್ಕಾಯ್ತಿಲ್ಲ. ಹತ್ತಿ, ಹೊಗೆ ಸೊಪ್ಪು, ಮೆಣಸಿ ಇವು ಮೂರೇ ಹಾಕ್ತಿರೋದು. ಮೊದಲು ಥರ ಉದ್ದು, ಹಸಿರು, ಅಲಸಂದೆ, ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೋ. ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್, ಆನೆಗಳು ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಂಗಾಗಿ
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸ್ವಲ್ಪ ಆಗಿದೆ. ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಒಂದು ಮಾಡಬೇಕು. ಅದನ್ನು ಸ್ವಲ್ಪ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಇದು ಮಾಡ್ತವ್ರೆ. ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು. ಅದು ಒಂದು ತುಂಬ ಇದು ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ, ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತುಬಿಟ್ಟೈತೆ. ಅದಕ್ಕೆ ಇನ್ನೇನು ಏನು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲೋದ್ರು, ಏನು ಬಂದರು, ಯಾರು ತೊಗೊಂಡ್ರು, ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು, ಯಾರು ಮಾಡ್ತಾಯಿದ್ರು ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಆಲ್ನಳ್ಳಿಯವ್ರಿಗೆ ಗೊತ್ತಿಲ್ಲ, ಅದು ಯಾರದಿಂದ ಬಂತೋ ಅದು ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧ ನಿಂತುಬಿಟೈತೆ. ಅದಕ್ಕೆ ಅದರಿಂದ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ನಮ್ಮೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ. ಈಗ ಬರೋದು ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ ಕರೆಂಟೇ ಇಲ್ಲ, ನಾವು ಕತ್ಲಲ್ಲಿ ಕೂತಿರ್ಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕೋಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನವೆಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಆವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಎಫೆಕ್ಟ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿ ಇದು ಮಾಡಿದ್ರೆ ಅದನ್ನ ಆನ್ ಮಾಡ್ಕೋತಿದ್ದೋ, ಅದು ಮಾಡಿಕೊಂಡ್ರೆ ಅದು ನಮ್ಗೆ ಕುಡಿಯೋಕ್ಕಾರು ನೀರು ಸಿಗೋದು. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ಹೊತ್ಕೊಬರ್ಬೇಕು. ಆ ಮಟ್ಟಕ್ಕೆ ಆಗೋಯ್ತಿದ್ದೀವಿ. ನಮ್ಮ ಮೂಲ ಸೌಕರ್ಯಗಳು ಅದೊಂದು ಒಂದೆರಡು ಮೂರು ಬರಬೇಕಷ್ಟೆ. ನಮಗೆ ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು, ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು. ರೋಡ್ ಆಗಿಲ್ಲ ನಮಗೆ, ನಮಗೆ ರೋಡ್ ಆಗಬೇಕು ಮೇಯ್ನಾಗಿ. ಅಲ್ಲಿ ಆಮೇಲೆ ಇದೈತಲ್ಲ ಸೇತುವೆ, ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ, ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಮಳೆಗಳನ್ನು ಜಾಸ್ತಿ ಬಿದ್ದುಬಿಟ್ರೆ. ಆದ್ರೂ ಒಂದು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು, ಒಳ್ಳೆಯದು ಅಂತ. ಬೀದಿ ದೀಪಗಳದ್ದು ಸ್ವಲ್ಪ ಎಲ್ಲ ಒಂದು ನಾಲ್ಕು ನಾಲ್ಕು ಉರಿತಾವೆ ಅಷ್ಟೆ. ಇನ್ನು ಅವ್ರಿಗೆ ಹೇಳಿ ಹೇಳಿ ಪಂಚಾಯಿತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ. ಬಟ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ, ಹಾಕ್ತಾರೆ. ಹಾಕಿ ಬಲ್ಬ್ ಕೊಡ್ತಾರೆ, ನಾವೇ ಹಾಕೋಬೇಕಂತೆ. ನಾವೇನು ಲೈನ್ ಮೆನ್ಗಳು ಆಗಲ್ಲ, ನಾವು ಹಾಕೊಳ್ಳೋಕ್ಕೂ ನಮ್ಗೆ ಆಗಲ್ಲ. ಮೇಲ್ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದು ಎಲ್ಲೋ ಒಂದೊಂದು ಉರಿತಾವೆ, ಒಂದು ನಾಲ್ಕು ಉರಿತಾವೆ ಅಷ್ಟೇ. ನಮ್ಮಿಲ್ಲಿ ಟೋಟಲಾಗಿ ಒಂದು ಎಂಟು ಒಂಬತ್ತು ಬಲ್ಬ್ ಉರಿಬೇಕು ಲೆಕ್ಕ. ಬಲ್ಬ್ ಉರಿತು ಅಂದ್ರೆ ಊರೇ ಕಾಣುತ್ತೆ, ಅದಿಲ್ಲ ಅಂತಂದ್ರೆ ನಮ್ಮ ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ 11-12-13 ಮನೇನ ಇದೆ ಅಷ್ಟೇ. 13 ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ, ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು, 90 ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಬೀಳಿಲ್ಲ. ಅವರು ಆಮೇಲೆ ನಮ್ಮಿಲ್ಲಿಯವರಲ್ಲ, ನಮ್ಮಿಲ್ಲಿಯವರಾಗಿದ್ದರೆ ಅವ್ರಿಗೂ ಧೈರ್ಯವಾಗಿಯೇನೋ ಮಾಡ್ಕೋಬೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬತ್ತವೆ, ಹಂದಿ ಬತ್ತವೆ ಅನ್ನೋದು ಅವ್ರಿಗೆ ಎದುರ್ಕೋತಾರೆ ಇಳಿಯೋಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ, ಬಸ್ ಆಲ್ಟ್ ಆಗೋದು ಅವರು ಊಟ ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟ್ ಒಂದು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತವ್ರೆ, ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಬಯಲಿಗೆ ಹೋಗ್ತಿರೋದೀಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ. ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ, ಅವ್ರವ್ರ ದುಡ್ಡಲ್ಲೇ ಅವ್ರವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು

0: ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
1: ಕಸದ್ದು ಇದುವರೆಗೂ ಬಂದಿಲ್ಲ, ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ತಗೊಂಡು ಆ ಕಡೆ ಈ ಕಡೆ ಜಮೀನ್ ಕಡೆಲ್ಲೇ ಈಗ ಇಟ್ಕೋತಿದ್ವಿ. ಅದೇನು ತೊಂದರೆ ಇಲ್ಲ, ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು, ಅದಕ್ಕೆ ತಕ್ಕನಂಗೆ ಅದಕ್ಕೆ ಬಾಕ್ಸ್ಗಳು ಇವು ಬರ್ತಾವಲ್ಲ, ಒಣ ಕಸ ಮತ್ತು ಹಸಿ ಕಸ, ಅವು ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ, ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಹ್ಞೂ, ಅದು ನಮ್ಮ ಈ ಕಡೆಗೆ ಬಂದಿಲ್ಲ, ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಬಿಟ್ಟು ಕುಂತವ್ರೆ. ನಮ್ಮಿಲ್ಲಿ ಒಂದು ಸ್ವಲ್ಪ ಅದು ಇದಾಗೈತೆ, ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನ್ ಗಿಮೀನ್ಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೆ ಅಂತ ಬಂದು ನಮ್ಗೆ ಇಲ್ಲಿ ಗಂಟ ತಲುಪಿಲ್ಲ. ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ, ಆ ಕಡೆ ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ, ನಮ್ಮ ಈ ಕಡೆ ಯಾವುದು ಬಂದಿಲ್ಲ. ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್, ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ, ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರೇನಾದ್ರು ನಮ್ಮ ಆ ಕಡೆ ಮಳ್ತು ಅಂತಂದರೆ, ನಾವು ಅಲ್ಲೇ ಎಲ್ಕೊಡ್ ತಗೊಂಡು ಕಿತ್ತಾಕಿ ಆಮೇಲಿಂದ ಕೆಳಕ್ಕೆ ಹೋಗೋಂಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದನ್ನು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನೇ ಎಲ್ಲ ಕ್ಲೀನ್ ಮಾಡಬೇಕು. ಅದೇನು ಏನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿ ಇಲ್ಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡೇ ಕೊಟ್ಟು ಬಿಡುತ್ತೆ, ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಕುಡಿಯೋ ನೀರದು ಅದು ಇದು ಅದು ದನದಕ್ಕೆ ತೊಟ್ಟಿ ಇಲ್ಲ, ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ, ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು 1/2 ಗಂಟೆಗೆ ನೀರು ಇರ್ತಿರಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಬಿದ್ದುಬಿಟ್ಟೈತೆ. ಕುಡಿಯೋ ನೀರದು ಅದೊಂದು ಬೇಕು ದನಗಳಿಗೆ, ನಮಗೇನಲ್ಲ, ನಮಗೂ ಐತೆ ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಟ್ರೆ ಒಳ್ಳೆಯದು.
0: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
1: ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು 3 ಸತಿ ಬರುತ್ತೆ, 3 ಸತಿ ಹೋಗುತ್ತೆ, ಆ ಬಸ್ ಅದರದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು, ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಸ್ವಲ್ಪ ದೂರ ಕುರುಣಗಲ್ದಲ್ಲಿದೆ, ಕುರುಣಗಲ್ ತಗೊಂಡೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು. ಮಕ್ಕಳಲ್ವಾ, ಸಣ್ಣ ಮಕ್ಕಳಲ್ವಾ, ಅವ್ರೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ, ಮಕ್ಕಳಿಗೆ. ನಮ್ಮ ಇಲ್ಲೇ ನಮ್ಮ ಇಲ್ಲೇ ಒಂದು ಅದೊಂದು ಆಗಬೇಕು. ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ, ಇನ್ನೆಲ್ಲ ನಾರ್ಮಲಾಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಹಾಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು 3 ಟೈಮು ಬರುತ್ತೆ ಬಸ್, ಅದರದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು. ಅದು ಬೆಳಿಗ್ಗೆ 8 ಗಂಟೆಗೆ ಬಂದ್ಬಿಡ್ತದೆ, ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು. ಎದ್ದು ಅವರು 8 ಗಂಟೆಗೆ ಏನು ತಿಂತಾರೆ? ತಿನ್ನಲ್ಲ, ಮಕ್ಕಳಲ್ವಾ, ಏನೇ ಆದ್ರೂ ಎದ್ದೇಳಲ್ಲ. ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ, ಒಂದು 4 ಬುಕ್ ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹೊಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಅದೊಂದು ನಮಗೆ ಎಜುಕೇಷನಲ್ಲೂ ಏನು ತೊಂದರೆ ಇಲ್ಲ, ಅಕ್ಕಪಕ್ಕ ಸ್ಕೂಲ್ಗಳಿದೆ, ನಮ್ಮಿಲ್ಲೊಂದು ಆದರೆ ಹಾಕ್ಬೋದು. ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ, ಏನು ಹೇಳಿ, ಇರೋದು 14 ಮನೆ, 14 ಮನೆಗೆ ಒಂದು ಕಾಲೇಜು ಸ್ಕೂಲ್ ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೇ, ಮಕ್ಕಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೆ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳವೆ ಇವಿವೆ, ಕರ್ಕೊಂಡೋಯ್ತೀವಿ, ಮುತ್ಕೊಂಡಿಲ್ಲ ಐತೆ ಆರೋಗ್ಯ ಇಲಾಖೆ, ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಗೆ ಇರಲ್ಲ ಐತೆ, ಅದು ಬಿಟ್ಟರೆ ಬಡಗಲಪುರದಲ್ಲೈತೆ, ಅದೇನು ತೊಂದರೆ ಇಲ್ಲ. ಹಾಸ್ಪಿಟಲಲ್ಲೇನು ತೊಂದರೆ ಇಲ್ಲ, ಹಾಸ್ಪಿಟಲ್ಗೆ ಡಾಕ್ಟ್ರ್ಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೇ ಸ್ಯಾಟರ್ಡೇ ಅದೇನಾದ್ರು ಇದ್ದರೆ ರಜೆ ಹಾಕತ್ತಾರೆ, ರಜೆ ಇಲ್ಲ ಅಂತ ಬೇರೆ ದಿನೆಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 ಅವರ್ಸ್ ಅಂತಂದರೆ ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲಿ ಹೋಗ್ಬೋದು, ಸರ್ಗೂರ್ಗೆ ಹೋದರೆ ವಿವೇಕಾನಂದಕ್ಕೆ, ಅಲ್ಲಿ ನಮ್ಗೆ ನಡೀತದೆ, ತೊಂದರೆ ಇಲ್ಲ. ಇನ್ನೂ ಹತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರು ಕರ್ಕೊಂಡು ಹೋಗ್ಬೋದು ಅಷ್ಟೇ. ಅದಷ್ಟೇ ಹತ್ತಿರದಲ್ಲಿ ಅಂದರೆ ಇವೇರೋದು ಭೀಮಟ್ಕೆರೆ, ಅದು ಬಿಟ್ಟರೆ ಮುಚ್ಕೊಂಡು.
0: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
1: ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ, ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಹುಡುಗರು, ಹುಡುಗರೆಲ್ಲ ಹುಡುಗರೇ ಆಗಲಿ ಹೆಂಗಸ್ಕೊಂಡು ಮಕ್ಕಳೇ ಆಗಲಿ ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ, ಸಾಕ್ಷರತೆಯಿಂದ ಅದೆಲ್ಲ ಚೆನ್ನಾಗಿದೆ.
0: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ?
1: ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ, ಅದನ್ನು 1 ತಿಂಗಳಿಗೆ 2 ತಿಂಗಳಿಗೆ 1 ಸಲ ತೊಳಿತಾರೆ, ಅದನ್ನ ತೊಳಿ

0: ಅವರು ನಾವೇ ತೊಳ್ಕೊತೀವಿ ಅದೆಲ್ಲ ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ, ಕರೆಂಟ್ ಇಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಮರ ಗಿರ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯಿತು ಅಂತಂದರೆ ನಮಗೆ 2 ದಿನ ಆದರೂ ನೀರಿರಲ್ಲ. ಅದು ರೆಡಿ ಮಾಡೋ ತನಕೂ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ತಗೋಬರ್ಬೇಕು, ಅದೊಂದು ನಮಗೆ ತೊಂದರೆ ಅಷ್ಟೆ. ಒಳೆದೇನು ತೊಂದರೆ ಇಲ್ಲ, ಒಳೆಯದು ಹತ್ರ ಐತೆ, ಹತ್ರ ಅಂದರೆ ಹತ್ರ ಏನಿಲ್ಲ ಸ್ವಲ್ಪ ದೂರ ಐತೆ. ಅದು ಮನೆ ಮನೆ ಗಂಗೆ ಅಂತಂದ್ರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆ ಮನೆಗೆ ಬರುತ್ತೆ,
1: ಬರುತ್ತೆ ಲೈನ್ ಮಾಡೋರೆ ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ.
0: ಅದು ಇದಕ್ಕೆ ಮನೆ ಮನೆಗೆ ಇನ್ನೂ ಆಗಿಲ್ಲ, ಮಾಡಿದಾರೆ ಅರ್ಧಂಬರ್ಧ ಮಾಡಿ ನಿಲ್ಸ್ಬಿಟ್ಟವ್ರೆ, ಅದು ಮನೆ ಮನೆಗೆ ಬತ್ತೆ ಇಲ್ಲ, ಮನೆ ಮನೆಗೆ ಲೈನ್ ಆಗೈತೆ. ಅಲ್ಲಿಗಂಟು ಬಂದೈತೆ, ಅಲ್ಲಿ ನಾವು ಟ್ಯಾಪ್ ಹಾಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವಳು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆ ಮನೆಗೆ ಇದು ಮಾಡಬೇಕು. ಅದು ಇನ್ನೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ.
2: ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ನಾನು ಮಾಡಿಕೊಟ್ಟವ್ರೆ, ಅದ್ರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ ನಾವೇನು ಗೊತ್ತಾ, ಯಾರೂ ಬಂದು ನಮ್ಮ ಇಲ್ಲಿ ಕೇಳಲ್ಲ, ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ. ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ, ಎಲ್ಲರೂ ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೈಮ್ ಮಾಡಲ್ಲ. ಹೋಗ್ತಾರೆ ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ, ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ. ಇನ್ನು ಅರ್ಧಂಬರ್ಧ ನಾವು ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡು, ಈ ಕಕ್ಸ್ ಮನೆ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡಬೇಕು ಅವ್ರಿಗೆ. ದುಡ್ಡು ಕೊಟ್ಟರೆ ಮಾಡೋದು ಕೆಲಸ, ಇಲ್ಲಾಂದ್ರೆ ಇಲ್ಲ. ಈ ಥರ ಅದು ಅರ್ಧಂಬರ್ಧ ಕೊಡ್ತಾರೆ, ಯಾವಾಗಲೂ ಹೋಗಿ ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋಂಥದ್ದು. ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ, ಅದೊಂದು ಸರ್. ಜಮೀನ್ಗೆ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಏನಂದ್ರೆ ಇನ್ನೊಬ್ರ ಹೊಲದ ಮೇಲೇ ನಾವು ನಡ್ಕೊಂಡು ಹೋಗೋದು, ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ
1: ಯಾರು ಮುಟ್ಟೋರಿಲ್ಲ,
0: ಯಾರು ಅದನ್ನ ಕ್ಲೀನ್ ಆಗಿಲ್ಲ, ನಡ್ಕೊಂಡು ಹೋಗೋಕೆ ಕಷ್ಟ. ಆ ಮುಟ್ಟಕ್ಕೈತೆ ರೋಡು, ಅದು ಚೆನ್ನಾಗಿಲ್ಲ.
1: ಮೆಂಬರ್ಗಳವ್ರಲ್ಲ ಅವ್ರಿಗೆಲ್ಲ ಹೇಳಿ ತಲಗಕತೆ ಇಲ್ಲ, ಹಂಗೆ ಬಿದ್ದದ್ದು ಎಲ್ಲ ಕೊರೆದು ಹೆಂಗಸು ಮಕ್ಕ ಊಟ ತರಬೇಕು ಅಂದ್ರೆ ಭಾಳ ಅಂಶಗದ.
0: ಎಷ್ಟೋ ಜನ ಇಟ್ಕೋ ಬಿದ್ಕೊಬಿಟ್ಟವ್ರೆ, ಇಟ್ಟು ಬಿದ್ಕೊಬಿಟ್ಟವ್ರೆ, ಇಟ್ಟ ತಲೆ ಮೇಲೆ ಹೊತ್ಕೊಂಡವ್ರೆ. ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರು ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಕಲ್ಗಿಲಿರೋ ಸಿಕ್ತು ಅಂದರೆ ಡಬ್ಬಾಕೊಂಡು ಈ ಎಟ್ಕೊಂಡು ಬಿತ್ಕೊಂಡಿರೋರು ಸುಮಾರು ಜನ ಅವರೇ, ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಪುರಿ ತಿನ್ಕೊಂಡು ಉತ್ತಿರೋರವ್ರೆ. ಅದು ಆಗೈತೆ ಅಂದರೆ ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲ ಕಕ್ಸ್ ಮನೆದು ಸ್ನಾನ ಮನೆ ಇವೆಲ್ಲ ಬಂದವೆ, ಅವೆಲ್ಲನೂ ಅವ್ರವ್ರ ದುಡ್ಡಲ್ಲೇ ಅವ್ರವರೇ ಮಾಡ್ಕೊಂಡವ್ರೆ, ಅವ್ರವರೇ ಮಾಡ್ಕೊಂಡವ್ರೆ, ಅಷ್ಟೇ
1: ಸ್ವಂತ
0: ಮಾಡ್ಕೊಂಡವ್ರೆ.
1: ಅವ್ರೇನು ಕೊಟ್ಟಿಲ್ಲ,
0: ಅವರೇನು ಕೊಟ್ಟಿಲ್ಲ
1: ನಮ್ಗೆ ಇಲ್ಲಿ ತಲನೇ ಹಾಕಿಲ್ಲ ನೀವು.
0: ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ ನಮಗೆ.
1: 5 ವರ್ಷದಲ್ಲಿ ಒಬ್ಬ ನಿಂಬರ್ ಬಂದು ಒಂದು ಮನೆ ಉತ್ತರ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದಿಲ್ಲ, ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದಿಲ್ಲ. ನಾವಾಗಿ ನಾವು ಗಾಗರ್ಕೊಂಡು ಹೋಗಿ ನಗ್ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಸ್ಕೊಬೇಕು ಕಡ್ದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ಒಂದು 5 ಬಲ್ಪ್ ಕೊಡ್ತಾನೆ ಹಾಕ್ಸ್ಕೊಂಡ್ಬಿಟ್ಟು ಅಷ್ಟು ಬಿಟ್ಟರೆ ಇನ್ನೇನು ಕೊಡಲ್ಲ ನಮ್ಗೆ ಇಷ್ಟೇ.
2: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಅದೇ ನಮ್ಮ ಡ್ರೈನೇಜ್ಗಳು ಬಲ್ಪ್ಗಳು ಯಾರು ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಆಗಬೇಕು, ಡ್ರೈನೇಜ್ ಆಗಬೇಕು, ಬಲ್ಪ್ ಇಲ್ಲ ಅಂದ್ರೆ ಬಲ್ಪ್ ಒಂದು ವ್ಯವಸ್ಥೆ ಮಾಡಬೇಕು. ಆ ಜಮೀನಿಗೆ ರಸ್ತೆ ಅದ, ಆ ರಸ್ತೆ ಒಂದು ಸ್ವಲ್ಪ ರೆಡಿಯಬೇಕು ನಮ್ಗೆ ಭಾಳ ತೊಂದರೆ ಬಿಡೋದು ರಸ್ತೆ ಮಾತ್ರ.
0: ರಸ್ತೆನೂ ಆಗಬೇಕು, ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ಅಲ್ಲೇ ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು. ಅದು ಬಿಟ್ಟರೆ ಜಮೀನ್ಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನು ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು. ಅದು ಬಿಟ್ಟರೆ ಇನ್ನು ಅಂಥದ್ದೇನಿಲ್ಲ. ಇನ್ನು ಮನೆಯೇನೋ ಬೇಕು ಅಂದ ಇಲ್ದಿದ್ದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು. ಇಲ್ಲ ನಮ್ಮ ಹತ್ರ ಇದೆ, ನಾವು ಕೇಳಬಾರ್ದು ಅದನ್ನ. ಬೇರೆಯವ್ರು ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲದವ್ರಿಗೆ ಮನೆ ಕೊಡಬೇಕು.
2: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ನಮ್ಮ ಗ್ರಾಮದಲ್ಲಿ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ, ಅನ್ಯೋನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದೀವಿ. ಏನೋ ಒಂದು ಊರಲ್ಲಿರೋರು ಬೇರೆ ಊರವರು ಬಂದು ನಮಗೇನು ಮಾಡಲ್ಲ. ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲೈಂದು ಅಲ್ಲಿ ಪರ ಮಾಡ್ತೀವಿ, ಆ ಪರ ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ, ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ ನಮ್ಮೂರವರೇ ಹೊರಿ ಹಾಕಿ ನಾವೇ ಮಾಡಿಕೊಂಡು ನಾವೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಭಿವೃದ್ಧಿನೂ ಅಷ್ಟೇ, ನಮ್ಮ ಏನು ಬೇಕು ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗೂಡಿಸ್ತೀವಿ, ಇಲ್ಲಿ ಮನೆ

0: ಪಕ್ಕಲೇ ಇರುತ್ತಲ್ವಾ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ, ಅಂದರೆ ಒಂದು ರೋಡ್ ಆಗಬೇಕಷ್ಟೆ. ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ. ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು ನಾಲ್ಕು ಸತಿ ಮೂರು ಸತಿ ಬರ್ತೈತೆ, ಮೂರು ನಾಲ್ಕು ಸತಿ ಬರ್ತೈತೆ, ಅದರಿಂದ ತೊಂದರೆ ಇಲ್ಲ. ಬಸ್ಸಿಗಿಸ್ತದೆ ಅಂತ ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತು ಅಂತಂದ್ರೆ ಆಂಬುಲೆನ್ಸು ಬರುತ್ತೆ. ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೊಂದು ಸತಿ ಬರುತ್ತೆ ಅವ್ರದ್ದು. ಅದರಲ್ಲೂ ಏನು ತೊಂದರೆ ಇಲ್ಲ. ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ, ನಾವು ಫೋನ್ ಮಾಡ್ಕೊಂಡು ನಾವು ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದಿಲ್ಲಿ. ನೀನು ಬೇರೆ ಯಾರೂ ಬಂದು ಮಾಡಿಲ್ಲ, ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಒಳ್ಳೇದೇ ಆಗ್ತೈತೆ, ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರಬೇಕು ಹಂಗಿದ್ದು ಬಿಡಿ, ಹೆಂಗಲ್ಲಿ ಗಲಾಟೆ ಘರ್ಷಣೆ ಏನು ಮಾಡ್ಕೊಳಕ್ಕೆ ಬಿಡಿ. ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ ಇವಾಗ ವಿವೇಕಾನಂದರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು, ಅವ್ರಿಗೆ ಮಾಡಿದ್ಯಾ ನನಗೆ ಮಾಡು ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು ಅದನ್ನು. ನಮ್ಮ ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆನೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡಾಗಿ ನಾವು ಅವ್ರು ಬಂದು ಕಸ ಇಡ್ತಾರೆ, ಕಸ ಹಾಕ್ತಾರೆ, ರೋಡೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮದು ನಾವೇ ಮಾಡಿಕೊಂಡು ನಾವೇ ಇದು ಮಾಡಬೇಕೆ ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಸಿಗೆ ಸಾಯ್ಬೇಕಾಯ್ತದೆ, ಎಲ್ಲ ಕೊಳತು ಬಿಡ್ತದೆ. ಡ್ರೈನೇಜಲ್ಲಿ ನೀರು ನಿಂತ್ಕೋತದೆ, ಅದನ್ನು ಸ್ವಲ್ಪ ಎಲ್ಕೋಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಅರ್ಚನೆಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ

ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇದನ್ನ ನಾವು ಈ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಾಗಿ ತಿಳ್ಕೊಳ್ಳವ. ನೋಡಿ, ನಮಗೆ ಈ ಒಂದು ಬಾಲ್ಯ ವಿವಾಹ ಅನ್ನೋದು ನಮ್ಮ ಒಂದು ದೇಶದಲ್ಲಿ ಪೂರ್ವಜರ ಕಾಲದಿಂದಲೂ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು, ನಿಲ್ಲಿಸಬೇಕು ಅಂತ ಎಷ್ಟೇ ಅರಿವು ಮೂಡ್ತಾ ಇದ್ರು ಸಹ ನಮ್ಮ ಕಣ್ಣು ಮುಂದೆ ಈಗಲೂ ಸಹ ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡಿ, ಪ್ರಸ್ತುತವಾಗಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮೊದಲನೇ ಬಂತು. ಸೊ ಅದ್ರ ಪ್ರಕಾರ ನಾವು ಯಾವ ಒಂದು ಗಂಡು ಮಗ 21 ಒಳಗಿರಬೇಕು ಮತ್ತು 18 ಒಳಗಿನ ಒಂದು ಹುಡುಗಿಯ ಇವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಹಿಂದೆ ಸುಮಾರು 1829 ಈ ಶಾರದಾ ಆ್ಯಕ್ಟ್ ಅಂತ ಅನ್ನೋ ಇತ್ತು. ಅದನ್ನು ನಾವು ಸ್ವಲ್ಪ ಬುಕ್ಸ್ ಕಡೆ ತಿರುಗಿ ನೋಡಿದ್ರೆ ಅವೆಲ್ಲ ಗೊತ್ತಾಗುತ್ತೆ ಇತಿಹಾಸ. ಈ 14 ಕೆಳಪಟ್ಟಂಥ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಿದ್ರು. ಹಾಗೆ ಈ ತೊಟ್ಟಿಲು ವಿವಾಹ ಅಂತ ಇತ್ತು. ಈ ಊಟದ ಪಾಪುಗೆ 9 ಮುಂಚಿತವಾಗಿ ತೊಟ್ಟಿಲು ಶಾಸ್ತ್ರ ಅಂತ ಹೇಳಿಬಿಟ್ಟು ಇಂಥ ಮಗಳು ಇಂಥ ಮಗನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಆಗಲೇ ಒಬ್ಬರು ಎಸ್ ಹೇಳ್ಬಿಡ್ತಾ ಇದ್ರು. ಈಗ ಅದು ಕಮ್ಮಿಯಾಗಿದೆ, ಅದು ನಮ್ಮ ಅದೃಷ್ಟ. ನೋಡಿ, ಈ ಬಾಲ್ಯ ವಿವಾಹನ ಯಾಕೆ ಜಾರಿಗೆ ತಂದರು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಮೊದಲನೇದು ತುಂಬ ಮುಖ್ಯವಾದದ್ದು, ಒಂದು ಹೆಣ್ಣು ಮಗಳಿಗೆ ದೈಹಿಕವಾಗಿ ಮತ್ತು ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮಗಳು. ಅಪ್ರಾಪ್ತ ವಯಸ್ಸಿನಲ್ಲಿ ಆ ಹೆಣ್ಮಗಳು ಗರ್ಭಿಣಿಯಾಗೋದ್ರಿಂದ ಆ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದು ನಾವು ತುಂಬ ಮನದ ಇಟ್ಕೋಬೇಕಾಗಿರೋದು. ಅದರ ಜೊತೆಗೆ ಈ ಗರ್ಭಪಾತಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗರ್ಭಕೋಶಕ್ಕೆ ಪೆಟ್ಟು ಬೀಳುತ್ತದೆ. ನಾವು ಕೇಳಿರ್ಬೋದು ಕೆಲವೊಂದು ಈ ಪ್ರಕರಣಗಳಲ್ಲಿ, ತಾಯಿನ ನಾವು ಉಳಿಸ್ಕೋಬೇಕು ಅಂತ ಆದರೆ ಮಗುನ ನಾವು ಕಳ್ಕೋಬೇಕಾಗತ್ತೆ, ಅಥವಾ ಮಗುನ ಉಳಿಸ್ಕೋಬೇಕು ಅಂತ ಆದರೆ ತಾಯಿನ ಕಳ್ಕೋಬೇಕಾಗತ್ತೆ. ಆದರೆ ಆ ಮನೆಗೆ ಇಬ್ಬರೂ ಸಹ ಮುಖ್ಯ ಆಗಿರ್ತದೆ. ಒಂದು ಎರಡನೇದು ಬಂದರೆ ಮಾನಸಿಕ ದುಷ್ಪರಿಣಾಮಗಳು. ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಮಕ್ಕಳು ಮಾನಸಿಕವಾಗಿ ದೌರ್ಬಲ್ಯತೆಗೆ ಒಳಗಾಗುತ್ತಾರೆ, ಮಾನಸಿಕವಾಗಿ ಧೈರ್ಯ ಕಳ್ಕೋತಾರೆ, ಭಯ ಬಿತ್ತರಿ, ಯಾವುದೋ ಒಂದು ರೀತಿಯ

ಒಂದು ಭಯಭೀತವಾದಂಥ ವಾತಾವರಣ ಅವರೊಳಗೆ ಮೂಡುತ್ತೆ. ಯಾಕಂತಂದರೆ ಯಾವ ವ್ಯಕ್ತಿ ಅವನು ತುಂಬ ಚೆನ್ನಾಗಿ ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದ ಆಗುಹೋಗುಗಳಿಗೆ ತಿಳ್ಕೊಂಡಾಗ, ಕಾನೂನಾಗಲಿ ಯಾವುದೇ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಾಗ ಆ ವ್ಯಕ್ತಿಗೆ ಧೈರ್ಯ ಬರುತ್ತೆ. ಒಂದು ಮಗುವಿಗೆ ತಗೊಂಡೋಗ್ಬಿಟ್ಟು ಮದುವೆ ಅಂತ ಹೇಳಿ ಈ ಥರ ಬಾಲ್ಯವಿವಾಹಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆ ಮೈನರ್ ಹೆಣ್ಣು ಮಗಳಿಗೆ ಏನಾಗ್ಬೋದು, ಎಲ್ಲಿ ಧೈರ್ಯ ಬರುತ್ತೆ? ಆಕೆಗೆ ಗಂಡ, ಆತನ ಸ್ಥಾನಮಾನ ಏನು, ಗಂಡನ ಮನೆಯಲ್ಲಿರುವಂಥ ಹತ್ತಿಗೆ ನಾತಿನಿಯರು, ಅತ್ತೆ ಮಾವ ಇವರ ಸ್ಥಾನಮಾನಗಳೇನು, ನಾನು ಬಂದಿರುವಂಥ ಸ್ಥಾನ ಯಾವುದು, ನಾನು ಮುಂದೆ ಹೇಗೆ ಜೀವನ ಮಾಡಬೇಕು ಇವ್ರ ಜೊತೆ, ಸಂಸಾರ ಅಂದರೆ ಏನು, ಇವುಗಳನ್ನು ನಾವು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾವ ಸಂದರ್ಭದಲ್ಲಿ, ಬಾಲ್ಯವಿವಾಹ ಮಾಡಿದಂಥ ಸಂದರ್ಭದಲ್ಲಿ. ಇನ್ನೊಂದು ಮೂರನೇದು ಸಾಮಾಜಿಕ ದುಷ್ಪರಿಣಾಮಗಳು. ಈ ಸಾಮಾಜಿಕ ದುಷ್ಪರಿಣಾಮಗಳು ಅಂತಂದರೆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಶಿಕ್ಷಣದಿಂದ ವಂಚಿತರಾಗೋದು ಅಂತಂದರೆ ಸಾಮಾನ್ಯವಾಗಿ ನಾವುಗಳೆಲ್ಲ ಓದುವಂಥ ಸಂದರ್ಭದಲ್ಲಿ ಸತ್ಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಯಾವಾಗಲೂ ಒಂದು ಪ್ರೈಮರಿ ಓದುವಾಗ ಯಾವಾಗಲೂ ಗ್ರೂಪ್ ಲೀಡರ್ಗಳಾಗಲೇ ಇಲ್ಲ. ಯಾಕೆಂದರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾಯಿದ್ರು, ನಮಗೆಲ್ಲ ಹೆಣ್ಮಕ್ಳೇ ಗ್ರೂಪಲ್ಲಿ ಲೀಡರ್ ಆಗ್ತಿದ್ರು. ಸೊ ತುಂಬ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ, ಅದು ತುಂಬ ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಹೆಣ್ಮಕ್ಳು. ಅಂಥವ್ರಿಗೆ ನಾವು ಬಾಲ್ಯ ಮಾಡಿಬಿಟ್ಟಾಗ ಅವರ ವಿದ್ಯಾ ಎಲ್ಲಿ ಹೋಗುತ್ತೆ, ಅವರ ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದು ವಂಚಿತರಾಗ್ತಾರೆ ಪಾಪ ಅವರು. ಈ ಮಕ್ಕಳು ಸಂಸಾರ ಈ ಥರ ಜಂಜಾಟದಲ್ಲಿ ಅವರು ಬದುಕಬೇಕಾಗತ್ತೆ. ಮತ್ತು ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಬಾಲ್ಯವಿವಾಹ ಮಾಡಿದಾಗ ಶಾಲೆಗೆ ಏರ್ಪಡ್ತಾರೆ ಮಕ್ಕಳು, ಮದುವೆ ಆದ ನಂತರ ಓದಿಸೋದು ತಹ ಈಗಿದೆ. ಆದರೆ ಮೈನರ್ ಮಡುಗಿನ ಮದುವೆ ಮಾಡಿಕೊಂಡು ಓದಂಥ ನಂತರ ಶಾಲೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನೋಡಿದ್ರೆ ಆ ಹೆಣ್ಣು ಮಗಳು ಕೆಲವೊಂದು ಅವಮಾನಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳ ಹೆಚ್ಚಾಗಿದೆ. ಮತ್ತು ನಿರಂತರ ಕೌಟುಂಬಿಕ ದೌರ್ಜನ್ಯ ಮತ್ತು ನಿಂದನೆಗೆ ಒಳಗಾಗ್ತಾರೆ, ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ. ಇಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಾದರೂ ಪ್ರತಿಯೊಂದು ಮನೆ ಮನೆಯಲ್ಲೂ ಈ ಬಾಲ್ಯಯೋಗ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಮೊದಲು ಅರಿವು ಮೂಡಿಸ್ಕೋಬೇಕು, ಬಾಲ್ಯವಿವಾಹನ ನಮ್ಮ ಕಾನೂನು ಯಾಕೆ ತಡೆ ಹಿಡಿತಾ ಇದೆ ಅಂತ ತಿಳ್ಕೊಬೇಕು ನಾವು. ಆದರೆ ನಮ್ಮ ಜನ ಬಾಲ್ಯವಿವಾಹಕ್ಕೆ ಯಾಕೆ ಮಾಡೋಕೆ ಹೋಗ್ತಾರೆ ಅಂದರೆ, ಅದರ ಕಾರಣಗಳೇನು ಅಂತ ಅಂದರೆ, ಮೊದಲನೇದು ಬಂದರೆ ಬಡತನ. ನಾವು ತುಂಬ ಬಡವರಿದ್ದೀವಿ, ಹಾಗೆ ನಾನು ಓದ್ಸೋಕ್ಕೂ ಸಮರ್ಥ ಇಲ್ಲ, ನಮ್ಮ ಹತ್ರ ಏನಿದೆ ಮಗಳನ್ನ ಮದುವೆ ಮಾಡಿದ್ರೆ ಒಂದು ಎಲ್ಲೋ ಒಂದು ಕಡೆ ಒಂದು ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಪಾಪ ಅವ್ರನ್ನ ಬರ್ತಾರೆ. ಇದು ಒಂದು ಸಹಕಾರಣ ಅನಕ್ಷರತೆ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ, ಇಲ್ಲಿ ನಮ್ಮ ಹಳ್ಳಿಗರಿಗೆ ವಿದ್ಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಈ ಹಿಂದೆ ಏನು ನಡೆದಿತ್ತು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಅನಂತರ ಬಂದರೆ ಮೂಢನಂಬಿಕೆ. ನೋಡಿ, ಈ ಮೂಢನಂಬಿಕೆ ಅನ್ನೋದು ಹೇಗೆ ಬೆಳೆದಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕಾನೂನು ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು 12 ವರ್ಷಕ್ಕೆ ಮದುವೆ ಆದೋ, 10 ವರ್ಷಕ್ಕೆ ಮದುವೆ ಆದೋ, 8-10 ಜನ ಮಕ್ಕಳಿಗೆ ಜನ್ಮ ನೀಡೋದು, ನಾವೆಲ್ಲ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಅದು ನಗು ಬಂದರೂ ಸಹ ನಾವು ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡಿ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸುಲಭವಾಗೂ ಸಹ ಬಾಲ್ಯವಿವಾಹ ಮಾಡ್ತಾರೆ. ನೋಡಿ, ಇದು ನನ್ನ ತವರು ಮನೆ, ಅದು ನನ್ನ ಅಣ್ಣನ ಮನೆ, ಅದು ನನ್ನ ದೊಡ್ಡಪ್ಪನ ಮನೆ, ಇಂಥ ಸಂದರ್ಭದಲ್ಲಿ ಇಂಥ ನನ್ನ ಹೆಣ್ಮಗಳನ್ನ ಕೊಟ್ಟರೆ ನಮ್ಮ ರಕ್ತ ಸಂಬಂಧ ಇನ್ನೂ ಮುಂದುವರಿಯುತ್ತೆ ಅನ್ನೋದೊಂದು ಸಹ ಇದೊಂದು ಥರದ ಮೂಢನಂಬಿಕೆ. ಹಿರಿಯರ ಆಸೆ ಈಡೇರ್ಸೋಕ್ಕೆ ಸಲುವಾಗಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಮುತ್ತಜ್ಜಿ ಇರ್ತಾರೆ ಅಥವಾ ಅಜ್ಜಿ ಇರ್ತಾರೆ, ವಯಸ್ಸಾಗಿರುತ್ತೆ, ನನ್ನ ಮೊಮ್ಮಗಳ ಮೊದಲು ನಾನು ಹುಡ್ಕೊಂಡು ಕಣ್ ತುಂಬ ಬಿಟ್ಬಿಡ್ಬೇಕು ಪ್ರಾಣನ ಅಂತ ಕಂಡಿದ್ದಾರೆ. ಇಂಥವುಗಳು ಸಹ ತುಂಬ ಕಾರಣಗಳಿದೆ. ಬಟ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವ ವ್ಯಕ್ತಿಯನ್ನು, ಯಾವ ಹೆಣ್ಣು ಮಗಳನ್ನಾಗಲಿ ಒಂದು ಗಂಡು ಮಗಳನ್ನಾಗಲಿ ಯಾವುದೇ ಕಾರಣಕ್ಕೂ ತುಂಬ ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್ ಬಿಕಾಸ್ ಎ ಟೈಮ್ ಎಸ್ ಎ ಪೋರ್ ಟು ಚೇಂಜ್ ಅಪ್ ದ ಇನ್ ವ್ಯಾಲ್ಯಬಲ್ ಸ್ಟೋನ್ ಇನ್ ಟು ವ್ಯಾಲ್ಯಬಲ್ ಡೈಮಂಡ್. ಒನ್ಸ್ ಅಗೇನ್ ಐ ರಿಪೀಟ್ ಯು, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್
ಬಿಕಾಸ್ ಟೈಮ್ ಹ್ಯಾಸ್ ಎ

ಒಟ್ಟು ಚೇಂಜ್ ಆಗ್ತಾ ಇನ್ನು ವಾಲಿಬಾಲ್ ಸ್ಟೋನ್ ಇಂಟು ವಾಲಿಬಾಲ್ ಡೈಮಂಡ್ ಎಷ್ಟು ಸುಂದರವಾಗಿ ಬರೆದವ್ರೆ ನೋಡಿ ಆ ಲೈನ್ನ. ಇದರದ ಅರ್ಥ ಏನಂತಂದರೆ, ನಾವು ಯಾವುದೇ ಒಂದು ವಸ್ತುನ ಆಗಲಿ ಅಥವಾ ಒಬ್ಬ ವ್ಯಕ್ತಿನ ಆಗಲಿ ಆ ಒಂದು ವರ್ತಮಾನ ಕಾಲದಲ್ಲಿ ಅವನ್ನ ಲೆಕ್ಕಾಚಾರ ಹಾಕ್ಬಾರ್ದು, ಅವನ್ನ ಅಳೆಯಕ್ಕೆ ಹೋಗ್ಬಾರ್ದು. ನಾವು ಕಲ್ಲು ಒಂದಿನ ಶಿಲೆ ಆಗುತ್ತೆ, ಆ ಶಿಲೆ ದೇವರಾಗುತ್ತೆ. ಹಂಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅವನ ಹತ್ರ ಯಾವುದೇ ಫೈನಾನ್ಸಿಯಲಿ ಆಗಲಿ ಅಥವಾ ಎಜುಕೇಷನ್ ವಿಚಾರದಲ್ಲೇ ಆಗಲಿ ಮತ್ತೊಂದು ವಿಚಾರದಲ್ಲೇ ಆಗಲಿ ಆ ವ್ಯಕ್ತಿ ತುಂಬ ದುರ್ಬಲನಾಗಿದ್ದಂಥ ಸಂದರ್ಭದಲ್ಲಿ ಸಮಯ ಅನ್ನೋದು ಆ ವ್ಯಕ್ತಿಗೆ ಯಾವ ರೀತಿ ಅಂತ ಒಂದು ಅಂತ್ಯಕ್ಕೆ ತಗೊಂಡೋಗುತ್ತೆ ಅಂತಂದರೆ, ಮುಂದೊಂದು ದಿನ ಆ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಬಾಳುವಂಥ ಅದನ್ನು ನಮ್ಮ ಸಮಾಜಗಳು ನೋಡಿದೆ. ಇವತ್ತು ನಾವು ಒಂದು ಸಾರಿ ಇತಿಹಾಸಗಳನ್ನ ತಿರುಗಿ ನೋಡಿದ್ರೆ ಎಷ್ಟೋ ಸಾಧಕರುಗಳು, ಮಹಾನ್ ಭಾವಗಳು ಎಲ್ಲರೂ ತುಂಬ ಕೆಳವರ್ಗದಿಂದ ಬಂದಂಥವ್ರು, ತುಂಬ ಕಷ್ಟಪಟ್ಟು ಬಂದಂಥವ್ರು. ಆ್ಯಕ್ಚುಲಿ ನಾವುಗಳೆಲ್ಲ ಒಂದೊಂದು ಏನೋ ಸಣ್ಣಪುಟ್ಟ ಇಲ್ಲಿ ಹಿಂಗಾಗಿದ್ದೀವಿ ಅಂತ ಕಾರಣನೇ ಆ ಒಂದು ಅವರ ವಿಚಾರಗಳನ್ನು ಬರೆದಂಥ ಬುಕ್ಸ್ಗಳನ್ನ ಓದಿನ ಸಹ ನಾವು ಈ ಮತ್ತೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾಗದು. ಈ ಬಾಲ್ಯ ವಿವಾಹಕ್ಕೆ ದಂಡನೆ ಏನಿದೆ ಅಂದರೆ 2 ವರ್ಷ ಜೈಲು ಶಿಕ್ಷೆ, 1,00,000 ರೂಪಾಯಿವರೆಗೆ ದಂಡ, ಮತ್ತು ಇವೆರಡೂ ಸಹ ನ್ಯಾಯಾಲಯ ನೀಡಬೇಕು. ನೋಡಿ, ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ದಂಡನೆಗೆ ಯಾರ್ಯಾರು ಪಾಲುದಾರರಾಗ್ತಾರೆ ಅನ್ನೋದನ್ನು ಇಂಪಾರ್ಟೆಂಟು. ಮೊದಲನೇದು ಬಂದರೆ ಮದುವೆಗೆ ಭಾಗಿಯಾದವರು ಯಾರ್ಯಾರು ಮದುವೆ ಒಳಗಡೆ ಅಂದರೆ ಆ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಹೋಗಿರ್ತಾರೋ ಅವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು. ಹಾಗೆ ಆ ಒಂದು ಮದುವೆಯನ್ನು ಇತ್ತೀಚೆಗೆ ಏನಾಗ್ಬಿಡ್ತದೆ ಅಂತಂದರೆ ದೇವಸ್ಥಾನಗಳಲ್ಲಿ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಏನು ಮಾಡಿಬಿಡ್ತಾರೆ, ಹೋಗಿ ಬಾಲ್ಯ ವಿವಾಹ ಮಾಡ್ಕೊಬಿಡ್ತಾರೆ. ಆನಂತರ ಅವ್ರು ಏನು ಮಾಡ್ಕೊಬಿಡ್ತಾರೆ, ಆ ಭವನ ನೀಡಿರ್ತಾರೆ ಅಥವಾ ದೇವಸ್ಥಾನ ನೀಡಿರ್ತಾರಲ್ಲ, ಅದು ಪೂಜಾರಿ ಆಗಿರ್ಬೋದು ಅಥವಾ ಭವನದ ಮಾಲೀಕರಾಗಿರ್ಬೋದು, ಇವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು, ಪುರೋಹಿತರು ತರದವರು. ಆಮೇಲೆ ಹೆಣ್ಣಿನ ತಂದೆ ತಾಯಿ, ಗಂಡಿನ ತಂದೆ ತಾಯಿ ಮತ್ತು ಗಂಡು ವಯಸ್ಕ ವ್ಯಕ್ತಿ ಆಗಿರುತ್ತೆ ಸಂದರ್ಭದಲ್ಲಿ, ಮತ್ತು ಅವರ ಸಂಬಂಧಿಕರು, ಮದುವೆಗೆ ಹೋಗಿದ್ದಂಥ ಬಂಧುಗಳು ಸಂಬಂಧಿಕರು ಇವರೆಲ್ಲ ಬರ್ತಾರೆ. ಆಮೇಲೆ ಇನ್ನೊಂದು ಜನ ಏನು ತಪ್ಪು ತಿಳ್ಕೊಬಿಟ್ಟಿದ್ದಾರೆ, ಮದುವೆ ಆದ ನಂತರ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಕಾನೂನು ಅಂತ ತಿಳ್ಕೊಬಿಟ್ಟಿದ್ದಾರೆ. ಮದುವೆ ಆದ ನಂತರ ಸಹ ಕಂಡುಹಿಡಿಯುವಂಥ ಎಷ್ಟೋ ಒಂದು ಚಟುವಟಿಕೆಗಳಿವಿದೆ. ಸಾಮಾನ್ಯವಾಗಿ ಒಂದು ಮದುವೆ ಆದ ನಂತರ ಆ ಹೆಣ್ಣು ಗಂಡು ಜೊತೆಗೆ ಸೇರ್ತಾರೆ, ಸಂಸಾರನ ಅವರು ಶುರು ಮಾಡ್ತಾರೆ, ಅದು ಪ್ರಕೃತಿ ನಿಯಮ. ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗರ್ಭಿಣಿ ಟೆಸ್ಟು ಮತ್ತು ಆಧಾರ್ ಕಾರ್ಡು, ಐಡಿ ಕಾರ್ಡು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬಂದೇ ಬರ್ತದೆ ಮುಂದೆ. ಸೊ ಇಂಥ ವೇಗಗಳಲ್ಲೂ ಸಹ ಅವರು ಬಾಲ್ಯ ಅಪರಾಧಿಗಳು ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ಅದನ್ನು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಮೇಲೂ ಸಹ ದಾಖಲೆ ಮಾಡಿ ಪ್ರಕರಣಗಳನ್ನು ಮುಂದೆ ನೆಕ್ಸ್ಟ್ ಏನು ಆಕ್ಷನ್ ಇದೆ ಅದನ್ನು ತೊಗೊಬೋದು. ನೋಡಿ, ಈಗ ಬಾಲ್ಯ ವಿವಾಹ ನಡೀತಾ ಇದೆ, ಸೊ ನಾವು ಯಾರಿಗೆ ಹೇಳಬೇಕು ಅನ್ನೋದಿರುತ್ತೆ. ಸೊ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದೆ ಇವರು ನಮ್ಮ ಹಳ್ಳಿಲಿ ಇರೋಂಥವ್ರು, ನಾಳೆ ದಿನ ಇವರು ನಾವೇ ಹೇಳೋದು ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಂತ ಕೆಲವು ಮನೋಭಾವ ಇರುತ್ತೆ. ಮತ್ತು ಪ್ರೌಢಶಾಲೆ ಮುಖ್ಯಸ್ಥರು, ಹೈಸ್ಕೂಲು ಪ್ರೌಢಶಾಲೆ ಮುಖ್ಯಸ್ಥರು, ಮತ್ತು ಸಿ ಡಿ ಪಿ ಆಫೀಸರ್ಸು, ಮತ್ತು ತಹಸೀಲ್ದಾರವರು, ಇವ್ರು ಯಾರಿಗೆ ಬೇಕಾದರೂ ನಾವು ದೂರು ಕೊಡ್ಬೋದು. ಏನೂ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೇ ರೀತಿ ಅಂತ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೂ ನನಗೆ ಗೊತ್ತಿಲ್ಲ ಅಂತಂದಾಗೆ 1098 ಅಂತ ಹೇಳಿ ಒಂದು ನಂಬರ್ ಇದೆ, ಅದನ್ನು ಡಯಲ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಗೆ ಎಲ್ಲಿ ಮದುವೆ ನಡೀತಾ ಇದೆ, ಯಾರು ಮಕ್ಕಳು, ಹುಡುಗಿಯ ಹೆಸರೇನು, ಹುಡುಗನ ಹೆಸರೇನು, ಅವ್ರ ತಂದೆ ತಾಯಿ ಹೆಸರು, ಇಷ್ಟು ಡೀಟೇಲ್ಸ್ ಹೇಳಿ, ಇಂಥದ್ದು ಮದುವೆ ಆಗ್ತಾಯಿದೆ, ಇಂಥದ್ದು ಅವ್ರ ಊರು ಅಂತ ಹೇಳಿ ವಿಳಾಸಗಳನ್ನ ಕೊಟ್ಟರೆ ಅವ್ರು ನೆಕ್ಸ್ಟ್ ಏನು ಆಕ್ಷನ್ ಬೇಕು ತಗೋತಾರೆ. ಮತ್ತು ನಿಮ್ಮ ಯಾರು ನಮಗೆ ಮಾಹಿತಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟ ಗೌಪ್ಯತೆ ಐತೆ ಅಂತ ಇರ್ತಾರೆ, ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ ಹೊರತು ಯಾರಿಗೂ ಇಂಥವರಿಂದ ಅದು ಹೇಳಿದ್ರು ಅಂತ ಹೇಳಿ ಎಲ್ಲೂ ಸಹ ಮಾಹಿತಿ ಬಂದಿರೋಲ್ಲ. ನೋಡಿ, ಇತ್ತೀಚಿನ ದಿನಕ್ಕೆ ಒಂದು ಈ ಬಾಲ್ಯ ವಿವಾಹ ನಿಷೇಧಕ ವಿಧೇಯಕ 2025 2025 ಸಹ ನಮ್ಮ ಒಂದು ಕರ್ನಾಟಕ ತಿದ್ದುಪಡಿ ಆಯಿತು. ಇದರಲ್ಲಿ ಬಾಲ್ಯ ವಿವಾಹಕ್ಕೆ ಪ್ರಯತ್ನಿಸುವುದು ಮತ್ತು ಸಿದ್ಧತೆ ಮಾಡುವುದಕ್ಕಾಗಿ ಅಥವಾ ಬಾಲ್ಯ ನಿಶ್ಚಿತಾರ್ಥಕ್ಕೆ ಪ್ರಯತ್ನಿಸುವುದು ಅಂದರೆ ಎಂಗೇಜ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಾಗಿ ಸಿದ್ಧತೆ ಮಾಡೋದಕ್ಕಾಗಿ ದಂಡನೆ, ಈ ಥರ ನಾವು ಸಿದ್ಧತೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ 2 ವರ್ಷದೊಳಗೂ ವಿಸ್ತರಿಸಬಹುದಾದ ಕಠಿಣ ಕಾರಾವಾಸದೊಂದಿಗೆ ಅಥವಾ 1,00,000 ರೂಪಾಯಿವರೆಗೂ ಸಹ ದಂಡನೆ ವಿಧಿಸಬಹುದು, ಅಥವಾ ಎರಡನ್ನೂ ಸಹ ದಲಿತರು ಬರತಕ್ಕದ್ದು ಅಂತ ಹೇಳಿ Section 9A ಹೇಳುತ್ತೆ. ಸೊ ಆನಂತರ ಯಾವ ಒಂದು ಹೆಣ್ಮಗಳಿಗೆ Section 12A ಹೇಳುತ್ತೆ, ಅಪ್ರಾಪ್ತ ವಯಸ್ಕ ಮಗಳ ನಿಶ್ಚಿತಾರ್ಥವನ್ನು ಅನುದಿತಗೊಳಿಸುವುದು ಅಂತ.

0: ಯಾವ ತಂದೆ ತಾಯಿಗಳು ಯಾವ ಮೈನರ್ ಮಕ್ಕಳಿಗೆ ಮದುವೆ ಮಾಡುವಂಥ ಸಲುವಾಗಿ ಆ ಒಂದು ಉದ್ದೇಶಕ್ಕಾಗಿ ಆ ಮಗು ವಿವಾಹಕ್ಕೋಸ್ಕರ ನಿಶ್ಚಿತಾರ್ಥಗೊಳಿಸಿದಂಥ ಸಂದರ್ಭದಲ್ಲಿ ಅಂಥ ನಿಶ್ಚಿತಾರ್ಥವನ್ನು ಅನೂರ್ಜಿತವಾಗತಕ್ಕದ್ದು ಅಂತ ಹೇಳಿ ಈ ಒಂದು ಕಲಂ ಹೇಳುತ್ತೆ. ಇನ್ನೊಂದು ಹೇಳುತ್ತೆ 13A ಸೆಕ್ಷನ್, ಬಾಲ್ಯ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಾಜ್ಞೆಯನ್ನು ಹೊರಡಿಸಲು ನ್ಯಾಯಾಲಯದ ಅಧಿಕಾರ. ನೋಡಿ, ಅಂದರೆ ಈ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಅರ್ಜಿಯ ಮೇಲೆ ಅಥವಾ ಯಾರೇ ವ್ಯಕ್ತಿಯ ದೂರಿನ ಮೂಲಕ ಅಥವಾ ಅನ್ಯತ ಮಾಹಿತಿ ಮೇರೆಗೆ ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ಅಧಿನಿಯಮವನ್ನು ಉಲ್ಲೇಖಿಸಿ ನಿಶ್ಚಿತಾರ್ಥವನ್ನು ಆಯೋಜಿಸುವುದಾಗಿ ಅಥವಾ ನಡೆಸುವ ಬಗ್ಗೆ ಮನದಟ್ಟಾದರೆ ಅಂಥ ಮ್ಯಾಜಿಸ್ಟ್ರೇಟನ್ನು ಯಾವುದೇ ಸಂಘಟನೆಯ ಸದಸ್ಯ ಅಥವಾ ವ್ಯಕ್ತಿಗಳ ಸಂಘವನ್ನೊಳಗೊಂಡು ಯಾರೇ ವ್ಯಕ್ತಿ ವಿರುದ್ಧ ಅಂಥ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಕ್ಕಾಗಿಯೇ ಹೊರಡಿಸತಕ್ಕದ್ದು ಅಂತ ಹೇಳುತ್ತೆ 13A. ಈ ಉದ್ದೇಶ ಮತ್ತು ಕಾರಣಗಳೇಳು, ಈ ತಿದ್ದುಪಡಿಯಿಂದ ಯಾವ ಉದ್ದೇಶಕ್ಕೆ ಯಾವ ಕಾರಣಗಳಿಗೆ ಅಂತಂದರೆ, ಈ ಬಾಲ್ಯ ವಿವಾಹದ ನಿಶ್ಚಿತಾರ್ಥವನ್ನು ಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ, ಸಿದ್ಧತೆ ಮಾಡ್ತಾ ಇರ್ತಾರೋ, ಈ ಸಂಬಂಧಪಟ್ಟಾಗಿ ದಂಡನೆಯ ಕುರಿತಾದ ಉಪಬಂಧವನ್ನು ಕಲ್ಪಿಸಲು ಮಾಡ್ತಾರೆ. ಮತ್ತು ನೆಕ್ಸ್ಟು ಏನು ಅವರು ಅಪ್ರಾಪ್ತ ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಒಂದು ವೇಳೆ ಅದು ನಿಶ್ಚಿತತೆ ಆಗಿದಂಥ ಸಂದರ್ಭದಲ್ಲಿ ಅನುರ್ಚಿತವೆಂದು ಘೋಷಿಸಲು ಈ ಒಂದು ಅಮೆಂಡ್ಮೆಂಟ್ ತರ್ತಾರೆ. ನೆಕ್ಸ್ಟು ಬಂದು, ಆ್ಯಕ್ಚುಲಿ ನಾವು ಈ ಬಾಲ್ಯ ವಿವಾಹದ ಬಗ್ಗೆ ಮಾತಾಡೋದು ತುಂಬ ಈಸಿ ಏನಲ್ಲ, ತುಂಬ ತುಂಬ ಆಳವಾಗಿ ಹೇಳ್ಬೋದಿತ್ತು. ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿಯವ್ರಿಗೆ ಎಷ್ಟು ಬೇಕು ಅಷ್ಟು, ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸವರೆಗೆ ಮದುವೆ ಮಾಡಬಾರ್ದು, ಇದರಿಂದಾಗಿ ಏನು ನಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಬರೋದೇನು ಅಂತಂದರೆ, ಈ ಬಾಲ್ಯ ವಿವಾಹದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬರುವಂಥ ಕಾರಣಗಳೇ ಬಾಲ್ಯ ವಿವಾಹಕ್ಕೆ ಕಾರಣಗಳು. ಈ ಬಡತನ, ಅನಕ್ಷರಸ್ತೆ, ಈ ಮೂಢನಂಬಿಕೆ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದು ಮತ್ತು ಹಿರಿಯರ ಮಾತು ಕೇಳ್ಕೊಂಡು ಮದುವೆ ಮಾಡೋದು, ಇದಿಷ್ಟೇ. ಇದೊಂದು ಇವಿಷ್ಟು ನಾನು ತಪ್ಪಿಸಿದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ನಿಲ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಮೊದಲು ಏನ್ಬೇಕು, ಒಬ್ಬ ಬಾಲ್ಯವನ್ನು ಚೆನ್ನಾಗಿ ಅನುಭವಿಸ್ಬೇಕು. ಬಾಲ್ಯದಲ್ಲಿ ಆಟ ಪಾಠಗಳನ್ನು ಕಲಿತು ವಿದ್ಯೆಯನ್ನು ಕಲಿತು ನಾವೊಂದು ಹಂತಕ್ಕೆ ಬಂದರೆ ಎಲ್ಲೂ ಕೊರತೆಗಳು ಉಂಟಾಗಲ್ಲ, ಎಲ್ಲೂ ಕೊರತೆಗಳು ಉಂಟಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿಷೇಧ ಕಾಯ್ದೆಗೆ ನಾವು ಸಹ ಸಪೋರ್ಟ್ ಮಾಡವ. ಏನು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ಇದು ಕಾನೂನು ಏನು ಬಂದಿದೆ, ಈ ಕಾನೂನಿಗೆ ನಾವು ಸಪೋರ್ಟ್ ಮಾಡಿ ಸಮಾಜದಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟದಕ್ಕೆ ನಾವು ಬೆಂಬಲಿತರಾಗಿ ನಿಲ್ಲೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಅರಿವು ಮೂಡಿಸ್ಕೊಡೋಣ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಮತ್ತು ನಮ್ಮ ಸಮಾಜದ ಕೆಲವೊಂದು ಒಂದು ಎಲ್ಲೋ ನಾವು ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ನೀಡೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರುಗಳಿಗೆ ಅದು ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋದು ಏನು ಅಂತ ಅಂದರೆ, ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ನಾವು ಹಿಂದೆ ಇದ್ದು ಏನು, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗು, ಮತ್ತು ಈ ಏನು ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳಿದ್ದಾರೆ, ಇಂಥವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ನೋಡಿಯಪ್ಪ, ಇಂಥವ್ರು ಈ ಥರ ಕಷ್ಟಪಟ್ಟು ಈ ಥರ ಹೋದರು, ಅವ್ರು ಹಿಂಗಾದರು, ಈ ವ್ಯಕ್ತಿ ಈ ಥರ ಹೋರಾಟ ಮಾಡಿದ್ರು, ಯಾವುದನ್ನು ನಾವು ಹೇಳಲ್ಲ. ನಾವು ಮಾತಾಡೋದೇನು ಮನೆಗಳಲ್ಲಿ ಮಕ್ಕಳಿಗೆ ಯಾವ ಥರ ಅದನ್ನು ಕೇಳಿಸ್ಕೊತಾರೆ ಅಂತಂದರೆ, ನಾವು ಮಾತಾಡೋದೇನು ಅಂತಂದರೆ, ಅಯ್ಯೋ ಅವ್ರ ಮನೆಯಲ್ಲಿ ಅವ್ರು ಅಷ್ಟು ದುಡ್ಡು ಸಂಪಾದನೆ ಮಾಡಿದಾರಂತೆ, ಅವ್ರ ಮಗಳು ಅಂಥ ಕೋಟಾಧಿಪತಿ ಕೊಟ್ಟು ಮದುವೆ ಮಾಡಿದಾರಂತೆ, ಅಲ್ಲಿ 10 ಎಕರೆ ಜಮೀನಿದೆಯಂತೆ, ಅವ್ರು ಹಂಗಿದಾರಂತೆ, ಇವ್ನು ಕಾರಲ್ಲಿ ಬಂದಂತೆ, ಅವನು ಬೈಕಲ್ಲಿ ಬಂದಂತೆ, ಏ ಇವ್ರ ಮನೇಲಿ ಏನೂ ಇಲ್ವಂತೆ, ಅವ್ನು ಬರೋದಾಗ ಯಾವುದೋ ಒಂದು ಬಸ್ಸಲ್ಲಿ ಬರ್ತಾನೆ, ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ಲಿ ಬರ್ತಾನೆ ಅಂತ ಹೇಳಿ ಇತ್ತೀಚೆಗೆ ದಿನಗಳಲ್ಲಿ ಅದು ಮಕ್ಕಳಿಗೆ ಅವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಾನು ಹೇಳೋದೇನಂತಂದರೆ, ಯಾರನ್ನೂ ಸಹ ನಾನು ಹೇಳಿದ್ದೀನಿ ಒಂದು ಪದನ, ಯಾರನ್ನೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನಾವು ನೋಡಬೇಕಾಗಿರೋದೇನು, ಮೊದಲು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸೋಣ, ಒಳ್ಳೆ ವಿದ್ಯೆ ಕೊಡಿಸೋಣ, ಒಳ್ಳೆ ಬುದ್ಧಿಯನ್ನು ಕಲಿಸೋಣ. ತದನಂತರ ಅವ್ರೇನು ಮಾಡ್ತಾರೆ, ಅವರು ಒಂದು ಹಂತಕ್ಕೆ ಹೋದ ಮೇಲೆ ಅವರು ಯಾವ ಹಂತದಲ್ಲಿ ಹೆಂಗೆ ಬದುಕಬೇಕು ಅಂತ ಅವ್ರು ತಿಳ್ಕೊತಾರೆ, ರೂಢಿಸ್ಕೊಳ್ತಾರೆ. ಅದರಿಂದಾಗಿ ಈ ಹಂತದಿಂದಲ್ಲದಾದರೂ ನಾವುಗಳು ಬದಲಾವಣೆಯನ್ನು ಬಯಸೋಣ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಹಾಲ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ.

0: ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಕೇಳುಗರ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು SVYM ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು SVYM ಸಿಬ್ಬಂದಿಗಳಾದ ಮಂಜುನಾಥ್, ವಸಂತಬಾಯಿ, ಅಶ್ವಥ್, ಜೂಲಿ ಮೇರಿ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ

ಎಸ್ವಿಒಎಂನ ಸಿಬ್ಬಂದಿ ವರ್ಗದವರು. ಆದೇವರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 8ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ನೆಟ್ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ. ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.

ಅಂತಿಮ ಸಂದೇಶ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ AI ಸೆ ಲೇಕರ್ ಆಗ್ರಿ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದ್ದ
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಿಸಿಲಿಗೆ ನೆರಳಿನಂತೆ, ಈರುಳಿಗೆ ಬೆಳಕಿನಂತೆ, ಬಾಳಿಗೆ ಕಣ್ಗಳಂತೆ, ಮಗುವಿನ ಪ್ರೀತಿಯಂತೆ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು

ಆಲೋಚನೆ ಕರಿಕೊಂಡು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 8ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜುರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧ ದಿನಾಚರಣೆ. ಬಾಲಕಾರ್ಮಿಕರ ವಿರುದ್ಧದ ವಿಶ್ವ ದಿನವು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅನುಮೋದಿತ ರಜಾ ದಿನವಾಗಿದೆ. ಇದನ್ನು ಮೊದಲು 2002 ಪ್ರಾರಂಭಿಸಲಾಯಿತು. ಕಾರ್ಮಿಕರನ್ನ ತಡೆಗಟ್ಟಲು ಜಾಗೃತಿ ಮತ್ತು ಕ್ರಿಯಾಶೀಲತೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಉದ್ಯೋಗಕ್ಕಾಗಿ ಕನಿಷ್ಠ ವಯಸ್ಸಿನ ILO ಕನ್ವೆನ್ಷನ್ ಸಂಖ್ಯೆಯ 138 ಮತ್ತು ILO ಕನ್ವೆನ್ಷನ್ ಸಂಖ್ಯೆ 182 ಬಾಲಕಾರ್ಮಿಕತೆಯ ಕೆಟ್ಟ ರೂಪಗಳ ಮೇಲೆ ಇದು ಉತ್ತೇಜಿಸಲ್ಪಟ್ಟಿದೆ. ಪ್ರತಿ ವರ್ಷ June 12 ನಡೆಯುವ ವಿಶ್ವ ಬಾಲಕಾರ್ಮಿಕರ ವಿರುದ್ಧ ದಿನವನ್ನು ಬಾಲಕಾರ್ಮಿಕರ ವಿರುದ್ಧ ವಿಶ್ವದಾದ್ಯಂತ ಚಳುವಳಿಯನ್ನ ಉತ್ತೇಜಿಸುವ ದಿನವನ್ನ ಹೊಂದಿದೆ. ಬಾಲಕಾರ್ಮಿಕರ ಸಮಸ್ಯೆಯ ಬಗ್ಗೆ ನಿರಂತರ ಗಮನ ಸೆಳೆಯಲು ಮತ್ತು ಬಾಲಕಾರ್ಮಿಕರನ್ನು ತೊಡೆದು ಹಾಕಲು ನಮ್ಮ ಕಾರ್ಯತಂತ್ರಗಳನ್ನು ಪರಿಷ್ಕರಿಸಲು ಮತ್ತು ಮರುಪರಿಶೀಲಿಸಲು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 2002 ಬಾಲಕಾರ್ಮಿಕರ ವಿರುದ್ಧ ವಿಶ್ವ ದಿನವನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಯಿತು. 2002 19 ವರ್ಷಗಳು ಕಳೆದಿವೆ. ಪ್ರತಿ ವರ್ಷ June 12 ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಬಾಲಕಾರ್ಮಿಕರ ಪ್ರಮಾಣವನ್ನು ಸ್ವೀಕರಿಸುವಾಗ 2021 ಬಾಲಕಾರ್ಮಿಕರ ನಮೂನೆಗಾಗಿ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸುವ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿತು ಮತ್ತು ಅದರ ಅನುಷ್ಠಾನದಲ್ಲಿ ಮುಂದಾಳತ್ವವನ್ನು ವಹಿಸುವಂತೆ ILO ಕೇಳಿಕೊಂಡಿದೆ. ಈ ದಿನವು ಸರ್ಕಾರಗಳು, ಸ್ಥಳೀಯ ಅಧಿಕಾರಿಗಳು, ನಾಗರಿಕ ಸಮಾಜ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರು ಮತ್ತು ಉದ್ಯೋಗದಾತ ಸಂಸ್ಥೆಗಳು ಬಾಲಕಾರ್ಮಿಕ ಸಂಸ್ಥೆಯನ್ನು ಎತ್ತಿ ತೋರಿಸಲು ಮತ್ತು ಬಾಲಕಾರ್ಮಿಕರಿಗೆ ಸಹಾಯ ಮಾಡಲು ಮಾರ್ಗಸೂಚಿಗಳನ್ನು ವ್ಯಾಖ್ಯಾನಿಸಲು ಒಟ್ಟುಗೂಡಿಸುತ್ತದೆ. ILO ಮಾಹಿತಿ ಪ್ರಕಾರ ವಿಶ್ವದಾದ್ಯಂತ 100 ಮಿಲಿಯನ್ ಹುಡುಗಿಯರು ಮತ್ತು ಹುಡುಗರು ಸಾಕಷ್ಟು ಶಿಕ್ಷಣ, ಆರೋಗ್ಯ, ವಿರಾಮ ಮತ್ತು ಮೂಲಭೂತ ಸ್ವಾತಂತ್ರ್ಯಗಳನ್ನು ಪಡೆಯುವಲ್ಲಿ ವಂಚಿತರಾಗುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಅವರ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಈ ಮಕ್ಕಳಲ್ಲಿ 1/10 ಹೆಚ್ಚು ಮಕ್ಕಳು ಬಾಲಕಾರ್ಮಿಕತೆಯ ಕೆಟ್ಟ ರೂಪಗಳಿಗೆ ಒಡ್ಡಿಕೊಳ್ಳುತ್ತಿದ್ದಾರೆ. ಬಾಲಕಾರ್ಮಿಕತೆಯ ಈ ಕೆಟ್ಟ ರೂಪಗಳು ಅಪಾಯಕಾರಿ ಪರಿಸರದಲ್ಲಿ ಕೆಲಸ, ಗುಲಾಮಗಿರಿ ಮತ್ತು ಬಲವಂತದ ದುಡಿಮೆಯ ಇತರೆ ಪ್ರಕಾರಗಳು, ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ವೇಶ್ಯವಾಟಿಕೆಗಳಂತಹ ಕಾನೂನುಬಾಹಿರ ಚಟುವಟಿಕೆ ಹಾಗೆಯೇ ಸಶಸ್ತ್ರ ಸಂಘರ್ಷದಲ್ಲಿ ಪಾಲ್ಗೊಳ್ಳುವಿಕೆಗೆ ಕಾರಣವಾಗುತ್ತಿವೆ. ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆಯ ಮಹತ್ವವೆಂದರೆ ಬಾಲಕಾರ್ಮಿಕರ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ಅದನ್ನು ನಿರ್ಮೂಲನೆ ಮಾಡುವ ಮಾರ್ಗಸೂಚಿಗಳನ್ನು ಕಂಡುಕೊಳ್ಳುವುದು. ಪ್ರಪಂಚದಾದ್ಯಂತ ಬಾಲಕಾರ್ಮಿಕತೆಗೆ ಬಲವಂತವಾಗಿ ಮಕ್ಕಳು ಎದುರಿಸುತ್ತಿರುವ ಹಾನಿಕಾರಕ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ ಹಾಗೆ ಬಳಸಲಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ

0: ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 42 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.

0: ನವಾದದಿಂ
1: ತತ್ವ
0: ತತ್ವ
1: ಸಿಲುಕದೆಮ್ಮಯ
0: ಸಿಲುಕದೆಮ್ಮಯ
1: ತರ್ಕ ಕರ್ಕಶಾಂಕುಶಕೆ
0: ತರ್ಕ ಕರ್ಕಶಾಂಕುಶಕೆ
1: ಸುಳಿವುದಾಗಿಗಳದು
0: ಸುಳಿವುದಾಗಿಗಳದು
1: ಸೂಕ್ಷ್ಮಾನುಭವಗಳಲ್ಲಿ
0: ಸೂಕ್ಷ್ಮಾನುಭವಗಳಲ್ಲಿ
1: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
0: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
1: ಸೊ ಈ ಕಾರ್ಯ ಕಾರಣವಾದದ ಬಗ್ಗೆ ನಾವು ಕಳೆದ ಸರ್ತಿ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ವಿ. ಕಾಸ್ ಎಫೆಕ್ಟ್ ಫಿನಾಮಿನನ್, ನಮಗೆ ಮುಳ್ಳು ಚುಚ್ಚುತ್ತೆ, ಚುಚ್ಚಿದ ತಕ್ಷಣ ನೋವಾಗುತ್ತೆ. ಸೊ ನಮಗೆ ಒಂದು ಕಾಸ್, ಒಂದು ಕಾರಣ ಇದೆ, ಆ ಕಾರಣ ಒಂದು ಪರಿಣಾಮವನ್ನು ಉಂಟು ಮಾಡ್ತಿದೆ. ಸೊ ಕಾರ್ಯ ಕಾರಣಭಾವ, ಏನೋ ಒಂದು ಕಾರ್ಯ ನಡೀತಿದೆ, ಅದಕ್ಕೊಂದು ಕಾರಣ ಇದೆ. ಸೊ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಕಾರ್ಯ ಕಾರಣವಾದದಿಂದಲೇ ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ನಮಗೇನೋ ಒಳ್ಳೇದಾಯಿತು ಅಂತಂದರೆ ಆ ಒಳ್ಳೇದಾದಂತಹ ಘಟನೆಗೆ ಒಂದು ಕಾರಣ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಉದಾಹರಣೆಗೆ ನಮ್ಗೆ ಯಾರೋ ಒಳ್ಳೆ ಮಾತನ್ನು ಹೇಳಿದರು ಅಂತಂದರೆ ನಾನೇನೋ ಮಾಡಿದ್ದೀನಿ ಚೆನ್ನಾಗಿರೋದು, ಅದಕ್ಕೆ ನನಗೆ ಒಳ್ಳೆ ಮಾತು ಹೇಳಿದರು. ಸೊ ಕಾರ್ಯ ಅದು ಒಳ್ಳೆ ಮಾತು ಹೇಳಿದರು, ಅದಕ್ಕೊಂದು ಕಾರಣ. ನನಗೇನಾದರೂ ಕೆಟ್ಟದಾಯಿತು ಅಂತಂದರೆ ಅದಕ್ಕೆ ಯಾರೋ ಒಬ್ಬರು ಕಾರಣ. ಸೊ ಆ ರೀತಿಯ ಕಾರ್ಯ ಕಾರಣ ಭಾವವನ್ನು ನಾನು ಪ್ರತಿ ಘಟನೆಯಲ್ಲೂ ಕೂಡ ಹುಡುಕ್ತಾ ಹೋಗ್ತೀನಿ. ಸೊ ಇದು ಒಂದು ರೀತಿಯಲ್ಲಿ ಅನಾಲಿಸಿಸ್, ವಿಶ್ಲೇಷಣೆ ಅನ್ನೋಂಥ ರೂಪವನ್ನು ಪಡ್ಕೊಂಡ್ರೂ ಕೂಡ ನಾನೆಲ್ಲವನ್ನು ಸ್ಪಷ್ಟವಾಗಿ ನೋಡಿ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಒಂದು ವಾದ ಇಡೋವಂಥವು ಮುಂದೆ ಇಡೋವಂಥವ್ರು ಕೂಡ ಇರ್ತಾರೆ. ಅದು ತಪ್ಪಲ್ಲ, ನಾವು ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ವಿಮರ್ಶೆಯನ್ನು ಮಾಡ್ಕೊಳ್ಬೇಕು, ನಾವು ಮುಂದೆ ಹೇಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆದರೆ ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಇಡಕ್ಕೆ ಮುಂಚೆ ಪ್ರತಿಯೊಂದಕ್ಕೂ ಒಂದು ಕಾರಣವನ್ನು ಹುಡುಕ್ತಾ ಹುಡುಕ್ತಾ ಹೋಗುವಂಥದ್ದು ಬಹುಶಃ ಅದು ಅಪ್ರಯೋಜನಕಾರಿ ವ್ಯರ್ಥ ಕಾಲಹರಣವಾಗುತ್ತೆ. ಅದ್ರ ಜೊತೆಗೆ ಅದರಿಂದಲೇ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಏರುಪೇರುಗಳಾಗುತ್ತೆ. ಯಾಕೆ ನಮ್ಮ ಎದುರಿಗೆ ಕಾಣ್ತಾ ಇರುವಂತಹ ಕಾರ್ಯ ಅಥವಾ ಕಾರಣ ಕೇವಲ ಅವೆರಡೇ ಇರಲ್ಲ ಅನ್ನೋದು ನಮಗೆ ಹಿಂದಿನ ಎರಡು ಮುಕ್ತಕಗಳಿಂದ ಗೊತ್ತಾಯಿತು. ನೀಲಿ ಆಗಸ ನನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನು ಉಂಟು ಮಾಡ್ತು, ಕೆಂಪು ಆಗಸ ನನ್ನ ಮನಸ್ಸಿನಲ್ಲಿ ಉದ್ವೇಗ ಉಂಟು ಮಾಡ್ತು. ಆದರೆ ಅವೆರಡೇ ಅಲ್ಲ ಅನ್ನೋಂಥದ್ದನ್ನು ಈ ತೃಣಕ್ಕೆ ಹಸಿರೆಲ್ಲಿಯದು ಅನ್ನೋದರ ಮುಕ್ತಕದ ಮೂಲಕ ನಮಗೆ ವಿವರಣೆ ಸಿಕ್ತು. ಯಾಕೆ ಬೇರೆದಾಗಿರ್ಬೋದು, ಸೂರ್ಯಂದಾಗಿರ್ಬೋದು, ನೀರಿಂದಾಗಿರ್ಬೋದು, ನನ್ನದೇ ಆಗಿರ್ಬೋದು ಅಲ್ವಾ. ಸೊ ಹಾಗೆ ಕಾರ್ಯ ಕಾರಣ ಭಾವಗಳು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಎಷ್ಟೋ ಒಳಪದರಗಳಿರ್ತವೆ ಮತ್ತು ಒಂದಕ್ಕೊಂದು ಕೊಂಡಿಗಳಂತೆ ಲಿಂಕ್ ಆಗಿರುತ್ತೆ. ಸೊ ಹಾಗೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೇವಲ ಹೊರಗಿನ ತರ್ಕ ಮಾತ್ರದಿಂದ ಸಾಧ್ಯ ಇಲ್ಲ. ಕಳೆದ

ಒಂದು ಮುಕ್ತಕದಲ್ಲಿ ಡಿ ವಿ ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾವು ಅದನ್ನು ನೋಡಿದ್ವಿ ಅಲ್ವಾ, ಶಾಸ್ತ್ರಿಗಳೇ ಪಂಡಿತರೇ, ನೀವು ನಿಮ್ಮ ತರ್ಕದಿಂದ ಎಲ್ಲವನ್ನೂ ನೀವು ವಿವರಣೆ ಕೊಟ್ಬಿಡೋದಕ್ಕೆ ಸಾಧ್ಯನಾ, ಪ್ರಯತ್ನ ಪಡಿ ನೋಡೋಣ ಅನುಭವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ. ಸೊ ಅದು ಆಗೋದಿಲ್ಲ. ಆ ರೀತಿ ತರ್ಕದ ಕರ್ಕಶವಾದಂತಹ ಅಂಕುಶ, ಈಗ ಆನೆಯನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಅಂಕುಶ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತೀವಲ್ವ. ಸೊ ಹಾಗೆ ನಮ್ಮ ಭಾವನೆಗಳನ್ನೆಲ್ಲ ನಾವು ಏರ್ಪೇರಾಗ್ತಾ ಇದ್ದಾಗ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ತರ್ಕದ ಕರ್ಕಶವಾದಂತಹ ಅಂಕುಶವನ್ನು ನಾವು ಇದು ಮಾಡೋದಕ್ಕೆ ಆಗಲ್ಲ. ತತ್ವ ಅಂದರೆ ತತ್ವ ಅಂದರೆ ಅದರಲ್ಲಿರುವಂಥ ಸತ್ಯ, ಅದು ಅಷ್ಟು ಸುಲಭವಾಗಿ ನಮಗೆ ಗೋಚರವಾಗಲ್ಲ. ಸೊ ಹಾಗಾಗಿ ಕೇವಲ ತರ್ಕವನ್ನು ನಾವು ಮಾತ್ರ ಮಾಡೋದು ಅಲ್ಲ, ಅದಕ್ಕಿಂತ ಮಿಗಿಲಾದಂಥದ್ದು ಒಂದಿದೆ ಅಂತ. ಈ ಪಾಠ ನಮಗೆ ನಿತ್ಯ ಜೀವನದಲ್ಲೂ ಮುಖ್ಯ, ನಮ್ಮ ವಿಶೇಷವಾಗಿ ನಿತ್ಯ ಜೀವನದಲ್ಲಿ ನಮಗೆ ಯಾರ ಜೊತೆ ನಮ್ಮ ಒಡನಾಟವನ್ನು ನಾವು ಇಟ್ಕೊಂಡಿರ್ತೀವಿ ಅವ್ರ ಜೊತೆಗಿನ ನಮ್ಮ ಸಂಬಂಧಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ, ನಾವು ಎಷ್ಟೋ ಸರ್ತಿ ನೋಡ್ತೀವಿ ಯಾರದೋ ಒಬ್ಬರ ಬಗ್ಗೆ ನಮಗೆ ಒಂದು ರೀತಿಯ ನಕಾರಾತ್ಮಕವಾದಂಥ ಭಾವನೆ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರ ಬಗ್ಗೆ ಕೋಪ ಇದೆ, ಯಾಕೆ ಕೋಪ ಇದೆ ಅಂತ ನಾವು ಸ್ವಲ್ಪ ನಮ್ಮನ್ನು ನಾವು ಕೇಳಿಕೊಂಡಾಗ, ಅಥವಾ ಯಾರೋ ನಮ್ಮನ್ನು ಬಂದು ಕೇಳಿದ್ರು ಅಂತಲೇ ಅಂದ್ಕೊಳ್ಳೋಣ, ಯಾಕೆ ಅವ್ರ ಬಗ್ಗೆ ನೀವು ಹಂಗೆ ಅಂದ್ಕೊಂಡಿದ್ಯಲ್ಲ ಅಂತ. ಅದೆಷ್ಟೋ ವರ್ಷದ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಹೀಗೆ ಹೇಳಿದಾಗ ಅವ್ರು ಹಿಂಗೆ ಹೇಳಿಬಿಟ್ರು, ಅದಕ್ಕೋಸ್ಕರ ಇವತ್ತು ಕೂಡ ನಾನು ಅವ್ರ ಬಗ್ಗೆ ಈ ಥರ ಅಂದ್ಕೊಂಡಿದ್ದೀನಿ. ಹಂಗಾಗತ್ತೆ ಅಲ್ವಾ, ಎಷ್ಟೋ ಸರ್ತಿ ಆ ಥರ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಅವರು ಯಾವ ಮನಸ್ಸಿನ ಸ್ಥಿತಿಯಲ್ಲಿದ್ದರು ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಗಗನ ನೀಲಿಮೆ ರಕ್ತ ಆಗಸ. ಸೊ ನಾವೆರಡನ್ನ ನಾವು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇರುವಂಥದ್ದು ಅದೇ ಆಕಾಶ ಅಂದರೆ ಅದೇ ವ್ಯಕ್ತಿ. ಆ ಕ್ಷಣಕ್ಕೆ ಅವನು ರಕ್ತನಾಗಿದ್ದ ಅಂದರೆ ಯಾವುದೋ ಒಂದು ಉದ್ವೇಗದಲ್ಲಿ ಇದ್ದ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಾಗೆ ಹೇಳಿರಬಹುದು. ಅದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ, ಆದರೆ ಅದಕ್ಕೊಂದು ಅವಕಾಶವನ್ನು ನಾನು ಕೊಡಲಿಲ್ಲ ಅಂತಂದರೆ ನನ್ನ ಮನಸ್ಸಿನಲ್ಲಿ ಆ ನಕಾರಾತ್ಮಕವಾದಂಥ ಭಾವನೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಕಾರ್ಯ ಕಾರಣ ಭಾವದ ತರ್ಕಕ್ಕೆ ನಾನು ಸಿಲುಕಿಕೊಂಡ್ಬಿಟ್ಟಿದ್ದೀನಿ. ಸೊ ಹೀಗೆ ಯಾವುದರೊಳಗೆ ಯಾವುದು, ಯಾವುದರಿಂದ ಯಾವುದು ಅನ್ನೋದು ಬಹಳ ಕಷ್ಟಕರವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಮ್ಮನ್ನು ಸಿಲುಕಿಸುತ್ತೆ. ಇದು ನಿತ್ಯ ಜೀವನದಲ್ಲಾದರೆ ಪಾರಮಾರ್ಥಿಕವಾಗಿಯೂ ಕೂಡ ಇದೇ ರೀತಿಯೇ. ಎಷ್ಟೋ ಸರ್ತಿ ನಮಗೆ ಕಷ್ಟಗಳು ಬಂದಾಗ ನಮಗೆ ಅನಿಸೋದುಂಟು, ನನಗೆ ಯಾಕೆ ಈ ಕಷ್ಟ ಬಂತು, ನಾನು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಆದರೂ ನನಗೆ ಹಿಂಗೆ ಬಂದ್ಬಿಡ್ತಲ್ಲ. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ನಮ್ಮ ಮನಸ್ಸಿಗೆ. ಅಲ್ಲೂ ಕೂಡ ನಾವು ಬಹುಶಃ ಈ ರೀತಿಯ ತರ್ಕದ ವಿಮರ್ಶೆಗೆ ಸಿಕ್ಕಾಕೊಂಡಾಗ ನಮಗೆ ಉತ್ತರಗಳು ಸಿಕ್ಕಲ್ಲ. ದಾಸಶ್ರೇಷ್ಠರಲ್ಲಿ ಒಬ್ಬರಾದಂಥ ಕನಕದಾಸರದು ಒಂದು ಬಹಳ ಸುಂದರವಾದಂಥ ಒಂದು ಕೃತಿ ಇದೆ, ಕೀರ್ತನೆ. ಅದರಲ್ಲಿ ಇದೇ ರೀತಿಯ ಒಂದು ಪ್ರಶ್ನೆಯನ್ನು ಎತ್ತುತ್ತಾ ಅವರು ಪಾರಮಾರ್ಥಿಕವಾದಂಥ ಒಂದು ಉತ್ತರವನ್ನು ಅವರು ಕಂಡುಕೊಳ್ತಾರೆ. ಅವರ ಕೀರ್ತನೆ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಯಾವುದ್ರಲ್ಲಿ ಯಾವುದಿದೆ? ಸವಿಯು ಸಕ್ಕರೆಗಳೆರಡೂ ಜಿಹ್ವೆಯೊಳಗೋ, ಎರಡನ್ನೂ ತಿಂತಾ ಇರೋಂಥ, ಎರಡನ್ನೂ ಆಸ್ವಾದಿಸ್ತಾ ಇರೋಂಥ ನಿನ್ನ ನಾಲಿಗೆಯಲ್ಲಿ ಎರಡೂ ಇರಬಹುದಲ್ವೇ? ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ, ಅವೆರಡೂ ಒಂದಕ್ಕೊಂದು, ನನ್ನ ಮನಸ್ಸು ಮತ್ತು ಹೊರಗೆ ಕಾಣುವಂಥ ಇಂದ್ರಿಯವಾದಂತಹ ಜಿಹ್ವೆ, ಅವೆರಡೂ ಒಂದಕ್ಕೊಂದು ಮಾತಾಡಿಕೊಂಡಾಗಲೇ ಓ ಇದು ಸಕ್ಕರೆ ಇದು ಸಿಹಿ ಅಂತ ನನಗೆ ಗೊತ್ತಾಗುವಂಥದ್ದು. ಸೊ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಸೊ ಹೀಗೆ ಕೆಲವು ಸಂದರ್ಭಗಳನ್ನು ವಿವರಿಸ್ತಾ ಕನಕದಾಸರು ಹೇಳ್ತಾರೆ, ಕಾಗಿನೆಲೆ ಆದಿ ಕೇಶವರಾಯ ಎಲ್ಲವೂ ನಿನ್ನೊಳಗೋ ಹರಿಯೇ ಅಂತ. ಸೊ ಹಾಗೆ ನಮಗೆ ಎಷ್ಟೋ ಸರ್ತಿ ಇದಕ್ಕೆ ಇದೇ ನಿಖರವಾದಂಥ ಕಾರಣ ಅಂತ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನನಗಿದು ಗೊತ್ತಿಲ್ಲಪ್ಪ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು ಬಹುಶಃ ಬೇರೆ ಒಂದು ಕಾರಣ ಇರ್ಬೋದು, ನನ್ನ ಕಣ್ಣಿಗೆ ಕಾಣದ ಒಂದು ಕಾರಣ ಇರಬಹುದು ಅನ್ನೋಂಥ ಒಂದು ಅವಕಾಶವನ್ನು, ಜಾಗವನ್ನು ನಾನು ಬಿಟ್ಕೊಂಡಿದ್ರೆ ನನ್ನ ಮನಸ್ಸಿನಲ್ಲಿ ಆ ದ್ವೇಷದ ಭಾವನೆ, ನಕಾರಾತ್ಮಕವಾದಂಥ ಭಾವನೆ ಬೇರೂರೋದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ಮಾರ್ಗವನ್ನು ಡಿ ವಿ ಜಿ ಅವರು ಇಲ್ಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ. ತತ್ವ ಯಾರಿಗೆ ಕಾಣಿಸುತ್ತಪ್ಪ ಅಂತಂದರೆ ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ, ತಿಳಿಯಾದ ಮನಸ್ಸಿನಿಂದ ಯಾರು
ಒಂದು ಸಂದರ್ಭವನ್ನು ಒಂದು

0: ವಸ್ತುವನ್ನ ನೋಡ್ತಾರೋ ಅಂಥವ್ರಿಗೆ ತತ್ವ ಕಾಣಿಸುತ್ತಂತೆ, ಸತ್ಯ ಕಾಣಿಸುತ್ತಂತೆ. ಅದೂ ಸದಾಕಾಲ ಕಾಣಿಸುತ್ತಾ ಅಂದರೆ ಆ ರೀತಿ ಅಲ್ಲ, ಸುಳಿವುದಾಗಿಗಳದು. ಯಾವಾಗಲೋ ಕೆಲವು ಸರ್ತಿ ಅದು ನಮಗೆ ಕಾಣಿಸುತ್ತಂತೆ. ಅದು ಹೆಂಗೆ? ತರ್ಕದಿಂದ ಅಲ್ಲ, ನಮ್ಮ ಬುದ್ಧಿಯ ವಿಚಾರಗಳಿಂದ ಅಲ್ಲ, ಸೂಕ್ಷ್ಮವಾದಂತಹ ಅನುಭವಗಳಿಂದ ಮಾತ್ರ. ಸೊ ಅನುಭವವೇ ತರ್ಕಕ್ಕಿಂತ ಹೆಚ್ಚು ಅನ್ನೋದನ್ನು ಇಲ್ಲಿ ಮತ್ತೆ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಕಣ್ಣು ಕಾಣದೇ ಇರೋದನ್ನು ಕೂಡ ಕರುಳು ಅರಿಯುತ್ತೆ ಅಂತ ನಾವೇನು ಹೇಳಿದ್ವಿ, ಅದನ್ನು ಮತ್ತೆ ಇಲ್ಲಿ ನಾವು ನೆನಪಿಸ್ಕೊಳ್ತಾ, ಆಗೀಗಲದು ಸೂಕ್ಷ್ಮವಾದಂಥ ಅನುಭವಗಳಲ್ಲಿ ಸ್ಫುರಿಸುತ್ತೆ. ಯಾವಾಗ? ತಿಳಿಯಾದ ಮನಸ್ಸಿನಿಂದ ನಾವು ನೋಡುವಾಗ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 42 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, MC 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪು ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 12ನೇ ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಗೃಹಲಕ್ಷ್ಮಿಗೆ ಸತ್ತವರ ನೆರಳು. ಕುಟುಂಬಕ್ಕಾಗಿ ಶ್ರಮಿಸುವ ಮಹಿಳೆಯರು ರಾಷ್ಟ್ರ ನಿರ್ಮಾತೃಗಳು. ರಾಜ್ಯದ ವಿವಿಧೆಡೆ ಭಾರಿ ಮಳೆ ಸಾಧ್ಯತೆ. ರಾಜ್ಯದಲ್ಲಿ 7483 ಶೌಚಾಲಯ ಗುಂಡಿ. ಕಾರ್ಮಿಕರು ಬಾರದ ಮಳೆ, ಬತ್ತಿದ ಕಬಿನಿ ಜಲಾಶಯ. ಆದಿವಾಸಿ ಗಿರಿಜನರ ಸಾಗುವಳಿ ಭೂಮಿ ಉಳಿಸಿ. ಆಗತೂರು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಆಂಗ್ಲ ಮಾಧ್ಯಮ ಶುರು. ಒಗ್ಗಟ್ಟಿನಲ್ಲಿ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಥನಾಲ್ ಎಕ್ಸೆಸ್ ಸುಂಕ ಇಲ್ಲ. ವಿವಾದದ ನಡುವೆ ವಿಶ್ವಕಪ್ ಆರಂಭ. ಟಾಸ್ ಮುನ್ನ 11 ಆಟಗಾರರ ಪಟ್ಟಿ ಕಡ್ಡಾಯ. ಮಹಿಳಾ ಗಾಲ್ಫ ಅಗ್ರಸ್ಥಾನದಲ್ಲಿ ರಿಯಾ. ಆಫ್ಘಾನಿಸ್ತಾನ ಎ ತಂಡಕ್ಕೆ ಜಯ. ಆಸ್ಟ್ರೇಲಿಯಾ ಟಿ20 ತಂಡದಲ್ಲಿ ಭಾರತ ಸಂಚಾರ್ ನಿಖಿಲ್. ವಿಂಬಲ್ಡನ್ ಬಹುಮಾನ ಮೊತ್ತ ಏರಿಕೆ. 19 ವರ್ಷದವರೆಗಿನ ತಂಡಕ್ಕೆ ಅನ್ವಯ್. ರೋಚಕ ಪೈಪೋಟಿ ನಿರೀಕ್ಷೆ. ಕಣಕ್ಕಿಳಿಯಲು ಬೆಂಗಳೂರು ಬ್ರೇವ್ ಆಡ್ಸ್ ಸಜ್ಜು. ಪ್ರಮುಖಾಂಶಗಳ ವಿವರಣೆ. ಗೃಹಲಕ್ಷ್ಮಿಗೆ ಸತ್ತವರ ನೆರಳು. ಬೆಂಗಳೂರು ಮನೆಯ ಪ್ರತಿ ಯಜಮಾನಿಗೂ ತಿಂಗಳಿಗೂ 2000 ನೀಡುವ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ 1.08 ಲಕ್ಷ ಮೊತ್ತ ಮೃತ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಿರುವುದನ್ನು ಪತ್ತೆ ಮಾಡಿದೆ. ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಮುಂದಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ.

ಹಾಕಿ ಮೃತರ ಹೆಸರಿನಲ್ಲಿ ಹಣ ಪಾವತಿಯಾಗುತ್ತಿರುವುದನ್ನ ಪತ್ತೆ ಮಾಡಿದ. ಈ ಖಾತೆಗೆ ಜಮೆಯಾಗಿರುವ ಹಣವನ್ನ ವಸೂಲಿ ಮಾಡಲು ಕ್ರಮ ತೆಗೆದುಕೊಂಡಿದ. ಕುಟುಂಬಕ್ಕಾಗಿ ಶ್ರಮಿಸುವ ಮಹಿಳೆಯರು ರಾಷ್ಟ್ರ ನಿರ್ಮಾತೃಗಳು. ನವದೆಹಲಿ ಮಹಿಳೆಯರ ಮನೆ ಕೆಲಸ ಆರೈಕೆ ಸೇವೆಗಳ ಮೌಲ್ಯವನ್ನು ಮಾಸಿಕವಾಗಿ ಕನಿಷ್ಠ 30,000 ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಗುರುವಾರ ಮಾನದಂಡ ರೂಪಿಸಿದ. ಮನೆ ಮತ್ತು ಕುಟುಂಬಕ್ಕಾಗಿ ಶ್ರಮಿಸುವ

ರಾಜ್ಯದ ವಿವಿಧೆಡೆ ಭಾರಿ ಮಳೆ ಸಾಧ್ಯತೆ. ಬೆಂಗಳೂರು ರಾಜ್ಯದ ವಿವಿಧೆಡೆ ಶುಕ್ರವಾರದಿಂದ 4 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು, ಈ ಜಿಲ್ಲೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಂಭವವಿದೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಗಾಳಿಯೊಂದಿಗೆ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 7483 ಶೌಚಗುಂಡಿ ಕಾರ್ಮಿಕರು. ಬೆಂಗಳೂರು ರಾಜ್ಯದಲ್ಲಿ ಗುರುತಿಸಲಾಗಿರುವ 7483 ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ಅಂದರೆ ಶೌಚಗುಂಡಿ ಕಾರ್ಮಿಕರು ಆರೋಗ್ಯ ವಿಮೆ ಸೌಲಭ್ಯವನ್ನು ಕಲ್ಪಿಸಲು ಪ್ರಸ್ತಾವ ಸಿದ್ಧಪಡಿಸಲಾಗಿದೆ ಎಂದು ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪರವರು ತಿಳಿಸಿದ್ದಾರೆ. ಬಾರದ ಮಳೆ ಬತ್ತಿದ ಕಬಿನಿ ಜಲಾಶಯ. ಹೆಚ್ಡಿ ಕೋಟೆ, ಎಲ್ಲೋ ನೀನೋ ಪರಿಣಾಮದಿಂದಾಗಿ ಈ ವರ್ಷ ಮುಂಗಾರು ಮಳೆ ವಾಡಿಕೆಗಿಂತ ತುಂಬ ಕಡಿಮೆಯಾಗಿದೆ. ರಾಜ್ಯದಲ್ಲಿ ಮೊದಲ ಭರ್ತಿಯಾಗುತ್ತಿದ್ದ ತಾಲೂಕಿನ ಕಬಿನಿ ಜಲಾಶಯ ಭರಿತಾಗಿದೆ. ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಮಳೆಯ ಅಭಾವ ಹಾಗೂ ಬಿಸಿಲಿನ ತಾಪಕ್ಕೆ ತಾಲೂಕಿನ ಕಬಿನಿ ಜಲಾಶಯದ ನೀರಿನ ಮಟ್ಟ ತೀವ್ರ ಕುಸಿತವಾಗಿದೆ. ಜನ ಜಾನುವಾರುಗಳಿಗೆ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಗೋಚರಿಸಿದೆ. ಜಲಾಶಯ ಬರಿದಾಗಿರುವುದು ಕಬಿನಿ ವ್ಯಾಪ್ತಿಯಲ್ಲಿ ವನ್ಯಜೀವಿಗಳ ಮೇಲೂ ಪರಿಣಾಮ ಬೀರುವ ಆತಂಕ ತಲೆದೋರಿದೆ. ಕಬಿನಿ ಜಲಾಶಯವು ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಭರ್ತಿಯಾಗುತ್ತಿತ್ತು. ಕಳೆದ ಸಾಲಿನಲ್ಲಿ ಮೇ ತಿಂಗಳಲ್ಲಿ ಭರ್ತಿಯಾಗಿತ್ತು. ಈ ವರ್ಷ ಜೂನ್ 2ನೇ ವಾರಕ್ಕೆ ಕಾಲಿಟ್ಟರೂ ಜಲಾಶಯಕ್ಕೆ ನೀರಿನ ಒಳಹರಿವು ಇಲ್ಲ. ಸದ್ಯ ಸಂಗ್ರಹ ಇರುವ ನೀರಿನ ಮಟ್ಟದಲ್ಲೂ ದಿನದಿಂದ ದಿನಕ್ಕೆ ಭಾರೀ ಇಳಿಕೆ ಕಾಣುತ್ತಿದೆ. ಸದ್ಯದ ಜಲಾಶಯ ಬರಿದಾದ ಸ್ಥಿತಿಯಲ್ಲಿದೆ. ಆದಿವಾಸಿ ಗಿರಿಜನರ ಸಾಗುವಳಿ ಭೂಮಿ ಉಳಿಸಿ. ಹುಣಸೂರು ಆದಿವಾಸಿ ಜನರಿಗೆ ಕಾನೂನಾತ್ಮಕವಾಗಿ ಮಂಜೂರಾಗಿದ್ದ ಸಾಗುವಳಿ ಭೂಮಿ ಅನ್ಯರಿಂದ ಒತ್ತುವರಿಯಾಗಿದೆ. ಕಂದಾಯ ಅಧಿಕಾರಿಗಳು ಒತ್ತುವರಿ ತೆರೆಗೊಳಿಸಿ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಆದಿವಾಸಿ ಗಿರಿಜನ ಭೂಮಿದಾರರ ಸಮಿತಿ ಅಧ್ಯಕ್ಷ ಬಸವರಾಜ್ ರವರು ಮನವಿ ಮಾಡಿದ್ದಾರೆ. ಆಗತೂರು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಆಂಗ್ಲ ಮಾಧ್ಯಮ ಶುರು. ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ನೂತನವಾಗಿ ಎಲ್ಕೆಜಿ ಮತ್ತು 1ರಿಂದ 5ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಿಎನ್ ರಾಜೂರವರು ತಿಳಿಸಿದ್ದಾರೆ. ತಾಲೂಕಿನ ಸಾಗರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಆಗತೂರು ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯು ಆಯೋಜಿಸಿದ ಸಮಗ್ರ ಶಿಕ್ಷಣ ಕರ್ನಾಟಕದ ಇಸಿಸಿಇ ಕಾರ್ಯಕ್ರಮ ಮತ್ತು ಆಗತೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಆಂಗ್ಲ ಮಾಧ್ಯಮ ತರಗತಿಗಳ ಆರಂಭದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಗ್ಗಟ್ಟಿನ ಕೆಲಸಕ್ಕೆ ಪ್ರಧಾನಿ ಮೋದಿ ಕರೆ. ನವದೆಹಲಿ ನೀತಿ ಆಯೋಗದ ಆಡಳಿತ ಮಂಡಳಿಯ ಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ವಹಿಸಿದ್ದರು. ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಗುರುವಾರ ನಡೆಯಿತು. ಎಥನಾಲ್ ಎಕ್ಸೆಸ್ ಸುಂಕ ಇಲ್ಲ. ನವದೆಹಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಥನಾಲ್ ಮಿಶ್ರಣ ಹೊಂದಿರುವ ಪೆಟ್ರೋಲ್ ಮೇಲೆ ವಿಧಿಸಲಾಗುತ್ತಿದ್ದ ಎಕ್ಸೆಸ್ ಸುಂಕವನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಇಂಧನ ಮಿಶ್ರಣದ ಪ್ರಕ್ರಿಯೆ ಮೇಲೆ 2 ಬಾರಿ ತೆರಿಗೆ ವಿಧಿಸುವ ಸ್ಥಿತಿ ಇರಬಾರದು ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ನಾರಿನ ನೆಲೆಹಾಸು ಖರೀದಿಗೆ MSIL ಸೂಚನೆ. ಬೆಂಗಳೂರು ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ತಯಾರಿಸುವ ಕಾರಿಡಾರ್ ನೆಲಹಾಸುಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು, ಮೈಸೂರು ಸಿಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ರಾಜ್ಯಾದ್ಯಂತ ಹೊಂದಿರುವ ಮಾರಾಟ ಮಳಿಗೆಗಳಲ್ಲಿ ಬಳಕೆಗಾಗಿ ಒಟ್ಟು 2134 ಕಾರಿಡಾರ್ ಮ್ಯಾಟ್ಗಳ ಸರಬರಾಜಿಗೆ ಸೂಚನೆ ನೀಡಲಾಗಿದೆ. ವಾದದ ನಡುವೆ ವಿಶ್ವಕಪ್ ಆರಂಭ. ಮೆಕ್ಸಿಕೋ ಸುಮಾರು 6 ವಾರಗಳ ಕಾಲ ನಡೆಯಲಿರುವ 48 ತಂಡಗಳು ಭಾಗವಹಿಸುತ್ತಿರುವ ಫಿಫಾ ವಿಶ್ವಕಪ್ ಟೂರ್ನಿಯ ಗುರುವಾರ ವರ್ಣರಂಜಿತ ಆರಂಭ ಕಂಡಿದೆ. ಅಮೆರಿಕ, ಕೆನಡಾ, ಮೆಕ್ಸಿಕೋ ರಾಷ್ಟ್ರಗಳ ಆತಿಥ್ಯದಲ್ಲಿ ನಡೆಯಲಿರುವ ಈ ಟೂರ್ನಿಯವು ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡದೆನಿಸಿದೆ. ಈ ಟೂರ್ನಿಯವು $13 ಶತಕೋಟಿ ವರಮಾನ ಕ್ರೋಢೀಕರಿಸಬಹುದು ಎಂಬುದು ಅಂದಾಜು ಮಾಡಲಾಗಿದೆ. ಆದರೆ ಒಂದು ಕಡೆ ಪಂದ್ಯಗಳ ಟಿಕೆಟ್ ದರ ಅತಿ ದುಬಾರಿಯಾಗಿರುವ ಕಾರಣ ವಿಶ್ವದ ಫುಟ್ಬಾಲ್ ಆಡಳಿತ ನಡೆಸುತ್ತಿರುವ ಫಿಫಾ ತೀವ್ರ ಟಿಕೆಟ್ಗಳನ್ನು ಎದುರಿಸುತ್ತಿದೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಆಡಳಿತದ ವಲಸೆ ನೀತಿಯಿಂದ ಸೊಮಾಲಿಯಾದ ಅಗ್ರಮಾನ್ಯ

ರೆಫ್ರಿ ಇರಾನ್ ತಂಡದ ಕೆಲವು ನೆರವು ಸಿಬ್ಬಂದಿ ಅಭಿಮಾನಿಗಳಿಗೆ ವೀಸಾ ನಿರಾಕರಿಸಲಾಗಿದೆ. ಟಾಸ್ ಮುನ್ನ 11 ಆಟಗಾರರ ಪಟ್ಟಿ ಕಡ್ಡಾಯ. ಬೆಂಗಳೂರು ಕರ್ನಾಟಕದ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಶ್ರಯದಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯದ ಆಟದಲ್ಲಿ ನಿಯಮಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾದರಿಯಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ 3 ನಿಯಮಗಳನ್ನು ಪರಿಷ್ಕರಿಸಲಾಗಿದೆ. ಗುರುವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಮಹಾರಾಜ ಟ್ರೋಫಿ ಅನಾವರಣ ಕಾರ್ಯಕ್ರಮದಲ್ಲಿ ಈ ನಿಯಮಗಳನ್ನು ಪ್ರಕಟಿಸಲಾಗಿದೆ. ಮಹಿಳಾ ಗಾಲ್ಫ ಅಗ್ರಸ್ಥಾನದಲ್ಲಿ ರಿಯಾ. ಮೈಸೂರು ಇಲ್ಲಿನ ಜಯಚಾಮರಾಜೇಂದ್ರ ಒಡಿಯರ್ ಗಾಲ್ಫ ಕ್ಲಬ್ ಮೈದಾನದಲ್ಲಿ ಗುರುವಾರ ಆರಂಭವಾದ ಹೀರೋ ಮಹಿಳಾ ವೃತ್ತಿಪರ ಗಾಲ್ಫ ಟೂರ್ನಿಯ 7ನೇ ಚರಣದ ಮೊದಲ ದಿನ ಗುರುಗ್ರಾಮದ ಆಟಗಾರ್ತಿ ರಿಯಾ ಜಾದನ್ ಮುನ್ನಡೆ ಕಾಯ್ದುಕೊಂಡರು. 3 ದಿನಗಳ ಟೂರ್ನಿಯ ಮೊದಲ ಸುತ್ತಿನ ಅಮೋಘ ಪ್ರದರ್ಶನ ನೀಡಿದ ರಿಯಾ ಅಂಡರ್ 67 ಸ್ಕೋರ್ ಮೂಲಕ ಅಗ್ರಸ್ಥಾನಕ್ಕೆ ಏರಿದ್ದಾರೆ. ಆಫ್ಘಾನಿಸ್ತಾನ ಎ ತಂಡಕ್ಕೆ ಜಯ. ಪಿಟಿಐ ಆಫ್ಘಾನಿಸ್ತಾನ ಎ ತಂಡವು ಮಳೆಯಿಂದಾಗಿ ಮೊಟಕುಗೊಂಡು ತ್ರಿಕೋನ ಸರಣಿ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಗುರುವಾರ ಅನುಭವಿ ಆಟಗಾರರಿಂದ ಕೂಡಿದ ಭಾರತ ಎ ತಂಡವನ್ನು ಡೆತ್ ವರ್ಕ್ ಲೂಯಿಸೆನ್ಸ್ ವಿಧಾನದಲ್ಲಿ 4 ರನ್ಗಳಿಂದ ಸೋಲಿಸಿತು. ಆಸ್ಟ್ರೇಲಿಯಾ T20 ತಂಡದಲ್ಲಿ ಭಾರತ ಸಂಚತ್ ನಿಖಿಲ್. ಸಿಡ್ನಿ ಇಲ್ಲಿನ ನಿವಾಸಿ ಸ್ಪಿನ್ ಬೌಲರ್ ಆಲ್ರೌಂಡರ್ ನಿಖಿಲ್ ಚೌಧರಿರವರು ಬಾಂಗ್ಲಾದೇಶದ ವಿರುದ್ಧ ಸರಣಿ ಆಡಲಿರುವ ಆಸ್ಟ್ರೇಲಿಯಾ T20 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಲಿದ್ದಾರೆ. ವಿಶೇಷವೆಂದರೆ ಆಸ್ಟ್ರೇಲಿಯಾ ತಂಡಕ್ಕೆ ಇವರು 6 ದಶಕಗಳಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಆಯ್ಕೆಯಾದ ಭಾರತ ಸಂಚಾತ ಮೊದಲ ಆಟಗಾರ ಎನಿಸಿದ್ದಾರೆ. ವಿಂಬಲ್ಡನ್ ಬಹುಮಾನ ಮೊತ್ತ ಏರಿಕೆ. ಲಂಡನ್ ಪ್ರತಿಷ್ಠಿತ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಬಹುಮಾನ ಮೊತ್ತವನ್ನು 20% ಹೆಚ್ಚಿಸಲಾಗಿದ್ದು ಈ ಮೊತ್ತ ದಾಖಲೆಯ 821 ಕೋಟಿ ತಲುಪಿದೆ. ಕಳೆದ ಬಾರಿ ಬಹುಮಾನ ಮೊತ್ತ 684 ಕೋಟಿ ಇತ್ತು. 19 ವರ್ಷದವರೆಗಿನ ತಂಡಕ್ಕೆ ಅನ್ವಯ್. ನವದೆಹಲಿ ಭಾರತದ ಬ್ಯಾಟಿಂಗ್ ದಿಗ್ಗಜರಲ್ಲಿ ಒಬ್ಬರಾದ ರಾಹುಲ್ ದ್ರಾವಿಡ್ ರವರ ಕಿರಿಯ ಪುತ್ರ ಅನ್ವಯ್ ದ್ರಾವಿಡ್ ರವರು ಶ್ರೀಲಂಕಾ ಪ್ರವಾಸ ಮಾಡಲಿರುವ ಭಾರತ 19 ವರ್ಷದವರೆಗಿನವರ ಏಕದಿನ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಭಾರತ ತಂಡವು ಜುಲೈ 4ರಂದು ಶ್ರೀಲಂಕಾ ಪ್ರವಾಸ ಆರಂಭಿಸಲಿದೆ. 3 ಪಂದ್ಯಗಳ ಏಕದಿನ ಸರಣಿಗೆ ಮತ್ತು 2 ಬಹುದಿನಗಳ ಅಭ್ಯಾಸ ಪಂದ್ಯಗಳಿಗೆ ಭಾರತ ತಂಡಗಳನ್ನು ಬಿಸಿಸಿಐ ಜೂನಿಯರ್ ಆಯ್ಕೆ ಸಮಿತಿ ಗುರುವಾರ ಪ್ರಕಟಿಸಿತು. 17 ವರ್ಷ ವಯಸ್ಸಿನ ಅನ್ವಯ್ ಮತ್ತು ರಜತ್ ರವರು ಏಕದಿನ ತಂಡದಲ್ಲಿ ಇಬ್ಬರು ವಿಕೆಟ್ ಕೀಪರ್ ಆಗಲಿದ್ದಾರೆ. ರೋಚಕ ಪೈಪೋಟಿ ನಿರೀಕ್ಷೆ. ಬರ್ಮಿಂಗ್ಹ್ಯಾಮ್ ಹಿಂದಿಗಿಂತಲೂ ದೊಡ್ಡ ಮಟ್ಟದ ಸ್ಪರ್ಧೆ ಇರುವ ICC T20 ಮಹಿಳೆಯರ ವಿಶ್ವಕಪ್ ಟೂರ್ನಿಯ ಶುಕ್ರವಾರ ಆರಂಭವಾಗಲಿದೆ. 6 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾಕ್ಕೆ ಕಠಿಣ ಹೊಡುವತ್ತ ಭಾರತ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಭರವಸೆ ಮೂಡಿಸಿವೆ. ಕಣಕ್ಕಿಳಿಯಲು ಬೆಂಗಳೂರು ಬ್ರೇವ್ ಆರ್ಟ್ ಸಜ್ಜು. ಬೆಂಗಳೂರು ಹೈದರಾಬಾದ್ನ ಗಚ್ಚಿಬೌಲಿ ಕ್ರೀಡಾಂಗಣದಲ್ಲಿ ಇದೇ 16ರಿಂದ 28ರವರೆಗೆ ನಡೆಯುವ 2ನೇ ಆವೃತ್ತಿಯ ಪ್ರೀಮಿಯರ್ ಲೀಗ್ನಲ್ಲಿ ಬೆಂಗಳೂರು ಬ್ರೇವ್ ಹಾರ್ಟ್ಸ್ ತಂಡವು ಕಣಕ್ಕಿಳಿಯಲು ಸಜ್ಜಾಗಿದೆ. ಇವತ್ತಿನ ಶುಭಾಷಿತ. ಹಣ್ಣುಗಳಿಂದ ಒಗ್ಗೂಡಿದ ಮರವು ಯಾವಾಗಲೂ ಬಗ್ಗಿರುತ್ತದೆ. ನೀವು ಉನ್ನತ ವ್ಯಕ್ತಿಯಾಗಬೇಕಿದ್ದರೆ ವಿನಯ ಸಂಪನ್ನರಾಗಿ ಮತ್ತು ತಾಳ್ಮೆಯಿಂದಿರಿ. ರಾಮಕೃಷ್ಣ ಪರಮಹಂಸರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ.

ಕೇಳುಗರ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿಬರೋಣ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು. ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
0: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ಆರ್ಕೆಸ್ಟ್ರಾ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಅಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ ಇವತ್ತು ಅವರ ಕಲಾಪಯಣದ ಏಳುಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಆ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಸ್ವಾಗತ.
3: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
4: ನಮ್ಮ ಹೆಸರು ಪ್ರಭಾಕರ್ ಪಿ ಅಂತ, ಆಗತ್ತೂರಿಂದ. ನಾವು ಒಂದು ಬಾಲ್ಯದಲ್ಲೇ ನಮ್ಮ ಪೂರ್ವಿಕರು ಊರಿನ ಸುತ್ತ ನಮಗೆ ವಾರ ಶನಿವಾರ ಬತ್ತಂದ್ರೆ ಊರ ಸುತ್ತ ಶನಿದೇವ್ರ ಭಜನೆ ಮಾಡೋರು, ಫೋಟೋ ಮಿರಿಸೋರು. ಹಿರಿಯರ ಜೊತೆ ನಾವು ಅವ್ರ ಜೊತೆಲೇ ಸಾಗೂಡಿ ತಾಳವದ್ದೆ ಇರ್ಬೋದು, ಜೊತೆಗೆ ದೇವ್ರ ಫೋಟೋ ಇಟ್ಕೋಬೋದು, ಗಂಧದ ಕಡೆ ಇಟ್ಕೊಳ್ಳೋದು, ಧೂಪ ಇಟ್ಕೊಳ್ಳೋದ ಥರ ಚಿಕ್ಕರಿಗೆ ನಮಗೆ ಅದು ಹವ್ಯಾಸ ಮಾಡ್ಕೊಬಂದ್ವಿ. ಅವ್ರ ವಯಸ್ಸಾಯ್ತಾಯ್ತು, ನಮಗೆ ಸ್ವಲ್ಪ ಅವರು ಈ ಕಲೆಯಲ್ಲಿ ಒಂದು ಭಜನೆ ದಾಸರ ಪದ ಊಗಭೋಗ ತತ್ವ ಪದ ಏನಿದೆ ಅದು ನಮಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಮೊದ್ ಬಂದು ನಮ್ಗೆ ಹೇಳ್ಕೊಡೋರು. ಹೇಳ್ಕೊಡೋ ಜೊತೆಗೆ ನಮ್ಗೆ ಆವಾಗಲಿಂದ ತಾಳ ಮತ್ತು ಕಂಜರ ಅವೆಲ್ಲ ಅವ್ರಿಗೆ ನಮಗೆ ಸ್ವಲ್ಪ ಹೇಳ್ಕೊಡ್ತಿದ್ರು. ಸೊ ನಾವು ಪ್ರೈಮರಿ ಮಿಡ್ಲ್ ಸ್ಕೂಲಿಂದ ಕೂಡ ನಮಗೆ ಈ ಕಲೆಯಲ್ಲಿ ತುಂಬ ಇಷ್ಟ ಇತ್ತು. ಆದರೆ ನಮಗೆ ಚಲನಚಿತ್ರಗೀತೆ ಇದ್ರ ಬಗ್ಗೆ ಇದು ಗಂಧಾಗಿ ಗೊತ್ತಿಲ್ಲ ನಮಗೆ. ಆಗ ಭಕ್ತಿ ಗೀತೆ ಭಜನೆ ಈ ರೂಪದಲ್ಲಿ ನಾವು ಬೇಕು ಒಂದು ರೀತಿ. ತದನಂತರ ನಾವು ಹೈಸ್ಕೂಲು ಮತ್ತು ಕಾಲೇಜ್ ಮಟ್ಟಕ್ಕೆ ಬಂದಾಗ ಆವಾಗ ಸ್ವಲ್ಪ ನಮಗೆ ಈ ಭಜನೆಲ್ಲಿ ಹೆಚ್ಚಿನ ರೀತಿಯಲ್ಲಿ ಊರಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಹಬ್ಬ ದಿನಗಳಲ್ಲಿ ಒಂದು ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ನಮಗೆ ಹಿರಿಯವರು ಮತ್ತು ಅಕ್ಕಪಕ್ಕ ನಮ್ಮದು ಗ್ರಾಮಸ್ಥರು ಎಲ್ಲ ಕೇಳ್ಕೊಳ್ಳೋರು. ಸುಗಮ ಸಂಗೀತ ಆಗ್ಬೋದು, ಗೀತಾ ಗಾಯನ, ಭಜನೆ, ಕೆಲವೊಂದು ದೇವಸ್ಥಾನಗಳಲ್ಲಿ ದೇವ್ರ ಭಜನೆಗಳೆಲ್ಲ ಆ ಥರ ಅವಕಾಶ ಕೊಡೋದು ಅವೆಲ್ಲ ಮಾಡ್ಕೊಂಡ್ವಿ. ಆಗ ಇನ್ನೂ ಸ್ವಲ್ಪ ವರ್ಷ ಆದಾಗ ಚಲನಚಿತ್ರಗೀತೆ ಬಗ್ಗೆ ಸ್ವಲ್ಪ ಅವಾಗ ನಾವು ತಿಳಿದ ಮಟ್ಟಿಗೆ ವಾರ್ತೆ ಮುಗಿದ ನಂತರ ಮೂರು ಗೀತೆ ಕೊಡೋರು. ನಾವು ಮಿಡ್ಲ್ ಸ್ಕೂಲ್ ಏನಿದೆ ಅವಾಗ ಹೋಗೋದು ಆ ಒಂದು ರೆಕಾರ್ಡ್ ಬರಬೇಕಾದ್ರೆ ನಾವು ಆಕಾಶವಾಣಿಗೆ ಮೂರ್ನಾಲ್ಕು ಪತ್ರ ನಾವೇನೇ ಬರೀತಿದ್ವಿ ಪ್ರಸ್ತುತ ಕಾರ್ಡು. ಯಾಕಂದರೆ ನಾವು ಈಗ ಕೇಳೋದಲ್ಲ ರೆಕಾರ್ಡು ಮತ್ತೆ ಮರುಪ್ರಸಾರ ಮಾಡಬೇಕಾದ್ರೆ ಅವ್ರಿಗೆ ಪತ್ರ ಜಾಸ್ತಿ

0: ಇದ್ರೆ ಮೈಸೂರಿಂದ ನಮ್ಗೆ ನೆಕ್ಸ್ಟ್ ಇನ್ನೊಂದ್ಸರಿ ಪ್ರಸಾರ ಮಾಡೋರು. ಈ ಮೊದ್ಲು ಅರ್ಧ ಕೇಳಿರುವ ಅರ್ಧ ಬರ್ದಿತ್ತು, ಇನ್ನು ಅರ್ಧ ಬರೀಬೇಕಾದ್ರೆ ಆ ರೆಕಾರ್ಡ್ ಇನ್ನೊಂದ್ಸರಿ ಬರ್ಬೇಕಾದ್ರೆ ಅದನ್ನ ಕಾಯೋರು. ಅಲ್ಲಿಂದ ಪ್ರಸಾರ ಮಾಡ್ಬೇಕಾದ್ರೆ ನಾವು ಆ ರೆಕಾರ್ಡ್ ಕಾಯ್ಕೊಂಡು ಕೂತ್ಕೊಂಡು ಮತ್ತು ಪ್ರಸಾರದಾಗ ಅದನ್ನ ಬರ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಆ ಗೀತೆಗಳು ಅವಾಗ ಚಲನಚಿತ್ರ ಇದೆ ಹಳೆಯ ಗೀತೆಗಳು. ಈಗಲೂ ಅಷ್ಟು ನಾವು ಹಾಡು ಜಾಸ್ತಿ ಹೊಸ ಗೀತೆಗಳು ಏನು ಹಾಡಲ್ಲ. ಹಳೆಯ ಗೀತೆಗಳು ಒಂದು ಪಿ ವಿ ಸಿಯನ್ಸ್ ಹಾಡಿರೋದು, ಘಂಟಸಾಲ ಹಾಡಿರೋದು, ರಾಜ್ಕುಮಾರ್ ಹಾಡಿರೋದು ಇಷ್ಟು ಅದು ತುಂಬ ಹಳೆಯ ಕಾಲದ ಗೀತೆಗಳು ನಾವು ಜಾಸ್ತಿ ಇವಾಗಲೂ ಕೂಡ ಹಾಡೋದು.
1: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಸ್ಥಿರವಾದ ಕೆಲಸದ ಒಂದು ಬೆನ್ನನ್ನು ಹತ್ತಾರೆ, ಏಕೆಂದರೆ ತಾವು ಮಾಡುವಂಥ ಕೆಲಸ ಸ್ಥಿರವಾಗಿದ್ದರೆ ತಮ್ಮ ಒಂದು ವೃತ್ತಿ ಜೀವನಕ್ಕೆ ಒಂದು ಸ್ಥಿರವಾದ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಅನಿಶ್ಚಿತತೆಯಿಂದ ಕೂಡಿದಂತಹ ಈ ನಾಟಕ ಆಗಿರ್ಬೋದು, ಆರ್ಕೆಸ್ಟ್ರಾ ಆಗಿರ್ಬೋದು, ಈ ಕ್ಷೇತ್ರವನ್ನು ತಾವು ತಮ್ಮ ಸ್ವಂತ ವೃತ್ತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನು ಪ್ರೇರೇಪಣೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಇದು ಕಲೆ ಅನ್ನೋದು ನಾವು ವೃತ್ತಿ ಅನ್ನೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ವೃತ್ತಿ ಮೂಲ ವೃತ್ತಿ ವ್ಯವಸಾಯ. ನಮ್ಮದು ನಾವು ವರ್ಷ ಪೂರ್ತಿ ನಾವು ವ್ಯವಸಾಯ ಮಾಡೇ ಮಾಡ್ತೀವಿ, ಕೆಲಸ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ. ಅದರಲ್ಲೂ ನಮ್ಮದು ಕೆಲವೊಂದು ಬೇಸಿಗೆ ಸಮಯದಲ್ಲಿ ಬಂದಾಗ ನಮಗೆ ಕೆಲಸಗಳಿರಲ್ಲ. ಅವಾಗ ಅವಾಗ ಏನು ಮಾಡ್ತೇವೆ, ಅವಾಗ ಗ್ರಾಮದಲ್ಲಿ ಗ್ರಾಮ ದೇವತೆ ಹಬ್ಬ ಆಗ್ಬೋದು, ಮಾಮೂಲು ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಅವಾಗ ಒಂದು ಪೌರಾಣಿಕ ನಾಟಕ, ಒಂದು ಶನಿದೇವ್ರ ಕತೆ, ನಳದಮಯಂತಿ, ಆ ಥರ ಪೌರಾಣಿಕ ಕತೆಗಳು ಅವಾಗ ಕಲಿತಿದ್ವಿ. ಜೊತೆಯಲ್ಲಿ ನಾವು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ವಿ. ಆಮೇಲೆ ಅದಾದಮೇಲೆ ನಮ್ಮದು ಕಾಲೇಜ್ ಫೀಲ್ಡ್ ಬಂದಾಗ ಆಗ ಕೆಲವು ಸಾಮಾಜಿಕ ನಾಟಕಗಳು ಇದು ಮಾಡಿದ್ವಿ. ಅದಂತೂ ನಾವು ಸಾಕಷ್ಟು ಒಂದು 20-25 ನಾಟಕಗಳು ಆಡಿದ್ವಿ. ಈ ನಾಟಕ ಮತ್ತು ಕಲೆಯಿಂದ ಯಾರು ನಮಗೆ ಏನು ಅದರಿಂದ ಆದ ಲಾಸ್ ಏನೂ ಇಲ್ಲ. ನಾವು ಅದರಿಂದ ಏನೋ ದುಡ್ಡು ಕಳ್ಕೊಂಡಿಲ್ಲ, ಅದರಿಂದ ನಮಗೇನು ನೆಮ್ಮದಿ ನಾವು ಭಂಗ ಮಾಡ್ಕೊಂಡಿಲ್ಲ. ಆ ಕಲೆಯಿಂದ ನಮಗೆ ಇನ್ನೂ ಮನಸ್ಸು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಹಳ ಶಾಂತ ರೀತಿ ಇರುತ್ತೆ ಕಲೆ ಇದ್ರೆ ಮತ್ತು ನಮಗೆ. ಉದಾಹರಣೆ, ಮಾಮೂಲಿ ವ್ಯಕ್ತಿ ಜೊತೆ ಮಾತಾಡೋಕ್ಕೆ ಕಲಾವಿದ್ರ ಜೊತೆ ಮಾತಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಕಲಾವಿದ್ರು ಸಡನ್ನಾಗಿ ದುಡ್ಕೋಕ್ಕೋಗಲ್ಲ, ಅದು ಸ್ವಲ್ಪ ತಾಳ್ಮೆ ಇರುತ್ತೆ. ತಾಳ್ಮೆ ಬೇಕು ಅಂದರೆ ಆ ಕಲೆಯಲ್ಲಿ ತುಂಬ ಮಗ್ನರಾಗಿರ್ಬೇಕು. ಅದನ್ನು ಹೆಚ್ಚಿನ ರೀತಿ ಗೌರವ ಇದ್ದರೆ ಅವ್ರು ಬೇರೆ ರೀತಿ ಪದಗಳಾಗಲಿ ರಫ್ ಆ್ಯಂಡ್ ಟಫ್ ಮಾತಾಡೋದಲ್ಲಿ ಆ ಥರ ಯಾರೋ ಮಾತಾಡೋದು. ಹಾಗಾಗಿ ನಮಗೆ ಒಂದು ಸೌಮ್ಯತೆ ಮಾತಾಡೋ ಒಂದು ಶೈಲಿ ಅದಲ್ಲ, ಅದು ನಮ್ಮ ಈ ಒಂದು ಕಲೆ ರಂಗದಲ್ಲಿ ನಮ್ಗೆ ಬೆಳೆದ ರೀತಿ. ಹಾಗಾಗಿ ನಾವು ಅದರಿಂದ ಕಳ್ಕೊಂಡದ್ದೇನೂ ಇಲ್ಲ. ಅದರಿಂದ ಹೆಚ್ಚು ಜನಗಳನ್ನ ನಾವು ಹೆಚ್ಚು ಸಂಪಾದನೆ ಮಾಡಿದಂಗಾಯಿತು. ಆ ಜನಗಳಿಂದ ಜಾಸ್ತಿ ಗೌರವ ಕೊಡ್ತಿದ್ರು. ನಾವು ಚಿಕ್ಕರಿಂದ ನಾವು ನಮ್ದು ಕಲೆ ಅಂದರೆ ಸಾವನ್ ಮನೆ ಭಜನೆಯಿಂದ ಹಿಡಿದು ನಾಟಕವರೆಗೂ ಮಾಡ್ತಿದ್ವಿ. ಇದು ತೀರ್ಕೊಂಡವರು ನಾವೆಲ್ಲ ಫ್ರೀ ಮಾಡ್ತಿದ್ವಿ ಭಜನೆ ಎಲ್ಲ. ಹಾಗಾಗಿ ನಾವು ಎಷ್ಟೊತ್ತು ಅಷ್ಟೊತ್ತು ಅಂತಿರಲಿಲ್ಲ. ಅವರು ಮಧ್ಯರಾತ್ರಿ ಬಂದಾಗ ಕರ್ಕೊಂಡವರು ನಮ್ಮನ್ನು ಆಡೋಕ್ಕೆ, ಅವಳಿಂದ ನಾವು ಫ್ರೀ ಮಾಡ್ಕೋಬತ್ತಿದ್ವಿ. ಆವಾಗಿಂದ ನಮ್ಮದೇ ಒಂದು ಗೌರವ ಸ್ಥಾನಗಳು ನಮ್ಮ ಗ್ರಾಮದಲ್ಲಿ ಕೊಡ್ತಾರೆ. ಹಾಗಾಗಿ ನಮಗೆ ಕಲೆಯಿಂದ ನಮಗೇನೋ ಆ ಥರ ಬೇಜಾರೇನಿಲ್ಲ. ಇನ್ನೂ ಸಾಕಷ್ಟು ನಮಗೆ ಇತ್ತೀಚೆಗೆ ನಮಗೆ ಸರ್ಕಾರ ಮಾಡ್ಕೊಳ್ಳಬಹುದು, ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯಿಂದ ನಮಗೆ ಹಲವಾರು ಒಂದು ಪ್ರಸಿದ್ಧ ಪತ್ರ ಕೊಟ್ಟವ್ರೆ. ಈ ರಂಗದಲ್ಲಿ 24ನೇ ಇಸ್ವಿಯಲ್ಲಿ ನಮಗೆ ಡಾಕ್ಟರೇಟ್ ಆಗಿದೆ. ಹಾಗಾಗಿ ಅದರಲ್ಲಿ ನಮಗೆ ಒಂದು ಎಷ್ಟು ವರ್ಷ ಸರ್ವಿಸ್ ಇದೆ ಆಧಾರದ ಮೇಲೆ ನಮಗೆ ಒಂದು ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷ ನಮಗೆ ಇಲಾಖೆಯಿಂದನೇ ಪ್ರಾಯೋಜಿತ ಕಾರ್ಯಕ್ರಮ ಕೊಡ್ತಾರೆ. ನಮ್ಮ ಹಬ್ಬದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೋಬೋದು. ಅವರೇ ಹಣ ಸಂಭಾವನೆ ನೀಡ್ತಾರೆ 20,000 ರೂಪಾಯಿ, ಅದರೊಳಗೆ ನಾವು ವೇದಿಕೆ ಹಾಕೊಂಡು ನಾವು ಮಾಡ್ಕೋಬೇಕು. ಒಳ್ಳೆ ರೀತಿ ನಡೆದ್ರೆ ನಮಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರೆ ಸರ್ಕಾರದ.
1: ಸರ್, ಮೊದಲ ಬಾರಿಗೆ ತಾವು ಬಣ್ಣ ಹಚ್ಚಿದಾಗ ಅಥವಾ ವೇದಿಕೆಯ ಮೇಲೆ ಮೈಕ್ ಹಿಡಿದಾಗ ಸಿಕ್ಕಂತಹ ಮೊದಲ ಅನುಭವ ನಿಮಗೆ ನೆನಪಿದ್ರೆ ಆ ಒಂದು ಅನುಭವವನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಪ್ರಥಮವಾಗಿ ನಮಗಿಂತ ಹಿರಿಯರು ಸಾಮಾಜಿಕ ನಾಟಕ ಸೇರಿದ್ರು. ಅವಾಗ ನಮಗೆ ಸ್ಟೇಜ್ ಪಿರಿಯಿತು. ಅವಾಗ ನೀನು ನಮ್ಮ ಜೊತೆಲಿ ಬರಬೇಕು ಅಂತ ನಾವಾಗ ಮಾತಾಡೋ ಒಂದು ಧೈರ್ಯ ಇರಲಿಲ್ಲ ಅವಾಗ ವೇದಿಕೆ ಮೇಲೆ. ಸೊ ಏನಪ್ಪ ಅಂದ್ರೆ ಸಣ್ಣ ಪಾತ್ರೆ, ಸಾಹುಕಾರ ಅವರಾದರೆ ಸಾಹುಕಾರನ ಆಳಾಗಿ ನಮ್ಮ ಛತ್ರಿ ಇಟ್ಕೊಂಡು ಹೋಗೋದು. ಮೊದಲು ವೇದಿಕೆ ಮೇಲೆ ಬಂದು ನಾವು ಜನಗಳು ನೋಡಿದೆ ಅರ್ಧ ಭಯ ಆಗ್ತಿತ್ತು ಜನಗಳ ಸಮೂಹ ನೋಡಿದಾಗ. ಇವಾಗ ಬಿಡಿ, ಈಗ ನಾಟಕ ಇನ್ನಿತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅಷ್ಟೇ ಕಷ್ಟ ಜನ. ಈಗ ಅವಾಗ ನಾಟಕ ಅಂದರೆ 6 ಗಂಟೆಗೆ ರಿಸರ್ವೇಷನ್ ಮಾಡಿಸ್ಬಿಡೋರು, ಚೀಲ ಮತ್ತು ಚಾಪೆ ತಗೊಂಡೋಗಿ ಇದು ನಮ್ಮ ಜಾಗ ಅಂತ ರಿಸರ್ವೇಷನ್ ಮಾಡಿಸ್ಬಿಡೋರು ನಾಟಕ ಪ್ರಾರಂಭ ಮೊದಲು. ಇವಾಗ ನಾಟಕ ಆಡ್ತಿದ್ರೆ ಯಾರು ಆಡ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಈಗ ಎಲ್ಲ ರೀತಿಲಿ ಒಂಥರ ತಂತ್ರಜ್ಞಾನ ಮುಂದುವರೆದು ಬೇಕಾದ TV ಮೊಬೈಲು ಎಲ್ಲ ಬರೀ ಎಲ್ಲ ಕೈಯಲ್ಲೇ ಇರೋದ್ರಿಂದ ನಾವು ಇಲ್ಲೇ ನೋಡ್ಕೊತೀವಿ ಅಲ್ಲಿ ನೋಡೋದೇನು ಅಂತ ಎಲ್ಲ ಬಂತು ಬೇಜಾರು ಮಾಡ್ತಾರೆ. ಆವಾಗ ನಾವು ಮೊದಲನೇ ಏನು ಅಂದರೆ ನಾವು ಒಂದ್ಸರಿ ವೇದಿಕೆ ಮೇಲೆ ಬಂದೋದ್ಮೇಲಂತೂ ಯಾವುದೋ ಒಂದು ಭಯ ಪಡಿಸೋ ಸ್ಥಳಕ್ಕೆ ಹೋಗಿ ಬಂದಂಗೆ ಆಗೋಯ್ತು ಮೊದಲನೇ ಸರಿ.

0: ಆವಾಗ ಒಂದೆರಡು ಒಂದು ಮತ್ತೊಂದೆರಡು ಸರಿ ಮಾಡಿದಾಗ ಆವಾಗ ಸ್ವಲ್ಪ ವೇದಿಕೆ ಸಣ್ಣ ಪುಟ್ಟ ಪಾತ್ರ ಮಾಡು. ಆಮೇಲೆ ನಮ್ಮಲ್ಲಿ ನಮ್ಮೂರಲ್ಲೇ ಸಾಮಾಜಿಕ ನಾಟಕಗಳು ಬೆಳ್ಳಿ ಬಡಿತು ಉರಳಿತು ಇದೆಲ್ಲ ನಾಟಕ ಮಾಡುವಾಗ ನಮ್ಮದು ಆಸೆಯ ಪಾತ್ರ ಜಾಸ್ತಿ ನಮ್ಗೆ ಮಾಡ್ತಿದ್ದು. ಆವಾಗ ಆಸೆಯ ಪಾತ್ರ ಮಾಡುವಾಗ ನಮ್ಗೆ ಸರ್ಗುರು ಸಬ್ಜೆಕ್ಟ್ ಇದ್ದಾಗಿಂತ ಪುಟ್ಟಂಜೆ ಅಂತ ಅವರು ನಮಗೆ ಬಹುಮಾನ ಕೊಟ್ಟಿದ್ರು. ಹಣ್ಣು ಮುಖಾಂತರ ನಿಮ್ಮ ಪಾತ್ರ ನೋಡಿ ನಾವು ನಾಟಕ ಆಡುವಾಗ ಯಾವುದೋ ಡೇಸ್ ಇರಲಿಲ್ಲ, ಯಾವುದೋ ಟೆಂಟ್ ಇರಲಿಲ್ಲ. ಹೀಗೆ ಗಾಡಿ ಹೀಗೆ ಒಂದು ಆ ಕಡೆ ಈ ಕಡೆ ಬಿದಿರಲ್ಲಿ ತಡ್ಕಂತ ಹೇಳ್ತೀವಲ್ಲ ಅದನ್ನ ಸೈಡ್ ಹಾಕೊಂಡು ನೆಲಕ್ಕೆ ಹುಲ್ಲು ಹಾಕೊಂಡು ಆಡ್ತಿದ್ವಿ. ಆವಲ್ಲಿ ಅಷ್ಟೊಂದು ಚೆನ್ನಾಗಿ ನಮಗೆ ಜನಗಳು ತುಂಬ ಕೋಆಪ್ರೇಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡೋದ್ರಿಂದ ನಾವು ಅದನ್ನು ಸುಮಾರು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನಮ್ಮ ಇಡೀ ತಾಲೂಕಲ್ಲೇ ಭೀಮಕಲ್ಲಿ ಜಾತ್ರೆ ದೊಡ್ಡ ಜಾತ್ರೆ, ಆ ಜಾತ್ರೆ ನಾವು ತುಂಬ ಹಿಟ್ಟಾಗಿ ನಾವಾಗ ನಾಟಕ ಆಡಿದ್ವಿ. ಸಾಮಾಜಿಕ ನಾಟಕ ಅಂದರೆ ಆಗತ್ತೂ ಫೇಮಸ್ ಒಂದೊಂದು ಕಾಲದಲ್ಲಿ ನಮ್ಮ
1: ಸರ್. ಈ ಒಂದು ಆರ್ಕೆಸ್ಟ್ರಾ ಮತ್ತು ನಾಟಕದ ಕ್ಷೇತ್ರಗಳಲ್ಲಿ ಈಗ ರಾತ್ರಿ ಎಲ್ಲ ತಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ, ಯಾಕೆಂದ್ರೆ ತಮ್ಮ ಒಂದು ವೃತ್ತಿ ಸಂಬಂಧಪಟ್ಟಿರೋದೇ ರಾತ್ರಿಗೆ. ಇಂತಹ ಒಂದು ಸಂದರ್ಭದಲ್ಲಿ ತಾವು ಆರೋಗ್ಯ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಎಷ್ಟು ಪ್ರಮುಖವಾಗಿರುತ್ತದೆ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಿಮ್ಗೆ ಎಷ್ಟು ಕಷ್ಟವಾಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ನಾವು ನೈಟು ಒಂದು ಹರಿಕಥೆ ಆಗಲಿ ಒಂದು ಭಜನೆ ಆಗಲಿ ಹೋಗ್ತಾ ಇರ್ತೀವಿ. ಒಂದು ನೈಟ್ ಕಾರ್ಯಕ್ರಮ ಆಯಿತು ಅಂದರೆ ಇಡೀ ಒಂದು ರಾತ್ರಿ ಎಲ್ಲ ಆಗಿರುತ್ತೆ ನಮ್ಮದು ಹರಿಕಥೆ ಅಂದರೆ. ಉದಾಹರಣೆ ಒಂದು ಹತ್ತುವರೆ ಹಂಗೆ ಕಂಬಸ್ ಆದರೆ ಬೆಳಗಿನ ಜಾವ 4 ಗಂಟೆಗೆ ಸ್ಟಾಪ್ ಆಗುತ್ತೆ. ಸೊ ನಾವು ಅಲ್ಲಿಂದ ಬಂದಾಗ ವಿತೌಟ್ ರೆಸ್ಟು ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ನಮ್ಮ ಕೃಷಿಲಿ ಏನಂದರೆ ಬೆಳಗಿನ ಜಾವ ಹೋಗಿ ಕೆಲಸ ಮಾಡಿದ್ರೆ ಮಾಡ್ದಂಗೆ, ಬಿಸಿಲಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಸೀಸನಲ್ಲಿ ಈ ಕೃಷಿ ಕೆಲಸಗಳು ಸ್ವಲ್ಪ ಹಿಂದೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸಗಳು ನಮ್ಮ. ಹಾಗಾಗಿ ಬಿಟ್ಟರೆ ಅದು ಬೆಳವಣಿಗೆಲ್ಲ ಅಭಿವೃದ್ಧಿ ಏನು ತೊಂದರೆ ಏನಿಲ್ಲ. ಆರೋಗ್ಯ ನಿದ್ದೆ ಗಿಡೋದ್ರಿಂದ ನಮಗೇನು ತೊಂದರೆ ಇಲ್ಲ, ಯಾಕಂದರೆ ಅದು ಸುಮಾರು ವರ್ಷದಿಂದ ಅದು ಅಭ್ಯಾಸ ಆಗಿದೆ ನಮಗೆ. ಈಗ ನಿನ್ನೆ ರಾತ್ರಿ ನಾವು ಬೋರ ಮುಗಿ ಇವತ್ತು ರಾತ್ರಿ ನಾವು ಇವತ್ತು ಬೆಳಗ್ಗೆ ಒಂದು 2-3 ಗಂಟೆ ನಿದ್ದೆ ಹೊಡಿತದೆ, ಸೇಮ್ ಅಷ್ಟೇ ಟೈಮ್ಸು ತಿರ್ಗಾ ಆ ದಿನ ರಾತ್ರಿ ನಾವು ಸ್ಪೆಂಡ್ ಮಾಡ್ತೀವಿ, ಅದು ನಮ್ಗೆ ಅಭ್ಯಾಸ ಆಗಿದೆ. ಆಮೇಲೆ ನಾವು ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ಆ ಕಡೆ ಹೋದ್ವಲ್ಲ ಈ ಕಡೆ ಏನಾಯಿತು ಅಂತ ಆ ಥರ ನಾವು ಆತಂಕ ಪಟ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ತಾಯಿ ಇರ್ತಾರೆ, ಎಲ್ಲ ಮಕ್ಕಳೆಲ್ಲ ಇರ್ತಾರೆ, ಅಕ್ಕಪಕ್ಕ ನಮ್ಮ ನೆರೆಯವರೆಲ್ಲ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಗೆ ಯಾವ ಥರ ಆ ಥರ ಆತಂಕ ಆಲೋಚನೆ ಆ ಥರ ಬರಲ್ಲ. ನಾವು ಇಲ್ಲಿ ಆ ಥರ ಆಲೋಚನೆ ಮಾಡಿದ್ರೆ ನಾವು ಆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಥಿತಿ ಸರಿಯಾಗಿರಲ್ಲ. ಆಗ ಎಲ್ಲ ನಮಗೆ ಒಂದು ಸುವ್ಯವಸ್ಥೆ ಅನುಕೂಲ ಇರೋದ್ರಿಂದ ನಾವು ಆ ರಂಗದಲ್ಲಿ ಒಂದು ಮುಂದುವರಿಯೋಕೆ ಅವಕಾಶ. ಹಾಗಾಗಿ ಆ ಥರ ಆತಂಕ ಪಡುವಂಥ ವಿಷಯಗಳು ನಮ್ಮ ಇದುವರೆಗೆ ಕೂಡ ಬಂದಿಲ್ಲ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ, ನಮ್ಮ ತಾಯಿ ಆಗ್ಬೋದು ತಮ್ಮ ಆಗ್ಬೋದು ನಮ್ಮನ್ನ ಅದನ್ನ ನಮ್ಮ ಮಕ್ಕಳು ಎಲ್ಲರು. ಹಾಗಾಗಿ ನಮ್ಗೆ ಯಾವ ಥರ ಈ ಕಲೆಯಲ್ಲಿ ನಮಗೆ ಬೇಸರ ಏನೋ ಅನಿಸಿಲ್ಲ, ಯಾಕಂದರೆ ಕಲೆಗೆ ಆಗಲಿ ಒಂದು ವಿದ್ಯೆಗೆ ಆಗಲಿ ಕೊನೆ ಇಲ್ಲವಲ್ಲ ಸರ್. ಅದೇ ನಾವೆಷ್ಟೋ ನಾ ಎಲ್ಲ ಮುಗಿಸ್ಬಿಡ್ತೀನಿ ಆ ಕಲೆಯಲ್ಲಿ, ನಾವು ಇದರಲ್ಲೇ ಒಂದು ಚಿಕ್ಕ ಗಿಡ ಅಷ್ಟೇ. ಎಮ್ಮರು ಸಾಧನೆ ಮಾಡೋರು ಸಾಕಷ್ಟು ಸಾಧಕರಿದ್ದಾರೆ ಅವರಲ್ಲೇ, ಅದು ಅಷ್ಟು ನಾವು ಮುಂದುವರೋಕ್ಕೆ ಅಲ್ಲಿಗಂಟ ದೇವರು ಆಯುಸು ಆರೋಗ್ಯ ಕೊಟ್ಟು ಹತ್ರದ ನಾವು ಪ್ರಯತ್ನ ಪಡ್ತೀವಿ.
1: ಸರ್, ಆರ್ಥಿಕವಾಗಿ ಇಂದಿನ ದಿನಮಾನಗಳಲ್ಲಿ ಏರಿಳಿತಗಳಿದ್ದರೂ ಸಹ ಎಂದಾದರೂ ನಿಮಗೆ ಈ ವೃತ್ತಿಯನ್ನು ಬೇಸರ ಬಂದು ಈ ವೃತ್ತಿಯನ್ನು ಅಥವಾ ಕಲೆಯನ್ನು ಇಲ್ಲಿ ತನಕ ಮಾಡಿರೋದು ಸಾಕು, ಬಿಟ್ಬೋಣ ಇಲ್ಲಿ ತನಕ ಮಾಡಿದ್ದು ಸಾಕಾಗಿದೆ ಈ ವೃತ್ತಿ ನನಗೆ ಅಂತ ಯಾವಾಗಲಾದರೂ ಅನಿಸಿದೆಯಾ ಅದರ ಬಗ್ಗೆ ತಿಳಿಸೋದಾದರೆ?
0: ಇಲ್ಲ ಸರ್, ಆ ಥರ ಈ ಕಲಾ ವೃತ್ತಿಯಿಂದ ನಾವು ಆರ್ಥಿಕವಾಗಿ ಹಿಂದೆ ಇದ್ದೀನಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನಮ್ಮದು ಮೂಲ ಕಸಬು ಅಂದರೆ ವ್ಯವಸಾಯ, ನಿಮ್ಗೆ ಗೊತ್ತು ವ್ಯವಸಾಯ ಅಂದರೆ ಪೂರ್ವಭಾವಿನೂ ಬಂಡವಾಳ ಹಾಕ್ತಾನೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನಾವು ಬಂಡವಾಳ ಹಾಕ್ಬೇಕು ಅಂದರೆ ಈಗ ನಮ್ಮ ತವಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಸಾಲ ಮಾಡಾಕ್ಬೇಕು. ನಾವು ಸಾಲ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಕಲೆಯಲ್ಲೇ ಸಾಕಷ್ಟು ನಮಗೆ ಗೌರವಧನ ಸಿಗುತ್ತೆ. ಅದೆಲ್ಲ ಕೂಡ್ಕೊಂಡು ನಾವು ಇನ್ನು ಮೂಲ ಕಸಬು ಹಾಕ್ತೀವಿ, ಅದು 6 ತಿಂಗಳಾಗ್ಬೋದು ವರ್ಷ ಆಗ್ಬೋದು ಬರುತ್ತೆ ಅದು ಅದೇ. ಹಾಗಾಗಿ ನಮಗೆ ವ್ಯವಸಾಯ ವೃತ್ತಿಗೆ ನಮಗೇನು ತೊಂದರೆ ಇಲ್ಲ. ಅದರಿಗೆ ಜಾಸ್ತಿ ನಮಗೆ ಸಪೋರ್ಟಿವ್ ಅಂದರೆ ನಮ್ಗೆ ಕಲ್ಚರ್ ಪ್ರೋಗ್ರಾಮ್ ಇದ್ದೀನಿ. ಈಗ ರಾಸಾಯನಿಕ ಗೊಬ್ಬರ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ಅಲ್ಲ ಇನ್ನೊಬ್ಬ ಜೊತೆಲಿ ನಮ್ಗೆ ಕೂಲಿಗೆ ಕರ್ಕೊಳಕ್ರಿ ಹಣ ಬೇಕು, ಹಣ ಬೇಕು ನಮ್ಮ ಕಾರ್ಯಕ್ರಮ ಬಂದಾಗ ಅವೆಲ್ಲ ಸರಿದೂಗಿಸ್ಕೊತೀವಿ. ಅದು ಹಾಗಾಗಿ ಇನ್ನು ನಮ್ಮ ಕಲಾ ವೃತ್ತಿಯಿಂದ ಏನು ನಮಗೆ ವ್ಯವಸಾಯಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಎತ್ತಿನ ಜೊತೆಗೆ ಆದ್ಯತೆ ಕೊಡೋಕ್ಕೆ ನಮ್ಗೆ ಅವಕಾಶ ಆಗುತ್ತೆ, ಏನು ತೊಂದರೆ ಇಲ್ಲ.
1: ಸರ್, ತಾವು ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಿ, ಸಾವಿರಾರು ಹಾಡುಗಳನ್ನು ಹಾಡಿದ್ದೀರಿ, ಆ ಪ್ರದರ್ಶನ ಮುಗಿಸಿ ಮನೆಗೆ ಹಿಂದಿರುಗುವಾಗ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ, ಅದರ ಒಂದು ವರ್ಣನೆ

0: ಏನ ನಮಗೆ ತಿಳಿಸೋದಾದ್ರೆ
1: ನಾಟಕದಲ್ಲಿ ಸಾಮಾನ್ಯವಾಗಿ ಈಗ ಒಬ್ಬರಾದ್ಮೇಲೆ ಒಬ್ರು ಒಂದು ಅವ್ರು ಮಾತಾಡಿ ನಾವು ಮಾತಾಡೋ ಒಂಥರ ಈ ಥರ ಎದುರು ಬದ್ರು ಮಾತಾಡಿ ಸಂಭಾಷಣೆ ಇದೆ. ಹಾಗಾಗಿ ಅದರಲ್ಲಿ ನಮಗೆ ಬೇಜಾರು ಅನಿಸಲ್ಲ, ಅವ್ರು ಸರಿ ಇವ್ರು ಸರಿ ಅಂತ ಸಾಮಾನ್ಯವಾಗಿ ಪ್ರಜೆಗಳು ಹೇಳೋಕ್ಕಾಗಲ್ಲ, ಪ್ರೇಕ್ಷಕರು ಹೇಳೋಕ್ಕಾಗಲ್ಲ. ಆದರೆ ಆರ್ಕೆಸ್ಟ್ರಾದಲ್ಲಿ ಒಂದು ವೇದಿಕೆ ಮೇಲೆ ಆಡಬೇಕು ಅಂದಿದ್ರೆ ಒಂದ್ಸರಿ ಒಂದು ಸಾಂಗ್ ಆಡಿ ಇಳಿಯ ತನಕ ಸ್ವಲ್ಪ ಏನಂತಾರೆ ಜನ, ಪ್ರೇಕ್ಷಕರು ಎಷ್ಟು ಚೆನ್ನಾಗಿ ಕಳಿಸ್ತೋ ಏನೋ ಸ್ಟಾರ್ಟಿಂಗ್ ಆ ಥರ ಇದಿರುತ್ತೆ. ನಾವು ಇಳಿದ್ಮೇಲೆ ಕೆಳಕ್ಕೆ ಇಳಿದ್ಮೇಲೆ ಜನಗಳೆಲ್ಲ ಕೈ ಚಪ್ಪ ಹೊಡೆದು ಶಿಳೆ ಹೊಡೆಯುತ್ತಲ್ಲ, ಆವಾಗ ಆಗುವ ಸಂತೋಷ ಅದಕ್ಕೆ ನಾವು ಬೆಲೆನೇ ಕಟ್ಟಾಕಲ್ಲ. ನಮ್ಗೆ ಯಾವ ಪ್ರೇಜು ಬೇಕಾಗಿಲ್ಲ ಅದರ ಅದ್ರ ಮುಂದೆ, ಆಗ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದಾರೆ ಜನ.
0: ಸರ್, ಈಗ ಮಾತಾಡೋದು ತಾವೇ ತಿಳಿಸಿದ್ರಿ, ಈಗ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬೇಕಾದ್ರೆ, ನೀವು ಒಂದು ಹಾಡನ್ನು ಆಡ್ತಾ ಇರಬೇಕಾದ್ರಾಗಿರ್ಬೋದು ಅಥವಾ ಸಂಭಾಷಣೆಯನ್ನು ನಡೆಸ್ತಾ ಇರಬೇಕಾದ್ರಾಗಿರ್ಬೋದು, ನಿಮ್ಮ ಒಳ ಮನಸ್ಸಿನಲ್ಲಿ ಈಗ ಪ್ರೇಕ್ಷಕರಿಗೆ ಯಾವ ರೀತಿ ಇದು ತಲುಪ್ತಾ ಇದೆ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ಈಗ ಪ್ರೇಕ್ಷಕರು ನಿಮಗೆ ಒಂದು ಚಪ್ಪಳೆಯನ್ನಾಗಿರ್ಬೋದು ಶಿಳ್ಳೆಗಳನ್ನಾಗಿರ್ಬೋದು ಕೊಟ್ಟಂಥ ಸಂದರ್ಭದಲ್ಲಿ, ಒಬ್ಬ ಕಲಾವಿದನಿಗೆ ಅದು ಆ ಚಪ್ಪಾಳೆ ಮತ್ತು ಶಿಳ್ಳೆ ಅನ್ನುವಂಥದ್ದು ಸಂಬಳಕ್ಕಿಂತ ದೊಡ್ಡದು ಅಂತ ನೀವು ಭಾವಿಸ್ತೀರಾ, ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದರೆ?
1: ನಮ್ಮದು ಕಲಾವಿದರಿಗೆ ಮೊದಲು ದುಡ್ಡು ಮುಖ್ಯ ಅಲ್ಲ ಸರ್, ಪ್ರೇಕ್ಷಕರ ಒಂದು ಸಪೋರ್ಟು. ಅವರು ನಮಗೆ ಒಂದು ವೇದಿಕೆ ಆಗಲಿ ಒಂದು ಕಲೆ ರೀತಿಯಲ್ಲಿ ಆಡಲಿಕ್ಕೆ ಅನುವು ಮಾಡಿಕೊಡ್ತಾರಲ್ಲ, ಅದಕ್ಕಿಂತ ಒಂದು ದೊಡ್ಡ ಗೌರವ ಯಾವುದೂ ಇಲ್ಲ. ಅದು ಕಲಾವಿದನ ಗೌರವಿಸ್ತಾರಲ್ಲ, ಅವರು ಚೆನ್ನಾಗಿ ಆಡಿದೆ ಅಂತ ಒಂದು ಏನೋ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲ್ಲ, ಅದ್ರ ಮುಂದೆ ನಮ್ಮ ದುಡ್ಡು ಏನು ಮಾಡೋಕ್ಕಾಗಲ್ಲದು. ಅವರು ನಮ್ಮ ಒಂದು ಸಾಂಗು ಆಡಿದ್ಮೇಲೆ ತುಂಬ ಚಪ್ಪಾಳೆ ಮತ್ತು ಶಿಳ್ಳೆ ಒಂದು ಅವರು ಒಂದು ಸಂತೋಷ ವ್ಯಕ್ತಪಡಿಸಲ್ಲ, ಅದಕ್ಕೆ ನಾವು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರಿಗೆ ನಿಜವೇ ಸಾವಿರಾರು ನಮಸ್ಕಾರಗಳು ಈಗಲೂ ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಅವತ್ತು ಅವರು ಚಪ್ಪಾಳೆ ಹೊಡಿ ನಮಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ನಾವು ಈ ರಂಗದಲ್ಲಿ ನಾವು ಬೆಳೆಯೋಕೆ ಆಯ್ತಿರಲಿಲ್ಲ. ಯಾಕಂದರೆ ಇದಕ್ಕೆ ನಾವು ದುಡ್ಡು ಕೊಟ್ಟು ನಮ್ಮನ್ನ ಎತ್ತು ಕುಣಿಸೋಣಕ್ಕಾಗಲ್ಲ, ನಮ್ಮನ್ನು ಬೆಳೆಸೋಣಕ್ಕಾಗಲ್ಲ. ಅವರ ಒಂದು ಪ್ರೋತ್ಸಾಹದಿಂದ ನಾವು ಬೆಳೆಯೋಕ್ಕೆ ಸಾಧ್ಯ ಅದು. ಹಾಗಾಗಿ ಪ್ರೇಕ್ಷಕರೇ ಮುಖ್ಯ ನಮಗೆ, ಅವರೊಂದು ಸರಿ ಅವ್ರ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾವು ಇದರಲ್ಲಿ ಮುಂದುವರಿತೀವಿ. ಹಾಗಾಗಿ ಈ ವಿಚಾರದಲ್ಲಿ ನಮಗೆ ಜನಗಳಲ್ಲಿ ನಮ್ಮ ಊರವರ ಅಕ್ಕಪಕ್ಕ ಒಂದು ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮಗೆ. ಹಾಗಾಗಿ ನಮ್ಗೆ ಆ ಪ್ರೇಕ್ಷಕರೇ ನಮಗೆ ಹಣಕ್ಕಿಂತ ಮುಖ್ಯವಾದವರು ಅವರು.
0: ಸರ್, ಹಣದ ಹರಿವು ಹೆಚ್ಚಿರುವಂತಹ ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳೋದಾದರೆ,
1: ಈಗ ಹಣ ದುಡ್ಡಿಟ್ಕೊಂಡ ಶ್ರೀಮಂತರು ಕೋಟ್ಯಾಧಿಪತಿ ಎಂಬುದು ಜನಗಳು, ಆದರೆ ಅವ್ರದ್ದೇ ಆದ ಒಂದು ಗೌರವ ಅವ್ರಿಗಿರುತ್ತೆ. ಆದರೆ ನಮ್ಮದು ಕಲಾವಿದರೇ ನಮ್ಮದೇ ಆದ ಒಂದು ಗೌರವ ಇರುತ್ತೆ. ಅವ್ರದ್ದು ಅವ್ರ ಜೀವನ ಶೈಲಿನೇ ಬೇರೆ, ನಮ್ಮ ಜೀವನ ಶೈಲಿನೂ ಬೇರೆ. ನಮ್ಮದು ಈ ಕಲಾರಂಗದಲ್ಲಿ ನಾವು ದೊಡ್ಡ ಶ್ರೀಮಂತರಾಗಿ ಸಾಧ್ಯ ಇಲ್ಲ, ಯಾಕಂದರೆ ನಾವು ಅದು ಕಮರ್ಷಿಯಲಿಗೆ ಯೋಚನೆ ಮಾಡೋದಿಲ್ಲ, ಇದನ್ನು ಆರ್ಥಿಕವಾಗಿ ಇಂಡಿಯಾ ಸಂಪಾದನೆ ಮಾಡಬೇಕು ಅಂತ ನಮ್ಮ ಪ್ಲಾನ್ ಇರಲಿ. ಇದರಲ್ಲಿ ನಮಗೇನಪ್ಪ ಅಂದರೆ ಸರಳವಾಗಿ ನೆಮ್ಮದಿಯಾಗಿ ಯಾವುದೇ ರೀತಿಯ ಬೇರೆ ಕೆಟ್ಟ ಆಲೋಚನೆ ಇರಬಾರ್ದು ನಮ್ಮ ಜೀವನ ಮಾಡಿದ್ರೆ ಸಾಕು ನಮಗೆ. ಅದು ನಮ್ಮ ಕಲಾರಂಗದಲ್ಲಿ ನಮ್ಗೆ ಕಲಿಸ್ಕೊಂತ ಪಾಠ. ಯಾವುದೇ ಒಂದು ವಿಚಾರಕ್ಕೆ ದುಡ್ಕೋ ಒಂದು ವಿಚಾರ ಆಗಲಿ ನಮ್ಮ ಇದರ ಕಲಾವಿದ್ರಿಗೆ ಬರೋಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಮಗೇನು ಬೇಸರ ಅನಿಸಲ್ಲ. ಸರಳತೆ ನಮ್ಗೆ ಸಾಕಷ್ಟು ನಮಗೆ ಒಂದು ಜೀವನ ದಾರಿ ತಂದಿದೆ. ಏ ಅವ್ರು ಅದು ಮಾಡ್ಕೊಂಡ್ರು ಇದು ಮಾಡ್ಕೊಂಡು ಆ ಥರ ಅವ್ರು ನೋಡಿ ನಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹಿರಿಯರು ಆಡ್ರ ಗಾದೆ ಮತ್ತೆ ಸಾಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಈ ಆರ್ಥಿಕ ವ್ಯವಸ್ಥೆನೂ ಅಷ್ಟೇ. ಹಾಗಾಗಿ ನಮ್ಮ ಜೀವನ ಶೈಲಿ ಸರಳತೆ ಮುಖ್ಯ, ಆಡಂಬರ ಜೀವನ ಅವಶ್ಯಕತೆ ಇಲ್ಲ ನಮಗೆ. ಮೊದಲು ಸರಿ ಕಾರ್ಯಕ್ರಮ ಮಾಡಿದಾಗ ಆ ವಿಲೇಜ್ಗಳಿಗೆ ಹೋದಾಗ ಸಾಕಷ್ಟು ಈಗ ನಮಗೆ ಅವ್ರ ಹೆಸರು ಗೊತ್ತಿರಲ್ಲ, ಅವ್ರಿಗೆ ನಾವು ಜಾಸ್ತಿ ಮರ್ತುಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಅವ್ರು ನಮ್ಗೆ ಅನ್ನೋ ಜ್ಞಾಪಿಸಿರ್ತಾರಲ್ಲ, ಅವ್ರ ಹತ್ರ ಬರ್ತಾರೆ ಕೇಳ್ತಾರೆ ಆಗ ಚೆನ್ನಾಗಿದ್ದಾರೆ ಎಲ್ಲ ಅಂತ. ಯಾಕಂದರೆ ನಾವು ಪ್ರತಿ ದಿನಕ್ಕೂ ನಮ್ಮ ದೂರ ಆಯ್ತಾ ಇರ್ತೀವಿ, ಕೆಲವ್ರು ಮಾತ್ರ ನಾವು ಸಿಗಿದೆ ತುಂಬ ನಿಯರೆಸ್ಟ್ ಇರೋರು ಪದೇ ಪದೇ ಸಿಗೋ ನಮ್ಮ ನೆನಪಿರುತ್ತೆ ರೆಸಿಟ್ಕೋಬೋದು. ಹಾಗಾಗಿ ಸುಮಾರು ದೂರಷ್ಟು ಹೋದಾಗೆಲ್ಲ ಮಾತಾಡಿಸ್ತಾರೆ, ಯಾಕಂದ್ರೆ ನಾವು ಅನ್ಕೋಬೇಕಾಗ ನಮ್ಮ ಕಲೆನ ಅವ್ರು ನೋಡಿದ್ದಾರೆ, ಹಾಗಾಗಿ ನಮ್ಮ ಜ್ಞಾಪಿಸ್ಕೊಂಡಿದ್ದಾರೆ ಅಂತ. ನಾವು ಆ ಊರಿಗೆ ಒಂದು ವೆಹಿಕಲ್ ಇಳಿದಾಗ ಆಗಲಿ ಮಾಡಿ ಅವ್ರು ಮಾತಾಡ್ತಾರೆ, ಅವ್ರನ್ನೇ ನಿಮ್ದು ಕಾರ್ಯಕ್ರಮ ಮಾಡ್ತೀರ ಚೆನ್ನಾಗಿ ಮಾಡಿ ಮೊದಲು ಸರಿ ಮಾಡಿದ್ರಿ ಅದ ಥರ ಕಂಟಿನ್ಯೂ ಮಾಡಿ ಅಂತ ಅವರು ಆ ಊರಿಂದ ನಮ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಾರೆ.
0: ಸರ್, ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈಗ ಲೈವ್ ಆರ್ಕೆಸ್ಟ್ರಾ ಮತ್ತು ನಾಟಕಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿಯೂ ನಿಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
1: ಡಿಜಿಟಲ್ ಅಂದಾಗ ಕೆಲವೊಂದು

0: ಅಷ್ಟೇ ಡಿಜಿಟಲ್. ನಮ್ಮ ನಾಟಕಕ್ಕೇನು ಡಿಜಿಟಲ್ ಏನಿಲ್ಲ, ಅದು ಮ್ಯಾನ್ಯುವಲ್ ಆಗಬೇಕು. ಈಗ ಉದಾಹರಣೆ ನಾನು ಹೇಳಿದೆ, ಈಗ ಒಬ್ಬರು ಮರಣ ಹೊಂದಿರ್ತಾರೆ, ಅವ್ರಿಗೆ ನಾವು ರಾತ್ರಿ ಜಾಗರಣೆ ಮಾಡಬೇಕು, ಅವ್ರಿಗೆ ಶೋಕ ಗೀತೆ ಆಡಬೇಕು, ಭಾವಗೀತೆ ಆಡಬೇಕು, ದಾಸರ ಪದಗಳು ಆಡಬೇಕು. ನಾವು ಅಲ್ಲಿ ಡಿಜಿಟಲೀಕರಣ ಏನು ಬಳಸಂಗಿಲ್ಲ. ಹಾರ್ಮೋನಿಯಂ ನುಡಿಸ್ಬೇಕು, ತಬಲೆಯನ್ನು ನುಡಿಸ್ಬೇಕು, ತಾಳನೇ ಹೊಡಬೇಕು. ಅಲ್ಲಿ ನಾವು ಯಾವ ತಂತ್ರಗಿಂತ ಏನು ಅಳವಡಿಸೋಕ್ಕಾಗಲ್ಲ, ಮ್ಯಾನ್ಯುವಲ್ ಇದೆ. ಅವ್ರು ಮ್ಯಾನ್ಯುವಲ್ ಆಡಿದ್ರೆ ಅವರು ಜನ ಕೂತ್ಕೊಳ್ಳೋದು ಕೇಳೋದು. ಯಾಕಂದರೆ ಈಗ ಉದಾಹರಣೆ ಮೊಬೈಲ್ ಬೇಕಾದ ಸಾಂಗ್ಗಳು ಬರ್ತವೆ, ಎಲ್ಲ ರೀತಿ ಚಿತ್ರಗಳು ಬರ್ತವೆ, ಆ ಚಿತ್ರ ರೆಕಾರ್ಡು ಅಲ್ಲಿ ಆ ಸಾಂಗ್ ಮನೇಲಿ ಅದನ್ನು ಸರಿದೂಗಿಸಲ್ಲ. ಹಾಗಾಗಿ ನಮ್ದು ಏನು ಪೌರಾಣಿಕ ಒಂದು ವ್ಯವಸ್ಥೆ ಇದೆ, ಅದು ಯಾವತ್ತಿದ್ರೂ ಅದು ತಾಯಿ ತಾಯಿ ತಾಯಿನೇ. ಹಾಗಾಗಿ ಪೌರಾಣಿಕ ಒಂದು ಹಿಂದೆ ಒಂದು ಇರ್ತಕ್ಕಂಥ ಬೆಲೆ ಯಾವತ್ತಿಗೂ ಕಡಿಮೆ ಆಗಲ್ಲ. ಉದಾಹರಣೆ ಪೌರಾಣಿಕ ನಾಟಕನೂ ಅಷ್ಟೇ, ನಮ್ಮ ಹಳ್ಳಿಲಿ ಇತ್ತೀಚೆಗೆ ಕಡಿಮೆ ಆಗ್ಬೋದು, ಆದರೆ ಈಗಲೂ ಕೂಡ ಸಿಟಿಲಿ ಪೌರಾಣಿಕ ನಾಟಕ ಆಡ್ತಾ ಇದ್ದಾರೆ. ಕಲಾಮಂದಿರ ಕಿರುರಂಗ ಮಂದಿರದಲ್ಲಿ ಪ್ರತಿ ಭಾನುವಾರ ಆಡ್ತಾರೆ, ಮೈಸೂರಿನ ಒಂದು ಟೌನಲ್ಲಿ ಪ್ರತಿ ವಾರನೂ ಆಡ್ತಾರೆ, ಪೌರಾಣಿಕ ನಾಟಕನೇ ಆಡ್ತಾರೆ. ಮೊದಲು ನಮ್ಮ ಹಳ್ಳಿ ಚೆನ್ನಾಗಿ ಆಡ್ತಿದ್ರು, ಈಗ ಹಳ್ಳಿಲಿ ಸ್ವಲ್ಪ ಕಡಿಮೆ ಆಯ್ತೈತೆ. ಅಂದರೆ ನಮ್ಮ ಹಳ್ಳಿಲಿ ಗ್ರಾಮೀಣ ಒಂದು ಗ್ರಾಮ ದೇವತೆ ಹಬ್ಬ ಊರ ಹಬ್ಬಕ್ಕೆ ಮಾತ್ರ ಪೌರಾಣಿಕ ನಾಟಕ ಅಷ್ಟು ಡಾಡಿ ಆಡ್ತಾರೆ. ಆದರೆ ಪ್ರತಿ ವರ್ಷದಲ್ಲಿ ಎರಡು ಮೂರು ಆಡೋಕ್ಕಾಗಲ್ಲ, ವರ್ಷಕ್ಕೊಂದು ಒಂದು ಕಡ್ಡಾಯವಾಗಿ ಆಡ್ತಾರೆ. ನಮ್ಮ ಸ್ನೇಹಿತರ ಒಂದು ಶ್ರೀಕೀರ್ತಿ ನಾಟಕ ಮಂಡಳಿ ಮಾಡೋರೆ, ಅವರು ಪ್ರತಿ ವರ್ಷ ಆಡೇ ಆಡ್ತಾರೆ. ಸಿನಿದೂರು ನಾಟಕ ಆಗ್ಬೋದು, ಇನ್ನೊಂದು ಹಬ್ಬ.
1: ಸರ್, ಹೊಸ ತಲೆಮಾರಿನ ಕಲಾವಿದರಿಗೆ ನೀವು ನೀಡುವಂತಹ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನಾ ಅಥವಾ ಯಶಸ್ಸು ಮುಖ್ಯನಾ?
0: ಮೊದಲು ಯಶಸ್ಸು ಮುಖ್ಯ ಸರ್. ನಾವೊಂದು ಕಾರ್ಯಕ್ರಮದಲ್ಲಿ ಯಶಸ್ಸು ಆಯ್ತು ಅಂದರೆ ಸಂತೃಪ್ತಿ ಆಟೋಮೆಟಿಕ್ ಬಂದೇ ಬರುತ್ತೆ. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂದರೆ ಅದಕ್ಕಿಂತ ತೃಪ್ತಿ ಯಾವುದೂ ಇಲ್ಲ. ಮೊದಲು ಯಶಸ್ಸಾಗಬೇಕು ಒಂದು ಕಲೆಯಲ್ಲಿ. ಯಾವುದೇ ಒಂದು ಕಲೆ ಈಗ ಒಂದ್ಸರಿ ಮಿಸ್ಟೇಕ್ ಆದರೆ ಇನ್ನೊಂದ್ಸರಿ ಮಿಸ್ಟೇಕ್ ಆಗಬಾರ್ದು. ಆ ಥರ ನಾವು ಅಭ್ಯಾಸ ಮಾಡ್ಕೋಬೇಕು, ನಿಖರತೆ ಇರಬೇಕು. ನಮಗೆ ನಾವು ಇದು ಮಾಡ್ಕೋಕ್ಕಾಗಲ್ಲ. ಆ ವೃತ್ತಿ ಜನಗಳಿಗೆ ಚೆನ್ನಾಗಿ ನಮ್ಮದು ಕಲೆಯಲ್ಲಿ ಅವ್ರಿಗೆ ಮಂದಟ್ಟು ಮಾಡಬೇಕು. ಈ ಹಾಡು ಏನು ಅರ್ಥ ಸಲ್ಲಿಸುತ್ತೆ ಅವ್ರಿಗೆ ಅರ್ಥ ಆಗೋ ನಾವು ತಿಳಿಸ್ಬೇಕು ಅದು.
1: ಸರ್, ನಿಮ್ಮ ಒಂದು ಈ ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ನೀವು ಬಯಸ್ತೀರಾ?
0: ಈಗ ಸರ್ಕಾರದಿಂದ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಈಗ ಒಂದು ಗಿರಿಜನೋತ್ಸವ ಮತ್ತು ಜನಪದ ಜಾತ್ರೆ ಈ ಥರ ಕಾರ್ಯಕ್ರಮಗಳು ಇಲಾಖೆಯಿಂದ ಮಾಡ್ತಾರೆ ಅವರು. ಅಲ್ಲಿ ಒಂದು ST SC ಈ ಕಲೆ ಅವ್ರಿಗೆಲ್ಲ ಒಂದು ಅವಕಾಶ ಕೊಡ್ತಾರೆ. ಆದರೂ ಗಿರಿಜನ ಅಂದರೆ ಕಾಡಿನ ಒಂದು ಗಿರಿಜನ ಅವ್ರಿಗೆಲ್ಲ ಈ ಕಲೆಯಲ್ಲಿ ತುಂಬ ಆದ್ಯತೆ ಕೊಡ್ತಾರೆ ಸರ್ಕಾರದವರು. ಅದರಲ್ಲಿ ನಾವು ವರ್ಷಕ್ಕೊಂದು ಕಾರ್ಯಕ್ರಮ ಕೊಡ್ತಾರೆ ನಮಗೆ ಪ್ರಾಯೋಗಿಕ ಕಾರ್ಯಕ್ರಮ. ಅಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ ಅಥವಾ ಭಜನೆ ಒಂದು ವೇದಿಕೆ ಕಾರ್ಯಕ್ರಮ ಅದು ನಾವು ಸದುಪಡಿಸ್ಕೋಬೇಕು. ಮತ್ತು ಈಗ ಸರ್ಕಾರ ಮಟ್ಟದಲ್ಲಿ ನಮಗೆ ಕಲಾವಿದರಿಗೆ ಸ್ವಲ್ಪ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು. ಉದಾಹರಣೆ ಒಂದು ಕಲಾವಿದರೊಂದಕ್ಕೆ ಒಂದು ಐಡೆಂಟಿಫೈ ಸರ್ಕಾರ ಮಟ್ಟದಲ್ಲಿ ಒಂದು ID ಕಾರ್ಡ್ ಕೊಡಬೇಕು ನಮಗೆ. ಈಗ ಉದಾಹರಣೆ ಒಂದು ವಿಡ್ರೋ ಪೆನ್ಷನ್ ಆದಾಗ ಅದು ವಯಸ್ಸಾದವ್ರು ಇದ್ರೂ ಕೊಡ್ತಾರೆ. ಈ ಕಲಾವಿದರಿಗೆ ವಯಸ್ಸಾದಾಗ ಅವ್ರದ್ದು ಒಂದು ಕಲಾವಿದರಿಗೆ ಒಂದು ಇದೈತೆ, ಅವ್ರ ಪೆನ್ಷನ್ ಬರುತ್ತೆ ಅವ್ರಿಗೆ. ಅದು ಸ್ವಲ್ಪ ಹೆಚ್ಚಿನ ರೀತಿ ಮಾಡಿಕೊಟ್ರೆ ಅವರು ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಶಿಕ್ಷಣ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಕಲಾರಂಗದಲ್ಲಿ ಹೆಚ್ಚು ಒಂದು ಸಾಧನೆ ಮಾಡೋರಿಗೆ ಸರ್ಕಾರ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಬೇಕು. ಸನ್ಮಾನ ಮಾಡೋದ್ರಿಂದ ಪಾಪ ಅವ್ರ ಜನ್ಮ ಪಾವನ ಆಗುತ್ತೆ. ಅವ್ರು ನೋಡಿ ಅವ್ರನ್ನ ಇಂದಿನ ಪೀಳಿಗೆ ಮಕ್ಕಳಾಗ್ಬೋದು, ನಾವು ಈ ಥರ ಬೆಳಿಬೇಕು ಅನ್ನೋ ಅನಿಸ್ಬೇಕು ಅವ್ರಿಗೆ. ಇವತ್ತು ಕಲಾವಿದರು ಗುರುತಿಸಿ ಅವರು ಸರ್ಕಾರದ ಮಟ್ಟದಿಂದ ಅವ್ರಿಗೆ ಗೌರವ ನೀಡಬೇಕು ಅವ್ರಿಗೆ. ಆ ಥರ ಮಾಡಿ ಅಂತ ನಮ್ಗೆ ಸರ್ಕಾರವ್ರಿಗೆ ನಾವು ಕೇಳ್ಕೊತೀನಿ.
1: ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಖಂಡಿತ ಸರ್, ನಮಗೆ ಕಲೆ ಅಂದರೆ ನಮಗೆ ತುಂಬ ಇಷ್ಟ. ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಇದ್ರಿ, ಸಂಜೆ ಒಂದು ಎರಡು ಗೀತೆ ಆಡೋದು ಅಥವಾ ಯಾವುದೋ ಇನ್ಸ್ಟ್ರೂಮೆಂಟ್ ಮಾಡಿ ನುಡಿಸ್ತಾ ಹೋಗ್ತಾರೆ, ನಮ್ಗೆ ಯಾವುದು ಟೆನ್ಷನ್ ಇರಲ್ಲ, ಯಾವ ಥರ ಆಯಾಸನೂ ಇರಲ್ಲ, ಯಾವ ಥರ ಕೆಟ್ಟ ಆಲೋಚನೆ ಇರಲಿಲ್ಲ. ಹಾಗಾಗಿ ಈ ನಮ್ಮ ಕಲಾವೃತ್ತಿ ನಿಮಗೆ ತುಂಬ ಸಂತೃಪ್ತಿ ಅಂದ್ಕೊಟ್ಟಿದೆ, ಅದರಲ್ಲಿ ಎರಡನೇ ಮಾತಿಲ್ಲ.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ ಮತ್ತು ಈ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ನೀಡೋದಾದರೆ ಏನಂತ ನೀಡೋದಕ್ಕೆ ಬಯಸ್ತೀರಾ?
0: ಖಂಡಿತ ಸರ್. ಈಗ ನಾವು ಕಲೆ ಕಲ್ತ್ಬಿಟ್ರೆ ಓದೋದು ಹಿಂದಾಗತ್ತೆ, ಇನ್ನೇನಾಗ್ಬಿಡ್ತೇನೆ ನಾವು ಕೆಲವೊಂದು

0: ಆತಂಕ ಪಟ್ಕೋತಾರೆ. ಕಲೆಯಿಂದ ಯಾರಿಗೂ ಏನು ಮೋಸ ಆಗಲ್ಲ, ಯಾರಿಗೂ ಏನು ತಪ್ಪಾಗಲ್ಲ. ಕಲೆ ಕಲ್ತ್ಕೋತು ಅಂದರೆ ಒಂದು ಏಕಾಗ್ರತೆ ಇರುತ್ತೆ. ಕಲೆ ಕಲ್ತ್ಬಿಟ್ರೆ ಅವ್ರು ಓದೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಬರೀ ಪೂರ್ತಿ ಓದ್ಕೊಂಡವರು ಇದು ಮಾಡ್ಕೊಳಕ್ಕಾಗಲ್ಲ. ಓದ್ರ ಜೊತೆಗೆ ಕಲೆನ ಬೆಳೆಸ್ಕೊಂಡ್ರೆ ಅವ್ರಿಗೂ ಜೀವನದಲ್ಲಿ ಶೈಲಿ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತದೆ. ಹಾಗಾಗಿ ಕಲೆ ನಮ್ಮಲ್ಲೇ ಇರೋದ್ರಿಂದ ನಾವು ಬೇರೆ ಕಡೆ ಸಂತೋಷ ಬಯಸೋ ಅವಶ್ಯಕತೆ ಇಲ್ಲ. ಸಂತೋಷ ನಮ್ಮಲ್ಲೇ ಹುಟ್ಟಾಕ್ಬೋದು. ಉತ್ಸಾಹ ಅನ್ನೋದನ್ನು ಇನ್ನೊಬ್ಬರು ಬಂದು ಹೇಳಿ ನಮ್ಗೆ ಉತ್ಸಾಹ ತುಂಬೋದಕ್ಕಿಂತ ನಮ್ಮಲ್ಲೇ ಸೆಲ್ಫ್ ಎಕ್ಸಾಂಪ್ಮೆಂಟ್ ಏನು ಹೇಳ್ತೀವಿ, ಉತ್ಸಾಹ ನಮ್ಮಲ್ಲೇ ಕಲೆ ನಾವು ಚೆನ್ನಾಗಿ ನಮ್ಮ ಮಾಡ್ಕೋ ಹೋದರೆ ನಮ್ಮ ಸ್ಥಳವೇ ನಾವು ಒಂದು ಟೀಮ್ ಮಾಡಿದ್ರೆ, ಒಂದು ಭಜನೆ ಸಂಘ ಆಗ್ಬೋದು, ಒಂದು ಕಲಾವಿದರ ಸಂಘ ಆಗ್ಬೋದು ಮಾಡಿದ್ರೆ ಅವ್ ನಮ್ಮ ನೋಡಿ ಇನ್ನೊಬ್ಬರು ಇನ್ನೊಂದು ಟೀಮ್ ಕಲಿತಾರೆ. ಆ ಥರ ಉದಾಹರಣೆಗೆ ನಮ್ಮ ಊರಲ್ಲಿ ಒಬ್ಬರಿಬ್ಬರು ತಬಲ ಬಾರಿಸ್ತೀವಿ. ಈಗ ನಾವು ಬೇರೆ ಕಡೆ ಹೋದ ಇನ್ನೊಬ್ಬರ ಅವಶ್ಯಕತೆ ಇರುತ್ತೆ. ಈ ಥರ ನಮ್ಮ ಥರ ಇನ್ನೂ ನಾಲ್ಕು ಜನ ಕಲಿತಾಗ ಅವರು ಅವಕಾಶ ಇರುತ್ತೆ. ಕಲೆ ಯಾರನ್ನೂ ಕೈ ಬಿಡಲ್ಲ.
1: ನಾವು ಗೌರವ ಕೊಡಬೇಕು, ನಿಷ್ಠೆ ಕಲಿಬೇಕು,
0: ಒಳ್ಳೆ ಮನಸ್ಸಿರಬೇಕು. ಹಾಗಾಗಿ ನಮ್ಮ ಕಿರಿಯರಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಮತ್ತು ಕಲೆ ಬಗ್ಗೆ ಒಂದು ನಿರುತ್ಸಾಹ ಇರೋರು ಅಷ್ಟೇ, ಕಲೆನ ಯಾವುದೇ ರೀತಿ ತಪ್ಪ ತಿಳ್ಕೊಬೇಡಿ. ಹಾಗಾಗಿ ಕಲೆಗೆ ಹೆಚ್ಚು ಒತ್ತು ಕೊಟ್ಟರೆ ಏನು ನಮಗೆ ಏನು ಸಿಗದ್ರೆ ಮಾನಸಿಕ ನೆಮ್ಮದಿ ಇರುತ್ತೆ. ನಾವು ಮುಖ್ಯವಾಗಿ ಬೇಕಾದ್ರೆ ನೆಮ್ಮದಿದೇನೆ. ಹಾಗಾಗಿ ಕಲೆನಲ್ಲಿ ನಮಗೆ ಅದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಕಲೆ ನಾವು ರೂಢಿಸ್ಕೊಂಡ್ರೆ ಮಾಡೋ ಕೆಲಸದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವ್ಯಾವ ಥರ ಒಂದು ಆದಿ ತಪ್ಪಲ್ಲ. ನಾವು ಒಂದು ಕೆಟ್ಟ ಆಲೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆ ಸಮಾಜದಲ್ಲಿ ನಮಗೆ ತುಂಬ ಗೌರವ ಕೊಡ್ತಾರೆ, ಗಮನಿಸ್ತಾರೆ, ಕರೀತಾರೆ, ಯಾಕಂದರೆ ಕಲೆಯಲ್ಲಿ ಒಂದು ಗುರುತಿಸ್ಕೊಂಡಿರೋದ್ರಿಂದ. ಹಾಗಾಗಿ ನಾವೊಂದು ಎಲ್ಲ ಯುವಜನರಿಗೆ ಹೇಳೋದಂದರೆ ಕಲೆಯೂ ಕೂಡ ನೀವು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡ್ತೀರಾ ಅದೇ ಥರ ನಾವು ನಮ್ಮ ಕಲೆಯೂ ಕೂಡ ಆದ್ಯತೆ ಕೊಡಿ. ಯಾವುದಾದ್ರೂ ಒಂದು ಕಲೆ ಜೀವನದಲ್ಲಿ ಒಂದೇ ಉದ್ಯೋಗ ನಂಬ್ಕೊಂಡು ಯಾರೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಇಲ್ಲಿ ಓದ್ದವರೆಲ್ಲ ಸರ್ಕಾರ ಉದ್ಯೋಗ ಕೊಡ್ತೀನಿ ಹೇಳಲ್ಲ, ಮಾಡಿ ಉದ್ಯೋಗ ಉದ್ಯೋಗ ಇರ್ತೀವಿ. ಈಗ ಒಂದು ಕಸಬು ಅಂದರೆ ಒಂದು ಉಪ ಕಸಬು ಎರಡು ಇರಬೇಕು, ಒಂದು ನಂಬಿದ್ದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕಲೆಯಲ್ಲೂ ನಾವು ಸಾಧನೆ ಮಾಡ್ಬೋದು, ಕಲೆಯಲ್ಲೂ ಜೀವನ ಮಾಡ್ಬೋದು. ನಾವು ಎಷ್ಟು ಮಟ್ಟಿಗೆ ಗೌರವದಿಂದ ನೋಡ್ಕೋತೀವಿ ಬೆಳಿತೀವಿ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಕಲೆ ಯಾರಿಗೂ ಏನು ಅವ್ರಿಗೆ ಲಾಸ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ನಾನು ಈ ಮುಖಾಂತರ ಈ ಸಂದೇಶ ತಿಳಿಸ್ತೇನೆ.
2: ಸರ್, ಕಲೆಯ ಮೇಲಿನ ನಿಮ್ಮ ಒಂದು ನಿಷ್ಠೆ ಎಂಥವರಿಗೂ ಸಹ ಸ್ಫೂರ್ತಿ ನೀಡುವಂತಿದೆ. ಜೀವನದ ಒಂದು ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸುಗಮವಾಗಿ ಮುಂದುವರಿಯಲಿ ಅಂತ ಬಯಸ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪಿ ಪ್ರಭಾಕರ್ ಅವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ವೃತ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಪಿ ಪ್ರಭಾಕರ್ ಅವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮ್ಮ ಕೂಡ ಧನ್ಯವಾದಗಳು. ತಾಲೂಕಿನ ಎಲ್ಲ ಯುವ ಕೇಳುವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು.
2: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
4: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
3: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
4: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
3: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ವೃತ್ತಿ ಸಂತೃಪ್ತಿ.
5: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು, ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ಸಾಕು ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ

ಎರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.

0: ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪ್ರಹ್ಲಾದನು ಮಹಾನ್ ಹರಿಭಕ್ತನೆಂಬುದು ಜನಜನಿತ ಸತ್ಯ. ತಂದೆ ಹಿರಣ್ಯಕಶಿಪುವಿನ ದಂಡನೆಗಳಿಂದ ಹರಿಯ ಕೃಪೆಯಿಂದ ಪಾರಾಗಿ ಕೊನೆಗೆ ನರಸಿಂಹಾವತಾರದಿಂದ ತಂದೆಯ ಸಂಹಾರವಾದ ಬಳಿಕ ದಾನವರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಇಂತಹ ಪರಮಭಕ್ತ ಪ್ರಹ್ಲಾದನು ಒಮ್ಮೆ ತಿಳಿಯದೆಯೇ ತನ್ನ ಆರಾಧ್ಯ ದೈವ ಶ್ರೀ ಹರಿಯ ಅವತಾರಗಳಾದ ನರ ನಾರಾಯಣರೊಂದಿಗೆ ಯುದ್ಧ ಮಾಡಿದ ಸ್ವಾರಸ್ಯಕರ ಕಥೆ ವಾಮನ ಮತ್ತು ದೇವಿ ಭಾಗವತ ಪುರಾಣಗಳಲ್ಲಿದೆ. ಒಮ್ಮೆ ಚವನ ಮಹರ್ಷಿಗಳು ನರ್ಮದ ನದಿಯಲ್ಲಿ ಸ್ನಾನ ಮಾಡುವಾಗ ಸರ್ಪವೊಂದು ಅವರನ್ನು ರಸತಾಳ ಲೋಕಕ್ಕೆ ಸೆಳೆದೊಯ್ಯುತ್ತದೆ. ಅಲ್ಲಿ ಅವರು ದಾನವರಾಜ ಪ್ರಹ್ಲಾದನ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಭೂಮಿಯ ಶ್ರೇಷ್ಠ ತೀರ್ಥಕ್ಷೇತ್ರ ಯಾವುದೆಂಬ ಪ್ರಹ್ಲಾದನ ಪ್ರಶ್ನೆಗೆ ಚವನರು ನೈಮಿಷಾರಣ್ಯ ಎಂದು ಉತ್ತರಿಸುತ್ತಾರೆ. ಇದರಿಂದ ಪ್ರೇರಿತನಾದ ಪ್ರಹ್ಲಾದ

ಆತನು ಹರಿಯ ದರ್ಶನದ ಆಸೆಯಿಂದ ನೈಮಿಷಾರಣ್ಯಕ್ಕೆ ಬರುತ್ತಾನೆ. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಜಟಧಾರಿಗಳಾಗಿದ್ದು ದಿವ್ಯ ಧನಸ್ಸುಗಳನ್ನು ಹೊಂದಿದ್ದ ಇಬ್ಬರು ತಪಸ್ವಿಗಳನ್ನು ಪ್ರಹ್ಲಾದನು ಕಾಣುತ್ತಾನೆ. ಅವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಿಂದ ಮಹಾವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣರಾಗಿದ್ದರು. ಆದರೆ ಅವರ ರೂಪ ಮತ್ತು ಆಯುಧಗಳನ್ನು ಒಟ್ಟಿಗೆ ನೋಡಿದ ಪ್ರಹ್ಲಾದ ಅವರನ್ನು ಧರ್ಮಬಾಹಿರ ಡಾಂಬಿಕರೆಂದು ತಪ್ಪಾಗಿ ಭಾವಿಸಿದ. ದೈತ್ಯರಾಜನಾದ ನಾನೇ ಧರ್ಮರಕ್ಷಕನಾಗಿರುವಾಗ ನಿಮ್ಮ ಧನುರ್ಧಾರಿ ತಪಸ್ಸಿನ ಸಾಹಸವೇನು? ತೀಕ್ಷ್ಣವಾಗಿ ಅವರನ್ನು ಪ್ರಶ್ನಿಸುತ್ತಾನೆ. ಆಗ ನರನು, ನಮ್ಮನ್ನು ಯುದ್ಧದಲ್ಲಿ ಯಾರು ಗೆಲ್ಲಲಾರರು ಎನ್ನಲು ತಾನೇ ಧರ್ಮದ ಏಕೈಕ ರಕ್ಷಕನೆಂಬ ಸಣ್ಣ ಅಹಂಕಾರದಲ್ಲಿದ್ದ ಪ್ರಹ್ಲಾದನು ಅವರನ್ನು ಗೆಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಯುದ್ಧಕ್ಕೆ ನಿಲ್ಲುತ್ತಾನೆ. ಪ್ರಹ್ಲಾದ ಮತ್ತು ನರ ನಾರಾಯಣರ ನಡುವೆ ಭೀಕರ ದ್ವಂದ್ವಯುದ್ಧ ಆರಂಭವಾಯಿತು. ಪ್ರಹ್ಲಾದನು ಬ್ರಹ್ಮಾಸ್ತ್ರ, ಗದೆ, ತರೀಕ ಮುಂತಾದ ಅಸಂಖ್ಯ ದಿವ್ಯ ಆಯುಧಗಳನ್ನು ಪ್ರಯೋಗಿಸಿದರು. ನರ ನಾರಾಯಣರು ಅವುಗಳನ್ನೆಲ್ಲ ಅತ್ಯಂತ ಲೀಲಾಜಾಲವಾಗಿ ಧ್ವಂಸಗೊಳಿಸಿದರು. ನಾರಾಯಣನ ಬಾಣದ ಹೊಡೆತಕ್ಕೆ ಪ್ರಹ್ಲಾದನು ರಥದಲ್ಲಿ ಮೂರ್ಛೆ ಹೋದರು. ಛಲಬಿಡದೆ ಮರುದಿನವೂ ಯುದ್ಧ ಮುಂದುವರಿಸಿದನು. ಹೀಗೆ ನಿರಂತರವಾಗಿ 1000 ವರ್ಷಗಳ ಕಾಲ ಘೋರಯುದ್ಧ ನಡೆದರು. ಪ್ರಹ್ಲಾದನಿಗೆ ನಾರಾಯಣನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಚಿಂತಿತನಾದ ಪ್ರಹ್ಲಾದನು ಮಹಾವಿಷ್ಣುವನ್ನು ಕುರಿತು ಧ್ಯಾನಿಸಿದನು. ಆಗ ಪ್ರತ್ಯಕ್ಷನಾದ ವಿಷ್ಣುವು, ಪ್ರಹ್ಲಾದ, ನಿನ್ನೊಂದಿಗೆ ಯುದ್ಧ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ, ನನ್ನದೇ ಅವತಾರಗಳಾದ ನರ ನಾರಾಯಣರು. ಅವರನ್ನು ಯುದ್ಧದಿಂದ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅವರನ್ನು ಗೆಲ್ಲಲು ಕೇವಲ ಭಕ್ತಿಯೊಂದೇ ದಾರಿ ಎಂದು ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟ ಅಂತರ್ಧಾನನಾದನು. ತನ್ನ ತಪ್ಪು ಅರಿತುಕೊಂಡ ಪ್ರಹ್ಲಾದನು ತಕ್ಷಣವೇ ನರ ನಾರಾಯಣರ ಪಾದಗಳಿಗೆ ಶರಣಾಗಿ ಅವರನ್ನು ಸ್ತುತಿಸಿದನು. ಭಕ್ತನ ಶರಣಾಗತಿಗೆ ಒಲಿದ ನಾರಾಯಣನು, ನಿನ್ನ ಭಕ್ತಿಗೆ ನಾನು ಪರಾಜಿತನಾಗಿದ್ದೇನೆ, ವರವನ್ನು ಕೇಳು ಎಂದನು. ಪ್ರಹ್ಲಾದನು ತನಗೆ ಯುದ್ಧದಿಂದ ಬಂದ ಪಾಪನಾಶ ಮತ್ತು ಸದಾ ಹರಿಭಕ್ತಿಯಲ್ಲಿ ಮನಸ್ಸಿಡುವಂತೆ ವರಗಳನ್ನು ಕೇಳಿ ಪಡೆದನು. ನಂತರ ರಾಜ್ಯವನ್ನು ಅಂಧಕಾಸುರನಿಗೆ ಒಪ್ಪಿಸಿ ತಾನು ಹರಿನಾಮ ಸ್ಮರಣೆ ಮಾಡುತ್ತಾ ದಾನವರಿಗೆ ಹಿತೋಪದೇಶಕನಾದನು. ಒಬ್ಬ ವ್ಯಕ್ತಿ ಎಷ್ಟೇ ಧರ್ಮಾತ್ಮನು, ಜ್ಞಾನಿಯು ಮತ್ತು ಒಳ್ಳೆಯವನಾಗಿದ್ದರೂ ತನ್ನ ಒಳ್ಳೆಯತನ ಅಥವಾ ಧರ್ಮ ಪಾಲನೆಯ ಬಗ್ಗೆಯೂ ಸಣ್ಣ ಅಹಂಕಾರ ಹೊಂದಿದಾಗ ಅವನ ಎಲ್ಲ ಒಳ್ಳೆಯ ಗುಣಗಳ ಕರ್ಮ

ರಾಗಿ ದೈವ ಕೃಪೆಯಿಂದ ಸಿರಿವಂತರಾಗಿ ಬದುಕಿದರೂ ಸಹ ಅದರ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ನಮ್ಮ ಕೊನೆಯುಸಿರು ಇರುವವರೆಗೂ ನಮಗೆ ಸದಾ ಕಲಿಯಲು ಏನಾದರೂ ಇದ್ದೇ ಇರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮಗಿಂತ ಶ್ರೇಷ್ಠರು ಮತ್ತೊಬ್ಬರು ಪ್ರಪಂಚದಲ್ಲಿ ಇದ್ದೇ ಇರುತ್ತಾರೆ ಎನ್ನುವ ಅರಿವಿದ್ದಾಗ ನಾವು ವಿನಯದಿಂದ ವರ್ತಿಸುತ್ತೇವೆ. ಈ ಜಗತ್ತಿನಲ್ಲಿ ದೇವರನ್ನು ಮನುಷ್ಯರನ್ನು ಅಹಂಕಾರ ಅಥವಾ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಕೇವಲ ನಿಷ್ಕಲ್ಮಶ ಭಕ್ತಿ ಮತ್ತು ಸ್ನೇಹದಿಂದ ಮಾತ್ರ ಎಂಥವರನ್ನು ಒಲಿಸಿಕೊಳ್ಳಲು ಸಾಧ್ಯ. ಪ್ರಿಯ ಕೇಳುಗರೇ, ಕೇಳುತ್ತಲಷ್ಟೊತ್ತು ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳಿದರೆ ಜನಧ್ವನಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ?

0: ಅರೆ ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು,

0: ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026 ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023 ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885 ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ಧತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3 ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28 ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 June 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು

0: ಚೆನ್ ಸುಯ್ ವಿರುದ್ಧ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ಧ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನ.
3: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಭಜಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಆ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌದ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸ

0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
1: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಇನ್ನು ಮುಂದೆ ಕೇಳಿ ಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಗದಾಯುದ್ಧಕ್ಕೆ ಸಿದ್ಧತೆ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪಾಂಡವರೆಲ್ಲ ಸೇರಿ ದುರ್ಯೋಧನ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಅಲ್ಲಿಗೆ ಬಂದು ಸರೋವರದಲ್ಲಿ ಮುಳುಗಿರುವಂತಹ ದುರ್ಯೋಧನನನ್ನು ಎಬ್ಬಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಂಡವರು. ಅವನನ್ನು ಪ್ರಚೋದಿಸಿ ಹೊರಗಡೆ ಕರಿಬೇಕು ಅಂತ ಧರ್ಮರಾಜ ಸಾಕಷ್ಟು ವ್ಯಂಗ್ಯವಾಗಿ ಚುಚ್ಚಿಯೇ ಮಾತಾಡಿದ. ಆದರೆ ಅವನಿಂದ ಏನು ಉತ್ತರವೂ ಇಲ್ಲ. ರನ್ನ ಪಂಪರಲ್ಲಿ ಎಲ್ಲ ಪಾಂಡವರು ಮಾತಾಡ್ತಾರೆ, ಸಹದೇವ ಅರ್ಜುನ ಅಂದ್ಕೊಂಡು. ಕುಮಾರವ್ಯಾಸನಲ್ಲಿ ಧರ್ಮರಾಜ ಭೀಮ ಇಬ್ಬರೆ, ವ್ಯಾಸರಲ್ಲಿ ಧರ್ಮರಾಜ ಒಬ್ಬನೇ ಮಾತಾಡೋದು. ಇಲ್ಲಿ ಒಂದು ಮನಃಶಾಸ್ತ್ರ ಇದೆ. ದುರ್ಯೋಧನನಿಗೆ ಭೀಮ ಅಂತಂದರೆ ಮಹಾದ್ವೇಷ. ಭೀಮ ಅಂದರೆ ಸಾಕು, ಮೈಯೆಲ್ಲ ಅವನಿಗೆ ಉದುರ್ಬಿಡುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಂತಹ ದ್ವೇಷ. ಅದು ಅವತ್ತು ಬಾಲ್ಯದಿಂದ ಬಂದಿರುವಂತಹ ಬೆಳೆದು ಬಂದಂತಹ ದ್ವೇಷ. ಹಾಗಿರೋದ್ರಿಂದ ಇವರೆಲ್ಲ ಮಾತಾಡಿದಾಗ ದುರ್ಯೋಧನದಿಂದ ಒಂದು ಪ್ರತ್ಯುತ್ತರವೇ ಇಲ್ಲದೆ ಇದ್ದಾಗ ಭೀಮ ಹೇಳ್ತಾನಂತೆ, ಈ ಭೂತ ಎನ್ನ ಸ್ವರಗೇಳದೆ ಪೊರ ಮಾಡದು. ಈ ಭೂತ ಎನ್ನ ಸ್ವರ ಕೇಳದೆ, ನನ್ನ ಮಾತು ನನ್ನ ಧ್ವನಿ ಕೇಳದೇನೆ ಪೊರ ಮಾಡೋದು, ಹೊರಗೆ ಬರೋದಿಲ್ಲ. ಇದು ನನ್ನ ಮಾತು ಕೇಳಬೇಕು.

ಭೀಮನೆ ಹೇಳ್ಕೊಡೋಂತ ಮಾತು ಎನ್ನ ದನಿ ಟಟ ಢಡಣ ಅಂತಾನೆ. ನನ್ ಮಾತು ಅಂದ್ರೆ ಏನು, ಒಳ್ಳೆ ಗುಡುಗಿದ್ದಂಗೆ ಅಂತ, ಹೊರಟ ಮಾತು ನಂದು ಅಂತ. ಇಲ್ಲ, ಅದಕ್ಕೆ ಹೇಳ್ತಾನೆ, ನನ್ನ ಮಾತನ್ನ ಕೇಳದೆ ಇವನು ಹೊರಗೆ ಬರೋಲ್ಲ. ಈ ಭಾಗವನ್ನ ರನ್ನ ಅತ್ಯದ್ಭುತವಾದ ನಾಟಕೀಯತೆಯಿಂದ ಮಾಡಿದ್ದಾನೆ. ಅದು ಬಹಳ ಪ್ರಸಿದ್ಧವಾದದ್ದು. ಅದರ ಚರ್ಚೆ ಮಾಡಬೇಕು ಅಂದ್ರೆ ಅದನ್ನ ಪ್ರತ್ಯೇಕವಾಗಿ ಮಾಡಬೇಕು. ಅಷ್ಟು ಅದ್ಭುತವಾದದ್ದು. ಘನ ವಿಮರ್ಶಕರಾದಂತಹ ಜಿ ಎಚ್ ನಾಯಕ್ ಅಂತವರು ಅದ ಪದ್ಯಗಳನ್ನೆಲ್ಲ ವಿಶ್ಲೇಷಣೆಯನ್ನ ತುಂಬ ಸೊಗಸಾಗಿ ಮಾಡಿದ್ದಾರೆ. ಇಲ್ಲಿ ಈಗ ಭೀಮ ಕುಮಾರವ್ಯಾಸ ಭಾರತದಲ್ಲಿ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನನಗೆ ಏನೇನು ಅನ್ಯಾಯ ಮಾಡಿಲ್ವೋ ನೀನು, ಎಲ್ಲ ಥರದ ಅನ್ಯಾಯನೂ ನಮಗೆ ಮಾಡಿಬಿಟ್ಟಿಯಲ್ಲಪ್ಪ. ನನಗೆ ವಿಷ ಹಾಕಿಸ್ದೆ, ಹಾವಿಂದ ಕಟ್ಟು ಹಾಕಿಸಿ ಕಚ್ಚಿಸ್ದೆ, ಕಟ್ಟುಬಿಟ್ಟು ಮೈಯನ್ನೆಲ್ಲ ನೀರೊಳಗೆ ಮುಳುಗಿಸ್ದೆ, ನಾವೆಲ್ಲ ಮಲ್ಕೊಂಡಿದ್ದ ಮನೆಗೆ ಬೆಂಕಿ ಹಾಕಿಸ್ದೆ, ಮತ್ತೆ ಹೇಗೆ ನಾವು ಬದುಕಿದ್ದು? ಏನೋ ನಮ್ಮ ಪುಣ್ಯ, ನಮ್ಮ ಪುಣ್ಯದಿಂದ ಬದುಕಿದ್ವಿ ನಾವು. ಅಷ್ಟೆಲ್ಲ ಕಷ್ಟ ಕೊಟ್ಟಿರೋ ನೀನು ಇವತ್ತು ಬಂದು ನೀರಿನಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ನಾನು ಬಿಡ್ತೀನಿ ಅನ್ಕೊಂಡಿದ್ದೀಯ? ಈಗ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವ? ಏನಿಲ್ಲ, ಬಂದೆ. ಅಲ್ಲ ಕಣೋ, ಧರ್ಮರಾಜನ ಪಟ್ಟದ ಅರಸಿಯಾದ, ಇವರೆಲ್ಲರಿಗೂ ಅರಸಿನೇ ಅವಳು, ಹೇಳ್ತಾನಷ್ಟೇನೆ. ಧರ್ಮರಾಜನ ಪಟ್ಟದ ಅರಸಿಯಾದ ಅಂದ್ರೆ ಅವಳ ಸ್ಥಾನಮಾನದ ದೃಷ್ಟಿಯಿಂದ ದ್ರೌಪದಿಯ ಬಟ್ಟೆ ಸುಲಿಸ್ಬಿಟ್ಟಿಯಲ್ಲ ಅವತ್ತು, ಆ ಛಲ ಈಗೆಲ್ಲೋ ಹೋಯ್ತು ಅಂತ ಕೇಳ್ತಾನೆ. ಇದನ್ನ ರನ್ನನ ಗದಾಯುದ್ಧದಲ್ಲಿ ಭೀಮ ತುಂಬ ನಾಟಕೀಯವಾಗಿ ತುಂಬ ಜೋರಾಗಿ ಹೇಳ್ತಾನೆ. ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದ ಮದೇನಾಯ್ತು, ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸ್ವರ್ಕೀಗಳೇನಾದುದು, ಹಿಂಗೆಲ್ಲ ಕೇಳ್ತಾನೆ. ಕೃಷ್ಣಾಂಬರ ಕೇಶಾಕೃಷ್ಟಿಯಂ, ಕೃಷ್ಣೆ ದ್ರೌಪದಿ ಅವಳ ಬಟ್ಟೆ ಮತ್ತು ಕೇಶ ಕೂದಲನ್ನ ಅಕೃಷ್ಟಿಯಂ ಮಾಡಿಸಿದ, ಎಳಸಿದ ಬಟ್ಟೆ ಎಳಸ್ದೆ ಕೂದಲು ಎಳಸ್ದೆ ಇದೆಲ್ಲ ಮಾಡಿದ ಮದಂ ಅದೇನಾಯ್ತೋ, ಆ ಮದ ಆ ಸೊಕ್ಕು ಏನಾಯ್ತೋ, ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ, ನಮ್ಮೆಲ್ಲರನ್ನ ಕುಂತಿಯ ಮಕ್ಕಳಾದ ನಮ್ಮನ್ನೆಲ್ಲ ಕಾಡಿನಲ್ಲಿ ಓಡಾಡಿಸಿದೆಯಲ್ಲ ಅವತ್ತು, ಆ ಸೊಕ್ಕು ಈಗಳೇನಾದುದು, ಅದು ಈಗ ಏನಾಯ್ತೋ, ಹೀಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅಲ್ಲಪ್ಪ, ಒಂದು ಕಾಲದಲ್ಲಿ ಅದೇನು ಜಂಬ ಕೊಚ್ಕೋತಿದ್ಯೋ ನೀನು? ಭೀಮ ಅಂದ್ರೆ ಸಾಕು, ಬೆಂಕಿ ನನ್ನಲ್ಲಿ ಕೋಪದ ಬೆಂಕಿ ಎದ್ದು ಬಿಡುತ್ತೆ ಅಂತ ಕೊಚ್ಕೋತಿದ್ದೀಯಲ್ಲಪ್ಪ ಆತ್ಮಸ್ತುತಿ ಮಾಡಿಕೊಂಡು. ಈಗೇನಾಯ್ತು, ಆ ಕೋಪಕ್ಕೆ ಎಳುನೀರು ಬಿಟ್ಟಿದೆಯೇನೋ? ಪಾಂಡವರೆಂಬ ಕತ್ತಲಿಗೆ ನಾನು ಸೂರ್ಯನಂತೆ ಅಂತ ಕೊಚ್ಕೋತಿದ್ದೀಯಲ್ಲ, ಬಿರುದು ನೀನೇನೆ, ನಿನಗೆ ನೀನು ಬಿರುದು, ನೀನು ಪಾಂಡವರು ಅನ್ನುವಂಥ ಕತ್ಲಂತೆ, ಅದಕ್ಕೆ ದುರ್ಯೋಧನ ಸೂರ್ಯನಂತೆ, ಅಂದರೆ ತಾನು ಬಂದರೆ ಕರಗ ಹೋಗ್ತಾರೆ ಅಂತ ಪಾಂಡವರು. ಆ ಕೊಚ್ಕೋತಿದ್ದೀಯಲ್ಲ ಬಿರುದು ಹೇಳ್ಕೊಂಡು ನೀನೇ, ಆ ಬಿರುದು ಎಲ್ಲಾಯ್ತೋ ಈಗ? ಭೀಮ ಕೂಗ್ತಿರೋದು ಕಣೋ ಕೇಳಿಸ್ಕೊಳ್ಳೋ, ಭೀಮನ ಗರ್ಜನೆ, ಭೀಮ ಗರ್ಜನೆ ಎರಡು ಅರ್ಥ ಬರುತ್ತೆ. ಭೀಮ ಗರ್ಜನೆ ಭಯಂಕರವಾದ ಗರ್ಜನೆ, ಯಾಕೆ ಕೋಪ ಬರ್ತಿಲ್ವಾ, ಕೆರಳತಾ ಇಲ್ವಾ? ಓಹೋ, ಭೀಮನ ಗರ್ಜನೆ ಸಂಗೀತದ ಥರ ಮಧುರವಾ ಕೇಳಿಸ್ತಿದೀಯನೋ, ಬಾರೋ ಹೊರಗೆ ಬಾರೋ. ಅಲ್ಲ ಏನೋ, ದುಶ್ಯಾಸನನ್ನ ನನ್ನ ಹೊಟ್ಟೆಯಿಂದ ಹೊರಗೆ ತೆಗಿತೀಯ ನೀನು, ನೋಡು ದುಶ್ಯಾಸನ, ನಿನ್ನ ತಮ್ಮ ದುಶ್ಯಾಸನನ್ನ ಕೆಡವಿ ರಕ್ತ ಕುಡಿದವನು ನಾನು. ನಿನ್ನ ನೂರು ಸಹೋದರನು, ನೂರಲ್ಲ, ಅವರಿಬ್ರನ್ನ ಬಿಟ್ಟರೆ ನೂರಿರೋಲ್ಲ ಅಲ್ಲಿ, ಇರಲಿ ಹೇಳೋದಕ್ಕೆ ಹಾಗೆ, ನೂರು ತಮ್ಮಂದ್ರನ್ನ ಕಿತ್ಕೊಂಡು ಹೋದಂತಹ ಅವರ ಜೀವವನ್ನು ತೆಗೆದಂತಹ ಯಮ ನಾನು. ಬಂದಿದ್ದೀನಿ ಕಣ, ಬಾರ, ಈಗ ನಿನ್ನ ತೊಡೆಯನ್ನು ಮುರಿದು ಹಾಕುವಂತಹ ಭೀಮ ನಾನು. ಇಷ್ಟೊತ್ತು ನಿನ್ನ ತಮ್ಮಂದ್ರನ್ನ ಸಾಯಿಸಾಯ್ತು, ಇನ್ನೂ ನಿನ್ನ ತೊಡೆಯನ್ನು ಮುರಿದು ಹಾಕೋಕೆ ಬಂದಿದ್ದೀನಿ ಭೀಮ, ಈ ಭೀಮನನ್ನು ನೋಡು. ಹೇಳ್ತಾರೆ ಶಾಸ್ತ್ರ, ಹೇಳ್ತಾರೆ ಜನ, ಏನು ನೀರಿನಲ್ಲಿ ಮುಳುಗದವನನ್ನ, ಹುಲ್ಲು ಕಚ್ಕೊಂಡು ನಿಂತ್ಕೊಂಡವನನ್ನ. ಹುಲ್ಲು ಕಚ್ ನಿಂತ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಪಿಸ್ತೂಲ ಏನೋ ತೋರಿಸಿದಾಗ, ರಿವಾಲ್ವರ್ ತೋರಿಸಿದಾಗ ಹ್ಯಾಂಡ್ಸ್ ಅಪ್ ಅಂತಾರೆ, ಅಂದರೆ ಶರಣಾದೆ ಅಂತ. ಹಾಗೆ ಬಾಯಲ್ಲಿ ಹುಲ್ಲು ಕಚ್ಕೊಂಡು ನಿಂತ್ಕೊಂಡ್ರೆ ಶರಣಾದೆ ಅಂತ ಅರ್ಥ, ಅಂಥವನ್ನ ಏನು ಮಾಡಬಾರದು ಅಂತ. ಆಮೇಲೆ ನಿರಾಯುಧನನ್ನ, ಆಯುಧ ವೈಲ್ದೇ ಇರೋವನ್ನ ಕೊಲ್ಲಬಾರದು ಅಂತ ಶಾಸ್ತ್ರ ಇದೆ. ಆದರೆ ನಿನ್ನ ವಿಷಯದಲ್ಲಿ ನಿನ್ನ ಕೊಲ್ಲೋದಕ್ಕೆ ನಾನು ಯಾವ ಶಾಸ್ತ್ರವನ್ನು ನೋಡೋಲ್ಲ, ಯಾವ ಶಾಸ್ತ್ರಕ್ಕೂ ನಾವು ಬೆಲೆ ಕೊಡೋಲ್ಲ. ನಾ ಹೇಗಾದ್ರೂ ಸರ್, ನೀನು ಅನ್ಯಾಯವಾಗಿ ನಮಗೆ ಮಾಡಿದೀಯಾ, ನಿನಗೂ ಅನ್ಯಾಯವಾಗಿ ಮಾಡ್ತೀವಿ. ಅಲ್ಲಪ್ಪ, ಅವತ್ತು ಅಷ್ಟೊಂದು ಜಂಬ ಹೇಳ್ಕೊಂಡ್ಬಿಟ್ಟೆ, ನನಗೆ ಯಮಳರಲ್ಲಿ ಅಂದರೆ ನಕುಲ ಸಹದೇವರಲ್ಲಿ ಕೋಪ ಇಲ್ಲ

ಅರಸನಲ್ಲಿ ಅಂದ್ರೆ ಧರ್ಮರಾಜ, ಧರ್ಮರಾಜನ ವಿಷಯದಲ್ಲಿ ದ್ವೇಷವಿಲ್ಲ, ಅರ್ಜುನ ಅವನ ವಿಷಯದಲ್ಲಿ ಸಿಟ್ಟಿಲ್ಲ, ಹಾಗಾದ್ರೆ ಮತ್ತೆ ಯಾರ ಮೇಲಿದೆ? ಆದ್ರೆ ಗರ್ವಿಷ್ಠ ಭೀಮನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪಿಶಾಚಿಗಳಿಗೆ ಕೊಟ್ಟು ಅವುಗಳ ಹೊಟ್ಟೆ ತುಂಬಿಸಿದಾಗ್ಲೇನೆ ನನಗೆ ತೃಪ್ತಿ ಅಂದ್ಯಲ್ಲ, ಅವತ್ತು ತುಂಡು ತುಂಡು ಮಾಡಿ ಕೊಟ್ಬಿಡ್ತೀಯ ಪಿಶಾಚಿಗಳಿಗೆ. ಬಂದಿದ್ದೀನಿ ಕಣೋ ಭೀಮ, ಇಲ್ಲಿ ನಿಂತಿದ್ದೀನಿ, ಬಾ ಸೀಳು ಭೀಮನನ್ನ ಕತ್ತರಿಸೋ, ತುಂಡು ತುಂಡು ಮಾಡೋ, ಕೊಡೋ ಪಿಶಾಚಿಗಳಿಗೆ. ಮೊದಲು ಹೇಳು, ಹೀಗೆ ಹೇಳು ಅಂತ ಹೇಳ್ತಿದ್ದಾನೆ. ಅವನ ಧ್ವನಿ ಹೇಗಿತ್ತಂತೆ, ಭೀಮನ ಧ್ವನಿ ಅಂತಂದ್ರೆ, ಒಡೆಯಲ ಅಜಾಂಡಂ ಕುಲಗಿರಿ ಕೆಡೆಯಲ್ ನಡುಗಲ್ಕೆ ಧಾತ್ರಿ ಹಿಡಿಂಬ ಬಕವೈರಿ ಸಿಂಹನಾದಂಗೆ ಇದಂ. ಹಿಡಿಂಬ ಮತ್ತು ಬಕಾಸುರರ ವೈರಿ ಅಂದ್ರೆ ಇಲ್ಲಿ ಆ ಹೆಸರು ಹೆಚ್ಚು ಸೂಕ್ತ. ಅಂತಹ ಹಿಡಿಂಬ ಬಕಾಸುರರನ್ನ ಸಾಯಿಸಿದಂತಹ ಭೀಮ ಸಿಂಹನಾದವನ್ನ ಮಾಡಿದಂತೆ. ಆ ಸಿಂಹನಾದಕ್ಕೇನಾಯ್ತು ಅಂದ್ರೆ, ಒಡೆಯಲ ಅಜಾಂಡಂ ಬ್ರಹ್ಮಾಂಡವೆಲ್ಲ ಒಡೆದು ಹೋಗ್ಬಿಡ್ತಂತೆ, ಕುಲಗಿರಿಗಳು ಕುಸ್ತು ಬಿದ್ದೇ ಹೋಗ್ಬಿಟ್ಟುವಂತೆ, ಧಾತ್ರಿ ಭೂಮಿ ನಡುಗಲ್ಕೆ ಭೂಮಿ ನಡುಗ ಬಿಡುತ್ತಂತೆ. ಅಂತಹ ಭೀಮನ ಧ್ವನಿ ಅದು. ಉಳಿದವ್ರು ಯಾರು ಮಾತಾಡಿದಾಗ್ಲೂ ಏನು ಅನಿಸಿರ್ಲಿಲ್ಲ ಅವನಿಗೆ, ಇಲ್ಲಿ ಮಾತ್ರ ಭೀಮನ ಧ್ವನಿ ಕೇಳಿಸಿದ ತಕ್ಷಣ ದುರ್ಯೋಧನ ಕೋಪ ಉಕ್ಕಿ ಬಂದು ಬಿಡ್ತು. ಭೀಮನ ಧ್ವನಿ ಕೇಳ್ತಾರೆ, ಇದು ಪ್ರಸಿದ್ಧವಾದ ಮಾತು ರನ್ನನಲ್ಲಿ, ಹೇಗೆ ಕೋಪ ಉಕ್ಕಿ ಬಿಡ್ತು ಅಂತಂದ್ರೆ, ಆ ಕೋಪದಿಂದ ಸುತ್ತಲೂ ನೀರು ಬಿಸಿ ಆಗ್ಬಿಡ್ತದು. ಭೀಮನ ಕೋಪವೂ ಹೌದದು, ಅವನ ಕೋಪವೂ ಹೌದು, ಬಿಸಿ ಆಗ್ಬಿಡುದು. ಬಿಸಿ ಆಗಿ ಅಲ್ಲಿ ಮೀನುಗಳು ಎಲ್ಲ ಸತ್ತು ತೇಲೋಕ್ಷ ಮಾಡ್ಬಿಡುದು ಅಂತೆ. ಅಂತಹ ನೀರಿನಲ್ಲಿ ಆ ನೀರೊಳಗಿರ್ದು ಬೆಮರ್ತ ನೂರಗ ಪತಾಕಂ, ಅಂತಹ ಆ ಸಂದರ್ಭದಲ್ಲಿ ಆಳವಾದ ನೀರಿನಲ್ಲಿ ಇದ್ರೂ ಕೂಡ ಉರಗ ಪತಾಕಂ, ಸರ್ಪ ಹಾವಿನ ಪತಾಕೆ ಇರುವನು ಅಂದ್ರೆ ದ್ವೇಷ ಇರೋನು ಅಂತ, ಅವನು ಬೆವತು ಬಿಟ್ಟ ಆ ದುರ್ಯೋಧನ ಅಂತ ಹೇಳ್ತಾರೆ. ಇಲ್ಲಿ ಅವನ ಬಿಸು ಉಸು ಬರೋಕ್ ಶುರು ಆಗ್ಬಿಡ್ತು, ದುರ್ಯೋಧನಿಗೆ ಶಾಖ ಏರ್ಬಿಡ್ತು. ಅವನ ಬಿಸಿ ಉಸಿರಿನ ಶಾಖದಲ್ಲಿ ನೀರು ಕುದ್ದು ಬಿಡ್ತಂತೆ ದುರ್ಯೋಧನ ಬಿಸಿ ಉಸಿರಿನ ಶಾಖದಲ್ಲಿ. ಅಷ್ಟೇ ಅಲ್ಲ, ಮನುಷ್ಯ ಸ್ವಭಾವ ಕೋಪ ಆವೇಶ ಬಂದ ತಕ್ಷಣ ವಿವೇಕ ಮರಿಯಾಗ್ಬಿಡುತ್ತೆ. ಇದು ಮನುಷ್ಯನ ಸ್ವಭಾವ. ತರ್ಕ ವಿವೇಕ ವಿವೇಚನೆ ಇವೆಲ್ಲ ಮನಸ್ಸು ಪ್ರಶಾಂತವಾದಾಗ ಇರ್ತವೆ. ಯಾವಾಗ ಮನಸ್ಸು ಆ ಶಾಂತಿಯನ್ನು ಕಳ್ಕೊಂಡ್ಬಿಡುತ್ತೆ, ಕೋಪ ಬಂದು ಬಿಡುತ್ತೆ, ಆವಾಗ ವಿವೇಕ ಮುಗಿದು ಹೋಯ್ತು ಕಥೆ. ಹಾಗಾಯಿತು ದುರ್ಯೋಧನಿಗೆ. ತಾನು ಈ ಕ್ಷಣದಲ್ಲಿ ಹೊರಗೆ ಬಂದರೆ ಎಂಥ ಅಪಾಯ ತನಗೆ, ಎಲ್ಲರೂ ಇದರಲ್ಲಿ, ವಿಶ್ರಾಂತಿ ಆಗಿಲ್ಲ. ಅವನು ಅಂದ್ಕೊಂಡಿದ್ದು ವಿಶ್ರಾಂತಿ ಪಡೆದು ಹೊರಗೆ ಬರಬೇಕು ಅಂತ, ಅದು ಬಿಟ್ಟು ಬಿಟ್ಟು ಈಗ ಹೊರಗಡೆ ಬಂದ್ಬಿಟ್ರೆ. ಆದರೆ ತಪ್ಪು ನಿಜ, ಆದರೆ ಕೋಪಗೊಂಡ ಯಾರು ತಾನೇ ವಿವೇಕದ ಹೆಜ್ಜೆಯನ್ನು ಇಡ್ತಾರೆ? ಆ ವಿವೇಕ ಹೋಗ್ಬಿಡ್ತು. ಅಷ್ಟೇ ಅಲ್ಲ, ಆ ತನ್ನ ಕೋಪದಲ್ಲಿ ತಾನೇನೆ ಬಳಲಿ ಬೆಂಡಾದನು ಅಂತಾನೆ. ಕೋಪ ಅನ್ನೋದೇ ಹಾಗೆ, ಕೋಪ ಅನ್ನೋದು ಒಂದು ಆವೇಶ, ಅದು ರಕ್ತವೆಲ್ಲ ಬಿರುಸಾಗಿ ಸಂಚಾರ ಶುರು ಆಗ್ಬಿಡುತ್ತೆ ದೇಹದಲ್ಲಿ. ಹಾಗಾಗಿ ಕೋಪ ಆದಮೇಲೆ ನಿಜವಾಗಿ ಭಾರಿ ಕೋಪ, ತುಂಬ ಕೋಪ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಅವತ್ತು ಆಯಾಸ ಆಗೋದುಂಟು. ಹಾಗೆ ಇವನಿಗೆ ಬಳಲಿ ಬೆಂಡಾದನಂತವನು, ವೀರತನದ ಅಭಿಮಾನ ಉಕ್ಕಿ ಬಿಡ್ತು. ವೀರತನ ಇತ್ತು, ಆ ಅಭಿಮಾನ ಉಕ್ಬಿಡ್ತು. ಅಲ್ಲಿಗೆ ಭಯ ಅನ್ನೋದು ಹೊರಟೋಯ್ತು. ಎಷ್ಟು ಜನ ಇದಾರೋ, ಹೊಡಿತಾರೋ ಬಡಿತಾರೋ ಎಲ್ಲ ಹೊರಟೇ ಹೋಯ್ತು. ಜಲಸ್ತಂಭಕ್ಕಾಗಿ, ಆ ಜಲಸ್ತಂಭನ ಮಾಡ್ಕೊಳ್ಳೋದಕ್ಕೋಸ್ಕರ ಅವನು ಮೌನ ವ್ರತ ಮಾಡಿದ್ದ. ಎಲ್ಲದಕ್ಕೂ ಒಂದು ವ್ರತ, ಅದು ವ್ರತದ ನಿಯಮಗಳು ಏನೋ ಒಂದಿರುತ್ತೆ. ಇವನಿಗೆ ಆ ನಿಯಮ ಇತ್ತು ಮೌನವಾಗಿರ್ಬೇಕು ಅಂತ. ಆ ಮೌನ ವ್ರತ ಭಂಗ ಆಗೋಯ್ತು. ಕಿರ್ಚ್ಕೊಂಡು ಬಂದೇ ಬಿಡ್ತಾನವನು, ಅಲ್ಲಿಗೆ ಮುಗಿದೋಯ್ತಲ್ಲ ವ್ರತವೇ ಹೋಯ್ತು. ಅಲ್ಲಿಗೆ ಜಲಸ್ತಂಭವು ಹೋಯ್ತು. ಅದು ಹೋದ ತಕ್ಷಣ ನೀರು ನುಗ್ಗೋಕ್ ಶುರು ಆಗ್ಬಿಡ್ತಾವ. ಇರೋ ಜಾಗದಲ್ಲಿ ನಾವು ಹೊರಗೆ ಬರೋದೇನೆ. ಹೇಗೆ ಬಂದಂತೆ ದುರ್ಯೋಧನ ಅಂತಂದ್ರೆ, ಸಮುದ್ರದ ಮಧ್ಯದಿಂದ ಏಳುವಂತಹ ಬರುವಂತಹ ಬಾಡಬಾಗ್ನಿ, ಬಡಬಾಗ್ನಿ ಅಂತಂತಾರೆ, ಬಾಡಬಾಗ್ನಿ ಬಡಬಾಗ್ಲು ಅಂತಾರೆ. ಹಾಗೆ ಬಂದಂತೆ ಒಂದು ಕಲ್ಪನೆ, ನಿಜವೂ ಇರಬಹುದು. ಸಮುದ್ರದೊಳಗೆ ಜ್ವಾಲಾಮುಖಿ ಬಂದುಬಿಟ್ರೆ, ಅದು ಉಕ್ಕಿ ಬಂದುಬಿಟ್ರೆ ಸುನಾಮಿ ಥರ, ಆವಾಗ ಏನಾಗುತ್ತೆ, ಬೆಂಕಿ ಬಂದ್ಬಿಡುತ್ತೆ. ನೀರು ಸಮುದ್ರ ಆದರೆ ಅಲ್ಲಿ ಬೆಂಕಿ ಬರುತ್ತೆ. ಆ ರೀತಿ ಅಂತಹ ಬೆಂಕಿ, ಸಮುದ್ರದೊಳಗಿನ ಬೆಂಕಿಗೆ ಬಾಡಬಾಗ್ನಿ ಬಾಡಬ ಅಂತೆಲ್ಲ ಉಂಟು ಪದಗಳು ಅದು.

ಅಂಥ ಬಡಬಾಗ್ನಿ ತರ ಇವನು ಎದ್ದು ಬಂದ್ಬಿಟ್ಟಂತೆ, ಜ್ವಾಲಾಮುಖಿ ತರ ಎದ್ದು ಬಂದ್ಬಿಟ್ಟ. ಹೇಗೆ ಬರ್ತಾ ಇದ್ದಾನೆ ಅಂತಂದ್ರೆ, ಅವನು ಹೆಗಲಲ್ಲಿ ಭಾರಿಯ ಗದೆ. ಗದೆ ಅಂದ್ರೆ ಎಂಥ ಗದೆ, ಭೀಮನ ಗದೇನು ದೊಡ್ಡದು, ದುರ್ಯೋಧನ ಗದೇನು ದೊಡ್ಡದು. ಭೀಮನ ಗದೆ ಸ್ವಲ್ಪ ಹೆಚ್ಚು ಭಾರ ಅಂತ ಹೇಳ್ತಿರ್ತಾನೆ ದುರ್ಯೋಧನ ಯಾವಾಗಲೂ. ಅದನ್ನು ಹೊತ್ಕೊಂಡು ಆತುರದಿಂದ ಮುನ್ನುಗ್ಗಿ ಬಂದ್ಬಿಟ್ನಂತೆ. ಸಹಜವೇ ಕೋಪ ಬಂದವನಿಗೆ ವಿವೇಕ ಅನ್ನೋದು ಇರೋದಿಲ್ಲ, ಅವನಿಗೆ ಭಯ ಇರೋದಿಲ್ಲ, ಸಂಕೋಚ ಇರೋದಿಲ್ಲ, ಆಮೇಲೆ ಹಿಂಜರಿಕೆ ಇರೋದಿಲ್ಲ. ಅವನಂಥ ಕೋಪ, ಆ ಕೋಪದಲ್ಲಿ ಮುನ್ನುಗ್ಗಿ ಬಂದ್ಬಿಟ್ಟ. ಬರೆದವನು ಹೇಗೆ ಬರ್ತಾನೆ ಅಂದರೆ ಗರ್ವದಿಂದ ಸುತ್ತಲೂ ನೋಡ್ತಾ ಬಂದಂಥವನು ಹೊರಕ್ಕೆ. ಗರ್ವ ನೋಡ್ರೋ ಹೆಂಗೆ ಬಚ್ಚಿಟ್ಕೊಂಡಿಲ್ಲ, ಬಂದಿದ್ದೀನಿ ಹೊರಕ್ಕೆ, ಯಾರದೋ ಬನ್ನಿ ನೋಡೋಣ ಅಂದ್ ಈ ಥರ. ಹೇಗೆ ಬಂದ ಅವನು ಅನ್ನೋದನ್ನು ವ್ಯಾಸ ಭಾರತದಲ್ಲಿ ಒಂದು ಸೊಗಸಾದ ರೀತಿಯಲ್ಲಿ ಹೇಳಿದ್ದಾರೆ. ವಜ್ರಹಸ್ತಂ ಯಥಾ ಶಕ್ರಂ, ಶೂಲಹಸ್ತಂ ಯಥಾ ಹರಂ, ದದೃಶುಹು ತವ ಪುತ್ರಂ. ಇದನ್ನ ಸಂಜೆಯ ಅಲ್ಲಿ ಧೃತರಾಷ್ಟ್ರನು ಹೇಳ್ತಾ ಇರೋದು, ತವ ಪುತ್ರಂ ದದೃಶುಹು, ನಿನ್ನ ಮಗನನ್ನ ಕಂಡರು ಅಲ್ಲಿದ್ದವರಲ್ಲ. ಹೇಗಿದ್ದಂತಹ ನಿನ್ನ ಮಗನನ್ನ, ಎಂತಹ ಮಗನನ್ನು ಕಂಡ್ರು? ವಜ್ರಹಸ್ತಂ ಯಥಾ ಶಕ್ರಂ, ಶಕ್ರ ಅಂದ್ರೆ ಇಂದ್ರ, ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದಂತಹ ಇಂದ್ರನಂತೆ ಇದ್ದಂತಹ ನಿನ್ನ ಮಗನನ್ನ. ಹಾಗೇನೆ ಶೂಲಹಸ್ತಂ ಯಥಾ ಹರಂ, ಈಶ್ವರ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಂತಹ ಈಶ್ವರ ಹೇಗಿದಾನೋ ಹಾಗೆ, ಹಾಗೆ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಂತಹ, ವಜ್ರವನ್ನು ಹಿಡಿದುಕೊಂಡ ಇಂದ್ರನಂತೆ, ತ್ರಿಶೂಲವನ್ನು ಹಿಡಿದ ಈಶ್ವರನಂತೆ ಇದ್ದಂತಹ, ಗದೆಯನ್ನು ಹಿಡಿದ ದುರ್ಯೋಧನ ಹೊರಗೆ ಬಂದ, ಅಂತಹ ನಿನ್ನ ಮಗನನ್ನು ತವ ಪುತ್ರಂ ದದೃಶುಹು ಎಲ್ಲರೂ ನೋಡಿದರು. ಬಂದ ಅಂದ ತಕ್ಷಣ ಅರಸನ ಮುಖ ಅರಳಿತು ಅಂತಾನೆ, ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಸಾಯ್ದ್ವೆ ಯಾಕೆಂದ್ರೆ ಬಚ್ಚಿಟ್ಕೊಂಡಿದ್ದ, ಹೆಂಗ್ ಕೊಲ್ಲೋದು ಅವನನ್ನ, ಅವನನ್ನ ಕೊಲ್ಲೋ ತನಕ ಯುದ್ಧ ಮುಗುದಿಲ್ಲ, ಶುರು ಮಾಡಿದ್ಮೇಲೆ ಯುದ್ಧ ಮುಗಿಸ್ಬೇಕು. ಅದಕ್ಕೋಸ್ಕರ ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಓ ನಮ್ಮ ಉಪಾಯಕ್ಕೆ ಆಯ್ತು, ಲಾಭ ಪ್ರತಿಫಲ ಅಂತ ಭೀಮನ ಸಂತೋಷ ಉಕ್ಕುಬಿಡ್ತು. ಅವನಿಗೆ ಓ ನನ್ನ ಪ್ರತಿಜ್ಞೆಯನ್ನ ತೀರಿಸುವ ಸಮಯ ಬಂತು, ಅವನ ತೊಡೆಯನ್ನು ಮುರಿತೀನಿ ಅಂತ ಪ್ರತಿಜ್ಞೆ ಮಾಡ್ಕೊಂಡಿದ್ದಾನಲ್ಲ, ಹಾಗಾಗಿ ಅದೊಂದು ಪ್ರತಿಜ್ಞೆ ಬಾಕಿ ಇತ್ತು, ಅದು ಮುಗೀತು, ಅದಕ್ಕೆ ಅವಕಾಶ ಸಿಕ್ತು. ಉಳಿದವರೆಲ್ಲರಿಗೂ ಸಂತೋಷ ಆಗೋಯ್ತಂತೆ. ನಿಜ ದುರ್ಯೋಧನ ಹೊರಗೆ ಬಂದ, ಇನ್ನು ಅವನನ್ನು ಮುಗಿಸ್ಬೇಕು, ಅದು ಯುದ್ಧ ಮುಗಿಬೇಕಾದ ಗುರಿ ತಾನೆ, ಅವ್ರಿಗದೇ ಗುರಿ, ಯುದ್ಧ ಮುಗಿಸ್ಬೇಕು. ನಕುಲ ಸಹದೇವ ಎಲ್ಲರೂ ಕೂಗ್ಬಿಟ್ರಂತೆ ಜೋರಾಗಿ, ಓ ಬಂದ ಇವನು ಅಂತ. ಆದರೆ ಅವನ ಪರಿವಾರದವ್ರು ಏನು ಮಾಡಿದರು, ಇದು ಯಾವಾಗಲೂ ಅಷ್ಟೇನೆ, ಆಳುವ ಪಕ್ಷ ವಿರೋಧ ಪಕ್ಷ. ಆಳುವ ಪಕ್ಷದವರು ಅವ್ರು ಏನು ಮಾಡಿದ್ರು ಸರಿ ಅಂತ ಹೊಗಳುತ್ತಿರ್ತಾರೆ, ವಿರೋಧ ಪಕ್ಷದವರು ಅವ್ರು ಏನು ಮಾಡಿದ್ರು ತಪ್ಪು ಅಂತ ಹೇಳ್ತಿರ್ತಾರೆ. ಇದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಡ್ಕೊಂಡು ಬರ್ತಾ ಇರೋದು. ಅದು ನಿಜವಾಗಿಯೂ ಸರಿನೋ ತಪ್ಪೋ ಅದನ್ನು ವಿಮರ್ಶೆ ಯಾರೂ ಮಾಡೋಲ್ಲ, ನ್ಯಾಯವಾದ ವಿಮರ್ಶೆಯನ್ನು, ಪ್ರಾಮಾಣಿಕ ವಿಮರ್ಶೆಯನ್ನು ಯಾರೂ ಮಾಡೋಲ್ಲ. ಅವ್ರಿಗೆ ಮಾಡಿದ್ದೆಲ್ಲ ತಪ್ಪಾಗಬೇಕು, ಇವರು ಮಾಡಿದ್ದೆಲ್ಲ ಸರಿವಾಗಬೇಕು, ಇದೇ ಪದ್ಧತಿ ತಾನೇ. ಹಾಗೆ ದುರ್ಯೋಧನ ಕಡೆಯವರು ಏನು ಮಾಡಿದರು, ಅವರ ಪರಿವಾರದವರು ಮೆಚ್ಚಿ ಕೂಗಿದ್ರಂತೆ, ಏನು ನಮ್ಮ ವೀರ, ಎಂಥ ವೀರ ನಮ್ಮವನು, ಸಾವು ಇದ್ದಿದ್ದೇ, ಯಾರು ತಾನೇ ಸಾವು ತಪ್ಪಿದೆ, ಸಾವು ಇದ್ದಿದ್ದೇನೆ, ಆದರೆ ಆ ಸಾವನ್ನು ಧೈರ್ಯದಿಂದ ಎದುರಿಸ್ತೀನಿ ಅಂತ ಬಂದಿದ್ದಾನಲ್ಲ ನಮ್ಮ ಈ ವೀರ, ಎಂಥ ವೀರ ಇವನು ಅಂತ ಕೂಗಿದ್ರಂತೆ. ತಪ್ಪಲ್ಲ, ನಿಜವಾಗಿ ಆ ದೃಷ್ಟಿಯಿಂದ ತಪ್ಪಲ್ಲ, ಯಾಕಂದ್ರೆ ಪರಮ ವೀರ ಅನ್ನೋನು ಎಂಥವನು ಅಂತಂದರೆ, ಅವನು ಸಾಯೋದಲ್ಲ ಅಂತಲ್ಲ, ಸಾಯ್ಬಹುದು, ಸೋಲ್ಬಹುದು, ಸಾಯ್ಬಹುದು, ಸೋಲ್ದೇ ಇರೋಕ್ಕೇನು ಸಾಧ್ಯವಿಲ್ಲ, ಎಲ್ಲದನ್ನು ಅದ್ಯಾರಾದರೂ ಸೋಲ್ಲೇಬೇಕು, ಒಬ್ಬರೆಲ್ಲ ಒಬ್ಬರು ಸೋಲ್ಲೇಬೇಕು, ಆದರೆ ಅದನ್ನು ಚೆನ್ನಾಗಿ ಎದುರಿಸ್ಬೇಕಲ್ಲ ಅದು. ಅಲ್ಲಿ ಒಂದು ಮಾತು ಕವಿ ಹೇಳ್ತಾನೆ, ಬಹಳ ಸ್ವಾರಸ್ಯವಾದದ್ದು, ಅದನ್ನು ಮೆಚ್ಚಿದನು ಯಮಸೂನು. ಧರ್ಮರಾಜ ಇವನನ್ನು ಮೆಚ್ಕೊಂಡಂತೆ, ಧರ್ಮರಾಜನಿಗೆ ಆ ಗುಣ ಇದೆ, ಶತ್ರುವನ್ನಾದರೂ ಮೆಚ್ಕೋತಾನೆ, ಆಯಿತು ಮಾಡಲಿ. ಆದರೆ ಇಲ್ಲಿ ಕವಿ ಬಳಸುವ ಶಬ್ದ ನೋಡಿ, ಮೆಚ್ಚಿದನು ಧರ್ಮರಾಜ ಗಿಮ್ಮರಾಜ ಅಲ್ಲ, ಯಮಸೂನು, ಯಮನ ಮಗ ಮೆಚ್ಕೊಂಡ ಅಂತ. ಯಮನ ಮಗ ಮೆಚ್ಕೊಂಡ ಅಂದರೆ ಏನಾಗುತ್ತೆ, ಯಮನ ಮಗ ಮೆಚ್ಕೊಂಡ್ರೆ ಅವನಿಗೆ ದುರ್ಯೋಧನಗೆ ಮುಂದೆ ಗತಿ ಇರೋದು ಯಮನ ಗತಿನೇ, ಅಂದರೆ ಸಾಯೋದೇನೆ ಅಂತ ಆ ಸೂಚನೆ ಇದೆ ಅಲ್ಲಿ. ಯಮಸೂನು ಮೆಚ್ಚಿದ, ಆಮೇಲೆ ಹೊಗಳಿದ್ದಂತೆ ಅವನನ್ನು, ಏನೇ ಆಗಲಿ ನೀರಾಕನು, ನಮ್ಮ ವಂಶಕ್ಕೆ ತಕ್ಕ ಶೌರ್ಯವನ್ನು ತೋರಿಸಿದೆ, ನಮ್ಮ ವಂಶದಲ್ಲಿ ಎಂಥೆಂಥವ್ರು ಆಗಿ ಹೋದರು, ಭೀಷ್ಮ ಏನು, ಶಂತನು ಏನು,

ಬೇಕಾಷ್ಟು ಜನ ಮಹಾವೀರರು. ಅದಕ್ಕೆ ತಕ್ಕಂತ ಶೌರ್ಯವನ್ನ ಪರಾಕ್ರಮವನ್ನ ನೀನು ಇವತ್ತು ತೋರಿಸಿದೀಯ. ಆಯ್ತು, ನೀರಿನಲ್ಲಿ ಒಂದ್ ಸ್ವಲ್ಪ ಹೊತ್ತು ಮುಳುಗಿಬಿಟ್ಟಿದ್ದ, ನೀರಿನಲ್ಲಿ ಈ ಸಲ ಮುಳುಗಿದ್ದು ಅಂದ್ ಬಿಟ್ರೆ ಇವನಿಗೆ ಯಾರು ಸಮಾನರು ಅಂತಂದ. ಧರ್ಮರಾಜನ ಮಾತಾಗಿದ್ರಿಂದ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೋಬೇಕು. ಬೇರೆ ಯಾರಾದ್ರೂ ಆಗಿದ್ರೆ ಇದನ್ನ ಒಂದು ವಿಂಗಿ ಆಗೋ ತಗೋಬಹುದು, ಇದು ಮಹಾಪರಾಕ್ರಮಿರಿ, ನೀರಲ್ಲಿ ಒಂದು ಮುಳುಗಿ ಬಚ್ಚಿಟ್ಕೊಂಡಿದ್ದ ಅಂತ ಹೇಳ್ದಂಗೂ ಆಗ್ಬಹುದು. ಇಲ್ಲಿ ಧರ್ಮರಾಜ ವ್ಯಂಗ್ಯಾಗಿಲಿ ಅಷ್ಟು ಮಾಡೋನಲ್ಲ ನಿಜ ಅನ್ಕೋಬಹುದು. ಆಮೇಲೆ ಧರ್ಮರಾಜ ಏನೇ ಆಗ್ಲಿ ಒಂಥರ ವೀರನೂ ಹೌದು, ಒಂದ್ ರೀತಿಯ ಸಾತ್ವಿಕ ಸ್ವಭಾವವು ಹೌದು ಅವಂದು. ಅದಕ್ಕೇನೆ ಅಲ್ಲಿ ಅವನು ಏನ್ ಮಾಡ್ತಾನೆ, ಬಂದಿದೀಯೇನಪ್ಪ ಅಂದ್ಬಿಟ್ಟು ಅವನಿಗೆ ಒಂದು ಪೆಟ್ಟಿಗೆಯನ್ನ ಅವನು ಮುಂದಿಡ್ತಾನೆ. ಪೆಟ್ಟಿಗೆ ಅಂತಂದ್ರೆ ಅದರಲ್ಲಿ ಕವಚ, ಕಿರೀಟ, ಯುದ್ಧದಲ್ಲಿ ಬೇಕಾದಂತ ಶಿರಸ್ತ್ರಾಣ, ಹೆಲ್ಮೆಟ್ ತರ ರೇಷ್ಮೆ ವಸ್ತ್ರಗಳು ಎಲ್ಲವೂ ಇರುತ್ತೆ ಅದರಲ್ಲಿ. ಅದನ್ನೆಲ್ಲ ಇದೆ ಆ ಪೆಟ್ಟಿಗೆ. ಯಾಕಂದ್ರೆ ಪಾಪ ಅವನ ಹತ್ರ ಏನೂ ಇಲ್ವಲ್ಲ, ಈಗ ಬರಿಗೈತಾನೆ. ಅದಕ್ಕೆ ಕೊಟ್ಟ ಅವನು, ಯುದ್ಧ ಮಾಡೋ ಮುಂಚೆ ಸಿದ್ಧನಾಗು ಸರಿಯಾಗಿ, ನೀನು ಚೆನ್ನಾಗಿ ಸಿದ್ಧನಾಗು ಆಮೇಲೆ ಯುದ್ಧ ತಾನೆ. ಅದಕ್ಕೆ ಕೊಟ್ಟನಂತೆ. ಕೊಟ್ಬಿಟ್ಟು ಹೇಳ್ತಾನೆ ಅದರಲ್ಲಿದೆ ಕವಚ ಇದೆ ಒಳ್ಳೆಯ ಚಿನ್ನ ಎಲ್ಲ ಹಾಕಿರುವಂಥದ್ದು. ಆಮೇಲೆ ಚಿನ್ನದಿಂದ ಅಲಂಕೃತವಾದಂಥ ಹಿರಸ್ತ್ರಾಣ ತಲೆಗೆ ಇರುವಂಥದ್ದು, ಹೆಲ್ಮೆಟ್ ಥರದ್ದು ನಮ್ಮ ಕ್ರಿಕೆಟ್ ಆಡೋರು ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಇವಾಗ ಅದೇ ಥರ. ಆಮೇಲೆ ರೇಷ್ಮೆಯ ವಸ್ತ್ರಗಳು ಇವನ್ನೆಲ್ಲ ಕೊಟ್ಬಿಟ್ಟು ಹೇಳಿದಂತೆ ತಿರಸ್ಕರಿಸ್ಬೇಡಪ್ಪ, ಶತ್ರುಗಳು ಕೊಟ್ಟರೆ ನಾವು ತಗೊಳ್ಳಲ್ಲ, ತಗೋ ಅದನ್ನ ಅಂತ. ಅವನು ಅಷ್ಟೇ ಗಂಭೀರವಾಗಿ ತಗೊಂಡ ಅಂತ ಹೇಳ್ತಾನೆ ಕವಿ. ಅದು ಬಹಳ ಸಹಜವಾದದ್ದು, ನ್ಯಾಯವಾದದ್ದು. ಯಾಕೆಂತಂದ್ರೆ ಅವನು ರಾಜ, ಮಹಾರಾಜ, ದೊಡ್ಡ ದೇಶದ ಮಹಾರಾಜ, ಅವನು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದನ್ನ ಸಣ್ಣದಾಗಿ ತಗೊಳಕ್ ಆಗೋದಿಲ್ಲ. ಅದನ್ನ ಒಂದ್ಸಲ ಡಿ ವಿ ಜಿ ಅವರು ಮತ್ತೆ ಶ್ರೀನಿವಾಸ ಶಾಸ್ತ್ರಿ ಇವರೆಲ್ಲ ಮಹಾರಾಜರ ಆತಿಥ್ಯ ಇರುತ್ತೆ, ಮಹಾರಾಜರು ಊಟಕ್ಕೆ ಕರೆದಿರ್ತಾರೆ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಅದ್ಭುತವಾದಂತಹ ಸಿದ್ಧತೆ, ಎಂಥ ಬಾಗಿಲಿಗಲ್ಲ, ಮಲ್ಲಿಗೆ ಹಾರಗಳೇನು, ಆ ಸುಗಂಧದ ಕಡ್ಡಿಗಳನ್ನು ಹಚ್ಚಿರೋದೇನು, ಆ ಮಣೆಗಳು ಕಪ್ಪು ಮರದ ಬೆಳ್ಳಿ ಹೂಗಳನ್ನು ಅಂಟಿಸಿರುವಂತಹ ಮಣೆಗಳೇನು, ಆ ದೊಡ್ಡ ದೊಡ್ಡ ಬಾಳೆ ಎಲೆಗಳು ಶುದ್ಧವಾದದ್ದು, ಅದ್ರ ಮೇಲೆ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿ ಲೋಟಗಳು, ಈ ಥರ. ಪಾಪ ಡಿ ವಿ ಜಿಯೋ ಇದೆಲ್ಲ ನಾವು ಬಿಡಪ್ಪ ಅಂತ ಪಕ್ಕಕ್ಕೆ ಎತ್ತಿಡ್ತಾರೆ ಮನೆಯೆಲ್ಲ. ಅವ್ರು ಕೇಳ್ತಾರೆ ಶ್ರೀನಿವಾಸ ಯಾಕಪ್ಪ ಹಂಗೆ ಮಾಡ್ತಿದ್ದೀಯಾ, ಇಲ್ಲ ಇಂಥ ವೈಭವ ನನಗೆ ಸರಿ ಇಲ್ಲ. ಅದೆಲ್ಲ ಹಂಗೆಲ್ಲ ಅಂದ್ಕೋಬಾರ್ದು. ಮಹಾರಾಜರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅವರು ಇದನ್ನು ಅತಿಥಿಗಳಿಗೆ ಉಪಚಾರ ಮಾಡೋದು, ಅದನ್ನು ನಾವು ಹಾಗೆ ಸಹಜವಾಗಿ ತಗೋಬೇಕು ಅಂತಂದ್ರಂತೆ. ಇವನಿಗೆ ಆ ಯೋಗ್ಯತೆ ಇದೆ ದುರ್ಯೋಧನಿಗೆ, ಅವನ ಗಂಧ ಎಲ್ಲ ಪೂಸ್ಕೊಂಡಂತೆ ದೇಹಕ್ಕೆ, ಗಾಯ ಆಗಿತ್ತು, ಪೆಟ್ಟೆಲ್ಲ ಆಗಿದೆ, ಅದಕ್ಕೆಲ್ಲ ಕಸ್ತೂರಿಯನ್ನು ಹೂಳಿದನು ಅಂತ ಹೇಳ್ತಾನೆ ಇವನು. ಕಸ್ತೂರಿನೆಲ್ಲ ಹಚ್ಕೊಂಡಂತೆ, ಸುಗಂಧ ದ್ರವ್ಯಗಳನ್ನು ಹಚ್ಕೊಂಡ, ಲೋಹದ ಕವಚವನ್ನು ಬಿಗಿದ, ಶಿರಸ್ತ್ರಾಣವನ್ನು ಕಟ್ಕೊಂಡ ತಲೆಗೆ, ರೇಷ್ಮೆಯ ಧೋತರವನ್ನು ಉಟ್ಕೊಂಡಂತೆ, ಆಮೇಲೆ ವೀಳಿಯ ತಗೊಂಡಂತೆ. ಮಹಾಭಾರತ ಯುದ್ಧದಲ್ಲೆಲ್ಲ ಬರುತ್ತೆ, ಒಂದು ಯುದ್ಧ ಮುಗಿದ ತಕ್ಷಣ ಅವ್ರು ವೀಳಿಯ ತಗೊಳ್ಳೋದು, ನಿಧಾನವಾಗಿ ಅದೆಲ್ಲ ತಿಂದು ಒಂಥರ ಎನರ್ಜೈಸರ್ ಶಕ್ತಿ ಕೊಡುವಂಥದ್ದು, ಅದರೊಳಗೆ ಬೇಕಾದಷ್ಟು ಸೇರಿರುತ್ತೆ, ಸುವಾಸನೆ ದ್ರವ್ಯಗಳು ಅದು ಇದು ಸೇರಿರುತ್ತೆ, ಒಂದು ಶಕ್ತಿ ಬರುತ್ತೆ. ಹಾಗೆ ಸಿದ್ಧನಾದ ಅಂತ ಒಬ್ರು IIT ಪ್ರೊಫೆಸರ್ ಹೇಳ್ತಿದ್ರಂತಲ್ಲ ಹಾಗೆ. ಏನು ಅಂತಂದ್ರೆ ಪರೀಕ್ಷೆಗೆ ಹೋಗ್ತಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಲುಕ್ ಶಾರ್ಪ್ ಸೋ ದಟ್ ಯು ಕ್ಯಾನ್ ಥಿಂಕ್ ಶಾರ್ಪ್, ಚೆನ್ನಾಗಿ ಇದಾದ್ರೆ ಮನಸ್ಸು ಪ್ರಸನ್ನವಾಗಿರುತ್ತೆ, ಯೋಚನೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಧರ್ಮರಾಜ ಅವನಿಗೆ ಹೇಳ್ತಾನೆ. ಈಗ ಸಿದ್ಧನಾಗ್ಬಿಟ್ಟ ಧರ್ಮರಾಜ ಹೇಳ್ತಿಯಾನೆ ದುರ್ಯೋಧನ, ಧರ್ಮರಾಜ ಹಿಡಿ ಬಿಲ್ಲನ್ನ, ಅರ್ಜುನ ತಡ ಮಾಡಬೇಡ, ನಕುಲ ಸಹದೇವರೇ ಏನ್ರಿ ಶಿಖಂಡಿ ಬಾರೋ, ನಾನೊಬ್ಬನೇ ಯುದ್ಧಕ್ಕೆ ನಿಲ್ತೇನೆ ಬಾರೋ ಅಂತ ಹೇಳ್ತಾನೆ. ಇದು ಭೀಮನ್ ಮಾತ್ರ ಕರೆಯೋಲ್ಲ, ಅವನ್ ಕಂಡ್ರೆ ಎಷ್ಟು ದ್ವೇಷ ಅಂದ್ರೆ ಭೀಮ ಬಾರೋ ಅಂತಲೂ ಹೇಳೋಲ್ಲ. ಧರ್ಮರಾಜ ಈಗ ಬಹಳ ಉದಾರವಾಗಿ ಮೂರ್ಖತನದ ಒಂದು ಮಾತನ್ನ ಹೇಳ್ತಾನೆ. ಅವನು ಹೇಳ್ತಾನೆ, ನಿನ್ನ ಛಲ ದೊಡ್ಡದು ಕಣೋ, ಏನೇ ಆಗಲಿ ರಾಜ್ಯ ಕೊಡಲ್ಲ ಅಂದ್ಬಿಟ್ಟು ಛಲ ಮಾಡ್ಕೊಂಡಿದೀಯ, ಮತ್ತೆ ಈಗ ಯುದ್ಧ ಮಾಡ್ತೀನಿ ನಿಂತಿದ್ದೀನ, ಅದು ಬಹಳ ದೊಡ್ಡದು. ನಿನಗೆ ಯಾರ ಜೊತೆ ಇಷ್ಟವೋ, ಯಾರಿಷ್ಟವೋ ಅವ್ರ ಜೊತೆ ಯುದ್ಧ ಮಾಡು ಅಂತ ಕೊಟ್ಬಿಟ್ಟ, ಚಾಯ್ಸು ಆಯ್ಕೆ ಬಿಟ್ಟು ಕೊಟ್ಬಿಟ್ಟ. ಇಷ್ಟು ಜನರಲ್ಲಿ ನಮ್ಮಲ್ಲಿ ಯಾರ ಜೊತೆ ಅದು ಯುದ್ಧ ದುರ್ಯೋಧನ ಜೊತೆ ಯುದ್ಧ ಭೀಮನಿಗೆ ಮಾಡೋಕ್ಕಾಗೋಲ್ಲ ಸರಿಯಾಗಿ, ನೀನು ಅವನು ಧರ್ಮರಾಜನ ಆಯ್ಕೆ ಮಾಡಿಕೊಂಡ್ರೆ ಕತೆ ಮುಗೀತು ಅಷ್ಟೇನೆ. ಈಗ ನೋಡು ಅಷ್ಟರ ಮೇಲೆ ಇದನ್ನು ಹೇಳ್ಬಿಟ್ಟು ಒಪ್ಪಂದ, ಇದರಲ್ಲಿ ಗೆದ್ದವನು ಇಡೀ ಭೂಮಿಗೆ ಒಡೆಯ, ಅಂದರೆ ನಿನ್ನ ರಾಜ್ಯಕ್ಕೆ ಒಡೆಯ, ನೀನು ಸೋತ್ರೆ ನಾವು ಭೂಮಿ ಆಳ್ತೇವೆ,
ನಮ್ಮಲ್ಲಿ ಒಬ್ಬರ ಜೊತೆ ನೀನು ಯುದ್ಧ ಮಾಡ.

ಒಬ್ಬರು ಸೋತ್ರೆ ನೀನು ರಾಜ, ನಾವು ಸೇವಕರು, ಮುಗಿತು. ಏ ಅಷ್ಟೇನೆ, ಯುದ್ಧ ಮಾಡಿ ವಾಂತು ಯುದ್ಧೇ ವಿನಿರ್ಜಿತ್ಯ ಭೋಕ್ತಾಸ್ಮಿ ವಸುಧಾಮಿ ಮಾಂ. ಏನು ಯಾರ ಜೊತೆ ಯುದ್ಧ ಮಾಡಿದ್ರೆ ಅವನು ಸೋಡಿಸ್ಬಿಟ್ರೆ ಮುಗೀತು ಆ ಥರ ಅಲ್ಲಪ್ಪ. ಅವನು ಹೇಳ್ತಾನೆ ಇದನ್ನೇ ಬಿಟ್ಕೊಡ್ತೀವಿ ಅಂದಿದ್ದಕ್ಕೆ ಅವನು ವ್ಯಂಗ್ಯ ಮಾಡ್ತಾನೆ, ನೀನೇನು ಬಿಟ್ಕೊಡೋದು, ಅಲ್ಲಿ ನೀನು ಸೋತಾಗಿದೆ ಇನ್ನೇನು ಬಿಟ್ಕೊಡೋದು ಅಂತ ಹೇಳ್ತಾನೆ ಧರ್ಮರಾಜ. ಮಹಾ ಅಪರಾಧದ ಮಾತು. ಪಂಚಾನಾಂ ಪಾಂಡವೇಯಾನಾಂ ಏನ ಯೋದ್ಧುಮಿಚ್ಛಸಿ ತಂ ಹತ್ವಾ ವೈ ಭವಾನ್ ರಾಜ ಹತೋವಾ ಸ್ವರ್ಗಂ ಅವಾಪ್ನುಹಿ. ಅವನು ಹೇಳ್ತಾನೆ ಈ ಐದು ಜನ ಪಾಂಡವರಲ್ಲಿ ಯಾರ ಜೊತೆ ಯುದ್ಧ ಇಷ್ಟು ಮಾಡೋಕೆ ಯೋದ್ಧುಂ ಇಚ್ಛಸಿ ಅವನನ್ನ ಹತ್ವ ಕೊಂದು ಬಿಟ್ಟು ಭವಾನ್ ರಾಜ ನೀನು ರಾಜ ಆಗು ಅಷ್ಟೇನೆ. ನಮ್ಮ ಒಬ್ಬನ ಕೊಂದ್ಯೋ ರಾಜ ಆಗು ಇಲ್ವಾ ಸ್ವರ್ಗಂ ಅವಾಪ್ನುಹಿ.

ಶತ್ರುವಾದ ದುರ್ಯೋಧನ ಮುಖದ ಮೇಲೆ ಬರಿತೀನಿ ಅನ್ನಂತೆ. ಮಧುಸೂದನ ಮಾಕಾರ್ಷೀಹಿ ವಿಷಾದಂ ಅದ್ಯ ಯದು ನಂದನ. ಕೃಷ್ಣ ಮಾಕಾರ್ಷೀಹಿ ವಿಷಾದಂ ಅದ್ಯ, ಈಗ ನೀನು ದುಃಖ ವಿಷಾದ ಪಡಬೇಡ, ಯುದ್ಧ ಯೋಚನೆ ಮಾಡಬೇಡ. ಅಹಂ ಸುಯೋಧನಂ ಸಂಖ್ಯೆ ಹನಿಷ್ಯಾಮಿ, ಯುದ್ಧದಲ್ಲಿ ಸಂಖ್ಯೆ ಹನಿಷ್ಯಾಮಿ ಸುಯೋಧನಂ, ಸುಯೋಧನ ಕೊಲ್ತೇನೆ ನ ಸಂಶಯ. ಯೋಚನೆ ಮಾಡಬೇಡ, ಒಂದು ಚೂರು ಅದ್ರ ಬಗ್ಗೆ ಅನುಮಾನ ಪಡಬೇಡ ಅಂತ. ಅಂದ ತಕ್ಷಣ ಕೃಷ್ಣನಿಗೂ ಸಂತೋಷ ಆಯ್ತು, ಭೀಮನನ್ನ ಹೊಗಳಿದ್ನಂತೆ. ಯಾಕೆಂದ್ರೆ ಇಂಥ ಸಂತೋಷ ಧೈರ್ಯ ತುಂಬೇಕು, ಯಾ ಬಿಡ ನೀನು ಅವನಿಗೆ ಎದುರು ನಿಲ್ಲಕ್ಕಾಗುತ್ತೇನೋ ಅನ್ನಕ್ಕಾಗುತ್ತೇನೋ, ಅದಕ್ಕೇನೆ ಚೆನ್ನಾಗಿ ಅವನನ್ನು ಹೊಗಳ್ದ. ಎಲ್ಲರೂ ಭೀಮನನ್ನ ಹೊಗಳಿದ್ರು. ಭೀಮ ಗದೆ ತಗೊಂಡು ಮುಂದಕ್ಕೆ ಬಂದಂತೆ. ಸಿದ್ಧತೆ ನಡೀತಿದೆ. ಯುದ್ಧದ ವಿಷಯವನ್ನು ತಿಳಿದು ಆಕಾಶದಲ್ಲಿ ದೇವತೆಗಳೆಲ್ಲ ನೆರೆದು ಬಿಟ್ರು. IPL ಅಂತಲ್ಲ, ಅದ್ರದ್ದು ಫೈನಲ್ ಮ್ಯಾಚು ಅಂದರೆ ಎಲ್ಲರೂ ಬಂದುಬಿಡ್ತಾರೆ. ಹಾಗೆ ಚತುರಂಗ ಬಲ ಎಷ್ಟಿತ್ತೋ ಸೈನ್ಯ ಗೊತ್ತಿಲ್ಲ, ಜಾಗ ಬಿಟ್ಟು ನಿಂತಂತೆ. ಅಂದ್ರೆ ಅವರಿಗೆ ಗದಾ ಯುದ್ಧ ಮಾಡೋ ಅವಕಾಶ ಜಾಗ ಕೊಡಬೇಕಲ್ಲ, ಅದನ್ನು ಕೊಟ್ಟು ಹಿಂದ್ಗಡೆ ನಿಂದ್ರಂತೆ. ಐಬ್ಬರು ವೀರರು ಉತ್ಸಾಹದಿಂದ ಮುಂದಕ್ಕೆ ಬಂದರು, ಪರಸ್ಪರ ಮೂದಲಿಸಿದ್ರು, ಯುದ್ಧ ಶುರು ಮಾಡೋ ಆಯಿತು ಅನ್ನೋ ಹೊತ್ತಿಗೆ, ಸರಿಯಾಗಿ ಆ ಹೊತ್ತಿಗೆ ಹೆಗಲ ಮೇಲೆ ಗದೆ ಇಟ್ಟುಕೊಂಡು ಕಪ್ಪು ಬಟ್ಟೆಯನ್ನು ಧರಿಸಿದಂತಹ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ ಬಂದ. ಎಲ್ಲರೂ ಅವ್ರ ಕಡೆ ತಿರುಗಿಬಿಟ್ರು. ದುರ್ಯೋಧನ ಮುಖದಲ್ಲಿ ಆನಂದ ಉಕ್ಕು ಬಿಡುತ್ತಂತೆ. ಯಾಕಂದ್ರೆ ಅವನಿಗೆ ಬಹಳ ಪ್ರೀತಿ ಪಾತ್ರನಾದ ಶಿಷ್ಯ ದುರ್ಯೋಧನ ಅವನಿಗೆ, ಇವನಿಗೆ ಗುರು. ಅದಕ್ಕೋಸ್ಕರ ಅವನಿಗೆ ಅವನಿಗೂ ಒಂದು ಬೆಂಬಲಕ್ಕೊಬ್ಬ ಬಂದ ತಮ್ಮವನು ಅಂತ. ಆದರೆ ಕುಂತಿಯ ಮಕ್ಕಳಿಗೆ ಒಂದು ಚೂರು ಭಯ ಆಗ್ಬಿಟ್ಟು ಕೃಷ್ಣನ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ರಂತೆ. ಅಂದ್ರೆ ಏನ್ ಬೈತಾನೋ ಅವನು, ಸ್ವಲ್ಪ ಕೋಪ ಕೋಪಿಷ್ಠ ಶೀಘ್ರ ಕೋಪಿ ಏನಂದ್ಬಿಡ್ತಾನೋ ಭಯದಿಂದ ಅವರ ಉತ್ಕೊಂಡ್ರಂತೆ. ಇನ್ನು ಮುಂದೆ ಗದಾಯುದ್ಧ ಆರಂಭ ಆಗುತ್ತೆ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಗಧಾ ಯುದ್ಧಕ್ಕೆ ಸಿದ್ಧತೆ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2-3 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಅನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು, ಆಯ್ಕೆ ಪ್ರಕ್ರಿಯೆ ವಿಧಾನ ಮತ್ತು ಮಾನದಂಡಗಳು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಿಗುವ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ಕರೆ ಮಾಡಿ ನೀವು ನೇರವಾಗಿ ಮುಖ್ಯಸ್ಥರ ಜೊತೆ ಮಾತನಾಡಬಹುದು. ಆದ್ದರಿಂದ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ:

ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು.

0: ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್ ಪ್ರೊಸೆಸಿಂಗ್ ಫೀಸ್ ಕೇಳುವುದು, ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯಾಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ನೀವು ಕೂಡ ಕರೆ ಮಾಡಿ ಅನ್ವೇಷಣೆ ಕಾರ್ಯಕ್ರಮದ ಉದ್ದೇಶ ಮತ್ತು ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹಾಗೂ ಇನ್ನಿತರ ಸಲಹೆಗಳು ಮತ್ತು ಮಾಹಿತಿಗಳ ಕುರಿತು ಮುಖ್ಯಸ್ಥರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900031119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900031119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ
3: ಸರ್. ಮೊದಲನೇದಾಗಿ ಈ ಅನ್ವೇಷಣೆ ಅಂತಂದ್ರೆ ಏನು, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಗುರಿ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಬೋದು ಸರ್?
4: ಖಂಡಿತ. ಅನ್ವೇಷಣೆ ಕಾರ್ಯಕ್ರಮ ಇದು ಪ್ರಾರಂಭ ಆಗಿದ್ದು ಒಂದು 4 ವರ್ಷದ ಹಿಂದೆ, ನಮಗೆ ಕೋವಿಡ್ ಆಗಿತ್ತಲ್ಲ, ಅದಾದ ಮೇಲಿಂದ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಮುಂಚೆ ಎಲ್ರಿಗೂ ತಿಳಿದಿರಂಗೆ NTSC ಅಂತ ಒಂದು ಪರೀಕ್ಷೆ ನಡೀತಾ ಇತ್ತು, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಇಡೀ ದೇಶದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಕೋವಿಡ್ ಆದ್ಮೇಲಿಂದ ಅದು ನಿಂತೋಗಿದೆ. ಅದು ನಿಂತೋದಾದ್ಮೇಲೆ ಸಂಸ್ಥೆಯಲ್ಲೇ ಯೋಚನೆ ಮಾಡ್ತಾ ಇದ್ದು, ಸೊ ನಮ್ಮ ಕರ್ನಾಟಕದಲ್ಲೇ ಈ ತರ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ, ಪ್ರತಿಭಾನ್ವಿತ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಯಾಕೆ ನಾವು ಗಣಿತ ಮತ್ತು ವಿಜ್ಞಾನದಲ್ಲಿ ಈ ತರ ಒಂದು ಅನ್ವೇಷಣೆ ಮಾಡಬಾರದು ಅಂತ. ಸೊ ನಾವು ಪ್ರತಿ ವರ್ಷನೂ ಇದು ಹಾಕೊಳ್ಳೋದು ಏನಂದ್ರೆ, ಇಡೀ ಕರ್ನಾಟಕದಲ್ಲಿರುವಂತೆ ಎಲ್ಲಾ ಮಕ್ಕಳಿಗೂ ಮೂಲೆ ಮೂಲೆಯಲ್ಲೂ ಪ್ರತಿಭೆಗಳಿದ್ದಾರೆ, ಅವರು ಆಚೆಗೆ ಬರಬೇಕಾಗಿದೆ, ಅವ್ರಿಗೆ ಇದನ್ನು ಮುಟ್ಟಬೇಕಾಗಿದೆ ಅನ್ನೋ ಉದ್ದೇಶ ನಮ್ದು. ಸೊ ಅದಕ್ಕೆ ಅನ್ವೇಷಣೆ ಅಂತಾನೆ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಸೊ ಆ ವಿದ್ಯಾರ್ಥಿಗಳನ್ನ ಎಲ್ಲಿ ಗ್ರಾಮಾಂತರದಲ್ಲಿದ್ದಾರೋ ಅಥವಾ ರೂರಲ್ ಅರ್ಬನ್ ಎಲ್ಲಿರ್ತಾರೋ ಅಲ್ಲೇ ಹೋಗಿ ಎಕ್ಸಾಮ್ ಸೆಂಟರ್ಗಳನ್ನ ಹುಡುಕಿ ಮಾಡಿ, ಸೊ ಆ ಮಕ್ಕಳನ್ನ ಆಯ್ಕೆ ಮಾಡಿ ಅವರ ಪ್ರತಿಭೆಗಳನ್ನ ರಾಜ್ಯಮಟ್ಟಕ್ಕೆ ನಾವು ತಲುಪಿಸೋದು ನಮ್ಮ ಉದ್ದೇಶ, ಈ ಅನ್ವೇಷಣೆ ಕಾರ್ಯಕ್ರಮದ ಉದ್ದೇಶ.
3: ಓಕೆ ಸರ್, ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳು ಯಾವ ಉದ್ದೇಶವನ್ನು ಇಟ್ಕೊಂಡು ನಡೆಸ್ತಾ ಇದೆ ಸರ್ ಎರಡು ಸಂಸ್ಥೆಗಳು?
4: ಕ್ವಾಲ್ಕಾಮ್ ಅನ್ನೋದು ನಮ್ಮ ದಾನಿಗಳು. ಸೊ ಇದ್ರ ಉದ್ದೇಶ ಬಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟೇ ಹುಟ್ಟು ಹಾಕಿರುವಂಥ ಈ ಒಂದು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಸೊ ಉದ್ದೇಶ ಆಗಲೇ ಹೇಳಿದಾಗೆ ಇದು ನೇರವಾಗಿದೆ. ಸೊ ಒಂದು ಹಳ್ಳಿಯಲ್ಲಿರ್ಬೋದು ಅಥವಾ ಗ್ರಾಮದಲ್ಲಿ ಇರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಇದ್ದಾರೆ, ಪ್ರತಿಭಾವಂತರ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರನ್ನ ಗುರುತಿಸೋದು ಮೊದಲನೇ ಉದ್ದೇಶ. ಎರಡನೇದು ಅವ್ರಿಗೆ ಒಂದಷ್ಟು ವಿಜ್ಞಾನಿಗಳು ಅಥವಾ ಶೈಕ್ಷಣಿಕದಲ್ಲಿ ಹೆಸರು ಮಾಡಿರುವಂಥ ಒಂದು ಪ್ರತಿಭೆಗಳು, ಒಂದು ವ್ಯಕ್ತಿಗಳ ಜೊತೆ ಸಂದರ್ಶನಗಳು ಆಗಬೇಕಾಗಿದೆ. ಸೊ ಅವ್ರನ್ನ ಜೊತೆ ಒಡನಾಟದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು,

0: ಮತ್ತೆ ಒಂದಷ್ಟು ಎಕ್ಸ್ಪೋಜರ್ ಅಂತ ಕರಿತೀವಿ. ಸೊ ಪ್ರಾಯೋಗಿಕವಾಗಿ ಆಕ್ಟಿವಿಟಿಗಳನ್ನ ಮಾಡೋದು, ಸೈನ್ಸ್ ಹ್ಯಾಂಡ್ಸ್ ಆನ್ಸ್ಗಳು ಮಾಡೋದು. ಸೊ ಇದು ಮುಖ್ಯ ಗುರಿ ಮತ್ತು ಉದ್ದೇಶ. ಈಗ ನಾವು ಎಲ್ಲ ಶಾಲೆಗಳಲ್ಲಿ ನೋಡ್ತು ಅಂದ್ರೆ ಥಿಯರಿ ಜಾಸ್ತಿ ಮಾಡ್ತಾರೆ, ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಮಕ್ಕಳುಗಳಿಗೆ ಸ್ವಲ್ಪ ಕೊರತೆ ಇದೆ. ಸೊ ನಮ್ಮ ಅನ್ವೇಷಣೆಯಲ್ಲಿ ಏನಂದ್ರೆ ಹಂತ ಹಂತವಾಗಿ ಮಕ್ಕಳು ಹೋಗ್ತಾ ಇದ್ದಂಗೆ ಪ್ರಾಯೋಗಿಕವಾಗಿ ಮಕ್ಕಳು ಅದನ್ನ ಪರೀಕ್ಷೆಯಲ್ಲಿ ಮಾಡಬೇಕಾಗಿದೆ. ಈಗ ನಾವೇನೋ ಒಂದು ಕ್ವಶನ್ ಕೊಡ್ತೀವಿ, ಅದನ್ನ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಪ್ರಾಯೋಗ ಮಾಡಿ ಉತ್ತರ ಬರಿಬೇಕಾಗಿದೆ. ಸೊ ಆ ಅನುಭವವನ್ನು ಪಡೀತಾರೆ. ಸೊ ವಿಜ್ಞಾನಿಗಳು, ಈಗ ಕಳೆದ ಸಲ ನಾವು ನೋಡಿದಾಗ ಇಸ್ರೋ ಚೇರ್ಮನ್ ಅವರು ಬಂದಿದ್ರು, ರಿಟೈರ್ಡ್ ಆಗಿರುವಂತ ಚೇರ್ಮನ್ ಕಿರಣ್ ಕುಮಾರ್ ಅಂತ. ಸೊ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಅಂತ ವಿಜ್ಞಾನಿಗಳ ಜೊತೆಯಲ್ಲಿ ಭೇಟಿ ಮಾಡುವಂತ ಒಂದು ಅವಕಾಶ ಅಥವಾ ಸಂದರ್ಭ ವಿದ್ಯಾರ್ಥಿಗಳಿಗೆ ಸೊ ಒಂದು ಲಭ್ಯವಿರುತ್ತದೆ.
1: ಹೇಳಿ, ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾ ಕೇಳಿಸ್ತಾ ಇದೆ ಇವಾಗ? ಹಲೋ,
2: ಹಲೋ,
1: ಹಾ ಕೇಳಿಸ್ತಾ ಇದೆಯಾ? ಹಾ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಅಂಚಿಪುರ.
1: ತಮ್ಮ ಹೆಸರು?
2: ಅಂಚಿಪುರ ಸಿದ್ದಾಪುರ.
1: ತಮ್ಮ ಹೆಸರು?
2: ದೀಪಿಕಾ.
1: ಹಾ ದೀಪಿಕಾ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ, ತಮ್ಮ ಪ್ರಶ್ನೆ ಏನಾದ್ರು ಇದೆಯಾ? ಅನ್ವೇಷಣೆ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಬೇಕಿತ್ತಾ ಕೇಳಿ.
2: ನಾನೇನು ಕೇಳೋ ಪ್ರಶ್ನೆ ಇಲ್ಲ ಸರ್.
1: ಹೌದಾ, ಓಕೆ ಸರಿ ಆಯ್ತು. ಏನಾದ್ರು ನೀವು ಟೆಂತ್ ಓದ್ತದೆ, ಎಲ್ಲಿ ಓದ್ತಾ ಇರೋದು?
2: ಟೆಂತ್.
1: ಅದು ಎಲ್ಲಿ ಓದ್ತಾ ಇದ್ದೀರಾ? ಓಕೆ ಓಕೆ ಸರಿ ಆಯ್ತು, ಕೇಳಿಸ್ಕೊಳ್ಳಿ ಕಾರ್ಯಕ್ರಮನ. ಸರ್ ಮಾತನಾಡ್ತಾ ಇರ್ತಾರೆ, ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅನ್ವೇಷಣೆ ಕಾರ್ಯಕ್ರಮ ಅಂದ್ರೆ ಏನು, ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸರಿ, ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇರಿ, ನೀವು ಕರೆ ಕಟ್ ಮಾಡಿಬಿಟ್ಟು ಗೊತ್ತಾಗುತ್ತೆ ಆಮೇಲೆ ಕೊನೆಯಲ್ಲಿ ನಿಮ್ಗೆ. ಓಕೆ ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ, ಏನು ಒಂದು ಸ್ವಾಮಿ ವಿವೇಕಾನಂದ ಯುತ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಯಾವ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸರ್?
0: ಈ ಕಾರ್ಯಕ್ರಮ ಪರೀಕ್ಷೆ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅವರು. ಸೊ ಯಾರೆಲ್ಲ 9th ಪಾಸ್ ಆಗಿ 10th ಬಂದಿರ್ತಾರೋ ಅಂಥವ್ರಿಗೆ, ಕಂಪ್ಲೀಟ್ ಆದವ್ರಿಗೆ ಇರಲ್ಲ. ಸೊ ಆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ಬೋದು, ಅಥವಾ ಅನುದಾನಿತ ಶಾಲೆಯಲ್ಲಿ ಓದ್ತಾ ಇರ್ಬೋದು, ಅಥವಾ ವಸತಿ ಶಾಲೆಗಳಲ್ಲಾದರೂ ಓದ್ತಾ ಇರ್ಬೋದು. ಸೊ ಇದಕ್ಕೆ ಯಾವುದೇ ಮಾನದಂಡ ಅಂತ ಇಲ್ಲ. ಸೊ ಯಾವುದೇ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರು ಈ ಪರೀಕ್ಷೆಗೆ ಬರೋಕ್ಕೆ ಅನುಕೂಲ ಇರ್ತದೆ.
1: ಓಕೆ, ಅಂದ್ರೆ ಈ ವರ್ಷ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿ. ಹೇಗೆ ಸರ್, ಯಾವ ತರ ಒಂದು ಪರೀಕ್ಷೆಗಳು ಇರ್ತವೆ, ಯಾವ ಹಂತದಲ್ಲಿ ಇರ್ತವೆ, ಯಾವ ಮಟ್ಟದಲ್ಲಿ ಇರುತ್ತೆ, ಏನು ಸರ್ ಈ ಒಂದು ಪರೀಕ್ಷೆಗಳ ವಿಧಾನ ಹೇಗೆ?
0: ಸೊ ಈ ಪರೀಕ್ಷೆಯಲ್ಲಿ ನಾವು 3 ಹಂತಗಳನ್ನ ಮಾಡಿದ್ದೀವಿ. ಸೊ ಮೊದಲನೇ ಹಂತ ಶಾಲೆ ಹಂತ ಅಂತಾನೆ ಕರಿತೀವಿ. ಸೊ ಅದು ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಮತ್ತು ಭಾಷೆ ಇಂಗ್ಲಿಷ್ ಅಂತ ಕರಿತೀವಿ. ಸೊ ಅದರ ಆಧಾರಿತವಾಗಿ ಅವ್ರದ್ದು 8th, 9th, 10th ಸಿಲೆಬಸ್ಗಳಿಗೆ ಅನ್ನೋದು ಆ ರೀತಿಯಲ್ಲಿ ಹೋಲಿಸಿ ನಾವು ಮಕ್ಕಳಿಗೆ ಕ್ವಶನ್ ಕೊಟ್ಟಿರ್ತೀವಿ.
1: ಹಲೋ,
2: ಹಲೋ,
1: ಹಾ ನಮಸ್ತೆ, ಹೇಳಪ್ಪ, ತಮ್ಮ ಹೆಸರು?
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಎಕ್ಸಾಮ್ ಅಂತನಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ತಮ್ಮ ಹೆಸರು ಗೊತ್ತಾಗಿಲ್ಲ.
1: ಹಲೋ,
2: ಹಲೋ,
1: ಹಾ ಹೇಳಿ ಹೇಳಿ, ತಮ್ಮ ಹೆಸರು?
2: ದೀಪಿಕಾ.
1: ಓಕೆ, ದೀಪಿಕಾ ಮೊದಲೇ ಕರೆ ಮಾಡಿದ್ರಲ್ಲ ನೀವಲ್ವಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
0: ಓಕೆ. ಸೊ ಇದು 10ನೇ ತರಗತಿಯಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗಿದೆ. ಸೊ ನಿಮಗೆ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ನಿಮಗೆ ಪರೀಕ್ಷೆ ಇರ್ತದೆ. ಸೊ ಇದರಲ್ಲಿ 8th ಮತ್ತು 9th ಸಿಲೆಬಸ್ಸು ಮತ್ತು 10th ಆಧಾರಿತವಾಗಿ ಪ್ರಶ್ನೆಗಳಿರ್ತದೆ ನಿಮಗೆ. ಸೊ ಇದರಲ್ಲಿ 3 ಹಂತಗಳಿರುತ್ತೆ. ಮೊದಲನೇದು ಆಬ್ಜೆಕ್ಟಿವ್ ವೈಸ್, ಅಂದರೆ ABCD ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕಾಗಿದೆ. ಸೊ ಆ ಥರ ಪ್ರಶ್ನೆ ಉತ್ತರ ಇರುತ್ತೆ, ಅದು ಮೊದಲನೇ ಹಂತ. ಸೊ ಎರಡನೇ ಹಂತ ಬಂದು ನೀವು ಡಿಸ್ಕ್ರಿಪ್ಟಿವ್, ಅಂದರೆ ಪ್ರಶ್ನೆಗೆ ಉತ್ತರಗಳು ಬರೀಬೇಕು. ಮೊದಲನೇದು ಬರೀ ಟಿಕ್ ಮಾಡೋದಿರುತ್ತೆ. ಸೊ ಎರಡನೇದು ಉತ್ತರ ಬರೀಬೇಕಾಗಿರುತ್ತೆ ನೀವು. ಸೊ ಮೂರನೇ ಹಂತ ಬಂದು ಅದು ಪ್ರಾಯೋಗಿಕವಾಗಿ ಮಾಡಬೇಕಾಗಿದೆ, ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ಅದನ್ನು ಅಷ್ಟೇ ಮ್ಯಾಥ್ ಮತ್ತು

0: ಸೈನ್ಸ್ ರಿಲೇಟೆಡ್ ನಿಮಗೆ ಹ್ಯಾಂಡ್ಸ್ ಆನ್ಸ್ ಆಕ್ಟಿವ್ ಇರುತ್ತೆ. ಈ ಮೂರು ಹಂತದಲ್ಲಿ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ.
1: ಬೇರೆ ಪ್ರಶ್ನೆ ಇದೆಯಾ ದೀಪಿಕಾ?
2: ಹಲೋ,
1: ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಹಲೋ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ತಮಗೆ?
0: ಓಕೆ, ಸೊ ನಿಮಗೆ ತಾಂತ್ರಿಕ ತೊಂದರೆ ಇದ್ದರೆ ದೀಪಿಕಾ ನಿಮಗೆ ನಾವು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ತೀವಿ. ಸೊ ನಮ್ಮದೇ ಆದಂಥ ವಾಟ್ಸಪ್ ಚಾನಲ್ಲು ಇದೆ, ಸೊ ಅನ್ವೇಷಣೆ ಅಂತ. ಸೊ ಅದು ನಿಮ್ಮ ಶಾಲೆಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದರಲ್ಲಿ ನೀವು ಜಾಯಿನ್ ಆದರೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಅದರಲ್ಲಿ ಕೇಳ್ಬೋದು. ಅದಲ್ದಿರಂಗೆ ನಮ್ಮದು ಈ ಸಲ ಒಂದು ವೆಬ್ಸೈಟ್ ಮಾಡಿದ್ದೀವಿ, ಅನ್ವೇಷಣೆ .svym.org ಅಂತ. ಸೊ ಅದರಲ್ಲಿ ನೀವು ರಿಜಿಸ್ಟರ್ ಆಯಿತು ಅಂದರೆ ನಿಮಗೇನೇ ಡೌಟ್ಗಳು ಅಥವಾ ಗೊಂದಲ ಇತ್ತು ಅಂದ್ರೂ, ಸೊ ಅದರಲ್ಲಿ ಇಮೇಲ್ ಐ ಡಿ ಇದೆ, ಕಾಂಟ್ಯಾಕ್ಟ್ ನಂಬರು ಇದೆ. ಸೊ ಅದಕ್ಕೆ ನೀವು ಕರೆ ಮಾಡ್ಬೋದು ಅಥವಾ ಇದ್ರ ಬಗ್ಗೆ ನಿಮಗೇನಾದ್ರು ಹೆಚ್ಚಿಗೆ ಬೇಕು ಅಂದರೆ ತಿಳ್ಕೊಳ್ಬೋದು. ಅದಲ್ದಿರಂಗೆ ನಮ್ಮದು ಯೂಟ್ಯೂಬಲ್ಲಿ ಈ ಕ್ಲಾಸಸ್ಗಳು ಮಾಡ್ತಾಯಿದ್ದೀವಿ, ಆನ್ಲೈನ್ ಕ್ಲಾಸಸ್ ಅಂತ ಪ್ರೀ ರೆಕಾರ್ಡಿಂಗೇ ಮಾಡಿ. ಸೊ ಅದರಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀವಿ, ಏನೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಆ ಮಕ್ಕಳಿಗೆ ಪ್ರಶ್ನೆ ಉತ್ತರಗಳು ಬರುತ್ತೋ, ಸೊ ಆ ಮಕ್ಕಳಿಗೂ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ಅದ್ರ ಮೇಲೇ ಅವ್ರಿಗೆ ಪ್ರಶ್ನೆಗಳನ್ನು ಸಹ ಈ ಒಂದು ಅನ್ವೇಷಣೆ ಪರೀಕ್ಷೆಗಳಲ್ಲಿ ನಡೆಯುತ್ತೆ.
1: ಓಕೆ ಓಕೆ, ಧನ್ಯವಾದಗಳು ದೀಪಿಕ ಅವರೇ. ಕಾರ್ಯಕ್ರಮ ಕೇಳ್ತಾ ಇರಿ, ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಹಾಂ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಅಂದರೆ ಎಕ್ಸಾಮು ಯಾವ್ಯಾವ ಲೆವೆಲಲ್ಲಿ ಅಂದರೆ ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಹೇಗೆ ಸರ್ ಈ ಒಂದು ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಯಾವ ಥರ ಅವರು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾ, ಅದರ ಪ್ರಕ್ರಿಯೆ ಹೇಗೆ ಸರ್?
0: ಓಕೆ, ಸೊ ಮೊದಲನೇದಾಗಿ ನಾವೊಂದು ಲಿಂಕನ್ನು ಕಳಿಸಿರ್ತೀವಿ ಅವ್ರಿಗೆ. ಸೊ ಆಗಲೇ ಹೇಳಿದಾಗೆ ನಮ್ಮದು ಈ ಸಲ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಅನ್ವೇಷಣೆ .svym.org ಅಂತ. ಸೊ ಅದರಲ್ಲಿ ಲಾಗಿನ್ ಆದರೆ ಅವರು ಮೊದಲು ಅವರ ಅಕೌಂಟ್ ಕ್ರಿಯೇಟ್ ಮಾಡಬೇಕು.
1: ಓಕೆ,
0: ಸೊ ಅವರು ಈ ಸಲ ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಆಧಾರ್ ನಂಬರನ್ನು ಕಡ್ಡಾಯ ಮಾಡಿದ್ದೀವಿ. ಯಾಕೆ ಆಧಾರ್ ನಂಬರ್ ಕಡ್ಡಾಯ ಮಾಡಿದ್ದೀವಿ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸೊ ಈಗ ಒಂದು ವಿದ್ಯಾರ್ಥಿ ರಿಜಿಸ್ಟರ್ ಆದರೆ ಅದೇ ವಿದ್ಯಾರ್ಥಿ ಇನ್ನೊಂದ್ಸಲಿ ರಿಜಿಸ್ಟರ್ ಆಗ್ತಾ ಇದ್ದಾರಾ ಆಗ್ತಾ ಇಲ್ವ ಅಂತ ಗೊತ್ತಾಗೋ ಸ್ವಲ್ಪ ಕಷ್ಟ ಇದೆ. ಸೊ ಒಂದ್ಸಲಿ ವಿದ್ಯಾರ್ಥಿ ರಿಜಿಸ್ಟರ್ ಆದರೆ ಅವ್ರದ್ದು ಆಧಾರ್ ನಂಬರಲ್ಲಿ ಮತ್ತೆ ಇನ್ಯಾರು ರಿಜಿಸ್ಟರ್ ಆಗೋಕ್ಕಾಗಲ್ಲ. ಇಲ್ಲಾಂದ್ರೆ ನಮಗೆ ಕಳೆದ ಸಲ ಗೊಂದಲಗಳು ಏನಾಗ್ತಾ ಇತ್ತು ಅಂದರೆ ರಿಜಿಸ್ಟ್ರೇಷನ್ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಆದರೆ ಅವರೇನೆ ಬೇರೆ ಬೇರೆ ಹೆಸರಲ್ಲೂ ರಿಜಿಸ್ಟರ್ ಆಗಿರ್ತಾರೆ. ಸೊ ಅದು ತಡೆಯೋದಕ್ಕೋಸ್ಕರ ಆಧಾರ್ ಮ್ಯಾಂಡೇಟರಿ ಅಂತ ಮಾಡಿದ್ದೀವಿ. ಸೊ ಅವ್ರ ಆಧಾರ್ ನಂಬರ್ ಕೊಟ್ಟು ಒಂದು ಅವರೇ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಮಾಡಾದ್ಮೇಲೆ ಅದರೊಳಗೆ ಲಾಗಿನ್ ಪೇಜ್ ಅಂತ ಹೋಗಬೇಕು. ಪೇಜ್ ಅಂತ ಹೋದ್ಮೇಲೆ ಅವ್ರದ್ದು ಡೀಟೇಲ್ಗಳು ಕೊಡಬೇಕು, ಅವರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಮತ್ತು ಅವ್ರದ್ದು ಸ್ಕೂಲ್ ವಿಳಾಸ ಮತ್ತು ಮನೆ ವಿಳಾಸ. ಸೊ ಇದಾದಮೇಲೆ ಮೂರನೇ ಹಂತದಲ್ಲಿ ಅವ್ರು ಎಕ್ಸಾಮ್ ಅಪ್ಲೈ ಮಾಡೋ ಟೈಮಲ್ಲಿ ಏನು ಮಾಡಿದ್ದೀವಿ, ನಾವು ಮೂರು ಆಪ್ಷನನ್ನು ಕೊಟ್ಟಿದ್ದೀವಿ. ಅವರ ಪರೀಕ್ಷೆ ಯಾವ ತಾಲೂಕಲ್ಲಿ ಅವ್ರು ಬರೀತಾರೆ ಅಂತ ಪ್ರಿಫರೆನ್ಸ್ ಕೊಡಬೇಕು. ಈಗ ಉದಾಹರಣೆಗೆ ನಾನು ಕೋಟೆಯಲ್ಲಿ ಇದ್ದೀನಿ, ಸೊ ನಾನು ಕೋಟೆಯಲ್ಲಾದರೂ ಬರೀಬೋದು, ಸರ್ಗೂರಲ್ಲಾದರೂ ಬರೀಬೋದು, ಮೈಸೂರಲ್ಲಾದರೂ ಬರೀಬೋದು. ಸೊ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು, ಸೊ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ನಾನು ಬರೀತೀನಿ ಅಂತ. ನಾವು ಮೊದಲನೇ ಆದ್ಯತೆ ಮಕ್ಕಳು ಎಲ್ಲಿ ಕೊಟ್ಟಿರ್ತಾರೋ ಸೊ ಅಲ್ಲಿ ನಾವು ಸೆಂಟರನ್ನು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಆ ಮಕ್ಕಳಿಗೆ ನಾವು ಆಲ್ ಟಿಕೆಟನ್ನು ಕೊಡ್ತೀವಿ. ಆಲ್ ಟಿಕೆಟ್ ತೊಗೊಂಡೋಗಿ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಲ್ಲಿ ನಾವು ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತೀವಿ ಯಾವ ಸೆಂಟರ್ಗೆ ಅವ್ರು ಹೋಗಿ ಎಕ್ಸಾಮ್ ಬರೀಬೇಕು, ಆ ಸೆಂಟರ್ ಅಡ್ರೆಸ್ಸು, ಮತ್ತು ಅಲ್ಲಿ ಸೆಂಟರಲ್ಲಿ ಇನ್ಚಾರ್ಜ್ ಯಾರಿರ್ತಾರೆ ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀವಿ. ಅವರು ಅಲ್ಲಿ ಹೋಗಿ ಮಾತಾಡಿ ಎಕ್ಸಾಮನ್ನು ಬರೀಬೋದು. ಇನ್ನೊಂದು ವಿಶೇಷ ಹೇಳಬೇಕಾಗಿದೆ ಇದು ಮುಂಚೆನೆ, ಸೊ ಎಕ್ಸಾಮ್ ಪರೀಕ್ಷೆ ಇರೋದು ನಾವು ಎರಡು ಭಾಗವಾಗಿ ಮಾಡಿದ್ದೀವಿ, ಒಂದು ದಕ್ಷಿಣ ಕರ್ನಾಟಕದವ್ರಿಗೆ ಒಂದು ದಿನ, ಉತ್ತರ ಕರ್ನಾಟಕದವ್ರಿಗೆ ಒಂದು ದಿನ. ದಕ್ಷಿಣ ಕರ್ನಾಟಕದವ್ರಿಗೆ ಇರೋದು 12 July, ಅದು ಭಾನುವಾರ ಇರುತ್ತೆ. ಸೊ ಭಾನುವಾರ ಅವ್ರಿಗೆ ಎರಡು ಹಂತಗಳು ಪರೀಕ್ಷೆನೂ ಭಾನುವಾರನೇ ನಡೆಯುತ್ತೆ. ಸೊ ಮೊದಲನೇ ಹಂತ ಬೆಳಗ್ಗೆ 10-12 ಗಂಟೆವರೆಗೂ, ಎರಡನೇ ಹಂತ ಪರೀಕ್ಷೆ ಮಧ್ಯಾಹ್ನ 2-4 ಗಂಟೆವರೆಗೂ ಪರೀಕ್ಷೆ ನಡೆಯುತ್ತೆ. ಸೊ ಮೂರನೇ ಹಂತ ಬಂದು ಅದು ಡೇಟ್ಸ್ಗಳು ಬೇರೆ ಇದೆ, ಅದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡು ಹಂತದಲ್ಲಿ ಯಾರು ಆಯ್ಕೆ ಆಗಿರ್ತಾರೋ ಸೊ ಅವ್ರಿಗೆ ಒಂದು ರಾಜ್ಯ ಶಿಬಿರ, ವಸತಿ ಶಿಬಿರ ಅಂತ ಕರಿತೀವಿ ರಾಜ್ಯ ಮಟ್ಟದ್ದು, ಸೊ ಅಲ್ಲಿಗೆ ಬರುವಂಥ ಅವಕಾಶ ಅವ್ರಿಗಿರುತ್ತೆ.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆನ್ಲೈನ್ ರಿಜಿಸ್ಟರ್ ಆಗಬೇಕು ಮತ್ತು ಎರಡು ಹಂತದ ಒಂದು ಎಕ್ಸಾಮ್ಗಳಿರುತ್ತೆ ಅಂತ ಹೇಳಿದ್ರೆ, ಅದಾದ ನಂತರ ರಾಜ್ಯ ಮಟ್ಟದ ಒಂದು ಎಕ್ಸಾಮ್ ಇರುತ್ತೆ. ಹೇಗೆ ಸರ್ ಈಗ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ, ಅದಕ್ಕೇನಾದ್ರು ತರಬೇತಿಗಳ ಅವಶ್ಯಕತೆ ಇದೆಯಾ ಅಥವಾ ನೀಡಲಾಗುತ್ತೆ, ಹೇಗೆ ಸರ್?
0: ಖಂಡಿತ, ಈಗ ಈ ಎರಡು ಹಂತದಲ್ಲಿ ಮುಖ್ಯ ಒಂದೇ ದಿನದಲ್ಲಿ ನಡೆಯುವಂಥದ್ದು ಪರೀಕ್ಷೆ, ಮೊದಲನೇ ಹಂತ ಎರಡನೇ ಹಂತ. ಈ ಎರಡು ಹಂತಗಳಿಗಿಂತ ವಿಭಿನ್ನವಾಗಿರೋದು ನಮ್ಮ ರಾಜ್ಯ ಮಟ್ಟದ ಶಿಬಿರ.

0: ನಮ್ಮ ಶಿಬಿರದಲ್ಲಿ ಏನು ಅಂದ್ರೆ ಎರಡು ಹಂತಗಳು ಅದರೊಳಗೆ ನಾವು ಮಾಡ್ಕೊಂಡಿರ್ತೀವಿ. ಸೊ ಉದ್ದೇಶಗಳು ಅಂತ ಹೇಳ್ಬೋದು. ಸೊ ಎರಡು ಉದ್ದೇಶ ಏನಂದ್ರೆ, ಒಂದು ಮಕ್ಕಳಿಗೆ ಅವರು ಏನ್ ಕಲ್ತಿದ್ದಾರೆ ಅಂತ ಚೆಕ್ ಮಾಡೋದು ಒಂದಾದ್ರೆ, ಎರಡನೇ ಉದ್ದೇಶ ಈ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಕೊಡ್ಬೇಕಾಗಿದೆ. ಸೊ ಕೆಲವು ಟೈಮು ಮಕ್ಕಳು ಮೊದಲನೇ ಸಲ ಅವರು ಪ್ರಯೋಗಗಳನ್ನ ಮಾಡೋದು, ಅವ್ರಿಗೆ ಈ ಪ್ರಾಯೋಗಿಕ ಅಂದ್ರೆ ಉದಾಹರಣೆಗೆ ಟೆಸ್ಟ್ ಟ್ಯೂಬ್ಗಳೇ ಫಸ್ಟ್ ಟೈಮ್ ನೋಡಿರ್ತಾರೆ, ಅಥವಾ ಯಾವ್ದಾದ್ರು ಕೆಮಿಕಲ್ ದ್ರವಗಳನ್ನ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಈ ಪ್ರಾಯೋಗಿಕವಾಗಿ ಅವರು ಹ್ಯಾಂಡ್ಸ್ ಆನ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅಂತಾನೇ ಅವ್ರಿಗೆ ತರಬೇತಿನ ಕೊಡ್ತೀವಿ. ಅದು ಕಲಿಬೇಕು ಅವರು. ಈಗ ಅವರು ಬರೀ ಪರೀಕ್ಷೆ ಮಾಡೋದು ಎಷ್ಟು ಮುಖ್ಯನೋ, ಈ ಹ್ಯಾಂಡ್ಸ್ ಆನ್ ಅವ್ರು ತಿಳ್ಕೊಂಡಿದ್ದೀನಿ ಅಂತನೂ ಅರ್ಥ ಆಗ್ಬೇಕು ಅವ್ರಿಗೆ. ಈ ಈ ಎಕ್ವಿಪ್ಮೆಂಟ್ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ನೋದನ್ನು ಕಲಿಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ, ಇವರೆಲ್ಲ ಮುಂದೆ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೋದು. ಸೊ ಹೋದಾಗ ಅವರು ಪ್ರಾಕ್ಟಿಕಲ್ ಆಗಿ ಕ್ಲಾಸಸ್ಗಳು ಅಟೆಂಡ್ ಆಗಿರ್ತಾರೋ ಆಗಿರಲ್ವೋ, ಆದ್ರೆ ಒಂದು ಅನುಭವ ಅವರು ಪಡಿಬೇಕು ಅನ್ನೋ ಉದ್ದೇಶ ಈ ಕ್ಯಾಂಪ್ದು. ಅದಲ್ದಿರಂಗೆ ನಾನು ಮುಂಚೆನೆ ಹೇಳ್ದಾಗೆ, ಸುಮಾರು ಜನ ಈ ವಿಜ್ಞಾನಿಗಳು ಬರೋ ಅಲ್ಲಿಗೆ ಬರ್ತಾರೆ. ಸೊ ಅಥವಾ ಎಕ್ಸ್ಪರ್ಟೀಸ್ ಅಂತ ಕರಿತೀವಿ, ಶಿಕ್ಷಣದಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರೋರು ಅಧಿಕಾರಿಗಳು ಅವರು ಸಹ ಬರ್ತಾರೆ. ಅವ್ರ ಜೊತೆ ಭೇಟಿಯಾಗುವಂತ ಒಂದು ಅವಕಾಶ ಮಕ್ಕಳಿಗೆ ಸಿಗುತ್ತೆ, ಅವ್ರ ಜೊತೆ ಮಾತಾಡುವಂತ ಅವಕಾಶ ಸಿಗುತ್ತೆ. ಆಗ್ಲೇ ಹೇಳ್ತಾ ಇದ್ದಾಗೆ ಇಸ್ರೋ ರಿಟೈರ್ಡ್ ಚೇರ್ಮನ್ ಅವರು ಬಂದಿದ್ರು, ಕಿರಣ್ ಕುಮಾರ್ ಅಂತ. ಸೊ ಅವ್ರನ್ನ ಭೇಟಿಯಾಗೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ಇಂಥ ಕ್ಯಾಂಪ್ಗಳಿಗೆ ಬಂದಾಗ ಮಕ್ಕಳಿಗೆ ಅವ್ರಿಗೂ ಭೇಟಿಯಾಗುವಂತ ಅವಕಾಶ ಸಿಗುತ್ತೆ. ಸೊ ಈ ಉದ್ದೇಶಗಳಲ್ಲಿ ನಾವು ಒಂದು ರಾಜ್ಯಮಟ್ಟದ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಇದು ನಾಲ್ಕು ದಿನ ಶಿಬಿರ ಇರುತ್ತೆ. ಸೊ ಎರಡು ದಿನ ಅವ್ರಿಗೆ ಅಸೆಸ್ಮೆಂಟ್ ಇರುತ್ತೆ, ಇನ್ನು ಎರಡು ದಿನ ಅವ್ರಿಗೆ ವರ್ಕ್ಶಾಪ್ ಅಥವಾ ಏನಾದ್ರು ಅವರು ಕಲಿಬೇಕು ವಿಜ್ಞಾನ ಮತ್ತು ಗಣಿತದಲ್ಲಿ, ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಈ ಕ್ಯಾಂಪ್ ಅನ್ನು ಮಾಡಿರ್ತೀವಿ.
1: ಹಲೋ ಸರ್, ಇದು ಹಲೋ ಓಕೆ ಸರ್, ಇದು ಆಯ್ಕೆ ಪ್ರಕ್ರಿಯೆ ಹೇಗೆ ಸರ್? ಈಗ ಮೂರು ಹಂತಗಳನ್ನು ಮುಗಿದ ನಂತರ ಯಾವ ಥರ ಒಂದು ಆಯ್ಕೆಗಳನ್ನು ಮಾಡಲಾಗುತ್ತೆ? ಮೊದಲನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಎರಡನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಮತ್ತು ಕೊನೆಯ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಆ ಥರದ ಏನಾದ್ರು ಆಯ್ಕೆ ಪ್ರಕ್ರಿಯೆ ಇದೆ? ಸೊ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಒಂದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸರ್?
0: ಓಕೆ, ನಾನು ನಿಮಗೆ ಅಂಕಿಅಂಶ ಹೇಳಬೇಕಂದ್ರೆ ಕಳೆದ ವರ್ಷದ ಅಂಕಿಅಂಶಗಳು ನಾನು ಹೇಳಬಲ್ಲೆ. ಸೊ ನಮಗೆ ಕಳೆದ ವರ್ಷದಲ್ಲಿ ಒಂದು 20,000 ಹೆಚ್ಚು ರಿಜಿಸ್ಟ್ರೇಷನ್ಗಳಾಗಿತ್ತು. ಸೊ ಅದರಲ್ಲಿ ಮೊದಲನೇ ಹಂತದಲ್ಲಿ ಬರೆದಿರೋದು ಒಂದು 14,500 ವಿದ್ಯಾರ್ಥಿಗಳು ಮೊದಲನೇ ಹಂತ ಪರೀಕ್ಷೆಗೆ ಬರ್ತಿದ್ರು. ಸೊ ಆ ಪರೀಕ್ಷೆ ಬರೆದವ್ರು ಎಲ್ಲರೂ ಎರಡನೇ ಹಂತ ಪರೀಕ್ಷೆ ಬರೀಬೇಕಾಗಿದೆ. ಸೊ ಯಾಕಂದ್ರೆ ಒಂದೇ ದಿನದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಪರೀಕ್ಷೆ ಮುಗಿಸ್ಕೊಳ್ತೀವಿ, ಮತ್ತೆ ಇವರು ಎಕ್ಸಾಮ್ ಬಂದು ಬರೀ ಅವಶ್ಯಕತೆ ಇರಲ್ಲ. ಸೊ ಆ ಡಿಸ್ಕ್ರಿಪ್ಟಿವ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಸೊ ಟಾಪ್ 5,000 ಸ್ಟೂಡೆಂಟ್ಸ್ ಯಾರು ಇರ್ತಾರೋ, ಸೊ ಅವರ ಒಂದು ಕ್ವಶನ್ ಪೇಪರ್ಸ್ ನ ಎರಡನೇ ಹಂತದಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಆ ಎರಡನೇ ಹಂತದಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೋ, ಸೊ ನಾವು ಅವ್ರಿಗೆ ಒಂದು 130 ಜನಕ್ಕೆ ನಾವು ಆಯ್ಕೆಯನ್ನು ಕಳಿಸ್ತೀವಿ. ಉದಾಹರಣೆಗೆ ಒಂದು ಹೆಚ್ಚಾದ ಭಾಗ ಒಂದು ಹೆಣ್ಣು ಮಕ್ಕಳಿಗೆ ಆದ್ಯತೆ ಇದೆ. ಸೊ 100 ಹೆಣ್ಣುಮಕ್ಕಳು, ಸೊ 25 ಗಂಡು ಮಕ್ಕಳು, ಸೊ ಮತ್ತೆ ಇನ್ನೊಂದು 10 ಜನ ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಇದು ಯಾವುದು ಅಂದ್ರೆ ಟಾಪ್ ಸ್ಟೂಡೆಂಟ್ಸ್ ಯಾರು ಬಂದಿರ್ತಾರೋ, ಟಾಪ್ 100 ಸ್ಟೂಡೆಂಟ್ಸು, ಟಾಪ್ 125 ಸ್ಟೂಡೆಂಟ್ಸು. ಸೊ ಇವ್ರನ್ನ ನಾವು ಆಯ್ಕೆ ಪಟ್ಟಿ ಅಂತ ನಾವು ಮಾಡಿ ಬಿಡುಗಡೆ ಮಾಡ್ತೀವಿ. ಸೊ ಅದರಲ್ಲಿ ವಿಭಿನ್ನ ಶಾಲೆಗಳಲ್ಲೂ ಇರ್ಬೋದು, ಸೊ ಪ್ರೈವೇಟ್ ಶಾಲೆಯವರು ಇರ್ಬೋದು, ಗೌರ್ಮೆಂಟ್ ಶಾಲೆಗಳು ಇರ್ಬೋದು. ಇದ್ರಲ್ಲಿ ನಮಗೆ ನೋಡುವಂಥದ್ದು ಏನು ಸಿಗುತ್ತೆ ಅಂದರೆ, ಎಲ್ಲ ಮಕ್ಕಳಲ್ಲೂ ಡೈವರ್ಸ್ ಇದೆ. ಏನು ಇದು ಬರೀ ಪ್ರೈವೇಟ್ ಸ್ಕೂಲವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲವ್ರು ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ. ಸೊ ಎಲ್ಲ ಥರದಲ್ಲೂ ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ. ಸೊ ನಮ್ಮದು ಲಾಸ್ಟ್ ಕಳೆದ ಸಲ ನಾವು ನೋಡೋದಾದರೆ, ಸೊ ಸರ್ಕಾರಿ ಶಾಲೆಯಲ್ಲೇ ಟಾಪರ್ ಬಂದವರು ಇದ್ದಾರೆ, ಸೊ ಸ್ಟೇಟ್ ಲೆವೆಲ್ ಟಾಪರ್ಸ್ ಬಂದವರು. ಸೊ ಅವ್ರಿಗೂ ಆದ್ಯತೆಗಳು ಹೆಚ್ಚಾಗಿ ಸಿಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಈ ರೀತಿ ನಾವು ಮಾಡ್ತೀವಿ. ಮತ್ತು ಇದ್ರ ಅಲ್ದಿರಂಗೆ ರಾಜ್ಯ ಮಟ್ಟದ ಶಿಬಿರದಲ್ಲೂ ಈ 125 ಮಕ್ಕಳು ಯಾರು ಬಂದಿರ್ತಾರೋ, ಸೊ ಅಲ್ಲಿ ಯಾರು ಟಾಪ್ 5 ಸ್ಟೂಡೆಂಟ್ಸ್ಗೆ ನಾವು ಅಲ್ಲಿ ಒಂದು ನಗದು ಬಹುಮಾನವನ್ನು ಕೊಡ್ತೀವಿ, ಒಂದು 20,000 ರೂಪಾಯಿ. ಅವರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅನ್ನೋದಕ್ಕೆ, ಸೊ ಇದೇನು ಅವರು ನಾವೇನು ಅವ್ರ ಪ್ರತಿಭೆಗೆ ಅಂತ ಕೊಡ್ತಾ ಇಲ್ಲ, ಬಟ್ ಅವರ ಶಿಕ್ಷಣಕ್ಕೆ ಸಹಾಯ ಆಗಲಿ ಅಂತ ಒಂದು ಬಹುಮಾನ ರೀತಿಯಲ್ಲಿ ನಾವು ಅದನ್ನು ಕೊಡ್ತಾ ಬಂದಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಯಾರು ಉನ್ನತವಾಗಿ ಟಾಪ್ 5 ವಿದ್ಯಾರ್ಥಿಗಳು ಇರ್ತಾರೋ ಅಂಥವ್ರಿಗೆ.
1: ಓಕೆ ಸರ್, ಈಗ ತಾವು ಹೇಳಿದ್ರೆ ಒಟ್ಟು 125 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, 130 ವಿದ್ಯಾರ್ಥಿಗಳಿಗೆ. ಹಾಂ,
0: 125 ನಾವು ಆಯ್ಕೆ ಮಾಡ್ತೀವಿ. ಸೊ ಇನ್ನೊಂದು 10 ವಿದ್ಯಾರ್ಥಿಗಳು ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಸೊ ಫಸ್ಟ್ ಆದ್ಯತೆ ಇರೋದು 125. ಸೊ ಅದರಲ್ಲಿ 100 ಹೆಣ್ಣು ಮಕ್ಕಳು, 25 ಗಂಡು ಮಕ್ಕಳು.
1: ಓಕೆ ಸರಿ ಸರಿ, ಈಗ ಆಯ್ಕೆಯಾದಂತಹ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಶೈಕ್ಷಣಿಕ ಚಟುವಟಿಕೆಗಳು ಅಥವಾ ಏನೇನು ಶೈಕ್ಷಣಿಕ ಸೇವೆಗಳು

0: ಸಿಗುತ್ತೆ, ಎಲ್ಲಿ ಅವರುಗಳಿಗೆ ಈ ಒಂದು ವ್ಯವಸ್ಥೆಗಳೆಲ್ಲ ಆಗುತ್ತೆ ಸರ್?
1: ಸೊ ಒಂದು ಇದರಲ್ಲಿ ಅವ್ರಿಗೆ ಶೈಕ್ಷಣಿಕವಾಗಿ ಅಂದರೆ ಆಗಲೇ ಹೇಳಿದಾಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ರಾಜ್ಯ ಮಟ್ಟದ ಪರೀಕ್ಷೆ ಬರೆಯುವ ಅನುಭವಗಳು ಸಿಗುತ್ತೆ. ಸೊ ಎರಡನೇದಾಗಿ ಅವ್ರಿಗೆ ಈ ನಗದು ಬಹುಮಾನ ಉನ್ನತ ಸ್ಟಡೀಸ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಮೂರನೇದಾಗಿ ಇವ್ರಿಗೆ ಒಂದು ಅವಕಾಶ ಏನು ಅಂದರೆ, ಸೊ ಎಸ್ ವಿ ಎಂ ಸಂಸ್ಥೆ ನಡೆಸಿರುವಂಥ ಒಂದು ಕಾಲೇಜಲ್ಲಿ ಸೇರುವಂಥ ಅವಕಾಶ ಸಿಗ್ಬೋದು, ಆದರೆ ಎಲ್ಲರೂ ಅಲ್ಲೇ ಬರಬೇಕು ಅನ್ನೋ ಅವಕಾಶನೂ ಇಲ್ಲ. ಸೊ ಯಾರು ವಿಜ್ಞಾನ ತಗೊಳ್ತಾರೋ ಅವ್ರಿಗೆ ಒಂದು ಆಯ್ಕೆ ಇರುತ್ತೆ, ಈ ಕಾಲೇಜಲ್ಲಿ ನಾನು ಓದ್ಬೋದು ಅಂದರೆ, ಸೊ ಅವರು ಸ್ಕಾಲರ್ಶಿಪ್ಪಲ್ಲಿ ಅದನ್ನು ಓದ್ಬೋದು. ಅದು ಪ್ರಕ್ರಿಯೆನೇ ಬೇರೆ ಇದೆ. ಸೊ ಇದು ಬರೀ ಟ್ಯಾಲೆಂಟ್ ಸರ್ಚ್ ಮಾತ್ರ ನಾವೀಗ ಮಾಡ್ತಾ ಇದ್ದೀವಿ. ಸೊ ಆ ಸ್ಕಾಲರ್ಶಿಪ್ ಅವ್ರು ತಗೊಳ್ಬೇಕು ಅಂದರೆ ಅದಕ್ಕೆ ಇನ್ನೊಂದು ತಂಡ ಇದೆ. ಸೊ ಅದು ಮನೆ ಭೇಟಿ ಮಾಡಿ ಅವ್ರ ಆರ್ಥಿಕ ಪರಿಸ್ಥಿತಿನೆಲ್ಲ ವ್ಯಾಲ್ಯೂಯೇಟ್ ಮಾಡಿ, ಸೊ ಅದಕ್ಕೆ ಸ್ಕಾಲರ್ಶಿಪ್ ಸಿಗಬೇಕು ಅಂದರೆ ಅದೇ ಇನ್ನೊಂದು ಹಂತದಲ್ಲಿ ನಡೆಯುತ್ತೆ. ಆದರೆ ಸರ್ಗೂರಲ್ಲಿ ವಿವೇಕ ಪಿ ಯು ಕಾಲೇಜಿಗೆ ಸೇರಬೇಕು ಅಂದರೆ ಈ ಅನ್ವೇಷಣೆ ಪರೀಕ್ಷೆ ಬರೆಯೋದಂತೂ ಕಡ್ಡಾಯ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್.
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ನಮಸ್ತೆ ಸರ್. ಈ ಪ್ರತಿಭಾ ಅನ್ವೇಷಣೆ ಬಗ್ಗೆ ಏನೆಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ ಸರ್?
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಲೋ
2: ಹಲೋ,
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಶೆಟ್ಟಿ ಅಂತ, ತುಮಕೂರಿಗೆ.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ನಮ್ ನಮಸ್ತೆ ಮೇಡಮ್. ಇದರಲ್ಲಿ 8ನೇ ಮತ್ತು 9ನೇ ತರಗತಿ 10ನೇ ತರಗತಿಯ ಗಣಿತ ವಿಜ್ಞಾನ ಸಂಬಂಧಪಟ್ಟ ವಿಷಯಗಳಿಗೆ ನಾವು ಮಕ್ಕಳಿಗೆ ಪರೀಕ್ಷೆಗಳನ್ನ ಕೊಡ್ತಾ ಇದೀವಿ ಮೇಡಮ್. ಸೊ ಇದರಲ್ಲಿ ನಾವು ಇನ್ನೊಂದು ಏನ್ ಮಾಡಿದೀವಿ ಅಂದ್ರೆ, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಗಳು ಸಹ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸ್ ಅಂದರೆ ರೆಕಾರ್ಡೆಡ್, ಪ್ರೀ ರೆಕಾರ್ಡೆಡ್ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಅನ್ವೇಷಣೆ ಅಂತ ಅವರು ಹೋದರೆ ಅನ್ವೇಷಣೆ 2026 ಅಂತ ಪ್ಲೇಲಿಸ್ಟ್ ಇದೆ ಅದರಲ್ಲಿ. ಸೊ ಅದರಲ್ಲಿ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋ. ಸೊ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಆ ಕಾನ್ಸೆಪ್ಟ್ಸ್ಗಳು ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ ಮೇಡಮ್.
0: ಓಕೆ ಓಕೆ, ಬೇರೆ ಪ್ರಶ್ನೆ ಇದೆಯಾ? ಸರ್ಕಾರಿ ಶಾಲೆ ಮಕ್ಕಳಿಗೆ?
1: ಹಾ ಹೌದು, ಸರ್ಕಾರಿ ಶಾಲೆ ಮಕ್ಕಳನ್ನು ಬರೀಬೋದು. ಸೊ 10ನೇ ತರಗತಿಯಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೋ ಈ ವರ್ಷದಲ್ಲಿ, ಸೊ ಎಲ್ಲ ಮಕ್ಕಳಿಗೂ ಬರೆಯುವ ಅವಕಾಶ ಇದೆ.
0: ಬೇರೆ ಪ್ರಶ್ನೆ ಇದೆಯಾ? ಓಕೆ ಓಕೆ, ಧನ್ಯವಾದಗಳು. ಹಾ ಸರಿಗೆ, ತಾವು ಮಾತನಾಡ್ತಾ ಹೇಳಿದ್ರಿ, ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳೋದ್ ಬಗ್ಗೆ ಹೇಳಿದ್ರಿ, ಇನ್ನೊಂದು ವಿವೇಕ ಪಿ ಯು ಕಾಲೇಜಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಅದೆರಡುದಕ್ಕೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ ಅಥವಾ ಬೇರೆ ಬೇರೆ ಇರುತ್ತೆ, ಹೇಗೆ ಸರ್?
1: ಸೊ ಪರೀಕ್ಷೆ ಇದೊಂದೇನೆ, ವಿವೇಕ ಪಿ ಯು ಕಾಲೇಜಲ್ಲಿ ಎಂಟ್ರೆನ್ಸ್ ತಗೊಳ್ಬೇಕು ಅಂದರೆ ಈ ಪರೀಕ್ಷೆ ಬರೆಯೋದು
0: ಅನ್ವೇಷಣೆ ಕಡ್ಡಾಯ,
1: ಅನ್ವೇಷಣೆ ಪರೀಕ್ಷೆ. ಯಾವಂತನಾದರೂ ಸರಿ 1ನೇ ಅಂತ 2ನೇ ಅಂತ ಅವರು ಬರೀಲೇಬೇಕು. ಸೊ ಅದು ರಾಜ್ಯ ಮಟ್ಟದಲ್ಲಿ ಅವರು ಬರ್ತಾರೋ ಅಥವಾ ಬರಲ್ವೋ ಅದಕ್ಕೆ ಸಂಬಂಧ ಇಲ್ಲ. ಸೊ ಅಂತೂ ಪರೀಕ್ಷೆ ಅವರು ಬರೆದಿರಬೇಕು, ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಬೇಕು ಅಂತ.
0: ಸರ್, ಈ ಒಂದು ಅನ್ವೇಷಣೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಹೇಗೆ ಪ್ರಯೋಜನಕಾರಿಯಾಗಿದೆ ಸರ್?
1: ಸೊ ಗ್ರಾಮೀಣ ಶಾಲೆಗಳಲ್ಲಿ ಅಂತ ನಾವು ನೋಡಿದಾಗ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಮುಂಚೆ ನೋಡಿದಾಗ ಈ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಶಿಕ್ಷಕರ ಕೊರತೆಗಳಿರ್ತಾ ಇತ್ತು. ಸೊ ಆದ್ರೂ ಅಲ್ಲಿ ಪ್ರತಿಭೆಗಳು ಅಷ್ಟೇ ಇದ್ದಾರೆ. ಸೊ ಅಲ್ಲೇನು ವಿದ್ಯಾಭ್ಯಾಸ ಏನು ಕೊರತೆ ಆಗ್ತಾ ಇದೆ ಅಂತ ಇಲ್ಲ. ಸೊ ನೀವು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಲ್ಲಿ ನೋಡಿದ ಹಾಗೆ ಸರ್ಗೂರು ಮತ್ತೆ ಕೋಟೆ ಭಾಗದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧ ಆಗಿ. ಅದು ಅಲ್ದಿರಂಗೆ ನಮ್ಮ ಶಾಲಾ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲೇನೆ ಸೊ ಒಂದು ಸಂಚಾರಿ ಪ್ರಯೋಗಾಲಯ ಅಂತಾನೆ ಶಾಲೆಗಳಿಗೆ ಹೋಗಿ ಪ್ರಯೋಗಗಳನ್ನ ಮಾಡ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ನಾವು ನೋಡಿದಾಗೆ ಆ ಮಕ್ಳಿಗೂ ಸುಮಾರು ಸಾಕಷ್ಟು ಶಿಕ್ಷಣದ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಅರಿವು ಇದೆ. ಸೊ NMMS ಅಂತ ಪರೀಕ್ಷೆ ನಡೆಯುತ್ತೆ, ಅದರಲ್ಲೂ ಭಾಗವಹಿಸ್ತಾರೆ. ಸೊ ರಾಜ್ಯಮಟ್ಟದಲ್ಲಿ ಸುಮಾರು ಮಕ್ಕಳು ಈ ರೀತಿ ಪ್ರಯೋಗಗಳಿಗೆ ಹೋಗೋದು. ಸೊ ಇದೆಲ್ಲ ತುಂಬಾ ಪಸರಿಸಿದೆ ಸೊ ಮಾಹಿತಿಗಳು. ಸೊ ಅದೇ ರೀತಿಯಾಗಿ ಈ ಅನ್ವೇಷಣೆಯನ್ನು ಸಹ ನಮಗೆ ಹೆಚ್ಚಾಗಿ ಒಂದು 40% 50% ಮಕ್ಕಳು ರಿಜಿಸ್ಟರ್ ಆಗದೇನೆ ಈ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ.
0: ಸರ್, ಇದರ ಜೊತೆಗೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಮೂಲಕ ಆ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲು ಹೇಗೆ ಸಹಕಾರ ಆಗುತ್ತೆ ಸರ್?
1: ಒಂದು

0: ಮಕ್ಕಳು ಸುಮಾರು ಟೈಮ್ ಏನು ಮಾಡಿರ್ತಾರೆ, ಈ ಪಠ್ಯಪುಸ್ತಕ ಓದಿರ್ತಾರೆ, ಆದರೆ ಅವರು ಪ್ರಾಯೋಗಿಕವಾಗಿ ಮಾಡಿರ್ತಾರ ಅರ್ಥ ಆಗಿದೆಯಾ ಅಂದರೆ ಗೊತ್ತಿರಲ್ಲ. ಸೊ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ತಮ್ಮ ಅನುಭವ ಆಗಿ ಅವ್ರು ಏನು ಕಲಿತಾರೋ ಅದು ತುಂಬ ಮನಸ್ಸಿಗೆ ಉಳ್ಕೊಳ್ಳುತ್ತೆ. ಸೊ ಆ ಪ್ರಾಯೋಗಿಕವಾಗಿ ಮಾಡುವಂಥ ಅವಕಾಶನೇ ಈ ಒಂದು ಅನ್ವೇಷಣೆ. ಸೊ ಒಂದು ಎರಡು ಹಂತದಲ್ಲಿ ಸಿಗಲ್ಲ, ಬಟ್ ರಾಜ್ಯ ಹಂತದಲ್ಲಿ ಅಂತ ಬಂದಾಗ ಪ್ರತಿ ವಿದ್ಯಾರ್ಥಿಗಳನ್ನು ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನಾವು ಇಟ್ಟಿರ್ತಾರೋ ಎಲ್ಲನೂ ಅವರು ಮಾಡಲೇಬೇಕು. ಸೊ ಟೈಮ್ ಎಷ್ಟು ತಗೊಳತ್ತಾರೋ ಅದು ಎರಡನೇ ಪ್ರಶ್ನೆ. ಸೊ ಆದರೆ ಎಲ್ಲ ವಿದ್ಯಾರ್ಥಿಗಳು ತಾವು ಏನ ಇನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದು ಕೊನೆಯವರೆಗೂ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶನೂ ಕೂಡ. ಸೊ ಅದರಿಂದ ಅವರು ಸುಮಾರು ವಿಷಯ ಕಲಿತಾರೆ. ನನಗಿದು ಗೊತ್ತಿದ್ದಿಲ್ಲ, ನಾನು ಸ್ಕೂಲಲ್ಲಿ ನೋಡಿದ್ದೆ, ಇವತ್ತು ನಾನು ಮಾಡಿದೆ, ಇನ್ನೊಂದು ನಾಲ್ಕು ಮಕ್ಕಳಿಗೂ ಹೇಳ್ತಾರೆ ನನಗೆ ಈ ಥರ ಅನುಭವ ಆಯಿತು. ಇನ್ನೊಂದೇನೆಂದರೆ ಸುಮಾರು ಜನ ಅನ್ಕೊಳ್ಳೋದು ವಿಜ್ಞಾನ ಅಂದರೆ ಕಷ್ಟ ಅಥವಾ ಭಯ ಅಂತ. ಈ ಥರ ಪ್ರಯೋಗಗಳನ್ನ ಮಾಡಿದಾಗ ಸಿಂಪಲ್ ಅನಿಸುತ್ತೆ, ಸೊ ಇಂಟ್ರೆಸ್ಟಿಂಗ್ ಅಂತ ಆಗುತ್ತೆ, ಅವ್ರಿಗೂ ಆಸಕ್ತಿ ಮೂಡುತ್ತೆ, ನಾನು ಮಾಡಬೇಕು, ಇದರಲ್ಲಿ ಇನ್ನೂ ಏನೋ ಇದೆ ಕಲಿಬೇಕು, ಪ್ರಶ್ನೆಗಳು ತುಂಬ ಕೇಳ್ತಾರೆ, ಮಾಡುವಾಗ ಉತ್ತರ ಬಂದಿಲ್ಲ ಅಂದರೆ ಏನಕ್ಕೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಆಸಕ್ತಿ ಆಗ ನಮಗೇನು ಅಂದರೆ ಈ ವಿಜ್ಞಾನದಲ್ಲಿ ಹೋಗುವಂಥ ಭಯ ಕಡಿಮೆ ಆಗುತ್ತೆ. ಒಂದೇ ಒಂದು ಅವ್ರದಲ್ಲಿ ಚಾಲೆಂಜ್ ಏನಾಗ್ಬೋದು ಅಂದರೆ ಈ ಟರ್ಮ್ಸ್. ಸೊ ಅದು ಇಂಗ್ಲೀಷಲ್ಲಿರುತ್ತೆ, ಸೊ ಅದಕ್ಕೊಂದು ಕಷ್ಟ ಆಗ್ಬೋದು, ಬಟ್ ಅವ್ರಿಗೆ ಕುತೂಹಲ ಮೂಡಿಸೋದ್ರಲ್ಲಿ ಅಥವಾ ಆಸಕ್ತಿ ಬರೋದ್ರಲ್ಲಿ ಇದರಲ್ಲಿ ಯಾವುದೂ ಸಂಶಯ ಇಲ್ಲ. ಈ ಪ್ರಾಯೋಗಿಕವಾಗಿ ಮಾಡೋದ್ರಲ್ಲಿ ಅವರು ವಿಜ್ಞಾನಕ್ಕೆ ತುಂಬ ಆಸೆ ಪಡೋದು ಅಥವಾ ಇಷ್ಟಪಡೋದ್ರಲ್ಲಿ ಮುಂದಾಗ್ತಾರೆ.
1: ಓಕೆ, ಸರಿ, ಈಗ ತಾವು ಹೇಳ್ದಂಗೆ ಈಗ ವಿವೇಕ ಪಿ ಯು ಕಾಲೇಜ್ಗಿರ್ಬೋದು ಅಥವಾ ಬೇರೆ ಕಾಲೇಜ್ಗಳಿಗಿರ್ಬೋದು, ಅಂದರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಲ್ಲಿ ಏನೇನು ಒಂದು ವ್ಯವಸ್ಥೆಗಳು ಸಿಗುತ್ತೆ ಸರ್?
0: ಸರಿ, ಇದರಲ್ಲಿ ಪಿ ಯು ಕಾಲೇಜ್ಗೆ ಅಂತ ನಾವು ಯಾವುದೋ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ, ಆದರೆ ಅವರು ಉನ್ನತ ಶಿಕ್ಷಣಕ್ಕೋಸ್ಕರ ಅಂತ ನಾವು ಟಾಪ್ ಯಾರು ಬಂದಿರ್ತಾರೋ ಅಂಥವ್ರಿಗೆ ಕ್ಯಾಶ್ ಪ್ರೈಸ್ ಅಲ್ಲೇ ಆವತ್ತೇನೆ ಶಿಬಿರ ಕೊನೆ ದಿನದಲ್ಲೇ ಅವ್ರಿಗೆ ಕೊಡ್ತೀವಿ. ಸೊ ಅದ ನಂತರ ಅವ್ರಿಗೆ ನಾವು ಸಪೋರ್ಟ್ ಅಂತ ನೋಡೋದಾದರೆ, ಸೊ ನಮ್ಮದು ಪಿ ಯುಗೆ ನಾವು ಏನು ಆನ್ಲೈನ್ ಕ್ಲಾಸಸ್ಗಳಂತ ಹೇಳಿದ್ನಲ್ಲ, ಸೊ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಅವ್ರು ಎಲ್ಲೇ ಇದ್ರೂ, ಸೊ ನಮ್ಮದು ಲೆವೆಂತ್ ಟ್ವೆಲ್ತ್ ಏನನ್ನ ಪಾಠಗಳು ನಾವು ಮಾಡ್ತೀವೋ ಅಥವಾ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಏನು ಅವೈಲಬಲ್ ಇರ್ತದೋ ಅದೆಲ್ಲ ಮಕ್ಕಳಿಗೆ ಲಭ್ಯ ಇರುತ್ತೆ.
1: ಓಕೆ ಸರ್, ಈಗ ಒಂದು ವೇಳೆಗೆ ನಮ್ಮ ಈಗ ಅನ್ವೇಷಣೆ ಎಕ್ಸಾಮನ್ನು ಬರೆದ್ಬಿಟ್ಟು ವಿವೇಕ ಪಿ ಯು ಕಾಲೇಜ್ ಸರ್ಗೂರ್ಗೆ ದಾಖಲಾದಂಥ ಮಕ್ಕಳಿಗೆ ಇಲ್ಲಿ ಯಾವ ಥರ ಒಂದು ವ್ಯಾಸಂಗಗಳು ಅಥವಾ ಇದಿರುತ್ತೆ ಸರ್, ಹೇಗೆ?
0: ಸರ್, ಇಲ್ಲಿ ಪಿ ಯು ಕಾಲೇಜಲ್ಲಿ ಅಂತ ಕೇಳೋದಾಯ್ತು ಅಂದರೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಸಿ ಇ ಟಿಗೆ ತರಬೇತಿಗಳನ್ನ ಕೊಡ್ತಾರೆ, ನೀಟ್ಗೆ ತರಬೇತಿಗಳನ್ನ ಕೊಡ್ತಾರೆ, ಜೆ ಡಬಲ್ ಇ. ಸೊ ಅದನ್ನು ಅಷ್ಟೇ ಒಂದು ಪರೀಕ್ಷೆ ನಡೆಸಿ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಸೊ ಅಂಥವ್ರಿಗೆ ಜೆ ಡಬಲ್ ಇ ಟ್ರೈನಿಂಗನ್ನು ಸಹ ಅವ್ರಿಗೆ ಕೊಡ್ತಾರೆ. ಅದಲ್ದಿರಂಗೆ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಅವರೊಂದು ಪರೀಕ್ಷೆ ನಡೆಸ್ತಾರೆ ಅವ್ರದ್ದು ಉನ್ನತ ಶಿಕ್ಷಣಕ್ಕೋಸ್ಕರ ಸ್ಕಾಲರ್ಶಿಪ್ ಆಗಿ, ಆ ಎಕ್ಸಾಮ್ಸ್ಗಳಿಗೂ ಅವ್ರಿಗೆ ಅಟೆಂಡ್ ಮಾಡುವಂಥ ಅವಕಾಶಗಳು ಸಿಗುತ್ತೆ, ಇಂಥ ಸೌಲಭ್ಯಗಳು. ಮತ್ತು ಸರ್ಗೂರಲ್ಲಿರುವಂಥ ಕಾಲೇಜು ರೆಸಿಡೆನ್ಷಿಯಲ್, ಸೊ ಅಲ್ಲೇ ಉಳ್ಕೊಂಡು ವಸತಿಯಾಗಿ ಅವರಲ್ಲಿ ಸ್ಟಡಿ ಮಾಡಬೇಕಾಗಿರುತ್ತೆ.
1: ಅಂದರೆ ಫ್ರೀ ವ್ಯವಸ್ಥೆ ಇರುತ್ತಾ ಅಥವಾ ಹೇಗೆ ಸರಿ?
0: ಅವ್ರಿಗೆ ಈ ಪ್ರಕ್ರಿಯೆಯಲ್ಲಿ ಅವರು ಬಂತು ಅಂದರೆ ಸೊ ಅವ್ರಿಗೆ ಉಚಿತ ಶಿಕ್ಷಣ ಇರುತ್ತೆ, ಆದರೂ ಸ್ವಲ್ಪ ಅಮೌಂಟು ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಅಂತ ಕೊಡಬೇಕಾಗಿರುತ್ತೆ, ಅದೊಂದು 10% ಆಗಿರ್ಬೋದು ಅಥವಾ 15% ಆಗಿರ್ಬೋದು. ಸೊ ಓವರ್ಆಲ್ ಫೀಸಲ್ಲಿ ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಭಾಗದಲ್ಲಿ ಇರುತ್ತೆ.
1: ಓಕೆ ಸರ್, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿ ಭಾಗಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳೊಂದು ಹಳೆಯ ವಿದ್ಯಾರ್ಥಿಗಳೇನಾದರೂ ಯಶೋಗಾದಿಗಳ ಅನುಭವಗಳನ್ನು ತಾವು ಹಂಚಿಕೊಳ್ಬೋದ ಸರ್ ಆ ಒಂದು ಕಾರ್ಯಕ್ರಮದ ಬಗ್ಗೆ?
0: ಖಂಡಿತ, ಈ ಪ್ರಕ್ರಿಯೆ ಆಗಲೇ ಹೇಳಿದಾಗೆ ಕೋವಿಡ್ ನಂತರ ಪ್ರಾರಂಭ ಆಗಿದ್ದು. ಸೊ ಈಗ ಇನ್ನೊಂದು ಖುಷಿ ವಿಚಾರ ಏನಂದರೆ, ಕಳೆದ ವರ್ಷಗಳೆಲ್ಲ ಈ ಹಳೆ ವಿದ್ಯಾರ್ಥಿಗಳೇ ನಮ್ಮ ಕೈ ಜೋಡಿಸಿ ಈ ಪರೀಕ್ಷೆಗಳಲ್ಲಿ ನಡೆಸುವಂತೆ ಪ್ರಕ್ರಿಯೆಗಳಲ್ಲಿ ಅವರು ಸರಾಸರಿ ಭಾಗಿಯಾಗಿದ್ದಾರೆ. ಸೊ ಒಂದು ರಿಜಿಸ್ಟ್ರೇಷನಿಂದ ಹಿಡಿದು ಸೊ ಅವರು ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡೋವರೆಗೂ ಅವರು ಸಂಸ್ಥೆ ಜೊತೆಲೇ ಇದ್ದು ವಾಲಂಟಿಯರ್ ಆಗಿ ಅವರು ಬಂದು ಇದರಲ್ಲಿ ಭಾಗಿಯಾಗಿ, ನಮ್ಗೆ ಖುಷಿ ವಿಚಾರ ಏನಂದ್ರೆ ಅವ್ರು ಜೂನಿಯರ್ಸ್ನ ಸೆಲೆಕ್ಟ್ ಮಾಡೋದು ಸೀನಿಯರ್ಸೇ ಆಗ್ತಾ ಇದ್ದಾರೆ. ಸೊ ಅದೊಂದು ಹೆಮ್ಮೆಯ ವಿಚಾರ. ಸೊ ಈಗ ಅದೇ ಅಲುಮ್ನೈ ಸ್ಟೂಡೆಂಟ್ಸ್ಗಳೇ ಸೇರಿ ಒಂದು ವಿವೇಕ ಸೇವಾದಳ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಈಗ ನಿನ್ನೆ ಒಂದು ಗೂಗಲ್ ಮೀಟ್ ಒಂದು ಹಾಕೊಂಡಿದ್ರು. ಸೊ ಅದೇನಂದ್ರೆ ಈಗ ಸಿಇಟಿ ರಿಸಲ್ಟ್ ಬಂತು. ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಅವರು ಆಪ್ಷನ್ ಎಂಟ್ರಿಗಳು ಯಾವ ರೀತಿ ಮಾಡಬೇಕು, ಕಾಲೇಜ್ ಆಯ್ಕೆಗಳು ಯಾವ ರೀತಿ ಮಾಡಬೇಕು ಅಂತ ಸುಮಾರು ಮಕ್ಕಳಿಗೆ ಗೊಂದಲಗಳಿರುತ್ತೆ. ಸೊ ಅದಕ್ಕೆ ಈ ಸೀನಿಯರ್ಸೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ.

0: ಸೊ ಯಾರು ಇದು ವಿ ಎಸ್ ಪಿ ಅಥವಾ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಅಡಿಯಿಂದ ಯಾರೆಲ್ಲ ಓದ್ಕೊಂಡೋದ್ರು, ಸೊ ಅಂತ ವಿದ್ಯಾರ್ಥಿಗಳಿಗೆ ಒಂದು ಗುಂಪನ್ನು ಮಾಡಿಕೊಂಡು ಅವ್ರ ಜೂನಿಯರ್ಸ್ ಗಳಿಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ಅನ್ವೇಷಣೆಗೆ ಅವರ ಭಾಗಿ ತುಂಬಾ ಹೆಚ್ಚಾಗಿದೆ. ಸೊ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಕ್ಸಾಮ್ ಸೆಂಟರ್ ಗಳಿಗೆ ಹೋಗಿ ಎಕ್ಸಾಮ್ ವ್ಯಾಲ್ಯೂಯೇಷನ್ ಇಂದ ಮಾಡೋದು, ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇವ್ಯಾಲ್ಯೂಯೇಷನ್ ಮಾಡೋದು, ಸೊ ಇದರಲ್ಲೆಲ್ಲ ಅವ್ರದ್ದು ಭಾಗಿ ಹೆಚ್ಚಿದೆ.
1: ಓಕೆ ಸರ್, ಈಗ ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ಅಂದರೆ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ವಿಜ್ಞಾನ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳ್ತಾರೆ ಅಂತ ಹೇಳ್ತೀರಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನು ಭವಿಷ್ಯದ ಒಂದು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ತಾವು ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಬೋದು ಸರ್? ಹೇಗೆ
0: ಒಂದು ಅವಕಾಶ ಅಂದರೆ ವಿಜ್ಞಾನದಲ್ಲಿ ತುಂಬಾ ಇದೆ, ಅದಕ್ಕೊಂದು ಸಪ್ರೇಟಾಗಿ ಒಂದು ಕೆರಿಯರ್ ಗೈಡೆನ್ಸ್ ಅಂತ ಮಾಡಿದ್ರೆ ಒಳ್ಳೆಯದು. ಆದರೆ ಈಗ ಟೆಂತ್ ಮುಗಿಸಿದ ತಕ್ಷಣ ಅವ್ರಿಗೆ ಏನು ಸೌಲಭ್ಯ ಇದೆ ಅಂತ ಹೇಳ್ಬೋದು. ಸೊ ವಿಜ್ಞಾನ ಸಂಬಂಧಪಟ್ಟಂಗೆ ಅವ್ರಿಗೆ ಆಯ್ಕೆಗಳಲ್ಲಿ ಎರಡು ಮುಖ್ಯವಾಗಿ ಅವ್ರಿಗೆ PCMB ಅಥವಾ PCMC ಅಂತ ಆಪ್ಷನ್ಗಳು, ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಸೊ ಅಥವಾ ಬಯಾಲಜಿ. ಸೊ ಈ ಎರಡು ಕೋರ್ಸ್ಗಳಲ್ಲಿ ಅವರು ಎನ್ರೋಲ್ ಆಗ್ಬೋದು. ಸೊ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಆಸೆ ಏನಿರುತ್ತೆ ಅಂದರೆ ನಾನು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ಸೊ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಗಳು ಆಗಲ್ಲ, ಆದರೆ ಮುಖ್ಯವಾಗಿ ಏನು ಅಂದರೆ ಸ್ಕಿಲ್ ಅಂತೂ ಕಲಿಬೇಕು. ಸೊ ಯಾವುದೇ ಪ್ರೊಫೆಷನಲ್ ಹೋದ್ರೂ ಒಂದು ಕೌಶಲ್ಯ ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ಅದಕ್ಕೆ ಆದ್ಯತೆಯನ್ನು ಹೆಚ್ಚು ಕೊಡ್ತೀವಿ. ಸೊ ಮುಂದೆ ಅವ್ರು ಹೋಗ್ತಾ ಹೋಗ್ತಾ ಇಂಜಿನಿಯರಿಂಗಲ್ಲಿ ಸುಮಾರು, ಅದರಲ್ಲೂ ನೀವು ನೋಡ್ತು ಅಂದರೆ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇದೆ, EEE ಅಂತ ಇದೆ, ಈಗ AI ಅಂಡ್ ಮಿಷಿನ್ ಲರ್ನಿಂಗ್ ಅಂತನೂ ಇದೆ, ಸುಮಾರು ಕೋರ್ಸ್ಗಳು ಅದರಲ್ಲೂ ಡೈವರ್ಸ್ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಈ ಹಂತದಲ್ಲಿ ಹೇಳೋದು ಏನು ಅಂದರೆ, ಸೊ ಅವ್ರ ಕೆರಿಯರಲ್ಲಿ PCMB ಅಥವಾ PCMC ಅದಕ್ಕೆ ಏನು ಎನ್ರೋಲ್ ಆಗಬೇಕು ಅನ್ನೋದನ್ನ ಅವರು ಫೋಕಸ್ ಮಾಡಬೇಕು. ಒಂದು ಕಂಪ್ಯೂಟರ್ ಸೈನ್ಸು ಅಥವಾ ಬಯಾಲಜಿ ಅದನ್ನ ಅವ್ರು ತಗೊಂಡು CET ಮತ್ತು NEET ಅವರು ಪ್ರಿಪೇರ್ ಆದರೆ ಸಾಕು ಅಂತ.
1: ಓಕೆ ಸರಿ, ಅದೇ ರೀತಿ ಈ ಒಂದು ವಿಜ್ಞಾನ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ವಿಷಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಸರ್?
0: ಒಂದು ಈಗ ಎಲ್ಲಾ ಕಡೆನೂ ನೋಡ್ತಾ ಇರೋದು ಕೌಶಲ್ಯದ ಬಗ್ಗೆ, ಅವ್ರಿಗೆ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಒಂದು ವರ್ಕಿಂಗ್ ಮಾಡೆಲ್ ಅಂತ ಒಂದು ಮಾಡಬೇಕು. ಸುಮಾರು ಟೈಮು ನಾವು ಈ ಒಂದು ವಿಜ್ಞಾನ ದಿನಗಳು ಅಂತ ಆಚರಣೆ ಮಾಡ್ತೀವಿ. ಆಚರಣೆ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ ಒಂದು ವರ್ಕಿಂಗ್ ಮಾಡೆಲ್ ತರಬೇಕು ಅಂತ. ಸುಮಾರು ಟೈಮ್ ಅವ್ರು ಏನ್ ಮಾಡ್ತಾರೆ, ಯಾವುದೋ ಅಂಗಡಿಲಿ ಸಿಗುವಂಥ ಮಾಡೆಲ್ಗಳು ವರ್ಕಿಂಗ್ ಮಾಡೆಲ್ ತರ ತಗೊಂಡು ಬರೋದಕ್ಕಿಂತ ಅದು ಎಷ್ಟು ವರ್ಕ್ ಆಗುತ್ತೋ ಇಲ್ಲೋ, ಇವರೇ ಕೈಯಾರೆ ಅದನ್ನು ಮಾಡಿ ಡಿಸೈನ್ ಮಾಡಿ ಅದನ್ನು ತಂದಿಟ್ರೆ ಅವ್ರಿಗೆ ಹಿನ್ನೆಲೆ ಗೊತ್ತಿರುತ್ತೆ.
1: ಹೌದು.
0: ಸೊ ಯಾಕೆ ಬಲ್ಪು ವರ್ಕ್ ಆಗಲ್ಲ ಅಂತ ಹೆಂಗೆ ವಿಜ್ಞಾನಿಗೆ ಗೊತ್ತಾಯ್ತೋ ಅದೇ ರೀತಿಗೆ ಇವ್ರಿಗೆ ಅರ್ಥ ಆಗುತ್ತೆ ಈ ನನ್ನ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ ಯಾಕೆ ಅನ್ನೋದು ಅವ್ರಿಗೆ ತಿಳುವಳಿಕೆಗೆ ಬರುತ್ತೆ. ಸುಮಾರು ಟೈಮು ನಾವು ತೀರ್ಪುಗಾರರಾಗಿ ಹೋದಾಗ ಗೊತ್ತಾಗುತ್ತೆ, ಮಕ್ಕಳಿಗೆ ಒಂದೆರಡು ಪ್ರಶ್ನೆಗಳು ಕೇಳಿದ್ರೆ ಆ ಮಾಡೆಲ್ ಬಗ್ಗೆ ಏನು ಪ್ರಶ್ನೆ ಉತ್ತರ ಗೊತ್ತಿರಲ್ಲ. ಸೊ ಯಾಕೆಂದ್ರೆ ಅವ್ರು ಪ್ರಾಯೋಗಿಕವಾಗಿ ಏನು ಮಾಡಿರಲ್ಲ. ಅದೇ ಕೆಲವು ವಿದ್ಯಾರ್ಥಿಗಳು ನೋಡಿದಾಗ ಅವ್ರದ್ದು ಏನೇ ಮಾಡೆಲ್ ಚಿಕ್ಕದಿತ್ತು ಅಂದ್ರೂ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ತುಂಬಾ ಉತ್ಸಾಹ ಇರ್ತದೆ. ನಾನು ಹಿಂಗ್ ಮಾಡಿದೆ, ನಾನು ಈ ತರ ಮಾಡಿದೆ, ನನಗೆ ಇದ್ದು ಸಿಗ್ಲಿಲ್ಲ, ಅದಕ್ಕೆ ಕಾರ್ಡ್ಬೋರ್ಡ್ ತಗೊಂಡೆ, ನಾನು ಈ ತರ ಕಟ್ ಮಾಡಿದೆ, ಏನೋ ಒಂದು ನಾನು ಜುಗಾಡ್ ಮಾಡಿ ಇದು ವರ್ಕಿಂಗ್ ಆಗಿದೆ ಅಂತ ಹೇಳೋದ್ರಲ್ಲಿ ಅವ್ರಿಗೆ ತುಂಬಾ ಖುಷಿ ಇರ್ತದೆ. ಅದು ಕಲಿಯೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು, ಯಾವ್ದು ರೆಡಿಮೇಡ್ ತಂದು ಮಾಡಿ ನಾನು ಪ್ರಯೋಗ ಮಾಡಿದೀನಿ ಅನ್ನೋದಕ್ಕಿಂತ.
1: ಓಕೆ ಸರ್, ಈ ಒಂದು ಸಾಲಿನಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ನೋಂದಣಿಯನ್ನು ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಯಾವ ಒಂದು ದಿನ ಕೊನೆಯ ದಿನವಾಗಿರುತ್ತೆ, ಮತ್ತು ಹೇಗೆ ಅಂದರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಅವರು ಪೂರ್ಣಗೊಳಿಸ್ಬೋದು ಸರ್?
0: ಓಕೆ, ಇದು ಪ್ರಾರಂಭ ಆಗಿದ್ದು ಜೂನ್ ತಿಂಗಳಲ್ಲೇ, July 5 ಕೊನೆ ದಿನಾಂಕ ಇದೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ರಿಜಿಸ್ಟ್ರೇಷನ್. ಸೊ ಅದಾದಮೇಲೆ ಅವ್ರಿಗೆ ನಾವು ಎಕ್ಸಾಮ್ ಸೆಂಟರ್ಗಳಂತ ಅಲಾಟ್ ಮಾಡ್ತೀವಿ. ಸೊ ಆಗಲೇ ಹೇಳಿದಾಗೆ ಅವರು ಯಾವ ಪ್ರಿಫರೆನ್ಸನ್ನು ಕೊಟ್ಟಿರ್ತಾರೋ, ಆದ್ಯತೆಯನ್ನು ಕೊಟ್ಟಿರ್ತಾರೋ ಅಂಥ ಸೆಂಟರ್ಗಳಿಗೆ ಅವ್ರಿಗೆ ಎಕ್ಸಾಮ್ ಬರೆಯುವಂಥ ಅವಕಾಶಗಳು ಇರುತ್ತೆ. July 5 ಕೊನೆ ದಿನಾಂಕ.
1: ಓಕೆ, ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಏನಾದರೂ ಶುಲ್ಕ ಆ ಥರ ಏನಾದರೂ ಇದೆಯಾ ಅಥವಾ ಹೇಗೆ ಸರ್?
0: ಇದರಲ್ಲಿ ಶುಲ್ಕ ಯಾವುದೂ ಇಲ್ಲ, ಸೊ ಉಚಿತವಾಗೇ ಇದೆ. ಸೊ ಯಾರು ವಿದ್ಯಾರ್ಥಿಗಳು ಎಲ್ಲನೂ ದುಡ್ಡು ಕೊಡೋ ಅಂತ ಅಗತ್ಯ ಇಲ್ಲ. ಸೊ ಅವರೇ ನೇರವಾಗಿ ಗೂಗಲ್ ಹೋಗಿ @SVYM ಅಥವಾ @Anveshane.SVM ಅಂತ ಹೊಡೆದ್ರೆ ಅಲ್ಲೇ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಾಂದ್ರೆ ನಾವೇ ಒಂದು QR ಕೋಡನ್ನು ಕೊಟ್ಟಿರ್ತೀವಿ ಅಥವಾ ವಾಟ್ಸಪ್ ಚಾನಲ್ ಅಥವಾ ಲಿಂಕ್ ಅಲ್ಲಿ ಅವ್ರಿಗೆ ಸಿಕ್ತು ಅಂದ್ರೆ ಅದರಲ್ಲಿ ಅವರು ರಿಜಿಸ್ಟರ್ ಆಗ್ಬಹುದು.

0: ಸೊ ಆದರೆ ಕಡ್ಡಾಯವಾಗಿ ಅವರ ಆಧಾರ್ ಸಂಖ್ಯೆನ ಕೊಡಬೇಕಾಗಿದೆ.
1: ಕೊಡಬೇಕಾಗತ್ತೆ. ಓಕೆ, ಈಗ ತಾವು ಮೊದಲೇ ಹೇಳ್ದಂಗೆನೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೋಂದಣಿನ ಮಾಡ್ಕೊಳ್ಬೋದಾ, ಅಥವಾ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾತ್ರ ಅದರಲ್ಲಿ ನೋಂದಣಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ.
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು.
1: ಹಾಂ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಹಾ ಸರ್, ನನ್ನ ಪ್ರಶ್ನೆ ಏನಂತ ಅಂದ್ರೆ ಈ ಎಕ್ಸಾಮ್ ನ ಯಾವ ತರ ಕಂಡಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾವ ಮಂತಲ್ಲಿ ಎಕ್ಸಾಮ್ ನ ನೀವು ನಡೆಸ್ತಾ ಇದ್ದೀರಾ, ಮತ್ತೆ ಈ ಎಕ್ಸಾಮ್ಗೆ ಏನ್ ಮಾನದಂಡ ಬೇಕು ಈ ಎಕ್ಸಾಮ್ ಬರೆಯೋದಕ್ಕೆ? ಕೆಲವೆಲ್ಲ ಕ್ರೈಟೀರಿಯಾಸ್ ಇರುತ್ತಲ್ವಾ, ಹಿಂಗೆ ಇರ್ಬೇಕು ಇಲ್ಲ ಅಂದ್ರೆ ಅಂತ, ಆತರ ಇದಕ್ಕೆ ಏನಾರ ಒಂದು ಮಾನದಂಡ ಇದೆಯಾ? ವಿದ್ಯಾರ್ಥಿಗಳು ಜಸ್ಟ್ ಇತ್ತು ಬರೆಯಕ್ಕೆ ಇಚ್ಛೆಪಟ್ರೆ ಇದಕ್ಕೆ ಏನ್ ಮಾನದಂಡ ಇದೆ? ಯಾವ ಮಂತಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾ ಅಂತ ತಿಳ್ಕೊಬೇಕಾಗಿತ್ತು, ಮತ್ತೆ ನೆಕ್ಸ್ಟ್ ಯಾವ್ದು ಅಂತಲೂ ತಿಳ್ಕೊಬೇಕಾಗಿತ್ತು ಸರ್.
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮೇಡಮ್.
0: ಅವ್ರದ್ದು ಎರಡನೇ ಪ್ರಶ್ನೆ ಅರ್ಥ ಆಗಿಲ್ಲ, ಮೊದಲನೇದು ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ಏನಾದ್ರು ಮಿಸ್ ಆಗಿದ್ರೆ ಮತ್ತೆ ಕೇಳಿ ಮೇಡಮ್ ನಿಮ್ಮ ಪ್ರಶ್ನೆ. ಸೊ ಈಗ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು ಜುಲೈ 5ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಅದಾದ್ಮೇಲೆ ಜುಲೈ 6ನೇ ತಾರೀಕಿಂದ ಅವ್ರಿಗೆ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವಂತ ಒಂದು ಸೌಲಭ್ಯ ಅವ್ರದ್ದು ಲಾಗಿನ್ ಆದಾಗ ಅಲ್ಲೇ ಗೊತ್ತಾಗುತ್ತೆ. ಸೊ ಅವ್ರದ್ದು ಯಾವುದು ಸೆಂಟ್ರಿಗೆ ಅವ್ರಿಗೆ ಆಯ್ಕೆ ಆಗಿದೆ ಅಂತ. ಸೊ ಪರೀಕ್ಷೆ ಬಂದು ದಕ್ಷಿಣ ಕರ್ನಾಟಕದಲ್ಲಿ 12ನೇ ತಾರೀಕು ಜುಲೈ ಭಾನುವಾರ ಸೊ ಪರೀಕ್ಷೆ ಇದೆ. ಹೌದು, 12ನೇ ತಾರೀಕು ಜುಲೈ ಭಾನುವಾರ ಇರುತ್ತದೆ. ಸೊ ಅದು ಪರೀಕ್ಷೆ 10 ಗಂಟೆಯಿಂದ 12 ಗಂಟೆವರೆಗೂ ಹಂತ ಒಂದು ಪರೀಕ್ಷೆ, ಎರಡನೇ ಹಂತದ ಪರೀಕ್ಷೆ ಮಧ್ಯಾಹ್ನ ಇದೆ 2 ಗಂಟೆಯಿಂದ 4 ಗಂಟೆವರೆಗೂ. ಸೊ ಇನ್ನು ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅಂದರೆ ನಾರ್ತ್ ಕರ್ನಾಟಕದಲ್ಲಿ 19ನೇ ತಾರೀಕು ಇದೆ. 19ನೇ ತಾರೀಕು ಅದು ಮುಂದಿನ ಭಾನುವಾರ. ಸೊ ಅಂದರೆ 12ನೇ ತಾರೀಕು ಆದಮೇಲೆ ಅದು ಫಾಲೋವಿಂಗ್ ಸಂಡೇ ಅಂತ. ಸೊ ಅದನ್ನು ಅಷ್ಟೇ, ಅದು ಅದೇ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಸೊ ಈ ವಿದ್ಯಾರ್ಥಿಗಳಿಗೆ 8ನೇ ಮತ್ತು 9ನೇ ತರಗತಿಯ ಸೊ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಮೊದಲನೇ ಹಂತದಲ್ಲಿ ಹೌದು. ಸೊ ಈ ವಿದ್ಯಾರ್ಥಿಗಳಿಗೆ ಈಗ ಕೆಲವು ಕ್ಲಾಸಸ್ಗಳು ಆಗಿರುತ್ತೆ, ಕೆಲವು ಆಗಿರಲ್ಲ. ಅದಕ್ಕೆ ನಾವೇ ಏನ್ ಮಾಡ್ತಾ ಇದ್ದೀವಿ, ಪ್ರತಿದಿನ ನಾವು ಪ್ರೀ ರೆಕಾರ್ಡೆಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ವಿದ್ಯಾರ್ಥಿಗಳು ನಾವು ವಾಟ್ಸಪ್ ಚಾನಲ್ ಅಲ್ಲಿ ಜಾಯ್ನ್ ಆದ್ರೆ ಸೊ ಅವ್ರಿಗೆ ಈ ಲಿಂಕ್ ಗಳೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅನ್ವೇಷಣೆ ಅಂತ ಹೊಡೆದ್ರೆ ಸೊ ಅದರಲ್ಲಿ ಅನ್ವೇಷಣೆ 2026 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ಮಕ್ಕಳು ಎಲ್ಲ ಡೈಲಿ ಅವರು ವೀಕ್ಷಣೆ ಮಾಡ್ಬೋದು ಕ್ಲಾಸಸ್ಗಳನ್ನ. ಮತ್ತು ಪ್ರತಿ ಭಾನುವಾರ ಮಕ್ಕಳಿಗೆ ಏನೋ ಡೌಟ್ ಇತ್ತು ಅಂದರೆ ಸೊ ಲೈವ್ ನಾವು ಒಂದು ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಅಂತ ಮಾಡ್ತೀವಿ. ಸೊ ಅದು ಪ್ರತಿ ಭಾನುವಾರ 10 ಗಂಟೆಯಿಂದ ಇದೆ, ನಾಡಿದ್ದು ನಡೆಯುತ್ತೆ. ಅದರ ಲಿಂಕನ್ನು ನಾವು ವಾಟ್ಸಪ್ ಚಾನಲಲ್ಲೇ ನಾವು ಅದನ್ನು ಶೇರ್ ಮಾಡ್ತಾಯಿದ್ದೀವಿ.
2: ಸಾಕಷ್ಟು ಅನುಕೂಲ ಕೊಡ್ತಾ ಇದ್ದೀರಾ ಸರ್. ನಾನು ಎರಡನೇ ಕ್ವಶನ್ಗೂ ನಿಮ್ಮ ಹತ್ರ ಆನ್ಸರ್ ನೀವು ಹೇಳ್ಬಿಟ್ರಿ, ಅದು ಗಣಿತ ಮತ್ತೆ ವಿಜ್ಞಾನ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇದ್ರೆ ಅದೇ ಒಂದ್ ಮಾನದಂಡ ಮಕ್ಕಳಿಗೆ.
0: ಮತ್ತೆ ಇದು ಇನ್ನೊಂದು ಹೇಳ್ತೀನಿ, ಅದು ಮಕ್ಕಳು ಇಂಗ್ಲಿಷ್ ಅಲ್ಲಾದ್ರೂ ಕನ್ನಡದಲ್ಲಾದ್ರೂ ಬೈಲಿಂಗ್ವಲ್ ಇರುತ್ತೆ,
2: ಎರಡರಲ್ಲೂ ಬರೆಯೋದು ಅವಕಾಶ ಇದೆ.
0: ಯಾವ್ದಾದ್ರು ಒಂದ್ರಲ್ಲಿ ಬರೀಬೇಕು ಅವರು, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ.
2: ಅದೇ ಒಟ್ಟು ಎರಡು ಲ್ಯಾಂಗ್ವೇಜ್ ಆಪ್ಷನ್ ನೀವು ಕೊಡ್ತಾ ಇದ್ದೀರಾ, ಅವ್ರಿಗೆ ಯಾವ್ದು ಅನುಕೂಲನೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು.
0: ಹೌದು,
2: ಅದು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ.
0: ಹೌದು, ಕನ್ನಡ ಮೀಡಿಯಂ ಅವರು ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಬರೀಬಹುದು.
1: ಓಕೆ, ಬೇರೆ ಪ್ರಶ್ನೆ ಇತ್ತ ಮೇಡಮ್? ಹಲೋ. ಓಕೆ, ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ಅಂದ್ರೆ ಈಗ ಎಲ್ಲ ಮಕ್ಕಳು ಕೂಡ ಈ ಒಂದು ಅನ್ವೇಷಣೆಗೆ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂಚೆಯಿಂದನೂ ಕೂಡ ಈ ತರ ಕ್ಲಾಸ್ಗಳಿಗೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಈ ಒಂದು ತರಬೇತಿಗಳು ತಾವು ಕೊಡ್ತಕ್ಕಂಥ ತರಬೇತಿಗಳನ್ನ ಅವರು ಹಾಲಿಸ್ಬೋದ ಹೇಗೆ ಸರ್?
0: ಹೌದು, ಇದೊಂಥರ ಪರ್ಮನೆಂಟ್ ಅವ್ರಿಗೆ ಅವೈಲಬಲ್ ಇದ್ದೇ ಇರ್ತದೆ. ಸೊ ಬರೀ ಈ ವರ್ಷದವರು ಅಂತಲ್ಲ, ಯಾವ ಸ್ಟೂಡೆಂಟ್ಸ್ ಬೇಕಾದರೂ ಅದನ್ನ ತಗೊಂಡು ಓದ್ಬೋದು. ಸೊ ಯಾಕಂದ್ರೆ ಹೈಸ್ಕೂಲ್ ಕಾನ್ಸೆಪ್ಟ್ಸ್ಗಳೇ ನಾವು ಅಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದು ಓಪನ್ ಟು ಆಲ್. ಸೊ ಅದಕ್ಕೆ ನಮ್ದು ಯಾರು ಬೇಕಾದರೂ ಆಕ್ಸೆಸ್ಗೆ ಸಿಗುತ್ತೆ ಅದು. ಸೊ ಇಂಥವ್ರೆ ತಗೊಳ್ಬೇಕು ಅಂತೂ ಇಲ್ಲ, ಅದನ್ನು ತಗೊಂಡು ಶಾಲೆಗಳಲ್ಲಾದರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಪ್ರಾಯೋಗಿಕವಾಗಿಯೂ ತಗೊಂಡು ಯೂಸ್ ಮಾಡ್ಬೋದು.

0: ಸೊ ಅದರ ಯೂಟ್ಯೂಬಲ್ಲೂ ಇದೆ, ವಾಟ್ಸಪ್ಪಲ್ಲೂ ಲಿಂಕ್ನ ಶೇರ್ ಮಾಡ್ತಾ ಇರ್ತೀವಿ.
1: ಓಕೆ ಸರ್, ಈ ವರ್ಷದ ಅನ್ವೇಷಣೆ ಕಾರ್ಯಕ್ರಮದ ಏನಾದ್ರು ವಿಶೇಷತೆಗಳ ಬಗ್ಗೆ ಏನಾದ್ರು ತಿಳಿಸ್ಬೋದಾ, ಹೇಗೆ ಯಾವ ಥರ ಅಂತ?
0: ಈ ವರ್ಷದ ವಿಶೇಷ ಅಂದರೆ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆನೇ. ಮುಂಚೆ ನಾವೇನು ಮಾಡ್ತಾ ಇದ್ದೋ ಅಂದರೆ ಒಂದು ಗೂಗಲ್ ಲಿಂಕನ್ನು ಕಳಿಸಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು. ಸೊ ಈ ವರ್ಷ ನಾವು ಅದನ್ನು ವೆಬ್ಸೈಟಾಗೆ ತಂದು, ಸೊ ಅದರಲ್ಲೇ ಎಲ್ಲ ಮಕ್ಕಳೂ ರಿಜಿಸ್ಟರ್ ಆಗಿನೇ ಬರೀಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಇದು ನಮಗೆ ಯಾವಾಗ ಈ ರಿಜಿಸ್ಟ್ರೇಷನ್ ಹಂತಗಳು ಜಾಸ್ತಿ ಆಗ್ತಾ ಇದೆಯೋ, ಮಕ್ಕಳು ಸೀರಿಯಸ್ನೆಸ್ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮಗೆ 20,000 ರಿಜಿಸ್ಟ್ರೇಷನ್ಗಳಾಗ್ತಾ ಇದೆ. ಸೊ ನಾವು 14,000 ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಸ್ ಪ್ರಿಂಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ಗಳು ಮಾಡಬೇಕಾಗಿದೆ. ಸೊ ಮಕ್ಕಳು ಅಷ್ಟೇ ಸೀರಿಯಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಆದರೆ ಕೆಲವರು, ಈಗ ಉದಾಹರಣೆಗೆ ನಾನು ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾ ಇದ್ದೆ, 10th ಮುಗಿಸಿರೋರು ರಿಜಿಸ್ಟರ್ ಆಗ್ತಾರೆ. ಸೊ ಅವ್ರಿಗೆ ನಾವೇ ಡಿಸ್ಕ್ವಾಲಿಫೈಡ್ ಅಂತ ಫಸ್ಟ್ ಲೆವೆಲಲ್ಲಿ ರಿಜಿಸ್ಟ್ರೇಷನ್ ಅಲ್ಲೇ ತೆಗೆದು ಬಿಟ್ಟಿರ್ತೀವಿ. ಸೊ ಅವ್ರು ಬಂದು ಬರೆಯಂಗಿಲ್ಲ. ಯಾರು ಈ ವರ್ಷ 10ನೇ ತರಗತಿ ಓದ್ತಾ ಇದಾರೋ ಅಂತ ವಿದ್ಯಾರ್ಥಿಗಳು ಮಾತ್ರ ಬರೆಯಕ್ಕೆ ಅವಕಾಶ. ಸೊ ಅವ್ರು ರಿಜಿಸ್ಟರ್ ಆಗಿದ್ರು ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಬರೀ ಆಪ್ಷನ್ ಇರಲ್ಲ, ಅವ್ರು ಆಲ್ ಟಿಕೆಟ್ ಜನರೇಟ್ ಆಗಲ್ಲ. ಸೊ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆದ್ರೂ ಸೊ ಅವ್ರಿಗೆ ಎಕ್ಸಾಮ್ ಬರೆಯೋ ಅವಕಾಶ ಇರಲ್ಲ. ಸೊ ಇದು ನಮಗೆ ಈ ವೆಬ್ಸೈಟ್ ಮಾಡಿದ್ರ ಮುಖಾಂತರ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಸೊ ಮತ್ತು ಈ ವಿದ್ಯಾರ್ಥಿಗಳು ಪರೀಕ್ಷೆ ಸೆಂಟರ್ಗೆ ಹೋಗುವಾಗ, ಸೊ ಅವ್ರದ್ದು ಒಂದು ID ಕಾರ್ಡ್, ಸ್ಕೂಲ್ ID ಕಾರ್ಡ್ ತಗೊಂಡು ಹೋಗ್ಬೇಕು, ಮತ್ತು ಆಲ್ ಟಿಕೆಟ್ ಸೊ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತಗೊಂಡು ಹೋಗ್ಬೇಕು. ಸೊ ಇದ್ರ ಮುಖಾಂತರ ಇದೊಂದು ಹೊಸ ವಿಶೇಷತೆ ಅಂತಾನೆ ಈ ಸಲ ಪ್ರಾರಂಭ ಮಾಡಿದೀವಿ. ಸೊ ಯಾಕಂದ್ರೆ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ ಹೋದಾಗ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗ್ತಾರೆ ಸೊ ವಿದ್ಯಾರ್ಥಿಗಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಗಳಿನ.
1: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ನಮಸ್ತೆ ಸರ್, ಹೇಳಿ.
2: 8-9 ಪಠ್ಯಪುಸ್ತಕಗಳಲ್ಲಿ ಕ್ವಶನ್ಗಳನ್ನ ಕೇಳ್ತೀರಾ, ಬೇರೆ ಸಪರೇಟ್ ಆಗಿ ಏನಾದ್ರು ಕೇಳ್ತೀರಾ?
0: ಇಲ್ಲ ಸರ್, 8 ಮತ್ತು 9 ತರಗತಿಗೆ ಸಂಬಂಧಪಟ್ಟಂತೆ ಮಾತ್ರ.
2: ಔಟ್ ಆಫ್ ಸಿಲೆಬಸ್ ಏನಿಲ್ಲ?
0: ಔಟ್ ಆಫ್ ಸಿಲೆಬಸ್ ಯಾವುದೇ ಇರಲ್ಲ. ಮತ್ತೆ ಇಂಗ್ಲಿಷ್ ವಿಷಯದಲ್ಲಿ ಕೇಳಿರ್ತೀವಿ, ಬಟ್ ಅದು ವೆರಿ ಲಿಮಿಟೆಡ್. ಸೊ ಹೆಚ್ಚಾಗಿ 8-9 ತರಗತಿನೂ ಇರ್ತದೆ. 10ನೇ ತರಗತಿಲಿ ಈಗ ಎಲ್ಲನೂ ಕ್ಲಾಸಸ್ಗಳು ಸಿಲೆಬಸ್ ಮುಗಿಸಿರಲ್ಲ, ಅದಕ್ಕೆ ಅಂತಲೇ ನಾವು ಅವ್ರಿಗೆ ವೀಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಟಾಪಿಕ್ ಸಂಬಂಧಪಟ್ಟಕ್ಕೆ 8th ಇರ್ತದೆ, 9th ಇರ್ತದೆ.
1: ನಂಗೆ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಕಡೆ ಮಾತನಾಡಿ, ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದೀರ ಅಂತ ಅನ್ಸುತ್ತೆ.
2: ಹಾಂ
1: ಹೇಳಿ ಹೇಳಿ.
0: ಕನ್ನಡ ಮೀಡಿಯಂ ಅಲ್ಲಿ ಓದ್ತಾರೋರು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರೋರು ಯಾರು ಬೇಕಾದ್ರೂ ಬರೀಬಹುದು. ಇಲ್ಲ, ಈ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಯಾವುದೂ ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು.
2: ಹಾಸ್ಟೆಲ್
1: ಸೌಕರ್ಯ ಇದೆ
0: ಸರ್. ಯಾವುದು PUC ಇದೆ ಸರ್? ಸರ್ PUC ಕಳೆದ ವರ್ಷ ನಮಗೆ 120 ಇತ್ತು ಸರ್. ಅಂದ್ರೆ ನಮ್ಮ ಸರ್ಗೂರು PUCಯಲ್ಲಿ 85 ಹಾಸ್ಟೆಲ್ದು ಫೆಸಿಲಿಟಿಗಳಿತ್ತು 85 ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಸೆಕೆಂಡ್ PUC ಅವರು ಇರ್ತಾರೆ ಅಲ್ಲೇನೆ.
1: ಬೇರೆ ಪ್ರಶ್ನೆ ಇತ್ತ ನಾಗರಾಜ್?
0: ಅಂದ್ರೆ ಈ ಪರೀಕ್ಷೆ ನಡೆಸ್ತಾ ಇರೋದು ನಾವು ಬರೀ ಟ್ಯಾಲೆಂಟ್ ಸರ್ಚಿಗ್ ಮಾತ್ರ. ಸೊ PUC ಅಂತದ್ದು ನಾವಿನ್ನು ಮುಂದುವರಿಸಬೇಕಾಗಿದೆ. ಆದ್ರೆ ಅಲ್ಲಿಗೆ ನೀವು ಪ್ರವೇಶ ತಗೊಳ್ಬೇಕಂದ್ರೆ ಈ ಪರೀಕ್ಷೆ ಬರೀಬೇಕು, ಬರೀಬೇಕು.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರಿಗೆ ಕರೆ ಮಾಡಿದ್ದಕ್ಕೆ.
0: ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ಸೊ ಕಳೆದ ಸಲ ನಮ್ಗೆ ಇದು ಅನುಭವ ಆಯ್ತು. ರಿಜಿಸ್ಟರ್ ಆಗಿರಲ್ಲ, ಆದ್ರೆ ಅವ್ರು ಎಕ್ಸಾಮ್ ಬಂದ್ಬಿಡ್ತಾರೆ. ಸೊ ಈಗ ಯಾವುದೇ CET ಅಥವಾ NEET ಪರೀಕ್ಷೆಗೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರು ನೇರವಾಗಿ ಹೋಗಿ ಬರೀ ಅವಕಾಶ ಇರಲ್ಲ. ನಾವು ಅದೇ ಸೀರಿಯಸ್ನೆಸ್ ತಂದಿದ್ದೀವಿ ಈ ಸಲ. ಸೊ ಮಕ್ಕಳು ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಬರೆಯೋ ಪರೀಕ್ಷೆಗೆ ಅವಕಾಶ ಇರಲ್ಲ. ಸೊ ನಾನು ಡೈರೆಕ್ಟ್ ಸ್ಪಾಟ್ ಅಲ್ಲೇ ಬಂದು ನಾನು ರಿಜಿಸ್ಟರ್ ಆಗ್ತೀನಿ ಅಂದ್ರೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಯಾರೆಲ್ಲ ಬರಿಬೇಕು ಅಂತ ಆಸಕ್ತಿ ಇರ್ತಾರೋ ರಿಜಿಸ್ಟರ್ ಮಾಡೋದು ಕಡ್ಡಾಯ.
1: ಓಕೆ, ಅಂದ್ರೆ ಈ ಒಂದು ಪರೀಕ್ಷೆ ಬರಿಬೇಕಾದ್ರೆ ಸಂಸ್ಥೆ ಕಡೆಯಿಂದ ಮಾತ್ರ ರೆಪ್ರೆಸೆಂಟ್ಗಳು ಇರ್ತಾರೆ ಅಥವಾ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಹೇಗೆ ಸರ್?
0: ಸರ್ ಇದರಲ್ಲಿ ಎರಡು ಥರನೂ ಇದೆ. ಒಂದು ನಮಗೆ ಪ್ರಿಪ್ರೇಷನ್ಗೆ ಅಂತ ಹಂತಕ್ಕೆ ಬಂದಾಗ ಎಲ್ಲ ಸೇರಿನೇ

0: ಮಾಡ್ತೀವಿ. ಸೊ ಇದು ನಮ್ಮ ಸಂಸ್ಥೆಯಲ್ಲೇ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಅಲುಮ್ನೈಸ್ ಇದ್ದಾರೆ. ಸೊ ಅವರೇ ನಡ್ಸ್ಕೊಂಡು ಬರ್ತಾ ಇರೋಂಥ ಕಾರ್ಯಕ್ರಮ ಇದಾಗ್ತಾ ಇದೆ. ಸೊ ಅವರಲ್ಲೇ ಸುಮಾರು ಜನ ಆರ್ ಐ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅಜಿಮ್ ಪ್ರೇಮ್ಜಿಯಲ್ಲಿ ಓದ್ತಾ ಇದ್ದಾರೆ. ಸೊ ಅವರು ಓದ್ತಾ ಇರೋಂಥ ಕೋರ್ಸ್ಗಳೇ ಇದು. ಸೊ ಅವರು ನಮ್ಮ ಜೊತೆಲಿ ಸೇರಿ, ಸೊ ಸಂಸ್ಥೆಯಲ್ಲಿರುವಂಥ ಶಿಕ್ಷಕರು ಸೊ ಸೇರಿ ಈ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ.
1: ಓಕೆ. ಸೊ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿ ಆಗಲಿ ಈ ಒಂದು ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ. ಹೇಗಿದೆ ಸರ್ ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಯಲ್ಲಿ ಶಿಕ್ಷಕರ ಪಾತ್ರ ಹೇಗೆ?
0: ಹೌದು, ಶಿಕ್ಷಕರ ಪಾತ್ರ ತುಂಬ ಮುಖ್ಯನೇ. ಯಾಕಂದರೆ ನಮಗೆ ಮುಖ್ಯವಾಗಿ ಅವರು ಈ ಮಕ್ಕಳಿಗೆ ಎಷ್ಟು ವಿಷಯಗಳನ್ನ ತಿಳಿಸಿ, ಹೌದು ಈ ಥರ ಪರೀಕ್ಷೆ ಇದೆ ನೀವು ಬರೀರಿ, ಸೊ ಇಷ್ಟೊಂದು ಅವಕಾಶಗಳಾಗುತ್ತೆ, ಅಥವಾ ನೀವೊಂದು ಯಾವುದೋ ವಿಚಾರಗಳನ್ನ ಕಲಿತೀರಾ ಅಂತ ಪ್ರೋತ್ಸಾಹ ಕೊಟ್ಟರೆ ಸೊ ಈ ವಿದ್ಯಾರ್ಥಿಗಳು ಮುಂದೆ ಬರೋದಕ್ಕೆ ಸಾಧ್ಯತೆ ತುಂಬ ಹೆಚ್ಚು. ಯಾಕಂದರೆ ಪ್ರತಿ ವಿದ್ಯಾರ್ಥಿಗಳಿಗೂ ತಮ್ಮ ಫೇವ್ರೇಟ್ ಒಂದು ಟೀಚರ್ ಇರ್ತಾರೆ.
1: ಖಂಡಿತ ಸರ್.
0: ಸೊ ಶಿಕ್ಷಕರ ಪಾತ್ರ ತುಂಬ ಮುಖ್ಯ. ಸೊ ಶಿಕ್ಷಕರು ಇದನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ. ಸೊ ನಮ್ಮ ಎನ್ರೋಲ್ಮೆಂಟ್ ಅಲ್ಲೂ ಅಷ್ಟೇನೆ. ಸೊ ಸುಮಾರು ಜನ ಏನ್ ಮಾಡಿದ್ದಾರೆ, ಒಂದು ಶಿಕ್ಷಕರು ತಮ್ಮ ನಂಬರೇ ಕೊಟ್ಬಿಟ್ಟು ರಿಜಿಸ್ಟರ್ಗಳು ಮಾಡ್ತಾ ಇರ್ತಾರೆ. ಸೊ ಈ ಸಲ ಅದನ್ನು ಸಹ ಸ್ವಲ್ಪ ಗಮನ ಹರಿಸ್ಬೇಕು ಅಂತಾನು ಹೇಳ್ತೀನಿ. ಸೊ ವಿದ್ಯಾರ್ಥಿಗಳದ್ದೇ ಆಧಾರ್ ನಂಬರ್ ಕೊಟ್ಟು ವಿದ್ಯಾರ್ಥಿಗಳ ಹೆಸರಲ್ಲೇ ಅವರು ರಿಜಿಸ್ಟರ್ ಮಾಡಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದೊಡ್ಡ
1: ದೊಡ್ಸಿದ್ನಾಕ್ರಿ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ?
2: ಈಗ ಮಕ್ಕಳ ಅನ್ವೇಷಣೆ ಮಾಡಿ ಉಚಿತ ಶಿಕ್ಷಣ ಮಾಧ್ಯಮಕ್ಕೆ ಪ್ರಚೋದನೆ ಮಾಡತಕ್ಕಂತಹ ವಿವೇಕಾನಂದಕ್ಕೆ ನಾನು ವಿಜಯಪೂರ್ವಕ
1: ಅಭಿನಂದಿಸಿದ್ರೆ,
2: ಪ್ರಸ್ತುತ ಪ್ರಪಂಚದಲ್ಲಿ ಮಕ್ಕಳ ಒಂದು ಜ್ಞಾನಾರ್ಜನೆ ಅದ್ಭುತವಾಗಿರ್ತಕ್ಕಂತ ಒಂದು ಕ್ರಿಯೆ ಇದೆ, ಆ ಕ್ರಿಯೆಯನ್ನ ಮೂಡಿಸ್ಲಿಕ್ಕೆ ನೀವು ಒಂದು ಚೈತನ್ಯ ತುಂಬಿರೋದಕ್ಕೆ ನಾನು ನಿಮಗೆ ಎಷ್ಟು ಹೃದಯಪೂರ್ವಕ ಅಭಿನಂದನೆ ಹೇಳಿದ್ದು ತೀರ್ದು. ಅದೇ ರೀತಿ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮಕ್ಕಳ ಪ್ರಗತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ.
0: ಧನ್ಯವಾದಗಳು ಸಿದ್ನಾಯಕ್ ಅವರೇ, ನೀವು ಹೇಳಿದ್ದು. ಸೊ ನಮಗೂ ಅದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆಯಿಂದ ನಾವು ನೋಡಿದ್ರೆ ಎಲ್ಲನೂ ಸರ್ಕಾರನೇ ಮಾಡೋಕ್ಕಾಗಲ್ಲ. ಸೊ ನಮ್ಮಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು, ಈಗ ಪ್ರಾರಂಭದಲ್ಲೇ ನಾನು ಹೇಳಿದೆ ಸರ್ಕಾರನೇ ಒಂದು ನಡೆಸ್ತಾ ಇತ್ತು ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತ. ಸೊ ಅವರು ನಿಲ್ಲಿಸಿದ್ರು ಅಂತ ನಾವೇನು ಸುಮ್ಮನೆ ಆಗಲಿಲ್ಲ. ಯಾಕಂದ್ರೆ ಪ್ರತಿಭೆಗಳಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ ಪ್ರತಿಭೆ ವಿದ್ಯಾವಂತರು ಇದ್ದಾರೆ. ಸೊ ಆದ್ರೆ ಅದನ್ನ ಗುರುತಿಡಿಯೋರು ಬೇಕು. ಸೊ ಕೆಲವು ಶಿಕ್ಷಕರು ತಮ್ಮ ಹಂತದಲ್ಲೇ ಗುರುತಿಡಿತಾ ಇರ್ತಾರೆ, ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಸೊ ಕೆಲವು ಟೈಮು ಇದಕ್ಕೆ ಅಪ್ಲೈ ಮಾಡು, ಅದಕ್ಕೆ ಅಪ್ಲೈ ಮಾಡು, ನೀನು ಈ ಹಂತಕ್ಕೆ ಹೋಗ್ಬೇಕು, ಆ ಹಂತದಲ್ಲಿ ಪರೀಕ್ಷೆ ಬರೀಬೇಕು ಅಂತ ಶಿಕ್ಷಕರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಬಟ್ ಎಲ್ಲ ಶಿಕ್ಷಕರು ಆ ರೀತಿ ಮಾಡೋಕ್ಕಾಗುತ್ತಾ ಅಂದರೆ ಸಾಮರ್ಥ್ಯ ಇರಲ್ಲ. ಕೆಲವು ನಾನು ಖುದ್ದಾಗಿ ಕೆಲವು ಶಿಕ್ಷಕರನ್ನ ಭೇಟಿ ಮಾಡಿದ್ದೀನಿ, ಅವರೇ ತಮ್ಮ ಸ್ವಂತ ಖರ್ಚೇ ಹಾಕ್ಬಿಟ್ಟು ಮಕ್ಕಳಿಗೆ ಕಳಿಸಿರ್ತಾರೆ. ಸೊ ಯಾವುದೇ ಪ್ರತಿಭೆಗಳು ಒಂಚೂರು ಹಿಂದೆ ಉಳಿಬಾರ್ದು ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆನೆ ಹೋಗ್ತಾರೆ ಶಿಕ್ಷಕರು. ಸೊ ಅದರಲ್ಲಿ ನಮ್ಮದು ಒಂದು ಚಿಕ್ಕ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಈ ಟ್ಯಾಲೆಂಟ್ ಸರ್ಚಲ್ಲಿ, ಈ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗಳಲ್ಲಿ.
2: ಈಗ ಅದಕ್ಕೆ ಸರ್, ಈಗ ಪ್ರತಿಭಾನ್ವೇಷಣಾ ಪರೀಕ್ಷೆಯನ್ನ ತಾವು ಮಾಡ್ತಾ ಇದ್ರಿ, ಪ್ರತಿಯೊಂದು ಸರ್ಕಾರನು ಕೂಡ ಪ್ರತಿಭಾನ್ವೇಷಣೆಗೆ ಎಕ್ಸಾಮ್ ಮಾಡಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಜಿಲ್ಲೆ ಒಂದೇ ಯಾರು ತೆರೆದು ಆ ಮಕ್ಕಳ ಪ್ರಗತಿಯನ್ನ ಮಾಡಬಹುದಲ್ಲ, ಇಷ್ಟು ನೀವು ಒಂದು ಮೆಮೊರೆಂಡಮ್ನ ಸರ್ಕಾರ ಕಳಿಸಬಹುದಲ್ಲ ಅಂತ ನನ್ನ ಒಂದು ಮನವಿ ಏನಾದ ಸಮರ್ಪಿಸ್ತಾ ಇದ್ದೀನಿ.
0: ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಸೊ ನಮ್ಮ ಹಂತದಲ್ಲಿ ಏನು ಸರ್ಕಾರಿ ಅವ್ರಿಗೆ ಗಮನಕ್ಕೆ ತರಬೇಕು, ಅದನ್ನು ಖಂಡಿತ ಮಾಡೋಣ.
2: ಅದು ಮಾಡಿದ್ರೆ ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು
1: ಸಲ್ಲಿಸ್ತೇನೆ. ಓಕೆ, ಧನ್ಯವಾದಗಳು ದೊಡ್ಡ ಸಾಧನೆ ಕರೆ ಮಾಡಿದ್ದಕ್ಕೆ.
2: ಓಕೆ ಓಕೆ
1: ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಹೇಗೆ ಬಳಸ್ಕೊಳ್ಬೋದು ಸರ್?

0: ನಾನು ಆಗಲೇ ಹೇಳಿದೆ, ಸೊ ಮಕ್ಕಳಿಗೆ ನಾವು ಈಗಾಗಲೇ 10ನೇ ತರಗತಿ ಮತ್ತು ಹೈಸ್ಕೂಲ್ ರಿಲೇಟೆಡ್ ಆಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ನಾವು ಈಗಾಗಲೇ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಇದು ಬರೀ ಇಷ್ಟೇ ಅಲ್ಲ, ನಾವು ಮುಂದುವರಿಸ್ಬೇಕು ಅಂತಲೂ ಇದ್ದೀವಿ. ಪಿ ಯು ಹಂತದಲ್ಲೂ ಮಕ್ಕಳಿಗೆ ಈ ಸೌಲಭ್ಯಗಳು ಸಿಗಬೇಕು ಅಂತ. ಆದರೆ ಬರೀ ಸರ್ಗೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪಿ ಯು ಸಿ ಮಕ್ಕಳು ಎಲ್ಲೇ ಓದ್ತಾ ಇದ್ರು ಅವ್ರಿಗೂ ಒಂದಷ್ಟು ಶೈಕ್ಷಣಿಕವಾಗಿ ಸೊ ಒಂದಷ್ಟು ವಿಷಯ ಆಧಾರಿತವಾಗಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು. ಈಗ ಉದಾಹರಣೆಗೆ ಒಂದು ವಿಚಾರಗಳು ಕೆಲವು ಬೇಸರ ಆಗುತ್ತೆ, ಕೆಲವು ಕಾಲೇಜ್ಗಳು ಮುಚ್ಚುತ್ತವೆ.
1: ಹೌದು,
0: ಈಗ ಉದಾಹರಣೆಗೆ ನಾವು ನೋಡಿದ್ರೆ ನಾ ಇಲ್ಲೇ ಹತ್ರದಲ್ಲಿಂತ ಭೀಮಟ್ಕೆರೆ KPS ಶಾಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದು, ಸೊ ನಮ್ಗೂ ಸಹ ಡೋನರ್ ಸಮಸ್ಯೆಯಿಂದ ಅಲ್ಲಿ ಕಾರ್ಯಕ್ರಮ ಕೆಲವು ಮುಂದುವರೆಕ ಆಗಿದ್ದಿಲ್ಲ. ಈಗ ಅಲ್ಲಿ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್, ಸೊ ಈಗ ಅದು ಮುಚ್ಚುವಂತ ಹಂತದಲ್ಲಿದೆ. ಸೊ ಅದಕ್ಕೆ ಅಲ್ಲಿರೋ ವಿಜ್ಞಾನ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಥವಾ ಏನು ಮಾಡಬೇಕು, ಸೊ ಅವ್ರಿಗೆ ಇಲ್ಲ ಅಂದ್ರೆ ಕೋಟೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜಿಗೆ ಸೇರ್ಬೇಕು, ಸೊ ಫೀಸ್ ಅಷ್ಟು ಕಟ್ಟಕ್ಕಾಗುತ್ತೋ ಇಲ್ವೋ ಗೊತ್ತಿರಲ್ಲ, ಈಗ ಮನೆಯಲ್ಲಿ ಎಷ್ಟು ಚಾಲೆಂಜ್ ಇರುತ್ತೆ, ಆದ್ರೂ ಪ್ರತಿಭೆವಂತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೆ ಸೌಲಭ್ಯಗಳು ಸಿಗ್ಬೇಕು ಅಥವಾ ಪಿ ಯು ಹಂತದಲ್ಲಿ ಏನೆಲ್ಲ ಅವ್ರಿಗೆ ಸಿಗ್ಬೇಕು, ಸೊ ಕೊಡ ಪ್ರಯತ್ನದಲ್ಲಿ ನಮ್ಮ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ ಮಾಡ್ತಾ ಮುಂದೆ ಹೋಗೋಣ ಅನ್ನೋದಲ್ಲಿ ನಾವಿದ್ದೀವಿ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತ್ರಿ. ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿ ಉದ್ದೇಶಗಳೇನು, ಹೇಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಮತ್ತು ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಎಲ್ಲ ಸಾಕಷ್ಟು ಒಂದು ಇದನ್ನು ತಿಳಿಸ್ರಿ ಸರ್. ಒಂದು ವೇಳೆ ಏನಾದರೂ ಅವರು ಅರ್ಜಿ ಸಲ್ಲಿಸುವಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಹೇಗೆ ಯಾರನ್ನು ಅವರು ಸಂಪರ್ಕ ಮಾಡಬೇಕು, ಯಾವ ಥರ ಒಂದು ಸಲಹೆಗಳನ್ನು ಅವರು ಪಡ್ಕೊಳ್ಬೇಕು ಸರ್?
0: ಗಣಿತ, ಅದಕ್ಕೆ ಒಂದು 2 ನಂಬರನ್ನು ಸಹ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಇಬ್ರು ಅದಕ್ಕೇನೆ ಅಂತಲೇ ಡೆಡಿಕೇಟೆಡ್ ಆಗಿ ಸ್ಟಾಫ್ ಇರ್ತಾರೆ. ಸೊ ಅವ್ರದ್ದು ಏನೇ ಸಮಸ್ಯೆ ಬಂತು ಅಂದ್ರೂ ಅದನ್ನು ಬಗೆಹರಿಸೋದಕ್ಕೆ. ಸೊ ಒಂದು ಪುನೀತ್ ರಾಜ್ ಅಂತ ಅವ್ರದ್ದು ನಂಬರ್ ಹೇಳ್ತೀನಿ, 9686-86-419-45. ಸೊ ಈ ನಂಬರ್ಗೆ ಕರೆ ಮಾಡ್ಬೋದು. ಸೊ ಇಲ್ಲ ಅಂದರೆ ಇನ್ನೊಬ್ರು ನಂಬರನ್ನು ಹೇಳ್ತೀನಿ, ಗೋವಿತ್ ಕಿರಣ್ ಅಂತ, 7892-12-83-54. ಈ ನಂಬರ್ಗೆ ಅವರು ಕರೆ ಮಾಡ್ಬೋದು. ಸೊ ಇದರಲ್ಲಿ ಏನೇ ಅವ್ರಿಗೆ ದಾಖಲಾತಿ ಸಮಯದಲ್ಲಿ ಅಥವಾ ಪರೀಕ್ಷೆಗೆ ಇನ್ನೇನೇ ಬೇಕಾದರೂ ಮಾಹಿತಿಗಳನ್ನ ಈ ನಂಬರ್ಗೆ ಅವರು ಕರೆ ಮಾಡಿದರೆ ಸೊ ಅವ್ರಿಗೆ ನಾವು ಏನೋ ಉತ್ತರಗಳನ್ನ ಕೊಡ್ಬೋದು.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾಂ, ನಮಸ್ತೆ.
2: ಗುಡ್ ಆಫ್ಟರ್ನೂನ್ ಸರ್.
1: ಹಾಂ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಾವು ಸಹನಾ ಸಹನಾ ಅಂತ.
1: ಹಾಂ.
2: ರೆಸಿಡೆನ್ಶಿಯಲ್ ಸ್ಕೂಲ್ BRS ಇಂದ ಮಾತಾಡ್ತಿದ್ದೀನಿ.
1: ಎಲ್ಲಿ BRS ಇಂದನಾ?
2: BRS ಸರ್, ಮೊರಾಠಿ ಸ್ಕೂಲ್.
1: ಓಕೆ, ಯಾವ ಊರು?
2: BRS.
1: ಅಲ್ಲ ಸರ್, ಎಲ್ಲಿ ಯಾವ ಯಾವ ಊರಲ್ಲಿ ಬರುತ್ತೆ ಅದು ಸ್ಕೂಲ್ ಒಂದೇ? BRS ಅಲ್ಲಿಯಾ?
0: ನೀವೀಗ 10ನೇ ತರಗತಿಯಲ್ಲಿ ಇದ್ದೀರಾ. 10ನೇ ತರಗತಿಯಲ್ಲಿ ನೀವು ಈಗ ಸುಮಾರು ವಿಷಯಗಳು ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಸುಮಾರು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಸೊ ಇನ್ನೊಂದೇನಂದ್ರೆ ಈ ಅನ್ವೇಷಣೆ ಬರೋದ್ರಿಂದ ಒಂದು ರಾಜ್ಯ ಹಂತದಲ್ಲಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ಕಾಂಪಿಟೇಟರ್ಗಳು ಇರ್ತಾರೆ, ಸೊ ನಿಮ್ಮ ಆಯ್ಕೆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೊಂದು ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ SLC ಪರೀಕ್ಷೆ ಬರೀತೀರಾ, ಎಷ್ಟು ವಿದ್ಯಾರ್ಥಿಗಳು ಬರೀತಾರೆ ರಾಜ್ಯದಲ್ಲಿ? 100,000 ವಿದ್ಯಾರ್ಥಿಗಳು ಬರೀತಾರೆ. ಸೊ ಈ ರೀತಿ ನಿಮಗೆ ಒಂದು ಅನುಭವ ಆಗುತ್ತೆ. ಸೊ ಟ್ಯಾಲೆಂಟ್ ಸರ್ಚ್ ಅನ್ನೋದಾದ ಅಂದರೆ ಈ ನಮ್ಮ ಪರೀಕ್ಷೆಯಲ್ಲಿ ನಾವು ನೋಡೋದಾದರೆ ಎಲ್ಲ ಶಾಲೆಗಳಲ್ಲೂ ಟಾಪರ್ಸ್ಗಳು ಆಯ್ಕೆ ಆಗ್ತಾರೆ. ಸೊ ಆ ಟಾಪರ್ಸ್ಗಳ ಜೊತೆಲಿ ನೀವು ಕಾಂಪೀಟ್ ಮಾಡ್ತೀರಾ. ಸೊ ಈ ಒಂದು ಸ್ಟೇಟ್ ಕ್ಯಾಂಪ್ ಅಂತ ನಾವು ನೋಡೋದಾಯ್ತು ಅಂದರೆ ಅಲ್ಲಿ ಬರೋದೆಲ್ಲನೂ ವಿದ್ಯಾರ್ಥಿಗಳು 600 ಅಂಕ ತಗೊಳ್ಳೋರು ಮೇಲೆ ಇರ್ತಾರೆ. ಸೊ ಆವಾಗ ನಿಮಗೆ ಆ ಕಾಂಪಿಟೇಷನ್ ಲೆವೆಲ್ ಅರ್ಥ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿದ್ದೀನಿ, ನಾನು ಎಲ್ಲಿವರೆಗೂ ತಿಳ್ಕೊಳ್ಬೋದು. ಸುಮಾರು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ ಏನಂದರೆ ನನಗೆಲ್ಲ ಗೊತ್ತಿದೆ, ನಾನೇ ನಮ್ಮ ಸ್ಕೂಲ್ಗೆ ಟಾಪರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಬೇರೆ ಸ್ಕೂಲಲ್ಲೂ ಟಾಪರ್ಗಳು ಇರ್ತಾರೆ ಅಂತಲೂ ಯೋಚನೆ ಮಾಡಬೇಕು. ಸೊ ಆ ಹಂತದಲ್ಲಿ ಅವರು ಸಿದ್ಧತೆಗಳು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದು ಒಂದು. ಎರಡನೇದು ಆಗಲೇ ನಾನು ಹಂಚ್ಕೊಳ್ತಾ ಇದ್ದೆ. ಸೊ ಸುಮಾರು ವಿಜ್ಞಾನಿಗಳು ಬರ್ತಾರೆ. ಸೊ ಈ ಒಂದು

0: ವಸತಿ ಶಿಬಿರಕ್ಕೆ, ಸ್ಟೇಟ್ ಲೆವೆಲ್ ಕ್ಯಾಂಪಿಗೆ. ಸೊ ಆ ಸೈಂಟಿಸ್ಟ್ಗಳ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ, ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಆ ಸದುಪಯೋಗಗಳನ್ನ ನೀವು ಪಡ್ಕೊಳ್ಬೋದು, ಅದೆಲ್ರಿಗೂ ಸಿಗಲ್ಲ. ಸೊ ಒಂದಷ್ಟು ಎಕ್ಸ್ಪೋಜರ್ಗಳು ನಿಮ್ಗೆ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿ ನಾನಿದ್ದೀನಿ, ನಾನು ಎಲ್ಲಿ ಗಂಟ ಹೋಗ್ಬೋದು. ಸೊ ಮತ್ತೆ ನಿಮ್ಮ ಹಿಂದೆ ನಿಮ್ಮ ಮನೆ ಪರಿಸ್ಥಿತಿ ಏನೇ ಇರ್ಬೋದು, ಅದಕ್ಕೆ ಇದು ಯಾವುದು ಸಂಬಂಧ ಅಲ್ಲ. ಸೊ ಬರೀ ದುಡ್ಡಿರೋರು ಮಾತ್ರ ಅಲ್ಲಿಗೆ ಹೋಗ್ಬೋದೇನೋ, ಬರೀ ಸಿಟಿಯವ್ರು ಮಾತ್ರ ಹಿಂಗೆ ಮಾಡ್ಬೋದೇನೋ ಅಂತ ಅಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೂ ಟ್ಯಾಲೆಂಟ್ ಇದೆ ಅಂದರೆ ಎಲ್ಲಿ ಗಂಟನಾದರೂ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ.
1: ಇನ್ನೊಂದ್ಸರಿ ಹೇಳ್ತೀರಾ ಏನಂತ?
0: ಸೊ ಯಾಕಂದ್ರೆ ಈಗ ಟೆಂತ್ ಇಂದಾನೆ ನೀವು ಪಿ ಯು ಸಿ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿರೋದು. 8ದಲ್ಲಿ NMMS ಅಂತ ಒಂದು ಪರೀಕ್ಷೆ ಇದೆ, ಆಯ್ತಾ? ಸೊ

0: ಅವ್ರ ಗುರಿ ಏನಿರ್ತದೋ ಅದನ್ನ ಮುಟ್ಟಕ್ಕೆ ಇದೊಂದು ದಾರಿ ಅಂತಾನೆ ಹೇಳ್ಬೋದು ಈ ಅನ್ವೇಷಣೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬುರುದೇದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ ಮತ್ತು ಜನಧ್ವನಿ ತಂಡಕ್ಕೂ.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಆ ಪ್ರತಿಭಾನ್ವೇಷಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
1: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
2: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯೋ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯೋ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನ ಬಾಳಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲೇ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ ಸರ್.
1: ಹಾಂ.

0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
0: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮಸ್ಕಾರ. ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತ್ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಕ್ಕಂಥದ್ದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆ ತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಟರ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್,
0: ಹೇಳಿ ಹೇಳಿ.
1: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರುತ್ತೆ ಸರ್ ಆ ಪಂಚಾಯತ್ಗೆ, 45 ವಿಲೇಜ್ ಸರ್.
0: ಭೀಮಟ್ಕೇರಿ ಪಂಚಾಯತಿ ಗಂದೆ
1: ಗ್ರಾಮ ಪಂಚಾಯತಿ ಸರ್, ಭೀಮಟ್ಕೇರಿ ಗ್ರಾಮ ಪಂಚಾಯತಿ.
0: ಓಕೆ,
1: ಅದನ್ನ ಎರಡು ಗ್ರಾಮ ಪಂಚಾಯತಿ, ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
0: ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
1: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರ. ಅದಕ್ಕೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಕೇರಿ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರು ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಂಗೆ, ಭೀಮಟ್ಕೇರಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕೋದ್ ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಹಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಣತಿ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮೆನ್ ಯಾವ್ದು.
1: ಇಲ್ಲ ಇಲ್ಲ ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು.

0: ನಾಳೆ ದಿನ ಮತ್ತೆ ಗುಂಪು ಕರ್ಷಣ ಆಗ್ತದೆ ಸರ್. ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂತ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿಡಿಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಇನ್ನೊಂದು ಮನೆ ಪ್ರಶ್ನೆ, ಫೋನಿ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳ ಮೂರನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳು ಸಮಸ್ಯೆ ಅಲ್ಲೇ ಬಗೆಹರುತ್ತೆ ಸರ್. ಈ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋವಿಡ್ ತಲಕ್ಕೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
1: ನಮ್ಮ ಜಿಲ್ಲಾ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ.

0: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ, ಒಂದೇ ಮೂಟ್ರಿ ಇರೋದ್ರು ಇಲ್ಲೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ ಹೇಳ್ತಿದ್ರಿ, ಒಂದ್ಸಿದ್ರಿ, ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
1: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪು ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
1: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು.
0: ಅದಕ್ಕೆ
1: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
1: ಹೇಳಿ.
0: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
1: ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
1: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
1: ಓಕೆ, 30,000. ನಿಮ್ದು ಹಳೆ ಇದು
0: ಗೋಡೆ, 7 ಗೋಡೆ ಆಗದ, ಮೇಲ್ಚಾವಣೆ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
1: ಅದೇ ಅದೇ,
0: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
1: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMI ಏನ್ ಪ್ರಾಬ್ಲಮ್
0: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
1: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
0: ನೀವ ಸರ್ ಜೊತೆ ಮಾತಾಡೋದು, ನಮ್ಮ ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
1: ಇಲ್ಲ
0: ಆಗಿದೆ ಸರ್.
1: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
0: ಮಾಡಿ.
1: ಹೌದು ಹೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರಿ, ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯೆ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
1: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ October 2 ಮಾಡ್ತೀವಿ.

0: ವಿಶೇಷ ಗ್ರಾಮ ಸಭೆ, ಅದನ್ನು ನಾವು ಬೈಪರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ ನಾಲ್ಕು ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲ ಕಾಮಗಾರಿಗಳು ಎಲ್ಲ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರಬಹುದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯತಿ.
1: ಹಾ, ಶ್ರೀಧರ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರ್ವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕ ದಿಸಿಕೆ ಅಂತ ಇತ್ತು ಸರ್. ಆ ಚಿಕ್ಕ ದಿಸಿಕೆಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ, ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವರಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್. ಇವಾಗ ಹಾಗಾದನ್ನ ನಾನು ತಹಸೀಲ್ದಾರ್ ಅವರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್, ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎ ಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳ್ರದ್ನ ನೋಡಿ.

0: ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು ಮೂರ್ನಾಲ್ಕು ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವ್ರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು, ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನಾಗಿ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರಿದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಕೂಡ ನಮ್ಮ ITDP ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್. ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ರಿ.
1: ಓಕೆ ಸರ್.
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರೋಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರಂದ್ರೆ, ಮೊದಲಂಗೆ ಮ್ಯಾನ್ಯಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ, ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆಯ ಆರ್ಎಸ್ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೆ ನಾವು ಇಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ವಿಲ್ಸ್ ಮಾಡಿಸಿದ್ವಿ. ಮತ್ತೆ ನೀವು ಆರ್ಎಸ್ಕೆ

0: ಹೇಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ, ಯೋಜನೆಗಳ ಬಗ್ಗೆ ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡಿಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ವರ್ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಚ್ಚೂರ ಹಾಡಿ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ವರ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದು ಕಾಲ್ದಾರಿ ತೀರ ಇರೋದು. ಸೊ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಇದು ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ
0: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ದ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಪಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರ ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ, ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಎಚ್ ಡಿ ಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
2: ಓಕೆ
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು,
1: ಹಲೋ, ಹೇಳಿ ಹೇಳಿ.
2: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ನೀವು ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್

0: ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಡ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ್ ಹಾಡಿ ಬಂದಿರಂತ ಲೈನ್ ಅದ್ರಲ್ಲಿ. ಹಲೋ,
1: ಹೇಳಿ ಹೇಳಿ, ಕೇಳಿಸ್ತದೆ.
0: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವರನ್ನು ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಷ್ಟ ನಿಮಗೆ ಆರು ಗಂಟೆ ಐತೆ ಅಂದ್ರೆ ಆನೆಗೆ ಅದೇ ಜಾಗದಲ್ಲಿ ಇರ್ತದೆ ಒಂದು. ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
1: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
1: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಎನ್ ಆರ್ ಎಲ್ ಎಂ. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ, ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳು ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ ಡಿ ಎಲ್ ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
2: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
3: ಗೌರಿ.
2: ಗೌರಿ, ಹಾ ಗೌರಿ ಅಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ಅಲ್ಲಿ

0: ಎರಡು ಕುಂಟೆನ ನೀ ಎರಡು ಕುಂಟೆನ ಒಂದು ಕುಂಟೆನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ.
1: ಬೀದಿ ಲೈಟ್ ಇಲ್ಲ.
0: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಮ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಮನೆಗಿನ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದ್ ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮಲ್ಲೆಲ್ಲ ಆಡಿಗಳಲ್ಲೆಲ್ಲ ಟಾರ್ಪೈ
1: ಮನೆನೆ. ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
0: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದಲ್ವಾ, ಎರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
1: ಈಗ
0: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
1: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲಾ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸ್ವತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
0: ಸರ್ ಅದನ್ನ ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
1: ಈಗ
0: ರಿಓಪನ್ ಮಾಡ್ಬೋದಲ್ಲ ಅವರು.
1: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ

0: ಅಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನು ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನು ಆ್ಯಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೊಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನು ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸೋಕ್ಕೆ ಹೇಳ್ತೀನಿ.
1: ಸುಮ್ನೆ ಸರ್, ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಏನಂತ ಹೇಳಿಕೊಟ್ಟಿದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಪಿ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ ಕಟ್ಟಿ, ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
0: ಆಯ್ತಾ
1: ಗೌರಮ್ಮ, ಅಲ್ಲೇ ಮೀಟ್ ಮಾಡ್ಕೊಂಡು ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು
0: ಇಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕೆ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರೋ ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ.
1: ಒಂಚೂರು ಎಲ್ಲಾರು ಬಂದ್ರೆ ನೋಡ್ಬೇಕಲ್ಲ, ರೈತರ ಹತ್ರ ಬೀಜಲಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಆಸ್ಪತ್ರೆ ಬೇಕು, ಮನೆಗಳು ಕೊಡಕಾದ್ರೆ ಆಸ್ಪತ್ರೆ ಬೇಕು, ಅದ್ರ ಒಂದು ಬೀಜಲಾಯ್ತು ನಮ್ಗೆ ಕೊಟ್ರ ಆಯ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ, ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀಜಲಾಯ್ತು ನಮ್ಗೆ ಕೊಟ್ರ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ.

0: ಯಾರ್ ಮಾಡ್ತಾರೆ ಸರ್ ಅದಕ್ಕೆ ಹೇಳೋದು, ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
1: ಇಲ್ಲ, ಈಗ ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ, ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
0: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ, ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು.
1: ಓಕೆ, ಗುಡ್. ಆಯ್ತು ಆಯ್ತು ಸರ್, ಅದ್ರ ಬಗ್ಗೆ ನೋಡ್ತಾರೆ ಗೌರಮ್ಮ ಅವರೇ. ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿಗೆ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
0: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
1: ಆಯ್ತು, ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವರೇ, ಕರೆ ಮಾಡಿ.
0: ನಾವು ಸಾಯ ಸತ್ರ ಸಾಯವು ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕಡೆ, ನಿಮ್ದೆ ಧರ್ಮ.
1: ಆಯ್ತು, ಓಕೆ, ಧನ್ಯವಾದಗಳು ಗೌರಮ್ಮ, ಕರೆ ಮಾಡಿದ್ದಕ್ಕೆ.
0: ಸರ್ ಸರ್ ನೀ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ನಾವು ಇದೆ ಅದನ್ನು ಸಹ ಅವ್ರಿಗೆ ನಮ್ಮ ಸರ್ಕಾರದಿಂದ ಅವ್ರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನು ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತು ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
2: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ಕಾರ ಸರ್.
2: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಕೆಂಪನಾಡಿಯಿಂದ.
2: ತಮ್ಮ ಹೆಸರು?

0: ಚಿಕ್ಕಮಾರ್ ಅಂತ ಸರ್.
1: ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
0: ನೀರು ಬಿಡ್ತಾರೆ ಸರ್, ಒಂದು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತ್ಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತೀವಿ, ಬೋರ್ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮು ಜ್ವರ ಒಂದು ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
0: ಸರಿ ಸರಿ
2: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಅವ್ರು ಅಂತ ಹೇಳಿದಿರ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
0: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
2: ಚರಂಡಿ ನಿರ್ವಹಣೆ
0: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
2: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಷಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ. ಓಕೆ
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಹೇಗೆ ಸರ್?
2: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20 ಒಂದು 30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಹಳ್ಳಿಯಿಂದ ಸರ್.
1: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
1: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಶೌಚಾಲಯ
1: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?

0: ಸಮಸ್ಯೆ, ಏನು ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು ಇವಾಗ ಇಲ್ಲ, ಇವಾಗೆಲ್ಲ ಮನ್ ಮನೆಯಲ್ಲಿ ಬಂದ ಮೇಲೆ ಇಲ್ಲ.
1: ಓಕೆ, ಶೌಚಾಲಯ ಸಮಸ್ಯೆ ಇದೆ.
0: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್ ಜಾಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಕೊಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಸರಿ,
2: ಈಗ ಮಂಜುಳ ಅವರು ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮಗೆ. ಶೌಚಾಲಯದ್ದು ಏನಾಗಿದೆ ಅಂದರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು ಜಿ ಪಿ ಎಸ್ ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ ಪಿ ಡಿ ಒಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನೇ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ ಜಿ ಪಿ ಎಸ್ ಮಾಡಿ ನಿಮಗೆ ಏನು ಸಹಾಯಧನ ಇದೆ, ಎಸ್ ಸಿ ಎಸ್ ಟಿ ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ ಪಿ ಡಿ ಒಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳ ಅವರೇ ಕರೆ ಮಾಡಿದ್ದಕ್ಕೆ.

0: ಅವರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಒ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ
2: ಇದ್ದೀನಿ.
1: ಸರ್ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಅದ್ರ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರೆ ಅಥವಾ ಯಾವಾಗ ಆಗ್ಬೋದು, ಈ ಥರದ್ದು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇನೆ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು. ಯಾಕಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ ನಿರ್ವಹಣೆ
2: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
2: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ.

0: ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
1: ಧನ್ಯವಾದಗಳು ರಾಜನೇ, ಕರೆ ಮಾಡಿದ. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
2: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ, ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ, ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು, ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
2: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಹ ಅಲ್ಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು?
3: ಸುನಂದ ಸರ್.
1: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
3: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
2: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕರೆಗಳು ಕೂಡ ತಾವು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳಿದ್ರೆ

0: ಬಗ್ಗೆ ತಮಗೆ ತುಂಬಿರುವುದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
2: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVG ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
7: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
8: ತೃಣಕ್ಕೆ ಹಸಿರೆಲ್ಲಿಯದು,
9: ತೃಣಕ್ಕೆ ಹಸಿರೆಲ್ಲಿಯದು,
8: ಬೇರಿನದೆ ಮಣ್ಣಿನದೆ,
9: ಬೇರಿನದೆ ಮಣ್ಣಿನದೆ,
8: ದಿನಪನದೆ ಚಂದ್ರನದೆ,
9: ದಿನಪನದೆ ಚಂದ್ರನದೆ,
8: ನೀರಿನದೆ ನಿನದೆ,
9: ನೀರಿನದೆ ನಿನದೆ,
8: ತಣಿ ತಣಿವ ನಿನ್ನ ಕಣ್ಣಿನ,
9: ತಣಿ ತಣಿವ ನಿನ್ನ ಕಣ್ಣಿನ,
8: ಪುಣ್ಯವೋ ನೋಡು,
9: ಪುಣ್ಯವೋ ನೋಡು,
8: ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ,
9: ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ.
7: ಮತ್ತೆ ಇದನ್ನ ಬಹಳ ಮುಖ್ಯವಾದಂತ ಒಂದು ಮುಕ್ತಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅನೇಕ ಪಾಠಗಳನ್ನು ನೆನಪು ಮಾಡಿಕೊಡುವಂತ ಒಂದು ಸುಂದರವಾದಂತ ಮುಕ್ತಕ. ಕಳೆದ ಸರ್ತಿ ನಾವು ಎರಡು ರೀತಿಯ ಮನಸ್ಸಿನ ಉದ್ವೇಗಗಳನ್ನು ನೋಡಿದ್ವಿ. ಒಂದು ಉದ್ವೇಗ ನಮಗೆ ಸಂತಸಕರವಾದಂಥದ್ದು, ಶಾಂತಿಯನ್ನು ತಂದುಕೊಡುವಂಥದ್ದು ಒಂದು ಭಾವನೆ. ಇನ್ನೊಂದು ಭಾವನೆ ಉದ್ವೇಗಕರವಾದಂಥದ್ದು, ನಕಾರಾತ್ಮಕವಾದಂಥದ್ದು. ಈ ಎರಡರಲ್ಲಿ ಎರಡು ಹಂತಗಳಿತ್ತು ಅಂತ ಅಂದ್ಕೊಳ್ಬಹುದು. ಒಂದು ಪ್ರಕಟ ಮಾಡ್ತಾ ಇರುವಂತಹ ಒಂದು ಅಂಶ, ಅಂದರೆ ಈಗ ಉದಾಹರಣೆಗೆ ನೀಲಿ ಗಗನ, ಅದು ಒಂದು ಅಂಶ. ಅದನ್ನು ಗ್ರಹಿಸ್ತಾ ಇರುವಂಥ ನಾನು ಇನ್ನೊಂದು ಅಂಶ. ಸೊ ಈ ಎರಡರ ಒಂದು ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಪ್ರಶ್ನೆ ಇನ್ನೂ ಮುಂದುವರಿಸಿ ಆ ಗಗನದ ಕೆಲವು ಮುಖ್ಯವಾದಂಥ ಅಂಶಗಳು ಯಾವುದು, ಮತ್ತು ನಾನು ಅಂತ ನಾನು ಅಂದ್ಕೊಳ್ತಾ ಇರೋವಂಥ ಕೆಲವು ಮುಖ್ಯವಾದ ನನ್ನ ಮುಖ್ಯವಾದಂಥ ಅಂಶಗಳು ಯಾವುದಿರಬಹುದು ಅಂತ ನಾವು ಪ್ರಶ್ನಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಉದಾಹರಣೆ DVG ಕೊಡ್ತಾ ಇರುವಂಥದ್ದು ತೃಣದ್ದು, ಅಂದರೆ ಹುಲ್ಲಿಂದು. ಯಹ್ ಕಶ್ಚಿತ್ ಹುಲ್ಲು, ನೋಡಿ ಎಷ್ಟು ಸುಂದರವಾದಂಥ ಪಾಠಗಳನ್ನು ನಾವು ನಿತ್ಯದಲ್ಲಿ ನಾವು ಏನೂ ಇಲ್ಲ ಅಂತ ಕಡೆಗಣಿಸುವಂಥ ಅಂಶಗಳಿಂದ ನಾವು ಕಲಿಬಹುದು. ಸೊ ಇದನ್ನು ನೋಡೋದಕ್ಕೂ ಕೂಡ ಕಣ್ಣು ಬೇರೆ ಥರದ್ದು ಇರಬೇಕು. ಸೊ ತೃಣ, ಅದು ಹುಲ್ಲು, ಹಸಿರಾಗಿ ಕಾಣುತ್ತೆ. ಈಗ ಪ್ರಶ್ನೆ, ಅಲ್ಲಿ ಆ ಹಸಿರು ಎಲ್ಲಿಂದ ಬಂತು ಅಂತ, ಯಾಕೆ ಬಂತು ಹಸಿರು? ನಮ್ಮ ವಿಜ್ಞಾನ ಹೇಳುತ್ತೆ

ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಆ ಕ್ಲೋರೋಫಿಲ್ಲಿಂದಾಗಿ ಹಸಿರು ಬಣ್ಣ ಪ್ರತಿಫಲಿತವಾಗಿ ಅದು ಹಸಿರು ಬರುತ್ತೆ, ಹಸಿರು ಬಣ್ಣ ಬರುತ್ತೆ. ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ, ಕ್ಲೋರೋಫಿಲ್ ಯಾಕೆ ಬಂತು? ಆ ಕ್ಲೋರೋಫಿಲ್ ಹಸಿರು ಬಣ್ಣವನ್ನು ಯಾಕೆ ಪ್ರತಿಫಲಿಸುತ್ತೆ? ಕೆಂಪನ್ನು ಮಾಡ್ಬೋದಿತ್ತಲ್ವಾ? ಸೊ ಹೀಗೆ ಈ ಪ್ರಶ್ನೆಗಳು ಬಂದಾಗ ಆ ಹಸಿರಿಗೆ ಎಲ್ಲಿಂದ ಮೂಲ ಅಂತ ನಾವು ಹುಡುಕ್ತಾ ಹೋಗ್ತೀವಿ. ಸೊ ಈ ಹಸಿರು ಎಲ್ಲಿಂದ ಬಂತು ಅಂತಂದರೆ, ಫಸ್ಟು ಅದು ಬೇರಿನಿಂದ ಬಂತ. ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಎಲೆ ತೃಣ ಅದು ಭೂಮಿಯಿಂದ ಮೇಲಿದೆ, ಹಸಿರಾಗಿ ಕಾಣಿಸ್ತಾ ಇದೆ. ಬೇರೆ ಎಲ್ಲಿಂದನೂ ಬಂದಿರಬೇಕದು. ಅದು ನಮಗೆ ಕಣ್ಣು ಕಾಣಿಸ್ದೇ ಇರುವಂಥ ಭೂಮಿಯ ಒಳಗಡೆ ಇರುವಂಥ ಹುಲ್ಲಿನ ಬೇರಿನ ಒಂದು ಸತ್ವದಿಂದ ಬಂತ ಅಂತ ಒಂದು ಪ್ರಶ್ನೆ. ಆದರೆ ಬೇರಿಂದ ಬಂತು ಅಂತ ಅಂದ್ಕೊಳ್ಳೋಣ, ಆ ಬೇರಿಗೆ ಎಲ್ಲಿಂದ ಬಂತದು? ಅದರ ಸುತ್ತಮುತ್ತ ಇರುವಂಥ ಯಾವ ಮಣ್ಣು ಅದಕ್ಕೆ ಚೈತನ್ಯವನ್ನು ಕೊಡ್ತಾ ಇದೆಯೋ ಆ ಮಣ್ಣಿನಿಂದ ಬಂದಿರಬಹುದದು. ಮಣ್ಣಿನಿಂದ ಬೇರಿಗೆ, ಬೇರಿನಿಂದ ಎಲೆಗೆ. ಸೊ ಹಾಗಾಗಿ ಹಸಿರು ಅಲ್ಲಿಂದ ಬಂದಿರಬಹುದು ಅಂತ. ಸೊ ಹಾಗಾದರೆ ಅದು ಮಣ್ಣಿಗೆಲ್ಲಿಂದ ಬಂತು ಮುಂದಿನ ಪ್ರಶ್ನೆ. ಸೊ ಹಾಗೆ ಡಿ ವಿ ಜಿಯವರು ಹೇಳ್ತಾರೆ, ಬಹುಶಃ ಸೂರ್ಯನ ಒಂದು ಪ್ರಕಾಶಮಾನವಾದಂಥ ಪ್ರಖರವಾದಂಥ ಒಂದು ಚೈತನ್ಯ ಏನಿದೆ, ಸೋಲಾರ್ ಎನರ್ಜಿ, ಅದು ಇಡೀ ಭೂಮಿಯಲ್ಲಿರುವಂಥ ಎಲ್ಲ ಚರ ಅಚರ ವಸ್ತುಗಳಿಗೆ ಊರ್ಜಾ ಶಕ್ತಿಯನ್ನು ಕೊಡುವಂಥ ಒಂದು ಸೋರ್ಸ್ ಮೂಲ. ಸೊ ಹಾಗೆ ದಿನಪನದೆ ಸೂರ್ಯಂದ ಅಥವಾ ತಂಪಾದಂಥ ರೀತಿಯಲ್ಲಿ ಅದೇ ಕಿರಣಗಳನ್ನು ಪ್ರತಿಫಲಿಸಿ ಭೂಮಿಗೆ ಕೊಡ್ತಾ ಇರುವಂಥ ಚಂದ್ರನ ಒಂದು ಕೊಡುಗೆನಾದು ಅಲ್ವಾ? ಅಥವಾ ಎಲೆ ನಿಜವಾಗ್ಲೂ ಬೆಳೆದು ಹಸಿರಾಗಿ ಕಂಗೊಳಿಸ್ಬೇಕು ಅಂತಂದರೆ ಸಾಕಷ್ಟು ನೀರಿರಬೇಕು ಭೂಮಿಯಲ್ಲಿ. ನೀರಿನ ಅಂಶ ಇದ್ದರೆ ಮಾತ್ರ ಗಿಡ ಚೆನ್ನಾಗಿ ಬೆಳೆಯುತ್ತೆ, ತೃಣ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಆ ಸತ್ವ, ನೀರಿನ ಒಂದು ಅಂಶ ಏನಿದೆ, ಆ ಸತ್ವ ಕೊಟ್ಟದ್ದು ನೀರಿರಬಹುದಲ್ವಾ ಅಂತ. ಸೊ ಈ ಎಲ್ಲ ವಸ್ತುಗಳು ಸೇರಿ ಅಲ್ಲಿ ಹಸಿರಾಗಿದೆ ಅಂತ ಅಂದ್ಕೊಳ್ತಾ ಇದ್ರೆ ಡಿ ವಿ ಜಿಯವರು ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಸಾಧ್ಯತೆಯನ್ನು ಮುಂದಿಡ್ತಾರೆ. ಇವೆಲ್ಲವೂ ಇರ್ಬೋದಪ್ಪ ನಿಜ, ಆದರೆ ಇವೆಲ್ಲವನ್ನು ನೋಡ್ತಾ ಇರುವಂಥ ನಿನ್ನಲ್ಲಿ ಏನಾದರೂ ಒಂದು ವಿಶೇಷವಾದಂಥ ಶಕ್ತಿ ಇರಬಹುದಲ್ವಾ? ಆ ಶಕ್ತಿಯನ್ನು ನೀನು ಪಡ್ಕೊಂಡಿರೋದ್ರಿಂದ ಅಲ್ಲಿರೋಂಥ ಹಸಿರನ್ನು ನಿನಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇರಬಹುದಲ್ವಾ? ಇವೆಲ್ಲವೂ ಇದೆ ನಿಜ, ಇವೆಲ್ಲವೂ ಇದ್ದು ನಿನಗೆ ಆ ಶಕ್ತಿ ಇರಲಿಲ್ಲ ಅಂತಂದರೆ ಹಸಿರು ಹಸಿರಾಗೇ ಇರುತ್ತೆ, ಬಟ್ ನಿನಗದು ಗೋಚರವಾಗ್ತಾ ಇರಲಿಲ್ಲ ಅಲ್ವಾ? ಸೊ ಹೀಗೆ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ವಿಶೇಷತೆ, ಯಾವುದೇ ಒಂದು ಶಕ್ತಿ, ಅದನ್ನು ನಾವು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅದು ತನ್ನಂತಾನೇ ಸ್ವಯಂ ಉದ್ಭವವಾಗ್ಬಿಡಲಿಲ್ಲ. ಅದು ಎಷ್ಟೋ ವ್ಯಕ್ತಿಗಳ, ಎಷ್ಟೋ ವಸ್ತುಗಳ, ಎಷ್ಟೋ ಶಕ್ತಿಗಳ ಒಂದು ಸಮ್ಮಿಲಿತವಾದಂತಹ ಪ್ರಕ್ರಿಯೆಯಿಂದ ಪ್ರಕಟವಾಗ್ತಾ ಇದೆ. ಗುಣಕ್ಕೆ ಒಂದು ಕಾರಣ ಇರಲ್ಲ, ಹಾಗೆ ಯಶಸ್ಸಿಗೂ ಕೂಡ ಒಂದು ಕಾರಣ ಇರಲ್ಲ. ಜೀವನದಲ್ಲಿ ನಾವು ಯಾವುದನ್ನಾದರೂ ಒಂದು ಸಾಧಿಸಿದಾಗ ನಮಗನ್ಸುತ್ತೆ, ಓ ನಾನೇ ಮಾಡಿದೆ, ನನ್ನ ಹೆಗ್ಗಳಿಕೆ ಇದು, ಇನ್ಯಾರೂ ಮಾಡೋಕ್ಕಾಗದೇ ಇರೋದನ್ನು ನಾನೀಗ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರದ ಒಂದು ದುರಹಂಕಾರ, ಒಂದು ಗರ್ವ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆಲೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಈ ಸ್ಥಿತಿಗೆ ನಾವು ಬರೋದಕ್ಕೆ ಅದೆಷ್ಟೋ ಜನರು ನಮಗೆ ಸಹಾಯವನ್ನು ಮಾಡಿರ್ತಾರೆ. ಆ ಸಹಾಯ ಸಕಾಲದಲ್ಲಿ ನಮಗೆ ಸಿಕ್ಕಿರಲಿಲ್ಲ ಅಂತಂದರೆ ನಾವು ಆ ಇದನ್ನು ಗಳಿಸೋದಕ್ಕೆ, ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇವಾಗ ಇದೇ ಈ ತೃಣಕ್ಕೆ ಸರಿಯಾದ ಸಮಯಕ್ಕೆ ನೀರು ಸಿಕ್ಕಿರಲಿಲ್ಲ ಅಂತಂದರೆ ಆ ತೃಣಕ್ಕೆ ಹಸಿರು ಸಿಗ್ತಾ ಇರಲಿಲ್ಲ. ಹಸಿರು ಸಿಕ್ಕಿದ್ಯಾಕೆ? ದಿನಪ, ಚಂದ್ರ, ನೀರು, ಭೂಮಿ, ಬೇರು ಎಲ್ಲವೂ ಇದ್ದು ಅದರ ಜೊತೆ ನಿನ್ನಲ್ಲೂ ಅದನ್ನು ನೋಡಿ ಸಂತೋಷ ಪಡುವಂಥ, ಅದನ್ನು ಗುರುತಿಸುವಂಥ ಒಂದು ಶಕ್ತಿಯೂ ಇದೆ. ಹಾಗಾಗಿ ಆ ತೃಣ ಹಸಿರಾಗಿದೆ ಅನ್ನೋದನ್ನು ನೀನು ಗ್ರಹಿಸ್ತಾ ಇದೆಯೇ? ಅದಿಲ್ಲದೆ ಹೋದರೆ ಇದು ಬಹುಶಃ ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮಲ್ಲಿ ಮಾಡುವಂಥ ನಾವು ಇನ್ನೊಂದು ಸಾಮಾನ್ಯವಾದಂಥ ಮಿಸ್ಟೇಕ್ ಅಂತಂದರೆ, ಸಾಧಾರಣವಾಗಿ ಒನ್ ಕಾಸ್ ಒನ್ ಎಫೆಕ್ಟ್ ಅಂತ, ಕಾಸ್ ಎಫೆಕ್ಟ್. ಉದಾಹರಣೆಗೆ ಕಾದ ಕಬ್ಬಿಣದ ಸಲಾಕೆ, ಇದು ಸಾಧಾರಣವಾಗಿ ನಾವು ಮ್ಯಾನೇಜ್ಮೆಂಟಲ್ಲೆಲ್ಲ ಕೊಡುವಂಥ ಒಂದು ಉದಾಹರಣೆ. ರೆಡ್ ಹಾಟ್ ಐರನ್ ರಾಡ್, ಆ ರೆಡ್ ಹಾಟ್ ಐರನ್ ರಾಡನ್ನು ಯಾರಾದರೂ ಒಬ್ಬರು ಮುಟ್ಟಿದ್ರು ಅಂತಂದರೆ ಅವ್ರಿಗೇನಾಗುತ್ತೆ? ಕೈ ಸುಡುತ್ತೆ. ಕೈ ಯಾಕೆ ಸುಡ್ತು? ಬಿಸಿಯಾದಂಥದ್ದನ್ನು ಮುಟ್ಟಿದ್ರಿಂದ ಅವ್ರಿಗೆ ಸುಡ್ತು. ಸೊ ಕಾಸ್ ಇದೆ ಮುಟ್ಟುವಂಥದ್ದು, ಎಫೆಕ್ಟ್ ಇದೆ ಸುಟ್ಟಿದ್ದು. ಸೊ ಒನ್ ಕಾಸ್ ಒನ್ ಎಫೆಕ್ಟ್.
ಮತ್ತು ಇದು ಈ ರೆಡ್ ಹಾಟ್ ಐರನ್ ರಾಡ್

0: ರಾಡ್ ಮುಟ್ಟಿದಾಗ ಎಲ್ಲರಿಗೂ ಸುಡುತ್ತೆ, ಒಬ್ಬೊಬ್ರಿಗೊಂದೊಂದು ಥರ ಅಂತಲ್ಲ, ಎಲ್ಲರಿಗೂ ಸುಡುತ್ತೆ. ಪ್ರತಿ ಸರ್ತಿನೂ ಸುಡುತ್ತೆ, ಈಗ ಸುಡುತ್ತೆ ನಾಳೆ ಸುಡಲ್ಲ ಅಂತಲ್ಲ. ಇದು ರೆಡ್ ಹಾಟ್ ಐರನ್ ರಾಡ್ ಆಗಿದ್ದು ಅದನ್ನು ನಾನು ಮುಟ್ಟಿದರೆ ಪ್ರತಿ ಸರ್ತಿನೂ ಅದು ಸುಡಲೇಬೇಕು. ಸೊ ಹಾಗೆ ಒನ್ ಕಾಸ್ ಒನ್ ಎಫೆಕ್ಟ್ ಇದನ್ನು ನಾವು ನೋಡ್ತೀವಿ. ಆದರೆ ಜೀವನದಲ್ಲಿ ಎಲ್ಲವೂ ಕೂಡ ಈ ರೀತಿ ಇರಲ್ಲ, ಈ ರೀತಿ ಯೂನಿಫಾರ್ಮ್ ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ನ ನಾವು ಕಂಡುಹಿಡ್ಕೊಳ್ಳೋಕ್ಕಾಗಲ್ಲ. ಕಾಯಿಲೆಗಳಲ್ಲೂ ಕೂಡ ಅಷ್ಟೆ, ಕಾಯಿಲೆಗಳಲ್ಲಿ ಒಂದು ಕಾಲದಲ್ಲಿ ಯಾವುದೋ ಒಂದು ಹೊರಗಿನ ಶಕ್ತಿಯಿಂದ ಕಾಯಿಲೆಗಳು ಬರುತ್ತೆ ಅನ್ನುವಂಥ ನಂಬಿಕೆ ಇತ್ತು ಎಷ್ಟೋ ಶತಮಾನಗಳ ಹಿಂದೆ. ಅದು ಹಾಗೆ ವಿಜ್ಞಾನ ಬೆಳೆದಂತೆ ಬದಲಾಗ್ತಾ ಬಂತು. ಬದಲಾಗ್ತಾ ಕೆಲವು ಹೊರಗಿನ ಶಕ್ತಿಗಳಿಂದ ಇದು ಬರಲ್ಲ, ನಮ್ಮ ಒಳಗಿರುವಂಥ ಕೆಲವು ವಿಶೇಷವಾದಂಥ ಗುಣಗಳಿರ್ತವೆ, ಆ ಗುಣಗಳ ಏರ್ಪೇರಿನಿಂದ, ಪ್ರಕೃತಿ ಸಹಜವಾದಂಥ ಏರ್ಪೇರಿನಿಂದ ಆಗುತ್ತೆ. ವಾಯು, ಕಫ, ಪಿತ್ತ ಅಂತೇನು ಹೇಳ್ತೀವಿ, ಅದೇ ಥರ ಬೇರೆ ಎಲ್ಲ ವಿಜ್ಞಾನಗಳಲ್ಲೂ ಕೂಡ, ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಬೈಲ್ ಜಾಸ್ತಿ ಆದರೆ ಏನೋ ಆಗುತ್ತೆ, ಇನ್ನೊಂದು ಜಾಸ್ತಿ ಆದರೆ ಏನೋ ಆಗುತ್ತೆ ಅಂತ, ಹೀಗೆ ಅದೇ ರೀತಿಯ ಒಂದು ಇದಿರ್ತಿತ್ತು. ನಂತರ ಒಂದು ರೀತಿಯ ಕ್ರಾಂತಿ ಬಂದದ್ದು ಯಾವಾಗ ಅಂತಂದರೆ, ರೋಗಾಣುಗಳು ಇರ್ತವೆ ಅನ್ನೋದನ್ನು ಗುರುತಿಸಿದಾಗ. ಆವಾಗೇನಾಯಿತು, ನಿಮಗೆ ಕಾಲರಾ ಕಾಯಿಲೆ ಬಂದಿದೆಯಾ, ಆ ಕಾಲರಾ ಕಾಯಿಲೆ ಬಂದಿರುವಂಥದ್ದು ಕಾಲರಾ ವೈರಸ್ಸಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ನಿಮಗೆ ಟಿ ಬಿ ಕಾಯಿಲೆ ಬಂದಿರುವಂಥದ್ದು ಟಿ ಬಿ ರೋಗಾಣುವಿನಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ಈ ಥರದ ಒಂದು ಭಾವನೆ ಚಾಲ್ತಿಯಲ್ಲಿ ಬಂತು. ಸೊ ಆ ಕಾಸ್ ಯಾವುದು, ಟಿ ಬಿ ರೋಗಾಣು. ಆ ಟಿ ಬಿ ರೋಗಾಣುವನ್ನು ಸಾಯಿಸುವಂಥದ್ದಕ್ಕೆ ಏನಾದರೂ ಕ್ರಮ ಇದೆಯಾ ಅಂತ ಸಂಶೋಧನೆ ಆಯಿತು. ಅನೇಕ ವರ್ಷಗಳ ಪ್ರಯತ್ನದಲ್ಲಿ ನಾವಿನ್ನೂ ಅದರಲ್ಲಿ ಯಶಸ್ಸು ಕಂಡಿಲ್ಲ, ಆದರೂ ಅದರ ಸಾಕಷ್ಟು ಯಶಸ್ಸನ್ನು ನೋಡಿದ್ದೀವಿ ನಾವು. ಅದು ಆ್ಯಂಟಿಬಯೋಟಿಕ್ಸ್ ಬಂತು. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಆ ಒಂದು ಕಾರಣವನ್ನು ನಾವು ಇಲ್ಲವಾಗಿಸ್ಬಿಡ್ಬಹುದು. ನಮ್ಮ ಶರೀರದಲ್ಲಿ ಯಾವ ಒಂದು ಬ್ಯಾಕ್ಟೀರಿಯಾ ಸೇರಿದೆಯೋ ಆ ಬ್ಯಾಕ್ಟೀರಿಯಾನ ಸಾಯಿಸುವಂಥ ಆ್ಯಂಟಿಬಯೋಟಿಕ್ ಇರುತ್ತೆ, ಅದನ್ನು ಕೊಟ್ಟರೆ ಅದು ಇಲ್ದಂಗೆ ಆಗೋಗುತ್ತೆ. ಸೊ ಆವಾಗ ಜನರಿಗೆಲ್ಲ ಅನ್ನಿಸ್ತು, ಇನ್ನು ಮುಗೀತು, ಕಾಯಿಲೆಗಳೇ ಇರಲ್ಲ, ಆ ಕಾಸ್ ಇದೆ, ಆ ಕಾಸಿನ ಎಫೆಕ್ಟಿಂದಾಗಿ ಕಾಯಿಲೆ ಬಂದಿದೆ, ಕಾಸನ್ನು ತೆಗೆದ್ಬಿಡು, ಡಿಸೀಸ್ ಎಫೆಕ್ಟ್ ಹೊರಟೋಗುತ್ತೆ ಅಂತ. ಅಷ್ಟು ಸುಲಭವಾಗಿ ಆಗಲಿಲ್ಲ ಅದು. ಅದು ಯಾಕೆ ಆಗಲಿಲ್ಲ ಅಂತಂದರೆ, ಎಲ್ಲ ಕಾಯಿಲೆಗಳು ಕೂಡ ಇವಾಗ ನಾವು ಗಟ್ಟಿಯಾಗಿ ನಂಬ್ಕೊಂಡಿರೋಂಥ ಸಿದ್ಧವಾಗಿರುವಂಥ ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ, ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಆಫ್ ಡಿಸೀಸ್. ಯಾವುದೇ ಕಾಯಿಲೆ ಬರಬೇಕಾದ್ರೆ ಒಂದೇ ಕಾರಣ ಅಂತ ಇರಲ್ಲ. ನನ್ನ ಶರೀರದಲ್ಲಿ ಟಿ ಬಿ ಕಾಯಿಲೆ ಬಂದಿರಬಹುದು, ಆ ಟಿ ಬಿ ಕಾಯಿಲೆಗೆ ಟಿ ಬಿ ರೋಗಾಣುವೇ ಕಾರಣ ನಿಜ, ಆದರೆ ಆ ಟಿ ಬಿ ರೋಗಾಣು ನನ್ನ ಶರೀರದಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡುವಂಥ ಅನೇಕ ಬೇರೆ ವಿಚಾರಗಳಿವೆ. ನನ್ನ ಶರೀರ ಆ ಟಿ ಬಿ ಕಾಯಿಲೆಗೆ ತುತ್ತಾಗೋದಿಕ್ಕೆ ನನ್ನ ಶರೀರದ ಬೇರೆ ಬೇರೆ ಅವಯವಗಳಲ್ಲಿರುವಂಥ ಶಕ್ತಿ ಅಥವಾ ನಿಶಕ್ತಿ ಕಾರಣವಾಗುತ್ತೆ. ಸೊ ಹಾಗೆ, ಅಥವಾ ನನ್ನ ಸುತ್ತಮುತ್ತ ಇರುವಂಥ ಎನ್ವೈರನ್ಮೆಂಟ್ ಅಂತೇನು ಹೇಳ್ತೀವಿ, ಪರಿಸರ, ಆ ಪರಿಸರದ ಪ್ರಭಾವದಿಂದ ಕಾಯಿಲೆಗಳು ಏರ್ಪೇರುಗಳಾಗ್ತವೆ. ಸೊ ಹೀಗೆ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಆಫ್ ಡಿಸೀಸ್ ಅಂತ ಈಗ ವಿಜ್ಞಾನ ಕಾಯಿಲೆಗಳ ಕಾರಣವನ್ನು ವಿವರಿಸ್ತದೆ. ಅದೇ ರೀತಿಯಲ್ಲೇ ನಮ್ಮ ಜೀವನದಲ್ಲಾಗುವಂಥ ಎಲ್ಲ ಆಗುಹೋಗುಗಳು ಕೂಡ ಒಂದು ಕಾರಣದಿಂದ ಆಗುವಂಥವಲ್ಲ. ಅದರ ಕೆಲವು ಕಾರಣಗಳು ಎದ್ದು ಕಾಣಿಸ್ತವೆ, ಕೆಲವು ಕಾರಣಗಳು ಆ ಬೇರಿನ ರೀತಿ ಮಣ್ಣಿನ ಕೆಳಗೆ ಹುದುಗಿ ಹೋಗಿರುತ್ತೆ. ಇವೆಲ್ಲದರ ಒಂದು ಒಟ್ಟಾರೆ ಪ್ರಕಟಗೊಂಡಂತಹ ಪರಿಣಾಮವಾಗಿ ನಾವು ಕೆಲವು ಸನ್ನಿವೇಶಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ತೃಣಕ್ಕೆ ಈ ಹಸಿರಿನ ಒಂದು ಬಣ್ಣ ಬರ್ತಾ ಇದೆ. ಸೊ ಗುಣಕ್ಕೆ ಒಂದೇ ಕಾರಣ ಅಂತ ಇರಲ್ಲ ಅನ್ನೋದು ಈ ಪದ್ಯದ ತಾತ್ಪರ್ಯ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SPYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ರೇಡಿಯೋ ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ತಂದೆ ತಾಯಿ, 8 ವರ್ಷದ ಮಗ ಮತ್ತು ಅಜ್ಜ ಇವರುಗಳಿಂದ ಒಂದು ಪುಟ್ಟ ಕುಟುಂಬವಿತ್ತು. ವಯೋಸಹಜವಾಗಿ ಅಜ್ಜನ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳು ಮಂಜಾಗಿದ್ದವು. ಊಟ ಮಾಡುವಾಗ ಅಜ್ಜನ ಕೈಯಿಂದ ಅನ್ನವು ಪದೇ ಪದೇ ತಟ್ಟೆ ಕೆಳಗೆ ಬಿದ್ದು ಚೆಲ್ಲುತ್ತಿತ್ತು. ಗಾಜಿನ ಲೋಟಗಳು ಒಡೆದು ಹೋಗುತ್ತಿದ್ದವು. ಇದರಿಂದ ಬೇಸತ್ತ ಮಗ ಮತ್ತು ಸೊಸೆ ಅಜ್ಜನಿಗೆ ಊಟ ಮಾಡಲು ಮನೆಯ ಮೂಲೆಯಲ್ಲಿ ಒಂದು ಸಣ್ಣ ಮರದ ಮೇಜನ್ನು ಹಾಕಿಕೊಟ್ಟರು. ಅಜ್ಜ ಅಲ್ಲಿ ಒಬ್ಬರೇ ಕುಳಿತು ಊಟ ಮಾಡಬೇಕಿತ್ತು. ಅಷ್ಟೇ ಅಲ್ಲದೆ ಗಾಜಿನ ತಟ್ಟೆ ಒಡೆಯುತ್ತಾರೆಂಬ ಕಾರಣಕ್ಕೆ ಅವರಿಗೆ ಒಂದು ಹಳೆಯ ಮರದ ಬಟ್ಟಲಿನಲ್ಲಿ ಊಟ ನೀಡಲಾರಂಭಿಸಿದರು. ಅಜ್ಜ ಕಣ್ಣೀರು ಹಾಕುತ್ತಾ ಒಬ್ಬರೇ ಕುಳಿತು ಊಟ ಮಾಡುತ್ತಿದ್ದರು. ಒಂದು ದಿನ ಸಾಯಂಕಾಲ ಆ ಮನೆಯ ಸಣ್ಣ ಮಗ ನೆಲದ ಮೇಲೆ ಕುಳಿತು ಮರದ ತುಂಡುಗಳಲ್ಲಿ ಏನನ್ನೋ ಕೆತ್ತುತ್ತಿರುವುದನ್ನು ಗಮನಿಸಿದ ತಂದೆ ಏನು ಮಾಡುತ್ತಿದ್ದೀಯ ಮಗನೇ ಎಂದು ಪ್ರೀತಿಯಿಂದ ಕೇಳಿದ. ಆ ಮಗು ಮುಕ್ತವಾಗಿ ಉತ್ತರಿಸಿತು, ನಾನು ನಿಮಗಾಗಿ ಮತ್ತು ಅಮ್ಮನಿಗಾಗಿ 2 ಮರದ ಬಟ್ಟಲುಗಳನ್ನು ತಯಾರು ಮಾಡುತ್ತಿದ್ದೇನೆ. ವಯಸ್ಸಾದಾಗ ನಿಮಗೆ ಇದರಲ್ಲಿಯೇ ಊಟ ಕೊಡಲು ಸುಲಭವಾಗುತ್ತದಲ್ಲವೇ? ಮಗನ ಈ ಮಾತು ತಂದೆ ತಾಯಿಯ ಎದೆಗೆ ಬಿದ್ದ ಚಾಕುವಿನಂತಾಯಿತು. ತಾವು ಇಂದು ಪೋಷಕರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಲ್ಲೇ ನಾಳೆ ತಮ್ಮ ಮಕ್ಕಳು ತಮ್ಮನ್ನು ನಡೆಸಿಕೊಳ್ಳುತ್ತಾರೆ ಎಂಬುದು ಅಂದು ಅವರಿಗೆ ಅರ್ಥವಾಯಿತು. ಅಂದೇ ಅವರು ಅಜ್ಜನನ್ನು ಮತ್ತೆ ತಮ್ಮ ಜೊತೆಯಲ್ಲೇ ಗೌರವಾದವಗಳೊಂದಿಗೆ ಕೂರಿಸಿಕೊಂಡು ಊಟ ಮಾಡಿಸಲು ಆರಂಭಿಸಿದರು. ಈ ಕಥೆಯು ಕೇವಲ ಒಂದು ಘಟನೆಯಲ್ಲ, ಬದಲಾಗಿ ನಮ್ಮ ಬದುಕಿನ ಪ್ರತಿಬಿಂಬ. ನಾವು ನಮ್ಮ ಪೋಷಕರ ಅಸಹಾಯಕತೆಯನ್ನು ಮರದ ಬಟ್ಟಲಿನಂತೆ ಕಡೆಗಣಿಸಿದರೆ ಅದೇ ಸಂಸ್ಕೃತಿಯು ನಮ್ಮ ಮಕ್ಕಳ ಮೂಲಕ ನಮಗೆ ಮರಳಿ ಬರುತ್ತದೆ ಎಂಬ ಕಟು ಸತ್ಯವನ್ನು ಇದು ನೆನಪಿಸುತ್ತದೆ. ವಯಸ್ಸಾದಾಗ ಪೋಷಕರು ನಮ್ಮ ಪಾಲಿಗೆ ಅಕ್ಷರಶಃ ಮಕ್ಕಳಂತೆಯೇ ಆಗಿಬಿಡುತ್ತಾರೆ. ಇದು ಕೇವಲ ದೈಹಿಕ ಅಗತ್ಯಕ್ಕಲ್ಲ, ನಮ್ಮೊಳಗಿನ ಸಂಸ್ಕಾರದ ಪರೀಕ್ಷೆಗಾಗಿ ಆ ಪುಟ್ಟ ಬಾಲಕ ಮರದ ಬಟ್ಟಲು ಕೆತ್ತಿದಂತೆ ನಾವು ಇಂದು ತೋರುವ ಅಸಡ್ಡೆ ನಾಳೆಯ ನಮ್ಮ ಭವಿಷ್ಯದ ಅಡಿಪಾಯವಾಗಬಾರದು. ಆದ್ದರಿಂದ ಪೋಷಕರನ್ನು ಗೌರವದಿಂದ ಕಾಣುವುದು ಕೇವಲ ನಮ್ಮ ಕರ್ತವ್ಯವಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಶ್ರೇಷ್ಠವಾದ ಹಾಗೂ ಜೀವಂತವಾದ ಜೀವನ ಪಾಠವಾಗಿದೆ. ಬದುಕು ಒಂದು ಸುಂದರ ವೃತ್ತ. ನಾವು ಎಲ್ಲಿಂದ ಆರಂಭಿಸುತ್ತೇವೆಯೋ ಒಂದು ಹಂತದಲ್ಲಿ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೇವೆ. ನಮ್ಮನ್ನು ಈ ಭೂಮಿಗೆ ತಂದು ನಮ್ಮ ಪ್ರತಿ ಅಳಿವಿಗೂ ಸ್ಪಂದಿಸಿ ನಮ್ಮ ಅಂಬೆಗಾಲಿಗೊಂದು ಆಸರೆಯಾದವರು ನಮ್ಮ ಪೋಷಕರು. ಆದರೆ ಕಾಲ ಉರುಳಿದಂತೆ ಪ್ರಕೃತಿಯ ನಿಯಮದಂತೆ ನಮಗೆ ಜನ್ಮ ನೀಡಿದವರೇ ನಮಗೆ ಮಕ್ಕಳಾಗುವ ಕಾಲವೊಂದು ಬರುತ್ತದೆ. ಇದು ಕೇವಲ ವಯಸ್ಸಿನ ಬದಲಾವಣೆಯಲ್ಲ, ಇದು ಭಾವನೆಗಳ ಮತ್ತು ಅವಲಂಬನೆಯ ಅದ್ಭುತ ಪಲ್ಲಟ. ಒಂದು ಕಾಲದಲ್ಲಿ ನಮಗೆ ದಾರಿದೀಪವಾಗಿದ್ದವರು ಇಂದು ತಾವೇ ದಾರಿ ಮರೆಯಬಹುದು. ನಾವು 6 ಬಾರಿ ಕೇಳಿದ ಪ್ರಶ್ನೆಗೆ ಅವರು ಅಂದು ಬೇಸರವಿಲ್ಲದೆ ಉತ್ತರಿಸಿದ್ದರು. ಇಂದು ಅವರ ಸರಿತಿ ಅವರು ಇಂದು ಹೇಳಿದ ವಿಷಯವನ್ನೇ ನಾಳೆ ಮರೆಯಬಹುದು, ಹೇಳಿದ್ದನ್ನೇ ಪದೇ ಪದೇ ಹೇಳಬಹುದು. ಅವರ ನಡೆಯ ವೇಗ ಕಡಿಮೆಯಾಗಬಹುದು, ಕೈಗಳು ನಡುಗಬಹುದು. ಈ ಹಂತದಲ್ಲಿ ಅವರನ್ನು ವಯಸ್ಸಾದವರು ಎಂದು ನೋಡುವ ಬದಲು 2ನೇ ಬಾಲ್ಯದ ಮಕ್ಕಳು ಎಂದು ನೋಡಿದಾಗ ನಮ್ಮಲ್ಲಿ ತಾಳ್ಮೆ ತಾನಾಗಿಯೇ ಮೂಡುತ್ತದೆ. ಅನೇಕ ಬಾರಿ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಪೋಷಕರ ಈ ಅಸಹಾಯಕತೆಯನ್ನು ಒಂದು ಹೊರೆ ಎಂದು ಭಾವಿಸಿಬಿಡುತ್ತೇವೆ. ಆದರೆ ನೆನಪಿಡಿ, ಇಂದು ನಾವು ಗಳಿಸಿರುವ ಈ ಸುಖ ಸಂಪತ್ತು ಮತ್ತು ಸ್ಥಾನಮಾನಗಳ ಹಿಂದೆ ಅವರ ಹಗಲಿರುಳಿನ ಪರಿಶ್ರಮವಿದೆ. ಅವರ ಸೇವೆಯನ್ನು ಮಾಡುವುದು ನಮಗೊಂದು ಕಷ್ಟದ ಕೆಲಸವಾಗಬಾರದು, ಬದಲಾಗಿ ಅವರು ನಮಗಾಗಿ ಸುರಿಸಿದ ಬೆವರು ಮತ್ತು ತೋರಿದ ಅಪಾರ ಪ್ರೀತಿಗೆ ನಾವು ಸಲ್ಲಿಸುತ್ತಿರುವ ಪ್ರೀತಿಯ ಕೃತಜ್ಞತೆ ಇದಾಗಬೇಕು.
ಅವರ ಮುಸ್ಸಂಜೆಯ ಬದುಕಿನ

ಅಲ್ಲಿ ನಾವು ಅವರ ಕೈ ಹಿಡಿದು ನಡೆಸುವ ಕ್ಷಣಗಳೇ ಬದುಕಿನ ಅತ್ಯಂತ ಶ್ರೇಷ್ಠ ಕ್ಷಣಗಳು. ನಾವು ನಮ್ಮ ಪೋಷಕರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದೇ ಸಂಸ್ಕಾರವನ್ನು ನಮ್ಮ ಮಕ್ಕಳು ಕಲಿಯುತ್ತಾರೆ. ಮನೆಯಲ್ಲಿ ಹಿರಿಯರಿದ್ದರೆ ಅದು ಕೇವಲ ನಾಲ್ಕು ಗೋಡೆಗಳಲ್ಲ, ಅದೊಂದು ಮೌಲ್ಯಗಳ ಪಾಠಶಾಲೆ. ನಾವು ನಮ್ಮ ಹೆತ್ತವರನ್ನು ಅಸಡ್ಡೆಯಿಂದ ನೋಡಿದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಅದೇ ರೀತಿ ನಡೆಸಿಕೊಳ್ಳಬಹುದು ಎಂಬ ಸತ್ಯ ನಮಗೆ ತಿಳಿದಿರಲಿ. ಪೋಷಕರ ಆಶೀರ್ವಾದದ ಹಸ್ತ ನಮ್ಮ ತಲೆಯ ಮೇಲಿರುವವರೆಗೆ ನಮ್ಮ ಬದುಕಿಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ. ಜೀವನದಲ್ಲಿ ಕಳೆದುಕೊಂಡ ಎಲ್ಲವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದುಕೊಂಡ ಪೋಷಕರನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ನಾಳೆ ಸಮಯ ಸಿಕ್ಕಾಗ ಮಾತಾಡೋಣ ಎಂಬ ಮುಂದೂಡಿಕೆ ಬೇಡ. ಹಿಂದೆ ಅವರ ಹತ್ತಿರ ಕುಳಿತು ಮಾತಾಡಿ, ಅವರ ಕೈ ಹಿಡಿದು ಸಮಾಧಾನ ನೀಡಿ. ಅವರು ಬದುಕಿದ್ದಾಗ ನೀಡುವ ಒಂದು ಸಣ್ಣ ಮೃದುವಾದ ಮಾತು ಅವರು ಹೋದ ಮೇಲೆ ಸುರಿಸುವ ನೂರು ಹನಿ ಕಣ್ಣೀರಿಗಿಂತಲೂ ಶ್ರೇಷ್ಠವಾದುದು. ಅವರ ಮುಸ್ಸಂಜೆಯ ಬದುಕಿಗೆ ನಾವು ಬೆಳಕಾಗೋಣ. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಒಂದು ವಿಶೇಷ ಚೇತನ ಜನಿಸಿರುವುದು ತುಂಬಾ ಅಚ್ಚರಿಯ ಸಂಗತಿ. ಏಕೆಂದ್ರೆ ಈ ಒಂದು ಇಬ್ಬರು ಪಾಪಗೂ ಒಂದು ಸಿಪಿ ಸಮಸ್ಯೆ ಏನದ್ದು ಅತಿ ಹೆಚ್ಚು ಕಾಡುತ್ತಿದ್ದು, ಇವತ್ತು ನಮ್ಮ ಜೊತೆಗೆ ಆ ಮಕ್ಕಳ ಒಂದು ಪೋಷಕರಾದ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರುತಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆ ಮಕ್ಕಳ ಒಂದು ಸಮಸ್ಯೆ ಬಗ್ಗೆ ಅವರಿಂದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮ್ಯಾಮ್.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯವನ್ನು ಮಾಡಿಕೊಡಿ ಮೇಡಮ್.
3: ಮೇಡಮ್, ನನ್ನ ಹೆಸರು ಶ್ರುತಿ. ನಾನು ಹೆಗ್ಗೂರು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇನೆ. ಶ್ರೀರಂಗಪಟ್ಟಣ, ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಬನ್ನೂರು ಹೋಬಳಿ. ಅಂಕರಾಜು ಹಸ್ಬೆಂಡ್ ನೇಮು, ಮತ್ತು ಅಜ್ಜಿ ಇದ್ದಾರೆ, ಕೂಲಿ ಕೆಲಸ ಮಾಡೋದು.
1: ನಿಮ್ಮ ಮಕ್ಕಳ ಪರಿಚಯ ಮಾಡಿಕೊಡಿ ಮೇಡಮ್.
3: ಮಗನ ಹೆಸರು ಅನ್ವಯ್, ಮಗಳ ಹೆಸರು ಕಾತ್ಯಾಯಿನಿ. ಮಗನಿಗೆ 10 ವರ್ಷ, ಮಗಳಿಗೆ 8 ವರ್ಷ ಮ್ಯಾಮ್.
1: ಏನು ಸಮಸ್ಯೆ ಇದೆ ಮೇಡಮ್ ಅವರಿಬ್ರಿಗೂ ಕೂಡ?
3: ಮೇಡಮ್, ಮಗುನಲ್ಲಿ ಅವರು ಚೆನ್ನಾಗೇ ಇದ್ರು ಮ್ಯಾಮ್, ನಾರ್ಮಲ್ ಡೆಲಿವರಿ ಆಯಿತು, ಮತ್ತು ರಿಪೋರ್ಟಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಮಕ್ಕಳು 3 ತಿಂಗಳಿಗೆ ಯಾವ ಥರ ದಬ್ಬಕೊಳ್ಳೋದು, ಕತ್ ನಿಲ್ಲೋದು ಯಾವ ಥರ, 9 ತಿಂಗಳವರೆಗೂ ಅವ್ರು ಏನು ಮಾಡಬೇಕು ಅದನ್ನೇ ಮಾಡಿದ್ರು ಮ್ಯಾಮ್. ಆಮೇಲೆ 1 ವರ್ಷ ಆದಮೇಲೂ ಅಂಬೆಗಾಲು ಇಡೋದು, ಹೆಜ್ಜೆ ಇಡೋದು, ಗೋಡೆ ಇಡ್ಕೊಂಡು ಇಡೋದು ಎಲ್ಲ ಮಾಡಿದ್ರು. 1 ವರ್ಷದ ಬರ್ತಡೇ ಮಾಡಿದೆ ಮಗನಿಗೆ. 1 ವರ್ಷದ ಬರ್ತಡೇ ಅಂದಮೇಲೆ 1.5 ವರ್ಷಕ್ಕೆ ಮ್ಯಾಮ್ ಅವನಿಗೆ ಪೋಲಿಯೋದು ಇಂಜೆಕ್ಷನ್ ಹಾಕಿದ್ರು. ಅದು 3 ಇಂಜೆಕ್ಷನ್ ಹಾಕಿದ್ರು ಮ್ಯಾಮ್. ನನಗೆ ಅಷ್ಟು ಗೊತ್ತಿಲ್ಲ ಏನೇನಕ್ಕೆ ಹಾಕಿದ್ರು ಅಂತ. 2 ತೋಳಿಗೆ 1 ತೋಳಿಗೆ ಹಾಕಿದ್ರು. ಜ್ವರ ಬರುತ್ತೆ ಕಣಪ್ಪ, ಹುಷಾರಾಗಿ ನೋಡ್ಕೊಳ್ಳಿ ಅಂತೇಳಿ ಸಿರಪ್ ಎಲ್ಲ ಕೊಟ್ಟರು. ಅದು ಸಂಜೆ ಆಯ್ತಾ 5 ಗಂಟೆ ಮೇಲೆ ಅವನಿಗೆ ತುಂಬ ಜ್ವರ ಜಾಸ್ತಿ ಆಯ್ತು.

0: ಒದ್ದೆ ಬಟ್ಟೆ ಮಾಡಿ ನಾನು ಸಿರಪ್ ಹಾಕ್ದೆ ಫಸ್ಟು. ಸಿರಪ್ ಹಾಕಿದ್ರು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಭಯ ಬಂದ್ಬಿಡ್ತು. ಭಯ ಬಂದಾಗ ಏನಾಯಿತು ಮ್ಯಾಮ್ ಅಂದರೆ, ನನಗೆ ಅಷ್ಟು ಗೊತ್ತಾಗಲಿಲ್ಲ ತಕ್ಷಣ ಒದ್ದೆ ಮಾಡಿ ಹಾಕ್ಬೇಕು ಅಂತ. ಅವನು ಮುಷ್ಟಿ ಕಟ್ಬಿಟ್ಟ, ಅರ್ಧ ಗಂಟೆ ಮುಷ್ಟಿ ಕಟ್ಬಿಟ್ಟ, ಗೊತ್ತಾಗಲಿಲ್ಲ. ಬೇರೆಯವರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವನಿಗೆ ತಣ್ಣೀರು ಉಯ್ಯೋದು ಅದೆಲ್ಲ ಮಾಡಿದ್ರಲ್ಲ, ಅವನು ಫೀವರು ಇಂದ ಸ್ವಲ್ಪ ಕಮ್ಮಿ ಆಗಿ ಕಂಡುಬಿಟ್ಟ ಮ್ಯಾಮ್. ಆಗ ಕಂಡುಬಿಟ್ಮೇಲೆ ನಾನು ಗೌರ್ಮೆಂಟ್ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಿಂಗಾಯಿತು ಅಂತ ಹೇಳಿದೆ. ಅವರು ಮಗುಗೆ ಡ್ರಿಪ್ ಹಾಕ್ಬಿಟ್ಟು ಅದಕ್ಕೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಒಂದು ವಾರದವರೆಗೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಮೇಡಮ್ ಅಷ್ಟೊತ್ತಿಗೆ ನಾನು ಕನ್ಸೀವ್ ಆಗಿಬಿಟ್ಟಿದೆ ಇನ್ನೊಂದಕ್ಕೆ ಮಗುಗೆ, ಹಂಗಾಗಿ ಕನ್ಸೀವ್ ಆಗೋದ್ನಲ್ಲ. ಆಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊ ಮನೆಗೆ ಬಂದಮೇಲೆ ಇನ್ನೊಂದು ಪಾಪಗೆ 5 ತಿಂಗಳಾಗಿತ್ತು. 5 ತಿಂಗಳಾದಮೇಲೆ ಪಾಪು ಅಲ್ವಾ, ಬಿದ್ದು ಬಿದ್ದು ಎದ್ದೋಳ್ತಾನಲ್ಲ ಬಿಡು 2 ವರ್ಷದವರೆಗೂ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅಷ್ಟು ಕೇರ್ ತಗೊಂಡಿರಲಿಲ್ಲ ಮ್ಯಾಮ್. ಅಷ್ಟೊತ್ತಿಗೆ ಇವಳಿಗೆ ನನಗೆ ಡಿಲವರಿ ಆಯಿತು. ಮಗುನ ನಾನು ಮನೇಲಿ ಬಿಟ್ಟು ಡಿಲವರಿಗೆ ಬಂದಾಗ ಅವನು ಫೀಲು, ಅವನೇ ಎದ್ದು ಬಾಗಿಲ ಹತ್ರ ನಡ್ಕ ಬರೋದು, ನಿಂತ್ಕೊಂಡು ಅಳೋದು, ಅದೆಲ್ಲ ಮಾಡೋದೆಲ್ಲ ಕೇಳಿಸ್ತಾ ಇದ್ರು. ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ರು, ಇನ್ನೇನು ಚೆನ್ನಾಗಿ ಆಗ್ತಾನಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಈ ಮಗುಗೆ ಬಾಣತನ ಸ್ಟಾರ್ಟ್ ಆಯಿತು. ಅವನ ಜೊತೆಗೇನೆ ಇವನಿಗೆ ಫುಡ್ ಕೊಡೋಕ್ಕೆ ಮಾಡಿದ್ವಲ್ಲ, ಇವನು ತೂರಾಡೋದು, ಅಷ್ಟು ದೂರ ಹೋಗೋದು ಬಿಡೋದು, ಅಷ್ಟು ದೂರ ಹೋಗೋದು ಬಿಡೋದೆಲ್ಲ ಮಾಡ್ತಾಯಿದ್ದ ಮ್ಯಾಮ್. ಹಂಗಾಗಿ ಮಗು ಅಲ್ವಾ ಸರ್ ಹೋಯ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಮೇಡಮ್. ಅಷ್ಟೊತ್ತಿಗೆ ಇವಳಿಗೆ 9 ಮಂತ್ ಆಯಿತು, ಡಿಲವರಿ ಆಗಿ 9 ಮಂತ್ ಆಯಿತು. ಇವನಿಗೆ 1 ವರ್ಷ ಅಷ್ಟೊತ್ತು ಕಂಪ್ಲೀಟ್ ಆಯ್ತಲ್ಲ, ಇವನಿಗೆ ಇಂಜೆಕ್ಷನ್ ಹಾಕಕ್ಕೆ ಕರ್ಕೊಂಡೋದ್ವಿ ಮ್ಯಾಮ್. ಆಮೇಲೆ 2 ವರ್ಷ ಇವ್ನು ಕಂಪ್ಲೀಟ್ ಆಯಿತು, ಇವಳಿಗೆ 1 ವರ್ಷ ಆಗೋಷ್ಟೊತ್ತಿಗೆ. ಆಮೇಲೆ ಸರಿ ಅಂತಂದ್ಬಿಟ್ಟು ನಮ್ಮ ಸಿಸ್ಟರು, ಮಗು ಯಾಕೋ ಬತ್ತ ಅವನು ಸ್ವಾಧೀನ ಕಳ್ಕೊತಾ ಇದ್ದಾನೆ, ನಾನು ಒಂದ್ಸಲ ಮಾನಸ ಗಂಗೋತ್ರಿ ಕರ್ಕೊಂಡೋಗಿದ್ದು ಬರ್ತೀನಿ ಅಂದ್ಬಿಟ್ಟು ನಮ್ಮ ಸಿಸ್ಟರು ನನ್ನ ಮಗನ ಕರ್ಕೊಂಡೋದ್ರು. ನಮ್ಮ ಮನೆಯವರು ಯಾರೂ ಹೋಗಿರಲಿಲ್ಲ ಮ್ಯಾಮ್. ಆಮೇಲೆ ಅವ್ರು ಕೌನ್ಸಿಲಿಂಗ್ ಮಾಡಿ ಫಿಸಿಯೋಥೆರಪಿ ಮಾಡಿಸಿ ಸ್ಪೀಚ್ ಥೆರಪಿ ಕೊಡಿಸಿ ಅವ್ನು ಸರ್ವ್ ಹೋಗ್ತಾನೆ. ಇವಾಗ ಚಿಕ್ಕ ಏಜ್ ಇದೆ, ನೀವು ತುಂಬ ಕೇರ್ ತಗೊಂಡ್ರೆ ಅವನ್ನ ಒಂದು ಹಂತಕ್ಕೆ ತರ್ಬೋದು ಅಂತ ಹೇಳಿದ್ರು ಮ್ಯಾಮ್. ಆವಾಗ ಅವರು ಕರ್ಕೊಬಂದು ಹಿಂಗೆ ಹೇಳಿದ್ದಾರೆ ಅಂತಂದ್ರು. ನಾನೇ ಹೋಗ್ಬೇಕು ಮೇಡಮ್, ಹಸ್ಬೆಂಡ್ಗೆ ಅಷ್ಟು ಗೊತ್ತಾಗಲ್ಲ, ಈ ಚಿಕ್ಕ ಮಗು ಎತ್ಕೊಂಡು ಹೆಂಗೆ ಹೋಗ್ಲಿ ನಾನು ಅಂತ ಅಂದ್ಬಿಟ್ಟು, ಇವಳಿಗೊಂದು ವರ್ಷ ಆಗೋವರೆಗೂ ನೋಡೋಣ ಅಂತ ಅಂದ್ಬಿಟ್ಟು ಇವಳಿಗೊಂದು ವರ್ಷ ಆಗೋವರೆಗೂ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಮ್ಯಾಮ್ ನಾನು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಹಾಲು ಕುಡಿಸ್ತಾ ಇದ್ರು, ನಾನೇ ಹಿಂಗೆಲ್ಲ ಹೇಳಿದ್ರು ತಡಿ ಅಂತಂದ್ಬಿಟ್ಟು ನಾನೇ ಕರ್ಕೊಂಡು ಮನಸ ಗಂಗೋತ್ರಿಗೆ ಹೋಗಿ ಮತ್ತೆ ಒಂದು ಹಳೆ ಕೇಸ್ ಇಟ್ ಎಲ್ಲ ತೆಗ್ಸಿ ಮತ್ತೆ ರೀಓಪನ್ ಮಾಡಿಸ್ತೇವೆ ಮ್ಯಾಮ್. ರೀಓಪನ್ ಮಾಡಿಸಿ, ಇಲ್ಲ ಕಣಪ್ಪ ಥೆರಪಿ ಕೊಡಿಸಿದ್ರೆ ಸರ್ ಹೋಯ್ತಾನೆ, 3.5 ಗಂಟೆ ಟೈಮ್ ಥೆರಪಿ ಇರ್ತದೆ, ವಾರದಲ್ಲಿ 3 ದಿನದಲ್ಲಿ ಇಲ್ಲ 2 ದಿನದಲ್ಲಿ ಥೆರಪಿ ಕಂಟಿನ್ಯೂಗೆ ತಗೊಳ್ಳೇಬೇಕು ನೀವು ಅಂತ ಹೇಳಿದ್ರು ಮ್ಯಾಮ್. ಸರಿ ಅಂತಂದ್ಬಿಟ್ಟು ಚಿಕ್ಕ ಮಗುನೇ ಇಲ್ಲೇ ಬಿಟ್ಟು ಅವನು ಕರ್ಕೊಂಡೋಗಿ ಅಲ್ಲಿಂದ ಬಂದು ನಾನು ಇವಳಿಗೆ ಫೀಡ್ ಮಾಡಿಸ್ತಾ ಇದ್ದೆ. ಹಂಗೆ ಕಂಟಿನ್ಯೂಗೆ ಅವಳಿಗೆ 1 ವರ್ಷ ಆಗೋವರೆಗೂ ಫೀಡ್ ಮಾಡೋವರೆಗೂ ಇವನ್ನೇ ಕರ್ಕೊಂಡೋಗಿ, ಆಮೇಲೆ ಅವಳಿಗೆ 1 ವರ್ಷಕ್ಕೆ ಬಿಡಿಸ್ಬಿಟ್ಟೆ ಇವನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ. ಆಮೇಲೆ ಹಂಗೆ ಕಂಟಿನ್ಯೂ ಆಯ್ತಾ ಆಯ್ತಾ ಆಯ್ತಾ ಮೇಡಮ್, ಅವನಿಗೆ 15 ದಿನಕ್ಕೂ ಜ್ವರ ಸ್ಟಾರ್ಟ್ ಆಗೋದು ಮ್ಯಾಮ್. ಹಾಂ, 15 ದಿನಕ್ಕೂ ಜ್ವರ, ಆ ಜ್ವರ ತುಂಬ ಬರೋದು. ಬಂದಾಗ ಅವನು ಅಡ್ಮಿಟ್ ಮಾಡಲೇಬೇಕು ಮ್ಯಾಮ್ 1 ವಾರದವರೆಗೂ. ಅವ್ರು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಟು ಒದ್ದೆ ಬಟ್ಟೆ ಮಾಡಿ ಇರಿಸಿ ಅವನ್ನ ಆ 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡಿ ನೋಡ್ಕೊತಾ ಇದ್ವಿ ಮೇಡಮ್. ಅಷ್ಟೊತ್ತಿಗೆ ಇವಳನ್ನು ಬೆಳೆಸ್ಬೇಕಲ್ಲ ಮ್ಯಾಮ್, ಇವಳದು ಹಂಗೆ ಕೇರ್ ತಗೊಂಡೆ. ಇವಳಿಗೆ 1 ವರ್ಷ ಆಯಿತು. ಇವಳಿಗೆ ಒಂದ್ಸಲ ಜ್ವರ ಬಂದು ಮುಷ್ಟಿ ಹಿಡಿದಿದ್ದೆ ಮ್ಯಾಮ್ ಇವಳು, ಮತ್ತೆ ಇವಳಿಗೆ ಜ್ವರ ಜಾಸ್ತಿ ಬರ್ತಿರ್ಲಿಲ್ಲ. ಆ ಮುಷ್ಟಿ ಹಿಡಿದ್ರಿಂದ ಏನೋ ಅವಳಿಗೆ ಸ್ಪೀಚ್ ಡಿಲೇ ಆಯ್ತು ಏನೋ ನಂಗಂತೂ ಗೊತ್ತಿಲ್ಲ ಮೇಡಮ್. ಜೊತೆಗೆ ಇವಳಿಗೂ ಹಿಂಗೆ ಆಯ್ತಲ್ಲ ಅಂತೇಳಿ ಅವಳು ಅಲ್ಲಿಗೆ ಕರ್ಕೊಂಡೋದೆ ಮೇಡಮ್. ಎಲ್ಲೂ ಕರ್ಕೊಂಡೋಗಿಲ್ಲ, ಸ್ಪೀಚ್ ಕೊಡಿಸಿ ಸರ್ ಹೋಯ್ತಾಳೆ ಅಂತ ಅವಳದು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು. ಇದು ಲೇಟ್ ಪ್ರೊಸೆಸ್ಸು, ಈಗ 2 ವರ್ಷದ ಮಕ್ಕಳು 1 ವರ್ಷದ ಥರ ಆಡೋದು ಆ ಥರ ಎಲ್ಲ ಆಗ್ತಾ ಇದೆ, ಬೆಳೀತಾ ಬೆಳೀತಾ ಸರ್ವ್ ಹೋಗುತ್ತೆ, ಇಬ್ಬರಿಗೂ ಕೊಡಿಸಿ ಒಟ್ಟಿಗೆ ಅಂತ ಹೇಳಿದ್ರು ಮೇಡಮ್. ಆಮೇಲೆ ನನಗೆ ಬಸ್ಸಲ್ಲಿ ತುಂಬ ಕಷ್ಟ ಆಗೋಯ್ತು ಮೇಡಮ್ ಕರ್ಕೊಂಡೋಗೋಕೆ. ಅಷ್ಟರಲ್ಲಿ 3 ವರ್ಷ ಕೊಡಿಸ್ದೆ, ಕಷ್ಟನೋ ಸುಖನೋ ಈ ಕೊರೋನಾ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಮ್ಯಾಮ್.
1: ಅಂದರೆ ಇಬ್ಬರೂ ಕೂಡ ಹುಟ್ಟದಾಗ್ಲಿಂದ ತುಂಬ ಚೆನ್ನಾಗಿದ್ರು, ಬೆಳವಣಿಗೆ ತುಂಬ ಚೆನ್ನಾಗಿ ಹೊಂದಿತ್ತು. ಮಧ್ಯದಲ್ಲಿ ಈ ಡೆವಲಪ್ಮೆಂಟ್ ಡಿಲೇ ಅನ್ನೋ ಸಮಸ್ಯೆ, ಬುದ್ಧಿಮಾಂದ್ಯತೆ ಬೆಳವಣಿಗೆ ಆಗಿರ್ಬೋದು, CP ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿರೋದ್ರಿಂದ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಥೆರಪಿಯನ್ನು ಕೊಡಿಸೋಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಅವನಿಗೆ 8 ವರ್ಷ 10 ವರ್ಷ ಅಂತ ಹೇಳಿದ್ರಿ. ಈ 10 ವರ್ಷದಲ್ಲಿ ನಿಮ್ಮ ಮಗನ ಪರಿಸ್ಥಿತಿ ಹಿಂದೆ ಹೇಗಿತ್ತು ಮ್ಯಾಮ್?
0: ಹಿಂದೆ ಚೆನ್ನಾಗಿತ್ತು ಮ್ಯಾಮ್, ಹಿಂದೆ ಚೆನ್ನಾಗಿತ್ತು. ಒಂದು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರ ಜೊತೆಗೂ ಬೆರೆಯೋನು, ಯಾರೇ ಕರೆದ್ರೂ ಒಟ್ಟಾಗೋನು ಅವ್ರ ಜೊತೆ, ತುಂಬ ಮುದ್ದಾಗಿದ್ದ.
1: ಈ ಥರ ಸಮಸ್ಯೆ ಇದೆ ಅಂತ ನಿಮಗೆ ಯಾವಾಗ ಗೊತ್ತಾಯಿತು?
0: ಅಂದರೆ 1 ವರ್ಷಕ್ಕೆ ಮುಷ್ಟಿ ಕಟ್ಬಿಟ್ಟಲ್ಲ ಮ್ಯಾಮ್ ಇಂಜೆಕ್ಷನ್ ಬಂದಾಗ, ಆವಾಗ ನನಗೆ ಅವ್ನು ಬ್ಯಾಲೆನ್ಸ್ ತಪ್ತಾ ಇದ್ದಾನೆ ಅಂತ ಗೊತ್ತಾಯಿತು. ನಾನು ಇನ್ನೊಂದು ಕನ್ಸೀವ್ ಆಗಿರೋದ್ರಿಂದ ಅವನ್ನ ಕಾಪಾಡ್ಕೊಳಕ್ಕಾಗಲಿಲ್ಲ ಮ್ಯಾಮ್, ಇಲ್ಲಾಂದರೆ ನಾನು ಸರಿ ಮಾಡ್ಕೊಬಿಡ್ತಾ ಇದ್ದೆ ಅವನು.
1: 1.5 ವರ್ಷ ಇದ್ದಾಗಲೇ ಈ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ಚಿಕಿತ್ಸೆ ಏನಾದ್ರು ಕೊಡಿಸಿದ್ರಾ ಮೇಡಮ್ ಅವನಿಗೆ?
0: ಚಿಕಿತ್ಸೆ ಏನು ಕೊಡಿಸ್ತಿಲ್ಲ ಮ್ಯಾಮ್, ಮಾನಸ ಗಂಗೋತ್ರಿಗೆ ಮ್ಯಾಮ್ ಕರ್ಕೊಂಡೋಗಿದ್ದು. ಆ ಜ್ವರ ಬಂದಾಗ ಅಡ್ಮಿಂಟ್ ಆಯಿತು. ಅಷ್ಟೊತ್ತಿಗೆ ಮಗು ಇದೊಂದು ಆಗ್ಬಿಡ್ಲಿ ಅಂದರೆ ನನಗೆ ಮ್ಯಾಮ್ 3 ವರ್ಷದಿಂದ ಮಕ್ಕಳಿರಲಿಲ್ಲ. 3 ವರ್ಷದಿಂದ ಮಕ್ಕಳಿರಲಿಲ್ಲ, ಆಮೇಲೆ 1-2 ಅಬಾಟ್ ಆಗೋಯ್ತು. ಒಂದು ಮಾತ್ರ 5 ತಿಂಗಳಿಗೆ ಮೋಲಾರ್ ಪ್ರೆಗ್ನೆಂಟ್ ಅಂತ ಆಗುತ್ತೆ.

0: ಹೋಗುತ್ತೆ, ಬರೀ ಮುತ್ತುಗರ್ಭ, ಮಕ್ಕಳಾಗಲ್ಲ, ಬರೀ ಮುತ್ತುಗರ್ಭ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಇವನು ನಿಂತಿರೋದೇ ನನಗೆ ಮಿರಾಕಲ್ ಮೇಡಮ್. ನನಗೆ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗಲಿಲ್ಲ, ಕನ್ಸೀವ್ ಆಯ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ಅದು ಏನಾಗೈತೆ ಅಂದರೆ ನನಗೆ ನರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬ್ಲಡ್ ಕ್ಲಾಟ್ ಆಗಿರೋದು. ಆ ಸಮಸ್ಯೆಯಿಂದ ನನಗೆ ಜೆಎಸ್ಎಸ್ಸಲ್ಲಿ ಡಾಕ್ಟರ್ ಸುಜಾತ ಮ್ಯಾಮ್ ಅವ್ರ ಹತ್ರ ತೋರಿಸ್ಕೊತಾ ಇದೆ, ಮಕ್ಕಳಾಗದೆ ಇರೋದಕ್ಕೆ. ಈ ಕಾಯಿಲೆ ಐತೆ ಅಂತ ಗೊತ್ತಾದಮೇಲೆ ಡಾಕ್ಟರ್ ಸುಬ್ರಹ್ಮಣ್ಯ ಡಾಕ್ಟರ್ ಹತ್ರ ತೋರಿಸ್ಕೊತಾ ಇದೆ. ಇಬ್ಬಿಬ್ರು ಡಾಕ್ಟರ್ ನೋಡ್ತಾಯಿದ್ರು ಮೇಡಮ್. ಸರಿ ಅಂದ್ಬಿಟ್ಟು ಇವರು ಸ್ನಾನಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾಯಿದ್ರು ಮ್ಯಾಮ್. ಅದನ್ನು ಕಂಟಿನ್ಯೂ ಆಗಿ 15 ದಿನ ತಗೊಂಡೆ ಆ ಟ್ಯಾಬ್ಲೆಟು. ಆದರೂ 3 ದಿನ ಆದಮೇಲೆ ಐತಿಯ ಕಣಪ್ಪ ಅಂದರು, ಆಗಲಿಲ್ಲ ಮೇಡಮ್, ಮತ್ತೆ ಮತ್ತೆ ಹೋಗಿ ತೋರಿಸ್ಕೊತಾ ಇದೆ. ಆ ಮಾತ್ರೆ ನುಂಗ್ತಾ ಇದ್ದ ಜೊತೆಗೆ ನುಂಗ್ತಾ ಇದ್ರು, ಅಷ್ಟೊತ್ತಿಗೆ 3 ತಿಂಗಳು ಕಂಪ್ಲೀಟ್ ಆಗೋಗಿತ್ತು ಮ್ಯಾಮ್. 3 ತಿಂಗಳು ಕಂಪ್ಲೀಟ್ ಆದಮೇಲೆ ಮತ್ತೆ ಡಾಕ್ಟ್ರು 3 ತಿಂಗಳಾದಮೇಲೆ ಯಾವತ್ತು ನೀನು ಸ್ನಾನಕ್ಕಾಗಿಲ್ಲಲ್ವ ಅಂತ ಕೇಳಿದ್ರು. ಇಲ್ಲ ಮ್ಯಾಮ್ ಆಗಿಲ್ಲ ಅಂತಂದೆ. ಅದಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡಿಸೋಣ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರು ಮ್ಯಾಮ್. ಆವಾಗ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯಿತು.
1: ನಿಮಗೆ ಒಂದು ಸಮಸ್ಯೆ, ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನೀವು ಕನ್ಸೀವ್ ಆಗಿರೋದು ಒಂದು ಮಿರಾಕಲು. ಆ ನಿಟ್ಟಿನಲ್ಲಿ ಅನ್ವಯ ಹುಟ್ಟಿದ್ದು ಇನ್ನಷ್ಟು ದೊಡ್ಡ ಮಿರಾಕಲು ಅಂತ ಈ ಮೂಲಕ ಹೇಳ್ತಿದ್ರಿ.
0: ಅದಾದಮೇಲೆ ಏನು ಮೇಡಮ್ ಮಾಡೋದು, ಏ ನಿನ್ನ ಮಗ ಗಟ್ಟಿ ಪಿಂಡ ಕಡೆ, ಏನೂ ಆಗಲ್ಲ, ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೋಬೇಡ, ಹೋಗು, ರಿಪೋರ್ಟ್ ಚೆನ್ನಾಗೈತೆ, ನಾನಿದ್ದೀನಿ ಅಂತ ಅಂದರು. ಆಮೇಲೆ ನಂಗೆ ಈ ಥರ ಕೈಲಿ ಸಮಸ್ಯೆ ಇದೆ ಅಂದ್ಬಿಟ್ಟು ನೀನು ಆ ಡಾಕ್ಟ್ರ್ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡು ಅಂತಂದರು. ಆ ಸರ್ ದಯವಿಟ್ಟು ನಿನ್ನ ಪಾಪನೇ ಬೇಡ ಕಣಮ್ಮ, ನಿಮ್ಮ ಮೊದಲೇ ಬ್ಲಡ್ ಕ್ಲಾಟ್ ಇರೋದ್ರಿಂದ ನಿಮ್ಗೆ 9 ಮಂತ್ವರೆಗೂ ಬ್ಲಡ್ ಕ್ಲಾಟ್ ಆದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಯ್ತದೆ, ನಿಮ್ಮ ಮನೆಯವ್ರ ಕರಿ ಮಾತಾಡ್ತೀನಿ, ಬೇಡ ಮಗು ತೆಗೆಸ್ಬಿಡು ಅಂತಲೇ ಹೇಳಿದ್ರು. ನನಗೆ ಮನೇಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಇಲ್ಲ ಇಲ್ಲ, ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಅಕ್ಕಪಕ್ಕದ ಮನೆಯೆಲ್ಲ ತುಂಬ ಸಾಕಿದೆ, ಆ ಫೀಲ್ ಚೆನ್ನಾಗಿತ್ತು. ನಾನು ಸತ್ರ ಪರವಾಗಿಲ್ಲ, ನಂಗೆ ಒಂದು ಮಗು ಮಾಡ್ಕೊಂಡೆ, ನಾನು ಬೇಕಾದ್ರೆ ಸತ್ತೋದ್ರ ಪರವಾಗಿಲ್ಲ, ಒಂದು ಮಗು ಎತ್ತು ಕೊಡ್ತೀನಿ ಅನ್ನೋ ಆಸೆಯಲ್ಲಿ ನಾನು ಡಾಕ್ಟ್ರು ಬೇಡ್ಕೊಂಡೆ ಮೇಡಮ್. ಇಷ್ಟೆಲ್ಲ ಹೇಳ್ತಾಳೆ ಏನಪ್ಪ ಮಾಡೋದು ಅಂತ ನಮ್ಮ ಮನೆಯವ್ರ ಸೊಲ್ಯೂಷನ್ ಅಂತ, ಬೇಡ ಸರ್ ಇವಳೇ ಚೆನ್ನಾಗಿರಲಿ, ಬೇಡ ಮಗು ಅಂತ ಹೇಳಿದ್ರು. ಇಲ್ಲ ಇಲ್ಲ ಸರ್ ನಂಗೆ ಬೇಕೇ ಬೇಕು ಅಂತ ಮೇಡಮ್ ನಾನೇ ಆಟ ಮಾಡಿ ನನ್ನ ಮಗನ ಪಡೆದೆ ಮೇಡಮ್. ಆಮೇಲೆ ಇದಕ್ಕೇನು ಸೊಲ್ಯೂಷನ್ ಇಲ್ವ ಸರ್ ಅಂದಿದ್ದಕ್ಕೆ ಅವ್ರು ಅಂದರು ಸೊಲ್ಯೂಷನ್ ಐತೆ, ಆದರೆ ನೀನು ಧೈರ್ಯದಿಂದ ಇರಬೇಕು ಅಂದರು. ಏನು ಹೇಳಿ ಸರ್ ಅಂತಂದೆ, ಡೈಲಿ ಒಂದೊಂದು ಇಂಜೆಕ್ಷನ್ ಹಾಕೋಬೇಕು ನೀನು ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಅಂತ ಅಂದರು. ಆಮೇಲೆ 1-2 ಟ್ಯಾಬ್ಲೆಟ್ ಕೊಟ್ಟರು, ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಒಂದು ಪೇಯಿಂದು ಒಂದು ಮಾತ್ರೆ ಕೊಟ್ಟರು. ಅದ್ರ ಜೊತೆಗೆ ನೀನು ಐರನ್ ಟ್ಯಾಬ್ಲೆಟ್ ತಗೋಬೇಕು. ಆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕಂದ್ಬಿಟ್ಟು ಡಾಕ್ಟ್ರು ಡಿಸ್ಕಸ್ ಮಾಡ್ಕೊಂಡ್ರು ಮೇಡಮ್ ಅವ್ರವ್ರು ಮಾತಾಡ್ಕೊಂಡ್ರು. ಡಿಲವರಿಗೆ ಇನ್ನೇನೋ ಇನ್ನೊಂದು ವಾರ ಇನ್ನೊಂದು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರು, ಇಂಜೆಕ್ಷನ್ ಹಾಕೊಂಡೆ ಹೋಗ್ಬೇಕು ನೀನು ಅಂತ ಹೇಳಿದರು ಮೇಡಮ್. ನಾನು 1.5 ತಿಂಗಳಿಂದ ನಾನು 9 ಮಂತ್ಸ್ವರೆಗೂ ನಾನೇ ಚುಚ್ಕೊಂಡಿದ್ದೀನಿ ಮೇಡಮ್ ಇಂಜೆಕ್ಷನು ನನ್ನ ಮಗುಗೋಸ್ಕರ. ನನ್ನ ನೋವೆಲ್ಲ ನನ್ನ ಮಗನ ನೋಡಿದ ಮೇಲೆ ನನಗೆ ನೋವೇ ಅನ್ನೋದೇ ಇಲ್ಲ ಮ್ಯಾಮ್, ನಾನೇ ಕಲ್ಕೊಬಿಟ್ರೆ ನನ್ನ ಮಗಳು ನೀರು ಕೊಡೋರಿಲ್ವಲ್ಲ.
1: ಈಗ ಐರನ್ ಟ್ಯಾಬ್ಲೆಟ್ ಎಲ್ಲ ನಿಮಗೆ ಸಮಸ್ಯೆ ಇರೋದ್ರಿಂದ ಈ ಥರ ಸಮಸ್ಯೆ, ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ರಿಲೇಷನ್ ಎಲ್ಲರೂ ಮದುವೆ ಆಗಿದ್ರ?
0: ಹ್ಞೂ ಮೇಡಮ್, ಸೋದರ ಮಾವನೇ, ಅವನ ತಮ್ಮ.
1: ಈ ಥರ ಮಕ್ಕಳಿದ್ದಾರೆ ಅಂತಂದರೆ ಕುಟುಂಬದಲ್ಲಿ ಸಹಕಾರ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗೆ ಸಹಕಾರ ಕೊಟ್ಟರು?
0: ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್, ಅವರಿಂದ್ರೇ ಮೇಡಮ್ ನಾನು ಇಲ್ಲಿವರೆಗೂ ಧೈರ್ಯದಿಂದಿರೋದು. ಜನ ಸೌರ ಮಾತಾಡಿದ್ದಾರೆ, ಬಟ್ ಇವರೊಬ್ಬರು ಸಪೋರ್ಟ್ ಆಗಿರೋದ್ರಿಂದ ನಾನು ಏನೇ ಇದ್ದರೂ ಕ್ಯಾರಿ ಮಾಡ್ಕೊಂಡು ಬರ್ತೇನೆ. ಎಲ್ಲಿಗೋದ್ರೂ ಕಳಿಸ್ತಾರೆ ಮ್ಯಾಮ್. ನನ್ನ ಪಿರಿಯಾಪಟ್ಟಣ 3 ವರ್ಷ ಇದೆ ಮ್ಯಾಮ್ ಮಗನಿಗೋಸ್ಕರ. ಅಲ್ಲಿ ಈ ಥರ ನ್ಯಾಚುರಲ್ ಥೆರಪಿ ಇತ್ತು ಮ್ಯಾಮ್, ಅಲ್ಲಿ ಕಿರಣ್ ಸರ್ ಅಂತ ಅವರು ಥೆರಪಿ ಎಲ್ಲ ಕೊಡ್ತಾಯಿದ್ರು ಮ್ಯಾಮ್. ಅಲ್ಲಿದ್ದೆ ರಾಮಂದೂರಲ್ಲಿ, ಅಲ್ಲಿಂದ ಬಂದು ಆಶಾ ಸದನದಲ್ಲಿ ಸ್ವಲ್ಪ ದಿನ ತಗೊಂಡೆ, ಆಮೇಲೆ 3 ವರ್ಷ ಗಂಗೋತ್ರಿಲಿ ತಗೊಂಡೆ. ಇವಾಗ ಮೇಡಮಿಂದ ಕ್ಯಾಂಪ್ ಅಟೆಂಡ್ ಮಾಡ್ತಾಯಿದ್ದೀನಿ ಮ್ಯಾಮ್.
1: ಈ ಥರ ಕ್ಯಾಂಪ್ ಇದೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ?
0: ಮೇಡಮ್ ಬಿ ಓ ಆಫೀಸಿಂದ ಸ್ಕೂಲ್ಗೆ ವಿಸಿಟಿಗೆ ಬರ್ತಾರೆ ಮ್ಯಾಮ್, ಮನೆಗೆ ಬಂದು ವಿಸಿಟ್ ಮಾಡಿ ಮಗು ಹಿಂಗಿದೆ, ದಯವಿಟ್ಟು ಸೌಲಭ್ಯ ಪಡ್ಕೊಳ್ಳಿ, ನೀವು ಒಂದೇ ಹತ್ರ ಕೂತಿದ್ರೆ ಏನೂ ಸಿಗಲ್ಲ, ನೀವು ಕ್ಯಾಂಪ್ ಅಟೆಂಡ್ ಮಾಡಲೇಬೇಕು, ನೀವು ಹಿಂಗೆ ಕೂತ್ಬಿಟ್ರೆ ನೀವು ಹಿಂಗೆ ಕೂತಿರ್ತೀರ, ಹೊರಗಡೆ ಪ್ರಪಂಚ ಹೆಂಗಿದೆ ಅಂತ ನೋಡಬೇಕು, ಬನ್ನಿ ಶ್ರುತಿ ಅವರೇ ನೀವು ಅಂತ ಅವರು ತುಂಬ ಭರವಸೆಯಿಂದ ನಮ್ಮನ್ನ ಕರ್ಕೊಂಡ್ರು ಮೇಡಮ್. ತುಂಬ ಉಪಯೋಗ ಆಗ್ತಾಯಿದೆ ಮೇಡಮ್ ಇದರಿಂದ.
1: ಹೇಗೆ ಅನಿಸ್ತಿದೆ ಕ್ಯಾಂಪು?
0: ಖುಷಿ ಆಗ್ತಾಯಿದೆ ಮೇಡಮ್, ಒಂದೇ ಹತ್ರ ಮಲಗಿದ ಮಗುಗೆ ಎಕ್ಸಸೈಸ್ ಮಾಡೋದು, ನಮಗೂ ಹೇಳ್ಕೊಡೋದು, ಅಟ್ ಲೀಸ್ಟ್ ನಮಗೆ ಗೊತ್ತಿಲ್ಲದ್ದೆಲ್ಲ ಹೇಳ್ಕೊಡೋದು. ಮನೇಲಿ ನಾನು ಸಾಕಷ್ಟು ಎಲ್ಲ ಕಡೆ ನೋಡಿ ಮನೇಲಿ ಏನು ಬೇಕು ಎಲ್ಲ ಮಾಡ್ಕೊತಿದ್ದೆ ಮೇಡಮ್. ಮರಳಲ್ಲಿ ನಿಲ್ಲಿಸೋದು, ಮರಳು ಮುಟ್ಟೆ ಹಾಕ್ಬಿಟ್ಟು ಕೂರಿಸೋದು, ಅವನಿಗೆ ವೆಯ್ಟ್ ಹಾಕೋದು, ಆಮೇಲೆ ಎಲ್ಲನೂ ಎಡ್ಕೊಂಡು ಎಡ್ಸೋದು, ಈಜ್ ಓಡಿಸೋದು, ಅದೆಲ್ಲ ಮಾಡ್ತಿದ್ದೆ ಮೇಡಮ್. ಆದರೆ ನನಗೆ ಆಯಿಲ್ ಮಸಾಜ್ ಸಿಕ್ತಿರಲಿಲ್ಲ ಮ್ಯಾಮ್, ಇಲ್ಲಿ ಬಂದು ತುಂಬ ಆಯಿಲ್ ಮಸಾಜು ಹೆಲ್ಪ್ ಆಗಿದೆ. 1 ಲಕ್ಷ ಕಳ್ಕೊಂಡೆ ಮೇಡಮ್ ಆಯಿಲ್ ಮಸಾಜ್ಗೆ, ನಾನು ಅದನ್ನು ಕೊಡಿಸ್ತೇನೆ ಮೇಡಮ್. ಆಯುರ್ಮಠ ಅಂತ ಜಾನ್ಸನ್ ಅನ್ನೋರು ಮಾಡಿಕೊಟ್ರು ಮೇಡಮ್.
1: ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ ಎಲ್ಲೆಲ್ಲ ಚಿಕಿತ್ಸೆ ಕೊಡಿಸಿದ್ರಿ ನೀವು ಇಲ್ಲಿ ತನಕ?
0: ಸ್ಟಾರ್ಟಿಂಗ್ ಹೋಗಿದ್ದು ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಮೇಡಮ್. ಅವರು ಮಗು ಚೆನ್ನಾಗಿದ್ದಾನೆ, ಬುದ್ಧಿಮಾಂದ್ಯತೆ ಏನೂ ಇಲ್ಲ, ಎಲ್ಲ ಆ್ಯಕ್ಟಿವ್ ಆಗಿದ್ದಾನೆ. ಅವನಿಗೆ ಫಿಸಿಕಲಿ ಅವನಿಗೆ ನೀವು ಫಿಸಿಯೋಥೆರಪಿ ಕೊಡಿಸಿದ್ರೆ ಸರ್ವ ಐತಾನೆ, ನೀವು ಬರೀ ಅದೊಂದು

0: ಮಾಡಿಸ್ಕೊಬನ್ನಿ ಅಂತಂದರು. ಅದು ಅಷ್ಟೊತ್ತಿಗೆ ಮಗು ಹಿಂಗಾಗಿತ್ತಲ್ಲ ಮೇಡಮ್, ಮಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟು ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲಿ ಡಾಕ್ಟ್ರು ಒಂದು ಬ್ರೈನ್ ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿ MRI ಮಾಡಿಸಿದ್ರು ಮೇಡಮ್. ಆ MRIಯಲ್ಲಿ ಏನು ತೊಂದರೆನೂ ಇಲ್ಲ, ಫಿಸಿಯೋಥೆರಪಿ ಮಾಡಿಸಿ ಅಂತಲೇ ಇರೋದು, ಅದನ್ನು ಮಾಡಿಸ್ಕೊಂಡು ಹೋಗಿ ಅಂತ ಅವರು ಭರವಸೆ ಕೊಟ್ರು ಮೇಡಮ್. ಅಲ್ಲಿವರೆಗೂ ನಾವು ಬ್ರೈನೇ ಚೆನ್ನಾಗೈತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇನ್ನೆಲ್ಲೋ ತೋರ್ಸಕ್ಕೆ ಹೋಗಿರಲಿಲ್ಲ ಮೇಡಮ್ ನಾನು. ಅದೊಂದು ರಿಪೋರ್ಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದೆ ಮೇಡಮ್. ಆಮೇಲೆ ಇನ್ನೇನು ಹಿಂಗೆ ಆಗ್ತವನಲ್ಲ, ಹೈಪರ್ ಜಾಸ್ತಿ ಆಗೋಯ್ತು ಮೇಡಮ್ ಅವನಿಗೆ. ಹೈಪರು ಟ್ಯಾಬ್ಲೆಟ್ ಬೇಕೇ ಬೇಕು ಅಂದರೆ ನನಗೆ ಮಂಡ್ಯದಲ್ಲಿ ಈ ಥರನೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಮೇಡಮ್ ಮಕ್ಕಳಿಗೆ ಅಂತಲೇ ಅಲ್ಲಿ ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು. ನಾನು ಭಯ ಪಟ್ಟು ತಗೊಳ್ಳಿಲ್ಲ ಮೇಡಮ್. ಇವಾಗ ಮಾತ್ರೆಗೆ ಅಡಿಟ್ ಆಗಿಬಿಟ್ರೆ ಅದನ್ನೇ ಕೇಳಿ ಒಂದು ಹತ್ರ ಬುದ್ಧಿ ಮಂದಿ ಥರ ಕುತ್ಕೊಬಿಡ್ತಾರೆ. ಅದು ಏನೋ ಕಂಟ್ರೋಲ್ ಮಾಡಕ್ಕೆ ಹೋಗಿ ಏನೋ ಆಗುತ್ತೆ. ಬೇಡ, ನಾವು ನ್ಯಾಚುರಲ್ ಆಗಿ ಅವನ್ನ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳಿ ನಾನು ಟ್ಯಾಬ್ಲೆಟ್ ಹಾಕಿರ್ಲಿಲ್ಲ ಮೇಡಮ್. ಆಮೇಲೆ ಇಲ್ಲಿ ಡಾಕ್ಟರ್ ಸುರೇಶ್ ಡಾಕ್ಟ್ರು ಅದೇ ಅಕ್ಕಪಕ್ಕ ಹೇಳ್ತಾರಲ್ಲ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ತೋರಿಸಿ ಅಂತ ಅವ್ರ ಮಾತು ಕೇಳ್ಕೊಂಡು ನಾನು ಡಾಕ್ಟರ್ ಸುರೇಶ್ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ತೋರಿಸ್ದೆ ಮ್ಯಾಮ್. ಅವ್ರು ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು, ಅದು ಸ್ವಲ್ಪ ಕಂಟ್ರೋಲ್ ಬಂತು. ಅವ್ನು ನಿದ್ದೆ ಮಾಡೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಏನೋ ನಂಗೆ ಗೊತ್ತಿಲ್ಲ. ಆ ಟ್ಯಾಬ್ಲೆಟ್ ನುಂಗಿದ್ರೆ ಇವತ್ತು ಮಲಗಿದ್ರೆ ನಾಳೆ ಹೇಳ್ತಿದ್ದ ಊಟ ತಿಂಡಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು ಅವ್ನು ತಿಂತಿರ್ಲಿಲ್ಲ. ಬರೀ ಮಾತ್ರೆ ನುಂಕಂದೆ ಮಲ್ಕೊಂಡು ಒಂದೇ ಹತ್ರ ಹಾಕ್ಬಿಟ್ರೆ ಏನು ಮಾಡೋದು ಅಂತೇಳಿ ಆ ಮಾತ್ರೆ ಸ್ಟಾಪ್ ಮಾಡಿದೆ ಮೇಡಮ್. ಊಟ ತಿನ್ನಲಿ ಅನ್ನೋಕ್ಕೋಸ್ಕರ ಮಾತ್ರೆ ಸ್ಟಾಪ್ ಮಾಡಿಬಿಟ್ಟು ಡಾಕ್ಟ್ರಿಗೆ ಹೇಳಿದೆ, ಡೋಸೇಜ್ ಜಾಸ್ತಿ ಆಗಿದೆ, ಏನೋ ಸರ್ ಹಿಂಗೆ ಮಲಗ್ಬಿಡ್ತಾನೆ ಊಟ ಮಾಡಲ್ಲ ಅಂತ. ಅವ್ರು ಕಡಿಮೆ ಮಾಡಿ ಅವರು 6 ತಿಂಗಳವರೆಗೂ ಮಾತ್ರೆ ಅದು ಕಂಟಿನ್ಯೂ ಮಾಡ್ತಾ ಇರಬೇಕು. ಅವ್ರ ಹತ್ರ ಆನ್ಲೈನು ಅಲ್ಲಿ ಬುಕ್ ಮಾಡಬೇಕು. ಇವಾಗ ಏನೇ ಒಂದು ಸಮಸ್ಯೆ ಅಂತಂದ್ರೆ ತಕ್ಷಣ ಅವರು ನೋಡಲ್ಲ, ಪ್ರತಿಯೊಂದು ಆನ್ಲೈನಲ್ಲೇ ಬರ್ಕೊಂಡು ಅವ್ರು ಇನ್ಯಾವಾಗಲೂ ರೆಸ್ಪಾನ್ಸ್ ಮಾಡೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮ್ಯಾಮ್. 2 ಸಲ ತೋರಿಸ್ದೆ ಬಿಟ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಅಪೋಲೋದಲ್ಲಿ ಡಾಕ್ಟರ್ ಜೋಸ್ನ ಮ್ಯಾಮ್ ಅಂತ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಕ್ಕಳೆಲ್ಲ ತೋರಿಸ್ದೆ, ಎಲ್ಲ ಕೌನ್ಸಿಲಿಂಗ್ ಆಯಿತು. ಅವರು ನಿಮ್ಮದು ಜೆನೆಟಿಕ್ದು ಟೆಸ್ಟ್ ಮಾಡಬೇಕು ಅಂತಲೇ ಹೇಳಿದ್ರು, ಒಂದು MRI ಮಾಡಿಸಿದ್ರು. ಆ MRI ಆದಮೇಲೆ ಅದನ್ನು ನೋಡ್ಬಿಟ್ಟು ಜೆನೆಟಿಕ್ ಮಾಡಿಸ್ಬೇಕು ಅಂತೇಳಿ ಜೆನೆಟಿಕ್ ಮಾಡಿಸಿದ್ರು. ಜೆನೆಟಿಕ್ ರಿಪೋರ್ಟ್ ಬಂದಮೇಲೆ ಅವರು ಹೇಳಿದ್ರು ಇದು ಸಂಬಂಧದಿಂದ ಆಗಿದೆ ಅಂತ. ಒಂದು ಕೂದಲಲ್ಲಿ ಒಂದು ಎಳೆ ಇದೆಯಲ್ಲ, ಆ ಎಳೆ ಥರ ಸಂಬಂಧಿಸಿದೆ ಕಣಮ್ಮ, ಜಾಸ್ತಿ ಏನಾಗಿಲ್ಲ, ಸರಿ ಮಾಡ್ಕೋಬೋದು. ಇದಕ್ಕೆ ಮೆಡಿಸನ್ನೇ ಕಂಡುಹಿಡ್ದಿಲ್ಲ, ಇವಾಗ ಕಂಡುಹಿಡಿತಾವ್ರೆ. ಅಟ್ಲೀಸ್ಟ್ ಇನ್ನು ಓಪ್ ಕಳ್ಕೊಬೇಡಿ, ಓಪಲ್ಲೇ ಇರಿ, ಮೆಡಿಸನ್ ಬಂದಮೇಲೆ ನಾನು ರೆಫರ್ ಮಾಡ್ತೀನಿ ನೀವು ತಗೊಳ್ಳೋರಂತೆ, ಬಂದು ತಿಂಗಳಿಗೆ 15 ದಿನಕ್ಕೆ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಮೇಡಮ್ ಅಷ್ಟೇ. ಆಮೇಲೆ ಮಗು ಇನ್ನು ಅವಳು ಇದೇ ಥರ ತೊಂದರೆ ಇದೆಯಾ ಅಂತ ಮಾಡಿಸಿ ಅಂತಂದ್ರೆ ನಾನು ಮಾಡಿಸ್ತಿಲ್ಲ ಮ್ಯಾಮ್.
1: ಜೆನೆಟಿಕ್ ಪ್ರಾಬ್ಲಮಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿ ಚಿಕಿತ್ಸೆಯನ್ನು ಕೂಡ ಸತತ್ವ ಕೊಡಿಸ್ತಾ ಬರ್ತಾ ಇದ್ರಿ. ಈಗ ಇಂಥ ಮಕ್ಕಳಿದ್ದು ನೀವೇ ಹೇಳಿದ್ರಿ ಸಾಮಾಜಿಕವಾಗಿ ಕೆಲವರು ಸಜೆಷನ್ ಮಾಡಿದ್ರು ಅಂತ, ಸಾಮಾಜಿಕವಾಗಿ ಇಂಥ ಮಕ್ಕಳಿದ್ದಾಗೆ ಅಂತಂದರೆ ಏನಾದರೂ ಸಾಮಾಜಿಕ ಸಮಸ್ಯೆ ನಿಮ್ಗೆ ಇದ್ರಾಯ್ತವಾ?
0: ಅಯ್ಯೋ, ಅವ್ರಿಗೆ ಹೇಳ್ಕೊಡ್ಬೇಕು ಮೇಡಮ್, ಅದೆಲ್ಲ ದಾಟಿ ಮುಂದೆ ಬಂದಿರೋದಕ್ಕೆ ಮೇಡಮ್ ನನ್ನ ಮಗನ ಈ ಸ್ಥಿತಿಗೆ ತಂದಿರೋದು.
1: ಯಾವ್ದಾದ್ರು ಒಂದು ಸಂಗತಿ ಹೇಳ್ಬೋದಾ ಮೇಡಮ್, ಇಂಥ ಒಂದು ಸಂಗತಿ ತುಂಬ ಮನಸ್ಸಿಗೆ ನೋವಾಗುವಂಥ?
0: ನಿಮ್ಮನ್ನು ನೋಡಿದ್ರೆ ಈ ಥರ ಇದ್ದೀರಾ ಅಂತ, ಬಟ್ ನನ್ನ ಮುಂದೆ ಯಾರೂ ಮಾತಾಡಿಲ್ಲ ಮ್ಯಾಮ್. ಹಿಂದೆ ಎಷ್ಟೋ ಮಾತಾಡಿದ್ದಾರೆ ಬಟ್ ನಾನು ಅದು ಕಿವಿಗೆ ಹಾಕೊಳ್ಳೋಣ, ನನ್ನ ಮುಂದೆ ಮಾತಾಡಲಿ, ನಾನು ಫೇಸ್ ಮಾಡ್ತೀನಿ ಮೇಡಮ್. ಏಕೆ ಚೆನ್ನಾಗಿರೋ ಮಗು ಈ ಥರ ಆಗಿದೆ ಅವ್ರ ಕಣ್ಣಲ್ಲಿ ನೋಡಿದ್ದಾರೆ, ಬಟ್ ಅವರು ಎತ್ಕ ಆಡಿಸಿರೋರು ಚೆನ್ನಾಗಿರೋನು ಹಿಂಗಾದ್ನಲ್ಲ, ಚೆನ್ನಾಗಿರೋನು ಹಿಂಗಾದ್ನಲ್ಲ ಅಂತಲೇ ಹೊರತು ಯಾರು ಹೊಡ್ತಾಗಲಿ ಈ ಥರ ಹುಟ್ಟವನೆ ಅಂತ ನನಗೆ ಯಾರು ಆ ಥರ ಟೀಕೆ ಮಾಡಿಲ್ಲ.
1: ಸಾಮಾಜಿಕವಾಗಿ ಸಮಸ್ಯೆಗಳು ಎಷ್ಟು ಎದುರಾದರೂ ಅವಕ್ಕೆ ನೀವು ತಲೆ ಕೊಡ್ದೇನೆ ನೀವು ಅದನ್ನು ಒಂದು ಶಕ್ತಿಯಾಗಿ ತಗೊಂಡು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಮುಂದುವರಿತಾ ಇರೋದು ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ ಮೇಡಮ್. ಈಗ ನೀವೇ ಹೇಳಿದ್ರಿ BO ಆಫೀಸ್ನಿಂದ ರೆಫರ್ ಮಾಡಿದ್ರು ಅಂತ, ಪ್ರೀವಿಯಸ್ ನೀವು ಥೆರಪಿ ಕೊಡಿಸ್ದಾಗ ಹೇಗೆ ಡೆವಲಪ್ ಮಾಡ್ತಿದ್ರು ಅವರು?
0: ಅಂದರೆ ನಾವೇನೇ ಮಾಡಿದ್ರು ಸಪೋರ್ಟ್ ಆಗಿ, ನನ್ನ ಮಗ ಇಂಥದ್ದು ಕೇಳಿದ್ರೆ ಅಂಥದ್ದು ಕೇಳ್ತಾನೆ ಮೇಡಮ್. ಬೇರೆಯವ್ರ ಥರ ಆಟ ಮಾಡೋದು ಕಿರ್ಚೋದು ಮಾಡೋದು ಏನಿಲ್ಲ, ನಾನು ಎಫೆಕ್ಟ್ ಕೊಟ್ಟು ಅವನ ಹತ್ರ ನಿಂತ್ಕೊಂಡ್ರೆ ಅವನು ಸಂಜೆನೂ ನನ್ನ ಜೊತೆ ಇರ್ತಾನೆ, ಚೆನ್ನಾಗಿರ್ತಾನೆ, ಹಿಂಗೆ ಮಾಡು ಅಂದರೆ ಹಂಗೆ ಮಾಡ್ತಾನೆ. ಥೆರಪಿಗೆ ಮಾತ್ರ ಒಂದು ದಿನ ಹತ್ತೋನಲ್ಲ ಮ್ಯಾಮ್, ಸಪೋರ್ಟಿವ್ ಆಗಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತಾನೆ, ಆಟ ಮಾಡೋದು ಏನಿಲ್ಲ.
1: ಈಗ 6 ವರ್ಷದಿಂದ ಥೆರಪಿಯನ್ನು ಕೊಡಿಸ್ತಾ ಬರ್ತಾ ಇದ್ದೀನಿ, ಹಂತ ಹಂತವಾಗಿ ಅವ್ನ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಅಂದರೆ ಮೇಡಮ್ ಇನ್ನೇನೋ ಪರವಾಗಿಲ್ಲ ಅನ್ನೋ ಅಷ್ಟೊತ್ತಿಗೆ ಜ್ವರ ಬಂದರೆ ಮತ್ತೆ ಬ್ಯಾಕ್ ಹೋಗ್ತಾನೆ ಮೇಡಮ್. ಈಗ ಹಿಂದೆ ವೀಡಿಯೋ ಎಲ್ಲ ಐತೆ, ಚೆನ್ನಾಗಿ ನಡೀತಾ ಇದ್ದ, ಚೆನ್ನಾಗಿ ಹೋಗ್ತಾ ಇದ್ದ, ಏನು ಆಯ್ತೈತಿ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಬ್ಯಾಕ್ಗೆ ಹೋಗ್ತಾ ಇದ್ದಾನೆ ಹೊರತು ಅವ್ನು ಚೇತರಿಸ್ಕೊತಾನೆ ಇಲ್ಲ ಮ್ಯಾಮ್.
1: ಈಗ ಹೇಗಿದೆ ಅವ್ನ ಪರಿಸ್ಥಿತಿ?
0: ಈಗ ಅವ್ನು ಇವಾಗೆಲ್ಲ ಟೈಟ್ನೆಸ್ ಬರ್ತಾ ಇದೆ ಮ್ಯಾಮ್, ಅವ್ನಿಗೆ ಅವ್ನು ಗಟ್ಟಿ ಆಗ್ತಾ ಇದೆ ಮ್ಯಾಮ್.
1: ಕುತ್ಕೋತಾನ?
0: ಇಲ್ಲ ಮೇಡಮ್.
1: ಹೇಗಿದೆ ಅವ್ನ ಪರಿಸ್ಥಿತಿ?
0: ಈ ಪರಿಸ್ಥಿತಿ ಸಪೋರ್ಟ್ ಆಗಿ ಒಬ್ಬರು ಸಪೋರ್ಟ್ ಮಾಡಿದ್ರೆ ಕುತ್ಕೋತಾನೆ ಮೇಡಮ್, ಇಲ್ಲ ಅಂದ್ರೆ ಬಿದೋಗ್ತಾನೆ. ಫಸ್ಟ್ ಅವನೇ ತಾನೇ ಆಗಿ ಕುತ್ಕೋತಿದ್ದ, ತಾನೇ ಆಗಿ ಆಟ ಆಡ್ತಿದ್ದ, ಅವನೇ ಊಟ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದಾನೆ. ಇವಾಗ ಇನ್ನಿಂದೇನೆ ಬಿದೋಗ್ತಾನೆ, ಮಲಗಿದ ಹತ್ರನೇ ಮಲಗಿದಾನೆ ಮ್ಯಾಮ್. ಇವಾಗ ಸಪೋರ್ಟ್ ಇಲ್ದೇನೆ ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಲಿದ್ದಾನೆ ಇವಾಗ.
1: ದಿನನಿತ್ಯ ಕಾರ್ಯಗಳು ಹೇಗಿರುತ್ತೆ?
0: ದಿನನಿತ್ಯ ಕಾರ್ಯಗಳು ಎದ್ದೊಳ್ತಾನೆ, ಅವನು TV ಹಾಕಬೇಕು. TV ಹಾಕಂದ್ರೆ ಯಾರೂ ಬೇಡ, ಅವನೊಬ್ಬ.

0: ಇರ್ತಾನೆ ಮ್ಯಾಮ್, ನಾವು ಕೋಲಿ ಗಿಲಿ ಮಾಡ್ಕೊಂಡು ಬರೋವರೆಗೂ ಇರ್ತಾನೆ. ಅವನಿಗೆ ಆ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ಮೇಡಮ್, ನೀರು ಕುಡಿಬೇಕು, ಹೊಟ್ಟೆ ಹಶು ಆಗ್ತಾ ಇದೆ, ಅಮ್ಮ ಉಚ್ಚೆ ಅಂತ ಹಿಂಗೆ ಕೈ ತೋರಿಸ್ತಾನೆ, ಎರಡು ಕೈ ತೋರಿಸ್ತಾನೆ ಕಕ್ಕ ಅಂತ. ಅವಾಗ ಕರ್ಕೊಂಡು ಹೋಗ್ತೀವಿ, ಕರ್ಕೊ ಬರ್ತೀವಿ, ತುಂಬ ಸೆನ್ಸಿಟಿವ್, ನೀಟ್ನೆಸ್ಸು, ಬಾಯಿ ಬಿಟ್ಟು ಎರಡೆರಡು ಅಕ್ಷರ ಬರುತ್ತಲ್ಲ ಮ್ಯಾಮ್ ಹೇಳ್ತಾನೆ ಮ್ಯಾಮ್.
1: ಸೂಚನೆ ಮೂಲಕ ನೀವು ಕರೆ ಕೊಟ್ಟಾಗ ನೀವು ಅದನ್ನ ಪಾಲಿಸ್ತೀರಿ. ಈಗ ನಿಮ್ಮ ಎರಡನೇ ಮಗಳು ಕಾಂತಿ ಆಯಿನಿ, ಅವಳ ಸಮಸ್ಯೆ ಏನಾಯ್ತು ಮೇಡಮ್?
0: ಅವಳ ಸಮಸ್ಯೆ ಅವಳು ಚೆನ್ನಾಗಿ ಬಂದ್ಲು ಮೇಡಮ್. ಅವಳು ಜ್ವರ ಒಂದ್ಸತಿ ಜಾಸ್ತಿ ಆಗಿ ನನಗೆ ನೋಡ್ಕೊಳಕಾಗ್ಲಿಲ್ಲ, ಜಾಸ್ತಿ ಅಂದ್ರೆ ಕುಂತಿದಂಗೆ ಬಿದ್ದೋದ್ಲು ಮೇಡಮ್. ಚೆನ್ನಾಗೇ ಇದ್ಲು, ತಂಡು ಒದ್ದೆ ಬಟ್ಟೆನೂ ಮಾಡಿದೆ, ಅವಳು ಸಿರಪ್ನೂ ಹಾಕ್ಸಿದೆ, ಅವಳು ಜೊತೆಲ್ಲೇ ಇದ್ದೆ ಮ್ಯಾಮ್, ಕುಂತ್ ಕೂತಿದಾಗೆ ಬಿದ್ದೋದ್ಲು ಮ್ಯಾಮ್. ಅವಾಗ ಅವಳು ಮುಷ್ಟಿ ಕಟ್ಬಿಟ್ಲಾಗ ನಂಗೆ ತುಂಬ ಭಯ ಆಗೋಯ್ತು, ಇವನ್ ಥರನೇ ಆಗ್ಬಿಟ್ಲಲ್ಲ ಅಂತ ಕಬಟ್ಟೆ ಎದ್ರಬಿಟ್ಟೆ ಮ್ಯಾಮ್. ಎದ್ರಬಿಟ್ಟು ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದು ಒಂದು ವಾರ ಅಷ್ಟೇ ಮ್ಯಾಮ್ ಜ್ವರ ಬಿಡೋಕ್ಕೆ. ಆಮೇಲೆ ಅವಳಿಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಮ್ಯಾಮ್, ನಡೀತಾಳೆ ಆದರೆ ಯಾರು ತಳ್ಬಿಟ್ರೆ ಬಿದ್ದೋಗ್ತಾಳೆ. ಸ್ವಲ್ಪ ಅದು ಬಿಹೇವಿಯರ್, ಸೆನ್ಸಿಟಿವ್ ಬಿಹೇವಿಯರ್, ಸ್ವಲ್ಪ ಅವಳಿಗೆ ಥೆರಪಿ ಬೇಕು. ಮತ್ತು ಈಗ ಸ್ಪೀಚು ಎರಡೆರಡು ಅಕ್ಷರ ಮಾತಾಡ್ತಾ ಇದ್ದಾಳೆ, ಪ್ರತಿಯೊಂದು ಗೊತ್ತಾಗುತ್ತೆ, ತಪ್ಪು ಸರಿ ಎಲ್ಲ ಗೊತ್ತಾಗುತ್ತೆ. ಅವಳೇ ಬ್ರಷ್ ಮಾಡ್ಕೊತಾಳೆ, ಅವಳೇ ಮುಖ ತೊಳಿತಾಳೆ. ಕಣ್ಣು ಮೇಡಮ್ ಅವಳಿಗೆ ಒಂದು ಮಾಲ್ಗಣ್ಣಿದೆ ಬಲ್ಗಡೆದು, ಆ ಮಾಲ್ಗಣ್ಣು ಅವಳಿಗೆ ಅದರಿಂದ ಏನಾರು ಹಿಂಗಾಗ್ತಾ ಇದೆಯಾ ಅಂತ ತೋರಿಸಿದ್ಗೆ ಅದು ಪವರ್ ಜಾಸ್ತಿ ಇದೆ ಅಂತ ಅವಳಿಗೆ, ಆ ಪವರ್ ಕಂಟ್ರೋಲ್ ಮಾಡೋಕ್ಕೆ ಸ್ಪೆಕ್ಸ್ ಕೊಟ್ಟಿದ್ದಾರೆ, ಆಗ್ತಾ ಇದ್ದೀನಿ ಮ್ಯಾಮ್. ಅವಳು ಮುಂದೆಗಡೆ ವಸ್ತು ಇದ್ರೆ ನೋಡಲ್ಲ, ದೂರದಲ್ಲಿರೋದು ಕಾಲು ಹಾಕೊಂಡು ಔಟ್ ಆಗ್ತಾಳೆ, ಹತ್ರದಲ್ಲಿರೋದು ಗೊತ್ತಾಗಲ್ಲ ಮ್ಯಾಮ್. ಅದರಿಂದ ಏನಾರು ಅವಳಂಗೆ ಬೀಳ್ತಾ ಇದ್ದಾಳೋ ಅಂತಲೇ ಗೊತ್ತಾಗ್ತಿಲ್ಲ. ಕಣ್ಣುಗೂ ಮತ್ತೆ ಗಂಟ್ಲಿಗೂ ಸಮಸ್ಯೆ ಇರೋದ್ರಿಂದ ಅದರಿಂದ ಮಾತು ಒಳಗೆ ಬರ್ತಾ ಇಲ್ವೋ ಅಂತ ನನಗೆ ಇನ್ನೂ ಅವಳದು ಕ್ಲಾರಿಟಿ ಗೊತ್ತಿಲ್ಲ ಮ್ಯಾಮ್. ಆದರೆ ಇವಾಗ ಏನೇ ಹೇಳೋರು ಅರ್ಥ ಮಾಡ್ಕೊತಾಳೆ ಮ್ಯಾಮ್.
1: ಅವಳ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅವಳ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಕರೆಕ್ಟಾಗಿ ಬಂತು ಮ್ಯಾಮ್. ಮೂರು ತಿಂಗಳಿಗೆ ದಬಾಕಂದ್ಲು, ಕತ್ ನಿಂತು, ಅಂಬೆಗಲ್ಲಿ ಇಟ್ಲು, ಎದ್ದು ಕುತ್ಕೊಂಡ್ಲು, ವಾಕ್ ಮಾಡಿದ್ಲು. ಇವನ್ಗೆ ಒಂದು ವರ್ಷಕ್ಕೆ ಇಂಜೆಕ್ಷನ್ ಮಾಡಿಸ್ದೆ, ತಡಿಯಪ್ಪ ಬೇಡ, ಮಗು ವೀಕ್ ಇದೆಯೇನೋ, ಜ್ವರ ಎಲ್ಲ ನೋಡ್ಕೊಂಡು ಮಾಡಿಸೋಣ ಅಂತೇಳಿ ಅವಳಿಗೆ ಕರೆಕ್ಟಾಗಿ ವರ್ಷದ ಮೇಲೆ 6 ತಿಂಗಳಿಗೆ ಹಾಕಿಸ್ತಿಲ್ಲ ಮ್ಯಾಮ್. ವರ್ಷದ ಮೇಲೆ 8 ತಿಂಗಳಿಗೆ ಅವಳೆಲ್ಲ ನೋಡ್ಕೊಂಡು ಮೊದಲನೇ ಮಗು ಹಿಂಗಾಗಿತ್ತಲ್ಲ ಅಂತೇಳಿ ನನ್ನ ಇಂಜೆಕ್ಷನ್ ಬೇಡ ಅಂತ ಅಂತಿದೆ ಮ್ಯಾಮ್. ಆಗ ಆಶಾ ವರ್ಕರು, ಇಲ್ಲ ಕಣಪ್ಪ ಎಲ್ಲ ಮಕ್ಳಿಗೂ ಆಗಲ್ಲ, ವೀಕ್ ಇರೋ ಮಕ್ಳಿಗೆ ಆ ಥರ ಆಗ್ಬಿಡ್ತದೆ, ಜ್ವರ ಆ ಟೈಮಲ್ಲಿ ಇರೋರ್ಗಾಗುತ್ತೆ, ತಲೆ ಕೆಡ್ಸ್ಕೊಬೇಡ, ಇನ್ನೊಂದು ಮಾಡಿಸು ನೀನು ಅಂತ ಹೇಳಿ ಅವಳಿಗೆ 1 ವರ್ಷದ ಇಂಜೆಕ್ಷನ್ ಹಾಕ್ಸ್ತೆ ಮ್ಯಾಮ್. ಅವಳಿಗೆ ಏನೇ ಸಮಸ್ಯೆ ಆಗಲಿಲ್ಲ, ಆದರೆ ಒಂದ್ಸತಿ ಮುಷ್ಟಿ ಕಟ್ಟು ಬಿದ್ದಳು ಮೇಡಮ್, ಅದರಿಂದ ಪ್ರಾಬ್ಲಮ್ ಆಯ್ತಾ ಇಲ್ಲ ಅಂದರೆ ಇವನಿಂದ, ಅದು ಜೆನೆಟಿಕ್ ಅಂತ ಹೇಳಿದ್ರೆ ಅದು ಎಳೆ ಎಳೆದಾಯ್ತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಮ್ಯಾಮ್ ಕ್ಲಾರಿಟಿ ಆಗಿ.
1: ಒಂದು ಕಣ್ಣನ ಸಮಸ್ಯೆ ಆಗಿರ್ಬೋದು, ಗಂಟಲ ಸಮಸ್ಯೆ ಆಗಿರಬಹುದು, ಈ ರೀತಿ ಸಮಸ್ಯೆಗಳಿರೋದ್ರಿಂದ ಅವಳಿಗೂ ಕೂಡ ಈ ಸಿಪಿ ಸಮಸ್ಯೆ ಅನ್ನೋದು ಕಾಣ್ತಾ ಇದೆ. ಈಗ ಒಂದೇ ಮನೆಯಲ್ಲಿ ಇಬ್ಬರನ್ನ ಸಂಭಾಳಿಸೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ?
0: ತುಂಬ ಕಷ್ಟ ಇದೆ ಮ್ಯಾಮ್, ಅದು ಹೇಳ್ಕೊಳಕ್ಕಾಗಲ್ಲ ಮ್ಯಾಮ್ ಎಷ್ಟು ಕಷ್ಟ ಅಂತ. ಮಕ್ಳ ಜೊತೆ ಬೆರೀಲಿ ಅಂತ ಮ್ಯಾಮ್ ಸ್ಕೂಲವ್ರು ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ ಮ್ಯಾಮ್, ಎಲ್ಲನೂ ನೋಡ್ಕೋತಾರೆ ಮೇಡಮ್. ಅವರು ಈ ಸಲ ಆ್ಯನ್ಯುವಲ್ ಡೇಲಿ ಪಾಪ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡಿದ್ರೆ ಇವ್ರ ಮಕ್ಕಳು ಡ್ಯಾನ್ಸ್ ಆಡಲ್ಲ ಅಂದರೆ ಫೀಲ್ ಮಾಡ್ಕೊಬಿಡ್ತಾರೆ ಅನ್ನೋ ಶ್ರುತಿ ಅವರು, ಸರ್ ಪರವಾಗಿಲ್ಲ ಬಿದ್ದರೆ ಬೀಳಿ ಸರ್, ನಾವು ಅಮ್ಮನೆ ಬ್ಯಾಕ್ ಸಪೋರ್ಟಾಗಿ ನಿಲ್ಸೋಣ, ನೀವು ಅವಳು ಡ್ಯಾನ್ಸ್ ಮಾಡಿಸಿ ಸರ್ ಅಂತ ಅವರು ಡ್ಯಾನ್ಸ್ ಮಾಸ್ಟ್ರಿಗೆ ಇಳಿಸಿ ನನ್ನ ಮಗಳನ್ನ ಡ್ಯಾನ್ಸ್ ಮಾಡಿಸಿದ್ರು ಮೇಡಮ್. ಆದರೆ ಸ್ಟೇಜಲ್ಲಿ ಮೇಡಮ್ ನನ್ನ ಮಗಳಿಗಿಂತ ಚೆನ್ನಾಗಿ ಆಡಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ ಮೇಡಮ್, ಒಂದು ಸಲನೂ ಬೀಳಲಿಲ್ಲ ಮೇಡಮ್. ಇಡೀ ಊರೇ ನನ್ನ ಮಗಳ ಮೇಲೆ ಫೋಕಸ್ ಆಗಿದೆ ಡ್ಯಾನ್ಸ್.
1: ದಿನದ 24 ಗಂಟೆಗಳು ಸತತವಾಗಿ ನೀವು ಅವ್ರಿಗಾಗಿ ಮುಡಿಪಾಗಿಟ್ಟು ಅವ್ರ ಬೆಳವಣಿಗೆಯಲ್ಲಿ ನಿರಂತರ ಸಾಕ್ತಾ ಇರೋದು ನಿಮಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಹಂತ ಹಂತವಾಗಿ ಈ ಥೆರಪಿಗಳನ್ನು ತಗೊಂಡು ಈ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಅವ್ರ ಬೆಳವಣಿಗೆ ಒಂದು ಹಂತಕ್ಕೆ ಬರ್ತಾ ಇದೆ, ಇದ್ರ ಖುಷಿ ಹೇಗೆ ಹೇಳ್ತೀರಿ ಮ್ಯಾಮ್ ನೀವು?
0: ತುಂಬ ಖುಷಿ ಆಗುತ್ತೆ ಮೇಡಮ್, ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಆ ಖುಷಿ ಅಂತೂ. ಅಂದರೆ ನನಗೇನಪ್ಪ ಅಂದರೆ ನನ್ನ ಥೂ ಬದುಕಲೇ ಬಾರ್ದು, ಏನಕ್ಕೆ ಸಾಕು, ಮದುವೆ ಆಗಿದ್ದೀನಿ, ಮಕ್ಕಳಾಯ್ತು, ಇನ್ಯಾಕೆ ನಾವಿರೋವರೆಗೂ ನಮ್ಮ ಮಕ್ಕಳು ನೋಡ್ಕೋತೀವಿ, ಆಮೇಲೆ ಯಾರು ನೋಡ್ಕೋತಾರೆ, ಬೇಡ ಬಿಡು ಅಂತ ಅಂದ್ಬಿಟ್ಟು ಸೂಸೈಡ್ಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಸರಿ ಅಂತಂದ್ಬಿಟ್ಟು ಮಾನಸ ಗಂಗೋತ್ರಿಗೆ ಹೋದ್ರು, ಅಲ್ಲೇ ಆದಷ್ಟು ಸಮಾಧಾನ ನನಗೆ ಎಲ್ಲೂ ಆಗಲಿಲ್ಲ ಮ್ಯಾಮ್. ಏನನ್ನಿಸ್ತು ಅಂತಂದರೆ ನನ್ನ ಮಗ ಇಷ್ಟು ಚೆನ್ನಾಗವನೆ ರಾಜ್ಕುಮಾರ್ ಥರ, ನನ್ನ ಮಗನಿಗಿಂತ ಜಾಸ್ತಿ ನೋವಿರೋರು ಕರ್ಕೊಬಂದ್ರೆ ಅವ್ರು ಹೆಂಗೆ ನಿಭಾಯಿಸಲ್ಲ ಅವ್ರ ಮಕ್ಕಳನ್ನ, ನಾನು ಇಷ್ಟಕ್ಕೆ ಯಾಕೆ ನಾನು ಇಷ್ಟೊಂದು ಕೊರ್ಗೋಗ್ಬೇಕು, ನಾನು ಇವನಿಗೆ ಸಪೋರ್ಟಿವ್ ಆಗಿದ್ರೆ ಇವನು ಏನು ಬೇಕಾದರೂ ಮಾಡ್ಬೋದಲ್ಲ, ಇಂಥ ಮಕ್ಕಳಲ್ಲಿ ಒಂದು ವಿಶೇಷವಾಗಿ ಭಗವಂತ ಒಂದು ಕಿತ್ಕೊಂಡ್ರು ಒಂದು ಕೊಟ್ಟೆ ಇರ್ತಾನೆ, ಅದನ್ನ ಯಾಕೆ ನಾನು ಹುಡುಕ್ಬಾರ್ದು ಇವನಲ್ಲಿ, ಇವನ್ಗೆ ಏನಾರು ಒಂದು ಮಾಡಿಸ್ಬೇಕಲ್ಲ ಅಂತ ಛಲ ಬಂತು ಮೇಡಮ್. ಅಲ್ಲಿಂದ ಛಲ ಅಂದ್ರಿಂದ ಇಲ್ಲಿವರೆಗೂ ಬಿಟ್ಟಿಲ್ಲ ಮೇಡಮ್. ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋಗ್ತೀನಿ ಮೇಡಮ್ ಮಗನಿಗೋಸ್ಕರ ಕರ್ಕೊಂಡು.
1: ಒಂದು ಗಂಗೋತ್ರಿಯಲ್ಲಿ ಆದ ಅನುಭವ ಮಾನಸಿಕ ಶಕ್ತಿಯನ್ನು ಇನ್ನಷ್ಟು ದೃಢಗೊಳಿಸ್ತು, ಆ ನಿಟ್ಟಿನಲ್ಲಿ ಅವನ ಪ್ರಯತ್ನ, ಅವನ ಒಂದು ಬೆಳವಣಿಗೆಗೆ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ನಿಮ್ಮ ಒಂದು ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದೆ
0: ಅಂದರೆ, ಒಬ್ಬಳೆ ಮಗಳು ಮುದ್ದಾಗಿ ಬೆಳೆಸ್ಬಿಟ್ವಿ, ಸೋದರ ಮಾವನಿಗಾಗ್ಬಿಟ್ಲು, ಇನ್ಯಾರು ದಿಕ್ಕು ಒಳಗೆ, ನಮ್ಮನ್ನು ಬಿಟ್ರೆ ಯಾರು ನನ್ನ ಮಗಳಿಗೆ ಅಂತ ತಾಯಿ ತೀರೋದ್ರು ಮ್ಯಾಮ್. ತಾಯಿ ಸಖತ್ ಸಪೋರ್ಟಿವ್ ಆಗಿದ್ರು ನನಗೆ. ಈಗ ನಮ್ಮ ತಂದೆ ಚೆನ್ನಾಗಿ ನೋಡ್ಕೊತಾರೆ, ನಂಗೆ ಇಬ್ಬರು ಅಣ್ಣದಿರು, ಅವರು

0: ಅನ್ನೋದನ್ನ ನೋಡ್ಕೋತಾನೆ. ಏನೇ ಆದರೂ ಎಲ್ಲಿಗೆ ಹೋದ್ರೂ ಒಂಥರ ಕೇರ್ ಮಾಡ್ತಾರೆ. ಆಮೇಲೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ಅವಳು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಿಭಾಯಿಸ್ಕೊ ಬರುವಷ್ಟು ಕೆಪಾಸಿಟಿ ಒಳಗೈತೆ, ತುಂಬ ಸ್ಟ್ರಾಂಗ್ ಆಗೋಳೆ ಇದ್ರಲ್ಲ. ಅಂದರೆ ಮಕ್ಕಳ ವಿಚಾರ ಬಂದರೆ ಸ್ವಲ್ಪ ಹಂಚ್ಬಿಡ್ತೀನಿ ಮೇಡಮ್, ದುಃಖ ಜಾಸ್ತಿ ಆಗ್ಬಿಡ್ತೀನಿ ಹಿಂಗಿದ್ದವ್ರು ಹಿಂಗೆ ಆದ್ರಲ್ಲ ಅಂತ. ಇಲ್ಲ ಬೇರೆ ಏನೇ ಆದರೂ ನಿಭಾಯಿಸ್ತೀನಿ ಮ್ಯಾಮ್ ನಾನು, ಆ ಧೈರ್ಯ ನನ್ನಲ್ಲಿದೆ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಈ ಥರ ಕ್ಯಾಂಪ್ ಇಟ್ಟರೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಮ್ಯಾಮ್?
0: ಖುಷಿ ಆಯಿತು ಮೇಡಮ್, ನನಗೆ ನನ್ನ ಮಗ ಒಂದೇ ಹತ್ರ ಇದ್ದ, ಸ್ವಲ್ಪ ಇಲ್ಲಿ ಪರಿಸರ ವಾತಾವರಣಕ್ಕೆಲ್ಲ ಅವನು ನಾವು ಕರ್ಕೊಂಡ್ಬರೋದು ಕರ್ಕೊಂಡು ಹೋಗೋದು ಎಲ್ಲರೂ ಆ್ಯಕ್ಟಿವ್ ಆಗಿ ನೋಡೋದು ನನಗೆ ಅದು ತುಂಬ ಇಷ್ಟ ಆಗ್ತಿದೆ ಮೇಡಮ್. ಅವನಲ್ಲಿ ಚೇಂಜಸ್ ಕಾಣ್ತಾ ಇದೆ, ಅವನು ಒಂದೇ ಹತ್ರ ಮಲಗಿದ. ಇವಾಗ ಒಂದು ಎಲ್ಲರ ಯಾರನ್ನ ನೋಡ್ಬೇಕಾದ್ರೆ ಹಿಂಗೆ ಕತ್ತಿರುಗಿಸ್ತಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ, ಅದು ಒಂದು ಥೆರಪಿ ಆಗುತ್ತೆ ಅವನಿಗೆ. ಅದು ನಂಗೆ ತುಂಬ ಇಷ್ಟ ಆಗ್ತಿದೆ ಮೇಡಮ್ ಕರ್ಕ ಬಂದಿರೋದಕ್ಕೆ. ಆಮೇಲೆ ಮನೇಲಿರೋರ್ನೇ ನೋಡಿ ನೋಡಿ ನೋಡಿ ಅವನು ಅದೇ ನೋಡಿರ್ತಾನೆ, ಬಟ್ ಅಕ್ಕಪಕ್ಕ ಜನಗಳು ಯಾರು ಯಾವ ಥರ ಆ್ಯಕ್ಟಿವ್ ಆಗಿರ್ತಾರೆ ಅದೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾನೆ ನನ್ನ ಮಗ. ನಂಗೆ ಅದು ಖುಷಿ ಆಗ್ತಾ ಇದೆ.
1: ಕ್ಯಾಂಪಿಗೆ ಬಂದು ನೀವು 4 ದಿನ ಆಯಿತು ಅಂತ ಹೇಳಿದ್ರಿ, ಹೇಗೆ ಕ್ಯಾಂಪ್ ಬೆನಿಫಿಟ್ಸ್ ಹೇಗೆ ಸಾಕ್ತಾ ಇದೆ, ನಿಮ್ಮ ಮಗನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ?
0: ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರಿ ಮ್ಯಾಮ್ ಎಲ್ಲ, ಅಂದರೆ ಈ ಮಕ್ಕಳು ಚೆನ್ನಾಗಿ ನೋಡಬೇಕು, ಆ ಮಕ್ಕಳು ಆ ಥರ ಏನಿಲ್ಲ ಮ್ಯಾಮ್, ಎಲ್ಲ ಒಂದೇ ಥರ ಒಂದೇ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ ಮ್ಯಾಮ್. ಅದು ನಂಗೆ ತುಂಬ ಖುಷಿ ಆಯಿತು.
1: ಯಾವ್ದಾದ್ರು ಕ್ಯಾಂಪ್ ಅಟೆಂಡ್ ಮಾಡಿದ್ರ ನೀವು?
0: ಇಲ್ಲ ಮ್ಯಾಮ್, ನಾನು ಇದೇ ಫಸ್ಟ್ ಕ್ಯಾಂಪ್ ಅಟೆಂಡ್ ಮಾಡಿರೋದು ಮ್ಯಾಮ್. ತುಂಬ ಖುಷಿ ಆಯಿತು ಮೇಡಮ್. ಅಂದರೆ ಹೊಸ ಜನ ಹೊಸ ಪರಿಚಯ ಆದ್ರೂ ಅವರು ನಮ್ಮವರೇ ಅನ್ನ ಕುಟುಂಬ ಥರ ಎಲ್ಲರೂ ಟ್ರೀಟ್ ಮಾಡಿದ್ರೆ ನಮ್ಗೆ ಸಖತ್ ಖುಷಿ ಆಯಿತು ಮ್ಯಾಮ್. ನೀವು ಏನಕ್ಕೂ ಹಂಚ್ಕೋಬೇಡಿ, ಏನೇ ಆದರೂ ನಮ್ಮನ್ನು ಕೇಳಿ, ನಮ್ಮನ್ನು ಕೇಳಿ.
1: ಸುಮಾರು ಜನ ಪಾಪುಗಳು ಬಂದಿದ್ದಾರೆ, ಆ ಮಕ್ಕಳನ್ನ ನೋಡಿದಾಗ ನಿಮ್ಮ ಮಕ್ಕಳನ್ನ ನೋಡಿದಾಗ ಹೇಗೆ ಅನಿಸುತ್ತೆ ಮೇಡಮ್?
0: ಅದೇ ಮೇಡಮ್ ಹೇಳಿದ್ನಲ್ಲ ಮೇಡಮ್, ನಮ್ಮ ಮಗು ಇಷ್ಟು ಚೆನ್ನಾಗಿದೆ, ನಾನು ಇನ್ನ ಜಾಸ್ತಿ ಕೇರ್ ಮಾಡಿದ್ರೆ ಇನ್ನ ಎಫೆಕ್ಟ್ ಹಾಕಿದ್ರೆ ನನ್ನ ಮಗ ಇನ್ನೆಂಗಾಗ್ಬೋದು, ನನ್ನ ಮಗ ಆ ಮಗುಗಿಂತ ಏನೋ ಅಷ್ಟು ಕೇಳ ಮಾಡ್ತಲಿಲ್ವಲ್ಲ, ನನ್ನ ಮಗ ಇನ್ನ ಅವರು ನನ್ನ ಮಗನ ಮಟ್ಟಕ್ಕೆ ತರಬೇಕಂತ ಅವ್ರು ನೋಡ್ತಾರೆ. ಈಗ ಮಲಗಿರೋ ಮಗ ಎದ್ದು ಕೂತ್ಕಲಿ ಅಂತ ಅವ್ರಿಗೆ ಆಸೆ ಇರ್ತದೆ, ಈಗ ನನ್ನ ಮಗ ಕೂತಿದ್ದಾನೆ ನನ್ನ ಮಗ ನಿಂತ್ಕಲಿ ಅಂತ ನನಗೆ ಆಸೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಆಸೆ ಇರುತ್ತಲ್ವ ಅವ್ರ ಮಕ್ಳ ಬಗ್ಗೆ, ಯಾವ ಥರ ಜಾಸ್ತಿ ಆಗಿರೋರಿಗೆ ಹೆಚ್ಚಾಗಿರೋರಿಗೆ, ಅದು ನನಗೆ ಇಷ್ಟ ಆಗ್ತಾ ಇದೆ ಮ್ಯಾಮ್.
1: ಈಗ ಮ್ಯಾಮ್ ಒಂದೇ ಮನೇಲಿ ಇಬ್ಬರು ವಿಶೇಷಚೇತನ ಮಗು ಇದ್ದಾರೆ, ಈ ಮಕ್ಕಳನ್ನು ನೀವು ಯಾವ ಥರ ನೋಡ್ಕೋತೀರಿ? ಏಕಂತಂದರೆ ಕೆಲವು ಪೋಷಕರು ಅವರನ್ನು ಹೊರಗಡೆ ಬಿಡದಿರಂತಾಗ್ತಿರ್ಬೋದು, ಮನೇಲಿ ಕೂಡಾಕದಂತಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಆ ಮಕ್ಕಳಿಗೆ ಹೊರಗಿನ ಪ್ರಪಂಚನೇ ತೋರ್ಸೋಕ್ಕೆ ಬಿಡಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮನೇಲಿ ಯಾವ ಥರ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ರಿ?
0: ಅಂದರೆ ಮೇಡಮ್ ಯಾವುದೇ ಒಂದು ಫಂಕ್ಷನ್ ಆದರೂ ನನ್ನ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ ಮ್ಯಾಮ್. ನಾನು ನನ್ನ ಮಗ ಮಗಳ ಜೊತೆಗೆ ಇರಬೇಕು ಮೇಡಮ್. ನನಗೆ ಎಷ್ಟೇ ಕಷ್ಟ ಆಗಲಿ ಮೇಡಮ್, ಇಡೀ ಬೆಂಗಳೂರಾದ ಬೆಂಗಳೂರೆಲ್ಲ ನನ್ನ ಮಗನ ಎತ್ಕೊಂಡು ತಿರುಗಿದ್ದೀನಿ ಮೇಡಮ್. ನಾನು ಒಬ್ಬಳೆ ಒಂದು ಫಂಕ್ಷನ್ಗೆ, ಎಲ್ಲೇ ಹೋದರೂ ನನ್ನ ಮಗ ನನ್ನ ಹತ್ರ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಂಗೆ ಹಸ್ಬೆಂಡ್ ಹತ್ರ ಕೂತ್ಕೊಳ್ಳಲ್ಲ. ಸೆನ್ಸಿಟಿವ್ ಸ್ಪರ್ಶ ಅವ್ರಿಗೆ ಗೊತ್ತಾಗಲ್ಲ ಮ್ಯಾಮ್, ನನಗೆ ಗೊತ್ತಾಗೋಷ್ಟು. ಅವ್ರು ಕೇಳೋದೇ ಹಂಗೆ, ನೀನು ಎಲ್ಲಿವರೆಗೂ ಎತ್ಕೊಂಡು ಹೋಗ್ತೀಯಾ, ನಿನಗೆ ಯಾವ ಥರ ಕಂಫರ್ಟಬಲ್ ಅವನು, ನಿನಗೆ ಮಾತ್ರ ಕಂಫರ್ಟಬಲ್, ನನಗೆ ಕಂಫರ್ಟಬಲ್ ಇಲ್ಲ, ನಮ್ಮ ಹತ್ರ ವಾಲಾಡ್ತಾನಲ್ಲ ಯಾಕೆ ಅಂತ ಅವರು. ಆದರೆ ತಾಯಿ ಆದದ್ದು ಕರಳಿದೆಯಲ್ಲ ಮ್ಯಾಮ್, ಮಗುನ ಬಾಚ್ಕೊಳುತ್ತೆ. ಆ ಬಾಚ್ಕೊಳ್ದಾಗ ಮೇಡಮ್ ನಮಗೆ ಕಂಫರ್ಟಬಲ್ ಆಯ್ತದೆ ನಮ್ಮ ಮಗುನ ಯಾವ ಥರ ಕೂತ್ಕೋಬೇಕು, ಹೆಂಗೆ ಇಡ್ಕೋಬೇಕು, ಏನು ಅಂತ, ಅದು ನಂಗೆ ಕಂಫರ್ಟಬಲ್. ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ, ಇಡೀ ಮಹದೇಶ್ವರನ ಬೆಟ್ಟದಲ್ಲಿ ಅಲ್ಲಿ ಕ್ಯೂವಲ್ಲಿ ವಿಶೇಷ ಮಕ್ಕಳಿಗೆ ಕೊಡ್ತಾರೆ, ಹೋಗಿ ಹೋಗಿ ಅಂದರು. ನನಗೆ ನನ್ನ ಮಗ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅವ್ರು ಅರ್ಚಾಡೋದು ಮಾಡೋದೆ ಎಲ್ಲ ಆದರೆ ಅದು ಒಂಥರ ಥೆರಪಿ ಆಯ್ತದೆ. ಅವ್ನು ಚೇಂಜಸ್ ಕಂಡ್ಬಿಟ್ಟು ಕ್ಯೂವಲ್ಲೇ ಹೋಗಿದ್ದೀನಿ ಮ್ಯಾಮ್.
1: ಎಲ್ಲ ರೀತಿಯ ಅನುಭವಗಳನ್ನು ನಾವು ಸ್ಪಂದಿಸಬೇಕು, ಆ ನಿಟ್ಟಿನಲ್ಲಿ ಅದು ಒಂದು ಥೆರಪಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ.
0: ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ನನ್ನ ಮಗನ ಅಲ್ಲಿವರೆಗೂ ತತ್ತೀನಿ ಅನ್ನೋ ಚಾಲೆಂಜ್ ಮೇಲೆ, ನಂಬಿಕೆ ಮೇಲೆ ನಾನು ಕರ್ಕೊಂಡೋಗಿ ಊಟ ಮಾಡಿಸಿ ಆ ಕಡೆಯಿಂದ ನೀಟಾಗಿ ಬಂದೆ ಮೇಡಮ್. ಎಲ್ಲ ಕಡೆಯೂ ಕರ್ಕೊಂಡೋಗ್ತೀನಿ, ಕೂರಿಸಲ್ಲ ಮೇಡಮ್. ಮನೇಲಿ ಮಾತ್ರ ಈ ಥರ ಗೋಡೆ ಎಡ್ಜಿದೆಯಲ್ಲ, ಎಡ್ಜ್ ಹೊಡೆದ್ಬಿಟ್ಟು ರಕ್ತ ಬಂದ್ಬಿಟ್ಟಿದ್ದು ಮೇಡಮ್. ಮತ್ತೆ ನೆಲದ ಮೇಲೆ ಬಿಡು, ನೆಲದ ಮೇಲೆ ಬಿಡು ಅಂತ ಹೇಳ್ತಾ ಇದ್ರಲ್ಲ, ಹಂಗಾಗಿ ಬಿಟ್ಬಿಟ್ಟು ಹೊರಗಡೆ ಪಾತ್ರೆ ತೊಳಿತಿದೆ, ಬಿದ್ದೋಗ್ಬಿಟ್ಟು ರಕ್ತ ಬಂದೈತೆ. ನನಗೆ ಅವನು ಹೇಳ್ಕೊಂಡಿಲ್ಲ, ನನ್ನ ಮಗಳು ಬಂದು ಹೇಳಿಲ್ಲ. ಪಾತ್ರೆ ತೊಳ್ಕೊಂಡು ಒಳಕೋಗಿ ನೋಡೋಷ್ಟೊತ್ತಿಗೆ ಮಗು ಪೂರ್ತಿ ನೀಲಿ ಆಗ್ಬಿಟ್ಟಿತ್ತು, ತುಂಬ ಬ್ಲೆಡ್ ಹೋಗಿ ನೀಲಿ ಆಗ್ಬಿಟ್ಟಿತ್ತು. ಇವತ್ತು ನನ್ನ ಮಗನ ಕಳ್ಕೊಬಿಟ್ನಲ್ಲಪ್ಪ ನಾನು ಅಂತ ಇದಾಗ್ಬಿಟ್ಟು, ಗಾಳಿ ಬಿಡಿ ಗಾಳಿ ಬಿಡಿ, ಯಾರು ಗಾಬರಿ ಮಾಡಬೇಡಿ, ನಾನೇ ಸಮಾಧಾನ ಮಾಡ್ಕೋತೀನಿ, ಆಯಿತು ಆಯಿತು ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಒದ್ದೆ ಬಟ್ಟೆ ಮಾಡಿ ಅವನಿಗೆ ಅಣಿಸಿ ಅವನ ಸಂಗೆ ಸಮಾಧಾನದಿಂದ ಎದ್ದು ಒರ್ಗಿಸ್ಕೊಂಡು ನೀರು ಕುಡಿಸಿ ಅವನು ಅಂತ ಉಸಿರು ಬಿಟ್ಮೇಲೆ ನನಗೆ ಧೈರ್ಯ ಬಂತು ಮೇಡಮ್. ಅವನು ತುಂಬ ಇದಾಗ್ಬಿಟ್ಟಿದ್ದ. ಆಮೇಲೆ ನನ್ನ ಮಗ ಸರಿಯದ, ಫಸ್ಟು ಫ್ಯಾನ್ ಹಾಕ್ರಪ್ಪ ಗಾಳಿ ಬಿಡ್ರಪ್ಪ ಅಂದ್ಬಿಟ್ಟು ನೀಟಾಗಿ ಅವತ್ತು ಆ ನೋವಾಗಿದ್ದಕ್ಕೆ ಮೇಡಮ್ ಇಡೀ ಮನೆಗೆಲ್ಲ ಹಾಸಿಗೆ ಹಾಕಿದ್ದೀನಿ. ಹಾಸಿಗೆ ಹಾಕ್ಬಿಟ್ಟು ಮಗನ ಪೂರ್ತಿ ಬೆಡ್ ಮೇಲೆ ಬಿಡ್ತೀನಿ. ಅವ್ನು ಚಿಂಟು ಟಿ ವಿ ಹಾಕ್ಬಿಟ್ಟು ಬೆಡ್ ಮೇಲೆ ಬಿಟ್ಟ ಅಂದರೆ ಅವ್ನು ಎಲ್ಲೂ ನಾನು ಹೇಳೋವರೆಗೂ ಆಚೆ ಬರಲ್ಲ. ಕೆಳಗಡೆ ಬರ್ಬಿಡ ಕಣಪ್ಪ, ಅವತ್ತು ಬಿದ್ದೋಗಿದ್ದಲ್ಲ ಅಂತ ಹೇಳಿದ್ರೆ ಮಾತು ಕೇಳ್ತಾನೆ. ಇವಾಗ ಇದ್ದಾನೆ, ನನ್ನ ಮಗಳು ಅವನಿಗೆ ಸಪೋರ್ಟಿವ್ ಆಗಿ ಅವಳಿಗೂ ಒಂದು ಥೆರಪಿ ಆಗ್ತಿದೆ ಮೇಡಮ್. ಅವನಿಂದ ಅವ್ನು ನೋಡ್ಕೊಳ್ಳೋದ್ರಿಂದ ನೀರು ತಂದುಕೊಡೋದು, ನೀರು ಕುಡಿಸೋದು, ಅವನಿಗೆ ಲೋಟ ತಂದುಕೊಡೋದು, ತಟ್ಟೆ ಕೊಡೋದು ಎಲ್ಲನೂ ಮಾಡ್ತಾಳೆ. ಆಮೇಲೆ ಏನಾರು ಅವ್ನು ಚೂರು ನೀರು ಚೆಲ್ಬಿಟ್ಟಂದ್ರೆ ಬಟ್ಟೆ ತಗೊಬಂದು ಒರೆಸೋದು, ಅವನ್ನ ತುಂಬ ಕೇರ್ ಮಾಡ್ತಿದ್ದಾರೆ ಮೇಡಮ್ ನನ್ನ ಮಗಳು. ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಮ್ಯಾಮ್. ಹಂಗಾಗಿ ನಾವು ಹೊರಗಡೆ ಹೋಗಿ ಎಲ್ಲರೂ ಹೋಗಿ ಬರ್ತೀನಿ ಅಂದರೂ ನನಗೆ ಧೈರ್ಯ ಇದೆ ಮ್ಯಾಮ್. ನನಗೇನು ಭಯ ಇಲ್ಲ ಮೇಡಮ್. ಈಗ ಒಂದು ಹತ್ರದಲ್ಲಿ ಒಂದು ಮದುವೆ ಅಟೆಂಡ್ ಮಾಡಬೇಕಂದ್ರೆ ಹೋಗ್ತೀನಿ ಮ್ಯಾಮ್. ಈಗ ಒಂದು ದೊಡ್ಡವನಾಗಿರೋದ್ರಿಂದ ನನಗೆ ಎತ್ಕೊಂಡು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ

0: ನನಗೂ
1: ಈಗಲೂ ಥೆರಪಿ ಏನಾದ್ರು ಕೊಡಿಸ್ತಾ ಇಲ್ಲ
0: ಮೇಡಮ್? ಮನೇಲೆ ಥೆರಪಿ ಕೊಡಿಸ್ತಾ ಇದ್ದೀನಿ ಮೇಡಮ್, ಮನೇಲೆ ಮಾಡ್ಕೋತಾ ಇದ್ದೀನಿ ಮೇಡಮ್ ನಾನು. ಈಗ ಅವನ್ನ ಎತ್ಕೊಂಡು ಹೋಗಕ್ ಆಗ್ತಾಯಿಲ್ಲ ಮೇಡಮ್, 10 ವರ್ಷ ದೊಡ್ಡವನು, ಎತ್ತಕ್ಕಾಗಲ್ಲ ಮ್ಯಾಮ್ ನನ್ನ ಕೈಲಿ. ಅದಕ್ಕೋಸ್ಕರನೇ ಹಸ್ಬೆಂಡು ಆ ಮಗು ನೋಡ್ಕೊಂಡೇ ಮನೇಲಿದ್ದಾರೆ ಮ್ಯಾಮ್.
1: ಹಾಂ
0: ಮೇಡಮ್, ನನ್ಗೆ ಈಗ ಮಗು ಅನುಕಂಪದ ಮೇಲೆ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮನೆ ಹತ್ರನೇ. ಅಲ್ಲಿ ಮಗು ಬರೋಷ್ಟೊತ್ತಿಗೆ ನಾನು

0: ಬರ್ತದೆ ಕಡೆಗಣಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳ್ತೀರ ಮೇಡಮ್?
1: ಅಂಥ ಪೋಷಕರು ಅವ್ರ ಪೋಷಕರೇ ಅಲ್ಲ ಮ್ಯಾಮ್ ಮಕ್ಕಳ ಬಗ್ಗೆ, ಯಾಕೆ ಅಂದರೆ ನಾವು ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ ಮ್ಯಾಮ್. ನಮ್ಮ ತಾಯಿ ನಮ್ಮನ್ನ ಹೆಂಗೆ ಎತ್ತಿ ಅವ್ರಿಗೆ ಅನುಭವ ಆಗೈತೆ, ನನಗೆ ನನ್ನ ಮಗು ಆದಮೇಲೆ ತಾಯಿ ಬೆಲೆ ಗೊತ್ತಾಗಿದೆ ಮ್ಯಾಮ್. ಅದರಲ್ಲೂ ಅಂತೂ ಮಕ್ಕಳ ಬಗ್ಗೆ ಯಾರು ಆ ಥರ, ನನಗೆ ನನ್ನ ಹಸ್ಬೆಂಡ್ ಬೈಯೋಕೆ ಬಿಡಲ್ಲ ಮೇಡಮ್ ನಾನು. ನಾನು ನೀವೇನಾರು ಅವನೇ ನಂಗೆ ಸಿಟ್ಟು ಬಂದಾಗ ಬೇಕಾದ್ರೆ ಒಂದು ಮಾತು ಬೈಕೋತೀನಿ ನಾನು ಗರ್ಳು, ಅವ್ರು ಅದೇ ಜಗಳ ನಮಗೆ, ನೀನು ಮಾತ್ರ ಬೈಬೋದು ನಾನು ಬೈಯೋಂಗಿಲ್ವಾ ಅಂತ ಕೇಳ್ತಾರೆ. ಬಟ್ ಅದು ಕಳ್ಳು ಬೇರೆಯವರೇ ಆಗಲಿ ಹಸ್ಬೆಂಡೇ ಆಗಲಿ ಮಕ್ಳಿಗೆ ಹೋದಾಗ ನಮ್ಗೆ ತಡ್ಕೊಳಕ್ಕಾಗಲ್ಲ ಮೇಡಮ್ ಎತ್ತು ತಾಯಿಗೆ. ಬಟ್ ನಾವು ತಾಯಿ ಬುದ್ಧಿ ಕಲಿಸ್ತೀವಿ ಅಂದರೆ ಒಂದು ಸಿಟ್ಟಲ್ಲಿ ಒಂದು ಮಾತಾಡ್ಬೋದು ಹೊಡಿಬೋದು, ಬಟ್ ಬೇರೆ ನೋಡಿದಾಗ ನಮ್ಮ ಕಳ್ಚುರ್ಕರಂತ, ಯಾಕೆಂದ್ರೆ ನಾವು ಎತ್ತಿರ್ತೀವಿ ಮೇಡಮ್.
2: ನಮ್ಮ ಈ ವಿಶೇಷ ಕಾಳಜಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಮೇಡಮ್. ಯಾಕಂತಂದರೆ ಒಂದು ತಾಯಿತನ ಅನ್ನೋದು ಒಂದು ದೊಡ್ಡದು, ನಿಮ್ಮ ಮಕ್ಕಳು ನೀಡಿದ್ದಾರೆ ಅಂತಂದರೆ ಆ ಮಕ್ಕಳು ದೇವರ ರೂಪ ಅಂತ ಈ ನಿಟ್ಟಲ್ಲಿ ನೀವು ಭಾವಿಸ್ತಾ ಇದ್ದೀರಾ. ಈಗ ವಿಶೇಷ ಮಕ್ಕಳಿಗೆ ಇನ್ನಷ್ಟು ಸಂದೇಶದ ಮಾತನ್ನು ಹೇಳ್ಬೋದು ಅಂದರೆ ಏನು ಹೇಳ್ತೀರಾ ಮೇಡಮ್? ಯಾಕಂದರೆ ವಿಶೇಷ ಮಕ್ಕಳು ಸಾಕೋದು ಅಂದರೆ ತುಂಬ ಕಷ್ಟ. ಈ ನಿಟ್ಟಲ್ಲಿ ಆ ಪೋಷಕರಿಗೆ ನೀವೇನು ಸಂದೇಶ ಒಂದು ಸಲಹೆಯನ್ನು ಕೊಡ್ತೀರಾ ಮೇಡಮ್ ಈ ಥರ ನೋಡ್ಕೊಳ್ಳಿ
1: ಅಂದರೆ? ಮ್ಯಾಮ್ ಮಕ್ಕಳಿಗೆ ಅವರು ನಾವು ಎಲ್ಲ ತಿಳಿದೆ ನಾವು ತಪ್ಪು ಮಾಡ್ತೀವಿ, ಅವ್ರು ಏನೋ ತಿಳಿದೇನೆ ತಪ್ಪು ಮಾಡಿದಾಗ ಅದನ್ನ ನಮ್ಮ ಕೆಲಸ ಸಹಿಸೋಕ್ಕಾಗಲ್ವಲ್ಲ ಯಾಕೆ ಮೇಡಮ್? ಅದನ್ನು ನಾವು ಕಂಟ್ರೋಲ್ ಇರ್ಬೇಕು ಮೇಡಮ್. ನಮ್ಮ ಹತ್ರ ಎಷ್ಟು ತಾಳ್ಮೆ ಅಂತ ಇರ್ತದೆ ಅಂಥವ್ರ ಮಾತ್ರ ಮಕ್ಕಳು ಸಾಕೋಕ್ಕೆ ಸಾಧ್ಯ ಮೇಡಮ್. ಇಂಥ ಮಕ್ಕಳನ್ನ ತುಂಬ ಸಿಟ್ಟಿರೋರು, ಇವ್ರು ಹಾಕ್ಬೇಕು ನಮಗೆ ಹಂಗೆ ಹಿಂಗೆ ಅನ್ನೋರು ಮಾತ್ರ, ಅವ್ರ ತಾಯಿನೂ ಅಲ್ಲ ತಂದೆನೂ ಅಲ್ಲ ಮ್ಯಾಮ್.
2: ನಿಮ್ಮಲ್ಲಿ ಯಾರು ಸಜೆಷನ್ ಇದೆಯಾ ಮ್ಯಾಮ್ ಈ ಥರ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಅಂತ ಏನಾದ್ರು ನಿಮಗೆ ಯಾರು ಹೇಳಿರೋದು ಉಂಟಾ?
1: ಮೇಡಮ್ ಈಗ ನನಗೆ ನಮ್ಮ ಕುಶಾಲನಗರದಲ್ಲಿ 2 ವರ್ಷ ಮಗುಗಳು ಚೆನ್ನಾಗಿ ಥೆರಪಿ ಮಾಡ್ತಾರೆ ನೋಡು ಅಂದ್ರೆ, ಆದರೆ ನನ್ನ ಮಗನ ಬಿಟ್ಟು ನಾನು ಎಲ್ಲೂ ಇರಲ್ಲ ಮ್ಯಾಮ್, ಯಾವತ್ತೆ ಕಾರಣಕ್ಕೂ ಇರಲ್ಲ. ನಾನು ಇದ್ದುವರೆಗೂ ಅವತ್ತು ತಿಳಿದ್ರು ಅಷ್ಟೇ, ಇವತ್ತು ತಿಳಿದ್ರು ಅಷ್ಟೇ, ನನ್ನ ಮಗ ಇರೋವರೆಗೂ ನಾನು, ನನ್ನ ಮಗ ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಷ್ಟು ಅಟ್ಯಾಚ್ಮೆಂಟ್ ಮೇಡಮ್ ನನ್ನ ಮಗ ಅಂದರೆ ನನಗೆ. ಮೇಡಮ್ ಮಕ್ಕಳೇ ಇಲ್ಲಾಂದ್ಮೇಲೆ ಯಾಕೆ ಮೇಡಮ್ ಬದುಕಬೇಕು ಸಮಾಜದಲ್ಲಿ? ಏನು ಪ್ರಯೋಜನ ಮೇಡಮ್ ಅಂದರೆ ಇವಳು ಎಷ್ಟು ಸ್ವಾರ್ಥಿ, ಬೇರೆಯವ್ರಿಗೆ ಆಗುತ್ತಲ್ಲ ಅಂತ ಅನ್ಬೋದು. ಬೇರೆಯವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಅವ್ರ ಮಕ್ಕಳು ಅವ್ರು ಚೆನ್ನಾಗಿ ನೋಡ್ಕೋತಿದ್ರೆ, ಈಗ ಅವ್ರ ಮಕ್ಕಳು ಚೆನ್ನಾಗಿರೋದಕ್ಕೆ ಅವ್ರು ಏನೋ ಒಂದು ಸಾಧನೆ ಮಾಡಿ ಇಟ್ಬಿಟ್ಟು ಹೋದ್ರೆ ಅದು ಅವ್ರ ಮಕ್ಕಳಿಗಾಗುತ್ತೆ. ನನ್ನ ಮಕ್ಕಳು ಹೆಂಗಿರುವಾಗ ನಾವೆಲ್ಲನೂ ಮಾಡಿ ಇಟ್ಬಿಟ್ಟು ಏನು ಪ್ರಯೋಜನ ಮ್ಯಾಮ್? ಅದು ನನಗೆ ಇಷ್ಟ ಆಗಲಿಲ್ಲ.
2: ಸರ್ಕಾರದಿಂದ ಸೌಲಭ್ಯ ತಗೋತಿದ್ದಾರೆ
1: ಮೇಡಮ್? ಎಲ್ಲ ಖಂಡಿತವಾಗಿ ಎಲ್ಲ ಕೊಡ್ತಾಯಿದ್ರೆ ಮೇಡಮ್, ರೇಷನ್ ಕಿಟ್ಟು ಮಾಮೂಲಿ, ಸ್ಕೂಲಿಂದ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್ ನನಗಂತೂ. ಪ್ಲೀಸ್ ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಆಗುತ್ತೆ ನೋಡಿ, ಮನೆಗೆ ರೇಷನ್ ಕೊಡಿಸಿ ಅಂತ ಬಿ ಓ ಮೇಡಮ್ ಕೇಳ್ಕೊಂಡ್ರಿಂದ ಅವರು ಮನೆಗೆ ರೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಮೊಟ್ಟೆ ಹಾಲು ಎಲ್ಲ ಕೊಡ್ತಾರೆ, ಪೆನ್ಷನ್ ಬರ್ತಾ ಇದೆ ಮ್ಯಾಮ್, ಅದರಿಂದ ಏನು ತೊಂದರೆ ಇಲ್ಲ ಮ್ಯಾಮ್.
2: ಸಾಕಷ್ಟು ರೀತಿಯ ಸಹಕಾರಗಳು ನಿಮ್ಮ ಸಮಸ್ಯೆಗಳಿಗೆ ಅನುಕೂಲ ಆಗ್ತಾ ಇದೆ. ಈ ನಡೀಲಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇದೆ, ಅವ್ರ ಬೆಳವಣಿಗೆಯಲ್ಲಿ ಇಷ್ಟೆಲ್ಲ ಪಾತ್ರ ವಹಿಸೋಕೆ ತುಂಬ ಸಹಕಾರಿಯಾಗ್ತಾ ಇದೆ ಅಂತ ಈ ಮಾತಿನ ಮುಖಾಂತರ ಹೇಳ್ತೀನಿ. ತುಂಬ ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಿಮ್ಮ ಮಕ್ಕಳ ಸಮಸ್ಯೆ ಬಗ್ಗೆ ಆಲಿಸಿದ್ದಾಗಿರ್ಬೋದು, ನಿಮ್ಮ ಒಂದು ಧೈರ್ಯ ಒಂದು ಶಕ್ತಿಯನ್ನು ನೋಡಿ ನಮಗೂ ಕೂಡ ಖುಷಿಯಾಗಿ, ನಾವು ಕೂಡ ಈ ಮಕ್ಕಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.

0: ಕೇಳೋಕರೆ ಕೇಳಿದ್ರೆಲ್ಲ ಇಷ್ಟೊತ್ತು ನಮ್ಮ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಟಿನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿ ಅಂಕರಾಚೂರ್ ಅವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ ನಿಂದ ಮೀಥೇನ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪೆಟ್ರೋಲಿಯಂ ಇಂಧನಗಳು ದಿನೇ ದಿನೇ ಕ್ಷೀಣಿಸುತ್ತಿರುವುದು ಹಾಗೂ ಈಗ ಇಂಧನ ಲಭ್ಯತೆ, ಯುದ್ಧ ಇತ್ಯಾದಿ ಕಾರಣಗಳಿಂದಾಗಿ ಕಷ್ಟವಾಗುತ್ತಿರುವುದು ನಮಗೆ ನಮ್ಮ ನಿತ್ಯದ ಜೀವನದಲ್ಲಿ ಹಿಂದೆಗಿಂತಲೂ ಈಗ ಬೇಗನೆ ಮನದಟ್ಟಾಗುತ್ತಿದೆ. ಏರುತ್ತಿರುವ ಬೆಲೆ ಒಂದು ಕಾರಣವಾದರೆ ಸಾಂಪ್ರದಾಯಿಕ ಪೆಟ್ರೋಲ್ನಂತಹ ಇಂಧನಗಳಿಗೆ ಎಥೆನಾಲ್ನಂತಹ ರಾಸಾಯನಿಕಗಳ ಮಿಶ್ರಣದಿಂದ ಕ್ಷೀಣಿಸಿದ ಮೈಲೇಜ್, ಕಾರ್ಯಕ್ಷಮತೆ, ಎಂಜಿನ್ ಬೇಗ ಕೆಡುವುದು ಇತ್ಯಾದಿ ಕಾರಣಗಳು ಗ್ರಾಹಕರನ್ನ ಚಿಂತೆಗೀಡಾಗುತ್ತಿವೆ. ಇದಕ್ಕೆ ಪರಿಹಾರವೆಂಬಂತೆ ವಿಜ್ಞಾನಿಗಳು ಹೊಸ ಬಗೆಯ ಇಂಧನ ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಇರುವ ಆಲಿ ಇಂಧನಕ್ಕೆ ಬದಲಾವಣೆ ತರುವ ಬದಲಿಗೆ ಕಸವನ್ನ ರಸವನ್ನಾಗಿಸುವ ಅತ್ಯಾಧುನಿಕ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಅದುವೇ ಇಂಗಾಲದ ಡೈಆಕ್ಸೈಡ್ ಅನ್ನ ಮೀಥೆನಾಲ್ ಅನ್ನಾಗಿ ಪರಿವರ್ತಿಸಿ ಅದನ್ನು ಇಂಧನವಾಗಿ ಬಳಸುವ ವಿಧಾನವಾಗಿದೆ. ಇದು ಭವಿಷ್ಯದ ಬಹುತೇಕ ಇಂಧನ ಸವಾಲುಗಳನ್ನು ಪರಿಹರಿಸುತ್ತದೆ ಎಂದು ಇಂಧನ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೀಥೆನಾಲ್ ಈಗಾಗಲೇ ಕೈಗಾರಿಕಾ ಹಾಗೂ ವಾಹನ ಕ್ಷೇತ್ರದಲ್ಲಿ ಬಳಕೆಯಲ್ಲಿದೆ. ಇದು ಎಥೆನಾಲ್ನಂತೆ ಅಲ್ಲ. ಎಥೆನಾಲ್ ಕೃಷಿ ಉತ್ಪನ್ನವಾಗಿರುವ ಕಾರಣ ಅದರಲ್ಲಿ ಕೊಂಚ ಸಕ್ಕರೆಯ ಅಂಶ, ತೇವಾಂಶ ಇತ್ಯಾದಿಗಳು ಇರುತ್ತವೆ. ಒಂದು ಇಂಗಾಲದ ಪರಮಾಣು, 5 ಜಲಜನಕದ ಪರಮಾಣು ಹಾಗೂ 1 ಜಲಜನಕ ಆಮ್ಲಜನಕದ ಒಂದು ಪರಮಾಣು ಎಥೆನಾಲ್ನಲ್ಲಿ ಇರುತ್ತದೆ. ಈ ಎಲ್ಲ ಕಾರಣಗಳಿಂದ ಎಥೆನಾಲ್ ಪರಿಸರ ಸ್ನೇಹಿ ಇಂಧನವೇ ಆದರೂ ಮೈಲೇಜ್, ಕಾರ್ಯಕ್ಷಮತೆ ಹಾಗೂ ಇಂಜಿನ್ನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯ ಆಯ್ಕೆಯಲ್ಲ. ಆದರೆ ಮೀಥೆನಾಲ್ ಆಗಲ್ಲ, ಇದರಲ್ಲಿ ಇಂಗಾಲದ ಒಂದು ಪರಮಾಣು ಮಾತ್ರವೇ ಇರುತ್ತದೆ. ಮಿಕ್ಕಂತೆ ಜಲಜನಕ 3 ಪರಮಾಣು ಹಾಗೂ ಜಲಜನಕ ಆಮ್ಲಜನಕ 1 ಪರಮಾಣು ಇರುತ್ತದೆ. ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಮೀಥೆನಾಲ್ನಲ್ಲಿ ಇಂಗಾಲದ ಅಂಶ ಕಡಿಮೆ, ಹಾಗಾಗಿ ಇದನ್ನು ದಹಿಸಿದಾಗ ಅತಿ ಕಡಿಮೆ ಇಂಗಾಲದ ತ್ಯಾಜ್ಯ ಹೊರಬರುತ್ತದೆ. ಹಾಗಾದರೆ ಹೊಸ ವಿಧಾನದ ಶೋಧವನ್ನು ನೋಡುವುದಾದರೆ ವಿಚಾರ ಇಲ್ಲಿ ಸಂಪೂರ್ಣವಾಗಿ ಈ ಇಂಧನಗಳ ರಚನೆಯ ಬಗ್ಗೆ ಅಲ್ಲ, ಅದನ್ನು ಉತ್ಪಾದಿಸುವ ಹೊಸ ವಿಧಾನದ ಬಗ್ಗೆ. ಸ್ವಿಟ್ಜರ್ಲ್ಯಾಂಡ್ ETH ಜ್ಯೂರಿಚ್ನ ಕ್ಯಾಟಲಿಸಿಸ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಜೇವಿಯರ್ ಪೇರಿಜ್ ರಾಮೇಜ್ ರವರ ತಂಡವು ಈ ಸಂಶೋಧನೆಯನ್ನು ಮಾಡಿದೆ. ಬೆಳ್ಳಿಯನ್ನು ಹೋಲುವ ಇಂಡಿಯಂ ಎಂಬ ಲೋಹ ಹೊಂದಿದೆ. ಅದನ್ನು ಬಳಸಿಕೊಂಡು ಅದರ ಪರಮಾಣುಗಳನ್ನು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಡಿಕ್ಕಿ ಹೊಡೆಸಿ ಆಗ ಹೊರಹೊಮ್ಮುವ ಪರಮಾಣುಗಳ ಮಿಲನವನ್ನು ಪರಿಶೀಲಿಸಿದ್ದಾರೆ. ಅಚ್ಚರಿ ಎಂಬಂತೆ ಇದು ಬಹುತೇಕ ಮೀಥೆನಾಲ್ ಇಂಧನವನ್ನು ಹೋಲುತ್ತಿದೆ. ತಾವು ಸಂಗ್ರಹಿಸಿದ ಮೀಥೆನಾಲನ್ನು ಅವರು ದಹನ ಕ್ರಿಯೆಗೆ ಒಳಪಡಿಸಿದ್ದು ಅದು ಬಹುತೇಕ ಶೇಕಡ 90% ದಕ್ಷತೆಯಿಂದ ಉರಿಯತೊಡಗಿದೆ. ಹಾಗಾಗಿ ಈ ಇಂಧನವು ಕೈಗಾರಿಕೆ ಹಾಗೂ ವಾಹನ ಬಳಕೆಗೆ ಅರ್ಹ ಎಂದು ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹಾಗಾದರೆ ಹೇಗಿದರ ಉತ್ಪನ್ನವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಇಂಧನ ಒಂದನ್ನು ಉರಿಸಿದಾಗ ತ್ಯಾಜ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇದರಿಂದ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯವಾಗುತ್ತದೆ. ವಾತಾವರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇದನ್ನು ಬಳಸಿಕೊಂಡು ಇದಕ್ಕೆ ಇಂಡಿಯಂ ಲೋಹದ ಪರಮಾಣುಗಳನ್ನು ನಿಯಂತ್ರಿತವಾಗಿ ಡಿಕ್ಕಿ ಹೊಡೆಸಲಾಗುತ್ತದೆ. ಆಗ ಉತ್ಪಾದನೆಯಾಗುವುದೇ ಹೊಸ ಬಗೆಯ ಇಂಧನ. ಸಾಮಾನ್ಯವಾಗಿ ಇಂಡಿಯಂನಂತಹ ಲೋಹದ ಪರಮಾಣುವನ್ನು ಯಾವುದೇ ಇತರೆ ಪರಮಾಣು ಅಥವಾ ಪರಮಾಣು ಮಿಶ್ರಣದೊಂದಿಗೆ ಡಿಕ್ಕಿ ಹೊಡೆಸಬಹುದು. ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಆಯ್ಕೆ ಮಾಡಿಕೊಂಡಿರುವ ಕಾರಣವೆಂದರೆ ಅದರ ಲಭ್ಯತೆ ಹಾಗೂ ಇದನ್ನು ಬಳಸುವುದರಿಂದ ಭವಿಷ್ಯದಲ್ಲಿ ವಾತಾವರಣದಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುವಂತೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯು ಈಗ ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲೂ ಉತ್ಪಾದಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲ ಸಂಶೋಧನೆಗಳಿಗೂ ಕೆಲವು ನೈತಿಕ ಇತಿಮಿತಿಗಳಿರುತ್ತವೆ. ಎಥೆನಾಲ್ ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದು ನಿಜವಾದರೂ ಇದು ಸಹಜವಾಗಿಯೇ ವಿಷಕಾರಿ ಅನಿಲ. ಮೀಥೆನಾಲ್ ಅನ್ನು ಉಸಿರಾಡಿದರೆ ತೀವ್ರ ತರಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈ ಇಂಧನವನ್ನು ನಿಯಂತ್ರಿತವಾಗಿ ಬಳಸುವುದು ಹೇಗೆ ಎಂಬ ಚರ್ಚೆಗಳು ನಡೆದಿವೆ. ಈ ವಿಧಾನಗಳ ಅಳವಡಿಕೆಯಾದ ಬಳಿಕ ಈ

0: ಸಂಶೋಧನೆಯು ವಿಜ್ಞಾನಿಗಳ ವಲಯದಲ್ಲಿ ಅಧಿಕೃತಗೊಂಡರೆ ಅದರ ಉತ್ಪಾದನಾ ಸೂತ್ರವನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸುವುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಕೈಗಾರಿಕೆಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಮೀಥನಾಲನ್ನು ಇಂಧನವಾಗಿ ಬಳಸಲಾಗುತ್ತಿದೆ. ಈ ಅನಿಲಕ್ಕೆ ಬಣ್ಣವಿಲ್ಲ. ಹೊಗೆಯು ಕೆಲವೊಮ್ಮೆ ಕೊಂಚವು ಬಿಳಿ ಬಣ್ಣಕ್ಕೂ ಕೆಲವೊಮ್ಮೆ ಸಂಪೂರ್ಣವಾದ ಪಾರದರ್ಶಕವಾಗಿಯೂ ಇರುತ್ತದೆ. ಹಾಗಾಗಿ ಈ ಅನಿಲದ ಸೋರಿಕೆಯಾದರೆ ಪತ್ತೆ ಹಚ್ಚುವುದು ಕಷ್ಟಕರ ಸಂಗತಿ. ಇದೇ ಸಮಸ್ಯೆ ಎಲ್ಪಿಜಿಯಲ್ಲೂ ಇದೆ. ಆದರೆ ಎಲ್ಪಿಜಿಗೆ ಕೃತಕವಾಗಿ ವಾಸನೆಯನ್ನು ಸೇರಿಸಲಾಗುತ್ತದೆ. ಅದೇ ರೀತಿ ಮೀಥನಾಲ್ಗೂ ಸೇರಿಸಬಹುದು ಎಂಬ ಪರಿಹಾರವನ್ನು ಈಗಾಗಲೇ ವಿಜ್ಞಾನಿಗಳು ಸೂಚಿಸಿದ್ದಾರೆ. ಹಾಲಿ ಇರುವ ಇಂಧನಗಳಿಗಿಂತ ಈ ಇಂಧನ ಉತ್ಪಾದನೆಯಾದರೆ ಶೇಕಡ 50% ಅಗ್ಗವಾಗಲಿದೆ. ಹಾಗಾಗಿ ಹಣಕಾಸಿನ ದೃಷ್ಟಿಯಿಂದ ಗ್ರಾಹಕರಿಗೆ ಇದು ಅನುಕೂಲಕರವಾದರೂ ಆಗಬಹುದು. ಸುರಕ್ಷಾ ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆಯಾದಲ್ಲಿ ಹಾಲಿ ಇಂಧನ ಸಮಸ್ಯೆಗೂ ಪರಿಹಾರವೂ ಸಿಗಬಹುದು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥನಾಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಒಂದು ಅದ್ಭುತ ಕತೆ. ಒಂದೂರಲ್ಲಿ ಮಳೆ ಆಗ್ಲಿಲ್ಲ, ಒಂದು ವರ್ಷ ಮಳೆ ಆಗದಿದ್ರೆ ಹೇಗೋ ನಡ್ಕೊಂಡ್ಬಿಡ್ತಾರೆ. ಎರಡು ವರ್ಷ ಆಗ್ಲಿಲ್ಲ, ಮೂರು ವರ್ಷ ಆಗ್ಲಿಲ್ಲ, ದನಕರುಗಳು ಸಾಯೋಕ್ ಶುರು ಆಯ್ತು, ಜನ ಗುಳೆ ಹೋಗೋಕ್ ಶುರು ಮಾಡಿದ್ರು. ನಾಲ್ಕನೇ ವರ್ಷನೂ ಮಳೆ ಆಗ್ಲಿಲ್ಲ, ಜನ ಊರೆಲ್ಲ ಬಿಟ್ಟು ಹೋದ್ರು. ಒಬ್ಬ ಮನುಷ್ಯ ಮಾತ್ರ ಕೂತ್ಕೊಂಡ್ಬಿಟ್ಟ, ಏ ನಮ್ಮ ಅಜ್ಜ ಮುತ್ತಜ್ಜ ಮಾಡಿ ಜಮೀನು, ಇದನ್ನ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಜನ ಹೇಳಿದ್ರು ಬೇಡವೋ ಅಂದ್ರು, ನೀವು ಹೋಗ್ರೆ ನಾ ಇರ್ತೀನಿ ಅಂತ. ಎಲ್ರು ಹೋದ್ರು. ಅವನಿಗೇನು ಚಿಂತೆ ಆಯ್ತು ಅಂದ್ರೆ, ನಮ್ಮ ಸಮಸ್ಯೆ ಇರೋದೇನು, ನೀರಿಲ್ಲ ತಾನೆ, ಒಂದು ಬೋರ್ವೆಲ್ ಹಾಕ್ಸಿದ್ರೆ ಯಾಕೆ ಹಾಕ್ಬಾರ್ದು? ಬೋರ್ವೆಲ್ ಕಂಪನಿಯವ್ರನ್ನ ಕರೆಸಿದ, ಒಂದು ಬೋರ್ ಹಾಕ್ಕೊಡಿ ಅಂದ. ಅವ್ರಂದ್ರು ಹಂಗೆ ಹಾಕೋಕ್ಕಾಗಲ್ಲಪ್ಪ, ಪರೀಕ್ಷೆ ಮಾಡಿದ್ದೀವಿ ನಾವೆಲ್ಲ ಇಲ್ಲಿ, ಎಲ್ಲೂ ನೀರೇ ಇಲ್ಲ, 800 ಅಡಿ ಹಾಕಿದ್ದೀವಿ, ನೀರಿಲ್ಲ ಅಂದರು. ಇವ್ ನಕ್ಕ, ಏನು ದಡ್ಡಿದ್ದೀರಿ ನೀವು, 800 ಅಡಿ ಹಾಕಿದಿರಿ ತಾನೆ, 1000 ಅಡಿ ಹಾಕಿ ಬರ್ತದೆ ನೀರು ಅಂದ. ಅವ್ರಿಗೇನು ದುಡ್ಡು ಕೊಟ್ಟರೆ ಹಾಕ್ತಾರೆ? ಉಳುಕಿದೆಲ್ಲ ತನ್ನ ಆಸ್ತಿ ಎಲ್ಲ ಮಾರಿ ಒಂದು ಗಡ್ಡು ಕಟ್ಕೊಂಡು ಕೂತ್ಕೊಂಡ, ತೆಗೀರಿ ಅಂದ. 1000 ಅಡಿ ತೆಗೆದ್ರು ನೀರು ಬರ್ತಾ ಇಲ್ಲ, ಬರೀ ಒಣ ಪುಡಿ ಬರ್ತಾ ಇದೆ. ಅವ್ರು 1000 ಅಡಿ ಮೇಲೆ ನಿಲ್ಲಿಸೋಣ ಅಂತ ಕೇಳಿದ್ರು. ಬೇಡ ಬೇಡ, ಕೊಡಿರಿ 1500 ಅಡಿ ಮಾಡಿ ಅಂದ. 1500 ಅಡಿ ಆದರೂ ನೀರು ಬರಲಿಲ್ಲ, ಬರೀ ಒಣ ಪುಡಿ. ಅವ್ರು ಬಂದ್ ಮಾಡೋಣ ಸರ್ ಅಂದರು. ಬೋರ್ವೆಲ್ ನಂದೋ ನಿಮ್ದೋ ಹಾಕ್ರಿ ನೀವು ಅಂದ. ಹಾಕಿದ್ರು, 2000 ಅಡಿ ಆಯ್ತು, ಇನ್ನೂ ನೀರು ಬರ್ತಾ ಇಲ್ಲ. ಅವ್ರು ಕೇಳಿದ್ರು ಏನು ಮಾಡೋಣ ಸರ್ ಅಂದರು. ಹೊಡೀರಿ ಅಂದವನು, ಹೊಡೀರಿ ಬೋರ್ ತೆಗೀರಿ, ಪ್ರಪಂಚದ ಆಮೂಲೆಗೆ ಹೋದ್ರೆ ನ್ಯೂಯಾರ್ಕ್ ಆದರೂ ಬಂದಿತ್ತು, ಹೊಡೀರಿ ಅಂದ. 3000 ಅಡಿ ತೆಗೆದ್ರು. ಅಲ್ಲಿವರೆಗೂ ಗಟ್ಟಿಯಾಗಿದ್ದಂಥ ರೈತ ಗಾಬರಿ ಆಗ್ಬಿಟ್ಟ. ಯಾಕೆ ಗಾಬರಿ ಆದ ಅಂದರೆ, ನೀರು ಬರಲಿಲ್ಲ ಅಂತಲ್ಲ,

ಕರಿನ ಬದಲು ಕರಿ ರಾಡಿ ಉಕ್ಕಿ ಬರೋಕ್ ಶುರು ಆಯ್ತು. ಅದು ಎಲ್ಲಿ ರಾಡಿ ಇವ್ರು, ಕರಿ ರಾಡಿ ಉಕ್ಕಿ ಉಕ್ಕಿ ಬರ್ತಾ ಇದೆ, ಅದನ್ನ ಬಂದ್ ಮಾಡ್ರಿ ಅಂತ ಹೇಳ್ದ. ಅವ್ರ ಮೇಲೆ ಹಾಕೋಕ್ ಹೋಗ್ತಾರೆ, ಕಿತ್ಕೊಂಡ್ ಬರ್ತಾ ಇದೆ ಮುಚ್ಚಳ. ಏನ್ ಮಾಡಕ್ ಆಗಲ್ಲ ಅಂದ್ರು, ಮಾಡಕ್ ಹೊಳ ಹಾಳಾಗ್ ಹೋಗ್ತದೆ ನಂದು, ಬಂದ್ ಮಾಡಿ ಅಂದ. ಆಗ್ತಾ ಇಲ್ಲ ಅಂದ್ರು ಅವ್ರು. ಅವ್ನ್ ಗಾಬರಿ ಆಯ್ತು, ಹೊಲ ಎಲ್ಲ ಹೋಗ್ಬಿಡ್ತದೆ ನಂದು ಅಂತ. ಅವನ್ ಸ್ನೇಹಿತ ಆ ಕರಿ ರಾಡಿ ತಗೊಂಡ್ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ ಬಂದ. ಏನ್ ಪುಣ್ಯವಂತ ಇದೀಯೋ ನೀನು ಅಂದ. ಏನ್ ಪುಣ್ಯವಂತ, ನಾನು ಹೊಲ ಹಾಳಾಗ್ ಹೋಗ್ತಿದೆ ಅಂದ ಇವನು. ಏ ದಡ್ಡ, ನೀರ್ ಬೇಕು ಅಂತಾನೆ ಬೋರ್ವೆಲ್ ಹಾಕಿದ್ ನೀನು, ನೀರಿನ ಬದಲು ಎಣ್ಣೆ ಬಂದ್ಬಿಟ್ಟಿದೆ, ಎಣ್ಣೆ ತಗೊಂಡ್ ಏನ್ ಮಾಡೋದು ಅಂದ. ನೀನ್ ದಡ್ಡ ಇದ್ದೀನಿ, ಎಣ್ಣೆಯಿಂದಾನೆ ಶ್ರೀಮಂತರಾದದ್ದು ಬೇಕಾದ ದೇಶಗಳು, ಇದ್ರ ಮಾರು ಅಂದ. ಹಂಗಾರೆ ಪಂಪ್ ಹಚ್ಚು ಅಂದ. ಪಂಪ್ ಹಚ್ಚಿ ತೆಗೆದು ತೆಗೆದು ಬ್ಯಾರಲ್ ತುಂಬಿದ್ರು, ಮಾರೋಕ್ ಶುರು ಮಾಡಿದ್ರು. ಏನ್ ದಿನ ದಿನ ಬ್ಯಾರಲ್ ಹೋಗೋದು, ದುಡ್ಡು ಬರೋದು, ದುಡ್ಡು ಬಂತು ಬಂತು. ಮತ್ತೊಂದ್ ಬೋರ್ವೆಲ್, ಮತ್ತೊಂದ್ ಬೋರ್ವೆಲ್, ಮತ್ತೊಂದ್ ಬೋರ್ವೆಲ್, ಎಂಟತ್ ಬೋರ್ವೆಲ್ ಹಾಕಿದ. ಹಗಲ್ ರಾತ್ರಿ ಪಂಪಿಂಗ್ ಶುರು ಆಯ್ತು, ದುಡ್ಡು ಬರೋಕ್ ಶುರು ಆಯ್ತು. ದುಡ್ಡು ನಿಧಾನಕ್ ಬಂದ್ರೆ ತಲೆ ಭುಜದ ಮೇಲೆ ಇರ್ತದೆ, ಒಂದೇ ಸಲ ಬಂದ್ರೆ ಗರ್ರನ್ ತಿರುಗೋಕ್ ಶುರು ಆಗ್ತದೆ. ನೋಡಿ ತಮಾಷೆ ಆಗಿದೆ, ದುಡ್ಡು ಇಲ್ಲದೆ ಹೋದಾಗ ಯಾರು ನಿಮ್ಮ ಹತ್ರ ಬರಲ್ಲ, ದುಡ್ಡು ಬಂದ ತಕ್ಷಣ ಎಲ್ಲರೂ ಬರ್ತಾರೆ. ಸಲಹೆಗಾರ ಬಂದ್ರು, ಹಿಂಗಿರ್ಬಾರ್ದ್ರೆ ನೀವು ಭಾರಿ ಶ್ರೀಮಂತರು ಅಂದ್ರು. ಮತ್ತೆ ಹೆಂಗಿರ್ಬೇಕು, ಒಬ್ಬ ಸೆಕ್ರೆಟರಿ ಇಟ್ಕೊಳ್ಳಿ ಅಂದ್ರು. ಸೆಕ್ರೆಟರಿ ಆಗ್ಬೇಕು, ತಗೊಳ್ಳಿ ಒಬ್ಬ ಸೆಕ್ರೆಟರಿ ಇರಲಿ ಅಂದ್ರು. ಒಬ್ಬ ಅಪಾಯಿಂಟ್ ಮಾಡಿದ್ರು, ದೊಡ್ಡ MBA ಹುಡುಗನ ಕರ್ಕೊಂಬಂದ್ರು. ಅವ್ನು ಬಂದು ಕೇಳ್ದ, ನಿಮ್ಗೇನ್ ಸಹಾಯ ಮಾಡಲಿ ನಾನು ಅಂತ ಕೇಳ್ದ. ಈ ರೈತ ಕೇಳ್ದ, ಅಲ್ಲಪ್ಪ ಒಂದು ಕಾರಿಗೆ ಎಷ್ಟು ಬಾಗಿಲಿರ್ತಾವೆ ಅಂತ ಕೇಳ್ದ. ಕಾರಿಗೆ ಸಾಮಾನ್ಯ 4 ಬಾಗಿಲಿರ್ತಾವೆ ಅಂತ. ನನಗೆ 6 ಬಾಗಿಲಿರೋ ಕಾರ್ ಬೇಕು ಅಂತ ರೈತ. ಯಾಕೆ, ಎಲ್ರಿಗೂ 4 ಬಾಗಿಲಿದ್ದಿರುತ್ತೆ, ನಾನು ಶ್ರೀಮಂತ ವ್ಯಕ್ತಿ ಅಲ್ವಾ, 2 ಬಾಗಿಲು ಜಾಸ್ತಿ ಬೇಡವಾ ಅಂದ. ಅವನು ಬುದ್ಧಿವಂತ, 2 8 ಬಾಗಿಲು ತೊಗೊಂಬರ್ತೀನಿ ಬಿಡಿ ಅಂದ. 2.5 ಕೋಟಿ ರೂಪಾಯಿ ಕೊಟ್ಟು ಒಂದು ಲಿಮೋಸಿನ್ ಅಂತಂದ, 22 ಉದ್ದದ ಕಾರು ನೋಡಿ ನಿಮ್ಮ ಕಾರು ಅಂದ. ರೈತ ಒಳಗೆಲ್ಲ ನೋಡ್ದ, ಕಾರ್ ಏನೂ ಚೆನ್ನಾಗಿಲ್ಲ ಅಂದ. ಯಾಕೆ, ಗಾಳಿ ನಾಡಲ್ಲ ಅಂದ. ಇಲ್ಲ, ಒಳಗಡೆ ಏರ್ ಕಂಡೀಷನ್ ಇದೆ, ಪ್ರೆಸ್ ಮಾಡಿದ್ರು 2 ನಿಮಿಷದಲ್ಲಿ ತಂಪಾಗ್ಬಿಡುತ್ತೆ ಅಂದ. ಏ ಬೇಡ ಬಾ ಇಲ್ಲಿ ಅಂದ. ಇಲ್ಲಿ ಮೇಲೆ ರೂಫ್ ಇದೆಯಲ್ಲ, ಕಾರಿನ ಮೇಲಿನ ರೂಫ್ ಇದೆಯಲ್ಲ, ಅದ್ರ ಮೇಲೆ ಒಂದಿಷ್ಟು ದೊಡ್ಡ ಕತ್ತರಿಸ್ಬಿಡು ಮೇಲೆ ಅಂದ. ಅವನ ಕತ್ತರಿಸೋಕೆ ಆಗಲ್ಲ ಸರ್, ಏರ್ ಕಂಡೀಷನ್ ಕಾರು ಅಂದ. ಅವನು ಕಾರ್ ನಂದೋ ನಿಂದೋ, ನೀ ಕತ್ತರಿಸು ಅಂದ. ಕರ್ಕೊಂಬಂದು ತೂತ್ ತೆಗೆದ್ರಪ್ಪ ದೊಡ್ಡದಂತ, ಮನೆಗೆ ಹೋಗಿ ಒಂದು ಮರದ ಸ್ಟೂಲ್ ತಗೊಂಬ ಅಂದ. ಯಾಕೆ ಅಂತ ಕೇಳ್ದ. ಕೂತ್ಕೊಳ್ಳೋದೆ ಎಲ್ಲಿ, ಅವನು ಹೇಳ್ದ, ಒಳಗಡೆ ಸೋಫಾ ಇದೆ ಸರ್, ರೆಫ್ರಿಜರೇಟರ್, TV, ಬೆಡ್ ಎಲ್ಲ ಇದೆ. ಏ ನನಗೆ ಅದ ಮೇಲೆ ಕೂತ ಅಭ್ಯಾಸ ಇಲ್ಲ, ನನ್ನ ಸ್ಟೂಲೆ ತಗೊಂಬ ಅಂದ. ಆ ಸ್ಟೂಲ್ ತಂದ್ರು, ನೀ ಓಡಿಸ್ ಗಾಡಿ ಅಂದ. ಮುಂದೆ ಡ್ರೈವರು, ಅವನ ಪಕ್ಕದಲ್ಲಿ ಸೆಕ್ರೆಟರಿ, ಹಿಂದೆ ಇವ ಯಜಮಾನ ಕೂತಿದ್ದಾನೆ. ಅವನು ಹ್ಯಾಕ್ ಕೂತಿದ್ದ ಅಂದ್ರೆ, ಆ ಸೋಫಾ ಆದ್ಮೇಲೆ ಸ್ಟೂಲ್ ಇಟ್ಟು ಅದ್ರ ಮೇಲೆ ಕೂತಿದ್ದಾನೆ. ಅವನ ತಲೆ ಆ ತೂತಿಂದ ಹೊರಗೆ ಬಂದಿದೆ ರೂಫಿಂದ. ಅವನು ಬಹಳ ಅಸಹ್ಯ ಕಾಣಿಸುತ್ತೆ ಸರ್, ಇದು ಇದೇನು ತಲೆ ಹೊರಗೆ ಹಾಕೊಂಡು ಕೂತಿದ್ದೀರಿ ಅಂತ. ಅವನು ಹೇಳ್ದ, ದಡ್ಡ ನೀನು, ಅದಕ್ಕೆ ನೀನು ಸೆಕ್ರೆಟರಿ ಆಗಿದ್ದೀನಿ, ನಾನು ಓನರ್ ಆಗಿದ್ದೀನಿ. ನಾನು ಒಳಗೆ ಕೂತ್ಕೊಂಡ್ರೆ ನನ್ನ ಮುಖ ಯಾರಿಗೆ ಕಾಣಿಸುತ್ತೆ, ಮತ್ತು ಅವ್ರ ಮುಖ ನನಗೆ ಕಾಣಿಸ್ಬೇಡ, ಹೊರಗಿನವರು ನನ್ನ ಬಗ್ಗೆ ಹೊಟ್ಟೆ ಹೊರ್ಕೋತಾರೆ. ಈಗ ನೋಡು ತಲೆ ಹೊರಗೆ ಇಟ್ಕೊಂಡಿದ್ದೀನಿ, 360 ತಿರುಗಿಸ್ತೀನಿ, ನೀನು ಓಡಿಸು ಅಂದ. ಕತೆ ಬಹುಮುಖ್ಯ ಭಾಗ ಕೇಳುಗ್ರೆ ಅಂದರೆ, ಈಗ ಕಾರ್ ಓಡ್ತಾ ಇತ್ತಂತೆ, ಆದರೆ ತಾಸಿಗೆ 4 ಕಿಲೋಮೀಟರ್ಗಿಂತ ವೇಗವಾಗಿ ಎಂದೂ ಹೋಗಲಿಲ್ಲಂತೆ, 4 ಕಿಲೋಮೀಟರ್. ಯಾಕೆಂದರೆ ಈ ಕಾರ್ ಎಳೆಯೋದಕ್ಕೆ ಅಂತ ಒಂದು ಜೊತೆ ಎತ್ತಿಟ್ಟಿದ್ದ ಅವನು. ಅವನು ಡ್ರೈವರ್ ಹಣೆ ಹಣೆ ಪಡ್ಕೊಂಡ. ಅದು ಯಾಕೆ ಬೇಕು ಸರ್ ಎತ್ತು, ಈ ಬಾನೆಟ್ ಒಳಗೆ 500 horsepower ಇಂಜಿನ್ ಇದೆ, ಬಿಟ್ಟರೆ ತಾಸಿಗೆ 200 ಕಿಲೋಮೀಟರ್ ವೇಗವಾಗಿ ಹೋಗುವಂಥ ಗಾಡಿ ಇದು, ಅದನ್ನ ಯಾಕೆ ಇಟ್ಟಿದ್ದೀರಿ ಎತ್ತು ಅಂತ. ಅವನು ಹೇಳ್ದ, ನೀನು ಬಾನೆಟ್ ಒಳಗೆ ಏನಿದೆ ಗೊತ್ತಿಲ್ಲ, ಎತ್ತು ಮಾತ್ರ ಒಳ್ಳೆವು ಅದೇ ಇರಲಿ ಅಂದ. ಅವನು ದಡ್ಡತನ ನೋಡಿ ನಗ್ತೀವಲ್ಲ ನಾವು. ವಿವೇಕಾನಂದರು ಇಂಥದೇ ಕತೆ ಬಳಸ್ಕೊಂಡು ಹೇಳ್ತಾರೆ, ನಮ್ಮ ಹಣೆ ಬಾರನೂ ಹಾಗೆ ಇದೆ. ನಮ್ಮ ಹೃದಯದೊಳಗೆ ಆತ್ಮಶಕ್ತಿ ಅಂತಿದೆಯಲ್ಲ, 1000 horsepower ಇಂಜಿನ್ ಇದ್ದದ್ದು, ಆದ್ರೆ ನಾವು ಹೊರಗಡೆ ಎತ್ತಿನ ಕಾಯ್ಕೊಂಡು ಕೂತಿದ್ದೀವಿ. ನನಗೆ ಪ್ರಮೋಷನ್ ಸಿಕ್ಕರೆ ಚೆನ್ನಾಗಿರ್ತದೆ, ಈ ಜಾಗ ಸಿಕ್ಕರೆ ಚೆನ್ನಾಗಿರ್ತದೆ, ಈ ಸಂಬಳ ಬಂದರೆ ಚೆನ್ನಾಗಿರುತ್ತೆ, ಇವೆಲ್ಲ ಹೊರಗಿನ ಎತ್ತುಗಳು. ನಿಮ್ಮ ಒಳಗಿರುವಂಥ ಆತ್ಮಶಕ್ತಿ ನಂಬಿಕೊಂಡು ಬೆಳೆಸಿದರೆ ಪ್ರಪಂಚದ ಯಾವುದೇ ಮೆತ್ತಡವನ್ನು ಮುಟ್ಟಬಹುದು ನೀವು. ಅಂಥ ಶಕ್ತಿ ನಮ್ಮೊಳಗಿದೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಒಳಗಿನ ಆತ್ಮಶಕ್ತಿ ನಂಬ್ಕೊಳ್ಳಿ, ಹೊರಗಿನ ಅಧಿಕಾರಗಳನ್ನು ಸ್ಥಾನಗಳನ್ನು ನಂಬ್ಕೋಬೇಡಿ ಅಂತ. ಬಹುದೊಡ್ಡ ಮಾರ್ಗದರ್ಶನ ನಮಗೆ ಹಿರಿಯರಿಂದ ಸಿಕ್ಕದ್ದು.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕು.

ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡುಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ

0: ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು

0: ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ
2: ಸಿಗೋದಿಲ್ಲ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ ಡೆಂಗುವಿನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, ಓಟಿಪಿ ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಾಗಕಾಡು ನಾಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಾಗಕಾಡು ನಾಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಎತ್ತಿಗೆ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರರವರು, ಶ್ರೀಯುತ ಮಾದರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಎತ್ತಿಗೆ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ಚಂದ್ರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ಕಾಳಮ್ಮರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
0: ಚಂದ್ರವರೇ, ತಾವು ಈ ಎತ್ತಿಗಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: ಇವಾಗ ಒಂದು 3 ವರ್ಷಗಳು ಆಯಿತು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಸೌಲಭ್ಯಗಳು ನಮ್ಮ ಹಾಡಿಗೆ ಸ್ವಲ್ಪ ಕಮ್ಮಿ ಆಗಿದೆ. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೆ ಅದು ಸ್ವಲ್ಪ ದೂರ ಆಗೈತೆ. ಅದೆಲ್ಲ ಮಾಡ್ಕೊಡ್ಬೇಕಂತ ಕೇಳ್ಕೊತಿದ್ದೀನಿ.
0: ತಾವುಗಳು ಈ ಒಂದು ಎತ್ತಿಗಾಡಿ ಬಂದು 3 ವರ್ಷಗಳಾಯ್ತು.
1: ಹೌದು.
0: ಶಿಕ್ಷಣದ ವ್ಯವಸ್ಥೆ ಹೇಗಿದೆ ನಿಮ್ಮ ಹಾಡಿಯಲ್ಲಿ? ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ?
1: ಶಾಲೆಗೆ ಹೋಗ್ಬೇಕಂತ ಅವರು ಮಕ್ಕಳು ಕೂಡ ಆಸೆಗಳು ಇಟ್ಕೊಂಡಿದ್ದಾರೆ. ಆದರೆ ಹೋಗಕ್ಕೆ ತುಂಬ ದೂರಗಳು ಇದೆ. ಅದಕ್ಕೆ ಕೆಲವರು ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ.
0: ನಿಮ್ಮ ಹಾಡಿಯಲ್ಲಿ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಶಾಲೆಗೆ?
1: ಇವಾಗ ಪಕ್ಕದಲ್ಲಿ ಒಂದು ಚನ್ನಗುಂಡಿ ಮತ್ತೆ ಭೀಮಟಗಿರಿ, ಕೆಬಿಪುರ ಆಡಿ ಅಲ್ಲಿಗೆ ಹೋಗ್ತಾರೆ.
0: ಎಷ್ಟನೇ ತರಗತಿಯವರಿಗೆ ಹೋಗ್ತಿದ್ದಾರೆ ನಿಮ್ಮ ಮಕ್ಕಳು?
1: 5ನೇ ತರಗತಿಯಿಂದ ಹೋಗ್ತಿದ್ದಾರೆ.
0: ನೀವೇನು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀರಾ?
1: ಸ್ವಲ್ಪ ಮಾತ್ರ 8ನೇ ಕ್ಲಾಸ್ ಓದ್ಕೊಂಡಿದ್ದೀವಿ, ಅದರ ಮೇಲೆ ಇಲ್ಲ.
0: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ?
1: ನಾವು 4 ಜನ ಇದ್ದೀವಿ. ಮಕ್ಕಳಿಬ್ಬರಿದ್ರೆ ನಾವಿಬ್ರು 4 ಜನ ಇದ್ದೀವಿ.
0: ಮಕ್ಕಳು ಓದ್ತಾ ಇದ್ದಾರಾ?
1: ಮಕ್ಕಳು ಓದ್ತಿಲ್ಲ, ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಜೀವನ ಅಂದರೆ ಇದು ಹೊಸದಾಗಿ ಜಾಗ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ನೀರಿನ ಸ್ವಲ್ಪ ವ್ಯವಸ್ಥೆಗಳು ಕಮ್ಮಿ, ಕರೆಂಟಿನ ವ್ಯವಸ್ಥೆಗಳು ಕಮ್ಮಿ. ಅದರಿಂದ ನಾವು ಏನೋ ಹೊಂದ್ಕೊಳ್ಳೋಕ್ಕಾಗುತ್ತಿಲ್ಲ.
0: ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ
1: ಹೇಳ್ತೀವಿ. ಹೌದು, ಅದನ್ನೇ ನಾವು ಪಡೆದುಕೊಳ್ಳೋಕ್ಕಾಗುತ್ತಿಲ್ಲ. ಅದರಿಂದ ನಾವು ಸ್ವಲ್ಪ ಕಷ್ಟಗಳು ಆಗ್ತಿದೆ. ಮೊದಲು ಆ ಕಡೆ ಊರಿನ ಪಕ್ಕದಲ್ಲಿ ಇರುವಾಗ ಸ್ವಲ್ಪ ಕರೆಂಟಿನ ವ್ಯವಸ್ಥೆ, ನೀರುಗಳ ವ್ಯವಸ್ಥೆ ಸಿಗ್ತಿತ್ತು. ಆದರೆ ಈ ಕಡೆ ಬಂದಿರೋದ್ರಿಂದ ಒಂದು ಆಡಿಯಾಗಿ ಮಿಂಚನಾಗಿ ಮಾಡಿದ್ರಿಂದ ನಮಗೆ ಕರೆಂಟ್ ಅಗತ್ಯ ಬೇಕು ಮತ್ತೆ ನೀರಿನ ವ್ಯವಸ್ಥೆಗಳು ಬೇಕು.
0: ಈ ಸಮಸ್ಯೆಗಳು ಸಂಬಂಧಪಟ್ಟಿದ್ದ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀರಾ?
1: ಮಾತಾಡಿದ್ದೀವಿ. ಮತ್ತೆ ಇಲ್ಲಿ ಸರಗೂರು ಹೋಗಿ ಕರೆಂಟಿನ ಆಫೀಸಿಗೆ ಹೋಗಿ ಎಲ್ಲ ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವರು ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೂ ಇಲ್ಲಿ ಗಂಟ ಮಾಹಿತಿಗಳು ತಂದು ಕೊಟ್ಟಿಲ್ಲ.
0: ಅಂದ್ರೆ ತಮ್ಮ ಆಡಲಿರುವಂತ ಕೆಲವು ಸಮಸ್ಯೆಗಳನ್ನ ಅವ್ರ ಜೊತೆ ಮಾತಾಡಿದ್ದೀರಾ?
1: ಕೇಳಿದ್ರು, ನಿಮ್ಮ ಅಲ್ಲಿ ಆಡಿಲಿ ಮನೆಗಳು ಆಗಿದ್ದಾವ? ಆದರೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವಾಗೆಲ್ಲ ಮನೆಗಳ ಆಗೈತೆ. ಆದರೆ ಈಗ ಅವರು ಮಾಹಿತಿಗಳನ್ನು ತಿಳ್ಕೊಂಡು ಅದನ್ನೇ ವ್ಯವಸ್ಥೆ ಮಾಡಿಕೊಟ್ರೆ
0: ತುಂಬ ಒಳ್ಳೆಯದು.
1: ತುಂಬ ಒಳ್ಳೆಯದು.
0: ನೀವೇನು ಕೆಲಸ

0: ಮಾಡೋಗ್ತಿದ್ರೆ
1: ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ದಿನ ದುಡ್ಕೊಂಡ್ಬಂದು ಮನೆಗಳಲ್ಲಿ ಸಾಮಾನುಗಳು ತಕತೀವಿ.
0: ಮನೆ ಸಂಸಾರ ಹೇಗಿದೆ ಚಂದ್ರವ್ರೆ?
1: ನೋಡ್ಬೇಕಾದ್ರೆ ಮೊದಲು ಫ್ರೀ ರೈಸ್ ಅನ್ನು ಹೋದ 2 ತಿಂಗಳಲ್ಲಿ ನೀಟೋಗಿತ್ತು ಅಂತ ಹೇಳಿದ್ರು. ಅದು ಇನ್ನೂ ಕೆಲವು ಬರ್ತೇ ಇಲ್ಲ, ಅದರಿಂದ ಸ್ವಲ್ಪ ಕಷ್ಟಗಳು ಆಗ್ತಾ ಇದೆ. ಒಂದು ವೇಳೆ 400 ರೂಪಾಯಿ ಕೂಲಿ, 300 ರೂಪಾಯಿ ಕೂಲಿ, 200 ರೂಪಾಯಿ ಸಿಕ್ಕೋದ್ರಿಂದ ಮನೆ ವ್ಯವಸ್ಥೆಗಳಿಗೂ ಇವಾಗ ಪ್ರಾಬ್ಲಮ್ ಕಷ್ಟ ಆಗ್ತಿದೆ.
0: ತಾವು ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಎತ್ತಿಗಾಡಿಯಲ್ಲಿ?
1: ಈ ಎತ್ತಿಗಾಡಿ ನಾವು ಜೇನುಕುರುಬ ಜನಾಂಗದವರು.
0: ಜೇನುಕುರುಬರು?
1: ಜೇನುಕುರುಬರು ನಾವೆಲ್ಲರೂ ಜೇನುಕುರುಬರಾಗಿ ಆಡಿಲಿ ವಾಸ ಮಾಡ್ತಾ ಇದ್ದೀವಿ.
0: ಎಷ್ಟು ಕುಟುಂಬಗಳಿದ್ದಾರೆ ಮಾಡಿಲಿ?
1: ಇವಾಗ ಒಂದು 4 ಮನೆಗಳನ್ನೇ ಕಟ್ಟಿಕೊಂಡಿದ್ದೀವಿ ಇಲ್ಲಿ. ಒಟ್ಟು ಒಂದು 6 ಕುಟುಂಬದವರು. 7 ಗಂಟೆ ಆಗ್ತಿದೆ.
0: ಮಾಡಿಲಿ ಏನೆಲ್ಲ ಜೀವನಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ?
1: ಅವರವರು ಕೆಲವು ಹೊಲದಲ್ಲಿ ಗುತ್ತಿಗೆಗಳನ್ನು ತಕ್ಕೊಂಡು ವ್ಯವಸಾಯಗಳನ್ನೇ ಮಾಡ್ಕೋತಿದ್ದಾರೆ. ಸಾಲ ಗಿಲ ಮಾಡ್ಕೊಂಡು ಅವರ ಜೀವನಕ್ಕಾಗಿ ಕಷ್ಟಪಟ್ಟು ದುಡಿದು ಮೊದಲನ ರೀತಿಯಿಂದ ಮೊದಲ ಒಂದು ಅನುಭವಗಳನ್ನೆಲ್ಲ ಬಿಟ್ಟು ಆ ದಿನಗಳಲ್ಲಿ ಅವರು ಕುಡಿತಾ ಇದ್ರು, ಎಲ್ಲ ಸಾಲಗಳನ್ನೇ ಮಾಡ್ಕೋತಿದ್ರು. ಇವಾಗ ಸ್ವಲ್ಪ ಅವರನ್ನ ಕಾಲಗಳಲ್ಲಿ ನಿಂತ್ಕೊಂಡು ಅವರವರು ಹೊಲಗಳಲ್ಲಿ ಹೋಗಿ ಜಮೀನು ಮಾಡಿಕೊಂಡು ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಬೆಳೆದು ಸ್ವಲ್ಪ ಹಣಗಳನ್ನೇ ಸ್ವೀಕಾರ ಮಾಡ್ಕೋತಿದ್ದಾರೆ.
0: ಈಗ ನೀವು 8ನೇ ತರಗತಿವರೆಗೆ ಓದಿ ಅರ್ಧಕ್ಕೆ ಅದನ್ನು ನಿಲ್ಲಿಸಿದ್ರಿ, ಏನಾದ್ರು ಕಾರಣಗಳಿತ್ತಾ? ಏನು
1: ಕಾರಣಗಳು ಅಂದರೆ 8ನೇ ಕ್ಲಾಸ್ ಓದುತ್ತಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಅವಾಗ ಪ್ರಾಬ್ಲಮ್ ಯಾರು ಆ ಟೈಮಲ್ಲಿ ವ್ಯವಸ್ಥೆಗಳು ಬುಕ್ಸು ಪೆನ್ಗಳು ತಗೊಂಡು ಬರಲಿಲ್ಲ, ಕೊಡಲಿಲ್ಲ, ಫೀಸ್ಗಳು ಕಟ್ಟಲಿಲ್ಲ. ಆ ರೀತಿ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಿದ.
0: ಅಂದರೆ ಒಂದು ಆರ್ಥಿಕ ಸಮಸ್ಯೆ ಅವಳು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಕಾರಣ ಆಯಿತು.
1: ಹೌದು.
0: ಮಾತ್ರವೇ ನೀವು ಕೂಡ ಈ ಹಾಡಿ ಬಂದು 8 ವರ್ಷಗಳಾಯಿತು?
2: ನಾವು ಬಂದು 30 35 ನಾವು ಬೇರೆ ಹಾಡಿ ಬಂದು ಎಲ್ಲಿದ್ದೇನು ಅಂದರೆ ಚರ್ಮಡಿ ಪಕ್ಕದಲ್ಲಿ ನಾವು ಒಂದು ಅಲ್ಲಿ ಹುಲ್ಲು ಸೆಡ್ ಹಾಕೊಂಡು ಒಂದು ಅಲ್ಲಿ ಒಂದು 20-30 ಇದ್ದರು. ಅಲ್ಲಿಂದ ಅವರು ಕೆಲವರು ಏಮಾಬಿಟ್ಟು ಎಲ್ಲ ಕಡೆದಿಲ್ಲಿ ಏನೂ ಸೌಲಭ್ಯ ಇಲ್ಲ ಮಟ್ಟು ಎಲ್ಲ ಕಡೆ ಹೋಗಿ ಸೇರ್ಬಿಟ್ರು. ಅಲ್ಲಿ ಇನ್ನೊಬ್ರು ಇಟ್ಲಿ ನಾನು 2 ವರ್ಷ 3 ವರ್ಷ ಇನ್ನೊಬ್ರು ಇಟ್ಲಿದ್ದೆ ಜೀತಿ ಕೇಳ್ಬಿಟ್ಟು. ಅಲ್ಲಿ ಯಾರು ನಮ್ಗೆ ಸೌಲಭ್ಯವನ್ನು ಮಾಡಿಕೊಡೋರು ಯಾರು ಇದ್ದಿಲ್ಲ. ಆದ್ರೆ ಇಂದಿರಾಗಾಂಧಿ ಕಾನೂನಲ್ಲಿ ಆ ಕಾನೂನು ಬಂದಿತ್ತು. ಬಂದಿದ್ದ ಗಂಟ ಜಮೀನು ಹೊರ ಗೀವೆ ಮನೆ ಸೈಟ್ಗೆಲ್ಲ ಮಾಡಿಕೊಟ್ಟಿದ್ರು. ಅದು ಯಾರು ಇರಲಿಲ್ಲ ನಮ್ಮ ಜನ ಎಲ್ಲ ಬೇರೆ ಬೇರೆ ಜೀಸ್ಕೊಟ್ಟವ್ರು.
0: ಅಂದರೆ ತಾವುಗಳಿಗೆ ಆಡಿ ಬಂದು 30 ವರ್ಷಗಳಾಗಿದೆ.
2: ಆಯ್ತು. ಅಲ್ಲಿಗೆ ಬಂದು ಇಲ್ಲಿ ಇಲ್ಲಿ ಕಾಡು ಬೀಡು ಎಲ್ಲ ಪ್ರತಿ ಒಂದು ಇಲ್ಲೇ ಮಾಡಿಸ್ಕೊಂಡು ಜೀವನ ನಡೀತಾವೆ.
0: ಏನೋ ತಾವುಗಳು ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಾಯಿದ್ರೆ?
2: ಅಲ್ಲಿ ನಾವು ಅದೇ ಈಗ ಗೆಣಸು ಗಿಣಸು ಸೊಪ್ಪು ಗಿಪ್ಪು ಅದು ಆ ಕಾಲದ ಮಾಕ ತಿಂತಿರಲ್ಲ ಆಗ ನಮಗೆ ಕೊಡ್ತಿದ್ರು ಕಾಡಲಿಗೆ. ಅದು ಅದು ನಮ್ಗೆ ಅಷ್ಟೊಂದು ನಮಗೆ ಗೊತ್ತಿತ್ತಿಲ್ಲ.
0: ಹಾಗಿದ್ರೆ ತಾವುಗಳು ಈ ಹಾಡಿ ಬರೋಕ್ಕಿಂತ ಮುಂಚೆಗೆ ಮೊದಲು ಎಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾಯಿದ್ರಿ?
2: ನಾವು ಮೊದಲು ಅಂದರೆ ಚನ್ನಡಿತ್ತು. ಅಲ್ಲೂ ಸೆಡ್ ಕಟ್ಕೊಂಡು ಎಲ್ಲ ಮನೆ ಬಂದಿತ್ತು ಎಲ್ಲ ಸೆಡ್ ಕಟ್ಟಿದ್ವಿ ರೈತರ ಜಮೀನು. ಅಲ್ಲಿಂದ ಒಂದು 20-30 ನಡೀತು. ಹಿಂಗೆ ಒಬ್ರು ಹೊಂಡವರು ಬೇರೆ ಹೋಗ ಅವ್ರು ಇದಾಕಲ್ಲ ಅದು ಅನ್ಕೊಂಡು ಎಲ್ಲ ಬೇರೆ ಬೇರೆ ದೇಶಕ್ಕೆ ಉಣಗಾಲ ಬಂಕಳಿ ಚಿರುಕಳಿ ಈ ಎಲ್ಲ ಎಲ್ಲ ಅವ್ರು ಹೋದ್ಮೇಲೆ ನಾನು ಒಬ್ಬರಲ್ಲಿ ಇದ್ದು 4-5 ವರ್ಷ ಆಗಿದ್ದೆ. ಅದು ಏನೇ ನಮಗೆ ದುಡ್ಡು ಕಷ್ಟ ನನ್ನ ಕೊಡ್ತಿದ್ದಿಲ್ಲ ಊಟ ಬಟ್ಟ ಅಷ್ಟೇ ಸೌಲಭ್ಯ ಏನೇ ಏನಾಗ್ತಿಲ್ಲ. ಅದು ನಾನೊಬ್ಬನೇ ಯಾರೂ ಇಲ್ಲ. ಅದು ರೈತರಲ್ಲಿ ಇದ್ದು ನಾನು 20 ವರ್ಷ ಅಲ್ಲಿ ಏರು ಇಲ್ಲಿ ಬಂದು 5 ವರ್ಷ ನಡೀತಾ.
0: ಅದು ಹೇಳ್ಬೇಕಂದ್ರೆ ಇದನ್ನ ಕಾಲದಲ್ಲಿ ಒಂದು ಊಟಕ್ಕೂ ಕೂಡ ತುಂಬಾ ಕಷ್ಟ ಆಯ್ತು. ಇದನ್ನ ಕಾಲದಲ್ಲಿ ತುಂಬಾ ಕಷ್ಟದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರೆ
2: ನಡೀತಿದೆ.

0: ಊಟಕ್ಕೆಲ್ಲ ಭಾಳ ಪ್ರಾಬ್ಲಮ್ ಇತ್ತು. ಒಂದೊಂದು ಊಟ ಸಿಕ್ತೀರ್ಲಿ ಸೊಪ್ಪು ಕುಕ್ಕರ್ನಂತೆ ತಿಂತೇವೆ, ಬೇಯಿಸ್ಕೊಡು ಗೆಣಸು ತುಪ್ಪ ಗಿಪ್ಪ ಅಂದ್ಬಿಟ್ಟು ಅದನ್ನೆಲ್ಲ ಬೇಯಿಸ್ಕೊಂಡಿದ್ರು ನಾವು ಸೇರು. ಆ ರೀತಿ ಪ್ರಾಬ್ಲಮ್ ಇತ್ತು. ಆದರೆ ಈವಾಗ ಮಾತ್ರ ಆ ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟೇ ಗೇದ್ರೂ ನಮ್ಗೆ ಆಗ ಉಳಿತೈತಿಲ್ಲ. ಇಲ್ಲಿಗೆ ಕೂಲಿಗೆ ಹೋದ್ರಿ ಅಲ್ಲಿಗ ಸರ್ಬತ್ತು. ಈಗ ಮಾತಿನಕ್ಕೆ ಕೂಲಿರಿ ಇನ್ನೂ 100 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು 100 ರೂಪಾಯಿ ಉಳಿಸ್ತಾವೆ.
1: ಹಿಂದಿನ ಕಾಲದ ಜೀವನಕ್ಕಿಂತ ಇವಾಗಿನ ಜೀವನ ತುಂಬಾ ಚೆನ್ನಾಗಿ.
0: ಯಾವ ಅಂದ್ರೆ ಅಂದ್ರ ಈಗಿನ ಜೀವನದಲ್ಲಿ ಎಲ್ಲ ಈಗ ಎಲ್ಲ ಜನಗಳು

0: ಅದೇ ರೀತಿ ಜೀವನ ನಡೆಸ್ಕೋ ಹೋಯ್ತಾರ, ನಾವು ಅದೇ ರೀತಿ ನಡ್ಕೋತಾ.
1: ಕಾಡಂಬರವರೇ, ನೀವೇನಾದ್ರೂ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ?
2: ಕಥಾಗ ನಮ್ಮ ರೀತಿಯ ನಾವು ಆ ರೀತಿ ನಮ್ಮ ಬದುಕಿರೋದೇ ನಾವು ದೇವ್ರ ಸುತ್ತ. ಆಗ ಗೆಣಸು ಸೊಪ್ಪು ಸೋದ ಹಿಟ್ಟು ಒಂದು ಮೆಣಸು ಶಾಲೆ ಒಂದು ಉಪ್ಪಿನಳ ಒಂದು ಟಮಾಟ ಹಣ್ಣ ಸುಟ್ಕೊಂಡವ್ರು ಹಂಗೆ ಅವರು ತಿಂದು ವಾಸ ಮಾಡ್ತಿದ್ರು. ಈಗಿನ ಮಕ್ಕ ಆ ಥರ ಕೇಳಲ್ಲ, ಈಗ ಹಾಲು ಬಿಡು ತುಪ್ಪ ಬಿಡು ಅಂತ ಕೇಳ್ತಾರೆ, ಸಾಂಬಾರು ಬಿಡು ಅಂತಂತಾರೆ. ನಾವು ಆಗ ಅನ್ನೋರು ಸಾಂಬಾರು ಇಲ್ಲ ಎಂಥದ್ದು ಇಲ್ಲ, ಜೇನುತುಪ್ಪ ಗೆಣಸು ಆ ಮರಳಿ ನಮ್ಮ ಜೀವನ. ಕೆಲ್ಸಕ್ಕೋ ಜೀನಕ್ಕೆ ಒಂದು ಬಳೆ ಎರಡು ಬಳೆ ತಂದ್ರೆ ಅಪ್ಪಟ್ಟು ಹಿಟ್ಟು ಮಾಡಿ ಅವ್ವ ಅಪ್ಪ ಅಪ್ಪಟ್ಟು ಕೊಡ್ತಿದ್ರು. ಅದು ಉಂಡ್ಕೊತೀವಿ ತಿಂದ್ಕೊತೀವಿ ಬಿದ್ಕೊತೀವಿ, ಬಟ್ಟೆ ನುಂಗತಿಲ್ಲ ಏನು ಮಾಡಿದಾರೆ ಅಂತ ಪರಿಸ್ಥಿತಿ. ಆಗ ಒಂದು ಕಪ್ ಟೀ ನೀರು ಕುಡಿತೀನಿ ಅಂದರೆ ಇತ್ತಿತ್ತಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಮಡ್ಕೊಂಡು ಹೋಯ್ತಿತ್ತಿಲ್ಲ. ಆ ಮಡ್ಕಲ್ಲೇ ನೀರು ತಂದು ಹೊತ್ತು ಕುಡಿತೀನಿ, ಬಿದ್ರ ಕಟ ಮುಂದೆ ಹೊತ್ತರ್ಕ ಬಂದು ನೀರು ಹೊತ್ಕೊಂಡು ಒಳಗಿಂದ ಹೊತ್ಕೋಗಿ ಕಾಲ ಮಾಡ್ಕೊತೀನಿ. ಜೀವನ ಕಬ್ಬೇಕು ತಾನೆ, ತಿಂದು ಹೆಂಗೆ ಸೊಪ್ಪು ಸೋದ ಕರ್ಲಾಗಿರ್ಲ ಅದು ಇದು ಕಾಡು ನೋಡು. ಸೊಪ್ಪು ತಂದು ಗೆಣಸು ಗಂಟ ತಂದ್ರೆ ಒಂದು ದಿನ ಗೆಣಸು ಹೆಚ್ಚು ತಂದ್ರೆ ಕಿತ್ಕೊ ಬಂದ್ರೆ ಎರಡು ದಿನ ಮೂರು ದಿನ ಮಡಿಕೊಂಡು ತಿನ್ನೋದು. ಏನು ಮಾಡಿದಾರೆ ಇನ್ನು ಮಕ್ಕಳು ಸಾಕ್ಬೇಕಲ್ಲ ಅಂತ ಅಂದ್ಕೊಂಡು ಆ ರೀತಿ ನಮ್ಮ ಜೀವನ ಮಾಡ್ಕೊತಿದ್ದು. ಈಗ ಏನಂದ್ರೆ ನಮ್ಗೆ ಮೊದಲು ಕಷ್ಟದಲ್ಲಿ ಭಾಳ ನೊಂದ್ಬಿಟ್ಟು ಈಗ ಸ್ವಲ್ಪ ಕಷ್ಟಕ್ಕಿಂತ ಚೆನ್ನಾಗಿ ದೇವರು ನಮ್ಮನ್ನ ಕೆಲ ಇದೆಲ್ಲ ನಾವು ಹೋದ್ರು ಒಂದು ಪಾವು ಎರಡು ಪಾವು ಒಂದು ಸೇರು ಅರ್ಧ ಸೇರು ತಂದು ಜೀವನ ಮಾಡ್ತೀವಿ. ದೇವ್ರು ಈಗ ಒಂದು ಸ್ವಲ್ಪ ನಮ್ಮನ್ನು ಸಸ್ವತ್ತಾಗಿ ನಮ್ಮನ್ನು ನಡೆಸ್ಕೊಂಡು ಬಂದ.
1: ಆದರೆ ಕಾಣಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರು?
2: ಆಹಾರದಲ್ಲಿ ನಮ್ಮ ಜೀವನ ನಮ್ಗೆ ಅದೇ ಜೀವನ. ನಮ್ಗೆ ಒಂದು ಜೇನುತುಪ್ಪ ಒಂದು ಮೆಸರ ಕಟ್ಕೊತವಲ್ಲ ಗೋಡೆ ಗಿಡ ಮೆಕ್ಕಣಿ ಅಂತನೂ ಬಿಡ್ತಿತ್ತಿಲ್ಲ, ನಾವು ಕಿತ್ಕೊ ತಿಂತೀವಿ ಒಟ್ಟಕ್ಕಾಗಿ.
1: ಮಕ್ಕಳಿಗೆ ತಂದು ಕೊಡ್ತೀವಿ,
2: ಮಕ್ಕಳಿಗೂ ತಂದು ಹಾಕ್ತೀನಿ, ನಾವು ತಿಂತೀವಿ. ನಾವು ನಮ್ಮ ಕೈ ಸಿಕ್ಕದ ಮಕ್ಕಳು ಸಾಕ್ಬಿಡುವ, ಮಕ್ಕಳ ಜೀವನಕ್ಕೂ ಸಲಿಕಬೇಕು, ನಮ್ಮ ಜೀವನನು ಸಲಿಕಬೇಕು. ಒಂದಷ್ಟು ಇಷ್ಟು ಒಂದು ದಸ್ ಕಡಿ ಸರಳು ಇತ್ತಿತ್ತಿಲ್ಲ, ಆಗ ಗೆಣಸ್ಕೊಳಕ್ಕೆ ದಬ್ಬ ಇತ್ತಿತ್ತಿಲ್ಲ, ದೊಣ್ಣೆ ತುರಿದು ದಶಿ ಮಾಡ್ಕೊಂಡು ಕೀಳ್ತಿದ್ದು ಕೊಡ್ತಿದ್ವಿ. ಕಿತ್ಕೊಂಬಂದು ಒಂದಷ್ಟು ಇಷ್ಟು ಕಿತ್ಕೊಂಬಂದ್ರೆ ಬೇಯಿಸ್ಕೊಂಡ ಸುಟ್ಕೊಂಡ ತಿಂದು ಹೇಗೆ ನೀರು ಕುಡಿದು ಹಿಂಗೆ ಜೀವನ ಮಾಡಿದ್ವಿ.
1: ಇವಾಗಲೂ ಹೋಗ್ತಿದ್ರಿ ಕಾಡಿಗೆ?
2: ಈಗ ನಾವು ಹೋಗಲ್ಲ, ಈಗ ನಾವಂದ್ರೆ ಹೋಯ್ತೀವಿ ಚೀಗ ಸೊಪ್ಪ ಅದು ಇದು ಕುಯ್ಕೊ ಬರಕ ಅದಷ್ಟು ಬಿಟ್ರೆ ಹೊಲ್ತಟ್ಕೊಂಡು ಸೊಪ್ಪು ಸದ ಕುಯ್ಕೊ ಬಂದು ಹೆಂಗೆ ಜೀವನ ಮಾಡ್ತೀವಿ. ಆಮೇಲೆ ಮಧ್ಯದಲ್ಲಿ ಹೊಸಿ ರೇಷನ್ನು ಅದೆಲ್ಲ ಕಳಿಸ್ಕೊಡ್ತಿದ್ರು ಮಠ ರೇಷನ್ ಅಂದ್ಕೊಂಡು ಅದರಲ್ಲಿ ಜೀವನ ಮಾಡೋದು. ಈ ಕಾರ್ಡ್ನ ಅಕ್ಕಿ ಭಾಗ್ಯದಲ್ಲಿ ಎಲ್ಲನೂ ಮಾಡಿಕೊಟ್ಟಿದ್ರಲ್ಲ ಅದರಲ್ಲೆಲ್ಲನೂ ಒಟ್ಟಿಗೆ ಒಂದಷ್ಟು ಇಷ್ಟಕ್ಕೆ ತಂದು ಮಡಿಕೊಂಡು ಹೆಂಗೆ ಜೀವನ ಮಾಡಿದ್ವು. ಊರಲ್ಲಿ ಅದು ನನಗೆ ಊರೊಳಗೆ ನ ಹೆಸರಿನಲ್ಲಿ ಮೈಯಡಮ್ಮನ ಅಂತಂದ್ಬಿಟ್ಟು ಅದು ಊರೊಳಗೆ ಪಂಚಾಯತಿ ಜಾಗದಲ್ಲಿ ಕೊಟ್ಟರು ಜಾಗ ಮನೆಯನ್ನು. ಆಗ ನನ್ನ ಒಬ್ಬಳಿಗೆ ಫಸ್ಟ್ ಬಂದರು, ಆಗ ನಮ್ಮ ಅಕ್ಕ ಇದ್ದ ನಮ್ಮ ಅಕ್ಕನಿಂದ ಇನ್ನೊಬ್ಬ ಮಾದಮ್ಮ ಅಂತ ಇದ್ದ ಅವಳಿಗೆ ನನ್ನ ಮೇಲೆ ಆದಮೇಲೆ ಅವರಿಬ್ಬರಿಗೆ ಆಮೇಲೆ ಲಾಸ್ಟ್ನಲ್ಲಿ ಬಂದದು. ಆಗ ಅಮ್ಮನ ಕಟ್ಟಿ ಅಲ್ಲಿ ಪಂಚಾಯತಿ ಜಾಗದಲ್ಲಿ ಅಲ್ಲಿ ವಾಸ ಮಾಡ್ತಿದ್ನು. ಈಗಲೂ ಅವರಲ್ಲಿ ವಾಸ ಮಾಡ್ತಾರೆ. ನನ್ನ ಮಗ ಕಿರಿಯವ ನೀಲಮ್ಮನವ ಅಲ್ಲೇ ಇರೋದು. ನನ್ನ ಅಳಿಯ ಇದ್ದರು ಇದ್ದು ಇಲ್ಲಿ ಬನ ಜಾಗ ಕೊಟ್ಟು ಇದೊಂದು ಅಷ್ಟು ಅಷ್ಟಲ್ಲ ಅಮ್ಮನ ಬಂತಲ್ಲ ಅಥವರ್ನಿಂದ ಇತ್ತೋಕ ನಾವು ಇಲ್ಲಿ ಇದ್ದು ವಾಸ ಮಾಡ್ತಾ
1: ಇದ್ದೀವಿ. ಅಗಿರಮ್ಮ, ಇವಾಗ ತಾವು ಹೇಳ್ತಿದ್ರಿ ನಾವು ಕಾಡಿನಲ್ಲಿದ್ದಾಗ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡ್ಬಂದು ಸೇವನೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಇವಾಗ ಕಾಡೊಳಗಡೆ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಜೇನುತುಪ್ಪ ಅದನ್ನ ತಗೊಂಡ್ ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ. ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೇಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ಮ ಎದುರು ಬಂದಿರೋ ಸನ್ನಿವೇಶ ನಡೆದಿದೆ?
2: ನಮ್ಮ ಎದುರು ಬಂದಿದ್ರಿ, ನಾವು ಅಥವಾ ಹೋದ್ರೆ ಹೋಗ್ಲಿ ನಮ್ಮ ಆಯ್ಸ ನಾವು ಮಕ್ಕಳನ್ನ ಹೋಗಿ ನೋಡಿದ್ರೆ ನೋಡ್ಬೋದು, ನೋಡದಿರ ಇಲ್ಲ ನಮ್ಮ ಜೀವನ ಹೊಟ್ಟೆ ತುಂಬಕಲ್ಲ. ನಾ ಆಸತ್ರಕ್ಕೆ ಹೋಗಿ ಒಲ್ಲಾಣಿ ಕೇಳ್ತೀನಿ ಕೂತ್ಕೊಂಡು ಬಂದೆ ಬಿಡ್ತಪ್ಪ ತಕ್ಷಣಕ್ಕೆ ಹೋದ್ರೆ ಅಥವಾ ಹೋಗ್ಲಿ ಈ ಉಳ್ದಿದ್ರೆ ಮನೆ ಹೋಗಿ ಸೇರೋದಾಗ್ಲಿ ಅಂತಂದ್ಬಿಟ್ಟು ದೇವ್ರ ಮೇಲೇನೆ ಬರ ಹಾಕ್ಬಿಟ್ಟು ಬ್ಯಾಲಕ್ಕಪ್ಪ ಮಾದಪ್ಪನ್ಗ ಸಿಕ್ತೇವಮ್ಮನ್ಗ ಈ ನೂರಾಳಪ್ಪನ್ಗ ಈ ಹನುಮಂತಪ್ಪನ್ಗ ನಮ್ಮ ಮನ ದೇವ್ರ ದೇವ್ರಿಗೆ ಅಲ್ಕೊ ಹೊರ ಹಾಕ್ಬಿಟ್ಟು ನಾವು ಜೀವನ ಮಾಡ್ಕೊಬತ್ತೀವಿ ಕಾಡಿನೊಳಗಿಂದ. ಇನ್ನೇನು ಮಾಡೋಕದು ಒಟ್ಟ ಸಾಕ್ಬೇಕಲ್ಲ. ಆಗಿನ ಪರಿಸ್ಥಿತಿ ನೋಡಕ್ ಹೋದ್ರೆ ಈ ಜೀವನ ಬೇಡ ಅನಿಸ್ತಿತ್ತು, ಆದರೆ ಈಗಿನ ಪರಿಸ್ಥಿತಿ ನೋಡಕ್ ಹೋಯ್ತು ಅಂತಂದ್ರೆ ಈಗ ನಮ್ಗೆ ಎಲ್ಲಾರು ಒಂದು ಸೇರು ಎರಡು ಪಾವು ಮೂರು ಪಾವು ನಾಲ್ಕು ಪಾವು ಮುಂದೈದು ಸೇರು ಆರು ಸೇರು ದೇವರು ನಮ್ಗೆ ಸಹಾಯ ಮಾಡ್ತೀವಿ. ಅದು ಇಸ್ಕೊಂಬಂದು ನಮ್ಮ ಜೀವನ ಮಾಡಿದೆ. ಇಷ್ಟು ಬಿಟ್ರೆ ಇನ್ಯಾನು ಇಲ್ಲಕ್ಕಪ್ಪ.
1: ಚಂದ್ರವರೇ, ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ವ್ಯತ್ಯಾಸ ಇರ್ಬೋದು?
3: ವ್ಯತ್ಯಾಸವಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವರು ಗೆಣಸು ಕಿತ್ತು ಅವರು ತುಪ್ಪಗಳನ್ನು ತಕೊಬಂದು ಅವನ್ನೆಲ್ಲ ನಮಗೆ ತಂದುಕೊಡೋದ. ಇವಾಗ ತಿಂದಿರೋಂಥ ಆಹಾರ ಪದಾರ್ಥಕ್ಕಿಂತೂ ವ್ಯತ್ಯಾಸವಾಗಿದೆ. ಅದು ಒಳ್ಳೆ ತಿಂದರೆ ಒಳ್ಳೆ ಪೌಷ್ಟಿಕವಾಗಿ ಅದು ಏನು ಔಷಧಿಗಳು ಮೆಡಿಸನ್ಗಳು ಅದಕ್ಕೆ ಆಗ್ತಿರಲಿಲ್ಲ. ಆ ರೀತಿಯಾಗಿ ಕಾಡಿನಲ್ಲಿ ತಗೊಬಂದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಇದ್ದಾಗ

0: ಅವನ್ನೆಲ್ಲ ತಂದು ಕೊಡ್ತಿದ್ರು. ಅದೆಲ್ಲ ತಿನ್ನಕ್ಕೆ ಒಳ್ಳೆ ನಮಗೆ ಚೆನ್ನಾಗಿರ್ತಿತ್ತು, ರುಚಿಯಾಗಿರ್ತಿತ್ತು. ಇವಾಗೆಲ್ಲ ಸ್ವಲ್ಪ ತಿನ್ನಕ್ ಹೋದ್ರೆ ತಲೆ ಸುತ್ತು, ಗ್ಯಾಸ್ಟಿಕ್ಕು, ಅನೇಕ ವಿಧವಾಗಿ ನಮ್ಮಲ್ಲಿ ದೇಹಗಳಲ್ಲಿ ಉಂಟಾಗ್ತಿದೆ. ಆದ್ರೆ ಆ ಕಾಲದಲ್ಲಿ ಅವರು ತಂದು ಕೊಡ್ತಿದ್ದಂತ ಒಂದೊಂದು ಪದಾರ್ಥಗಳಲ್ಲಿ ಯಾವುದು ನಮಗೆ ದೇಹಗಳಲ್ಲಿ ಯಾವ ಹಾನಿಕರಗಳು ಹಂಗುಂಟಾಗ್ತಿರ್ಲಿಲ್ಲ. ಒಳ್ಳೆ ಚೆನ್ನಾಗಿತ್ತು, ನಮ್ಗೆ ಆರೋಗ್ಯವಾಗಿ ನಾವು ನಡ್ಕೋತಿದ್ದೋ. ತುಪ್ಪಗಳನ್ನೇ ತಿನ್ಕೊಂಡು, ಜೇನು ಹಳಿಗಳನ್ನೇ ತಿನ್ಕೊಂಡು, ಮತ್ತೆ ಇದು ಗೆಣಸು ಅವೆಲ್ಲ ತಿನ್ಕೊಂಡು ನಾವು ಸ್ಕೂಲ್ಗೆ ಮನೆಗಳಲ್ಲಿ ಎಲ್ಲ ನಾವು ಆಟ ಆಡ್ತಿದ್ವಿ. ಅದು ಬಿಟ್ಟರೆ ನಾವು ಇನ್ನೇನು ಆ ದಿನಗಳಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ನಮ್ಮ ತಾತ ಅವರೆಲ್ಲ ಊರಲ್ಲಿರೋ ಪದಾರ್ಥಗಳನ್ನೇ ಯಾವುದು ತರ್ತಿರ್ಲಿಲ್ಲ, ಎಲ್ಲ ಕಾಡಲ್ಲಿರೋ ಮಾತ್ರ ಪದಾರ್ಥಗಳನ್ನ ಅವ್ರು ಕಿತ್ತು ತಂದು ಸೊಪ್ಪು ಅವೆಲ್ಲ ನಮಗೆ ತಂದು ಕೊಡ್ತಿದ್ರು.
1: ಅದ ತಾವೇಳ್ತಿದ್ರೆ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿರ್ಲಿಲ್ಲ. ಅವಾಗ ಗೆಡ್ಡೆ ಗೆಣಸು ಹಲವಾರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ನೂರಾರು ವರ್ಷಗಳ ಕಾಲ ಬದುಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ಆರೋಗ್ಯ ತುಂಬಾ ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ.
0: ಅವೆಲ್ಲ ತಿನ್ಕೊಂಡು ನಾವು ಹೋಗ್ಬೇಕಾದ್ರೆ ಯಾವ ಕಡೆ ಒಂದು ವೇಳೆ ಬೇರೆ ಕಡೆ ಊರಿಗೆ ಹೋಗ್ಬೇಕಂದ್ರೆ ಬಿಸಿಲಲ್ಲಿ ಎಲ್ಲ ಸೊಪ್ಪು ಗಿಪ್ಪು ಅವೆಲ್ಲ ನಮಗೆ ತಂದುಕೊಟ್ಟು ಬೆಳಿಗ್ಗೆ ಎಲ್ಲ ನಾವು ಅದನ್ನೆಲ್ಲ ತಿನ್ಕೊಂಡು ಒಂದು ವೇಳೆ ಬಿಸಿಲಲ್ಲಿ ನಡ್ಕೋವಾಗ ಯಾವುದು ನಮಗೆ ಆಯಾಸಗಳು ಆಗ್ತಿರ್ಲಿಲ್ಲ, ಒಳ್ಳೆ ತಂಪಾಗಿ ಇರ್ತಿತ್ತು ದೇಹಕ್ಕೆಲ್ಲ. ಇವಾಗ ಸ್ವಲ್ಪ ಅದು ಚಿತ್ರಾನ್ನ ಉಪ್ಪಿಟ್ಟು ಭಾತ ಅವೆಲ್ಲ ತಿನ್ಕೊಂಡು ಬಿಸಿಲಲ್ಲಿ ಹೋದ್ರೆ ತುಂಬ ದಾವು ಸುಸ್ತು ಅವೆಲ್ಲ ಆಗ್ತದೆ ಇವಾಗ. ಆದರೆ ಹಿಂದಿನ ಈ ಕಾಲಘಟ್ಟದಲ್ಲಿ ಅವೆಲ್ಲ ಇನ್ನು ಉಪಯೋಗಿಸ್ಲೇಬೇಕು. ಗೆಣಸುಗಳು ನಮ್ಮ ತಾತಂದಿರು ಅಜ್ಜಿ ಅವರೆಲ್ಲ ಇವಾಗ ಇಲ್ಲಲ್ಲ, ಅದರಿಂದ ಈಗ ನಾವು ಇದನ್ನೇ ಉಪಯೋಗಿಸ್ಕಂತ.
1: ಮಾದಾರ್ ಅವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾ ಇದ್ರಿ ಅವಾಗ?
2: ಎಲ್ಲ ಅದು ಹಿಂದಿನ ಕಾಲದಲ್ಲಿ ಅಂದ್ರ ನಾವು ಮಾಡ್ತಿದ್ದು ಕಾಡ್ಲಿ ಗೆಣಸು ಸೊಪ್ಪು ಹಾಳು ಅದು ಇದು ತಂದು ನಮ್ಗೆ ತಕ್ಕೊಡ್ತೇ ಇದ್ರು. ಊಟ ಗೀಟ ಮಾಡೋದನ್ನ ಯಾವ ಪ್ರಾಬ್ಲಮ್ ಅದೈತಿ ಇದು. ಆದ್ರೆ ಈಗ ಔಷಧಿ ಗೀತಿ ಗೊಬ್ಬರ ಗಿಬ್ರಿ ಹಾಕ್ತಾರಲ್ಲ ಬರ್ಕೊಳ್ಳಿ ಆ ರೀತಿ ತಿನ್ನೋತ್ಗ ಕೆಲವರು ಎಲ್ಲ ಪೇಷಂಟ್ ಆಗ್ತಾರೆ. ಆಗ ಊಟ ಹೋಗ್ತೀವಿ, ಈಗ ಊಟ ಹೆಚ್ಚು ಕಮ್ಮಿ. ಒಂದು ದಿವಸ ಇಬ್ರಿ ಅಣ್ಣ ಸೊಪ್ಪಲ್ಲಿ ನಾವು ತಿಂದು ಕರಕೊಂಡ್ವಿ. ಯಾರು ನಮ್ಮ ತಾಯಿ ಇದ್ದ ನಮ್ಮ ತಂದೆ ಇದ್ದೀರ ಎಲ್ಲ ತಿರೋಗ್ತಿದ್ರು. ಎಲ್ಲ ಅವ್ರು ಕೊಡೋದನ್ನ ತಗತ್ತೆ ತಿನ್ನಗಟ್ಟ ಆವ ಇರಾಗಟ್ಟ ಮಾಡ್ತಿದ್ರು. ನಾವು ಆ ಹೋದ್ಮೇ ನಮ್ಗೆ ಯಾರೋ ತಾವು ಮಾತು ಅಂತ ಸೌಲಭ್ಯದಿಂದ ಭಾರಿ ಕಟ್ಟಿದ್ರು. ನಾವು ಗೇಟ್ ಇಡಿದಾಗ ಪ್ರಾಬ್ಲಮ್ ಕಮ್ಮಿ ಆಗತ್ತೆ. ಮುಂದಿನ ಕಾಲದಲ್ಲಿ ಅಂದ್ರೆ ಸರ್ ನಮಗೆ ಏನೋ ಗೊತ್ತಾಗಿರೋದಂದ್ರೆ ಆಗ ಇದು ಎಷ್ಟು ಮೈ ನಾವು ಮಾಡ್ತಿದ್ರು ನಮಗೂ ಅದು ತಿಳ್ಕೊಳಕ್ಕಿಲ್ಲ. ಈಗ ನಮಗೆ ಗೊತ್ತಾಗಿರೋ ಮಟ್ಟ ಅದು ಹಬ್ಬ ಗಿಬ್ಬ ಏನೇನೋ ವಿಚಿತ್ರ ಎಲ್ಲ ಮಾಡ್ತಿದ್ರು ಅವೆಲ್ಲ ನಮ್ಗೆ ಸ್ವಲ್ಪ ಗೊತ್ತು. ಅದು ಮುಂದೆ ನಮ್ಮ ಹಿಂದುಗಳೆಲ್ಲ ಮಾಡೋದೆಲ್ಲ ನಮಗೆ ವಿಷಯ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮಗೆ ಆಗ ಈ ಥರ ಐಕ್ಳಿಲ್ಲ ನಮಗೆ ವಿಷಯ ನಮಗೆ ಗೊತ್ತಾಗಿತ್ತು. ಈಗ ನಮ್ಮ ಜೀವ ಮಟ್ಟಿಗ ನಮ್ಮ ಎದುರಿಗೆಲ್ಲ ಮಾಡಾವತ್ಲಿ ಹಬ್ಬ ಆಗಿದ್ದೋ ಈಗ ನಮ್ಮ ಗರಿ ಹಬ್ಬ ಬರ್ತ ನಮ್ಮ ಊರಾಗ ಮಾಡ್ತೀನಿ ಅವ್ದು ಮಾಡ್ತೀವಿ ದೀಪಾವಳಿ ಬರ್ತದ ಅವೆಲ್ಲ ಹಬ್ಬಗಳು ಬರ್ತಾವ ನಾವೆಲ್ಲ ಹೆಚ್ಚಿಗಡೆ ಇರ್ಬೇಕು ಅಂದ್ಬಿಟ್ಟು ಎಲ್ಲ ಈಗ ಬಟ್ಟ ಬೈ ಆಳು ಇಲ್ಲ ಸಾಮಾನು ಮೇಲೆ ನೀವು ಹೀಗೆ ತಗೋತ ಆವಾಗ ಏನೇ ಇಲ್ಲ ನಮಗೆ ಹಬ್ಬನೇ ಗೊತ್ತಿರ್ತೀರ. ಕಾಡಲಿ ಇದ್ದು ಗೆಡ್ಸ್ ತಿಂತಿರೋ ಸೊಪ್ಪು ತಿಂತಿರೋ ನೀರಿದ್ರೆ ನೀರು ಸಿಕ್ತಿತ್ತಿಲ್ಲ ಆಗ ಎಲ್ಲಿಂದ ಓದ್ಕೊಬರೋದಂದ್ರೆ ನಮಗೆ ಗೊತ್ತಾಯ್ತಿಲ್ಲ ಅವ್ರಿಗೆ ಅಷ್ಟು ವಿಷಯ ನಮ್ಗೆ ನಮ್ಮ ಸಾಮಾನ್ಯವಾಗಿ ಬೆಳೆಗಂಟ ಆಗೋ ನಮ್ಗೆ ವಿಷಯ ಗೊತ್ತಾಗಿರೋದು ಅದ್ರ ಮುಂದೆ ಅದೇನೇನ ನಡೆಸ್ತಿದ್ರು ಗೊತ್ತಾಗಂಗಿಲ್ಲ. ಈಗ ಹೋದ್ರೆ ನಮಗೂ ಗೊತ್ತಾಗಿರ್ತೀವಿ ಆದ್ರೆ ಈಗ ಹೋದ್ರೆ ನಮ್ಗೆ ಕಾಡು ಸೊಪ್ಪು ತಂದು ತಿಂದ್ರಿವಿ ಪ್ರಾಬ್ಲಮ್ ಅಲ್ಲ. ಈಗ ಔಷಧಿ ಇಲ್ಲ ಗೊಬ್ಬರ ಇಲ್ಲ ಎಲ್ಲ ಪ್ರಾಬ್ಲಮ್ ಅದರಲ್ಲಿ ಬರಲ್ಲ. ಈಗೇನಿದೆ ನಾವು ಕಾಡಿನೊಳಕ್ಕೆ ನಾವು ಜಾಸ್ತಿ ಹೋಗಲ್ಲ. ಕಾಡಿನೊಳಕ್ಕೆ ಹೋದ್ರಿವಿ ನಿಮ್ಗೆ ನಿಮ್ ಯಾತಕ್ಕೆ ಹೋದರೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಕೇಳ್ತಾರೆ. ಕಾಡ್ಗೆ ಹೋಗೋಕ್ಕೂ ಬಿಡಲ್ಲ. ಸೌಲಭ್ಯ ತರ್ಬೇಕಾದ್ರಿ ಅವ್ರಿದ್ರ ಕೇಳ್ಕೋ ಹೋಗಿ ತರ್ಬೇಕು. ಅವ್ರು ಇಲ್ಲದೆ ಇದ್ರ ನಾವು ಕಾಡಿಗೆ ನಿಂತ್ಕೊಳ್ಳೋದು.

0: ಅವಾಗ ಕೊಟ್ಕೊಳ್ತೀರ. ಆಗ ಕಾದಿದ್ದ ಬಾಯಿ ಇದ್ದವ್ರ ಯಾವ ಹಬ್ಬನೂ ಗೊತ್ತಿದ್ದಿಲ್ಲ. ಇವತ್ತು ಹಬ್ಬ ಬಂದಿದ್ರೆ ಅವಾಗೆ ಗೊತ್ತಿದ್ದಿಲ್ಲ. ಹಬ್ಬ ಅಂದ್ರು ರೈತರು ಅಂದ್ರು ಕಾಡಿನೊಳಗಿರೋರ್ಗ ಯಾವ್ದು ಗೊತ್ತಿಲ್ಲ. ಬೇಯಿಸ್ಬೇಕು, ತಿನ್ಬೇಕು, ಗೆಣಸು, ಗೆಡ್ಡ, ತುಪ್ಪ, ಹಾಳು ಅಂದ್ಬಿಟ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಇವ್ರನ್ನ ಮಾಡ್ಬೇಕು. ಆವಾಗ ಮಾಡ್ತಿರೋದು ನಮ್ಮ ದೇವರು ಹಬ್ಬ ಅದು ವಿಚಾರೇ ಚೆನ್ನಾಗಿ ಮಾಡ್ತಿದ್ರು. ಜೋಳಗಳು ಪಡ್ಕೊಂಡು ಅದು ಧೂಪ ಗೀಪ ಹಾಕೊಂಡು ಎಲ್ಲ ಆಗ ಮಾಡ್ಕೊಯ್ತಿರು. ಬಚ್ಚಿ ಅದೊಂದು ಹಬ್ಬ ಬಂದ್ಬಿಟ್ರೆ ನಮ್ಮ ಇದರಲ್ಲಿ ಯಾವ ಪ್ರಾಬ್ಲಮ್ ಬರ್ತಿರ್ತಾರೆ. ಈಗಲೂ ಮಾಡ್ತಾರ, ನಡೀತಾ ಇದೆ ಅವರು ಈಗಲೂ
1: ಸಂಪ್ರದಾಯ ಹಬ್ಬಗಳನ್ನು
0: ಮುಂದುವರ್ತಾರೆ. ಈಗಲೂ ನಮ್ಮ ಅದೇ ಹಬ್ಬನ ಈಗಲೂ ಮುಂದುವರಿಸ್ತಾರೆ.
1: ನಿಮ್ಮ ಮಾಡಿಯಲ್ಲಿ ಇವಾಗಿನ ಮಕ್ಕಳು ಕೂಡ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಹೇಳ್ಕೊಡ್ತಾ ಇದಾರೆ ಹೇಗೆ?
0: ಯಾರೋ ಸಹ ಹೇಳಲ್ಲ, ಯಾಕಂದ್ರೆ ಈಗ ಆ ಹಬ್ಬ ಕೆಲವ್ರಿಗೂ ಗೊತ್ತು, ಕೆಲವ್ರಿಗೆ ಈಗಿನ ಐಕಾಗಿ ಯಾವುದು ಹಬ್ಬ ಅಂತ ಗೊತ್ತಿಲ್ಲ. ಇದು ನಮಗೆಲ್ಲ ಗೊತ್ತು, ಇಂಥ ಐಕೆಗೆ ನಮ್ಮ ಯಾರು ಹೇಳ್ಕೊಡಲ್ಲ. ಯಾರು ಹೇಳ್ಕೊಟ್ರೆ ಪಾಪ ಓ ಐಕೆ ಆಗಿದ ಮಕ್ಕಳಿಗೆಲ್ಲ ಹೇಳ್ತೀವಿ. ಈಗ ಬೆಳೀತಾ ಬೆಳೀತಾ ಈಗ ಅವರ ಅವ್ರಿಗೆಲ್ಲ ಯಾರು ಹೇಳ್ಕೊಡೋದ್ರೆ ಅವಶ್ಯಕತೆ ಅದೇ ಗೊತ್ತಿಲ್ಲ ಅವ್ರಿಗೆ.
1: ಹಾಗಿನ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದ್ದಾವೆ?
0: ಆಗದೇ ಇದ್ದರೆ ಏನು ಸರ್ಕಾರದಿಂದ ಸಿಕ್ಕಿದೆ. ಈಗ ಆಗ ಇದ್ದ ಈಗಿರೋಕ್ವಿ ಯಾವುದು ಸರ್ಕಾರದಿಂದ ಏನೋ ಸೌಲಭ್ಯ ನಡೆಸ್ತಿರ್ತಿಲ್ಲ. ಒಂದು ದಿವಸ ಈಗೀಯ ನಮ್ಮ ಮನೆಗಳ ಒಂದು 20 ಮನ ರೋಡೆಲ್ಲ ಬಿಡ್ಸ್ಕೊಡ್ತೀನಿ ಅದು ಬಿಡ್ಸ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬಂದಿರು ಒಬ್ರು. ಆಗ ನಮಗೂ ಗೊತ್ತಿಲ್ಲ ಒಂದಿಷ್ಟು ಇಟ್ಟಿದ್ದು. ಆಗ ಬಂದು ಫೋಟೋ ಗಿಟ ತಕ್ಕೊಂಡು ಎಲ್ಲ ಮನೆಯಾಗ ಏನೆಲ್ಲ ಸೈಟ್ ಎಲ್ಲ ಹಂಚ್ಬಿಟ್ಟು ಹೋಗಿದ್ರು. ಅದು ಜಾಗ ಅಂದ್ರೆ ಜಾಗ ಈಗಲೂ ಆದ ನಾನು ನೋಡಿನಿ, ಕಲ್ಲು ನೆಟ್ಟಿರೋದು ಗೊತ್ತು. ಆ ಸೈಟ್ ಎಲ್ಲ ಫುಲ್ಲು ಮನೆಗೆ ಬಿಟ್ಟಿದ್ರು, ಆದ್ರೆ ನಮ್ಮ ಜನನೇ ಅಲ್ಲಿ ಉಳ್ಕೊಂಡಿಲ್ಲ. ಮುಂದಾಡ್ಬೇಕು ಬೇರೆ ಕಡೆಲ್ಲೇ ಸೇರ್ಕೊಂಡ್ರು ಎಲ್ಲ ಆ ಸೈಡ್ ಈ ಸೈಡ್ ಹೋಗೋಣ ಪುಣ್ಯ ಆಗಲ್ಲ ಬಂದು ಕಳಿ ಹಿಂಗೆ ಕೇಳಿಲ್ಲ ಸೇರ್ಬಿಟ್ರು. ಈಗ ಅವರೆಲ್ಲ ಹೋದ್ಮೇಲೆ ನಾನು ಇಲ್ಲಿಯ 30 ವರ್ಷ ಇದ್ದೀನಿ ಬಂದು ಪರ್ಮನೆಂಟ್ ಆಗಿ ನಿಮ್ದಾಗಿ ಜೀವನ ನಡೆಸ್ತಾ ಹೋಯ್ತು. ಮನೆ ಖಾತೆಗಳು ಅವ ಜಮೀನಿಲ್ಲ ಸರ್, ಮನೆ ಖಾತೆವು ಅವು ರೇಷನ್ ಕಾರ್ಡ್ ವೋಟ್ ಕಾರ್ಡ್ ಆಡ್ದ ಎಲ್ಲ ಪ್ರತಿಯೊಂದು ಕಾರ್ಡ್ಗಳು ಎಲ್ಲ ಪ್ರತಿ ಗೌರ್ಮೆಂಟ್ಗೆ ಕೊಟ್ಟದೆಲ್ಲ ನಮ್ಮನ್ನು ಈಗ ಎಲ್ಲ ಮನೆಯಲ್ಲಿ ಮಡಿಕೊಂಡು ಎಲ್ಲ ಮಾಡಿಸ್ಕೋಬೇಕು ಸರ್. ನಾವು ಮೊದ್ಲಿ ರೇಷನ್ ಕಾರ್ಡ್ ಮಾಡಿಸಾಗ ನನಗೆ ಗೊತ್ತಾನಿಲ್ಲ, ನನ್ನ ಫೋಟೋ ಮಾತ್ರ ಕಂಡದ್ದು ಅಷ್ಟೆ. ನನ್ನ ಹೆಸರು ಅಂತ ಬಂದರೆ ರೇಷನ್ ಕಾರ್ಡ್ ಅಂತ ಅವ್ರು ನಮ್ಮ ಅವ್ರ ಹೆಸರಲ್ಲಿ ಬರ್ತದ್ರು. ಆದರೆ ನನಗೀಗ ನಾ ಹೇಳ್ದಲ್ಲ ಆವಾಗಲೀಗ ಡ್ರಿಂಕ್ಸ್ ಮಾಡ್ತಿದ್ದೀವಿ ಆಗ ಅವ್ರನ್ನೇ ಬೈತೀನಿ. ಆದ್ರೆ ಅದು ರೇಷನ್ ಕಾರ್ಡ್ ಬಗ್ಗೆ ಇಂಥ ಇಂಥ ವರ್ಷದಲ್ಲಿ ಅಂದ್ಬಿಟ್ಟು ನಾನು ಮಾಡ್ಸಿರೋದು ನನಗೂ ಜಾಸ್ತಿ ಇಲ್ಲ. ಈ ವೋಟಿನ ಕಾರ್ಡ್ ಹೊಡಿಸಾಕು ಅಷ್ಟೇ ನನ್ನ ಇದೇ ಸುರೇಶ ಅವರು ರಟ್ಟ ಇಟ್ಕೊಂಡು ಹೊಡೆಸ್ಕೊಂಡು ಫೋಟೋ ತಗೊಂಡ್ರು ಅಷ್ಟೇ. ಆಗ ಡ್ರಿಂಕ್ಸ್ ಜಾಸ್ತಿ ಆವಾಗಲೂ ಡ್ರಿಂಕ್ಸ್ ಬಂದು ರೇಷನ್ ಕಾರ್ಡ್ ಮಾಡಿಸಾರ ಇದ್ರ ಇದು ಫೋಟೋ ತೆಗಿತಾರ ಇದಕ್ಕೆ ಗೌರ್ಮೆಂಟಿಂದ ಏನಾದರೂ ಸೌಲಭ್ಯ ನಡೀತಾ ಇರ್ಕೊಂಡು ನನಗೂ ಗೊತ್ತಿಲ್ಲ. ಮನೆಯವರೇ ಎಲ್ಲ ರೆಡಿ ಮಾಡ್ತಾರೆ.
1: ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನದನ್ನು ಕೇಳೋಬರ್ಗಾಗಿರ್ಬೋದು, ಹಾಗೆಯೇ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
2: ಎಲ್ಲ ಹಾಡಿಗಳಿಗೆ ಸಮಸ್ಯೆಗಳು, ಶೌಚಾಲಯ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಬೇಕು ನಮ್ಮ ಹಾಡಿಗಳಿಗೆ ಒಳ್ಳೆ ಒಂದು ಶಾಲೆಗಳು ಅವೆಲ್ಲ ಉದ್ಯೋಗಕ್ಕೆ ಬೇಕು ನಮಗೆ. ಅದೇ ಒಂದು ಸಂಬಂಧಪಟ್ಟಂಥ ವ್ಯವಸ್ಥೆ ಅದನ್ನು ಕೇಳ್ಕೊತಿದ್ವಿ. ನಮ್ಮ ಹಾಡಿಗಳಿಗೆ ಇನ್ನೂ ಹೆಚ್ಚು ಬಲವಾದ ಸರ್ಕಾರದಿಂದ ಕಾರ್ಯಗಳು ನಮಗೆ ಕೊಡಬೇಕಂತ ನಾವು ಕೇಳ್ಕೊತೀವಿ.
1: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು 3 ಜನ ಕೂಡ ಭಾಗವಹಿಸಿ ತಮ್ಮ ಒಂದು ಎತ್ತಿಗಾಡಿ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆಯೇ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತಹ ಕಾಡಿನ ಜೀವನದ ಬಗ್ಗೆ ಹಾಗೆಯೇ ಕಾಡನ್ನು ಸೇವಿಸ್ತಕ್ಕಂಥ ತಮ್ಮ ಜೊತೆ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಹಾಗೆಯೇ ಪ್ರಸ್ತುತವಾಗಿಯೂ ತಮ್ಮ ಒಂದು ಹಾಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ನಮ್ಮ ಕೇಳುವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳಂತ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.
2: ನಮಸ್ಕಾರ.
1: ಪ್ರಿಯ ಕೇಳುವರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗಾಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು, ಶ್ರೀಯುತ ಚಂದ್ರರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಗಿರಿಜನರ ಬದುಕು ಬವಣೆ,
1: ಆದಿವಾಸಿಗಳ ಸಂಸ್ಕೃತಿ
0: ಸಂಪ್ರದಾಯ
1: ಆಚಾರ ವಿಚಾರಗಳ ಪ್ರತಿಬಿಂಬ,
0: ಅಂದಿನ ಕಾಲಕ್ಕೂ
1: ಇಂದಿನ ಕಾಲಕ್ಕೂ
0: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
1: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
0: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕಾರ್ಯಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತುಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ

0: ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನ ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನ ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನ ಸರ್ವಜ್ಞ ಅಂತ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನ ಕರೆದಿದ್ದಾರೆ. ಹಾಗಂದ್ರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 500 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು, ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ, ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ

0: ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6 ಕೋಟಿ 80 ಲಕ್ಷ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ತಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ ಯೋಜನೆ.

0: ಅಂತಿಮ ಹಂತದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ನನ್ನ ನಮಸ್ಕಾರಗಳು.
5: ಈ ದಿನ ವಿಶ್ವಸಂಸ್ಥೆಯು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು 1987 ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯದಿಂದ ಆಚರಿಸ್ತಾ ಬಂದಿದೆ. ಈ ವರ್ಷದ ಘೋಷವಾಕ್ಯ ಬಂದ್ಬಿಟ್ಟು ಆಕರ್ಷಣೆಯ ಮುಖವಾಡವನ್ನು ಬಿಚ್ಚಿಡುವುದು, ತಂಬಾಕು ಮತ್ತು ನಿಕೋಟಿನ್ ವ್ಯಸನವನ್ನು ತಡೆಗಟ್ಟುವುದು. ಇದರ ಅರ್ಥ ಏನು ಅಂದ್ರೆ, ಈಗ ತಂಬಾಕು ಕಂಪನಿಗಳು ಇತ್ತೀಚೆಗೆ ತಮ್ಮ ಲಾಬಿಯನ್ನು ಅತ್ಯುನ್ನತ ಮತ್ತೆ ಆಕರ್ಷಕ ವಿನ್ಯಾಸಗಳು ಮತ್ತೆ ಫ್ಲೇವರ್ ನ ಮುಖಾಂತರ ಯುವಶಕ್ತಿಯನ್ನು ಹಾಳು ಕೆಡುವ ಮತ್ತು ಹಾಳುಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ.
6: ಇತ್ತೀಚಿನ ದಿನಗಳಲ್ಲಿ ಏನು ತಂಬಾಕು ಕಂಪನಿಗಳು ಲಾಬಿ ನಡೆಸ್ತಿದ್ದಾವೆ ಅಂದ್ರೆ, ಯಾವ ಮುಖಾಂತರ ಅಂದ್ರೆ, ಒಂದು ವಿಚಿತ್ರವಾದ ಮತ್ತೆ ವಿಶೇಷ ಆಕರ್ಷಕ ಒಂದು ಏನು ವಿನ್ಯಾಸಗಳು ಇರ್ಬೋದು, ಫ್ಲೇವರ್ಸ್ ಮುಖಾಂತರನ ಯುವಶಕ್ತಿನ ತಂಬಾಕು ಕಂಪನಿಗಳು ತನ್ನ ಆಕರ್ಷಣೆಯ ಮೂಲಕ ತನ್ನ ಬಲೆಗೆ ಬೀಳಿಸ್ಕೊಂಡು ತಮ್ಮ ಮಾರ್ಕೆಟಿಂಗ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಆ ಒಂದು ಏನು ಆಕರ್ಷಣೆಯನ್ನ ಬಿಚ್ಚಿಡುವುದು ಮತ್ತೆ ಅದರಿಂದ ಏನೆಲ್ಲ ದುರವಸ್ಥೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಏನೆಲ್ಲ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ತಿಳಿಸುವ ಒಂದು ಕಾರ್ಯಕ್ರಮವನ್ನೇ ಈ ವರ್ಷ ಆಯೋಜಿಸದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಈ ವರ್ಷದ ಎಲ್ಲಾ ಕಾರ್ಯಕ್ರಮಗಳನ್ನು ಇದರ ಒಂದು ಘೋಷವಾಕ್ಯದ ಮೇಲೆ ರೂಪಿಸಿಕೊಂಡು ಜನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯ ಮಾಡಬೇಕಾಗುತ್ತೆ. ಈಗ ನಾವು ತಂಬಾಕು ಅಂದ್ರೆ ಏನು, ತಂಬಾಕುನ ಯಾಕೆ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಾವು ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥದಲ್ಲಿ ಎರಡು ರೀತಿಯಾಗಿ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಒಂದು ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತ ಪದಾರ್ಥಗಳು. ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದ ಪದಾರ್ಥಗಳಲ್ಲಿ ಏನಿರುತ್ತೆ ಅಂದ್ರೆ, ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ದೇಹಕ್ಕೆ ಮಾರಕವಾದಂತ ಪದಾರ್ಥಗಳಲ್ಲಿ ಏನೆಲ್ಲ ಇರುತ್ತೆ, ವಿಷಕಾರಕ ಅಂಶಗಳಿರುತ್ತೆ, ರಾಸಾಯನಿಕ ಅಂಶಗಳಿರುತ್ತೆ, ಈಥೇನ್ ಮತ್ತೆ ನಿಕೋಟಿನ್, ಡ್ರಗ್ಸ್, ಗಾಂಜಾ, ಇವೆಲ್ಲ ಬಂದ್ಬಿಟ್ಟು ದೇಹಕ್ಕೆ ಮತ್ತೆ ಮಾರಕವಾದಂತ ಅಂಶಗಳು ಈ ಒಂದು ಅಂಶದಲ್ಲಿ ಇರುತ್ತೆ. ಏನ್ ನಾವು ಒಂದು ತಂಬಾಕು ಅಂತ ಹೇಳಿ ಒಂದು ಏನು ಒಂದು ಬೀಡಿ ತಗೊಂಡ್ರೆ, ಆ ಒಂದು ಬೀಡಿಲಿ ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಅಂದ್ರೆ 7,000 ಕೆಮಿಕಲ್ಸ್ ಇದೆ. ಎಷ್ಟು? 7,000 ಕೆಮಿಕಲ್ಸ್ ಇದೆ, 200 ರಾಸಾಯನಿಕಗಳು, ಅಲ್ಲ 7,000 ಕೆಮಿಕಲ್ಸ್ ಇದೆ, 200 ವಿಷಕಾರಕ ಅಂಶಗಳಿದ್ದಾವೆ. ಎಷ್ಟು? 200 ವಿಷಕಾರಕ ಅಂಶಗಳು, 60 ಕ್ಯಾನ್ಸರ್ಕಾರಕ ಅಂಶಗಳಿದೆ, 69-70 ಕ್ಯಾನ್ಸರ್ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಎಷ್ಟಿದೆ? 7,000 ರಾಸಾಯನಿಕಗಳು, 200 ವಿಷಕಾರಕ ಅಂಶಗಳು, 70 ಕ್ಯಾನ್ಸರ್ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಒಂದು ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅಂದ್ರೆ, ತಲೆ ಕೂದಲಿಂದ ಹಿಡಿದು ಕಾಲು ಬೆರಳಿನ ಗ್ಯಾಂಗ್ರೀನ್ ವರ್ಗೂ ಪ್ರತಿ ಒಂದು ಅಂಗಾಂಗಕ್ಕೂ ಕೂಡ ಈ ಒಂದು ತಂಬಾಕು ಸೇವನೆಯಿಂದ ಎಲ್ಲ ಪ್ರತಿಯೊಂದಕ್ಕೂ ಅಂಗಾಂಗಕ್ಕೂ ಕೂಡ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಅದನ್ನ ಗಂಭೀರವಾಗಿ ನಾವು ತಿಳ್ಕೊಳ್ತಾ ಬೇಕಾಗುತ್ತೆ. ಪ್ರತಿದಿನ ನಮ್ಮ ದೇಶದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಏನಾದ್ರ ಬಗ್ಗೆ ಐಡಿಯಾ ಇದೆಯಾ? 2,500 ಜನ ಪ್ರತಿದಿನ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ವರ್ಷಕ್ಕೆ 37,000 ಈ ನಮ್ಮ ಒಂದು ಭಾರತ ದೇಶದಲ್ಲಿ

0: ವಿಶ್ವಕ್ಕೆ ಇದು ಪ್ರಪಂಚದಾದ್ಯಂತ 80,000 ಜನ ಈ ಒಂದು ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ಇದು ಈ ಒಂದು ಸಾವಿನ ಪ್ರಮಾಣ ಎಷ್ಟಿದೆ ಅಂದರೆ, ಈಗ ಒಂದು ಆಕ್ಸಿಡೆಂಟ್ ಇರ್ಬೋದು, ಒಂದು ದೇಶದಲ್ಲಿ ನಡೆಯೋ ಆಕ್ಸಿಡೆಂಟ್ ಇರ್ಬೋದು, ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಏನೆಲ್ಲ ವ್ಯತಿರಿಕ್ತವಾದ ಆಕಸ್ಮಿಕ ಸಾವುಗಳಿಗಿದೆಯಲ್ಲ, ಅಷ್ಟು ಪ್ರಮಾಣ ಈ ಒಂದು ತಂಬಾಕು ರಿಲೇಟೆಡ್ ಅಲ್ಲಿ ಆಗ್ತಾ ಇರುತ್ತೆ. 37,000 ಜನ ತಂಬಾಕು ಸೇವನೆಯಿಂದ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಅಂದರೆ ಅಷ್ಟು 37,000 ಜನ ನಾವು ಹೇಳಿದ್ವಲ್ಲ ಆಕ್ಸಿಡೆಂಟ್ ಇರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಈ ಒಂದು ವ್ಯತಿರಿಕ್ತ ಆಕಸ್ಮಿಕತೆಯಿಂದ ಸಾಯ್ತಾ ಇದ್ದಾರೆ. ಸೊ ಈಗ ನಾವು ಪ್ರತಿ ಒಂದು ಸಿಗರೇಟ್ ತಗೊಂಡ್ರೆ ಪ್ರತಿ 7 ನಿಮಿಷ ಅವನ ಆಯಸ್ಸು ಕಡಿಮೆ ಆಗುತ್ತೆ. ಎಷ್ಟು ನಿಮಿಷ? ಅವನು ಜೀವಿತಾವಧಿಯಲ್ಲಿ ಒಟ್ಟು 7 ನಿಮಿಷ ಒಂದು ಸಿಗರೇಟ್ ಸೇವನೆಯಿಂದ 7 ನಿಮಿಷ ಆತನ ಜೀವಿತಾವಧಿಯ ಆಯಸ್ಸು ಕಡಿಮೆ ಆಗುತ್ತೆ. ಇದು ಒಂದು ಆರೋಗ್ಯ ಸಮಸ್ಯೆ ಆದರೆ, ಈಗ ಆರ್ಥಿಕ ಸಮಸ್ಯೆಗಳು ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಒಬ್ಬ ಮನುಷ್ಯ ಒಂದು ದಿನಕ್ಕೆ 10 ಸಿಗರೇಟ್ ಸೇದಿದ್ರೆ 200 ರೂಪಾಯಿ ಖರ್ಚಾಗುತ್ತೆ. 200 × 8 ಒಂದು ತಿಂಗಳಿಗೆ ಎಷ್ಟಾಗ್ಬೋದು? 13, 18 ವರ್ಷಕ್ಕೆ ಎಷ್ಟಾಗ್ಬೋದು? ಅವನ ಜೀವಿತಾವಧಿ 40 ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 30-35 ಲಕ್ಷ ಈ ಒಂದು ಏನು ಟೊಬ್ಯಾಕೋ ಕನ್ಸಂಪ್ಷನ್ಗೆ ಅವನು ವ್ಯಯ ಮಾಡ್ತಾನೆ. ಇದನ್ನೇ ಬೇರೆ ಥರಕ್ಕೆ ಯೂಸು ಮಾಡ್ಬೋದಲ್ಲ. ಮತ್ತು ಸರ್ಕಾರ ಕೂಡ ಒಂದು ವರ್ಷಕ್ಕೆ 35,000 ಕೋಟಿನ ಈ ಟೊಬ್ಯಾಕೋ ರಿಲೇಟೆಡ್ ಏನು ಡಿಸೀಸಸ್ಗೆ ಖರ್ಚು ಮಾಡ್ತಾ ಇದೆ, ಸುಮ್ಮನೆ ವ್ಯರ್ಥವಾಗಿ ವ್ಯಯಿಸ್ತಾ ಇದೆ. ದೆನ್ ಅದಾದಮೇಲೆ ಏನೆಲ್ಲ ಸಮಸ್ಯೆಗಳಿದೆ? ಮಾನಸಿಕ ಸಮಸ್ಯೆಗಳಿರ್ಬೋದು. ವ್ಯಕ್ತಿ ಯಾವುದೇ ಒಂದು ಅಡಿಕ್ಷನ್ಗೆ ಇನ್ವಾಲ್ವ್ ಆದಮೇಲೆ ಅವನು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊತಾನೆ. ಅವನು ಯಾವುದೇ ರೀತಿಯ ತಮ್ಮ ಕಂಟ್ರೋಲಲ್ಲಿ ಅವನು ಇರೋಲ್ಲ. ಮತ್ತು ಸಾಮಾಜಿಕ ಸಮಸ್ಯೆಗಳು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಸಮಾಜದಲ್ಲಿ ಒಬ್ಬ ಏನಾದರೂ ಯಾವಾಗಲೂ ಅವನು ಒಂದು ಅಡಿಕ್ಷನ್ಗೆ ಉಪಯೋಗ ಇದು ಯಾವಾಗಲೂ ಬಿಡಿಸತ್ತಾ ಇದ್ದಾನೆ, ಅವನಂದ್ರೆ ಬಿಡಪ್ಪ ಯಾವಾಗಲೂ ಬಿಡಿಸತ್ಕೊಂಡು ಓಡಾಡ್ತಾ ಇರ್ತಾನೆ, ಅವನದೇನು ಹೇಳ್ತೀರ? ಸೊ ಈ ಥರ ಸೋಷಿಯಲ್ ಡ್ಯಾಮೇಜಸ್ಸು ವ್ಯಕ್ತಿತ್ವದ ಮೇಲೆ ಆಗುತ್ತೆ, ಮಾನಸಿಕ ಒತ್ತಡನೂ ಕೂಡ ಆಗುತ್ತೆ, ಮಾನಸಿಕದ ಮೇಲೂ ಪರಿಣಾಮ ಆಗುತ್ತೆ, ದೇಹದ ಮೇಲೆ ಆರೋಗ್ಯದ ಮೇಲೂ ಪರಿಣಾಮ ಆಗುತ್ತೆ. ಒಬ್ಬ ವ್ಯಕ್ತಿ ನೇರವಾಗಿ ಅವನು ಸ್ಮೋಕ್ ಮಾಡಿ ಅವನ ದೇಹಕ್ಕೆ ಪರಿಣಾಮ ಆದರೆ ಅದನ್ನು ಡೈರೆಕ್ಟ್ ಸ್ಮೋಕಿಂಗ್ ಅಂತೀವಿ. ನೆಕ್ಸ್ಟು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಏನಾದರೂ ಒಬ್ಬ ವ್ಯಕ್ತಿ ಬಿಟ್ಟರೆ ಹೊಗೆನ ಇನ್ನೊಬ್ಬ ತೊಗೊಂಡ್ರೆ ಅದನ್ನೇನಂತೀವಿ? ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಥರ್ಡ್ ಹ್ಯಾಂಡ್ ಸ್ಮೋಕ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ? ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಕೇಳಿದ್ರ, ಡೈರೆಕ್ಟ್ ಸ್ಮೋಕಿಂಗ್ ಕೇಳಿದ್ರ, ಥರ್ಡ್ ಹ್ಯಾಂಡ್ ಸ್ಮೋಕು? ಥರ್ಡ್ ಹ್ಯಾಂಡ್ ಸ್ಮೋಕು ಅಂದರೆ ಒಬ್ಬ ವ್ಯಕ್ತಿ ಒಂದು ಮನೇಲಿ ಇರ್ತಾನೆ, ಆ ಮನೇಲಿ ಯಾರೂ ಇರಲ್ಲ. ಈ ಮನೇಲಿ ಯಾರೂ ಇರಲ್ಲ ಅಂತ ಹೇಳಿಬಿಟ್ಟು ಆತ ಏನು ಮಾಡ್ತಾನೆ ಅಂದರೆ ಒಂದು ಸಿಗರೇಟ್ ಸೇತಾನೆ. ಆ ಸಿಗರೇಟ್ ಸೇದಿದ್ಮೇಲೆ ಆ ಸಿಗರೇಟ್ನ ಹೊಗೆ ಈಗ ಆ ಮನೆಯಲ್ಲಿಟ್ಟಿರೋ ಯಾವುದೇ ಒಂದು ಆಹಾರ ಪದಾರ್ಥಗಳಿರ್ಬೋದು, ಫ್ರೂಟ್ಸ್ ಇರ್ಬೋದು, ಬಟ್ಟೆಗಳ ಮೇಲೆ ಇರ್ಬೋದು, ಕೂತ್ಕೊಳ್ಳುತ್ತೆ. ಹೊರಗಡೆಯಿಂದ ಬಂದವರು ಯಾರಾದರೂ ಆ ಫ್ರೂಟ್ಸ್ ತೊಗೊಂಡ್ರೆ, ಫ್ರೂಟ್ಸ್ ತೊಗೊಂಡು ತಿನ್ನೋದೇ ಆಯಿತು, ಆ ಬಟ್ಟೆಗಳನ್ನ ವಾಶ್ ಮಾಡೋದೇ ಆಯಿತು, ಯೂಸ್ ಮಾಡ್ಕೊಂಡ್ರೆ ಅದರಲ್ಲಿರೋ ಕೆಮಿಕಲ್ಸು ಆತನಿಗೆ ಕನ್ಸಂಪ್ಷನ್ ಆಗುತ್ತೆ. ಅದನ್ನೇ ನಾವು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಸ್ಮೋಕಿಂಗು, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗು, ಥರ್ಡ್ ಹ್ಯಾಂಡ್ ಸ್ಮೋಕಿಂಗು. ಏನೆಲ್ಲ ಕೆಮಿಕಲ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಒಂದು ಬೀಡಿ, ಒಂದು ಸಿಗರೇಟ್ ಏನಾರ ತೊಗೊಂಡ್ರೆ ಒಂದು ಬೀಡಿಲಿ ಏನೆಲ್ಲ ಕೆಮಿಕಲ್ಸ್ ಇದ್ದಾವೆ? DDT ಇದೆ, ಟಾರ್ ಇದೆ, ಫಾರ್ಮಾಲ್ಡಿಹೈಡ್ ಇದೆ, ಮತ್ತು ಸೈನೈಡ್ಸ್ ಇದೆ. ಈ ಥರದ್ದು 7,000 ಕೆಮಿಕಲ್ಸ್ ಇರ್ತವೆ. ಇದನ್ನೆಲ್ಲ ತಿಂದು ದೇಹ ಹಾಳು ಮಾಡ್ಕೊಳಕ್ಕೆ ರೆಡಿನಾ? ಇದೇ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ತಂಬಾಕುನ ಗಂಭೀರವಾಗಿ ತೊಗೊಂಡಿದೆ. ಇದು ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರನೇ ಸರ್ಕಾರ ಎಷ್ಟೇಳಿದ್ದು 35,000 ಕೋಟಿನ ಪ್ರತಿ ವರ್ಷ ವ್ಯಯಿಸ್ತಾ ಇದೆ ಈ ಒಂದು ಆರೋಗ್ಯ ಕಾರ್ಯಕ್ರಮಗಳಿಗಿರ್ಬೋದು, ಚಿಕಿತ್ಸೆಗಿರ್ಬೋದು, ವೈದ್ಯಕೀಯ ವೆಚ್ಚಕ್ಕೋಸ್ಕರ 35,000 ಪ್ರತಿ ವರ್ಷನೂ ಕೂಡ ಸರ್ಕಾರ ವ್ಯಯಿಸ್ತಾ ಇರೋದು ಈ ಒಂದು ವಿಚಾರಕ್ಕೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು.
1: ವಿಶ್ವ ಪರಿಸರ ದಿನಾಚರಣೆ ಯಾಕೆ ಅಂದ್ರೆ ಈ ಹಿಂದೆ ನಮಗೆ ನಾವೆಲ್ಲ ಇವಾಗ ಬಂದಿದೀವಿ, ಬಟ್ ಇವತ್ತು ನನ್ನ ಬರ್ತಾ ಕೆಲವೊಂದು ವಿಚಾರನ ಒಬ್ರು ತಿಳ್ಕೊಂಡೆ. HD ಕೋಟೆ ಇಲ್ಲಿಗೆ 15-20 ವರ್ಷದಿಂದ ಹೇಗಿತ್ತು, ಇವತ್ತು ಹೇಗಿದೆ ಅಂತ. ಹಿಂದೆ ಇಲ್ಲಿ ಇದು ಹೆಗಡದ ಕೋಟೆ ಇಸ್ ಮೇಡ್ ಫಾರ್ ಅ ಫಾರೆಸ್ಟ್ ಏರಿಯಾ ಅಂತಾನೆ ಹೇಳ್ತಾರೆ. ನಿಜ ಫಾರೆಸ್ಟ್ ಇದೆ, ಬಟ್ ಇಲ್ಲಿ 15-20 ವರ್ಷಗಳ ಹಿಂದೆ ಇದ್ದಷ್ಟು ಫಾರೆಸ್ಟ್ ಈಗ ಇಲ್ಲ. ಇಲ್ಲಿ ಎಷ್ಟೋ ಫಾರೆಸ್ಟ್ಗಳು ಕಡಿಮೆ ಆಗಿದೆ, ಆಯ್ತಾ? ಈಗ ಅಷ್ಟು ಅದು ಫಾರೆಸ್ಟ್ ಕಡಿಮೆ ಆಗಿದೆ, ಜೊತೆಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಮನುಷ್ಯ ನಾಗರಿಕತೆನೂ ಸಹ ಬೆಳ್ಕೊಂಡು ಹೋಗ್ಬೇಕು. ಈ ನಾಗರಿಕತೆ ಎಷ್ಟು ಬಟ್ಟಿಗೆ ಬೆಳೆದಿದೆ ಅನ್ನೋದನ್ನ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ನಾಗರಿಕತೆ ಅಂದ್ರೆ ಇಷ್ಟೇನೆ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇಷ್ಟೇ. ಲೈಫಲ್ಲಿ ವಾಟ್ ಯು ಶುಡ್ ಡೂ ಅಂಡ್ ವಾಟ್ ಯು ಶುಡ್ ನಾಟ್ ಡೂ, ದಿಸ್ ಈಸ್ ದ ಮೈಂಡ್ ಫಾರ್ ಸಿವಿಲೈಸೇಷನ್. ಈ ಒಂದು ಸಿವಿಲೈಸೇಷನ್ನ ನೀವೆಲ್ಲರೂ ಅಳವಡಿಸ್ಕೋಬೇಕು. ಅದರಲ್ಲಿ ಪರಿಸರ

ಸಂರಕ್ಷಣೆ ಮಾಡೋದು ಕೂಡ ಒಬ್ಬರ ಜವಾಬ್ದಾರಿನೇ. ಇವತ್ ನೀವು ಯೂಸ್ ಮಾಡೋ ಹಾಗೆ ಪ್ರತಿಯೊಂದು ಹಂತದಲ್ಲೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರಾ. ಪ್ಲಾಸ್ಟಿಕ್ ಗೆ ನೀವು ನೋಡ್ಬೋದು, ಇಟ್ ಕೆ ನಾಟ್ ಡಿಸ್ಟ್ರಾಯ್ ದ ಪ್ಲಾಸ್ಟಿಕ್ಸ್ ಅಂತ ಹೇಳಿ. ಈ ಪ್ಲಾಸ್ಟಿಕ್ ನ ನೀವು ಸುಟ್ಟರೂ ಅದರ ವಾಸನೆ ಬರುತ್ತೆ, ಮಣ್ಣಿಗೆ ಹಾಕಿದ್ರು ಅದು ಸ್ಪಾಯ್ಲ್ ಆಗುತ್ತೆ, ನೀರೊಳಗಂತೂ ಅದು ತರಗುದೇ ಇಲ್ಲ. ಹೀಗೆ ಪ್ಲಾಸ್ಟಿಕ್ ಗೆ ಎಂಡ್ಲೆಸ್ ಈ ರೀತಿ ಇರೋ ಪ್ಲಾಸ್ಟಿಕ್ ಇವತ್ತು ಜಾಸ್ತಿ ಉಪಯೋಗಿಸ್ತಾ ಇದೀವಿ. ಅಂಡ್ ದೆನ್ ಈ ಕೆಲವೊಂದೊಂದು ಮರಗಳನ್ನ ಕಟ್ ಮಾಡಿ ಪೇಪರ್ಸ್ ನೆಲ್ಲ ಯೂಸ್ ಮಾಡ್ತೀವಿ, ಪೆನ್ಸಿಲ್ ಪೆನ್ ಯಾವ್ದೆಲ್ಲ ಇದ್ಬೋದು, ಎಲ್ಲದ್ರಲ್ಲೂ ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಅದು ಒಂದು ಭಾಗ ಆದ್ರೆ ಮರನ ಹಾಳು ಮಾಡ್ತಾ ಇರೋಂತ ಇನ್ನೊಂದು ರೀತಿ ನಾವು ಒಂದ್ ಮೀನ್ಸ್ ನಾವು ಇವಾಗ ಇಂಟರ್ನೆಟ್ ಅಲ್ಲಿ ಬಳಸ್ತಾ ಇದೀವಿಲ್ಲ ನಾವು ಹೌದು. ಇವತ್ತು ನೀವೆಲ್ಲ ಎಷ್ಟು ಗುಬ್ಬಚ್ಚಿಗಳು ಕಳೆ ಆಗ್ತಾ ಇದೆ ಅಬ್ಸರ್ವ್ ಮಾಡಿದ್ದೀರಾ ನೀವು? ಗುಬ್ಬಚ್ಚಿಗಳನ್ನ ಎಲ್ಲ ತೀರ ಮಟ್ಟ ಹಳ್ಳಿ ಜಾಗದಲ್ಲಿ ನೋಡ್ಬೋದು ಅಷ್ಟೇ. ಏನ್ ನಗರ ಪ್ರದೇಶಗಳಿದೆ ಅಲ್ಲಿ ನಾವು ಗುಬ್ಬಚ್ಚಿಗಳು ನೋಡಕ್ಕೆ ಆಗೋದಿಲ್ಲ, ಯಾಕೆ ಅಂದ್ರೆ ಬಿಕಾಸ್ ಆಫ್ ಮೊಬೈಲ್ ಫೋನಿನ ತರಂಗಾಂತರಗಳಿಂದ ಅದನ್ನ ನೋಡಕ್ ಆಗ್ತಾ ಇಲ್ಲ. ಸೊ ಹಿಂಗಿರೋದನ್ನ ಮೊಬೈಲ್ ಫೋನ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ನಾವು ಅಭಿವೃದ್ಧಿಯ ಜೊತೆಗೆ ನಾವು ಆದಷ್ಟು ಈ ನಾಗರಿಕತೆಯನ್ನು ಬೆಳೆಸ್ಕೊಂಡು ನಮ್ಮ ಪರಿಸರನ ಉಳಿಸ್ಕೋಬೇಕಾಗಿದೆ. ಇವತ್ತೆಲ್ಲ ನಾವು ಗಿಡ ನೆಡ್ತಾ ಇದೀವಿ, ಎಲ್ಲಾ ಚೆನ್ನಾಗಿ ಬೆಳೆಸ್ಬೇಕು ಅಂತ ಇದೀವಿ, ಬರೀ ಒಂದು ದಿನಕ್ಕಷ್ಟೇ ಇದು ಸೀಮಿತವಾಗಬಾರ್ದು. ಈಗ ಡ್ಯಾಮ್ ಕನ್ಸ್ಟ್ರಕ್ಷನ್ನು, ರೋಡ್ನ ವಿಸ್ತರಣೆ ಮಾಡಬೇಕು ಅಂತ ಇರೋದು, ಮತ್ತೆ ವೆಹಿಕಲ್ಸ್ನ ನಾವು ಅಸಾಧ್ಯವಾಗಿ ಬಳಸ್ತಾ ಇರೋದು ಬಿಕಾಸ್ ಆಫ್ ವಾರ್ ಬ್ರೋಕ್ ಔಟ್ ಆಯ್ತು ಅಂತ ಹೇಳಿ, ಇವಾಗ ಪೆಟ್ರೋಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸೈಕಲ್ ಬಳಸಿ ಹೇಳ್ತಾರೆ. ಆದ್ರೆ ಸೈಕಲ್ ಬಳಸೋದನ್ನ ನಾವು ದಿನನಿತ್ಯವಾಗಿ ನಮ್ಮ ರೂಢಿಗತವಾಗಿ ಅದನ್ನ ಬೆಳೆಸ್ಕೊಂಡ್ರೆ ಇದು ದೇಹದ ಆರೋಗ್ಯಕ್ಕೂ ಉತ್ತಮ ಆಗ್ತದೆ, ಜೊತೆಗೆ ಒಂದ್ ರೀತಿ ಪೆಟ್ರೋಲ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ, ಮತ್ತ್ ಪರಿಸರನು ಸ್ವಲ್ಪ ಉಳಿಯತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ಪರಿಸರವನ್ನ ಕಾಳಜಿ ಮಾಡ್ಕೋಬೇಕು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು, ಪೆಟ್ರೋಲ್ನ ಅತೀವವಾದ ಬಳಕೆ ನಿಲ್ಸೋದು, ಮತ್ತೆ ಗ್ಯಾಸ್ ಕನ್ಸಂಪ್ಷನ್, ಎಲೆಕ್ಟ್ರಿಸಿಟಿನ ಜಾಸ್ತಿ ಉಪಯೋಗಿಸೋದು, ಇದೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಇದು ಒಬ್ಬರು ವ್ಯಕ್ತಿ ಹೇಳೋದು, ಇನ್ನೊಬ್ರು ಕೇಳಿಸ್ಕೊಳ್ಳೋದು, ಅಲ್ಲಿ ಬಿಟ್ಬಿಡೋದು ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಈಗ ಯಾರ ಮನೇಲಿ ರೆಫ್ರಿಜರೇಟರ್ಸ್ ಇರೋದಿಲ್ಲ, ಯೂಸ್ ಮಾಡಿ ತಪ್ಪು ತಿಳ್ಕೊಬೇಡಿ. ಐ ಆಮ್ ಪ್ರೌಡ್ ಟು ಸೇ ದಟ್ ಟಿಲ್ ಟುಡೇ ನಾನು ರೆಫ್ರಿಜರೇಟರ್ ನಮ್ಮ ಮನೇಲಿ ಬಳಸಿಲ್ಲ, ನಾನು ಇಟ್ಕೊಂಡು ಇಲ್ಲ. ಬಿಕಾಸ್ ಇದು ನನ್ನ ಒಂದು ನಾನು ಒಬ್ಳಿಂದ ಅದು ಬಳಸಲಿಲ್ಲ ಅಂದ್ರೆ ಬೇರೆ ರೀತಿ ಆಗತ್ತೆ, ಒಂದು ದೊಡ್ಡ ಕೊಡುಗೆ ಕೊಡ್ತಿದ್ದೀನಿ ಅಂತಲ್ಲ, ಒಂದು ಚಿಕ್ಕ ಅಳಿಲು ಸೇವೆ. ಬಿಕಾಸ್ ಪ್ರತಿಯೊಮ್ಮೆ ನೀವು ಫ್ರಿಡ್ಜ್ ಬಾಗಲ್ ತೆಗೆದಾಗ ಅದು ಕೂಲರ್ಗೆ ಏನು ಫ್ರೀಸರ್ಗೋಸ್ಕರ ಅದು ಹಾಕಿರ್ತಾರೆ, ಅದು ಪ್ರತಿಯೊಂದು ಬಾರಿನೂ ಕೂಡ ಕ್ಲೋರೋಫ್ಲೋರೋಕಾರ್ಬನ್ಸ್ ಏನಿದೆ ಅದು ರಿಲೀಸ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ಒಂದು ಅದು ಏನಿಲ್ಲ ಅಂದ್ರು 15-30 ಸಲ ತೆಗ್ದಿರ್ತೀರ, ಅದು ತೆಗೆದ 30 ಬಾರಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಕುಟುಂಬಗಳಿದೆ, ಅಷ್ಟೆಲ್ಲರೂ ತೆಗ್ದಂಗೆ ಕಂಡು ಕಾಣದೇ ಇರೋಷ್ಟು ಪ್ರಮಾಣದಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ ರಿಲೀಸ್ ಆಗಿ ಇಟ್ ಇಸ್ ಗೋಯಿಂಗ್ ಟು ಕ್ಯಾಚ್ ಅಪ್ ದ ಏರಿಯಾ ಆಫ್ ಓಜೋನ್ ಲೇಯರ್. ಮೀನ್ಸ್ ಒಂದ್ ಹಂತದಲ್ಲೂ ಸಹ ಏನ್ ಅಟ್ಮೋಸ್ಫಿಯರ್ ಲೇಯರ್ಸ್ ಆಫ್ ಅಟ್ಮೋಸ್ಫಿಯರ್ ನಾವು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್ ಅಂತ ಹೇಳ್ತೀವಿ, ನೀವು ಅದು 10th ಅಲ್ಲಿ ಓದಿರ್ತೀರಿ ಹೌದಲ್ಲ, ಆ ಎಕ್ಸಾಸ್ಫಿಯರ್ ಕೊನೆಗೆ ಟೋಪೋಸ್ಫಿಯರ್ ವರ್ಗೂ ರೀಚ್ ಆಗಿ ಅದು ಪ್ರಾಬ್ಲಮ್ ಮಾಡ್ತದೆ. ನೀವು ಕಂಪ್ಯೂಟರ್ ಕ್ಲೀನಿಂಗ್ ಬಳಸೋದು, ಲ್ಯಾಪ್ಟಾಪ್ಸ್ ಇದರಲ್ಲಿ ಬಳಸೋದು, ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಇದು ಅನಿವಾರ್ಯ ಆಗೋಗಿದೆ. ಬಟ್ ರೆಫ್ರಿಜರೇಟರ್ ಇಸ್ ನಾಟ್ ಅನಿವಾರ್ಯ, ಇಟ್ಸ್ ನಾಟ್ ಅನ್ ಇಂಡಿಸ್ಪೆನ್ಸಬಲ್ ಥಿಂಗ್ ದಟ್ ಯು ಶುಡ್ ನೀಡ್. ನಿಮ್ಗೆ ಅದು ಬೇಕೇ ಬೇಕು ರೆಫ್ರಿಜರೇಟರ್ ಅನ್ನೋದು ಇದರಲ್ಲಿ ಅನಿವಾರ್ಯತೆ ಇಲ್ಲ. ಬೇರೆ ರೀತಿನೂ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ನ ನೀವು ಕನ್ಸ್ಯೂಮ್ ಅದನ್ನ ಸ್ಟೋರೇಜ್ ಮಾಡ್ಬೋದು. ಹಾಗಾಗಿ ಮನೆಗಳಲ್ಲಿ ಯೂಸ್ ಮಾಡುವಂತ ರೆಫ್ರಿಜರೇಟರ್ಗಳಿಗೆ ಕಡವಾಣ ಹಾಕ್ಬೇಕು. ಬಿಕಾಸ್ ಕೋಲ್ಡ್ ಸ್ಟೋರೇಜ್ಗಳು ಬೇರೆ ಬೇರೆ ಇದಾವೆ, ಅವ್ರು ಅದನ್ನ ಮಾಡ್ತಾರೆ, ಆಬ್ವಿಯಸ್ಲಿ ಅಷ್ಟು ಸಾಕು. ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಯೂಸ್ ಮಾಡೋ ರೆಫ್ರಿಜರೇಟರ್ನ ಕಡಿಮೆ ಮಾಡಿದ್ರೆ ಎಷ್ಟೋ ಪ್ರಕೃತಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ದೆನ್ ವೆಹಿಕಲ್ಸ್ನ ಯೂಸ್ ಮಾಡೋದು ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ದೆನ್ ನಾವು ಬಳಸುವಂಥ ಪ್ಲಾಸ್ಟಿಕ್ ಇದು ಸ್ವಲ್ಪ ಹಿತಮಿತ ಇರಬೇಕು, ಅದನ್ನು ಜಾಸ್ತಿ ಬಳಸ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಅದ ನಂತರದಲ್ಲಿ ಅರ್ಥನ್ ಪಾಟ್ಸ್ ಏನಂತ ಮಣ್ಣಿನ ಮಟ್ಟೆಗಳು, ಈಗ ನೀವೆಲ್ಲರೂ ತಿಳ್ಕೊತಾ ಇರ್ಬೋದು ವಾಟ್ಸ್ಆಪ್ ಮೆಸೇಜ್ ನ ಜಸ್ಟ್ ಓನ್ಲಿ ಯು ಡೋಂಟ್ ನೀಡ್ ಫಾರ್ ದಿಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ ಮಾತ್ರ ನೋಡ್ಬೇಡಿ. ಅದರಲ್ಲಿ ಎಷ್ಟೋ ವಾಟ್ಸ್ಆಪ್ ಮೆಸೇಜಸ್ ಅಲ್ಲಿ ಏನೇನ್ ದುಷ್ಪರಿಣಾಮಗಳಿದೆ, ಏನೇನ್ ಒಳ್ಳೇದಿದೆ ಅಂತ ಮೆಸೇಜಸ್ ಗಳು ಬರ್ತಾ ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಅದರಲ್ಲಿ ಎಷ್ಟೋ ಇದರಲ್ಲಿ ಅರ್ಥನ್ ಪಾಟ್ಸ್ ಮಣ್ಣಿನ ಮಟ್ಟೆ ಬಳಸ್ರಿ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಈಗ 2-3 ತಿಂಗಳಿಂದ ಬೇಸಿಗೆ ಎಷ್ಟು ಸುಡು ಬಿಸಿಲು ಇತ್ತು ಅಂತ ನಿಮಗೂ ಗೊತ್ತು, ಎಚ್ಡಿ ಕೋಟೆ ಎಷ್ಟು ಬಿಸಿಲಿನ ತಾಪಮಾನ ಏರಿತ್ತು ಅಂತ ಪ್ರತಿಯೊಬ್ಬರಿಗೂ ಅರ್ವ ಇದೆ. ಅಂತ ಟೈಮಲ್ಲಿ ಎಲ್ಲರೂ ಮಣ್ಣಿನ ಮಡಿಕೆಗೆ ಆಶ್ರಯಕ್ಕೆ ಹೋದ್ರ ಹೊರತು ರೆಫ್ರಿಜರೇಟರ್ ಇಂದ ಬೇಡ ಅಷ್ಟು ತೆಗೆದು ಯಾರು ನೀರು ಕುಡಿಯಕ್ ಹೋಗ್ತಿಲ್ಲ. ಯಾಕೆಂದ್ರೆ ದಿನೇ ದಿನೇ ಹೆಲ್ತ್ ಕಾನ್ಶಿಯಸ್ ಜನರ ಜಾಸ್ತಿ ಆಗ್ತಾ ಇದೆ. ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಮುತ್ತಾತ ತಾತ 100 ಇದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಬರೀ 65 ಇದ್ರೆ ಸಾಕು, ಇಟ್ ಈಸ್ ನೋ 100 ಫಾರ್ ಅಸ್ ಅನ್ನಂಗಾಗಿದೆ, 100 ಅದು ನಮ್ಗೆ ಅಂತ. ಆದ್ರೆ ಇವತ್ ನೆಕ್ಸ್ಟ್ ನಿಮ್ಮ ಜನರೇಷನ್ಗೆ ನೀವು ಸರಿಯಾದ ಜೀವನ ಪದ್ಧತಿಯ ಕ್ರಮವನ್ನ ಬದಲಾಯಿಸ್ಕೊಳ್ದಿದ್ರೆ ಅಥವಾ ಪರಿಸರನ ಉಳಿಸ್ಕೊಳ್ದಿದ್ರೆ 60 ಲಾಸ್ಟ್ 100 ಅನ್ನ

ಮಟ್ಟಕ್ಕೆ ಬಂದೋಗ್ಬಿಡ್ತೀರಾ, ಅಂತ ಕೆಲ್ಸನ ನೀವು ಮಾಡಕ್ ಹೋಗ್ಬೇಡಿ. ಆದಷ್ಟು ಮನುಷ್ಯ ಪ್ರಕೃತಿಗೆ ಮರಳಿ ಬರಬೇಕಾಗಿದೆ. ಯಾವಾಗ ನೀವು ಮಣ್ಣಿನ ಮಡಿಕೆ ಉಪಯೋಗಿಸೋದು, ಮತ್ತೆ ಈ ಆರ್ಟಿಫಿಷಿಯಲ್ ಥಿಂಗ್ಸ್, ಏನು ಲಕ್ಸುರಿಯಸ್ ಥಿಂಗ್ಸ್ನ, ನಿಮ್ಗೆ ಅದು ಕಂಫರ್ಟ್ನೆಸ್ಗೆ ತೀರಾ ಮಟ್ಟ ಕಂಫರ್ಟ್ನೆಸ್ಗಲ್ಲ, ಓನ್ಲಿ ಫಾರ್ ನಿಮ್ಮ ನೀಡ್ಸ್ಗೆ, ಅವಶ್ಯಕತೆ ತಕ್ಕನಾಗಿ ಕೆಲವೊಂದು ಇದನ್ನ ಬಳಸ್ಕೋಬೇಕು ಹೊರತು ಆದಷ್ಟು ನೈಸರ್ಗಿಕವಾಗಿದ್ರಷ್ಟೇ ಮನುಷ್ಯನ ಥಾಟ್ಸ್ ಮೇಲೆ ಚೆನ್ನಾಗಿ

ಆದ್ರೆ ಇವತ್ತು ಎಲ್ಲದನ್ನು ಸರಿ. 10 ವರ್ಷ ಆಯ್ತು ಮಕ್ಳಿಗೆ ಕನ್ನಡಕ ಹಾಕು, ಶುಗರ್ ಬಂತ ನೋಡು, ಟೆಸ್ಟ್ ಮಾಡಿಸು, ಥೈರಾಯ್ಡ್ ಟೆಸ್ಟ್ ಮಾಡು, ಅದು ಚೆನ್ನಾಗಿ ಗೊತ್ತು ಎಷ್ಟು. ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ. ಆ ಜೀವನ ಶೈಲಿಯನ್ನ ತಿದ್ದುಪಡಿ ಮಾಡ್ಕೊಬೇಕು. ನಮ್ಮ ಅವಶ್ಯಕತೆ ಇತ್ತ ಗೋ ಫಾರ್ ದ ಮಾಡರ್ನ್ ಥಿಂಗ್ಸ್, ಬಟ್ ನಮ್ಮ ಅವಶ್ಯಕತೆ ಇಲ್ವಾ ಓನ್ಲಿ ಫಾರ್ ಟ್ರೆಡಿಷನ್ ಥಿಂಗ್ಸ್ಗೆ ನಾವು ಇರಬೇಕು. ಇದನ್ನ ನೀವು ಬೆಳೆಸ್ಕೋಬೇಕು. ಅಂಡ್ ದೆನ್ ಇದು ವಿಶ್ವ ಪರಿಸರ ದಿನ ಕಾನ್ಸೆಪ್ಟ್ ಯಾವಾಗ ಬಂತು ಅಂದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಕೇಸ್ ಕೇಳಿದ್ದೀರಾ ನೀವೆಲ್ಲ? 1981 ಭೋಪಾಲ್ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಮಿತ್ತಲ್ ಮರ್ ಕ್ಯಾಪಿಟಲ್ ಬಂದು ಎಷ್ಟು ಜೀವಗಳನ್ನ ಬಲಿ ತಗೊಳ್ತು. ಅದು ಫ್ಯಾಕ್ಟ್ರಿಯಿಂದ ಆಗಿದಂತ ಮಿಥೈಲ್ ಐಸೋಸೈನೈಟ್ ರಿಲೀಸ್ ಆಗಿ ಆದಂತ ಒಂದು ದುರಂತ. ಇವತ್ತೂ ಕೂಡ ಅಲ್ಲಿ ಮಕ್ಕಳು ಜಪಾನ್ ಹಿರೋಶಿಮಾನಾಗ ಸಾಕೆ ವಿಷಯ ಹೇಳ್ತಾ ಇಲ್ಲ ನಾನು, ಮಿಥೈಲ್ ಐಸೋಸೈನೈಟ್ ಅದು ಫ್ಯಾಕ್ಟ್ರಿಯಿಂದ ಭೋಪಾಲ್ ನಮ್ಮ ಮಹಾರಾಷ್ಟ್ರದಲ್ಲಿ ಆದಂತ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲಿ ಆದಂತ ಅನಿಲ ದುರಂತದಿಂದ ಟಿಲ್ ಟುಡೇ ಭೋಪಾಲ್ ಅಲ್ಲಿ ಅಲ್ಲಿ ಈಗಲೂ ಸಹಿತ ಅಲ್ಲಿ ವಿಷ ಅನಿಲ ಇದೆ ಅಂತ ಹೇಳ್ತಾರೆ. ಆ ಕಡೆ ಸಾಮಾನ್ಯ 1 ಹೆಕ್ಟೇರ್ ಪ್ರದೇಶದಲ್ಲಿ ಜನಗಳು ವಾಸಿಸ್ತಾ ಇಲ್ಲ. ಅದು ಫ್ಯಾಕ್ಟ್ರಿಯಿಂದ ಆದಂತ ಒಂದು ದುರಂತ. ಅದಾದ್ಮೇಲೆ ವೆಲ್ಲೋರ್ ಸಿಟಿಜನ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ನಡೀತು. ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಾನ್ಸೆಪ್ಟ್ ಕೊಟ್ಟು, ಮೀನ್ಸ್ ನೀನ್ ಅಭಿವೃದ್ಧಿಯ ಜೊತೆ ಜೊತೆಗೆ ಮನುಷ್ಯಕ್ಕೆ ಮನುಕುಲವನ್ನ ಸಹ ಕಾಪಾಡ್ಕೊಳ್ಳಿ ಅಂತ ಹೇಳಿ ಒಂದು ಪ್ರಿನ್ಸಿಪಲ್ ಅಡಾಪ್ಟ್ ಮಾಡಿ ಯಾವ್ದನ್ನ ಬಳಸ್ಬೇಕು ಯಾವ್ದನ್ನ ಬಳಸ್ಬಾರ್ದು, ಪ್ರಕೃತಿಯ ವಿನಾಶಕ್ಕೆ ಯಾವುದನ್ನ ನೀವು ಅಂಚಿತ್ತಕ್ಕೆ ಹೋಗಬಾರ್ದು ಅಂತ ಹೇಳಿ ಸಂಪೂರ್ಣವಾದಂತಹ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಒಂದು ರೂಪುರೇಖೆಗಳನ್ನ ಕೊಟ್ಟು ಅದನ್ನ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದೀವಿ ಅಂತ ನಾವು ಯೋಚಿಸ್ಕೋಬೇಕು. ಮೀನ್ಸ್ ಯು ಆರ್ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ದ ಇಂಡಿಯಾ, ಆಸ್ ವೆಲ್ ಅಸ್ ಪ್ರಪಂಚದ ಒಂದು ಫ್ಯೂಚರ್ ಜನರೇಷನ್ ನೀವಿದ್ದೀರಿ. ನೀವು ಅದನ್ನ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಇದರಲ್ಲಿರೋದನ್ನ ನೀವು ಕಾನ್ಸೆಪ್ಟ್ನ ಅಳವಡಿಸ್ಕೊಂಡು ನೀವು ಅದನ್ನ ಡೆವಲಪ್ ಆಗ್ಬೇಕಾಗಿದೆ. ಇದು ಪರಿಸರ ದಿನಾಚರಣೆಯ ಒಂದು ನನ್ನೊಂದು ಕಿವಿ ಮಾತು ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ತಂಬಾಕು ರಹಿತ ದಿನ. ತಂಬಾಕು ರಹಿತ ಬಳಸದೇ ಇರೋದು ಇಲ್ಲ ಇಲ್ಲಿ. ತಂಬಾಕ್ನ ಎಲ್ಲರೂ ಬಳಸ್ತಾ ಇರೋದಕ್ಕೆ ಅದ್ರ ಓನರ್ ಒಳ್ಳೆ ಬಿಲಿಯನೇರ್ ಆಗಿದ್ದಾರೆ. ಆಯ್ತಾ, ನೀವು 1 ರೂಪಾಯಿ ಕೂಡಿಟ್ಟದ್ನ ಅಲ್ಲಿ ಹೋಗಿ ಹಾಕಿ ಹಾಳು ಮಾಡ್ತೀರಿ, ಇನ್ಯಾರೋ ಬಿಲಿಯನೇರ್ಸ್ ಆಗ್ತಾರೆ. ಇದು ವಿಪರ್ಯಾಸ. ಇಂಥ ವಿಪರ್ಯಾಸ ನಾ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ಇವತ್ತಿರೋ ಎಷ್ಟೋ ಪ್ರಾಬ್ಲಮ್ಸ್ ಜಂಜಾಟದಲ್ಲಿ ಅವೇ ಸಾಕು, ಅವೇ ನಿಮಗೆ ಟೊಬ್ಯಾಕೋ ಡ್ರಿಂಕ್ಸ್ ಎವ್ರಿಥಿಂಗ್, ಅಷ್ಟು ಪ್ರಾಬ್ಲಮ್ಸ್ಗಳು ಮನುಷ್ಯನಿಗಿರುತ್ತೆ. ಅಂಥ ಪ್ರಾಬ್ಲಮ್ಗಳನ್ನ ಪಕ್ಕಕ್ಕಿಡೋಕ್ಕೋಸ್ಕರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬಿಟ್ರೆ ಸಾಕು, ನೀವು ಟೊಬಾಕ ಕುಡ್ದಷ್ಟು ಅದಕ್ಕಿಂತ ಜಾಸ್ತಿ ಮತ್ತೆ ಅದರಲ್ಲೇ ಬಂದೋಗ್ಬಿಡುತ್ತೆ. ಹಾಗಾಗಿ ಫ್ಯೂಚರ್ ಜನರೇಷನ್ ಆದಂತ ನೀವುಗಳು, ಅದರಲ್ಲೂ ಗಂಡ್ ಮಕ್ಕಳು, ಎಚ್ಚೆತ್ಕೊಳ್ಳಿ. ಡ್ರಗ್ಸ್ ತಿಂಕಿಗಾಗ್ಲಿ ಟೊಬ್ಯಾಕೋಗಾಗ್ಲಿ ನಿಮ್ಮ ಒಂದು ಮನಸ್ಸನ್ನ ಚಿತ್ತವನ್ನ ಕೊಡಬೇಡಿ. ಇವತ್ತಲ್ಲ ನಾಳೆ ನೀವು ದೊಡ್ಡವ್ರು ಆಗ್ತಾ ಹೋಗ್ತೀರಿ ಅಂತ ಕೇಳಿಗಾಗ್ಲೇ ಆಗಿದ್ದೀರಿ. ಯಾವತ್ತು ಈ ಟೊಬ್ಯಾಕೋ ಅನ್ನೋ ಕಡೆ ತಿರುಗೂ ಸಹಿತ ನೋಡ್ಬಿಡಿ. ನಿಮ್ಮ ಕೂಡಿಟ್ಟ ಶ್ರಮದ ಹಣವನ್ನ ಬೇರೆ ಕಡೆ ವ್ಯಯಿಸಿ ಅವರನ್ನ ಬೆಳೆಸಿ ನೀವು ಹಾಳಾಗ್ಬೇಡಿ. ಅದು ನಿಮ್ಗೆ ಒಂದು ಜೀವನ ಇಟ್ಕೆ ಅಂತ ಹೇಳಿ ಇಟ್ಕೊಳ್ಳಿ. ಅದು ತಂಬಾಕನ್ನ ಜಾಸ್ತಿ ಕನ್ಸಮ್ ಮಾಡಿದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬರ್ತದೆ, ಪಲ್ಮನರಿ ಪ್ರಾಬ್ಲಮ್ ಶುರುವಾಗ್ತದೆ ಅಂದ್ರೆ ಶ್ವಾಸಕೋಶದ ಪ್ರಾಬ್ಲಮ್, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗ್ತದೆ. ಮತ್ತೆ ಅತಿರೇಕದ ಪ್ರಶ್ನೆ ಬೇಡ, ನಿಮ್ ಸರ್ ಹೇಳ್ದಂಗೆ ಏನು ಅಷ್ಟು ತಗೊಂಡ್ಬಿಟ್ರೆ ಬದುಕೋದಿಲ್ವಾ, ನಮ್ ಕಡೆ ನಮ್ ತಾತ ಬದುಕಿಲ್ವಾ, ನಮ್ ಅಜ್ಜಿ ಬದುಕಿಲ್ವಾ, ಈ ತರ ಡೋಂಟ್ ಗೋ ಫಾರ್ ತಲಹರಟೆ ಕ್ವೆಶನ್ಸ್. ಯಾವತ್ತೂ ಅದ್ರ ಸತ್ಯಾಸತ್ಯತೆನ ತಿಳ್ಕೊಬೇಕು. ಅವ್ರು ಯಾವ್ದೋ ಒಂದು ಆಂಗಲ್ ಅಲ್ಲಿ ಅವ್ರಿಗೇನೋ ಬಾಡಿ ಇದಾಗಿರತ್ತೆ ಹಂಗಾಗಿರತ್ತೆ, ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಅದು ಆದಷ್ಟು ನೀವು ಅದನ್ನ ಬಿಟ್ಟು ಏನು ಪ್ರಾಣಾಯಾಮ ಮೆಡಿಟೇಷನ್ಸ್ ಯೋಗಾಸನ ಇದೆ ಅಂಥದಕ್ಕೆ ಅಡಾಪ್ಟ್ ಆಗಿ ಇಂಥ ಟೊಬ್ಯಾಕೋನೋ ತಗೋಬೇಡಿ. ಬಾಯಲ್ಲಿ ಬರೋಂಥ ಎಷ್ಟೋ ಕಾರ್ಸಿನೋಜೆನಿಕ್ಸ್ ಅಂದ್ರೆ ಕ್ಯಾನ್ಸರ್ಸ್ನ ಕಾಸ್ ಮಾಡುವಂಥ ಮೆಲಗೆನ್ಸಿ ಸೆಲ್ಸ್ ಡೆವಲಪ್ ಆಗುದು ನಿಮಗೆ ಟೊಬ್ಯಾಕೋನಲ್ಲಿ. ಪ್ರತಿಯೊಂದು ಮೂವಿ ನೋಡಕ್ ಹೋಗ್ತೀರಿ ಕದ್ದು ಕದ್ದು ಜಾಸ್ತಿ, ಆ ಕದ್ದು ಕದ್ದು ಮೂವಿ ನೋಡಕ್ ಹೋಗುವಾಗ ಫಸ್ಟ್ ತೋರಿಸ್ತಾರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಫಸ್ಟೇ ಹಾಕ್ಬಿಡ್ತಾರೆ ಆ ಮೂವಿನಲ್ಲಿ. ಆಗ ನೀವು ಅದನ್ನ ತಿಳ್ಕೊಬೇಕು, ಅದು ತೋರಿಸೋದು ಅಂಥದನ್ನ ಅವಾಯ್ಡ್ ಮಾಡಿ ಲೈಫ್ ಅಲ್ಲಿ ಉನ್ನತವಾಗಿ ಯೋಚನೆ ಮಾಡೋದು, ಉನ್ನತವಾಗಿ ಬದುಕೋದನ್ನ ನೋಡ್ಬೇಕು. ಹೊರತು ನೀವು ಟೊಬ್ಯಾಕೋ ಕನ್ಸಂಪ್ಷನ್, ಡ್ರಗ್ಸ್ ತಗೊಳ್ಳೋದು ಅಥವಾ ಈ ಹೊಗೆ ತಗೊಳ್ಳೋದು ಅಂಥದಕ್ಕೆಲ್ಲ ಚಟಕ್ಕೆ ಹೋಗ್ಬೇಡಿ. ಬಿಕಾಸ್ ಅದೇನೇ ಕೊಟ್ಟರು ನಿಮಗೆ ಇಟ್ಸ್ ಅ ಪ್ಲೆಷರ್ ಆಫ್ ಓನ್ಲಿ ಅ 2 or 3 minutes ಆ್ಯಂಡ್ ಹೈಲಿ ಇಟ್ ಕ್ಯಾನ್ ಗೋ ಫಾರ್ ನಿಮಗೆ ಆ ಒಂದು ಮಂಪ್ರಲ್ಲಿ ಅದು ಒಂದು ದಿನ ನಿಮ್ಗೆ ತೇಲಿಸ್ಬೋದು, 2 ದಿನ ತೇಲಿಸ್ಬೋದು, ಆದರೆ ನಿಮ್ಮ ಜೀವನನೇ ಅದು ಕಿತ್ಕೊಂಡ್ಬಿಡತ್ತೆ. ಇಮ್ಯುನಿಟಿ ಸ್ಟ್ರೆಂತ್ ಹೊರಟೋಗ್ತದೆ. ಹಾಗಾಗಿ ಅಲ್ಲಿ ಯಾರು ಏನು ದೊಡ್ಡ ದೊಡ್ಡ ಕೊಟ್ಯಾಧೀಶರ ಮಕ್ಕಳು ಇಲ್ಲಿಲ್ಲ. ನೀವು ಕೂಡಿಟ್ಟ 1 ರೂಪಾಯಿನ ಖರ್ಚು ಮಾಡಿ ಬೇರೆಯವ್ರನ್ನ ಕೊಟ್ಯಾಧೀಶರು ಮಾಡಕ್ಕೆ ಹೋಗ್ಬೇಡಿ. ನೀವು ಕೂಡಿಟ್ಟ ಹಣನ ನಿಮ್ ಬೇರೆ ರೀತಿ ಬೆಳ್ಕೊಳ್ಳೋದಕ್ಕೆ ನೋಡಿ. ತಂಬಾಕನ್ನಾಗ್ಲಿ ಡ್ರಗ್ಸ್ನಾಗ್ಲಿ ಉಪಯೋಗಿಸೋದು ಅಥವಾ ಉಪಯೋಗಿಸೋರ್ನ ಆದಷ್ಟನ್ನ ನಿಲ್ಸಕ್ಕೆ ಪ್ರಯತ್ನ ಮಾಡಿ, ತಾವು ತಗೊಳ್ಬೇಡಿ. ಇದೇ ವಿಶ್ವಕ್ಕೆ ಇದು ಒಂದು ತಂಬಾಕು ರಹಿತ ದಿನದ ಉದ್ದೇಶ. ಈ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ.

0: wish you a good future and good luck.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಟ್ಟ ಆರೋಗ್ಯದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ವತಿಯಿಂದ ಜರುಗುತ್ತಿರುವ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಈ ವಿಷಯದಲ್ಲಿ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಮುಂದಿನ ಭವಿಷ್ಯದಲ್ಲಿ ವೃತ್ತಿಪರ ಆಯ್ಕೆಯನ್ನು ಹುಡುಕಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಒಂದು ತರಬೇತಿಯನ್ನು ಪೂರ್ಣಗೊಳಿಸಿರುವಂತಹ ವಿದ್ಯಾರ್ಥಿಗಳಾದಂತಹ ಕುಮಾರಿ ಪ್ರಿಯಾ ಹಾಗೂ ಪ್ರಜ್ವಲ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ನ ಕುರಿತು ಪ್ರಸ್ತುತ ಈ ತರಬೇತಿಯನ್ನು ಪಡೆದಿರುವಂಥದ್ದು ತಮ್ಮ ಒಂದು ವೃತ್ತಿಪರ ಆಯ್ಕೆಗೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿ ಹಾಗೂ ಮುಂದಿನ ಭವಿಷ್ಯದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಿಯಾವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ.
0: ಪ್ರಜ್ವಲ್ ಅವರೇ, ತಮಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
2: ಎಲ್ಲರಿಗೂ ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ತಿಳಿಸ್ಕೊಡಿ.
1: ನನ್ನ ಹೆಸರು ಪ್ರಿಯಾ, ನಮ್ಮ ಊರು ರಾಮಿನಹಳ್ಳಿ, ನಾನು ಡಿಗ್ರಿ ಇನ್ಕಂಪ್ಲೀಟ್.
2: ನನ್ನ ಹೆಸರು ಪ್ರಜ್ವಲ್ ಅಂತ, ನಾನು ಚಾಮರಾಜನಗರದಿಂದ ಬಂದಿದ್ದೇನೆ, ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ.
0: ಹಾಗಿದ್ರೆ ತಾವು ದ್ವಿತೀಯ ಪಿ ಯು ಸಿ ಶಿಕ್ಷಣವಂತೂ ಕನಿಷ್ಠವಾಗಿ ತಾವು ಪಡೆದಿದ್ದೀರಾ?
1: ಹೌದು.
0: ಆದರೂ ಈ ಪಿ ಟಿ ವೈ ಬಿ ತರಬೇತಿಯನ್ನು ಪಡ್ಕೋಬೇಕು ಅಂತ ತಮಗೆ ಏಕೆ ಅನ್ನಿಸ್ತು? ಇದ್ರ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು?
1: ನಾವಿವಾಗ ಡಿಗ್ರಿ ಮಾಡಿದ್ಮೇಲೆ ಎಲ್ಲರೂ ಕೇಳೋ ಕ್ವಶನ್ನು ವಾಟ್ ನೆಕ್ಸ್ಟ್ ಅಂತ. ಸೊ ನಮಗೆ ಏನು ಮಾಡಬೇಕು ಅಂತ ನೆಕ್ಸ್ಟು ಜಾಬ್ನ ಹುಡುಕ್ತಾ ಇರ್ತೀವಿ. ಅದೇ ನಮಗೆ ಇವಾಗ ಡಿಗ್ರಿಗೆ ಹೋಗ್ತಿರ್ಬೇಕಿದ್ರೇ ಮೊಬೈಲೈಸರ್

0: ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಪಿ ಟಿ ವೈ ಬಿ ಅಂದ್ರೆ ಏನು, ಅದು ಎಷ್ಟು ಡ್ಯೂರೇಷನ್ ಇರುತ್ತೆ, ಆ ಕೋರ್ಸ್ ಮಾಡ್ಮೇಲೆ ನಮ್ಗೆ ಯಾವ ಕಡೆ ಯಾವ ತರ ಪ್ಲೇಸ್ಮೆಂಟ್ ಮಾಡ್ತಾರೆ, ಆಮೇಲೆ ನಾವು ಯಾವ ತರ ಸ್ಯಾಲ್ರಿ ತಗೋಬಹುದು, ಅದೆಲ್ಲನೂ ಕೂಡ ನಮ್ಗೆ ಡೀಟೇಲ್ ಆಗಿ ಹೇಳಿದ್ರು. ಅವಾಗ ಆಫ್ಟರ್ ಡಿಗ್ರಿ ಆದ್ಮೇಲೆ ನಾವು ಜಾಬ್ನ ಹುಡುಕ್ಬೇಕಾಗುತ್ತೆ. ಅದಕ್ಕೆ ಇವಾಗ ಅದೇ ಬಯಸಿ ಬಂದಿದ್ದ ಇದು ಅಂತ ಹೇಳ್ತಾರಲ್ಲ, ಅದೇ ಥರ ಅದೇ ಬಂದ್ಮೇಲೆ ನಾವ್ಯಾಕೆ ಚೂಸ್ ಮಾಡಬಾರ್ದು ಅಂತ ಅನ್ಕೊಂಡು, ಸೊ ನಾನು ಪಿ ಟಿ ವೈ ಬಿ ಕೋರ್ಸ್ನ ಚೂಸ್ ಮಾಡಿದೆ.
1: ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮೈಸೂರಲ್ಲಿ ಟೈಟನ್ ವ್ಯಾಲೇಸ್ ಅಂತ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಮಾಡಬೇಕಾದ್ರೆ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಪಿ ಟಿ ಐ ಬಿ ಕೋರ್ಸ್ ಇದೆ ಅಂತ ಮಾಹಿತಿ ಬಂತು. ಸೊ ಅದರಿಂದ ಇದು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದ್ರಿಂದ ಒಳ್ಳೆ ಪ್ರೊಫೆಷನಲ್ ಆಗಿರುತ್ತೆ ಅಂತ ಚೂಸ್ ಮಾಡಿ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ. ಇದರಿಂದ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸುಧಾರಣೆ ಮೇಡಮ್ ಅಂತ, ನನಗೆ ಇನ್ಫಾರ್ಮೇಷನ್ ಕೇಳಿದ್ಮೇಲೆ ಇಷ್ಟ ಆಯಿತು. ಸೊ ಅದರಿಂದ ನಾನು ಇದು ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
2: ಹಾಗಿದ್ರೆ ತಾವೀಗ ಯಾವುದೇ ಒಂದು ತರಬೇತಿ ಪಡ್ಕೋಬೇಕು, ಯಾವುದೇ ಒಂದು ಕೋರ್ಸನ್ನು ಮಾಡಿ ಅದರಲ್ಲಿ ಉದ್ಯೋಗವನ್ನು ಹುಡ್ಕೋಬೇಕು ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ನೀವು ತಿಳಿದು ಆ ತರಬೇತಿಗೆ ಸೇರ್ಕೋಬೇಕಾಗುತ್ತೆ. ಹಾಗಿದ್ರೆ ಈ ಪಿ ಟಿ ವೈ ಬಿ ಅನ್ನೋದ್ರ ಬಗ್ಗೆ ತಾವು ಯಾರ ಹತ್ರ ಹೇಗೆ ಅದನ್ನ ತಿಳ್ಕೊಂಡ್ರಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಈ ತರಬೇತಿ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ.
0: ಪಿ ಟಿ ವೈ ಬಿ ಅಂತಂದ್ರೆ ಪಂಚಕರ್ಮ ಥೆರಪಿ ಅಂಡ್ ಯೋಗ ಬೇಸಿಕ್ಸ್ ಅಂತ. ಅಂತಂದ್ರೆ ಇವಾಗ ಪಂಚಕರ್ಮ ಅಂತಂತಂದ್ರೆ ಅಕಾರ್ಡಿಂಗ್ ಟು ಸುಶ್ರುತ ಅವ್ರ ಪ್ರಕಾರನೇ ಬೇರೆ ಇರುತ್ತೆ, ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರನೇ ಬೇರೆ ಇರುತ್ತೆ. ಫಸ್ಟ್ ಆಫ್ ಆಲ್ ಪಂಚಕರ್ಮ ಅಂತಂತಂದ್ರೆ ಫೈವ್ ಪ್ರೊಸೀಜರ್ ಇಸ್ ಅ ಡನ್ ಫಾರ್ ದ ಪ್ಯೂರಿಫಿಕೇಶನ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಯಾವ ಥರ ಹೊರಗಡೆ ಹಾಕ್ತೀವಿ ಅದನ್ನ ಪಂಚಕರ್ಮಲ್ಲಿ ಹೇಳ್ತಾರೆ. ಇವಾಗ ನಮ್ಮ ಬಾಡಿಯಲ್ಲಿರೋ ತ್ರಿದೋಷಸ್ ಇರ್ತವೆ, ಅದನ್ನ ಯಾವ್ಯಾವ ಥರ ಅದು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಆಗಿ ಇರಬೇಕು, ಅದನ್ನ ಯಾವ ರೀತಿಯಲ್ಲಿ ಅಂದರೆ ರಿಮೂವ್ ಮಾಡ್ತೀವಿ, ಆ ಥರದ್ರಲ್ಲಿ ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರ ವಮನ ವಿರೇಚನ ನಸ್ಯ ಬಸ್ತಿ ಅಂತ ಬರುತ್ತೆ. ರಕ್ತಮೋಕ್ಷಣ ಬರೋದು ಸುಶ್ರುತ ಅವ್ರ ಪ್ರಕಾರ, ಯಾಕಂದ್ರೆ ಅವರು ಸರ್ಜರಿ ಮಾಡಿಬಿಟ್ಟು ಇದು ಮಾಡಿರೋಂಥ. ಸೊ ಪಂಚಕರ್ಮ ಅಂತಂದರೆ ಇದು ಡೆಫಿನೇಷನ್ ಆಗಿರುತ್ತೆ. ದೆನ್ ಯೋಗ ಅಂತಂತಂತಂದರೆ ಪೇಷಂಟ್ ಇವಾಗ ಯಾವ ಥರ ಪೇಷಂಟ್ಗೆ ಯಾವ ಥರ ಎಕ್ಸಸೈಸ್ ಆಗ್ಬೋದು, ಯೋಗ ಆಗ್ಬೋದು, ಯಾವ ಥರ ಮಾಡಿದ್ರೆ ಅವ್ರಿಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಇರುತ್ತೆ. ಸೊ ಅದಕ್ಕೂ ಕೂಡ ಸಪ್ರೇಟು ಯೋಗ ಎಲ್ಲ ಹೇಳ್ಕೊಡಕ್ಕೆ ಇರ್ತಾರೆ, ಅದು ಅಲ್ಲಿಗೆ ಟೀಚ್ ಮಾಡ್ತಾರೆ, ಪೇಷಂಟ್ಗೆ ಬೇಗ ಯೂಸ್ಫುಲ್ ಆಗುತ್ತೆ. ಅಂದರೆ ಇವಾಗ ಕೆಲವು ಸ್ಟ್ರೋಕ್ ಪೇಷಂಟ್ಗಳೆಲ್ಲ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಎಲ್ಲನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಚಿಕ್ಕ ಚಿಕ್ಕ ಎಕ್ಸಸೈಸ್ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಹ್ಯಾಂಡ್ ಮೂಮೆಂಟ್ ಎಲ್ಲ ಗೊತ್ತಾಗಿದ್ರೆ ಬೇಗ ಕ್ಯೂರ್ ಆಗ್ತಾರೆ. ಸೊ ಯೋಗನೂ ಇರಬೇಕು ಮತ್ತು ಪಂಚಕರ್ಮ ಥೆರಪಿ ಕೂಡ ಇರಬೇಕು, ಎರಡು ಇದರಿಂದ. ಇದೆಲ್ಲ ನಾವು ಪಂಚಕರ್ಮ ಅಂತಂದರೆ ಹರ್ಬಲ್ ಪ್ಲಾಂಟ್ಸು ಮತ್ತು ಲೀವ್ಸು ಹರ್ಬಲ್ ಡ್ರಗ್ಸಿಂದ ಯೂಸ್ ಮಾಡೋದು. ಸೊ ಹರ್ಬಲ್ ಡ್ರಗ್ಸ್ ಯಾವುದೇ ಕಾರಣಕ್ಕೆ ಯಾವುದು ಸೈಡ್ ಎಫೆಕ್ಟ್ಸ್ ಇರಲ್ಲ, ಏನೂ ಇರಲ್ಲ. ಸ್ವಲ್ಪ ವಾಸಿ ಆಗೋದು ಕ್ಯೂರ್ ಆಗೋದು ಸ್ವಲ್ಪ ಒಂಚೂರು ಡ್ಯೂರೇಷನ್ ತೊಗೊಂಡ್ರು ಟೈಮ್ ತೊಗೊಂಡ್ರು ಅದೇ ಬೆಸ್ಟ್. ಯಾಕಂದರೆ ಇಂಗ್ಲೀಷ್ ಮೆಡಿಸನ್ ಅಂತಂದರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಇದು ಆಯುರ್ವೇದ ಅಂತಂದರೆ ಪ್ಯೂರ್ ಹರ್ಬಲ್ ಡ್ರಗ್ಸ್ ಅದು. ಸೊ ಆಯುರ್ವೇದ ಅಂದರೆ ಬೆಸ್ಟ್.
2: ಅಂದರೆ ಈ ಪಂಚಕರ್ಮ ಥೆರಪಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಇದು ನಮ್ಮ ಭಾರತೀಯ ಪುರಾತನ ಒಂದು ಚಿಕಿತ್ಸಾ ವಿಧಾನ.
0: ಹೌದು ಸರ್, ಯಾಕಂತಂದರೆ ಇದು ಧನ್ವಂತರಿ ಅವರಿಂದ ಬಂದಿರೋಂಥದ್ದು. ಸೊ ಇದು ದೈವಿಕವಾಗೂ ಕೂಡ ಇದೆ. ಆಯುರ್ವೇದ ಅಂದರೆ ಅದು ಬೆಸ್ಟ್ ಅಂತಾನೆ. ಯಾಕಂದರೆ ಇಂಗ್ಲೀಷ್ ನಾನು ಹೇಳ್ದಂಗೆ ಇಂಗ್ಲೀಷ್ ಮೆಡಿಸನ್ ಅಂತಂದರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದಾದಮೇಲೆ ಇವಾಗ ವಾಸಿ ಆಗಿರುತ್ತೆ, ಬಟ್ ಆಫ್ಟರ್ ಒನ್ 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಕೂಡ ಮತ್ತೆ ಅದು ಬರೋ ಚಾನ್ಸಸ್ ಬೇಕಿದ್ರೆ ಇರುತ್ತೆ. ಆದರೆ ಆಯುರ್ವೇದ ಹಾಗಲ್ಲ, ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ, ಅದು ಟೈಮ್ ತೊಗೊಂಡ್ರೂ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಸರ್.
2: ಈಗ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಒಂದೆಡೆ ಕೆಲಸವನ್ನು ಮಾಡ್ತಾ ಇದ್ರಿ, ಆ ಕೆಲಸವನ್ನು ಯಾಕೆ ಬಿಡಬೇಕು ಅನ್ನಿಸ್ತು, ಈ ತರಬೇತಿಗೆ ಸೇರಿಕೊಂಡು ಈ ತರಬೇತಿನಲ್ಲಿ ಒಂದು ಉದ್ಯೋಗ ಮಾಡಬೇಕು ಅಂತ ತಮ್ಗೆ ಏನಕ್ಕೆ ಅನ್ನಿಸ್ತು?
1: ಅಂದರೆ ನಾನು ಮೈಸೂರಲ್ಲಿ ಮಾಡಬೇಕಾದ್ರೆ ಬಿ ಕಾಮ್ ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡೋದು ಯಾಕೆ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ಈಗ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಏನೋ ಒಂಥರ ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ. ದೆನ್ ಒಂದು ವ್ಯಕ್ತಿಗೆ ನಾವು ಅವ್ರ ಪೇನ ರಿಕವರಿ ಮಾಡ್ತಿದ್ವಿ ಅಂದರೆ ಒಂದು ಸ್ವಲ್ಪ ನಮಗೆ ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ಅದರಿಂದ ನಾನು ಈ ಕೋರ್ಸ್ನ ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಟ್ಟೆ.
2: ತಾವು ಈ ತರಬೇತಿಗೆ ಸೇರ್ಕೊಂಡು ಈ ವಿಷಯದಲ್ಲಿ ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಂಡು ಇದರಲ್ಲಿ ನಾನು ವೃತ್ತಿಪರ ಆಯ್ಕೆಯನ್ನು ಮಾಡ್ಕೋತೀನಿ ಅಂತ ಈ ತರಬೇತಿಗೆ ಸೇರ್ಕೊಳ್ಳೋಕೆ ಮುಂಚೆ ತಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರೆ ಅದಕ್ಕೆ ತಮ್ಮ ಕುಟುಂಬಕ್ಕೆ ಸೂಚಿಸಿದ್ರೆ?
1: ಹೌದು, ಅವರು ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ.
2: ತಾವು ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರಿದ್ದು, ನೀವು ಪದವಿ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರ್ಕೊಳ್ಳೋಕ್ಕೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು, ತರಬೇತಿಗೆ ಒಪ್ಕೊಂಡ್ರ?
0: ಹಾಂ ಸರ್, ಖಂಡಿತ ಒಪ್ಕೊಂಡ್ರು. ಯಾಕಂದರೆ ನಮ್ಮ ಅಮ್ಮ ಸಿಂಗಲ್ ಪೇರೆಂಟು, ನಾನು ದಿನ ಡೇ ಸ್ಕಾಲರ್ ಸ್ಟೂಡೆಂಟ್ ಆಗಿದ್ದೆ. ಸೊ ದಿನ ಹೋಗೋಕ್ಕೆ ನನಗೆ ಹಿಂಸೆ ಆಗ್ತಿತ್ತು. ಸೊ ಇದು ನಿಯರೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ಆಯಿತು ಹೋಗು, ಅದು ಅಲ್ಲದೆ 6 ಮಂತಲ್ಲಿ ಯಾವುದು ಬೇಗ ಜಾಬ್ ಆಗೋಲ್ಲ, ಇದು ಬೇಗ ಜಾಬ್ ಆಗುತ್ತೆ. ಸೊ ಎಲ್ಲ ಮನೆಯಲ್ಲಿ ಆಯಿತು ಹೋಗು ಅಂತಲೇ ಹೇಳಿದ್ರು.
2: ಹಾಗಿದ್ರೆ ತಾವು ಈ ತರಬೇತಿಗೆ ಸೇರ್ಕೊಳ್ಳಿಕ್ಕೆ ಬಂದಂತ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿತ್ತು, ಆರಂಭದಲ್ಲಿ ತಮಗೆ ಈ ತರಬೇತಿ ಬಗ್ಗೆ ಏನೆಲ್ಲ ತರಗತಿಗಳನ್ನ ಶುರು ಮಾಡಿ ಈ ತರಬೇತಿ ಬಗ್ಗೆ ಕಲಿಸೋಕೆ ಶುರು ಮಾಡ್ತಾರೆ?
0: ಮೊದಲು ನಮಗೆ ಮೊಬೈಲೈಸರ್ ಅಂತಂದ್ರೆ ಸುಂದರ್

0: ಅಂತ ಇದಾರೆ, ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಕ್ರೀನಿಂಗ್ ಇದೆ ಅಂತ ಡೇಟು ಕೂಡ ಅವರು ಹೇಳಿದರು. ಸ್ಕ್ರೀನಿಂಗ್ ಆಗಿದ್ದು ಒಬ್ಬೊಬ್ಬರಿಗೆ ಕೆಂಚನಹಳ್ಳಿಯಲ್ಲಿ ಕೂಡ ಆಯಿತು, ಇನ್ನೊಬ್ಬೊಬ್ಬರಿಗೆ ಇಲ್ಲೇ ಸರ್ಗೂರಲ್ಲಿ ವಿವೇಕಾನಂದ ಹಾಸ್ಪಿಟಲಲ್ಲೇ ಆಯಿತು. ನಮ್ಮದು ವಿವೇಕಾನಂದ ಹಾಸ್ಪಿಟಲಲ್ಲೇ ನಡೀತು. ಶಿವಪ್ರಸಾದ್ ಸರ್ ನಮಗೆ ಸ್ಕ್ರೀನಿಂಗ್ ಮಾಡಿದರು. ಸೊ ನಾವು ಹೇಳಿದ್ರು ಅವರು ಹಿಂಗಿರುತ್ತೆ ಅಂದರೆ ಯಾವುದಕ್ಕೂ ನೀವು ಮುಜುಗರನ್ನು ಪಡೋಹಾಗಿಲ್ಲ, ಯಾವ ಅಸಹ್ಯನೂ ಪಡೋಹಾಗಿಲ್ಲ, ಇದು ನಾವು ಮೆಡಿಕಲ್ ಫೀಲ್ಡ್ ಬಂದಮೇಲೆ ನಾವು ಎಲ್ಲನೂ ಮೈಂಡಿಂದ ತೆಗೆದಾಕ್ಬಿಟ್ಬೇಕು, ಬರೀ ನಾವು ವರ್ಕ್ ಮಾಡ್ತಾ ಇರಬೇಕು ಅಷ್ಟೇ, ಆಮೇಲೆ ಸೇವೆ ಮಾಡ್ತಾನೂ ಇರ್ಬೋದು, ಮತ್ತು ನಮಗೆ ಸೇವೆ ಮಾಡೋದ್ರಿಂದ ನಮಗೆ ಇದು ಬರುತ್ತೆ, ಅದೃಷ್ಟನೂ ಬರುತ್ತೆ, ಮತ್ತು ನಮ್ಮ ಕರ್ಮ ಏನೇ ಇದ್ದರೂ ಇದೋಗುತ್ತೆ ಆ ಥರ ಎಲ್ಲ ನಮಗೆ ಹೇಳಿದ್ರು. ಸೊ ಆಮೇಲೆ ನಾವು ಈಗ ಅಡ್ಮಿಷನ್ ಆದಮೇಲೆ ಯಾವತ್ತು ಬರಬೇಕು ಅಂತ ಅವರು ಕೂಡ ನಮಗೆ ಹೇಳಿದರು. ಬರೋ ಹಿಂದಿನ ದಿನ ನಮಗೆ ಇಲ್ಲಿ ಸುಧಾರಾಣಿ ಮ್ಯಾಮ್ ಇದ್ದಾರಲ್ಲ ಅವರು ಕಾಲ್ ಮಾಡಿ ಇವತ್ತು ಬನ್ನಿ ಅಂತ ಹೇಳಿದರು. ಸೊ ನಾವು ಮ್ಯಾಮು ನಮ್ಗೆ ಏನೇ ಇದ್ದರೂ ಅಪ್ಡೇಟ್ ಕೊಡ್ತಾಯಿದ್ರು, ಗ್ರೂಪ್ ಮಾಡಿದ್ರು, ಮೆಸೇಜ್ ಮಾಡಿಬಿಟ್ಟು ಎಲ್ಲನೂ ಅಪ್ಡೇಟ್ ಕೊಡ್ತಾಯಿದ್ರು. ಸೊ ನಾವು ಬರೋದಿಂದ ಬಂದ್ವಿ. ಆಮೇಲೆ ಇಲ್ಲೇ ಅಂದರೆ ಒಬ್ಬೊಬ್ಬರು ಊರು ಹತ್ರ ಇರೋರು ಡೇ ಸ್ಕಾಲರ್ ಅಂದರೆ ಓಡಾಡ್ತಾಯಿದ್ರು ಊರಿಂದನೇ. ನಾವು ಊರಿಂದ ಬರೋಕ್ಕಾಗಲ್ಲ, ಬೆಳಗ್ಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಸ್ಟೆಲ್ ಕೂಡ ವ್ಯವಸ್ಥೆ ಇದೆ, ಇಲ್ಲೇ ಉಳ್ಕೊಂಡ್ವಿ, ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ, ಚೆನ್ನಾಗಿತ್ತು. ಎಮರ್ಜೆನ್ಸಿ ಅಂದರೆ ಊರಿಗೂ ಕಳಿಸ್ತಿದ್ರು, ಕಳಿಸಲ್ಲ ಅಂತ ಏನು ಇದು ಮಾಡ್ತಿರಲಿಲ್ಲ, ಚೆನ್ನಾಗಿತ್ತು. ಓವರಾಲ್ ಹೇಳ್ಬೇಕಂದ್ರೆ ನೈಸ್.
1: ಸ್ಟಾರ್ಟಿಂಗ್ ನಾವು ಫಸ್ಟು ಸುಧಾರಣೆ ಮೇಡಮ್ನ ಮೀಟ್ ಮಾಡಿ ಅವರ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು, ನಮ್ಮ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಯಾವುದೇ ಥರ ನಾಚಿಕೆ ಪಟ್ಕೊಳ್ಳೋಗಿಲ್ಲ, ದೆನ್ ಯಾವುದೇ ಥರ ಅಸಹಾಯ ಪಟ್ಕೊಳ್ಳೋಗಿಲ್ಲ ಅಂತ ಪಾಸಿಟಿವ್ ವೈಬ್ಸ್ ಎಲ್ಲ ನಮಗೆ ಮೂಡಿಸಿದ್ರು. ದೆನ್ ಅದರಿಂದ ಅದು ನಮಗೆ ಯೂಸ್ಫುಲ್ ಆಯಿತು. ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗ್ ಒಂದು ವೀಕಲ್ಲಿ ನಮಗೆ ಒಂದು ಸ್ವಲ್ಪ ಬೇಜಾರಿದೆ, ಯಾಕಂದರೆ ಹೊಸ ಜಾಗ ಹೊಸ ಇತಿರ್ತಾರೆ. ಸೊ ಅದರಿಂದ ಸ್ವಲ್ಪ ಬೇಜಾರಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಎಲ್ಲ ಅಡ್ಜಸ್ಟ್ ಆಗಿ ಕ್ಯೂರಿಯಾಸಿಟಿ ಬಂತು. ಆಲೋಪತಿ ಅಂದರೆ ಈಗ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂದು ಆಯುರ್ವೇದಿಕ್ ಅಂದಾಗ ಇವಾಗ ಡೆವಲಪ್ ಆಯ್ತಾ ಇದೆ, ಇವಾಗ ಆಲೋಪತಿನ ಮ್ಯಾಚ್ ಮಾಡೋ ಲೆವೆಲಲ್ಲಿ ಆಯುರ್ವೇದಿಕ್ ಬಂದಿದೆ. ದೆನ್ ಆಯುರ್ವೇದಿಕಲ್ಲಿ ನಮಗೆ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಯಾವುದೇ ಥರ ಕೆಮಿಕಲ್ ಇರಲ್ಲ, ದಿನ ಅದರಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಕಡಿಮೆ ಆಗಿಲ್ಲ ಅಂದ್ರೂ ಬರ್ತಾ ಬರ್ತಾ ಪೇನ್ ಕಡಿಮೆ ಆಗುತ್ತೆ. ಸೊ ಅದು ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಅಲೋಪತಿ ಅಂದಾಗ ಈಗ ಸ್ಟಾರ್ಟಿಂಗೇ ಪೇಯ್ನು ರಿಡ್ಯೂಸ್ ಆದಾಗ ಕಡಿಮೆ ಆದಾಗ ದೆನ್ ಅದು ಮುಂದಕ್ಕೆ ಕೂಡ ಅದು ಪೇಯ್ನ್ ಇನ್ನ ಜಾಸ್ತಿ ಆಯ್ತಾ ಬರುತ್ತೆ. ಸೊ ಅದರಿಂದ ಆಯುರ್ವೇದಿಕ್ಕೆ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
2: ತಾವು ಓದಿದ್ದು ಬಿ ಕಾಮು?
1: ಹೌದು.
2: ತಾವು ಬಿ ಕಾಮ್ ಓದಿದ್ದಕ್ಕೂ ಈಗ ಆಯುರ್ವೇದ ತರಬೇತಿಯನ್ನು ಪಡ್ಕೊಂಡು ಥೆರಪಿಸ್ಟ್ ಆಗಿ ತಾವು ಕೆಲಸ ಮಾಡಲಿಕ್ಕೆ ಹೊರಟಿರೋಂಥದ್ದು, ತಾವು ಓದಿದ ಶಿಕ್ಷಣಕ್ಕೂ ಈ ಕ್ಷೇತ್ರಕ್ಕೆ ಬರೋಕ್ಕೂ ಭಾಳಷ್ಟು ಕಷ್ಟ ಅಂತ ಅನಿಸ್ತಾ?
1: ಆ ಥರ ಏನಿಲ್ಲ, ಈಗ ಬಿ ಕಾಮ್ ಮಾಡಿ ಈಗ ಎಷ್ಟೋ ಜನ ಕೆಲಸ ಇಲ್ಲದೆ ಇದ್ದಾರೆ. ಸೊ ಎಕ್ಸಾಂಪಲ್ ನನ್ನ ಫ್ರೆಂಡೇನೇ ಇವಾಗ ಬಿ ಕಾಮ್ ಕಂಪ್ಲೀಟ್ ಮಾಡಿ ಬೇಕ್ರಿಯಲ್ಲಿ ಆಗಿರ್ಬೋದು ಯಾವುದೇ ಥರ ಉದ್ಯೋಗ ಇಲ್ಲದೆ ಆ ಥರ ಕೆಲಸ ಮಾಡ್ತಿದ್ದಾರೆ. ಅದನ್ನು ಕಂಪೇರ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಇವಾಗ ಮೈಸೂರಲ್ಲಿ ವರ್ಕ್ ಮಾಡ್ತಾ ನನಗೆ ಕಂಫರ್ಟಬಲ್ ಆಗಿಲ್ಲ. ಸೊ ಆದರೆ ಇದನ್ನು ಚೂಸ್ ಮಾಡಿ ಇದನ್ನು ವರ್ಕ್ ಮಾಡ್ತಿದೆ ಅಂದಾಗ ಇದರಲ್ಲಿ ಒಳ್ಳೆ ಕಂಫರ್ಟಬಲ್ ಆಗಿದೆ, ಅದಕ್ಕೆ ಇದನ್ನು ಚೂಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ.
2: ಒಟ್ಟು ಇದು 6 ತಿಂಗಳ ತರಬೇತಿ ಆಗಿತ್ತು. ಈ ತರಬೇತಿನಲ್ಲಿ 2 ವಿಭಾಗ ಇರುತ್ತೆ, ಒಂದು ತರಗತಿಯಲ್ಲಿ ಇರುತ್ತೆ, ಒಂದು ಥಿಯರಿ ಕ್ಲಾಸ್, ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಥೆರಪಿ ರೂಮಲ್ಲಿ ಇರುತ್ತೆ. ಈ ತರಗತಿ ನಡೀತಿದ್ದಂಥ ಸಂದರ್ಭದಲ್ಲಿ ತಮಗೆ ತರಗತಿನಲ್ಲಿ ಈ ವಿಷಯಗಳ ಕುರಿತು ಬೋಧನೆ ಮಾಡ್ತಿದ್ದಾಗಿರ್ಬೋದು, ವೈದ್ಯರುಗಳು ತಮಗೆ ಈ ವಿಷಯದ ಕುರಿತು ತಮಗೆ ತರಗತಿಗಳನ್ನ ತೆಗೆದುಕೊಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು?
0: ಹೌದು ಸರ್, ಖಂಡಿತ ಅರ್ಥ ಆಗ್ತಿತ್ತು. ಯಾಕಂದ್ರೆ ಅವರು ಅರ್ಥ ಆಗೋ ಥರ ಎಲ್ಲರಿಗೂ ಹೇಳ್ತಿದ್ರು. ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ಅಲ್ಲ 10 ಸಲ ಬೇಕಾದ್ರೆ ಅವರು ಹೇಳ್ಕೊಡ್ತಿದ್ರು. ಈಗ ಥಿಯರಿ ಅಂತ ಬಂದರೆ ನಮಗೆ ಡಾಕ್ಟರ್ ಪ್ರಶಾಂತ್ ಸರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ, ಮತ್ತು ಡಾಕ್ಟರ್ ವೈಷ್ಣವಿ ಮ್ಯಾಮ್ ಅವರು ಕೂಡ ಮಾಡಿದ್ದಾರೆ. ಮತ್ತು ನಮಗೆ ಪ್ರಾಕ್ಟಿಕಲ್ ಅಂತ ಬಂದರೆ ಮೀನಾಕ್ಷಿ ಮ್ಯಾಮ್ ಅಂತ ಇದ್ದಾರೆ, ವಿದ್ಯಾ ಸಿಸ್ಟರ್ ಅವರು ಹೇಳ್ಕೊಟ್ಟಿದ್ದಾರೆ, ರವಿ ಬ್ರದರ್ ಅವರು ಹೇಳ್ಕೊಟ್ಟಿದ್ದಾರೆ, ಹಸೀನಾ ಮ್ಯಾಮ್ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಪ್ರಾಕ್ಟಿಕಲ್ಲು ಹೇಳ್ಕೊಟ್ಟಿದ್ದಾರೆ, ಪ್ಲಸ್ ಥಿಯರಿ ಕೂಡ ಇವರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ನಮಗೆ ಎಲ್ಲನೂ ಎಲ್ಲರದು ಒಂದೇ ಥರ ಚೆನ್ನಾಗಿ ಓದ್ಕೊಂಡು ಹೋಗೋ ಥರ ಈಸಿಯಾಗಿ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂತಂದರೆ ಯಾರಿಗೂ ಟಫ್ ಅಂತ ಅನಿಸ್ಬಾರ್ದು, ಆ ಥರನೇ ಆ ಲೆವೆಲಲ್ಲೇ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ.
1: ಅಂದರೆ ಇವಾಗ ಪ್ರಾಕ್ಟಿಕಲ್ ಆಗಿರ್ಬೋದು ಥಿಯರಿ ಆಗಿರ್ಬೋದು ಯಾವ ಥರ ಅಂದರೆ ಇವಾಗ ಸ್ಟಾರ್ಟಿಂಗ್ ಬಂದಾಗ ಈಗ ಆಯುರ್ವೇದಿಕ್ ಕೋರ್ಸ್ ಅಂದರೆ ಏನೂ ಅರ್ಥ ಆಗ್ತಿರಲಿಲ್ಲ, ಸ್ಟಾರ್ಟಿಂಗ್ ಅಲ್ವಾ ಇದು ನಮ್ಗೆ ಏನೂ ಗೊತ್ತಾಗ್ತಿರಲಿಲ್ಲ. ಅದನ್ನು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಪ್ರಶಾಂತ್ ಸರ್ ಆಗಿರ್ಬೋದು ವೈಷ್ಣವ್ ಮೇಡಮ್ ಆಗಿರ್ಬೋದು ಸ್ಟಾರ್ಟಿಂಗಲ್ಲಿ ಪ್ರಶಾಂತ್ ಸರ್ ನಮಗೆ ತುಂಬ ಅರ್ಥ ಆಗೋ ಥರ ಫಂಡಮೆಂಟಲ್ ಆಗಿರ್ಬೋದು ಮನುಷ್ಯನ ದೇಹವನ್ನು ಯಾವ್ಯಾವ ಥರ ಯಾವ ಪಾರ್ಟು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಎಲ್ಲ ನೀಟಾಗಿ ಹೇಳ್ಕೊಡೋದಾಗಿರ್ಬೋದು. ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು, ವಿದ್ಯಾ ಸಿಸ್ಟರ್ ಆಗಿರ್ಬೋದು, ದೆನ್ ಹಸೀನಾ ಮೇಡಮ್ ಆಗಿರ್ಬೋದು, ಯಾವುದೇ ಥರ ಭೇದ ಭಾವ ಇಲ್ಲದೇ ದೆನ್ ಅರ್ಥ ಆಗೋ ಥರ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ದೆನ್ ಯೋಗ ಆಗಿರ್ಬೋದು, ಯೋಗದಲ್ಲೂ ಕೂಡ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಯೋಗ ಮಾಡಿದ್ರಿಂದ ಏನು ಯೂಸ್ಫುಲ್ ಅಂದರೆ ಇವಾಗ ದಿನನಿತ್ಯ ಯೋಗ ಮಾಡೋದ್ರಿಂದ ಯಾವುದೇ ಥರ ಕಾಯಿಲೆ ಬರೋದಾಗಿರ್ಬೋದು, ಆದರೆ ಯಾವುದೇ ಥರ ತೊಂದರೆ ಆಗೋಲ್ಲ. ದೆನ್ ನಾನು ನಮ್ಮ ಜೀವನವನ್ನು ಇನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. ಸೊ ಅದರಿಂದ ಯೋಗ ಯೂಸ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.

0: ಈಗಿನ ಜನರೇಷನ್ ಅಲ್ಲಿ 60 ಬಂದ್ ನಿಂತಿದೆ. ಸೊ ನಾವು ಯೋಗ ಎಲ್ಲ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ತೀವಿ. ಸೊ ನಾವು ಯೋಗ ಎಕ್ಸಸೈಸ್ ಎಲ್ಲಾನು ಮಾಡಿದ್ರೆ ನಮ್ಮ ಲೈಫ್ ಸ್ಪನ್ ಇನ್ನ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಯೋಗನು ಮಾಡಬೇಕು, ಮತ್ತೆ ಪಂಚಕರ್ಮನು ಬೆಸ್ಟ್. ಅದನ್ನು ಅಂದ್ರೆ ಹೇಳದ್ನಲ್ಲ ಅವಾಗಲೇ, ಹರ್ಬಲ್ ಡ್ರಗ್ಸ್ ಇಂದ ಮಾಡೋದು. ಸೊ ಅದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಅದು ಒಂದೊಂದು ದಿನಚರ್ಯಲ್ಲೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಸ್ಯ ಅಂತ, ಅದು ದಿನಚರ್ಯಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಲಿರೋ ತ್ರಿದೋಷಸ್ ಎಲ್ಲ ಕರೆಕ್ಟಾಗಿ ಅಂದ್ರೆ ಈಕ್ವಲ್ ಆಗಿರ್ಬೇಕು. ಸೊ ಈಕ್ವಲ್ ಆಗಿದ್ರೇನೆ ಇದಿರುತ್ತೆ, ಇಲ್ಲ ಅಂತಂದ್ರೆ ಕೂಡ ನಾವು ಅದನ್ನ ಪಂಚಕರ್ಮ ಮುಖಾಂತರ ಅದನ್ನ ನಾವು ಹೊರಗಡೆ ರಿಮೂವ್ ಮಾಡ್ಬೋದು. ಇದೆಲ್ಲ ನಾವು ಬಾಡಿ ಎಲ್ಲಾನು ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಪಂಚಕರ್ಮನೂ ಇರಬೇಕು, ಪ್ಲಸ್ ಯೋಗನು ಕೂಡ ಇಂಪಾರ್ಟೆಂಟ್. ಸೊ ಈ ಎರಡೂ ನಾವು ನೀಟಾಗಿ ಕಲ್ತ್ಕೋಬೇಕು.
1: ಈ ಪಂಚಕರ್ಮ ಮತ್ತೆ ಈ ಯೋಗ ಅನ್ನೋದು ಬಹಳಷ್ಟು ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿ ಇತ್ತು. ಆದ್ರೂ ಕೂಡ ಪ್ರಸ್ತುತ ದಿನಗಳಲ್ಲಿ ಇದರ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತದ್ದಾಗಿರ್ಬೋದು ಬಹಳ ಕಡಿಮೆ. ಆದ್ರೆ ಬಹಳಷ್ಟು ಪರಿಣಾಮಕಾರಿಯಾಗಿ ಈ ಚಿಕಿತ್ಸೆ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಔಷಧ ಗಿಡಗಳು ನಮ್ಮ ಸುತ್ತಮುತ್ತಲೇ ಇವೆ. ಆದ್ರೆ ತಮ್ಗೆ ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಈ ತರಬೇತಿ ಪಡ್ಕೊಂಡ ಮೇಲೆ ಬಹಳಷ್ಟು ನಮ್ಮ ಸುತ್ತಮುತ್ತಲಿರುವಂತಹ ಸಸ್ಯಗಳನ್ನೇ ಬಳಸ್ಕೊಂಡು ಈ ಚಿಕಿತ್ಸೆಯನ್ನ ಕೊಡೋದು ತಮ್ಗೆ ಅರಿವಿಗೆ ಬಂತು. ಆ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತಹ ಈ ಔಷಧಿ ಗಿಡಗಳನ್ನ ಮಹತ್ವ ಆಗಿರ್ಬೋದು, ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿ ಆಗಿರ್ಬೋದು, ಇದ್ರ ಮೇಲೆ ತಮ್ಗೆ ಎಷ್ಟು ಗೌರವ ಮೂಡ್ತು.
0: ಸರ್, ಮೊದಲು ನಾವು ಈ ಗಿಡ ಎಲ್ಲ ನೋಡಿದ್ರೆ ಈ ಗಿಡ ಎಲ್ಲ ಇಲ್ಲ ಹಾಕಿದ್ದಾರೆ ಆ ಥರ ಎಲ್ಲ ಫೀಲ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ಆಯುರ್ವೇದ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂತಂದ್ರೆ ನಮ್ಗೆ ಇವಾಗ ಒಂದು ಗಿಡ ನೋಡಿದ್ರು ಓ ಇದರಿಂದ ನಾವು ಇವಾಗ ಈ ಪೇನ್ ರಿಲೀಫ್ ಆಗುತ್ತೆ, ಅಥವಾ ಇದನ್ನು ಈ ಪೇನ್ಗೆ ಹಾಕಿದ್ರೇ ಇದು ಇದಾಗುತ್ತೆ ಅಂತ ನಮ್ಗೆಲ್ಲದ್ರ ಬಗ್ಗೆ ಇದು ಗೊತ್ತಾಯ್ತು. ಅಂದರೆ ಇವಾಗ ಸೈಂಟಿಫಿಕ್ ನೇಮು, ಬೊಟನಿಕಲ್ ನೇಮ್ಸು, ಸಾಂಸ್ಕ್ರಿಟ್ ನೇಮ್ ಎಲ್ಲನೂ ಗೊತ್ತು. ಇವಾಗ ಒಂದು ಮರ, ಈ ಮರದಿಂದ ನಮ್ಗೆ ಏನು ಯೂಸ್ಫುಲ್ಲು, ಇದರಿಂದ ಏನು ಯೂಸ್ಫುಲ್ ಪಾರ್ಟು, ಅದೆಲ್ಲನೂ ಕೂಡ ನಮ್ಗೆ ಇವಾಗ ಗೊತ್ತಾಗುತ್ತೆ. ಈಗ ಮೊದಲು ನಾವು ಈ ಮರ ಎಲ್ಲ ಯಾಕೆ ಹಾಕಿದ್ದಾರೆ ಅಂತೆಲ್ಲ ಇದು ಮಾಡ್ತಿದ್ವಿ. ಆದರೆ ಅಲ್ಲಿರೋ ಗಿಡದ್ದು ಅದ್ರದ್ದು ಮಹತ್ವ ಏನು ಅಂತ ನಮಗೆ ಗೊತ್ತಾಯ್ತು. ಯಾಕಂದರೆ ಅದನ್ನು ಇಂಟರ್ನಲ್ಲು ಕೊಡ್ಬೋದು, ಎಕ್ಸ್ಟರ್ನಲ್ಲು ಕೂಡ ಕೊಡ್ಬೋದು, ಅದೆಲ್ಲ ಗೊತ್ತಾಯ್ತು. ಫಸ್ಟು ಮರ ಎಲ್ಲ ನೋಡ್ತಿದ್ವಿ ಮಾಮೂಲಿ ಆಕ್ಸಿಜನ್ ಮಾತ್ರ ನಮಗೆ ಬರುತ್ತೆ ಅಂದ್ಕೊಂಡೆ. ಆದರೆ ಇವಾಗ ಆಯುರ್ವೇದ ಸ್ಟೂಡೆಂಟ್ ಆದಮೇಲೆ ಗೊತ್ತಾಯ್ತು ಇದರಿಂದ ನಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಅದೆಲ್ಲ ನಮಗೆ ದ್ರವ್ಯ ಗುಣ ಅಂತ ಸಬ್ಜೆಕ್ಟಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಅದ್ರ ನಾವು ಎಲ್ಲ ಗಿಡದ್ದು ಎಲ್ಲ ಮರದ್ದು ಕೂಡ ನಾವು ಸ್ಟಡಿ ಮಾಡ್ಬೋದು.
2: ಈಗ ನಾವು ಲೀವ್ಸ್ ಅಂದರೆ ಯಾವ ಥರ ಟ್ರೀಟ್ಮೆಂಟ್ಗೆ ಯಾವ ಥರ ಲೀವ್ಸ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋದ್ರಿಂದ ಈಗ ಮನೆಯಲ್ಲೇ ನಾವು ಅಪ್ಪ ಅಮ್ಮಂಗೆ ಅಥವಾ ಬೇರೆಯವ್ರಿಗೆ ಕಾಯಿಲೆ ಬಂದಾಗ ಅದನ್ನು ಕೊಡೋದ್ರಿಂದ ಅವರು ಅಲೋಪತಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ಆಯುರ್ವೇದಿಕಲಿ ಮೇನ್ ಏಮ್ಸ್ ಏನಂದರೆ ಟು ಮೇಂಟೈನ್ ದ ಹೆಲ್ತ್ ಆಫ್ ಹೆಲ್ತಿ ಪೀಪಲ್ಸ್, ಅಂದರೆ ಆರೋಗ್ಯವಂತವರಿಗೆ ಯಾವುದೇ ಥರ ರೋಗ ಬರದೇ ಇರೋ ಥರ ಟ್ರೀಟ್ಮೆಂಟ್ ಕೊಡದೆ ಆಯುರ್ವೇದಿಕ್ಕು. ಸೊ ಈಗ ಆಯುರ್ವೇದಿಕಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ಯಾವುದೇ ಥರ ರೋಗ ಬರೋಲ್ಲ. ಸೊ ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ಅಲೋಪತಿ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಸೊ ಅದರಿಂದ ಆಯುರ್ವೇದಿಕ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.

0: ಹಾಗೆ ತಮಗೆ ತರಗತಿಗಳಲ್ಲಿ ಈ ವಿಷಯದ ಕುರಿತು ಬೋಧನೆ ಮಾಡೋದ್ರ ಜೊತೆಗೆ ಈ ವಿಷಯದ ತಮಗೆ ಅಧ್ಯಯನ ಮಾಡಿಸೋದ್ರ ಜೊತೆಗೆ ಪ್ರಾಕ್ಟಿಕಲ್ನು ಕೂಡ ತಮಗೆ ಮಾಡಿಸ್ತಾ ಇದ್ರು. ಪ್ರಾಕ್ಟಿಕಲ್ ಕೊಠಡಿ ಕರ್ಕೊಬಂದು ಅಲ್ಲಿ ಬರುವಂತ ಪೇಷಂಟ್ಗಳಿಗೆ ತಮ್ಮ ಮುಖಾಂತರನೇ ಒಂದಷ್ಟು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು. ಅದರ ಅನುಭವ ಹೇಗಿರ್ತಿತ್ತು ಆರಂಭದಲ್ಲಿ, ಮತ್ತೆ ಅದು ಚಿಕಿತ್ಸೆ ಕೊಟ್ಟಂತ ಪೇಷಂಟ್ಗಳು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು?
1: ಟ್ರೀಟ್ಮೆಂಟ್ ಕೊಟ್ಟಾಗ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡೋಕೆ ಬಿಟ್ಟಿರ್ತಿಲ್ಲ ನಮಗೆ, ಯಾಕಂದರೆ ಟ್ರೈನರ್ಸ್ ಅಂತ. ಸೊ ಒಂದು ವೀಕ್ ಆದಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮಾಡ್ತಾ ಮಾಡ್ತಾ, ಈಗ ಎಕ್ಸಾಂಪಲ್ ಒಂದು ಪೇಷಂಟು ನಮಗೆ ನನಗೆ ಅನುಭವ ಅಂತ ಆಗಿರೋದು, ನಾನೊಂದು ಪೇಷಂಟ್ಗೆ ಇವಾಗ ಬ್ಯಾಕ್ ಪೇನ್ ಅಂತ ಮಾಡಿಕೊಟ್ಟೆ. 7 ಮಂತಿಂದ ಅವರು ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರಂತೆ ಬ್ಯಾಕ್ ಪೇನ್ಗೆ. ಸೊ ಅದರಲ್ಲಿ ರಿಕವರಿ ಆಗ್ತೇನೆ. ಆಯುರ್ವೇದಿಕಲ್ಲಿ ಇವಾಗ 7 ಡೇಸು ಟ್ರೀಟ್ಮೆಂಟ್ ಕೊಟ್ವಿ, ಅದರಲ್ಲಿ 7 ಡೇಸು ಕಂಟಿನ್ಯೂಸ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಅವರು. ಸೊ ಅದರಿಂದ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿ ಕಂಪ್ಲೀಟಾಗಿ ರಿಕವರ್ ಆಯ್ತಂತೆ. ಸೊ ಅದರಿಂದ ನನಗೆ ಕೈ ಮುಗಿದ್ರು. ಸೊ ಅದು ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಅನಿಸ್ತು. ಸೊ ಅದರಿಂದ ಈ ಕೋರ್ಸ್ ಕಂಟಿನ್ಯೂ ಮಾಡ್ಬೇಕಂತ ಇಷ್ಟ ಆಯಿತು.
2: ಮೊದಲು ಬಂದಾಗ ನಮಗೆ ಪೇಷಂಟ್ಗೆ ಡೈರೆಕ್ಟ್ ಬಿಡ್ತಿರ್ಲಿಲ್ಲ, ಯಾಕಂತಂದರೆ ನಾವು ಟ್ರೈನರ್ಸು, ನಾವು ಕಲಿತಿರ್ಬೇಕಿದ್ರೆ ನಾವು ನೋಡ್ಕೋಬೇಕು, ಯಾಕಂದರೆ ಅದು ಪೇಷಂಟು, ಪೇಷಂಟ್ ಅದಕ್ಕೆ ಅವಕಾಶ ಕೊಟ್ಟಿರೋದೇ ಹೆಚ್ಚು ನೋಡ್ಕೊಳ್ಳಿ ಅಂತ. ಸೊ ನಾವು ಡೈರೆಕ್ಟ್ ಪೇಷಂಟ್ ಹತ್ರನೇ ಬಿಡ್ತಿರಲಿಲ್ಲ. ಅವರು ಫಸ್ಟು ಥೆರಪಿಸ್ಟ್ ಏನಿದ್ದಾರೆ ನಮಗೆ ಥೆರಪಿಸ್ಟ್ ಟ್ರೈನರು, ಅವರು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು, ನಾವು ಅದನ್ನು ದೂರದಿಂದ ನೋಡ್ತಿದ್ವಿ ಸ್ಟಾರ್ಟಿಂಗು. ಅದಾದಮೇಲೆ ಪೇಷಂಟ್ ಹತ್ರನೇ ಹೋಗಿ ಅವರು ಮಾಡ್ತಾ ಮಾಡ್ತಾ ಇವಾಗ ಜೊತೇಲಿ ಮಾಡೋ ಥರ ಮಾಡಿಸಿದ್ರು. ಅದೇ ಥರ ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ನಮಗೆ ಅಂದರೆ ಇವಾಗ ಎಕ್ಸ್ಟರ್ನಲ್ ಎಲ್ಲನೂ ಕೂಡ ನಮ್ಗೆ ಮಾಡ್ಕೋಬೋದು, ಏನಿಲ್ಲ. ಇಂಟರ್ನಲ್ ಅಂತಂದರೆ ಪೇಷಂಟ್ಗಳಿಗೆ ಮಾತ್ರ ಕೊಡ್ಬೇಕು, ಇಲ್ಲ ಡಾಕ್ಟರ್ ಅಡ್ವೈಸ್ ಇಲ್ಲದೆ ನಾವು ಏನು ಮಾಡಬಾರ್ದು. ಸೊ ಎಕ್ಸ್ಟರ್ನಲ್ಲು ನಮಗೆ ಇವಾಗ ಫಾರ್ ಎಕ್ಸಾಂಪಲ್

0: ಅಭ್ಯಂಗ, ಉಪನಹಾಸ ವೇದ, ಅದು ಇದು ಎಲ್ಲ ಉಪಕರ್ಮಗಳನ್ನ ನಾವು ಬೇಕಿದ್ರೆ ಮಾಡ್ಕೋಬಹುದು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ: ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ಧತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ June 8-11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ಧ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
1: ಹಿರಿಯ ಮೃದಂಗ ಕಲಾವಿದ ಎ ವಿ ಆನಂದ್ ಸೇರಿದಂತೆ

0: ಏಳು ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು ಎರಡನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3 ಪ್ರಾರಂಭವಾಗಿ ಆಗಸ್ಟ್ 28 ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93 ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48 ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25 ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53 ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78 ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ

0: ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಅದನ್ನು ನಾವು ಪೇಷಂಟ್ ಯಾವುದು ಯಾರೂ ಇಲ್ಲ ಅಂತಂದರೆ ಸ್ಟೂಡೆಂಟ್ಗೇನೆ ಬೇಕಿದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟು ನಾವು ಕಲ್ತ್ಕೊತಿದ್ವಿ. ಎಲ್ಲ ಕೂಡ ಹೇಳ್ಕೊಟ್ಟಿದ್ದಾರೆ, ಉಪಕರ್ಮನೂ ಹೇಳ್ಕೊಟ್ಟಿದ್ದಾರೆ, ಪಂಚಕರ್ಮನೂ ಹೇಳ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವುದು ಅವೈಲಬಲ್ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ರಕ್ತ ಮೋಷಣ ಅಂತ ಇದೆ ಪಂಚಕರ್ಮದಲ್ಲಿ, ಅದು ಇಲ್ಲಿ ಅವೈಲಬಲ್ ಇಲ್ಲ. ಲೀಚಸ್ಸು ಅದು ಇಲ್ಲಿ ಸಿಗಲ್ಲ. ಅದು ಲೀಚಸ್ಸಲ್ಲೂ ಕೂಡ 6 ಟೈಪ್ಸ್ ಇರುತ್ತೆ. ಅದರಲ್ಲಿ ನಾವು ಒಂದೇ ಲೀಚ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಲೀಚ್ ನೇಮ್ ಬಂದು ಶಂಕಮುಖಿ ಅಂತ, ಅದೇ ಲೀಚ್ನ ಯೂಸ್ ಮಾಡಬೇಕು ನಾವು. ಅದೆಲ್ಲ ಈ ಕಡೆ ಎಲ್ಲ ಸಿಗಲ್ಲ. ಸೊ ನಾವು ಈ 4 ಮಂತ್ ಆರ್ 5 ಮಂತ್ ಇಲ್ಲಿ ಕಂಪ್ಲೀಟ್ ಆದಮೇಲೆ 1 ಮಂತು OGT ಹೋಗ್ತೀವಿ, TDU. ಅಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಯಾವುದು ನೋಡಿಲ್ಲ, ಅವ್ರು ನಮ್ಗೆ ಯಾವುದು ಗೊತ್ತಾಗಿಲ್ಲ, ಅದೆಲ್ಲ ಕೂಡ ಅಲ್ಲೇ ಹೇಳ್ಕೊಡ್ತಾರೆ. ಇಲ್ಲಿ ಲೀಚಸ್ ಇಲ್ಲದೆ ನಮಗೆ ರಕ್ತ ಮೋಕ್ಷಣ ಟ್ರೀಟ್ಮೆಂಟ್ ಆಗಿರಲಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಅದೆಲ್ಲನೂ ತೋರಿಸಿದ್ರು. ಪೇಷಂಟು ಸ್ಟಾರ್ಟಿಂಗು ನಾವು ಮಾಡ್ದೇ ಇದ್ದಾಗ ನಮ್ಗೆ ಗೊತ್ತಾಗಿತ್ತಿರಲಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಥರ ಆಯಿತು. ಅಂದರೆ ಇವಾಗ ಯಾವುದೇ ಪೇಷಂಟು ಹೋಗ್ಬಿಟ್ಬಿಟ್ಟು ನಮ್ಮನ್ನು ಮಾಡಿ ಅಂತಂದರೆ ಇಂಡಿವಿಜುವಲಾಗಿ ನಾವು ಮಾಡ್ಬೋದು. ಯಾಕಂದರೆ ಇವಾಗ ಮಾಡೋ ಕರೇಜ್ ಬಂದಿದೆ ನಮಗೆ. ಪೇಷಂಟು ಇವಾಗ ಯಾವ ಥರ ಇರ್ತಾರೆ ಅಂತಂದರೆ, ನಾವು ದಿನ ಮಾಡ್ತಾ ಮಾಡ್ತಾ ನಮ್ಮ ಹೆಸರು ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಪರಿಚಯ ಏನಾಗೋಗಿರುತ್ತೆ. ನಾಳೆ ಇನ್ನೊಬ್ರು ಬಂದಾಗ ಥೆರಪಿಸ್ಟು ನೀವು ಬೇಡ ಅವರೇ ಬೇಕು ಅನ್ನೋ ಥರ ಆಗಿದೆ. ಇವಾಗ ನಮಗೇನೆ ಎಕ್ಸ್ಪೀರಿಯೆನ್ಸ್ ಆಗೈತೆ. ನಿನ್ನೆ ಮೊನ್ನೆ ಎಲ್ಲ ಬಂದು ಇಲ್ಲೇ ವಿವೇಕಾನಂದ ಹಾಸ್ಪಿಟಲಲ್ಲೇ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಅವರು ನಿನ್ನ ಹೆಸರನ್ನು ಹೇಳು ಅಂತ ಹೇಳಿದ್ರು. ಹೇಳ್ದೆ ನಾನು ಪ್ರಿಯಾ ಅಂತ, ನಾಳೆನೂ ನಿನ್ನೆ ಕರಿತೀನಿ ನೀನೇ ಬಾ ಅಂತಂದರು. ಅದು ಯಾವ ಥರ ಖುಷಿ ಕೊಡುತ್ತೆ ಅಂತಂದರೆ ಒಂಥರ ಒಳಗಡೆನೇ ಖುಷಿ ಕೊಡುತ್ತೆ. ಯಾಕಂತಂದರೆ ಅಮೌಂಟ್ಗೂ ಸ್ಯಾಲ್ರಿ ಬರೋದು ಸೆಕೆಂಡ್ರಿ. ಅವರು ನಮಗೆ ಒಂಥರ ಹೇಳಿದಾಗ ಅದೊಂಥರ ಪ್ರೌಡ್ ಮೂಮೆಂಟ್ ಆಗಿರುತ್ತೆ ನಮಗೆ. ಸೊ ಖುಷಿ ಆಗುತ್ತೆ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ.
2: ಈಗ ತಾವು 5 ತಿಂಗಳ ಕಾಲ ತಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಇದ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರಿ. ಹತ್ತಿರದಲ್ಲಿರುವಂಥವ್ರು ಮನೆಯಿಂದ ಓಡಾಡ್ತಾ ಇದ್ರು. ತಾವು ಇಲ್ಲೇನು ಹಾಸ್ಟೆಲ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಇಲ್ಲೇ ಇದ್ದು ತರಬೇತಿಯನ್ನು ಪಡ್ಕೊಂಡಂಥದ್ದು. ತಮಗೆ ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಊಟ ವಸತಿ ಇದೆಲ್ಲ ತಮಗೆ ತೃಪ್ತಿಕರವಾಗಿತ್ತ?
1: ಹೌದು, ಖಂಡಿತವಾಗಿ ಅನಿಸ್ತು. ಯಾಕಂದರೆ ವಸತಿ ಕೊಟ್ಬಿಟ್ಟು ಮತ್ತು ಊಟ ಎಲ್ಲ ಚೆನ್ನಾಗೇ ಕೊಡ್ತಾರೆ. ಅದು 3 ಟೈಮ್ಸು ನಮ್ಗೆ ಯಾವುದೇ ಥರ ಇದು ಬರೆದು ಕೊರತೆ ಬರಬಾರ್ದು ಅನ್ನೋ ಥರ ನಮಗೆ ಸುಧಾರಾಣಿ ಮ್ಯಾಮು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ವಸತಿಗೆ ಹೋದರೂ ಅಲ್ಲೂ ಕೂಡ ನಮಗೆ ಯಾವುದೇ ಥರ ಹಿಂಸೆ ಇರಬಾರ್ದು. ಹಾಸಿಗೆಯಿಂದ ಹಿಡಿದು ಅಲ್ಲಿರೋ ಎಲ್ಲ ವ್ಯವಸ್ಥೆಯನ್ನು ನಮಗೆ ಸುಧಾರಾಣಿ ಮ್ಯಾಮು ಎಲ್ಲನೂ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಊಟದ ವಿಷಯದಲ್ಲೂ ಅಷ್ಟೇ, ಮ್ಯಾಮು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರು ಊಟದ ವಿಷಯದಲ್ಲಿ ಮಾತ್ರ ನಮಗೆ ಇಷ್ಟವಾದ ಥರದ್ದೇ ಮಾಡಿಸ್ಕೊಡ್ತಿದ್ರು. ನಮಗೆ ಯಾವುದೇ ಥರ ಕಷ್ಟ ಅಂತಲೂ ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ. ಮ್ಯಾಮು ಬೇಕಂದ್ರೆ ನಿಮ್ಗೆ ಏನು ಫುಡ್ ಇಷ್ಟ ಹೇಳಿ ಅದನ್ನೇ ಮಾಡಿಸ್ಕೊಡ್ತೀನಿ ಅಂತಲೇ ಇದು ಮಾಡ್ತಿದ್ರು. ಆಮೇಲೆ ಅವರು ಬಂದು ನಮಗೆ ಕೇಳ್ತಿದ್ರು ದಿನ ಟಿಫನ್ ಚೆನ್ನಾಗಿತ್ತಾ, ಊಟ ಚೆನ್ನಾಗಿತ್ತಾ ಅಂತೆಲ್ಲ ಕೇಳ್ತಿದ್ರು. ಅದು ಹಾಸ್ಟೆಲಲ್ಲಿ ಏನಾದ್ರು ಪ್ರಾಬ್ಲಮ್ಮ, ಎಲ್ಲನೂ ನಮಗೆ ಚೆನ್ನಾಗಿ ನೋಡ್ಕೊತಿದ್ರು ಸುಧಾರಾಣಿ ಮ್ಯಾಮು. ಸೊ ನಮ್ಗೆ ಯಾವುದೇ ಥರ ಕೊರತೆ ಬರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು TDU ಹೋದ್ವಿ, ಅಲ್ಲಿ ಹೋದ್ಮೇಲೆ ನಮಗೆ ಇದ್ರ ತುಂಬ ಬೆಲೆ ಗೊತ್ತಾಗೋಯ್ತು, ಊಟದ ಬೆಲೆ. ಯಾಕಂದರೆ ಅಲ್ಲಿ ಫುಡ್ ಏನು ಮಾಡ್ತಿದ್ರು ಅಂತಂದರೆ ಪೇಷಂಟ್ ಕೊಡ್ತಿದ್ದನ್ನು ನಮ್ಗೆ ಅಲ್ಲೇ ಕೊಡ್ತಿದ್ದಲ್ವಾ, ಅಂದರೆ ಚೆನ್ನಾಗಿರ್ತಿತ್ತು. ಬಟ್ ನೈಟ್ ಟೈಮ್ ಒಂದೊಂದು ಸಲ ಅಲ್ಲಿ ಆ ಕಡೆ ಎಲ್ಲ ಅಂದರೆ ಆಯುರ್ವೇದಿಕ್ ಫುಡ್ ಅಲ್ವಾ, ಸೊ ಸಪ್ಪೆ ಆ ಥರ ಇರ್ತಿತ್ತು. ಅವಾಗ ನಾವು ಫೀಲ್ ಆಗ್ತಿದ್ವಿ, ಓ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ನಮಗೆ ಸ್ವಾಮಿ ವಿವೇಕಾನಂದ ಹಾಸ್ಟೆಲಲ್ಲಿ ಮಾಡಿಕೊಡ್ತಿದ್ದೇನೆ ತುಂಬ ಚೆನ್ನಾಗಿತ್ತು, ಅಲ್ಲಿ ಕೂಡ ಕ್ಯಾಂಟೀನ್ ಊಟನೇ ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ಮೇಲೆ ಈ ಬೆಲೆ ನಮಗೆ ತುಂಬ ಗೊತ್ತಾಗಿದೆ. ಸೊ ಅದು ಚೆನ್ನಾಗಿತ್ತು, ಆದರೆ ಇದು ಮಾತ್ರ ಬೆಸ್ಟ್, ಇನ್ನೂ ಬೆಸ್ಟೆಸ್ಟ್ ಆಗಿ ಚೆನ್ನಾಗಿತ್ತು.
2: ಹಾಗಿದ್ರೆ ತಾವು 5 ತಿಂಗಳ ಕಾಲ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು 1 ತಿಂಗಳ ಕಾಲ ತಾವು ಬೆಂಗಳೂರಿನಲ್ಲಿ ಈ ಒಂದು ತರಬೇತಿಯನ್ನು ಪಡೆದು ಒಟ್ಟು 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡ್ರಿ. ಈ 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ಬಗ್ಗೆ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಾವು ಕೊಟ್ಟಂಥ ಫೀಸ್ ಆಗಿರ್ಬೋದು, ಹಾಗೆಯೇ ಈ ತರಬೇತಿಯಿಂದ ತಮಗೆ ಪಡ್ಕೊಂಡಂಥ ಜ್ಞಾನ ಮತ್ತು ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು ತಮಗೆ ತೃಪ್ತಿಕರವಾಗಿದೆಯಾ?
3: ಹೌದು ಖಂಡಿತ. ಯಾಕಂದರೆ ಇವಾಗ ಔಟ್ ಸೈಡಲ್ಲಿ ನೀವು ಕೋರ್ಸ್ ಅಥವಾ ಯಾವುದಾದ್ರೂ ಮಾಡ್ತೀವಿ ಅಂತಂದರೆ ಟೌನ್ ಕಡೆ ಮಾಡ್ತೀವಿ ಅಂದರೆ ನಿಮಗೆ ಮಿನಿಮಮ್ 50K ಆ ಥರ ಇರುತ್ತೆ. ಸೊ ಇದರಲ್ಲಿ ನಮಗೆ ರೂಮು ಕೊಟ್ಟು ಊಟನೂ ಕೊಟ್ಟು 20K ತಗೋದಾರಂದರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದರಿಂದ ನಮ್ಗೆ ಯಾವುದೇ ಥರ ಬೇಸರ ಇಲ್ಲ. ಮನೆಯಿಂದ ಹಾಸ್ಪಿಟ್ಲಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂದರೆ ಓನ್ಲಿ 50K ಇರುತ್ತೆ. ದೆನ್ ನಾವು ಹಾಸ್ಟೆಲ್ನ ಇರ್ತೀವಿ ಅಂದರೆ 20K ಆಗುತ್ತೆ. ಸೊ ಅದರಿಂದ ತೃಪ್ತಿಕರ.
1: ಅಂದ್ರೆ ನಾವು ಇವಾಗ ಡೇ ಸ್ಕಾಲರ್ ಸ್ಟೂಡೆಂಟ್ಗೆ 15,000 ಇರುತ್ತೆ
2: ಆರು ತಿಂಗಳಿಗೆ.
1: ಹೌದು, ಆರು ತಿಂಗಳಿಗೆ. ಇಲ್ಲಿ ನಮಗೆ ಹಾಸ್ಟೆಲ್ ಅಲ್ಲಿ ಇರೋರಿಗೆ 20 ತಗೋತಾರೆ ಇದನ್ನ ಅಮೌಂಟ್ನ. ನಮ್ಗೆ ಸ್ಯಾಟಿಸ್ಫೈಡ್ ಇದೆ. ಇನ್ನು ನಮಗೆ ನಬಾರ್ಡ್ ಸಂಸ್ಥೆ ಅಮೌಂಟ್ ಹಾಕ್ಕೊಟ್ಟಿದೆ, ಅದು ಎಷ್ಟಂತ ನಮಗೆ ಗೊತ್ತಿಲ್ಲ, ಆದರೆ ಹಾಕ್ಕೊಟ್ಟಿದ್ದಾರೆ. ಇವರು ತುಂಬ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಸ್ಟೂಡೆಂಟ್ಸ್ಗೂ ಹಾಕ್ಕೊಟ್ಟಿದ್ದಾರೆ. ಏನಂತಂದರೆ ನಮಗೆ ಫಸ್ಟು ಇಷ್ಟು ಅಮೌಂಟ್ ಕೊಟ್ಟಿದ್ದೀವ ಅನ್ನೋ ಥರ ಫೀಲ್ ಆಗ್ತಿತ್ತು, ಬಟ್ ನಾವು ಟಿ ಡಿ ಯುಗೋದಾಗೆ ಗೊತ್ತಾಗಿದ್ದು.

0: ಅವ್ರು ಎಷ್ಟು ಪೇ ಮಾಡ್ತಿದ್ದಾರೆ ಅಂತ. ಕ್ಯಾಂಟೀನ್ಗೇನೆ ಒಂದ್ ತಿಂಗಳಿಗೆ 6,000-7,000 ಪೇ ಮಾಡ್ತಾರೆ. ಮತ್ತೆ ಅಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಳ್ಳಕ್ಕೆ ಅವರು ಒಬ್ರು ಒಂದ್ ರೂಮಲ್ಲಿ ಇರ್ತೀನಿ ಅಂದ್ರೆ 6,000, ಅಥವಾ 2 members ಇರ್ತೀನಿ ಅಂದ್ರೆ ಒಬ್ರಿಗೆ 3,000 ಆ ತರ ಇರುತ್ತೆ. ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಆಮೇಲೆ ಅಲ್ಲೂ ಕೂಡ ಇದೇ ತರ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ. ನಾವು ಯಾವ ತರ ಇಲ್ಲಿ PTYB ಕೋರ್ಸ್ ಮಾಡ್ತಿದ್ದೀವಿ, ಅಲ್ಲೂ ಕೂಡ ಡಿಪ್ಲೊಮಾ ಸ್ಟೂಡೆಂಟ್ ಆಗಿರ್ಬೋದು, PTYB ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಆದರೆ ನಾವು ಫೀಸ್ ಎಷ್ಟು ನಿಮಗೆ ಅಂತ ಕೇಳಿದ್ವಿ, ಅವರು ಹೇಳಿದ್ರು ಇಷ್ಟು ಕೊಟ್ಟಿದ್ದೀವಿ, 45,000 ಕೊಟ್ಟಿದ್ದೀವಿ, 50,000 ಕೊಟ್ಟಿದ್ದೀವಿ ಅಂತ. ಹಂಗೆ ನಮಗೆ ಶಾಕ್ ಆಯಿತು. ಓ, ನಾವು ಫಸ್ಟು ನಮ್ಮದೇ ಜಾಸ್ತಿ ಅಂತ ಅಂದ್ಕೋತಿದ್ವಿ, ಇಲ್ಲಿ ನೋಡಿದ್ರೆ ನಮಗಿಂತ ಡಬಲ್ ಇವರೇ ಇದು ಮಾಡ್ತಿದ್ದಾರೆ ಅಂತ. TDUಗೂ ಕೂಡ ಅಲ್ಲಿ ಇನ್ನೂ ಅಮೌಂಟ್ ಕಟ್ತಾರೆ, ಮತ್ತು ಏಮ್ ಹಾಸ್ಪಿಟಲ್ ಅಲ್ಲಿಗೂ ಕೂಡ ಅಮೌಂಟ್ ಕಟ್ತಾರೆ, ಪ್ಲಸ್ ಕ್ಯಾಂಟೀನ್ಗೂ ಕಟ್ತಾರೆ. ಅವಾಗ ನಾನಂಗಂತಿದ್ದೆ, ಓ, ಈ ಸ್ವಾಮಿ ವಿವೇಕಾನಂದ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ 20 ನಾವು ಕೈಯಲ್ಲಿ ಕೊಟ್ಟಿರೋದು, ಅವರು 1 month ಅಷ್ಟು ಕಟ್ತಾ ಇದ್ದಾರೆ. ನಾವು 6 months ಫುಲ್ ಕಟ್ಬಿಟ್ಟು ಅಷ್ಟು ಕಮ್ಮಿ ದುಡ್ಡಲ್ಲಿ ಬಂದ್ಬಿಟ್ಟು ಹೌದು ಮಾಡಿಬಿಟ್ಟು ಸ್ಯಾಲ್ರಿ ಕೂಡ ಚೆನ್ನಾಗಿರೋದು ಅಲ್ಲೇ ಪ್ಲೇಸ್ಮೆಂಟು ಮಾಡಿಬಿಟ್ಟು ಸ್ಯಾಲ್ರಿ 13,000 ಮಸ್ಟ್ ಆ್ಯಂಡ್ ಶುಡ್ ಬರೋ ಥರ ಎಲ್ರಿಗೂ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿರೋದು. ಸೊ ಖುಷಿ ಆಯಿತು, ಯಾಕಂತಂದರೆ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಡ್ಯೂರೇಷನ್ ಬೇರೆ. ಅಷ್ಟರಲ್ಲಿ 13,000 ಅದು ಫುಡ್ ಅಕಮಡೇಷನು ಮತ್ತು ರೂಮ್ ಫೆಸಿಲಿಟಿ ಇರೋ ಥರ ಮಾಡಿರೋದು. ಸೊ ಅಫ್ಕೋರ್ಸ್ ಖುಷಿ ಆಗುತ್ತೆ, ಯಾಕಂತಂತಂದರೆ ಈಗ ಇಷ್ಟೆಲ್ಲ ಈಗ ನಾವು ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ರು, ಈಗ 15,000 ಅಂತಲೇ ಬಂದಿದ್ರು. PG ಸೇರ್ಕೊಂಡಿದ್ರೆ 11,500 ಹೋಗ್ತಿತ್ತು. ಆಮೇಲೆ ಈ ನಮ್ಮ ಖರ್ಚು ಅಂತ ಇರುತ್ತೆ, ಅದಕ್ಕೊಂದು 2,000 or 3,000 ಹೋಗ್ತಾಯಿತ್ತು. ನಮಗಲ್ಲಿ 5,000 ಕೂಡ ಸೇವ್ ಆಗ್ತಿರಲಿಲ್ಲ, ಮನೆಗೆ ಎಷ್ಟೋ ಕೊಡೋಕ್ಕಾಗ್ತಿರಲಿಲ್ಲ. ಆದರೆ ಇದು ವಿತ್ ಫುಡ್ ಅಕಾಮಿಡೇಷನ್ ಮತ್ತು ರೂಮ್ ಇರುತ್ತೆ, ಅಷ್ಟು ಕೊಟ್ಟೇನು ಕೂಡ ನಮಗೆ ಸ್ಯಾಲ್ರಿ ಚೆನ್ನಾಗಿ ಬರುತ್ತೆ. ಅದು ಸ್ಟಾರ್ಟಿಂಗ್ಗೆ 13-14 ಅಂತಂದರೆ, ಎಕ್ಸ್ಪೀರಿಯೆನ್ಸ್ ಆದರೆ ಇನ್ನೂ ಜಾಸ್ತಿ ಮಾಡ್ತಾ ಇರ್ತಾರೆ. ಇವಾಗ 1 ಆದಮೇಲೆ ಜಾಸ್ತಿ ಮಾಡೋದು, ಇಲ್ಲ 6 ಆದಮೇಲೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಇದೆ ಆಯುರ್ವೇದಿಕಲ್ಲಿ. ಸೀನಿಯರ್ ಥೆರಪಿಸ್ಟ್ಗೆ ನಾವು ಕೇಳಿರೋ ಪ್ರಕಾರ ಇವಾಗ 13,000 ಇರ್ಬೋದು, ಇಲ್ಲ 40,000 ಇರ್ಬೋದು. ನಮಗೆ ಆಮೇಲೆ ಅನಿಸ್ತು, ಅಲ್ಗೋದ್ಮೇಲೆ ಗೊತ್ತಾಯಿತು, ಓ, ನಾವು ಇವಾಗ ಸ್ಟಾರ್ಟಿಂಗ್ 13 ಬಂದರೆ ಇನ್ನೊಂದು 30 ಬರೋ ಥರ ನಾವು ಕೆಲಸ ಮಾಡ್ಬೋದು, ನಮಗೂ ಬರುತ್ತೆ ಅನ್ನೋ ಫೀಲ್ ಆಯಿತು, ಖುಷಿ ಆಯಿತು ಅಲ್ಗೋದ್ಮೇಲೆ. ಆಮೇಲೆ ಇದ್ರದ್ದು ತುಂಬ ವ್ಯಾಲ್ಯೂ ಗೊತ್ತಾಯಿತು ಏನು ಅಂತ, ಯಾಕಂದರೆ ಅಲ್ಲಿ ತುಂಬ ಇನ್ವೆಸ್ಟ್ ಮಾಡ್ಬಿಟ್ಟು ಬಂದಿರ್ತಾರೆ. ನಾವು ಇಷ್ಟು ಕಮ್ಮಿ ದುಡ್ಡಲ್ಲಿ ಬಂದಿದ್ದೀವಲ್ಲ ಅಂತ ನಮಗೆ ಖುಷಿ ಆಯಿತು. ಮನೆಯದು ಅಮೌಂಟ್ ಏನು ಜಾಸ್ತಿ ಇದು ಮಾಡಲಿಲ್ಲ, ಖರ್ಚು ಮಾಡಿಸ್ಲಿಲ್ಲ, ಅದೊಂಥರ ಖುಷಿ ಆಯಿತು. ಇಲ್ಲಿ ಅಷ್ಟು ದೊಡ್ಡೆಲ್ಲ ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದವ್ರೆ ಅಂತೆಲ್ಲ ಅನಿಸ್ತಿತ್ತು, ಖುಷಿ ಆಯಿತು. ಯಾಕಂತಂದರೆ ಸ್ವಾಮಿ ವಿವೇಕಾನಂದ ಅವರು ನಮಗೆ ಖುಷಿ ಬರೆಸ್ಕೊಟ್ಟಿದ್ದಾರೆ, ಕಮ್ಮಿ ದುಡ್ಡಲ್ಲಿ ಇದು ಮಾಡಿಬಿಟ್ಟು ಅವರು ನಮಗೆ ನಬಾರ್ಡ್ ಸಂಸ್ಥೆಯವರು ದುಡ್ಡು ಹಾಕಿದ್ದಾರೆ. ಸೊ ಖುಷಿ ಆಯಿತು ಸರ್.
1: ಹಾಗಿದ್ರೆ ಈಗ ಪ್ರೆಸೆಂಟ್ ನಾವು ನೋಡ್ತು ಅಂದರೆ, ಎಷ್ಟೇ ಶಿಕ್ಷಣವನ್ನು ಪಡೆದಿದ್ರು ಉದ್ಯೋಗ ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಉದ್ಯೋಗ ಸಿಗೋದ್ರಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ನಿರುದ್ಯೋಗ ಅನ್ನೋದು ಯೂತ್ಸಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈ ಥರ ಒಂದು ವೃತ್ತಿಪರ ತರಬೇತಿಗಳನ್ನು ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಶಿಕ್ಷಣ ಯಾವುದೇ ಪಡೆದಿದ್ರು ಕೂಡ ಈ ಥರ ತರಬೇತಿಗಳನ್ನ ಪಡ್ಕೊಂಡ್ರೆ ಉದ್ಯೋಗ ಸಿಗೋ ನಿಟ್ಟಿನಲ್ಲಿ ಆಗಿರ್ಬೋದು, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರ ಕೋರ್ಸ್ಗಳು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡ್ತೀರಾ?
2: ಫಾರ್ ಎಕ್ಸಾಂಪಲ್, ಇವಾಗ ನಾನು ಫ್ರೆಂಡೇ ಆಗಿರ್ಬೋದು, BCOM ಮಾಡಿ ಇವಾಗ ಬೇಕಾಗಿರ್ಬೋದು ಕೆಲಸ ಮಾಡ್ತಿದ್ದೇನೆ. ಅದರಿಂದ ಈಗ ಎಷ್ಟೇ ಹೋದ್ರೂ ಕೂಡ ಕೆಲಸ ಅನ್ನೋದು ಸಿಗಲ್ಲ. ಸೊ ಅದರಿಂದ ಈಗ ಶಾರ್ಟ್ ಟೈಮ್ ಡ್ಯೂರೇಷನಲ್ಲಿ ಈ ಥರ ಕೋರ್ಸಸ್ ಆಗಿರ್ಬೋದು ಈ ಥರ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ, ಮತ್ತು ಈ ಕೋರ್ಸಲ್ಲಿ ಕೂಡ ಫ್ಯೂಚರ್ ಬೇರೆ ಇರುತ್ತೆ, ಸ್ಯಾಲ್ರಿ ಕೂಡ ಈಗ ಆಗುತ್ತೆ, ದೆನ್ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ದೆನ್ ಈಗ ಎಕ್ಸ್ಪೀರಿಯೆನ್ಸ್ ಆದರೆ ಇದರಲ್ಲೇ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಆಗಿರ್ಬೋದು, ದೆನ್ ಅದರಲ್ಲ ಡಬಲ್ ಈಗ ಆಗೋ ಸ್ಯಾಲ್ರಿ ಆಗಿರ್ಬೋದು, ಆ ಥರ ಎಲ್ಲ ಫ್ಯೂಚರ್ಸ್ ಇದರಲ್ಲಿ. ಸೊ ಅದರಿಂದ ಕೋರ್ಸ್ ಮಾಡಿದ್ರೂ ಕೂಡ ಯಾವ ಥರ ಕೋರ್ಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈಗ ಮೆಡಿಕಲ್ ಫೀಲ್ಡ್ಗಳಲ್ಲಿ ಈ ಥರ ಕೋರ್ಸ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ.
0: ಏನಪ್ಪ ಅಂತಂದರೆ, ಇವಾಗ ಓದ್ಬಿಟ್ಟು ಮನೇಲಿರ್ತಾರೆ, ಅವ್ರಿಗೆ ಮನೇಲೆಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತುಂಬ ಇದು ಮಾಡ್ತಿರ್ತಾರೆ, ಏನಕ್ಕೆ ಮನೇಲಿದೆಯಾ, ಏನು ಮಾಡ್ತಿದ್ಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಇಲ್ಲಾಂದರೆ ಮದುವೆ ಮಾಡಿಬಿಡಿ, ಆ ಥರ ಪ್ಲ್ಯಾನಿಂಗ್ ಎಲ್ಲ ಇರುತ್ತೆ. ಮನೆಯವರು ಅಂತಂದರೆ ಇವಾಗ ಅವ್ರ ಮಕ್ಕಳು ಜವಾಬ್ದಾರಿ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹಳ್ಳಿ ಕಡೆ ಎಲ್ಲ, ಓ, ಇವ್ರು ನೋಡಿದ್ರೆ ಏನಂತಾರೋ ಇಲ್ಲ ಏನು ಅಂದ್ಕೊಳ್ತಾರೋ ಅನ್ನೋ ಇದರಲ್ಲೇ ಇರ್ತಾರೆ. ಸೊ ಹಳ್ಳಿ ಜನ ಅಂತಂದರೆ ಅಫ್ಕೋರ್ಸ್ ಪಾವರ್ಟಿ ಏನು ಸ್ವಲ್ಪನಾದರೂ ಇರುತ್ತೆ, ಅವ್ರಿಗೆ ಏನು ಮಾಡೋದು, ಈಗ ಬೇರೆ ಬೇರೆ ಕಾಲೇಜಿಗೆ ಸೇರಿಸಿದ್ರೆ ಅಷ್ಟು ಅಮೌಂಟ್ ತಗೋದು, ನಾನು ಎಲ್ಲಿಂದ ತರೋದು, ಆ ಥರ ಎಲ್ಲ ಕ್ವಶನ್ ಅವ್ರಿಗವರೇ ಪೇರೆಂಟ್ಸ್ಗೆ ಇರುತ್ತೆ. ಆದರೆ ಈ PTYB ಕೋರ್ಸ್ಗೆ ಅಷ್ಟೊಂದು ಅಮೌಂಟ್ ಏನು ನಾವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದೇ ಸಲ ಫೀಸ್ ಕೊಡಿ ಅಂತ ಕೂಡ ಇದು ಮಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಯಾವ ಥರ ಅಂತಂದರೆ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟಾಗುತ್ತೆ, ಈಗ 5,000 ಕಟ್ಟಾಗುತ್ತೆ, ಆಯಿತು ಕಟ್ಟಿ, ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೆ, ಎಷ್ಟು ಸಿಗುತ್ತೆ, ಅಷ್ಟು ಕಟ್ಟಿ, ಆ ಥರ ಇದು ಮಾಡ್ತಾರೆ. ಬೇರೆ ಕಡೆ ಏನಂತಂತಂದರೆ ಇವಾಗ 1,00,000 ಫೀಸ್ ಕೇಳ್ತಾರೆ, ನಾವು ಹೆಂಗೆ ತರಬೇಕು ಅಂತೆಲ್ಲ ಅವ್ರ ಪೇರೆಂಟ್ಸು ಮಕ್ಕಳಿಗೆ ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ ತುಂಬ ಥಿಂಕ್ ಮಾಡ್ತಾರೆ, ನನ್ನ ಮಗಳು ಫ್ಯೂಚರ್ ಏನಾಗ್ಬೋದು, ಏನು ಕೆಲಸ ಮಾಡ್ಬೋದು. ಈಗ ಕೆಲ್ಸಕ್ಕೆ ಕಳಿಸಲಿ, ಇಷ್ಟು ಓದ್ಬಿಟ್ಟು ಮನೇಲಿ ಕೂರಿಸಿದ್ರೆ ಅಕ್ಕಪಕ್ಕ ಮನೆಯವ್ರು ಏನು ಅನ್ಕೋತಾರೆ, ಇಲ್ಲಾಂದ್ರೆ ಮದುವೆ ಮಾಡಿದ್ರೆ ಇವ್ಳ ಫ್ಯೂಚರ್ ಅಂದರೆ ಬರೋ ಹುಡುಗ ಹೇಗಿರ್ತಾನೆ, ಆ ಥರ ಎಲ್ಲ ತುಂಬ ಥಿಂಕ್ ಮಾಡ್ತಾ ಇರ್ತಾರೆ.

0: ಸೊ ಈ ಪಿ ಟಿ ವೈ ಬಿ ಕೋರ್ಸ್ನ ಚೂಸ್ ಮಾಡಿದ್ರೆ ಅವ್ರ ಜಿ ಡಿ ಎ ಅಂತ ನಮ್ದು ಇನ್ನೊಂದು ಕೋರ್ಸ್ ಇದೆ ಸರ್ಗೂರಲ್ಲಿ, ಅದನ್ನ ಚೂಸ್ ಮಾಡಿದ್ರೆ ಅವ್ರ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಶಾರ್ಟ್ ಟೈಮ್ ಇದು, 6 ಮಂತ್, ಯಾವ ಬೇರೆ ಬೇರೆ ಯಾವ ಜಾಬ್ ಕೂಡ 6 ಮಂತ್ಗೆ ಆಗೋದಿಲ್ಲ. ಸೊ ನಾವು ಇದನ್ನ 6 ಮಂತಲ್ಲಿ ಕಮ್ಮಿ ಟೈಮಲ್ಲಿ ನಾವು ಪಿ ಟಿ ವೈ ಬಿ ಕೋರ್ಸ್ನ ಮಾಡಿಬಿಟ್ಟು ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ನಮ್ಮೇಲೆ ಪ್ಲೇಸ್ಮೆಂಟ್ ಕೂಡ ನಮ್ಗೆ ಯಾವ ಕಡೆ ಫೇವರೇಬಲ್ ಆಗಿರುತ್ತೆ ಆ ಕಡೆ ಕೂಡ ಹಾಕ್ಕೊಡ್ತಾರೆ. ಸೊ ನಮಗೀಗ ಮನೆ ನಿಯರೆಸ್ಟ್ ಮೈಸೂರಲ್ಲಿ ಇರ್ತೀವಿ ಅಂದರೆ ಮೈಸೂರಿಗೆ ಕೇಳಿದ್ರೆ ಮೈಸೂರಿಗೆ ಹಾಕ್ಕೊಡ್ತಾರೆ, ಆ ಥರ ನಮ್ಗೆ ಯಾವ ಹತ್ರ ಆಗಿರುತ್ತೆ ಅದೇ ಕಡೆ ಹಾಕ್ಕೊಡ್ತಾರೆ. ಮನೆಯವ್ರಿಗೂ ಕೂಡ ಸ್ಯಾಟಿಸ್ಫೈಡ್ ಇರುತ್ತೆ, ಇವಾಗ ನಮ್ಮ ಮಗಳನ್ನ ಕಳಿಸಿದ್ದೀನಿ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಇದು ಮಾಡ್ಕೊಡ್ತಾರೆ, ಚೆನ್ನಾಗೂ ನೋಡ್ಕೊತಾರೆ, ಅದು ಚೆನ್ನಾಗಿ ಊಟ ಕೊಡ್ತಾರೆ. ಈಗ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂದರೆ ಬರೀ ಊಟ ಹೇಗಿರುತ್ತೆ, ನನ್ನ ಮಗಳಿಗೆ ಹೇಗೆ ಅಡ್ಜಸ್ಟ್ ಮಾಡ್ಕೋತಾಳೆ, ಆ ಥರ ತುಂಬ ಭಯ ಇರುತ್ತೆ ಪೇರೆಂಟ್ಸ್ಗೆ. ಸೊ ಇಲ್ಲಿ ಯಾವುದೇ ಥರ ಕೊರತೆ ಇಲ್ಲ. ಈಗ ನಮಗೆ ಫುಡ್ಡು ಸ್ವಲ್ಪ ಉಪ್ಪಾದರೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಸರಿ ಮಾಡಿಸ್ತಾರೆ, ಆತ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಸೊ ಯಾರು ಬಂದರೂ ಕೂಡ, ಈಗ ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವ ಥರ ಏನು ಫೀಲ್ ಆಗಬಾರ್ದು ಅಂತಂದರೆ ಅಯ್ಯೋ ಯಾಕಾದರೂ ಬನ್ನೋ ಅಂತ ಅನಿಸ್ಬಾರ್ದು. ಆ ಥರ ಇದಾದಮೇಲೆ ಇಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನು ಭೇದ ಭಾವ ಏನೂ ಇಲ್ಲ, ಎಲ್ಲ ಫ್ರೆಂಡ್ಸು ಎಲ್ಲ ಈಕ್ವಲ್ ಅಂತ, ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಆ ಥರ ಚೆನ್ನಾಗಿದೆ. ಯಾವ ಥರ ಫೀಲ್ ಅಂತಂದರೆ ಚೆನ್ನಾಗಿದೆ. ಇವಾಗ ನಾವು ಬಿಟ್ಟೋಗ್ಬೇಕು ಅಂದರೆ ನಮಗೆ ಬೇಜಾರಾಗ್ತಿದೆ, ಯಾಕಂತಂದರೆ ಇವಾಗ 6 ಮಂತ್ ಇದ್ದು ಮತ್ತೆ ಅಲ್ಲಿ ಟಿ ಡಿಯುಗೆ ಹೋಗ್ಬಿಟ್ಟು ಬಂದ್ವಿ, ಬೇರೆ ಕಡೆ ಪ್ಲೇಸ್ಮೆಂಟ್ ಆಗಿದೆ ಎಲ್ಲರಿಗೂ, ಎಲ್ಲರಿಗೂ ಬಿಟ್ಟೋಗ್ಬೇಕಲ್ಲ ಅನ್ನೋ ಬೇಜಾರು. ಅದಕ್ಕೆ ಈ ನ್ಯೂ ಸ್ಟೂಡೆಂಟ್ಸ್ ಬಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಇವಾಗ ನಮ್ಮನ್ನೇ ನೋಡಿ, ನಾವು 6 ಮಂತ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ನಾವು ಇವಾಗ ಬಂದ್ವಿ ನಿನ್ನೆ ಮೊನ್ನೆ ಅನ್ನೋ ಥರ ಫೀಲ್ ಆಗ್ತಿದೆ, ಆದರೆ ಆಗಲೇ ನಾವು 6 ಮಂತ್ ಆಗಿ ಎಕ್ಸಾಮ್ಸು ಬರ್ದು ಈ ಪ್ಲೇಸ್ಮೆಂಟು ಕೂಡ ಆಗಿದೆ, ಇವಾಗ ಹೋಗೋದೊಂದು ಬಾಕಿ ಆಗಿದೆ ಅಷ್ಟೇ. ನಮಗೆ ಇವಾಗ ಯಾವ ಥರ ಆಗಿದೆ ಅಂದರೆ ಕಣ್ಣು ಮುಚ್ಚಿ ತೆಗೆದ ಥರ ಆಗಿದೆ ಅಷ್ಟೇ, ಜಾಸ್ತಿ ಏನು ಡ್ಯೂರೇಷನ್ ಇಲ್ವಲ್ಲ. ಸೊ ನಮಗೆ ಖುಷಿ ಕೊಟ್ಟಿದೆ ಸರ್, ಅವರು ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವುದೇ ಥರ ಕಷ್ಟ ಆಗಲ್ಲ ಅಂತ ಅನಿಸುತ್ತೆ.
1: ಬಹಳ ಸಂತೋಷ, ತಾವಿಬ್ಬರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಒಂದು ಶಿಕ್ಷಣವನ್ನು ಪಡೆದು ತಮ್ಮ ಒಂದು ಆಸೆ ಅಂತ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ತರಬೇತಿಗೆ ತಾವು ಜಾಯ್ನ್ ಆಗಿ ಈ ವಿಷಯದಲ್ಲಿ ಒಂದು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಲ್ಲಿ ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಧ್ಯಯನವನ್ನು ಮಾಡಿ ಒಂದಷ್ಟು ಪ್ರಾಕ್ಟಿಕಲನ್ನು ಮಾಡಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಟ್ಟಾರೆ 6 ತಿಂಗಳ ಅನುಭವ ಆಗಿರ್ಬೋದು, ಇದರಿಂದ ತಮ್ಮ ಒಂದು ಕೌಶಲ್ಯದಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ, ತಮ್ಮ ಒಂದು ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟು ಅವಕಾಶ ಮಾಡಿಕೊಡಿದೆ ಅನ್ನೋದು ಕುರಿತು, ಇಲ್ಲಿನ ವ್ಯವಸ್ಥೆಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಭಾಗಿಯಾಗಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.
2: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ನಿಮಗೂ ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಜರುಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಈ ತರಬೇತಿಯನ್ನು ಪಡೆದು ಇದರಿಂದ ಎಷ್ಟೆಲ್ಲ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ, ಹಾಗೆಯೇ ಇದು ತಮ್ಮ ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟೆಲ್ಲ ದಾರಿಯನ್ನು ಮಾಡಿಕೊಂಡಿದ್ದೆ ಅನ್ನೋದು ಕುರಿತು ಭಾಳಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕುಮಾರಿ ಪ್ರಿಯ ಹಾಗೂ ಪ್ರಜ್ವಲ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.